ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇಂದು 2026 ಜೂನ್ 18 ಗುರುವಾರ. ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, ಚೌತಿ ತಿಥಿ, ಪುಷ್ಯ ನಕ್ಷತ್ರ, ವ್ಯಾಘಾತ ಯೋಗ, ವಣಿಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚೋ ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾಗುವ ವಚನದ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಪವಿತ್ರ ದಿನೇಶ್ ಇದನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಸಮುದಾಯ ಸಹಭಾಗಿ ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಅವರು ಪೊನ್ನಜ್ಜಿಯ ಕಥೆಯನ್ನು ಹೇಳಲಿದ್ದು ಬೆಳಗ್ಗೆ 8:00 ದಿನದ ವಿಶೇಷತೆಯನ್ನು ತಿಳಿಸುವ ದಿನದ ವಿಶೇಷ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ನಮ್ಮ ಸುತ್ತಲಿನ ಪರಿಸರದ ಕುರಿತಾದ ಪರಿಸರ ಪರಿಚಯ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣದ ಬಗ್ಗೆ ಅಲ್ಲಿನ ವಿಶೇಷತೆಯ ಕುರಿತಾಗಿ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯದ ಕುರಿತಾದ ವಿಚಾರ ವಿಹಾರ ಸಾಹಿತ್ಯ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನು ಹೇಳಿ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಬಹುದು. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತಹ ಸ್ಫೂರ್ತಿದಾಯಕ ಮನೋರಂಜನಾತ್ಮಕ ಕಥೆಗಳು ಪ್ರಸಾರವಾಗಲಿದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 11:30 ಚಲನಚಿತ್ರ ಗೀತೆಗಳು ಭಾವಗೀತೆಗಳು ಪ್ರಸಾರವಾಗಲಿದೆ. 12:30 ದೇಶ ಎಂದು ಮರೆಯದ ಅನರ್ಘ್ಯರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮಗಳು ಕಲಿಕಾ ಸಮಯದಲ್ಲಿ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಶಿವಮೊಗ್ಗದ ಎಸ್ಎಚ್ ವಿಜಯ ಅವರು ಇಂಗ್ಲಿಷ್ ಪಾಠಗಳನ್ನು ತಿಳಿಸಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆ ಫೋನ್ ಇನ್ ನೇರ ಪ್ರಸಾರ ಕಾರ್ಯಕ್ರಮವಿರುತ್ತದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿನ ಸಾರ್ವಜನಿಕರಿಗೆ ಇರುವ ಸಮಸ್ಯೆಗಳು ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆಗೆ ಪರಿಹಾರದ ಕಡೆಗೆ ಎಂಬ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಯ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರಿಯಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರಿಗಳ ತನಕವೂ ಶಿವಮೊಗ್ಗ ಉದ್ಯಮಿಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರ ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಎಲ್ಲವನ್ನೂ ರೈತರಿಂದಲೇ ಮಾಹಿತಿಯನ್ನ ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ ಅವರು. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಚಿತ್ರಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮ ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ನಮಸ್ತೆ ಕರ್ನಾಟಕ, ನಮಸ್ತೆ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣವಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಬೆಳಗು ನಿಮಗೆ ಪೂರ್ತಿಯಾಗಿ ಹೊಸ ಚಾರ್ಜ್, ಹೊಸ ಜೋಶ್ ತರಲಿ ಅಂತ ಹಾರೈಸ್ತೀನಿ. ಈ ಬೆಳಗ್ಗೆ ನಿಮ್ಮೆಲ್ಲರಿಗೂ ಒಂದು ಸ್ಫೂರ್ತಿದಾಯಕ ಕಥೆಯನ್ನ ತಿಳಿಸ್ಬೇಕು ಅಂತ ಇದ್ದೀನಿ. ಸ್ನೇಹಿತರೆ, ಸಾಮಾನ್ಯವಾಗಿ ಅಪ್ಪ ಅಮ್ಮ ಬೈದಾಗ ನಮ್ಗೆ ಹೇಗನ್ಸುತ್ತೆ ಹೇಳಿ? ಅಯ್ಯೋ, ಎಷ್ಟು ಬೈತಾರಪ್ಪ, ಬೇಜಾರಾಗುತ್ತೆ, ಕೋಪ ಬರುತ್ತೆ, ಅಳಬೇಕು ಅಂತಾನೂ ಅನ್ಸುತ್ತೆ ಅಲ್ವಾ? ಆದ್ರೆ ಈ ಕಥೆಯ ಹೀರೋ ನಮ್ಮ ಶಿವಮೊಗ್ಗದ ಹುಡುಗ ರಘುವಿನ ಕತೆ. ಇವತ್ತಿನ ದಿನ ಯಶಸ್ಸಿನ ಉತ್ತುಂಗದಲ್ಲಿ ನಿಂತಿದ್ದಾನೆ ಅಂತಂದ್ರೆ ಅದಕ್ಕೆ ಕಾರಣ ಅವರ ತಂದೆಯ ದಿಟ್ಟ ಗದರಿಕೆ. ರಘುವಿನ ಅತ್ಯಂತ ಸೂಕ್ಷ್ಮ ವಿಷಯಗಳಲ್ಲೂ ದೋಷ ಕಂಡು ಗದರಿಸುವ ತಂದೆಯೊಬ್ಬರಿದ್ರು. ರಘು ಶಾಲೆಯಿಂದ ಬಂದಾಗ ಅಧ್ಯಾಪಕರು ಕೊಟ್ಟ ಹೋಮ್ವರ್ಕ್ ಮಾಡಿದೀಯಾ ಅಂತ ತಂದೆ ಕೇಳ್ತಾರೆ. ಆಗ ರಘು ಆಯ್ತು ಅಪ್ಪ ಅಂತ ಉತ್ತರ ಕೊಡ್ತಾನೆ. ಆದ್ರೆ ಆ ತಂದೆಯ ಜಾಯಮಾನವೇ ಹಾಗೆ, ಪ್ರತಿ ವಿಷಯದಲ್ಲೂ ರಘುವಿಗೆ ಪ್ರಶ್ನೆ ಮಾಡ್ತಾ ಇದ್ರು, ಹಾಗೆ ತಿದ್ದುತ್ತಾ ಇದ್ರು. ಮನೆ ಗೇಟ್ ಓಪನ್ ಮಾಡಿ ಹೋದ್ರೆ ಗೇಟ್ ಹಾಕಿ ಹೋಗು ಅಂತ ಹೇಳ್ತಾ ಇದ್ರು. ಪೈಪ್ ನಿಂದ ನೀರಿನ ಹನಿಗಳು ಸುಮ್ನೆ ಬೀಳ್ತಾ ಇದ್ರು. ಪೈಪ್ ಸರಿಯಾಗಿ ಬಂದ್ ಮಾಡು ಅಂತ ಗದರಿಸ್ತಾ ಇದ್ರು. ಫ್ಯಾನ್ ಅನ್ನ ಸ್ವಿಚ್ ಆನ್ ಮಾಡಿ ಹಾಗೆ ಸುಮ್ನೆ ಆಫ್ ಮಾಡದೆ ಹೋದ್ರೆ ಸುಮ್ನೆ ಯಾಕೆ ಫ್ಯಾನ್ ತಿರುಗಿಸ್ತೀಯಾ, ವಿದ್ಯುತ್ ಅನ್ನ ಉಳಿಸೋದಕ್ಕೆ ಕಲಿ ಅಂತ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಅಕಸ್ಮಾತ್ ಆಗಿ ಏನೋ ಹಸಿ ಬಟ್ಟೆಯನ್ನ ಹಾಸಿಗೆ ಮೇಲೆ ಇಟ್ಟ ಅಂತ ಅನ್ಕೊಳ್ಳಿ, ನಿನ್ ಬಟ್ಟೆಯಿಂದ ಹಾಸಿಗೆ ಎಲ್ಲ ನೆಂದೋಯ್ತು, ಎಷ್ಟು ಬೇಜವಾಬ್ದಾರಿ ಇರ್ಬೇಕು ನಿಂಗೆ ಅಂತೆಲ್ಲ ಹೇಳಿ ಗದರಿಸ್ತಾ ಇದ್ರು ಅವರಪ್ಪ. ತಂದೆಯ ಈ ನಿರಂತರ ಟೀಕೆಗಳನ್ನು ಕೇಳಿ ಬೆಳೆದ ರಘುವಿಗೆ ಅವರ ಮಾತುಗಳು ಒಂದು ಹಂತದಲ್ಲಿ ಕಿರಿಕಿರಿ ಅನ್ಸೋದಕ್ಕೆ ಶುರುವಾಯಿತು. ಎಲ್ಲಾ ವಿಷಯದಲ್ಲೂ ನನಗೆ ಕಿರಿಕಿರಿ ಮಾಡುವ ಈ ನನ್ನ ತಂದೆಯಿಂದ ದೂರವಾದ್ರೆ ಸಾಕು ಅಂತ ಚಿಂತೆ ಮಾಡಕ್ಕೆ ಶುರು ಮಾಡ್ತಾನೆ. ಆದ್ರೆ ಯಾವುದೇ ಕೆಲಸವಿಲ್ಲದೆ ತಂದೆಯಿಂದ ದೂರವಾದ್ರೆ ಮುಂದಿನ ಗತಿ ಏನು ಅಂತ ಯೋಚನೆ ಕೂಡ ಬರುತ್ತೆ. ಆದ್ರೆ ತಂದೆ ಎಷ್ಟೇ ಗದರಿಸಿದ್ರು ಮಗನಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನ ಒದಗಿಸ್ತಾ ಇದ್ರು. ಸೊ ಮುಂದೆ ಒಂದು ದಿನ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕತೆ ಮುಂದುವರಿಸ್ತೀನಿ. ಆದ್ರೆ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಒಂದು ಸ್ಫೂರ್ತಿದಾಯಕ ಕಥೆಯನ್ನ ತಿಳಿಸ್ತಾ ಇದ್ದೆ. ತಂದೆಯ ಗದರಿಕೆಯಿಂದ ಮಗನ ಯಶಸ್ಸಿನ ಮೆಟ್ಟಿಲೇರಿತು ಅಂತ. ಸೊ ಆ ಕಥೆಯನ್ನ ಮುಂದುವರಿಸ್ತೀನಿ, ಕೇಳಿ. ತಂದೆಯ ಈ ನಿರಂತರ ಟೀಕೆಗಳನ್ನ ಕೇಳಿಸ್ಕೊಂಡ ರಘುವಿಗೆ ತಂದೆಯಿಂದ ದೂರವಾದ್ರೆ ಸಾಕು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಯಾವುದೇ ಕೆಲಸವಿಲ್ಲದೆ ತಂದೆಯಿಂದ ದೂರವಾದ್ರೆ ಮುಂದೇನ್ ಗತಿ ಅಂತ ಯೋಚನೆ ಕೂಡ ಬರುತ್ತೆ. ಆದ್ರೆ ತಂದೆ ಎಷ್ಟೇ ಗದರಿಸಿದ್ರು ಕೂಡ ಮಗನಿಗೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನ ಒದಗಿಸಿ ಕೊಟ್ಟಿರ್ತಾರೆ. ಒಂದು ದಿನ ರಘುವಿಗೆ ಪ್ರತಿಷ್ಠಿತ ಕಂಪನಿಯಿಂದ ಸಂದರ್ಶನಕ್ಕೆ ಕರೆ ಬರುತ್ತೆ. ಒಂದು ಒಳ್ಳೆಯ ಸಂಬಳ ನೀಡುವ ಉದ್ಯೋಗವಾಗಿತ್ತು. ಈ ಕೆಲಸ ಸಿಕ್ಕಿದ್ರೆ ಜೀವನ ನಿರ್ವಹಣೆಗೆ ಯಾವುದೇ ಚಿಂತೆ ಇರೋದಿಲ್ಲ ಅಂತ ಖಚಿತವಾಯಿತು. ಆಗಲೇ ರಘು ದೃಢ ನಿರ್ಧಾರ ಮಾಡಿದ, ನಾನು ಈ ಕೆಲಸಕ್ಕೆ ಸೇರಿ ಒಳ್ಳೆಯ ಸಂಪತ್ತು ಗಳಿಸಿ ಈ ಶತ್ರುವಿನಂತೆ ವರ್ತಿಸುವ ತಂದೆಯಿಂದ ದೂರವಾಗಬೇಕು ಅಂತ. ಇನ್ಮುಂದೆ ಅವರು ನನ್ನ ತಂಟೆಗೆ ಬರಬಾರದು. ಇಂಟರ್ವ್ಯೂಗೆ ಹೊರಡವಾಗ್ಲೂ ತಂದೆ ಸುಮ್ಮನೆ ಇರಲಿಲ್ಲ. ರಘು, ನಿನ್ನ ಹುಡುಗಾಟ ಬಿಟ್ಟು ಸಂದರ್ಶನದಲ್ಲಿ ಸರಿಯಾಗಿ ಗಂಭೀರವಾಗಿ ಉತ್ತರಿಸು ಅಂತ ಎಂದಿನಂತೆ ಹೇಳ್ತಾರೆ. ತಂದೆಯ ಮಾತನ್ನ ಕೇಳಿಸ್ಕೊಳ್ದೇನೆ ಆ ಕಿರಿಕಿರಿಯಿಂದ ಮುಕ್ತಿ ಪಡೆದು ನೆಮ್ಮದಿಯ ಜೀವನ ನಡೆಸುವ ಕನಸು ಕಾಣ್ತಾ ರಘು ಮುಂದೆ ನಡೀತಾನೆ. ಇಂಟರ್ವ್ಯೂ ಹಾಲಿಗೆ ಪ್ರವೇಶಿಸಿದಾಗ ಮೊದಲಿಗೆ ಗೇಟ್ ಓಪನ್ ಆಗಿತ್ತು. ಆಗ ರಘು ಗೇಟ್ ಹಾಕಿ ಹೋಗು ಅಂತ ಹೇಳ್ತಿದ್ದ ತಂದೆಯ ಮಾತು ಸಹಜವಾಗಿ ನೆನಪಾಯಿತು. ಯೋಚನೆ ಮಾಡ್ದೇನೆ ಗೇಟ್ ಹಾಕಿ ಒಳಗಡೆ ಹೋದ. ಇನ್ನ ಹಾಲಿಗೆ ಎಂಟ್ರಿ ಕೊಟ್ಟಾಗ ಎಲ್ಲಾ ಕಡೆಯೂ ಕೂಡ ಫ್ಯಾನ್ ಸುಮ್ನೆ ತಿರುಗ್ತಾ ಇರ್ತಿತ್ತು. ತಂದೆಯ ಮಾತಿನಿಂದ ರೂಢಿಗತವಾದ ಆ ಜಾಗೃತಿಯಿಂದಾಗಿ ಅಗತ್ಯವಿಲ್ಲದೆ ತಿರುಗ್ತಾ ಇದ್ದ ಫ್ಯಾನ್ಗಳನ್ನ ಆಫ್ ಮಾಡಿದ. ಅಲ್ಲಿದ್ದ ನೀರಿನ ಟ್ಯಾಪ್ನಿಂದ ಹನಿಗಳು ಬೀಳ್ತಾ ಇದ್ವು, ಅದನ್ನು ಸಹ ಸುಮ್ನೆ ನಿಲ್ಲಿಸಿದ. ಅಲ್ಲಿ ಒಂದು ಮ್ಯಾಜಿಕ್ ನಡೀತು ಸ್ನೇಹಿತರೆ. ಏನ್ ಗೊತ್ತಾ, ಅರ್ಧ ಗಂಟೆ ಆದ್ಮೇಲೆ ಮ್ಯಾನೇಜರ್ ಸ್ವತಃ ಅಲ್ಲಿಗೆ ಬಂದು ರಘುವನ್ನ ಕರೀತಾರೆ. ನಾಳೆಯಿಂದ ನೀವು ಕೆಲಸಕ್ಕೆ ಬರಬಹುದು, ನಿಮ್ಮನ್ನ ನಾವು ಆಯ್ಕೆ ಮಾಡಿದ್ದೇವೆ ಅಂತ ಹೇಳ್ತಾರೆ. ಆಗ ರಘುವಿಗೆ ಆಶ್ಚರ್ಯವಾಗುತ್ತೆ, ಅರೆ ಇಂಟರ್ವ್ಯೂವೇ ತಗೊಳ್ಳಿಲ್ಲ, ಇವ್ರು ಹೇಗೆ ನನ್ನನ್ನ ಆಯ್ಕೆ ಮಾಡಿದ್ರು ಅಂತ ಪ್ರಶ್ನೆ ಮಾಡ್ಕೊಳ್ತಿರ್ತಾನೆ. ಆಗ ಮ್ಯಾನೇಜರ್ ನಗ್ತಾ, ನಿಜವಾದ ಸಂದರ್ಶನ ಮುಗ್ದಿದೆ, ನೀವು ಗೇಟ್ ಹಾಕಿದ್ದನ್ನ, ಅಗತ್ಯವಿಲ್ಲದೆ ತಿರುಗ್ತಾ ಇದ್ದಿದ್ದ ಫ್ಯಾನ್ಗಳನ್ನ ಆಫ್ ಮಾಡಿದ್ದನ್ನ, ಹಾಗೆ ನೀರು ನಿಲ್ಲಿಸಿದ್ದನ್ನ ನಾವು ಸಿಸಿ ಕ್ಯಾಮೆರಾದಲ್ಲಿ ನೋಡಿದ್ದೇವೆ. ನಿಮ್ಮ ಹೊರತಾಗಿ ಬೇರೆ ಯಾವ ಅಭ್ಯರ್ಥಿಯೂ ಕೂಡ ಈ ಸಣ್ಣ ವಿಷಯಗಳ ಬಗ್ಗೆ ಚಿಂತನೆ ಮಾಡೋದಿಲ್ಲ. ನಿಮ್ಮಲ್ಲಿರುವ ಈ ಜವಾಬ್ದಾರಿ, ಶಿಸ್ತು ಮತ್ತು ಸಂಪನ್ಮೂಲಗಳ ಉಳಿತಾಯದ ಮನೋಭಾವವೇ ನಮಗೆ ಬೇಕಾದ ಅತಿ ಮುಖ್ಯ ಗುಣಗಳು. ನಿಮ್ಮಂತವರು ನಮ್ಮ ಕಂಪನಿಗೆ ಬೇಕು ಅಂತ ಹೇಳ್ತಾರೆ. ಆಗ ರಘು ಮನೆಗೆ ಓಡಿ ಬರ್ತಾನೆ. ತಡ ಮಾಡ್ದೇನೆ ತಂದೆಯನ್ನ ಅಪ್ಪಿ ಹಿಡಿದು ಬಿಕ್ಕಿ ಬಿಕ್ಕಿ ಅಳ್ತಾ, ಕ್ಷಮಿಸಿಯಪ್ಪ, ನೀವು ಗದರಿಸ್ತಾ ಇದ್ರಿ, ಬಲವಂತವಾಗಿ ಕಲಿಸಿದ ಆ ಶಿಸ್ತು ಮತ್ತು ಜವಾಬ್ದಾರಿಯೇ ಇವತ್ತು ನನಗೆ ಈ ದೊಡ್ಡ ಕೆಲಸ ಸಿಕ್ಕಿದೆ. ನೀವು ನನಗೆ ಶತ್ರು ಅಲ್ಲಪ್ಪ, ನೀವು ನನ್ನ ಯಶಸ್ಸಿಗೆ ಸ್ಫೂರ್ತಿ, ನಿಮ್ಮಿಂದ ಯಾವತ್ತಿಗೂ ನಾನು ದೂರ ಹೋಗಲ್ಲಪ್ಪ ಅಂತ ಜೋರಾಗಿ ಅಪ್ಪಿಕೊಂಡ ಅಪ್ಪನನ್ನ. ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ ಈ ಕಥೆಯ ನೀತಿ ಏನ್ ಗೊತ್ತಾ? ಸಣ್ಣ ಪುಟ್ಟ ವಿಷಯಗಳ ಬಗ್ಗೆಯೂ ನಿರಂತರ ಜವಾಬ್ದಾರಿ ಮತ್ತು ಶಿಸ್ತನ್ನು ರೂಢಿಸಿಕೊಳ್ಳುವುದು ದೊಡ್ಡ ಯಶಸ್ಸಿಗೆ ಬುನಾದಿಯಾಗುತ್ತೆ. ಪೋಷಕರ ಗದರಿಕೆಗಳು ಆಗ ಕಿರಿಕಿರಿ ಅನ್ಸಿದ್ರು ಸಹ ಅವು ನಮ್ಮ ಭವಿಷ್ಯ ರೂಪಿಸುವ ಪಾಠಗಳಾಗಿರ್ತಾವೆ. ಮಾತಾ ಪಿತರ ಮಾತು ಅಮೂಲ್ಯವಾದದು, ಅದಕ್ಕೆ ಗೌರವಿಸಿ ಅಂತ ಹೇಳ್ತಾ, ಈ ಒಂದು ಸ್ಫೂರ್ತಿದಾಯಕ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ಅರುಣೋದಯ ಕಾರ್ಯಕ್ರಮದಲ್ಲೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಬದುಕಿರುವಷ್ಟು ಕಾಲ ಉತ್ಸಾಹದಿಂದ ಬದುಕಬೇಕು. ಬದುಕಿನಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತ ಛಲವಿರಬೇಕು. ಆತ್ಮ

ಬಲವಿರಬೇಕು. ಈ ಜೀವನೋತ್ಸಾಹ ಮತ್ತು ಆತ್ಮವಿಶ್ವಾಸಗಳೇ ನಮ್ಮ ಜೀವನದ ಶ್ರೇಯಸ್ಸಿಗೆ ಕಾರಣ ಮತ್ತು ಯಶಸ್ಸಿಗೆ ತೋರಣ ಅಂತಾನೆ ಹೇಳ್ಬಹುದು ಸ್ನೇಹಿತರೆ. ಹಾಗಿದ್ರೆ ಯಶಸ್ಸಿಗೊಂದು ಮಂತ್ರದ ಒಂದು ಪುಟ್ಟ ಕಥೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಗ್ಲೆಂಡ್ ದೇಶದ ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ಹುಡುಗನಿದ್ದ. ಆತ ಶಾಲೆಯಲ್ಲಿ ಅಷ್ಟೇನೂ ಕಲ್ತಿರ್ಲಿಲ್ಲ, ಆದ್ರೆ ಅವನಿಗೆ ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಬೇಕು ಎಂಬ ಉತ್ಸಾಹ ತುಂಬಿ ತುಳುಕ್ತಾ ಇತ್ತು. ಬರೀಗೈಯಿಂದಲೇ ಲಂಡನ್ ಪಟ್ಟಣಕ್ಕೆ ಬಂದ. ಅಲ್ಲಿ ಒಂದು ಸುಂದರವಾದ ತೋಟವಿತ್ತು. ಆ ತೋಟದ ಮನೆಯಲ್ಲಿ ಲಂಡನ್ ಪಟ್ಟಣದ ಮೇಯರ್ ಇರ್ತಾ ಇದ್ರು. ರಾಜ ಮಹಾರಾಜರಿಗೆ ಸರಿಸಾಟಿ ಇರುವ ಮೇಯರ್ ಪದವಿ ತೋಟದಲ್ಲಿ ಕುಳಿತಿದ್ದ ಬಾಲಕ ಮರದಲ್ಲಿದ್ದ ಪಕ್ಷಿಗೆ ಹೇಳ್ತಾ ಇದ್ದ, ನಾನು ವಿಟ್ನಿಂಗ್ಟನ್, ಭವಿಷ್ಯದಲ್ಲಿ ಈ ಲಂಡನ್ ಪಟ್ಟಣದ ಮೇಯರ್. ಆದ್ದರಿಂದ ನೀನು ಈಗಲೇ ನಾನು ಹೇಳಿದಂತೆ ಹೇಳು, ವಿಟ್ನಿಂಗ್ಟನ್ ವಿಟ್ನಿಂಗ್ಟನ್ ಲಂಡನ್ ಪಟ್ಟಣದ ಮೇಯರ್. ಹೀಗೆ ಜೋರಾಗಿ ಹೇಳ್ತಿದ್ದಾಗ ಈ ಮಾತು ಅಲ್ಲೇ ಇದ್ದ ಮೇಯರ್ನಿಗೆ ಕೇಳಿಸಿತು. ಬಾಲಕನನ್ನು ಸಮೀಪಿಸಿ ಕೇಳಿದ, ನೀನು ಲಂಡನ್ನಿನ ಮೇಯರ್ ಆಗ ಬಯಸುವಿಯಾ? ಆಗೋದೇನು ಬಂತು ಸರ್, ನಾನು ಜನ್ಮತಃ ಲಂಡನ್ನಿನ ಮೇಯರ್, ಆದ್ರೆ ಈಗ ಮಾತ್ರ ಜನರಿಗೆ ಗೊತ್ತಿಲ್ಲ, ಮುಂದೊಂದು ದಿನ ಗೊತ್ತು ಮಾಡಿಕೊಡಬೇಕಾಗಿದೆ ಅಷ್ಟೆ ಅಂತ ಹೇಳ್ತಾನೆ. ಬಾಲಕನ ಮುಖದ ಮೇಲಿನ ಕಳೆ, ಕಣ್ಣುಗಳ ತೇಜಸ್ಸು, ಮನದಲ್ಲಿ ಆತ್ಮವಿಶ್ವಾಸ ಕಂಡು ಮೇಯರ್ ಬೆರಗಾದ. ಆ ಬಾಲಕನನ್ನು ತನ್ನ ಮನೆಯಲ್ಲಿ ಇಟ್ಕೊಂಡು ಒಳ್ಳೆಯ ಶಿಕ್ಷಣ ಕೊಡಿಸಿದ. ಮುಂದೆ ಅದೇ ಬಾಲಕನು ಲಂಡನ್ ಪಟ್ಟಣದ ಮೇಯರ್ ಆದ. ಎಂತ ಅದ್ಭುತವಾಗಿದೆ ಅಲ್ಲ. ಜೀವನ ಉತ್ಸಾಹ ಮತ್ತು ಆತ್ಮವಿಶ್ವಾಸವಿದ್ರೆ ಭಗೀರಥನಂತೆ ಬೆಟ್ಟಗಳನ್ನೇ ಕುಟ್ಟಿ ಪುಡಿ ಪುಡಿ ಮಾಡಬಹುದು, ಹನುಮನಂತೆ ಸಾಗರವನ್ನೇ ಜಿಗಿಯಬಹುದು, ಚಾಣಕ್ಯನಂತೆ ಸಾಮ್ರಾಟರನ್ನು ಕೆಳಗಿಳಿಸಿ ಸಾಮ್ರಾಜ್ಯಗಳ ನಿರ್ಮಿಸಬಹುದು. ಆತ್ಮವಿಶ್ವಾಸ ಉತ್ಸಾಹ ಇಲ್ಲದವರು ಮಾತ್ರ ಮಂದೆಯೊಳಗಿನ ಕುರಿಯಂತೆ ಬದುಕ್ತಾರೆ. ಆದ್ದರಿಂದಲೇ ನಮ್ಮ ಋಷಿ ಮುನಿಗಳು ಹೇಳಿದರು, ಏಳಿ ಎದ್ದೇಳಿ ಅಮೃತ ಪುತ್ರರೇ, ನೀವು ಜನ್ಮತಃ ಅಮರರೇ, ಇದನ್ನು ಕಂಡುಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ವಾ, ಯಶಸ್ಸಿಗೊಂದು ಮಂತ್ರ ಎಂಬ ಸಕಾರಾತ್ಮಕ ಮಾತು ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜೂನ್ 18. ಕ್ಯಾಲೆಂಡರ್ನಲ್ಲಿ ಇದೊಂದು ಸಾಮಾನ್ಯ ದಿನ ಅಂತ ಅನಿಸ್ಬಹುದು, ಆದರೆ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದರೆ ಇವತ್ತು ಭಾರತೀಯ ಇತಿಹಾಸದ ಅತ್ಯಂತ ಪ್ರಮುಖ ದಿನಗಳಲ್ಲಿ ಒಂದು. ಹೌದು, ಇವತ್ತು ಗೋವಾ ಕ್ರಾಂತಿ ದಿನ, ಗೋವಾ ರೆವಲ್ಯೂಷನ್ ಡೇ ಅಂತ ಹೇಳ್ತೀವಿ. ನಮಗೆಲ್ಲ ಗೊತ್ತು ಸ್ನೇಹಿತರೆ, 1947 ಆಗಸ್ಟ್ 15 ನಮ್ಮ ದೇಶಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ತು. ಆದರೆ ಭಾರತದ ಒಂದು ಸುಂದರ ಭಾಗ ಮಾತ್ರ ಪರಕೀಯರ ಕೈಯಲ್ಲೇ ಇತ್ತು, ಅದೇ ನಮ್ಮ ಪಕ್ಕದ ರಾಜ್ಯ ಗೋವಾ. ಬರೋಬ್ಬರಿ 450 ವರ್ಷಗಳ ಕಾಲ ಪೋರ್ಚುಗೀಸರು ಗೋವಾವನ್ನು ತಮ್ಮ ವಶದಲ್ಲಿಟ್ಟುಕೊಂಡಿದ್ದರು. ಆಗ 1946 ಜೂನ್ 18, ಅಂದರೆ ಇವತ್ತಿಗೆ ಸರಿಯಾಗಿ 80 ವರ್ಷಗಳ ಹಿಂದೆ, ಭಾರತದ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರಾದ ಡಾಕ್ಟರ್ ರಾಮ ಮನೋಹರ ಲೋಹಿಯಾ ಅವರು ಗೋವಾದ ಮಡಗಾಂವ್ನಲ್ಲಿ ಪೋರ್ಚುಗೀಸರ ವಿರುದ್ಧ ಮೊದಲ ಬಾರಿಗೆ ದನಿ ಎತ್ತಿ ಅಲ್ಲಿನ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದರು. ಆ ದಿನದ ಕ್ರಾಂತಿಯೇ ಮುಂದೆ 1961 ಗೋವಾ ಸಂಪೂರ್ಣವಾಗಿ ಸ್ವತಂತ್ರಗೊಂಡು ಭಾರತದ ಜೊತೆ ಕೈ ಜೋಡಿಸಲು ದಾರಿದೀಪವಾಯಿತು. ಸ್ನೇಹಿತರೆ, ಸ್ವಾತಂತ್ರ್ಯ ಅನ್ನೋದು ಸುಮ್ಮನೆ ಸಿಕ್ಕಿದ್ದಲ್ಲ, ಅದರ ಹಿಂದೆ ಎಷ್ಟೋ ಮಹನೀಯರ ತ್ಯಾಗ ಬಲಿದಾನವಿದೆ. ಇವತ್ತಿನ ಈ ಸುಂದರ ಬೆಳಕಿನಲ್ಲಿ ದೇಶಕ್ಕಾಗಿ ಹೋರಾಡಿದ ಆ ಎಲ್ಲ ವೀರ ಚೇತನಗಳನ್ನು ನೆನೆಯುತ್ತಾ ಇವತ್ತಿನ ದಿನವನ್ನು ಹೆಮ್ಮೆಯಿಂದ ಸಂಭ್ರಮಿಸೋಣ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಈ ಓದು ಸರಣಿಯನ್ನು ಗಾಂಧೀಜಿಯವರು 1908 ಬರೆದ ಹಿಂದ್ ಸ್ವರಾಜ್ಯ ಎಂಬ ಕೃತಿಯ ಮೂಲಕ ಪ್ರಾರಂಭ ಮಾಡುತ್ತಿದ್ದೇವೆ. ಇದು ಮೂಲ ಗುಜರಾತಿ ಭಾಷೆಯಲ್ಲಿದೆ. ಹಿರಿಯ ಗಾಂಧಿವಾದಿ ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಕೃತಿಯನ್ನು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯವರು ಪ್ರಕಟಿಸಿದ್ದಾರೆ. ಈಗ ಹಿಂದ್ ಸ್ವರಾಜ್ಯ ಪುಸ್ತಕವನ್ನು ಓದುವವರು ಪ್ರಕಾಶ್ ಹೆಚ್ಆರ್ ಮತ್ತು ಎಂ ವಿಜಯಕುಮಾರ್.
2: ಹಿಂದ್ ಸ್ವರಾಜ್ಯ ಪ್ರಶ್ನೆ ಕೇಳುತ್ತಿರುವವರು ಎಂ ವಿಜಯಕುಮಾರ್, ಗಾಂಧೀಜಿಯ ಉತ್ತರ ಹೇಳುತ್ತಿರುವವರು ಹೆಚ್ಆರ್ ಪ್ರಕಾಶ್. ಅಧ್ಯಾಯ 17, ನಿಷ್ಕ್ರಿಯ ಪ್ರತಿಭಟನೆ ಸತ್ಯಾಗ್ರಹ.
3: ಮುಂದುವರೆದ ಭಾಗ.
2: ಹಾಗಾದರೆ ಶರೀರ ಶಿಕ್ಷಣ ಅಗತ್ಯವೇ ಇಲ್ಲ ಎನ್ನುತ್ತೀರಾ?
4: ಹಾಗೆಂದಿಗೂ ಹೇಳುವುದಿಲ್ಲ. ಶರೀರ ದೃಢವಾಗದಿದ್ದರೆ ಸತ್ಯಾಗ್ರಹಿಯಾಗುವುದು ಕಷ್ಟ. ಭೋಗವಿಲಾಸದಲ್ಲಿ ಮುಳುಗಿ ದೇಹವನ್ನು ದುರ್ಬಲಗೊಳಿಸಿಕೊಂಡವನ ಮನಸ್ಸು ದುರ್ಬಲವಾಗಿಯೇ ಇರುತ್ತದೆ. ಮನೋಬಲ ಇಲ್ಲದವನಿಗೆ ಆತ್ಮಬಲವೆಲ್ಲಿಂದ ಬಂದೀತು? ಬಾಲವಿವಾಹ, ವಿಲಾಸ ಜೀವನ ಮುಂತಾದವುಗಳನ್ನು ಬಿಟ್ಟು ನಮ್ಮ ಶರೀರವನ್ನು ನಾವು ಸುದೃಢವಾಗಿಸಬೇಕು. ಜರ್ಜರಿತ ದೇಹಿಯೊಬ್ಬನನ್ನು ಗುಂಡಿನ ಬಾಯಿಗೆ ಎದುರಾಗಿ ನಿಲ್ಲು ಎಂದು ಹೇಳಿದರೆ ನನ್ನನ್ನು ನೋಡಿ ಎಲ್ಲರೂ ನಕ್ಕಾರು.
2: ನೀವು ಹೇಳುವುದನ್ನು ಕೇಳಿದರೆ ಸತ್ಯಾಗ್ರಹಿಯಾಗುವುದು ಸಾಮಾನ್ಯವಲ್ಲ ಎನಿಸುತ್ತದೆ. ಹಾಗಾದರೆ ಸತ್ಯಾಗ್ರಹಿಯಾಗುವುದು ಹೇಗೆ ಹೇಳಿ?
4: ಸತ್ಯಾಗ್ರಹಿಯಾಗುವುದು ಬಹಳ ಸುಲಭ, ಬಹಳ ಕಷ್ಟವೂ ಹೌದು. 14 ಹುಡುಗ ಒಬ್ಬ ಸತ್ಯಾಗ್ರಹಿಯಾದುದನ್ನು ನಾನು ನೋಡಿದ್ದೇನೆ. ರೋಗಿಗಳು ಸತ್ಯಾಗ್ರಹ ಮಾಡಿದುದನ್ನು ಬಲ್ಲೆ. ಗಟ್ಟಿಮುಟ್ಟಾಗಿ ಸುಖವಾಗಿ ಇರುವ ಜನ ಸತ್ಯಾಗ್ರಹ ಮಾಡಲಾರದುದನ್ನೂ ನೋಡಿದ್ದೇನೆ. ದೇಶಕ್ಕಾಗಿ ಸತ್ಯಾಗ್ರಹಿಗಳಾಗ ಬಯಸುವವರು ಬ್ರಹ್ಮಚರ್ಯ ನಡೆಸಬೇಕು, ಬಡತನದ ವ್ರತ ತೊಡಬೇಕು, ಸತ್ಯೋಪಾಸನೆ ಮಾಡಬೇಕು, ನಿರ್ಭಯರಾಗಬೇಕು ಎಂಬುದನ್ನು ಬಹಳ ಕಾಲದ ಅನುಭವದಿಂದ ನಾನು ಅರಿತುಕೊಂಡಿದ್ದೇನೆ. ಬ್ರಹ್ಮಚರ್ಯ ಒಂದು ಮಹಾವ್ರತ, ಅದರ ಹೊರತು ಮನಸ್ಸು ದೃಢವಾಗಲಾರದು. ಬ್ರಹ್ಮಚಾರಿಯಲ್ಲದವನು ಭ್ರಷ್ಟವೀರ್ಯನಾಗಿ ದುರ್ಬಲ ಹೇಡಿ ಆಗುತ್ತಾನೆ. ವಿಷಯ ವಾಸನೆಯಲ್ಲಿ ಮುಳುಗಿದ ಮನಸ್ಸು ಯಾವ ಮಹಾಕಾರ್ಯವನ್ನು ಸಾಧಿಸಲಾರದು. ಇದಕ್ಕೆ ಅಸಂಖ್ಯ ಉದಾಹರಣೆಗಳಿವೆ. ಹಾಗಾದರೆ ಮದುವೆಯಾದ ಗೃಹಸ್ಥ ಏನು ಮಾಡಬೇಕು ಎಂಬ ಪ್ರಶ್ನೆ ಸಹಜವಾಗಿಯೇ ಬರುತ್ತದೆ. ಆದರೆ ಈ ಪ್ರಶ್ನೆ ಅಗತ್ಯವಿಲ್ಲ. ಗಂಡ ಹೆಂಡತಿಯೇ ಆದರೂ ಅವರ ಸಮಾಗಮ ವಿಷಯ ಭೋಗಕ್ಕಾದರೆ ಅದು ಪಶುವೃತ್ತಿಯೇ. ಸಂತಾನೋತ್ಪತ್ತಿಗೆ ಮಾತ್ರ ಪತಿಪತ್ನಿ ಸಮಾಗಮ, ಅನ್ಯಥಾ ನಿಷಿದ್ಧ. ಸತ್ಯಾಗ್ರಹಿಗೆ ಸಂತಾನೇಚ್ಛೆ ಇಲ್ಲ. ಆದುದರಿಂದ ಈ ಪರಿಮಿತ ಭೋಗವೂ ಅವನಿಗೆ ಸಲ್ಲದು. ಈ ರೀತಿ ಗೃಹಸ್ಥನೂ ಸಹ ಬ್ರಹ್ಮಚರ್ಯ ಪಾಲನೆ ಮಾಡಬಹುದು. ಈ ಮಾತನ್ನು ಹೆಚ್ಚು ವಿವರವಾಗಿ ಬರೆಯುವಂತಿಲ್ಲ. ಇದರಲ್ಲಿ ಹಲವು ಪ್ರಶ್ನೆಗಳು ಹುಟ್ಟುತ್ತವೆ. ಹೆಂಡತಿಯ ವಿಚಾರವೇನು? ಆಕೆಯ ಅಧಿಕಾರ ಎಷ್ಟು? ಆಕೆಯನ್ನು ಹೇಗೆ ಒಪ್ಪಿಸುವುದು ಇತ್ಯಾದಿ. ಆದರೂ ಈ ಮಹಾಕಾರ್ಯದಲ್ಲಿ ತೊಡಗುವವರು ಈ ಪ್ರಶ್ನೆಗಳನ್ನು ಪರಿಹರಿಸಬೇಕು. ಬ್ರಹ್ಮಚರ್ಯದ ಹಾಗೆಯೇ ಬಡತನದ ವ್ರತವೂ ಅಗತ್ಯ. ಹಣದಾಸೆ ಸತ್ಯಾಗ್ರಹ ಎರಡೂ ಒಟ್ಟಿಗೆ ಇರಲಾರವು. ಹಣವಿದ್ದವರು ಅದರ ಬಗ್ಗೆ ಉದಾಸೀನವಾಗಿರಬೇಕು. ಸತ್ಯಾಗ್ರಹ ಮಾಡುವಾಗ ತಮ್ಮ ಹಣವೆಲ್ಲ ಹೋದರೂ ಸತ್ಯಾಗ್ರಹವನ್ನು ಬಿಡಬಾರದು. ಸತ್ಯಾಗ್ರಹವನ್ನು ಸತ್ಯಬಲ ಎಂದು ಮಾತಿನ ನಡುವೆ ಹೇಳಿದೆ. ಸತ್ಯೋಪಾಸನೆ ಇಲ್ಲದ ಸತ್ಯಬಲವೆಲ್ಲಿ? ಆದುದರಿಂದ ಏನೇ ಬರಲಿ ಸತ್ಯವಾಗಿ ನಡೆಯಲೇಬೇಕು. ಒಬ್ಬರ ಪ್ರಾಣ ಉಳಿಸಲು ಸುಳ್ಳು ಹೇಳಬಹುದೇ ಬೇಡವೇ ಇತ್ಯಾದಿ ಪ್ರಶ್ನೆ ಈ ಸಂದರ್ಭದಲ್ಲಿ ಬರುವುದುಂಟು. ಸುಳ್ಳು ಹೇಳುವುದನ್ನು ಸಮರ್ಥಿಸುವವರಿಗೆ ಈ ಪ್ರಶ್ನೆ ತೋಚುತ್ತದೆ. ಸತ್ಯವನ್ನೇ ಸದಾ ಪಾಲಿಸಬೇಕೆನ್ನುವವರಿಗೆ ಇಂಥ ಧರ್ಮ ಸಂಕಟ ಬರುವುದೇ ಇಲ್ಲ. ಬಂದರೂ ಅವನಿಗೆ ಅದರಿಂದ ಹಾನಿ ಆಗುವುದಿಲ್ಲ. ನಿರ್ಭಯತೆ ಇಲ್ಲದ ಸತ್ಯಾಗ್ರಹಿ ಒಂದು ಹೆಜ್ಜೆಯನ್ನಾದರೂ ಮುಂದಿಡಲಾರ. ಪೂರ್ಣ ನಿರ್ಭಯನಾದವನೇ ಮಾನಾವಮಾನ ಲಾಭ ನಷ್ಟ ಬಂಧು ಬಳಗ ಸರಕಾರ ಆಘಾತ ಮರಣ ಯಾವ ಭಯವೂ ಇಲ್ಲದವನೇ ಸತ್ಯಾಗ್ರಹದ ದಾರಿಯಲ್ಲಿ ನಡೆಯಬಲ್ಲ. ಇವೆಲ್ಲವನ್ನು ಕಷ್ಟವೆಂದು ಬಿಡಬೇಕಾಗಿಲ್ಲ. ಏನೇ ಕಷ್ಟ ಬಂದು ಒದಗಿದರೂ ಅದನ್ನು ಸೈರಿಸಿಕೊಳ್ಳುವ ಶಕ್ತಿಯನ್ನು ದೇವರು ಮನುಷ್ಯ ಮಾತ್ರನಿಗೆ ಕೊಟ್ಟಿದ್ದಾನೆ. ದೇಶ ಸೇವೆಯ ವಿಶೇಷ ಇಚ್ಛೆ ಇಲ್ಲದಿದ್ದರೂ ಈ ಗುಣಗಳನ್ನು ಕಲಿಯುವುದು ಒಳ್ಳೆಯದು. ಶಸ್ತ್ರಬಲವಾದಿಗಳು ಹೆಚ್ಚು ಕಡಿಮೆ ಇದೇ ಗುಣಗಳನ್ನು ಕಲಿಯಬೇಕಾಗುತ್ತದೆ. ಮರೆಯಬಾರದು, ಬಯಸಿದ ಮಾತ್ರಕ್ಕೆ ಯಾರೂ ಯೋಧರಾಗುವುದಿಲ್ಲ. ಯೋಧರಾಗುವವರು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಬಡತನದಲ್ಲಿಯೇ ತೃಪ್ತಿಗೊಳ್ಳಬೇಕು. ನಿರ್ಭಯನಲ್ಲದವನಂತೂ ಯೋಧನೇ ಆಗಲಾರ. ಅವನಿಗೆ ಸತ್ಯವಂತಿಕೆಯೇನೋ ಅಗತ್ಯವಿಲ್ಲವೆಂಬ ಭಾವನೆ ಇರಬಹುದು, ಆದರೆ ನಿರ್ಭೀತನಿಗೆ ಸತ್ಯವಂತಿಕೆ ಸಹಜವಾಗಿಯೇ ಬರುತ್ತದೆ. ಏನಾದರೂ ಭಯದಿಂದಲೇ ತಾನೇ ಮನುಷ್ಯ ಸತ್ಯವನ್ನು ಬಿಡುವುದೋ? ಆದುದರಿಂದ ಈ ನಾಲ್ಕು ಗುಣಗಳಿಗೂ ಯಾರೂ ಹೆದರಬೇಕಾಗಿಲ್ಲ. ಇನ್ನೂ ಒಂದು ಮಾತು, ಶಸ್ತ್ರಧಾರಿ ಇನ್ನೂ ಕೆಲವು ನಿಷ್ಪ್ರಯೋಜಕ ಗುಣಗಳನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಅವು ಸತ್ಯಾಗ್ರಹಿಗೆ ಅಗತ್ಯವಿಲ್ಲ. ಶಸ್ತ್ರಧಾರಿಗೆ ಬೇಕಾಗುವ ಇತರ ಗುಣಗಳೆಲ್ಲ ಅವನು ನಿರ್ಭಯನಲ್ಲದಿದ್ದರೆ ಬೇಕಾಗುತ್ತದೆ. ನಿಜವಾಗಿಯೂ ಅವನು ನಿರ್ಭಯನೇ ಆಗಿದ್ದರೆ ಅವನ ಕೈಯಿಂದ ಕತ್ತಿ

0: ಆ ಗಳಿಗೆಯಲ್ಲಿಯೇ ಜಾರಿ ಬೀಳುತ್ತದೆ. ಅವನಿಗೆ ಅದರ ಬಲ ಬೇಕಿಲ್ಲ. ಯಾರಿಗೆ ದ್ವೇಷ ಎಂಬುದಿಲ್ಲವೋ ಅವನಿಗೆ ಕತ್ತಿ ಏಕೆ? ಒಬ್ಬ ಮನುಷ್ಯನ ಕೈಯಲ್ಲಿ ಒಂದು ದೊಣ್ಣೆ ಇತ್ತು. ಅವನ ಎದುರಿಗೆ ಒಂದು ಸಿಂಹ ತಟ್ಟನೆ ಬಂದಾಗ ಅವನು ದೊಣ್ಣೆ ಎತ್ತಿದ. ಆಗ ಅವನಿಗೆ ತಿಳಿಯಿತು, ತನ್ನ ನಿರ್ಭಯತೆ ಜಂಬವೆಲ್ಲ ಬರೀ ಬಡಾಯಿ. ಕೂಡಲೇ ಅವನು ಆ ದೊಣ್ಣೆಯನ್ನು ಕೆಳಗೆ ಬಿಸಿಟ್ಟು ಪೂರ್ಣ ನಿರ್ಭಯನಾದ.
1: ಇಲ್ಲಿಗೆ ಅಧ್ಯಾಯ 17 ಸಮಾಪ್ತಿಯಾಯಿತು.
2: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸ್ಪಾಟ್ಲೈಟ್ ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100+ ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೆ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
2: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
1: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
3: ಬಳಸಿ ಪರಿಶುದ್ಧ ನಂದಿನಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ಲರಿಗೂ ನಮಸ್ಕಾರ. ಬಾನುಲಿ ಕೇಳುವರೆಲ್ಲರಿಗೂ ವಚನ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ವಚನಕಾರರು ಶಿವಶರಣರು ಏನೆಲ್ಲ ಹೇಳಿದರೆ ಎಂಬುದರ ಬಗ್ಗೆ ರಾಣಿಬೆನ್ನೂರಿನ ನಿಟ್ಟೂರ್ ಸೆಂಟ್ರಲ್ ಸ್ಕೂಲ್ನ ಪ್ರೌಢಶಾಲಾ ಶಿಕ್ಷಕರಾದಂತಹ ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ವಿಜಾಪುರ್ ಇವರು ವಚನಗಳಲ್ಲಿ ನಮ್ಮ ಶಿವಶರಣರ ದಾಸೋಹ ಕಲ್ಪನೆ ಹೇಗೆಲ್ಲ ಇತ್ತು ಎಂಬುದರ ಬಗ್ಗೆ ಅಶ್ವಿನಿ ಚಂದ್ರಶೇಖರ್ ವಿಜಾಪುರ್ ಅವರು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
7: ಎಲ್ಲರಿಗೂ ನಮಸ್ಕಾರ.
6: ಮೇಡಮ್, ದಾಸೋಹ ಪರಿಕಲ್ಪನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟವರು ನಮ್ಮ ಶಿವಶರಣರು. ಅಂತಹ ದಾಸೋಹ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ?
7: ಶರಣರ ಕಾಲದಲ್ಲಿ ಹುಟ್ಟಿಕೊಂಡಂತಹ ದಾಸೋಹ ಪರಿಕಲ್ಪನೆಯ ಬಗ್ಗೆ ಕೆಲವೊಂದು ಮಾತುಗಳನ್ನ ಹೇಳ್ತಾ ಇದ್ದೇನೆ. ದಾಸೋಹ ಅಂದರೆ ತಾನು ಕಷ್ಟಪಟ್ಟು ಗಳಿಸಿದ್ದನ್ನ ತಾನು ಅನುಭವಿಸಿ ಹೆಚ್ಚಾಗಿ ಉಳಿದಂತಹ ಸಂಪತ್ತನ್ನ ಸಮಾಜದೊಂದಿಗೆ ಹಂಚಿಕೊಳ್ಳುವುದು ಎಂದು ಅರ್ಥ. ಈ ಪರಿಕಲ್ಪನೆಯು ಬಸವಣ್ಣನವರು ಸ್ಥಾಪಿಸಿದಂತಹ ಅನುಭವ ಮಂಟಪದಲ್ಲಿ

0: ಇಲ್ಲಿ ಒಂದು ವಿಶಿಷ್ಟ ಆಚರಣೆಯಾಗಿ ಹುಟ್ಟಿಕೊಂಡಿತು. ದಾಸೋಹವು ಶರಣ ಸಿದ್ಧಾಂತದಲ್ಲಿ ಪಾಲಿಸಲೇಬೇಕಾದಂತಹ ಒಂದು ಕಡ್ಡಾಯ ತತ್ವವಾಗಿತ್ತು. ಯಾರೇ ಆಗಲಿ ಯಾವುದೇ ಕಾಯಕವನ್ನೇ ಮಾಡಲಿ ಅದನ್ನು ನಿಷ್ಠೆ, ಪ್ರಾಮಾಣಿಕತೆ, ಶ್ರದ್ಧೆ, ಪ್ರೀತಿ ಮತ್ತು ಸೇವಾಭಾವನೆಯಿಂದ ಮಾಡಬೇಕು. ಜೊತೆಗೆ ಅದರಿಂದ ಬಂದಂತಹ ಗಳಿಕೆಯನ್ನು ದಾಸೋಹಕ್ಕಾಗಿ ಬಳಸುವುದು ಮತ್ತು ಹಂಚುವುದು ಈ ದಾಸೋಹದ ಒಂದು ಪರಿಕಲ್ಪನೆ. ದಾಸೋಹದಲ್ಲಿ ಸ್ವಂತಕ್ಕಾಗಿ ಸಂಪತ್ತನ್ನು ಸಂಗ್ರಹಿಸುವುದು ಅಥವಾ ಸಂಪತ್ತನ್ನು ಕ್ರೋಢೀಕರಿಸುವುದನ್ನು ಪ್ರೋತ್ಸಾಹಿಸಲಾಗುತ್ತಿರಲಿಲ್ಲ. ಏಕೆಂದರೆ ಶರಣರ ಪ್ರಕಾರ ಈ ಸಮಾಜ ದೇವರ ಸ್ವತ್ತು, ದೇವರಿಂದ ಪಡೆದಂಥದ್ದನ್ನು ದೇವರಿಗೆ ವಾಪಸ್ ಕೊಡುವಂಥದ್ದು ಈ ಒಂದು ಪರಿಕಲ್ಪನೆಯಾಗಿತ್ತು. ಸಮಾಜದಿಂದ ಗಳಿಸಿದ್ದಂಥದ್ದನ್ನು ಸಮಾಜದ ಸಮೃದ್ಧಿಗಾಗಿ, ಕ್ಷೇಮಕ್ಕಾಗಿ ಕೊಡುವಂಥದ್ದರಿಂದ ತನ್ನದೇ ಆದಂತಹ ಅಪರಿಮಿತ ಆನಂದವನ್ನು ಪಡೆಯಬಹುದು ಎನ್ನುವಂಥದ್ದು ಬಸವಣ್ಣನವರ ಪರಿಕಲ್ಪನೆ ಆಗಿತ್ತು. ದಾಸೋಹದಲ್ಲಿ ಬಹಳಷ್ಟು ವಿಧಗಳಿವೆ. ಅದರಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಂಥದ್ದು ತ್ರಿವಿಧ ದಾಸೋಹ. ಬಸವಣ್ಣನವರ ತ್ರಿವಿಧ ದಾಸೋಹವನ್ನು ಅಕ್ಕಮಹಾದೇವಿ ತನ್ನ ವಚನದಲ್ಲಿ ಅರ್ಥವತ್ತಾಗಿ ವಿವರಿಸಿದ್ದಾರೆ. ತನುವಿಡಿದು ದಾಸೋಹವ ಮಾಡಿ ಗುರುಪ್ರಸಾದಿಯಾದ ಬಸವಣ್ಣ, ಮನವಿಡಿದು ದಾಸೋಹವ ಮಾಡಿ ಲಿಂಗ ಪ್ರಸಾದಿಯಾದ ಬಸವಣ್ಣ, ಧನವಿಡಿದು ದಾಸೋಹವ ಮಾಡಿ ಜಂಗಮ ಪ್ರಸಾದಿಯಾದ ಬಸವಣ್ಣ, ಇಂತಿ ತ್ರಿವಿಧವಿಡಿದು ದಾಸೋಹವ ಮಾಡಿ ಸದ್ಗುರು ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣ ಸ್ವಯಂ ಪ್ರಸಾದಿಯಾದ. ಈ ವಚನದ ಪ್ರಕಾರ ಶರೀರದ ಶ್ರಮವನ್ನು ಹಾಕಿ ಮಾಡಿದಂತಹ ಕೆಲಸ ತನಗಷ್ಟೇ ಅಲ್ಲದೆ ಸಮಾಜಕ್ಕೂ ಕೂಡ ಒಳಿತನ್ನು ಮಾಡಬೇಕು. ಅದೇ ರೀತಿ ಮಾನಸಿಕವಾಗಿ ಹಾಕಿದಂತಹ ಶ್ರಮ, ಅದರಿಂದ ಗಳಿಸಿದಂತಹ ಜ್ಞಾನ ತನಗಷ್ಟೇ ಅಲ್ಲದೆ ಜಗತ್ತಿಗೆ ಉಪಯೋಗವಾಗಬೇಕು. ಹಾಗೆಯೇ ಇವುಗಳೆಲ್ಲದರಿಂದ ಬಂದಂತಹ ಹಣ ಅಥವಾ ಧನ ಸಮಾಜದ ಒಳಿತಿಗೆ ಉಪಯೋಗವಾಗಬೇಕು ಅನ್ನುವಂಥದ್ದು ಈ ದಾಸೋಹದ ಒಂದು ಉದ್ದೇಶವಾಗಿತ್ತು.
1: ನಮ್ಮ ಶಿವಶರಣರು ದಾಸೋಹದ ಪರಿಕಲ್ಪನೆಯನ್ನು ಹೇಗೆ ಅರ್ಥೈಸಿಕೊಂಡಿದ್ರು, ಹಾಗೆ ಅದೇ ರೀತಿ ತಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಂಡಿರೋದ್ರ ಬಗ್ಗೆ, ಜೊತೆಗೆ ಬಸವಣ್ಣನವರು ದಾಸೋಹ ಪರಿಕಲ್ಪನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದವರು ಬಸವಣ್ಣನವರು ಎಂಬುದನ್ನ ಅಕ್ಕ ಮಹಾದೇವಿ ತಮ್ಮ ವಚನಗಳಲ್ಲಿ ಹೇಳಿರುವುದನ್ನ ಅಶ್ವಿನಿ ಚಂದ್ರಶೇಖರ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನ ಹೇಳ್ತಾರೆ ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದುವರೆಗೆ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದಂಥ ಅಶ್ವಿನಿ ಚಂದ್ರಶೇಖರ್ ವಿಜಾಪುರ್ ಅವರು ನಮ್ಮ ಶಿವಶರಣರ ದಾಸೋಹ ಪರಿಕಲ್ಪನೆಯ ಕುರಿತಾಗಿ ಹಾಗೂ ಅವರ ಚಿಂತನೆಗಳ ಕುರಿತು ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ.
3: ಆಯ್ದಕ್ಕಿ ಲಕ್ಕಮ್ಮ ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ. ಮಾಡುವ ಮಾಟವುಳ್ಳನ್ನಕ್ಕ ಬೇರೊಂದು ಪದವರ ನರಸಲೇತಕ್ಕ ದಾಸೋಹವೆಂಬ ಸೇವೆಯ ಬಿಟ್ಟು ಮೀಸಲಾರದೆ ಕೈಲಾಸವೆಂಬ ಆಸೆ ಬೇಡ ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗವಿದ್ದ ಠಾವೇ ಕೈಲಾಸ. ಅಂದರೆ ದಾಸೋಹ ಮಾಡುವುದರಿಂದ ದೊರಕುವ ಸೇವಾ ತೃಪ್ತಿ ಕೈಲಾಸಕ್ಕಿಂತಲೂ ದೊಡ್ಡದು. ದಾಸೋಹದಲ್ಲಿ ನಿರತನಾದವನಿಗೆ ಕೈಲಾಸದ ಆಸೆ ಅನಗತ್ಯ. ತಾನು ಗಳಿಸಿದ್ದನ್ನ ಸಮಾಜಕ್ಕೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಭಕ್ತಿಯಿಂದ ಅರ್ಪಿಸಬೇಕಾದದ್ದು ಪ್ರತಿಯೊಬ್ಬ ಮಾನವನ ಕರ್ತವ್ಯ ಎಂದು ಅವರು ತಿಳಿಸುತ್ತಾರೆ. ದಾಸೋಹದ ಆಚರಣೆಯು ಶಾರೀರಿಕವಾಗಿ ಸ್ವಸ್ಥ ಮತ್ತು ಮಾನಸಿಕವಾಗಿ ತೃಪ್ತ ಮನುಷ್ಯರನ್ನು ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿತು. ಶರಣರು ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳಲ್ಲಿ ಈ ದಾಸೋಹ ಪರಿಕಲ್ಪನೆಯು ಮೊದಲ ಸಾಲಿನಲ್ಲಿ ನಿಲ್ಲುತ್ತದೆ. ಇದು ಜನರ ಮನಸ್ಸನ್ನು ಪರಿಶುದ್ಧವಾಗಿಸುವಲ್ಲಿ, ಸಮರ್ಪಣಾ ಭಾವವನ್ನು ಬೆಳೆಸುವಲ್ಲಿ ಮತ್ತು ಅಹಂಕಾರವನ್ನು ಅಳಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿತು. ಶರಣರು ನೀಡಿದಂತಹ ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ, ಕಾಯಕವೇ ಕೈಲಾಸ, ಇವನಾರವ ಇವನಾರವ ಎಂದೆಣಿಸದಿರಯ್ಯ, ಇವನಮ್ಮವ ಇವನಮ್ಮವ ಎಂದೆಣಿಸಯ್ಯ ಇಂದಿಗೂ ಪ್ರಸ್ತುತ ಅಲ್ಲವೇ? ಧನ್ಯವಾದಗಳು.
2: ದಾಸೋಹದ ಪರಿಕಲ್ಪನೆಯ ಕುರಿತಾಗಿ ಆಯ್ದಕ್ಕಿ ಲಕ್ಕಮ್ಮ ಅವರು ಹೇಳಿರುವಂತಹ ಒಂದು ದಾಸೋಹದ ಪರಿಕಲ್ಪನೆ ಕುರಿತಾದಂತಹ ವಚನವನ್ನ ಅಶ್ವಿನಿ ಚಂದ್ರಶೇಖರ್ ವಿಜಾಪುರ್ ಅವರು ಹೇಳಿದ್ರು. ಅಂದ್ರೆ ನಮ್ಮ ಶಿವಶರಣರು ದಾಸೋಹ ತತ್ವಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟವರು. ಕಾಯಕ ಮತ್ತೆ ದಾಸೋಹ ಇವೆರಡಕ್ಕೂ ಕೂಡ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟವರು. ತಾವು ಮಾಡುವಂತಹ ಕೆಲಸದಲ್ಲಿ ನಿಷ್ಠೆ ಇರಬೇಕು, ಶ್ರದ್ಧೆಯಿಂದ ಕೆಲಸವನ್ನ ಮಾಡಬೇಕು. ಅದು ಯಾವುದೇ ಕೆಲಸವಾಗಿರಲಿ, ಅದರ ಜೊತೆಗೆ ಕೆಲಸ ಮಾಡಿ ಬಂದಂತಹ ಹಣದಿಂದ ತಮಗೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಇಟ್ಕೊಂಡು ಉಳಿದನ್ನ ಇಲ್ಲದವರಿಗೆ ದಾನವನ್ನ ಮಾಡಬೇಕು. ನಾಳೆಗೆ ಬೇಕು, ನನಗೆ ಮುಂದೆ ಬೇಕು ಅಂತ ಹೇಳಿ ಬಚ್ಚಿಡುವುದಕ್ಕಿಂತ ಇತರರಿಗೆ ಇಲ್ಲದವರಿಗೆ ಸಹಾಯ ಮಾಡುವುದೇ ನಿಜವಾದ ದಾಸೋಹ ಪರಿಕಲ್ಪನೆ ಎಂಬುದನ್ನ ಮನಗಂಡಂತಹ ಎಲ್ಲ ಶಿವಶರಣರು ಈ ದಾಸೋಹ ಪರಿಕಲ್ಪನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಿದ್ರು. ಹಾಗೆ ಆಯ್ದಕ್ಕಿ ಲಕ್ಕಮ್ಮ ಇರ್ಬೋದು, ಆಯ್ದಕ್ಕಿ ಮಾರೆಯವರು, ಇವರ ಈ ಕೆಲಸವೇ ಅಕ್ಕಿಯನ್ನ ಆಯ್ದು ತಂದು ಅದರಲ್ಲಿ ಉಳಿದದನ್ನ ದಾಸೋಹ ಮಾಡುವಂತಹ ಅಭ್ಯಾಸವನ್ನ ಮಾಡ್ಕೊಂಡಿರ್ತಾರೆ. ಅನುಭವ ಮಂಟಪದಲ್ಲಿ ಬರುವಂತಹ ಶಿವ ಶರಣರಿಗೆ ದಾಸೋಹ ಮಾಡ್ತಾ ಇರ್ತಾರೆ. ಇದೇ ರೀತಿ ನಾವು ಬಸವಣ್ಣನವರನ್ನ ಕುರಿತಾಗಿ ನೋಡಿದಾಗ ಕೂಡ ನೀಲಾಂಬಿಕೆ, ಕನಾಗಮ್ಮ ಇವರೆಲ್ಲರೂ ದಾಸೋಹ ಪರಿಕಲ್ಪನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟಿರೋದನ್ನ ನಾವು ನೋಡಬಹುದು. ಹಾಗಾದ್ರೆ ಸ್ನೇಹಿತರೆ, ದಾಸೋಹ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನ ಅಶ್ವಿನಿ ಚಂದ್ರಶೇಖರ್ ವಿಜಾಪುರ್ ಅವ್ರು ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶಿಕ್ಷಕರಾದಂತಹ ಅಶ್ವಿನಿ ಚಂದ್ರಶೇಖರ್ ವಿಜಾಪುರ್ ಅವರು ಆಯ್ದಕ್ಕಿ ಲಕ್ಕಮ್ಮ ಅವರ ದಾಸೋಹ ಪರಿಕಲ್ಪನೆ ಕುರಿತು ಮಾಹಿತಿ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
4: ದಾಸೋಹ ಎಂಬುದು ನಿಸ್ವಾರ್ಥ ಕ್ರಿಯೆಯಾಗಿರಬೇಕು, ಅದರಲ್ಲಿ ಹಂಚುವ ಕರ್ತವ್ಯ ಬಿಟ್ಟು ಬೇರೇನೂ ಇರಬಾರದು ಎಂದು ತಿಳಿಸಲು ಬಸವಣ್ಣನವರು ಈ ವಚನವನ್ನು ಹೇಳಿದ್ದಾರೆ. ಕಾಗೆಯೊಂದಗುಳ ಕಂಡರೆ ಕರೆಯದೇ ತನ್ನ ಬಳಗವನ್ನೆಲ್ಲವ, ಕೋಳಿಯೊಂದು ಕುಟುಕ ಕಂಡರೆ ಕೂಗಿ ಕರೆಯದೇ ತನ್ನ ಕುಲವೆಲ್ಲವ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಗಳಿಗಿಂತಲೂ ಕರಕಷ್ಟ ಕೂಡಲ ಸಂಗಮ ದೇವ. ಅಂದರೆ ಕಾಗೆ ಮತ್ತು ಕೋಳಿಗಳು ಹೇಗೆ ಆಹಾರವನ್ನು ಕಂಡರೆ ತಮ್ಮ ಬಳಗವನ್ನೆಲ್ಲವನ್ನು ಕರೆದು ಹಂಚುತ್ತವೆಯೋ, ಹಾಗೆ ಮನುಷ್ಯನಾದವನು ಇನ್ನೊಬ್ಬ ಮನುಷ್ಯನನ್ನು ಕಂಡರೆ ತನ್ನಲ್ಲಿ ಇರುವಂತಹದ್ದನ್ನು ಅವನೊಂದಿಗೆ ಹಂಚಿ ಬಾಳಬೇಕು ಎಂಬುದು ಈ ವಚನದ ಅರ್ಥವಾಗಿದೆ. ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು, ದಿಟನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರಯ್ಯ, ಉಂಬ ಜಂಗಮ ಬಂದರೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿವರಯ್ಯ, ನಮ್ಮ ಕೂಡಲ ಸಂಗಮ ದೇವನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ. ಅಂದರೆ ಜೀವವಿಲ್ಲದ ವಸ್ತುಗಳಿಗೆ ಆಹಾರವನ್ನು ತೋರಿಸಿದರೆ ಅವುಗಳು ತಿನ್ನುವುದಿಲ್ಲ, ಆದರೆ ಅದೇ ಒಬ್ಬ ಹಸಿದ ಮನುಷ್ಯನಿಗೆ ನಾವು ಭೋಜನವನ್ನು ನೀಡಿದರೆ ಅದನ್ನು ತಿಂದು ತೃಪ್ತನಾಗಿ ಅವನು ನಮಗೆ ಹರಸುತ್ತಾನೆ. ಹಾಗೆಯೇ ಹಸಿದ ಶರಣರನ್ನು ಉದಾಸೀನ ಮಾಡಿ ಅವರಿಗೆ ಯಾವುದೇ ಆಹಾರವನ್ನು ನೀಡದೆ ಕಳಿಸಿದರೆ ಕಲ್ಲು ತಾಗಿದ ಮಣ್ಣಿನ ಗುಡ್ಡೆಯಂತೆ ಒಡೆದು ಹೋಗುತ್ತೇವೆ ಎಂದು ಹೇಳುತ್ತಾರೆ. ಶರಣರ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮಲ್ಲಿದ್ದುದನ್ನು ಬೇರೆಯವರೊಂದಿಗೆ ಹಂಚಿ ಸಾರ್ಥಕ್ಯವನ್ನು ಪಡೆಯೋಣ.
3: ಧನ್ಯವಾದಗಳು ಮೇಡಮ್. ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಾಸೋಹ ಪರಿಕಲ್ಪನೆಯ ಕುರಿತಾಗಿ ನಮ್ಮ ಶಿವಚರಣರು ಹೇಳಿರುವಂತಹ ಸಾಕಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ಇವತ್ತು ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ರಾಣಿಬೆನ್ನೂರಿನ ನಿಟ್ಟೂರು ಸೆಂಟ್ರಲ್ ಸ್ಕೂಲಿನ ಪ್ರೌಢಶಾಲಾ ವಿಭಾಗದ ಶಿಕ್ಷಕರಾದಂಥ ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ವಿಜಾಪುರ್ ಅವರು ಭಾಗವಹಿಸಿ ನಮ್ಮ ಶಿವಶರಣರ ದಾಸೋಹ ಪರಿಕಲ್ಪನೆಯ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ವಚನಕಾರರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ಕಾರ್ಯಕ್ರಮವನ್ನು ಕೇಳಿಸಿಕೊಂಡಂಥ ಎಲ್ಲ ಭಾನುಲಿ ಕೇಳುಗರಿಗೂ ಧನ್ಯವಾದಗಳು. ಇದೇ ರೀತಿ ನಂತರದಲ್ಲಿ ಕೂಡ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯಾ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
3: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಋಣಗಳ ಲೆಕ್ಕ. ಅಳೆವರಾರ್ ಪೆಣ್ಗಂಡುಗಳ ನೆಳೆವ ನೂಲುಗಳ ಕೆಳೆಪಗೆಗಳೆಲ್ಲ ವಾಳದಲ್ಲಿ ಬಲು ತೊಡಕು. ಇಳೆಯ ಋಣಗಳ ಲೆಕ್ಕ ವಿಹುದು ವಿಧಿಯಕ್ಕರದಿ ತಿಳಿಯ ಗೊಡನದ ನಮಗೆ ಮಂಕುತಿಮ್ಮ. ಅಳೆವರಾರ್ ಅಳಿಯೋರು ಯಾರು? ಪೆಣ್ ಗಂಡುಗಳ ನೆಳೆವ ನೂಲುಗಳ. ಪೆಣ್ಣಂದ್ರೆ ಹೆಣ್ಣು, ಗಂಡುಗಳನ್ನು ಅಳೆವ ನೂಲುಗಳ, ಅಳೆವಂತಹ ದಾರಗಳನ್ನು. ಕೆಳೆ ಪಗೆಗಳೆಲ್ಲ ವಾಳದಲ್ಲಿ, ಕೆಳೆ ಅಂದರೆ ಸ್ನೇಹ, ಪಗೆಗಳು ಹಾಗೆತನ, ಅವೆಲ್ಲ ಆಳದಲ್ಲಿ ಬಲು ತೊಡದಿ ತೊಡಕಾಗಿದೆ ಅಂತ. ಇಳೆಯ ಋಣಗಳ ಲೆಕ್ಕ ವಿಹುದು ವಿಧಿ ಅಕ್ಕರದಿ, ಇಳೆಯ ಭೂಮಿಯ ಋಣಗಳ ಲೆಕ್ಕ ವಿಹುದು ಲೆಕ್ಕ ಇದೆ, ವಿಧಿ ಅಕ್ಕರದಿ ಅಕ್ಕರೆಯಿಂದ ತಿಳಿಯ ಗೊಡನದ ನಮಗೆ, ಅದನ್ನು ತಿಳಿಯೋದಕ್ಕೆ ಕೊಡ್ತಾ ಇಲ್ಲ ನಮಗೆ. ಇನ್ನೊಮ್ಮೆ ಈ ಕಗ್ಗ ಹೇಳ್ತೀನಿ ನೋಡಿ. ಅಳೆವರಾರ್ ಪೆಣ್ ಗಂಡುಗಳನ್ ಅಳೆವ ನೂಲುಗಳ ಕೆಳೆ ಪಗೆಗಳೆಲ್ಲವೂ ಆಳದಲ್ಲಿ ಬಲು ತೊಡಕು. ಇಳೆಯ ಋಣಗಳ ಲೆಕ್ಕ ವಿಹುದು ವಿಧಿ ಅಕ್ಕರದಿ ತಿಳಿಯ ಗೊಡದ್ದು ಅದನ್ನ ನಮಗೆ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಹೆಣ್ಣು ಗಂಡುಗಳನ್ನ ಪರಸ್ಪರ ಸೆಳೆದ ಪ್ರೇಮದ ಎಳೆಗಳನ್ನ ಅಳೆಯೋದು ಸಾಧ್ಯ ಇಲ್ಲ. ಆ ಆಳದಲ್ಲಿ ಮಿತ್ರತ್ವ ಶತ್ರುತ್ವಗಳೆಲ್ಲವೂ ಬಹಳ ತೊಡಕಾಗ್ಬಿಟ್ಟಿದೆ. ಭೂಮಿಯ ಋಣಗಳ ಲೆಕ್ಕವೇನೋ ಇದೆ, ಆದರೆ ಬ್ರಹ್ಮ ಬರಹ ರೂಪದಲ್ಲಿ ಅದನ್ನು ನಮಗೆ ತಿಳಿಯೋದಕ್ಕೆ ಬಿಡ್ತಾ ಇಲ್ಲ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನಾವೆಲ್ಲ ಇತ್ತೀಚೆಗೆ ನೋಡ್ತಾ ಇರೋ, ಅನುಭವಿಸ್ತಾ ಇರೋ ಒಂದು ಪರಿಸ್ಥಿತಿ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಈಗಿನ ಕಾಲದಲ್ಲಿ ಮಕ್ಕಳು ಯಾವುದೇ ಊರಲ್ಲಿ ಇರಲಿ, ಶಿಕ್ಷಣಕ್ಕಾಗಿ ಕೆಲಸಕ್ಕಾಗಿ ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ, ಅಲ್ಲೇ ಹೋಗಿ ಉಳ್ದೇ ಬಿಡ್ತಾರೆ, ಹಿಂತಿರುಗಿ ಬರೋದೇ ಇಲ್ಲ. ಅದೇ ರೀತಿ ಒಬ್ಬ ಹುಡುಗಿ ಅವ್ರ ಊರಿನಲ್ಲೇ ಎಲ್ಲ ವಿದ್ಯೆನ ಕಲಿತಾಳೆ, ಅದು ಸಾಲದೆ ಇನ್ನಷ್ಟು ಹೆಚ್ಚಿನ ಶಿಕ್ಷಣ ಬೇಕು ಅಂತ ಅಮೇರಿಕಕ್ಕೆ ಹೋಗ್ತಾಳೆ. ಕಲಿಕೆ ನಂತರ ಅಲ್ಲಿ ಒಂದೊಳ್ಳೆ ಕೆಲಸ ಸಹ ಸಿಗುತ್ತೆ. 1 ವರ್ಷ ಏನೋ ಕೆಲಸ ಮಾಡ್ತಾಳೆ, ಅದಾದಮೇಲೆ 6 ತಿಂಗಳ ಮಟ್ಟಿಗೆ ಯುರೋಪಿನ ಆಸ್ಟ್ರಿಯಾ ದೇಶಕ್ಕೆ ಅವಳು ಹೋಗಬೇಕಾಗಿ ಬರುತ್ತೆ. ಅವಳು ಅಲ್ಲಿಯ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಬ್ಬ ಜರ್ಮನ್ ಹುಡುಗನ ಪರಿಚಯ ಆಗತ್ತೆ. ಹಾಗೆ ಅವನೊಟ್ಟಿಗೆ ಪ್ರೀತಿಯಾಗಿ ಮದುವೆ ಕೂಡ ಆಗ್ತಾಳೆ. ಇಂಥ ಸುದ್ದಿಗಳು ಈಗೆಲ್ಲ ಹೊಸದೇನೂ ಅಲ್ಲ ಅಲ್ವಾ? ಆದರೆ ಯೋಚನೆ ಮಾಡಿ, ಭಾರತದಲ್ಲಿ ಬೆಳೆದ ಹುಡುಗಿ ಕಲಿತದ್ದು ಅಮೇರಿಕದಲ್ಲಿ, ತಾತ್ಕಾಲಿಕ ಕೆಲಸಕ್ಕೆ ಹೋದದ್ದು ಆಸ್ಟ್ರಿಯಾಕ್ಕೆ, ಮದುವೆ ಆದದ್ದು ಜರ್ಮನಿಯ ಹುಡುಗ. ನೋಡಿ ಎಲ್ಲಿಂದೆಲ್ಲಿಯ ಸಂಬಂಧ ಆಗಿ ಹೋಯ್ತು. ಇತಿಹಾಸ ಪುರಾಣಗಳನ್ನೆಲ್ಲ ನೋಡಿದ್ರೆ ಬೇಕಷ್ಟು ಮದುವೆಗಳು ವ್ಯವಹಾರಗಳಾಗ್ಬಿಟ್ಟಿತ್ತು. ಇಬ್ಬರು ರಾಜರುಗಳ ಮಧ್ಯ ಸಂಬಂಧ ಬೆಸೆಯೋದಕ್ಕಾಗಿ ಅವರ ಮಕ್ಕಳ ಮದುವೆ ನಡೀತಾ ಇತ್ತು. ಅವರಿಬ್ರು ಹೇಗೆ ಬದುಕಿದ್ರೋ ಅದು ಗೊತ್ತಿಲ್ಲ, ಆದರೆ ಎರಡು ರಾಜ್ಯಗಳ ಮಧ್ಯ ವ್ಯವಹಾರ ಮಾತ್ರ ನಡೀತಾ ಇತ್ತು. ಕೆಲವೊಂದ್ಸಲ ದ್ವೇಷದಿಂದ ಬೇರೆ ದೇಶದ ಮನೆತನದ ಹೆಣ್ಣನ್ನು ಎತ್ಕೊಂಡು ಬಂದು ತಮ್ಮ ಮನೆಯಲ್ಲಿ ಸೇರಿಸ್ಕೊಂಡು ಅವಳು ಬದುಕಿರೋವರೆಗೂ ಚಿತ್ರಹಿಂಸೆ ಕೊಟ್ಟ ಪ್ರಸಂಗ ಕೂಡ ಇದೆ. ಹೀಗೆ ಸ್ನೇಹ ದ್ವೇಷಗಳ ಒಳ ಸುಳಿಗಳು ತುಂಬ ಆಳವಾಗಿದೆ, ಅದನ್ನು ತಿಳಿಯೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಗಂಡು ಹೆಣ್ಣುಗಳನ್ನು ಎಳೆಯುವಂಥ ನೂಲುಗಳು ಕಣ್ಣಿಗೆ ಕಾಣದೆ ಗೂಢವಾಗಿದ್ದು ಆ ನೂಲುಗಳು ಬಿಗಿದು ಸೆಳೆಯೋ ಪರಿನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಇದನ್ನೇ ಋಣಾನುಬಂಧ ಅನ್ನೋದು. ಯಾವ ಋಣಕ್ಕಾಗಿಯೋ, ಯಾವ ಕಾರ್ಯ ಸಾಧನೆಗೋ, ಯಾರ ಸಂತೋಷಕ್ಕೋ ಕೋಪಕ್ಕೋ ಗಂಡು ಹೆಣ್ಣುಗಳು ಹೀಗೆ ಕೂಡೋದು ಅನೂಹ್ಯ. ಅದಕ್ಕೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅನ್ನೋ ಲೋಕೋಕ್ತಿ ಬಂದಿರೋದು. ಅದು ಯಾವ ಋಣವೋ ವಿಧಿ ಅದನ್ನು ಮರೆಯದೆ ಲೆಕ್ಕ ಇಟ್ಟು ದಾಖಲಿಸಿ ಕಾಪಾಡಿ ಎಳೆ ತಂದು ಗಂಟು ಹಾಕತ್ತೆ. ನಮಗೆ ವಿಧಿಯ ಬರಹ ಕಾಣಿಸೋದಿಲ್ಲ, ಆದರೆ ವಿಧಿಯ ನಿರ್ಧಾರದಂತೆ ನಡೆದ ಕೆಲಸ ಮಾತ್ರ ಕಾಣಿಸುತ್ತೆ. ಹೆಣ್ಣು ಗಂಡುಗಳ ಅಂದರೆ ಮನುಷ್ಯರ ನಡುವಿನ ಸಂಬಂಧಗಳು ಅಥವಾ ಬಾಂಧವ್ಯಗಳನ್ನು ಅವರನ್ನು ಪರಸ್ಪರ ಎಳೆಯುವಂಥ ಆಕರ್ಷಿಸುವಂಥ ಅದೃಶ್ಯ ನೂಲುಗಳನ್ನು ಅಂದರೆ ಋಣಾನುಬಂಧಗಳನ್ನು ಅಳಿಯೋರಾಗಿರಲಿ ಅರ್ಥೈಸೋರಾಗಿರಲಿ ಯಾರಿದ್ದಾರೆ? ಈ ಸಂಬಂಧಗಳ ಕೆಳಪದರಗಳು ಬಹಳ ಆಳದಲ್ಲಿ ಸಂಕೀರ್ಣವಾದ ತೊಡಕುಗಳಿಂದ ಕೂಡಿಕೊಂಡಿದೆ. ಈ ಭೂಮಿ ಮೇಲೆ ನಾವು ಮಾಡಿಕೊಂಡಿರೋ ಋಣಗಳ ಲೆಕ್ಕ ಇರುತ್ತೆ, ಅದನ್ನು ವಿಧಿ ತನ್ನ ಅಕ್ಷರದಲ್ಲಿ ಬರೆದಿಟ್ಕೊಂಡಿರುತ್ತೆ. ಆದರೆ ಆ ಲೆಕ್ಕನ ನಮಗೆ ತಿಳಿದೇ ಇರೋ ಹಾಗೆ ಮುಚ್ಚಿಟ್ಟಿರುತ್ತೆ. ಮನುಷ್ಯರ ನಡುವಿನ ಸಂಬಂಧಗಳು, ಅದು ಪ್ರೀತಿಯಾಗಿರಲಿ ದ್ವೇಷ ಆಗಿರಲಿ ಸ್ನೇಹ ಆಗಿರಲಿ, ಯಾವುದು ಆಕಸ್ಮಿಕ ಅಲ್ಲ. ಹಿಂದಿನ ಜನ್ಮದ ಅಥವಾ ಈ ಜನ್ಮದ ಋಣಾನುಬಂಧದ ಕರ್ಮ ಫಲ ಅದು. ಎಷ್ಟು ಜಟಿಲವಾಗಿದೆ ಅಂದರೆ ಯಾರು ಯಾರಿಗೆ ಯಾಕೆ ಆಕರ್ಷಿತರಾಗ್ತಾರೆ ಯಾಕೆ ದೂರ ಆಗ್ತಾರೆ ಅಂತ ತಿಳ್ಕೊಳ್ಳೋದೇ ಕಷ್ಟ. ಈ ವಿಧಿಯ ನಿಯಮ ನಿಗೂಢವಾದದ್ದು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇವರ ಜೊತೆ ಸಾಯಿ ಕೀರ್ತನ, ಶಿರೀಶ, ಐಸಿರಿ, ಐಶಿತಾ, ಸಮರ್ಥ್, ನಿಯತಿ ಈ ಮಕ್ಕಳು ಭಾಗವಹಿಸಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
8: ಪೊನ್ನಜ್ಜಿ, ನನಗೆ ಮ್ಯಾಥ್ಸ್ ಅಂದ್ರೆ ಸ್ವಲ್ಪ ಕಷ್ಟ.
9: ಅವನು ಟೀಚರ್ ಹತ್ರ ಮ್ಯಾಥ್ಸ್ ಹೇಳ್ಕೊಡಿ ಅಂದಾಗ
8: ಅವರು ಸಮರ್ಥನಿಗೆ ಗೊತ್ತು, ಅವನ ಹತ್ರ ಕೇಳಿ ಕಲಿ ಅಂದ್ರಂತೆ.
10: ಸರಿ, ಅದರಲ್ಲಿ ತಪ್ಪೇನಿದೆ? ಅವನನ್ನ ಕೇಳಿ ತಿಳ್ಕೊಂಡ್ರೆ ಆಯ್ತು.
8: ಇಲ್ಲಪ್ಪ, ನಂಗೂ ಸಮರ್ಥಂಗೂ ಜಗಳ ಆಗಿತ್ತು. ಅವರಿಬ್ರು ಚಾಲಿಟು ಬಿಟ್ಟಿದ್ದಾರೆ, ಇಬ್ರು ಮಾತಾಡ್ತಿಲ್ಲ. ಅದಕ್ಕೆ ಇವನು ಸಮರ್ಥನ ಹತ್ರ ಹೋಗಿ ಲೆಕ್ಕ ಕೇಳಲೇ ಇಲ್ಲ.
10: ಹೌದಾ ಮಗು? ಒಂದು ವಿಷಯ ಹೇಳ್ತೀನಿ ಕೇಳು. ಕಲಿಬೇಕಾದದ್ದನ್ನ ಶತ್ರುಗಳಿಂದಾದರೂ ಕಲಿಬೇಕು. ಇರು ಇರು, ರಾಮಾಯಣದಲ್ಲಿ ಒಂದು ಕತೆ ಇದೆ, ರಾವಣನಿಂದ ಲಕ್ಷ್ಮಣ ಕಲಿತ ಪಾಠಗಳು ಅಂತ.
8: ಆಯ್ತು ಹೇಳು.
10: ಲಂಕಾದೇಶ ರಾವಣ ಸೀತೆಯನ್ನ ಕದ್ದೊಯ್ದು ಅಶೋಕವನದಲ್ಲಿ ಬಂಧಿಸಿಟ್ಟ ಕತೆ ನಿಮ್ಗೆಲ್ಲ ಗೊತ್ತೇ ಇದೆ. ಆಮೇಲೆ ಶ್ರೀರಾಮ ತನ್ನ ಪತ್ನಿಯನ್ನು ಹುಡುಕ್ತಾ ವಾನರ ಸೇನೆ ಜೊತೆಗೆ ಲಂಕೆಗೆ ಬರ್ತಾನೆ. ಮುಂದೆ ರಾಮ ರಾವಣರ ಮಹಾಯುದ್ಧನೇ ನಡೆಯುತ್ತೆ. ರಾವಣ ಮಹಾಪರಾಕ್ರಮಿಯಾಗಿದ್ರೂ ಧರ್ಮದ ಮುಂದೆ ಅವನು ಕೊನೆಗೆ ತಲೆ ತಗ್ಗಿಸ್ಲೇಬೇಕಾಗತ್ತೆ. ಕೊನೆಗೆ ಶ್ರೀರಾಮನ ಬಾಣದಿಂದ ಅವನು ಗಾಸಿಕೊಳ್ತಾನೆ. ಧರಾಶಾಯಿಯಾಗಿ ಅಂದರೆ ಭೂಮಿ ಮೇಲೆ ಬಿದ್ದು ತನ್ನ ಜೀವನದ ಕೊನೆಯುಸಿರನ್ನು ಎಳಿತಾ ರಣರಂಗದಲ್ಲಿ ಬಿದ್ದಿದ್ದ. ಆ ಸಂದರ್ಭದಲ್ಲಿ ಶ್ರೀರಾಮ ತಮ್ಮ ಲಕ್ಷ್ಮಣನನ್ನು ಕರೆದು, ಲಕ್ಷ್ಮಣ, ರಾವಣ ಚತುರ ರಾಜನೀತಿಜ್ಞ, ಪ್ರಕಾಂಡ ಪಂಡಿತ, ಮಹಾಜ್ಞಾನಿ, ಅವನೀಗ ತನ್ನ ಕೊನೆಯ ಗಳಿಗೆಯನ್ನು ಎಣಿಸ್ತಾ ಇದ್ದಾನೆ. ಅವನ ಜ್ಞಾನ, ಚತುರ ನೀತಿ, ಪಾಂಡಿತ್ಯ ಎಲ್ಲನೂ ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲವಾಗ್ಬಿಡುತ್ತೆ. ಹಾಗಾಗಿ ನೀನು ಅವನ ಹತ್ರ ಹೋಗಿ ಆ ಅಮೂಲ್ಯ ಜ್ಞಾನವನ್ನು, ಜೀವನ ಪಾಠಗಳನ್ನು ಅವನಿಂದ ಕೇಳಿ ಕಲ್ತ್ಕೊಂಡು ಬಾ ಅಂತ ಆದೇಶ ಕೊಡ್ತಾನೆ. ಅಣ್ಣ ರಾಮನ ಮಾತಿನಿಂದ ಲಕ್ಷ್ಮಣನಿಗೆ ತುಂಬ ಆಶ್ಚರ್ಯವಾಗುತ್ತೆ. ಅಣ್ಣ ಅದ್ಯಾಕೆ ಹೀಗೆ ಆದೇಶ ಕೊಡ್ತಾ ಇದ್ದಾನೆ? ರಾವಣ ಹೇಳಿ ಕೇಳಿ ರಾಕ್ಷಸ, ಪರಸ್ತ್ರೀಯರ ಮೇಲೆ ಕಣ್ಣಿಟ್ಟ ಲಂಪಟ, ನಮ್ಮ ಶತ್ರು ಬೇರೆ, ಇವನಿಂದ ನಾನು ಕಲಿಯೋದೇನಿದೆ ಅಂತ ಮನಸ್ಸಿನಲ್ಲಿ ಸಿಡಿಮಿಡಿಗೊಳ್ತಾನೆ. ಕೊನೆಗೆ ಅಹಂಕಾರಿಯಾದ ರಾವಣನ ಹತ್ರ ನಾನು ತಿಳ್ಕೊಳ್ಳೋದು ಏನಿದೆ ಅಂತ ರಾಮನನ್ನೇ ಕೇಳ್ದ. ಅದಕ್ಕೆ ರಾಮ, ಲಕ್ಷ್ಮಣ ಜಗತ್ತಿನ ರೀತಿ ನೀತಿಯನ್ನು ತಿಳ್ಕೊಂಡ ತ್ರಿಕಾಲ ಜ್ಞಾನಿಯವನು, ಶಿವನ ಪರಮಭಕ್ತ, ಮಹಾಪಂಡಿತ, ಸಕಲ ಕಲಾ ಕೋವಿದ, ಬ್ರಾಹ್ಮಣೋತ್ತಮ, ಹೋಗು ಅವನ ಜ್ಞಾನವನ್ನು ತುಸು ಕೇಳಿ ನೀನು ಪುನೀತ್ನಾಗು ಅಂತ ದೃಢವಾಗಿ ಹೇಳ್ತಾನೆ. ಲಕ್ಷ್ಮಣ ಯಾವತ್ತೂ ಅಣ್ಣ ರಾಮನ ಮಾತನ್ನು ಮೀರಿದವನಲ್ಲ. ಒಲ್ಲದ ಮನಸ್ಸಿನಿಂದ ಮರಣ ಶಯ್ಯೆಯಲ್ಲಿದ್ದ, ಅಂದರೆ ಸಾಯ್ತಾ ಮಲಗಿದ್ದ ರಾವಣನ ಹತ್ರ ಬಂದು ಅವನ ಶಿರದ ಹತ್ರ ಕೂತು, ಎಲೈ ರಾವಣ, ಜೀವನಕ್ಕೆ ಅತ್ಯಗತ್ಯವಾದ ಪಾಠಗಳನ್ನು ರಾವಣನಿಂದ ಕಲ್ತು ಬಾ ಅಂತ ಅಣ್ಣ ರಾಮ ಆದೇಶ ಮಾಡಿದಾನೆ, ನೀನು ತಿಳ್ಕೊಂಡ ಆ ಪಾಠ ಏನು ಅಂತ ಒರಟೊರಟಾಗಿ ಕೇಳ್ದ. ಸಾಯ್ತಾ ಬಿದ್ದಿದ್ರೂ ರಾವಣನಿಗೆ ಲಕ್ಷ್ಮಣನ ಈ ಒರಟು ಮಾತುಗಳಿಂದ ಕೋಪ ಬರುತ್ತೆ. ಅವನು, ನಾನು ವೀರ, ವೀರ ಮರಣಕ್ಕೆ ಹೆದರುವವನಲ್ಲ, ನಿನ್ನಂಥವನಿಗೆ ಏನೂ ಹೇಳೋದಿಲ್ಲ, ನಡಿಯಾಚೆ ಅಂತ ಕೂಗಿ ನರಳೋಕೆ ಶುರು ಮಾಡ್ದ. ಲಕ್ಷ್ಮಣನಿಗೂ ರಾವಣನ ಈ ವರ್ತನೆಯಿಂದ ತುಂಬ ಸಿಟ್ಟು ಬರುತ್ತೆ. ಅವನು ದುಮು ದುಮು ಅಂತ ಅಣ್ಣನ ಹತ್ರ ಬಂದು ಅಲ್ಲಿ ನಡೆದಿದ್ದನ್ನೆಲ್ಲ ತಿಳಿಸ್ತಾನೆ. ಆಗ ರಾಮ, ಲಕ್ಷ್ಮಣ ನೀನು ಈ ಮಾತನ್ನು ಕೇಳಬೇಕಾದ್ರೆ ಎಲ್ಲಿದ್ದೆ ಅಂತ ಪ್ರಶ್ನೆ ಮಾಡ್ದ. ಲಕ್ಷ್ಮಣ ರಾವಣನ ಶಿರದ ಹತ್ರ ಕೂತು ಈ ಪ್ರಶ್ನೆಯನ್ನು ಕೇಳಿದೆ ಅಂತ ಉತ್ತರಿಸ್ತಾನೆ. ಅದಕ್ಕೆ ರಾಮ, ಲಕ್ಷ್ಮಣ ನೀನು ರಾವಣನ ಶಿರ ಅಂದರೆ ತಲೆ ಹತ್ರ ಕೂತ್ಕೊಂಡು ಪ್ರಶ್ನೆಯನ್ನು ಕೇಳಿದೆ. ಯಾವುದೇ ಶಿಕ್ಷಣವನ್ನು ಪಡೆಯೋಕ್ಕೆ ಮುಂಚೆ ಶಿಷ್ಯ ತನ್ನ ಗುರುವಿಗೆ ವಿನೀತನಾಗಿರಬೇಕು, ತನ್ನನ್ನು ಸಂಪೂರ್ಣವಾಗಿ ಗುರುವಿಗೆ ಅರ್ಪಿಸಿಕೊಳ್ಬೇಕು, ಆಗಲೇ ವಿದ್ಯೆ ಲಭ್ಯ ಆಗುತ್ತೆ. ರಾವಣ ಈಗ ನಿನ್ನ ಗುರು, ನೀನು ಅವನ ಶಿಷ್ಯ. ನೀನು ಅದೇ ಭಯ ಭಕ್ತಿ ಭಾವದಿಂದ ರಾವಣನ ಪಾದದ ಹತ್ರ ಕೂತು ಕೇಳು, ಹೋಗು ಅಂತ ಹೇಳ್ದ. ಲಕ್ಷ್ಮಣ ಈ ಸಲ ರಾಮ ಹೇಳಿದ ಹಾಗೆ ರಾವಣನ ಪಾದಗಳ ಹತ್ರ ಮಂಡಿಯೂರಿ ಕೂತು ಕೈ ಮುಗಿದು ಬಹಳ ವಿನಯದಿಂದ, ರಾವಣ ನಿನ್ನ ಜ್ಞಾನ ಭಂಡಾರ ದೊಡ್ಡದಾಗಿದೆ, ಜೀವನದ ರೀತಿ ನೀತಿಗಳನ್ನು ಚೆನ್ನಾಗಿ ನೀನು ಅರ್ಥಕೊಂಡಿದೀಯ, ಅದನ್ನು ನನಗೆ ದಯವಿಟ್ಟು ಉಪದೇಶ ಮಾಡು ಅಂತ ಬೇಡ್ತಾನೆ. ಲಕ್ಷ್ಮಣನ ನಯ ವಿನಯದಿಂದ ರಾವಣ ಈ ಸಲ ಪ್ರಸನ್ನನಾಗ್ತಾನೆ. ಆಗ ರಾವಣ, ಆಗಲಿ ಲಕ್ಷ್ಮಣ, ಜೀವನದ ಯಶಸ್ವಿಗೆ ಬೇಕಾದ ತತ್ವಗಳನ್ನು ನಾನು ಹೇಳ್ತೀನಿ ಕೇಳು. ಮೊದಲನೇದಾಗಿ ಜೀವನದಲ್ಲಿ ಶುಭ ಕಾರ್ಯಗಳನ್ನು ಶೀಘ್ರವಾಗಿ ಮಾಡಿ ಮುಗಿಸ್ಬೇಕು, ಮತ್ತು ಅಶುಭ ಕಾರ್ಯಗಳನ್ನು ಆದಷ್ಟು ಮುಂದೂಡಬೇಕು. ಮಂಗಳ ಕಾರ್ಯಗಳನ್ನು ಮಾಡುವಲ್ಲಿ ವಿಳಂಬ ಮಾಡಬಾರ್ದು. ಆದಷ್ಟು ಬೇಗನೆ ಅದನ್ನು ಮಾಡಿ ಮುಗಿಸಿಬಿಡಬೇಕು. ಅದೇ ಕೆಟ್ಟ ಕಾರ್ಯಗಳಿಂದ ದೂರ ಇರಬೇಕು. ನಾನು ಮುಂದಾಲೋಚನೆ ಇಲ್ಲದೆ ಸೀತೆಯನ್ನು ಅಪಹರಿಸುವ ಕಾರ್ಯವನ್ನು ಮಾಡಿಬಿಟ್ಟೆ. ಶ್ರೀರಾಮನನ್ನು ಗುರುತಿಸುವಲ್ಲಿ ತಡ ಮಾಡಿದೆ. ಅದಕ್ಕೆ ಈ ದಿನ ನನಗೆ ಈ ಗತಿ ಬಂದಿದೆ. ಇನ್ನು ಎರಡನೇದಾಗಿ, ನಿನ್ನ ಶತ್ರುಗಳನ್ನು ಯಾವತ್ತೂ ದುರ್ಬಲರು ಅಂತ ಭಾವಿಸ್ಬೇಡ. ನಾನು ಶ್ರೀರಾಮ ಒಬ್ಬ ಮಾನವ, ನನಗೆ ಅವನೇನು ಮಾಡ್ಯಾನು ಅನ್ನೋ ಅಹಂಕಾರದಲ್ಲಿದ್ದೆ. ಅವನ ಸೇನೆನೋ ಕಪಿಗಳಿಂದ ಕರಡಿಗಳಿಂದ ಕೂಡಿದೆ. ಆ ಹುಲು ಪ್ರಾಣಿಗಳು ನನ್ನ ಬಲಾಢ್ಯ ಸೇನೆಯನ್ನು ಹೇಗೆ ಎದುರಿಸೋಕೆ ಸಾಧ್ಯ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಬ್ರಹ್ಮನಲ್ಲಿ ವರ ಕೇಳಬೇಕಾದ್ರೆ ನನಗೆ ಮಂಗ ಮಾನವರನ್ನು ಹೊರತುಪಡಿಸಿ ಬೇರೆಯವರಿಂದ ಮರಣ ಬರದಿರಲಿ ಅನ್ನೋ ವರವನ್ನು ಕೇಳಿದೆ. ಕಾರಣ, ನಾನು ಮಂಗ ಮಾನವರನ್ನು ತುಚ್ಛವಾಗಿ ಕಾಣ್ತಾ ಇದ್ದೆ, ಅವರನ್ನು ಬಲಹೀನರು ಅಂತ ಭಾವಿಸಿದ್ದೆ. ಆದರೆ ಮಾನವನಾದ ಶ್ರೀರಾಮನಿಂದ ನಾನೀಗ ಸಾಯುವ ಸ್ಥಿತಿಯಲ್ಲಿ ಇದ್ದೀನಿ. ಮತ್ತು ವಾನರ ಸೇನೆ ನನ್ನ ಶಕ್ತಿಶಾಲಿ ಸೇನೆಯನ್ನ ಚೆಂಡಾಡಿಬಿಟ್ಟು. ಇನ್ನು ಮೂರನೇದಾಗಿ, ನಿನ್ನ ಜೀವನದಲ್ಲಿ ಯಾವುದಾದರೂ ರಹಸ್ಯ ಇದ್ರೆ ಅದನ್ನು ಯಾರಿಗೂ ಹೇಳಬೇಡ. ಆ ರಹಸ್ಯವನ್ನು ನಿನ್ನಲ್ಲೇ ಬಚ್ಚಿಟ್ಕೊ. ನನ್ನ ಪ್ರಾಣ ನನ್ನ ನಾಭಿಯಲ್ಲಿದೆ ಅನ್ನುವ ರಹಸ್ಯವನ್ನು ನಾನು ನನ್ನ ತಮ್ಮ ವಿಭೀಷಣನಿಗೆ ಹೇಳಿದ್ದೆ. ಅದನ್ನು ಆತ ಶ್ರೀರಾಮನಿಗೆ ಹೇಳ್ದ. ಅದೇ ಇವತ್ತು ನನ್ನ ಮರಣಕ್ಕೆ ಕಾರಣವಾಯಿತು. ನಾಲ್ಕನೆಯದಾಗಿ, ರಥದ ಸಾರಥಿಯಾಗಲಿ, ಅಡಿಗೆಯವನಾಗಲಿ, ಕಾವಲುಗಾರನಾಗಲಿ, ಮನುಷ್ಯನ ಸ್ಥಾನಮಾನ ನೋಡದೆ ಎಲ್ಲರ ಜೊತೆ ಸ್ನೇಹದಿಂದ ಇರು. ಯಾಕಂದರೆ ಸಮಯ ಸಮಯದಲ್ಲಿ ನಮಗೆ ಯಾರು ಸಹಾಯ ಮಾಡ್ತಾರೆ ಅನ್ನೋದನ್ನು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲರ ಜೊತೆ ಸ್ನೇಹದಿಂದಿರು. ಐದನೇದಾಗಿ, ನಿನ್ನನ್ನು ನಿನ್ನ ಎದುರೆ ಟೀಕೆ ಮಾಡುವವರ ಜೊತೆ ವಿಶ್ವಾಸದಿಂದ ಇರು. ಅವರೇ ನಿನ್ನ ಹಿತೈಷಿಗಳು. ಸುಮ್ಮನೆ ಹೊಗಳುವವರನ್ನು ಎಂದಿಗೂ ನಂಬಬೇಡ. ಆರನೇದಾಗಿ, ಭಗವಂತನನ್ನು ಪ್ರೀತಿಸು ಅಥವಾ ದ್ವೇಷಿಸು, ಆದರೆ ನಿನ್ನ ನಿಲುವು ಯಾವುದೇ ಆಗಿರಲಿ ಅದು ದೃಢವಾಗಿರಬೇಕು. ಹೀಗೆ ಬದುಕನ್ನು ಸಾಗಿಸೋಕೆ ಅವಶ್ಯವಾದಂತಹ ಅನೇಕ ವಿಚಾರಗಳನ್ನು ರಾವಣ ಲಕ್ಷ್ಮಣನಿಗೆ ಬೋಧಿಸ್ತಾನೆ. ಆಗ ಶ್ರೀರಾಮ ತಾನೂ ವಿನೀತನಾಗಿ ನನಗೂ ಜೀವನದ ಪಾಠಗಳನ್ನು ಬೋಧಿಸುವಂತ ಕೇಳ್ಕೊಳ್ತಾನೆ. ಆಗ ರಾವಣ, ನಿನಗೆ ಉಪದೇಶ ಮಾಡುವಂತಹ ವಿಚಾರಗಳೇ ಇಲ್ಲ, ನೀನು ಎಲ್ಲವನ್ನೂ ಬಲ್ಲವನಾಗಿದ್ದೀಯ. ಶತ್ರುವಿನಲ್ಲೂ ಮಿತ್ರತ್ವ ಬಯಸುವ ನಿನ್ನ ಈ ಗುಣ ನಿನ್ನನ್ನು ಒಬ್ಬ ಶ್ರೇಷ್ಠ ರಾಜನನ್ನಾಗಿ ಮಾಡುತ್ತೆ ಅಂತ ಹೇಳ್ದ. ಹೀ ಹೇಳಿ ರಾವಣ ತನ್ನ ಕೊನೆಯ ಉಸಿರನ್ನು ಎಳಿತಾನೆ.
9: ರಾವಣ ಕೆಟ್ಟವನು ಅಂತ ಗೊತ್ತಿತ್ತು, ಆದ್ರೆ ಪಂಡಿತ ಅಂತ ಗೊತ್ತಿರಲಿಲ್ಲ. ಏ ಚಿನ್ನು, ಈಗ ನಿನ್ ಸಮರ್ಥನ ಹತ್ರ ಹೋಗಿ ಮ್ಯಾಥ್ಸ್ ಕಲಿತ್ಯಾ? ಹ್ಮ್, ಇಲ್ದಿದ್ರ ಮತ್ತೆ ಪೊನ್ನಜ್ಜಿ ಹತ್ರ ಬುದ್ಧಿವಾದ ಕೇಳ್ಬೇಕಾಗತ್ತೆ.
10: ಏಯ್, ಏನಾದ್ರು ನಿನ್ ಕಂಪ್ಲೇಂಟು?
9: ಇಲ್ಲ ಪೊನ್ನಜ್ಜಿ, ಸುಮ್ನೆ ತಮಾಷೆ ಮಾಡ್ದೆ. ನಿಜವಾಗ್ಲು ನಾನೇ ಹೋಗಿ ಚಾಳಿ ಕಟ್ಟಿ ಸಮರ್ಥನ ಹತ್ರ ಮ್ಯಾಥ್ಸ್ ಕಲಿತೀನಿ.
10: ಹ್ಞೂ, ಮತ್ತೆ ಹಾಗ್ಬಾ ದಾರಿಗೆ. ಇರ್ಲಿ, ಈಗ ನೀತಿ ಕೇಳಿ. ಕಲಿಬೇಕಾದ ವಿಚಾರಗಳನ್ನು ಶತ್ರುವಿನಿಂದಾದರೂ ಸರಿ ಕಲಿಬೇಕು. ಕಲಿಯೋಕ್ಕೆ ಕೊನೆ ಅನ್ನೋದು ಇರೋದಿಲ್ಲ. ಎಲ್ಲೆಲ್ಲಿ ವಿದ್ಯಾರ್ಜನೆಗೆ ಅವಕಾಶ ಇದೆಯೋ ಅಲ್ಲಲ್ಲಿ ಕಲಿಬೇಕು.
7: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಶಿರೀಷ, ಐಸಿರಿ, ಐಶಿತಾ, ಸಮರ್ಥ್, ನಿಯತಿ ಇವರಿಗೆ ಧನ್ಯವಾದಗಳು.
0: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
5: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣುವ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
6: ಪರಿಶುದ್ಧವಾದ ಹಾಲು?
7: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
8: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.5 ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ದಿನದ ವಿಶೇಷ ಕಾರ್ಯಕ್ರಮ. ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಾಗರ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆಯರ 3 ಹುದ್ದೆಗಳಿಗೆ ಹಾಗೂ 62 ಸಹಾಯಕಿಯರ ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ಆಯ್ಕೆಯಾದ ಅಭ್ಯರ್ಥಿಯ ಪಟ್ಟಿಗಳನ್ನು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಸಾಗರ ಹಾಗೂ ಸಂಬಂಧಿಸಿದ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಕಟಿಸಲಾಗಿದೆ. ಈ ಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ಜೂನ್ 20 ಒಳಗಾಗಿ ಸಲ್ಲಿಸುವಂತೆ ಸಾಗರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ಆರ್ಯ ಈಡಿಗರ ಸಮಾಜ ಕಟ್ಟಡ, ಸೊರಬ ರಸ್ತೆ, ಸಾಗರ. ದೂರವಾಣಿ ಸಂಖ್ಯೆ 0818132268 ಸಂಪರ್ಕಿಸಬಹುದು. ಮುಂದಿನ ವಿವರ. ಪತ್ರಿಕಾಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕ ಆಯೋಜಿಸಿದ್ದ ಆಯುಕ್ತರ ಜೊತೆ ಮುಖಾಮುಖಿ ಕಾರ್ಯಕ್ರಮದಲ್ಲಿ ನಾಗರಿಕರು ಕೇಳಿದ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ಮಹಾನಗರ ಪಾಲಿಕೆ ಆಯುಕ್ತ ಕೆ ಮಾಯಣ್ಣಗೌಡ ಅವರು, ನಾಗರಿಕ ಸಮಸ್ಯೆಗಳ ಅರಿವು ಮಹಾನಗರ ಪಾಲಿಕೆಗೆ ಇದ್ದು ಅವುಗಳನ್ನು ನಿಯಮಾನುಸಾರ ಪರಿಹರಿಸಿಕೊಡಲು ನಾವು ಬದ್ಧರಾಗಿದ್ದೇವೆ ಎಂದರು. ಕಳೆದ 2.5 ವರ್ಷಗಳಿಂದ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಇಲ್ಲದೇ ಇರುವುದರಿಂದ ಅಧಿಕಾರಿಗಳು ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳಲಾಗದೆ ಇರಬಹುದು. ನಗರದ ಸಮಸ್ಯೆಗಳನ್ನು ಅರಿತುಕೊಳ್ಳಲು ನಾಗರಿಕರ ಜೊತೆ ಸಂವಾದ ನಡೆಸಲು ಬಹಳ ದಿನಗಳಾದವು. ಇನ್ನು ಮುಂದೆ ಹೀಗಾಗದಂತೆ ನೋಡಿಕೊಂಡು 2-2 ತಿಂಗಳಿಗೆ ಒಂದು ಬಾರಿ ಮುಖಾಮುಖಿ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಇಂದಿನ ಕಾರ್ಯಕ್ರಮ ನಾಂದಿಯಾಗಿದೆ. ಮುಂಬರುವ ದಿನಗಳಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ ಎಂದರು. ಅಧಿಕಾರಿ ಸಿಬ್ಬಂದಿಗಳಾದ ನಾವು ಸರ್ಕಾರ ಕೂಲಿಗಳಾಗಿ ಸೇವೆ ಮಾಡುತ್ತೇವೆ ಎಂದರು. ಕಾರ್ಯಕ್ರಮದ ಆರಂಭದಲ್ಲಿ ನಾಗರಿಕ ಹಿತರಕ್ಷಣಾ ಸಮಿತಿ ವೇದಿಕೆಗಳ ಒಕ್ಕೂಟದ ಪ್ರಮುಖ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿ ಅಹವಾಲು ಮಂಡಿಸಿದರು. ಮುಂದಿನ ವಿವರ. ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತಿರುವುದು ಆತಂಕಕಾರಿಯಾಗಿದೆ. ಆರಂಭದಲ್ಲಿಯೇ ಇದರ ಪತ್ತೆ ಮಾಡಬೇಕು. ಇದಕ್ಕೆ ಮುಂದುವರೆದ ತಂತ್ರಜ್ಞಾನ ಅಗತ್ಯ ಎಂದು ಬೆಂಗಳೂರು ಮಣಿಪಾಲ್ ಆಸ್ಪತ್ರೆಯ ಹೃದಯ ರೋಗ ತಜ್ಞ ಹಾಗೂ ಸಲಹೆಗಾರ ಡಾಕ್ಟರ್ ಕೇಶವಾರ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಡೀ ದೇಶದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು 27% ಹೆಚ್ಚುತ್ತಿವೆ. ಅದರಲ್ಲೂ ಮಕ್ಕಳಲ್ಲಿ ಇದು ಹೆಚ್ಚುತ್ತಿರುವುದು ಆತಂಕಕಾರಿಯಾಗಿದೆ. ಹುಟ್ಟಿದ 1,000 ಮಕ್ಕಳಲ್ಲಿ ಸುಮಾರು 8-10 ಮಕ್ಕಳಲ್ಲಿ ಈ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತಿದೆ ಎಂದರು. ರೋಗದ ಬಗ್ಗೆ ಮಾಹಿತಿ ಇಲ್ಲದಿರುವುದು, ಸುಧಾರಿತ ಚಿಕಿತ್ಸೆಯ ಕೊರತೆ, ತಪ್ಪಿದ ಜೀವನ ಶೈಲಿ, ರಕ್ತದೊತ್ತಡ, ಮಧುಮೇಹ, ಧೂಮಪಾನ ಮುಂತಾದವುಗಳಿಂದ ಇದು ಹೆಚ್ಚಾಗುತ್ತಿದೆ ಎಂದರು. ಈ ಬಗ್ಗೆ ಅರಿವು ಮತ್ತು ಸಕಾಲಿಕ ಚಿಕಿತ್ಸೆಯೇ ಅದಕ್ಕೆ ಪರಿಹಾರವಾಗಿದೆ. ಮಧುಮೇಹ, BP ಕಾಯಿಲೆ ಇರುವವರು, ಅದರಲ್ಲೂ 40 ಮೇಲ್ಪಟ್ಟ ಮಹಿಳೆಯರು ಮತ್ತು ಪುರುಷರು ಕಡ್ಡಾಯವಾಗಿ ಪ್ರತಿ ವರ್ಷ ಅಥವಾ 6 ತಿಂಗಳಿಗೊಮ್ಮೆ ಪರೀಕ್ಷೆ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಬೇಕು. ಇದರಿಂದ ಆರಂಭದಲ್ಲಿಯೇ ರೋಗ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಲು ಅನುಕೂಲವಾಗುತ್ತದೆ ಎಂದರು. ಆಸ್ಪತ್ರೆಯ ಹೃದಯ ಮತ್ತು ಶ್ವಾಸಕೋಶ ಕಸಿ ಶಸ್ತ್ರಚಿಕಿತ್ಸೆಯ ಮುಖ್ಯಸ್ಥ ಡಾಕ್ಟರ್ ದೇವಾನಂದ್ ಮಾತನಾಡಿ, ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ಆಸ್ಪತ್ರೆಯ ಆಯ್ಕೆ ಬಹಳ ಮುಖ್ಯವಾಗುತ್ತದೆ ಮತ್ತು ಹೃದಯ ರೋಗವಲ್ಲದೆ ಇತರೆ ಕಾಯಿಲೆಗಳಿಗೂ ಒಂದೇ ಸೂರಿನಡಿ ಚಿಕಿತ್ಸೆ ನೀಡುವಂತಹ ಆಸ್ಪತ್ರೆ ಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಳೆಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವ ಮಣಿಪಾಲ್ ಆಸ್ಪತ್ರೆ ಎಲ್ಲಾ ಸೌಲಭ್ಯಗಳನ್ನು ಮತ್ತು ನೂತನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆ. ಯಾವುದೇ ಸಂಕೀರ್ಣ ಶಸ್ತ್ರಚಿಕಿತ್ಸೆಯನ್ನು ಇಲ್ಲಿ ಮಾಡಬಹುದಾಗಿದೆ. ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಸಂಕೀರ್ಣ ಬ್ಲಾಕ್ಗಳಿಗೂ ಸೂಕ್ತವಾದ ಚಿಕಿತ್ಸೆ ಇಲ್ಲಿ ನೀಡಲಾಗುತ್ತದೆ ಎಂದ ಅವರು, ನಮ್ಮ ಆಸ್ಪತ್ರೆಯು ಹೃದಯಕ್ಕೆ ಸಂಬಂಧಿಸಿದಂತೆ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡುತ್ತಿದೆ ಎಂದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗರಾಣಿ ಪುರಂಡ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜೆ ಶ್ರೀಧರ್. ಇದು ದಿನದ ವಿಶೇಷ ಕಾರ್ಯಕ್ರಮ. ಮನುಷ್ಯನ ಆಯುಷ್ಯ ಕ್ಷೀಣಿಸದಂತೆ ವಯೋಸಹಜ ದೌರ್ಬಲ್ಯಗಳು ಕಾಣಿಸಿಕೊಳ್ಳುತ್ತವೆ. ವಯಸ್ಸಾಗುವ ಪ್ರಕ್ರಿಯೆಯನ್ನು ಆರೋಗ್ಯಕರವಾಗಿ ಎದುರಿಸಲು ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ಮುಂದೂಡಲು ಯೋಗಾಭ್ಯಾಸವೇ ಏಕೈಕ ಮಾರ್ಗವಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದರು. ಜಿಲ್ಲಾಡಳಿತ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಜೂನ್ 21 ಬೆಳಗ್ಗೆ ನಗರದ ನೆಹರು ಕ್ರೀಡಾಂಗಣದಲ್ಲಿ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಿದ್ಧತೆಗಳ ಕುರಿತು ಏರ್ಪಡಿಸಲಾಗಿದ್ದ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸುಮಾರು 1,500 ಯೋಗಾಸಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ದೈಹಿಕ ಸದೃಢತೆ, ಮಾನಸಿಕ ಯೋಗ ಕ್ಷೇಮ, ಸಮಗ್ರ ಆರೋಗ್ಯದ ಮಹತ್ವ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಉತ್ತೇಜಿಸಲು, ಆರೋಗ್ಯಕರ ಮತ್ತು ಸಮತೋಲಿತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಅತ್ಯಂತ ಸಹಕಾರಿಯಾಗಿರುವ ಯೋಗದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಸರ್ಕಾರವೇ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದೆ. ಸೂರ್ಯನ ಪಥದಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿರುವ ಹಾಗೂ ಮಾನವ ಪ್ರಕೃತಿಯೊಂದಿಗೆ ಬಾಂಧವ್ಯವನ್ನು ಬೆಸೆಯುವ ದಿನವಾದ ಜೂನ್ 21 ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಈ ಮಹತ್ವದ ದಿನದಂದು ವಿಶ್ವಾದ್ಯಂತ ಯೋಗ ಉತ್ಸಾಹಿಗಳು, ವೈದ್ಯರು, ಸಾರ್ವಜನಿಕರು ಮತ್ತು ಸಮುದಾಯದವರು ಹಲವು ವರ್ಷಗಳಿಂದ ಒಟ್ಟುಗೂಡುತ್ತಿರುವುದು ವಿಶೇಷವಾಗಿದೆ ಎಂದರು. ಈ ಕಾರ್ಯಕ್ರಮವು ಸಾರ್ವಜನಿಕರಿಗೆ ಯೋಗ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸಲು, ಎಲ್ಲಾ ವಯೋಮಾನದವರಿಗೆ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂತೆ ಪ್ರೋತ್ಸಾಹಿಸಲು ಹಾಗೂ ಸಾಮೂಹಿಕ ಯೋಗ ಚಟುವಟಿಕೆಗಳ ಮೂಲಕ ಏಕತೆ ಮತ್ತು ಶಾಂತಿಯನ್ನು ಬೆಳೆಸಲು ಅನುಕೂಲವಾಗಲಿದೆ ಎಂದರು. ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ಕಾರ್ಯಕ್ರಮದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್, KSRP, ಸ್ಥಳೀಯ ಯೋಗ ತರಬೇತಿ ಸಂಸ್ಥೆಗಳ ಕಲಿಕಾರ್ಥಿಗಳು, ಯೋಗಾಸಕ್ತರು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದಾರೆ. ಶಿಷ್ಟಾಚಾರದಂತೆ ಯೋಗ ಕಾರ್ಯಕ್ರಮಗಳು, ಪ್ರದರ್ಶನಗಳು, ಲಘು ಉಪನ್ಯಾಸ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಆನ್ಲೈನ್ ತರಗತಿಗಳಿಗೆ ಭಾಗವಹಿಸಿ ಜೂನ್ 11 ಅಂತಾರಾಷ್ಟ್ರೀಯ ಯೋಗ ದಿನದವರೆಗೆ ಒಟ್ಟು 10 ಕಾಲ ಪ್ರತಿದಿನ ಬೆಳಗ್ಗೆ 6:30 to 7:30 ಆನ್ಲೈನ್ ಯೋಗ ತರಗತಿಗಳು ನಡೆಯಲಿವೆ. ಆಸಕ್ತರು ಆನ್ಲೈನ್ನಲ್ಲಿ ಬೆಳಗಿನ ಅವಧಿಗಳಲ್ಲಿ ಸೇರಿಕೊಳ್ಳಬಹುದಾಗಿದೆ. ಮುಂದಿನ ವಿವರ. NEET UG 2026 ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಎಚ್ಚೆತ್ತ ಕೇಂದ್ರ ಸರ್ಕಾರ. ಇದೀಗ ಮರುಪರೀಕ್ಷೆ ನಡೆಸುವ ಮುನ್ನ ಸೋರಿಕೆ ತಡೆಯಲು ಕೆಲವು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದೆ. ಭಾರತದಲ್ಲಿ ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ. ಏಕೆಂದರೆ ಈ ಅಪ್ಲಿಕೇಶನ್ನಿಂದಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂಬ ಆರೋಪಗಳಿವೆ. ಟೆಲಿಗ್ರಾಮ್ ಆಪ್ಅಲ್ಲಿ ಸೋರಿಕೆಯಾದ ಪ್ರಶ್ನೆ ಪತ್ರಿಕೆಗಳು, ಎಡಿಟೆಡ್ ಸ್ಕ್ರೀನ್ಶಾಟ್ಗಳು ಮತ್ತು ಪರೀಕ್ಷೆಗೆ ಪ್ರವೇಶ ಖಾತರಿಯ ಭರವಸೆಗಳೊಂದಿಗೆ ವಿದ್ಯಾರ್ಥಿಗಳನ್ನು ವಂಚಿಸಲಾಗುತ್ತಿದೆ. ಹೀಗಾಗಿ ಭಾರತದಲ್ಲಿ ಟೆಲಿಗ್ರಾಮ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ ಎಂದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಬಿಡುಗಡೆ ಮಾಡಿದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಈ ಸಂಬಂಧ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ 2 ಪ್ರತ್ಯೇಕ ನಿರ್ದೇಶನಗಳನ್ನು ನೀಡಿದೆ. ಮೊದಲನೆಯದು June 22 ಭಾರತದಲ್ಲಿ ಟೆಲಿಗ್ರಾಮ್ ಅನ್ನು ನಿರ್ಬಂಧಿಸಲಾಗಿದೆ. ಇದು ಪರೀಕ್ಷಾ ಅವಧಿ ಮತ್ತು ಅದರ ತಕ್ಷಣದ ಪರಿಣಾಮಗಳನ್ನು ಒಳಗೊಂಡಿದೆ. ಎರಡನೆಯದು June 30 ಭಾರತದಲ್ಲಿ ಈಗಾಗಲೇ ಪೋಸ್ಟ್ ಮಾಡಲಾದ ಸಂದೇಶಗಳ ಎಡಿಟ್ ಅನ್ನು ಟೆಲಿಗ್ರಾಮ್ ನಿಷ್ಕ್ರಿಯಗೊಳಿಸಬೇಕೆಂದು ಸೂಚಿಸಿದೆ. ಟೆಲಿಗ್ರಾಮ್ ಪರಿಶೀಲನೆಗೆ ಒಳಪಟ್ಟಿದ್ದು NTA ಪ್ರಕಾರ ಸಂಘಟಿತ ವಂಚನೆ ಮತ್ತು ಸೈಬರ್ ವಂಚನೆ ಜಾಲಗಳು ಈ ಟೆಲಿಗ್ರಾಮ್ ಅನ್ನು ಬಳಸುತ್ತಿವೆ ಎಂಬ ಆರೋಪಗಳ ನಂತರ ಇದರ ಮೇಲೆ ತಿಂಗಳುಗಟ್ಟಲೆ ನಿಗಾ ವಹಿಸಿದ ಬಳಿಕ ಈ ಕ್ರಮ ಕೈಗೊಳ್ಳಲಾಗಿದೆ. ಪೇಪರ್ ಲೀಕ್ ದಿ ನೀಟ್, ರೀನೀಟ್ 2026, ಖಾಸಗಿ ಮಾಫಿಯಾ ಮತ್ತು ರೀನೀಟ್ ಮಾಫಿಯಾ ಮುಂತಾದ ಹೆಸರುಗಳನ್ನು ಹೊಂದಿರುವ ಚಾನೆಲ್ಗಳು ಪರೀಕ್ಷಾ ಪತ್ರಿಕೆಗಳಿಗೆ ಪ್ರವೇಶವನ್ನು ಬಹಿರಂಗವಾಗಿ ಜಾಹೀರಾತು ಮಾಡಿ ಅಭ್ಯರ್ಥಿಗಳು ಮತ್ತು ಅವರ ಕುಟುಂಬಗಳಿಂದ 1,000 ರೂಪಾಯಿಗಳಿಂದ 1,00,000 ರೂಪಾಯಿಗಳವರೆಗೆ ಪಾವತಿ ಮಾಡುವಂತೆ ಕೋರಿವೆ ಎಂದು NTA ತಿಳಿಸಿದೆ. ಸುರಕ್ಷತಾ ಪರೀಕ್ಷಾ ಪ್ರಕ್ರಿಯೆಯ ಹೊರಗೆ ಅಂತಹ ಯಾವುದೇ ಪತ್ರಿಕೆ ಅಸ್ತಿತ್ವದಲ್ಲಿಲ್ಲ ಎಂದು ಓಕಿಂ ಪುನರುಚ್ಚರಿಸಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ ಎಲ್ಲ ಕೊಡ್ತೀವಿ ಇಲ್ಲಿವರೆಗೆ ಕೇಳ್ತಾ ಇರಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ವಿಶ್ವ ಯೋಗ ದಿನಾಚರಣೆ ಪ್ರಯುಕ್ತ ಆರೋಗ್ಯಕರ ವಯೋವೃದ್ಧಿಗೆ ಯೋಗ, ಯೋಗ ಕಲಿಯಿರಿ ಸಮೃದ್ಧ ಜೀವನ ನಡೆಸಿರಿ ಘೋಷವಾಕ್ಯದೊಂದಿಗೆ ಜೂನ್ 19 ಜುಲೈ 5 ಯೋಗಾಸನ ತರಬೇತಿ ಕಾರ್ಯಾಗಾರ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಯೋಗಾಚಾರ್ಯ ಪತಂಜಲಿ ಜೆ ನಾಗರಾಜ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅವರು, ಭಾರತ ಸರ್ಕಾರದ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯ, ಮೇರಾ ಯುವ ಭಾರತ್, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕಾರಾಗೃಹಗಳ ಸುಧಾರಣಾ ಮತ್ತು ಸೇವಾ ಇಲಾಖೆ, ಪತಂಜಲಿ ಯೋಗ ಮತ್ತು ಪ್ರಕೃತಿ ಸಂಸ್ಥೆ, ಪತಂಜಲಿ ಯೋಗ ಕೇಂದ್ರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜೂನ್ 19 ಬೆಳಗ್ಗೆ 6:30 ನಗರದ ಎನ್ಟಿ ರಸ್ತೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಮೇರಾ ಯುವ ಭಾರತ್ ಯುವ ಜಿಲ್ಲಾಧಿಕಾರಿ ಐಶ್ವರ್ಯ ಶ್ರೀನಿವಾಸ್ ಉದ್ಘಾಟಿಸುವರು. ಸುದ್ದಿಗೋಷ್ಠಿಯಲ್ಲಿ ಪತಂಜಲಿ ಸಾಹಿತ್ಯ ವೇದಿಕೆ ಅಧ್ಯಕ್ಷ ಖ್ಯಾತ ಅಂಕಣ ಬರಹಗಾರ ಎಂಎನ್ ಸುಂದರರಾಜ್, ಐಶ್ವರ್ಯ ಶ್ರೀನಿವಾಸ್, ಎಂ ರಮೇಶ್, ಎಂ ಈಶ್ವರಪ್ಪ ನವಲೆ, ಡಾಕ್ಟರ್ ಪಿ ಬಾಲಪ್ಪ ಇತರರು ಇದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 20 ಬೆಳಗ್ಗೆ 10 ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ IDFC ಫಸ್ಟ್ ಬ್ಯಾಂಕ್ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದು, ಯಾವುದೇ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಪೂರೈಸಿದ 18-30 ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ತೆಪ್ಪ ಕಾಲೋನಿ, ಪಂಪಾನಗರ 2nd, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿಗೆ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9306636606 ಅಥವಾ 9108235312 ಸಂಪರ್ಕಿಸಬಹುದು. ಮುಂದಿನ ವಿವರ. ಮಂಥನ ಶಿವಮೊಗ್ಗ ವೈಚಾರಿಕ ವೇದಿಕೆ ವತಿಯಿಂದ ವಂದೇ ಮಾತರಂ 150 ವಿಷಯ ಕುರಿತು ಜೂನ್ 21 ಸಂಜೆ 5:30 ದುರ್ಗಿಗುಡಿ ತಿಲಕ್ ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಕಲ್ಯಾಣ ಮಂಟಪ ಸಭಾಂಗಣದಲ್ಲಿ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಪ್ರಚಾರ ಪ್ರಮುಖ್ ಶ್ರೀ ರಾಜೇಶ್ ಪದ್ಮಾರ್ ಅವರು ಉಪನ್ಯಾಸ ನೀಡಲಿದ್ದಾರೆ. ಆಸಕ್ತರು ಪಾಲ್ಗೊಳ್ಳಲು ಕೋರಿದೆ. ವಿವರಗಳಿಗೆ 9164682876 ಸಂಪರ್ಕಿಸಬಹುದು. ಮುಂದಿನ ವಿವರ. 2026-27 ಸಾಲಿನಲ್ಲಿ ಜಿಲ್ಲಾ

0919 7913 1. ಶಿವಮೊಗ್ಗ ಜಿಲ್ಲಾ ಮಾಹಿತಿ ಕೇಂದ್ರ 9036866642. ತಾಲೂಕು ಮಾಹಿತಿ ಕೇಂದ್ರಗಳಾದ ಭದ್ರಾವತಿ 7676888388, ತೀರ್ಥಹಳ್ಳಿ 9538853680, ಶಿಕಾರಿಪುರ 8861982835, ಸಾಗರ 7829136724, ಸೊರಬ 7338222907, ಹೊಸನಗರ 9513815513. ಈ ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದಾಗಿದೆ. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾರೆ ರೇಡಿಯೋ ಶೋ ಮೊಗ್ಗರಾಣಿ ಪೂರ್ಣ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಂಡೇ ಸ್ಪಾಟ್ಲೈಟ್ ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100+ ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ, ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೆ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ?

0: ರೀಸನೇಬಲ್ ಪ್ರೈಸ್ ನಲ್ಲಿ ಬೇರೆ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೆ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ಅಲ್ಲಿ.
2: ಸರ್, ಮಾರ್ಕೆಟ್ ಅಲ್ಲಿ ಸಿಗುವ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಇನ್ನು ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
3: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
4: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
5: ನಂದಿನಿ ಪರಿಶುದ್ಧತೆಯ ಪ್ರತೀಕ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಸೂಪರ್ ಆಗಿದ್ದೀರಾ ತಾನೆ? ಟಿಫನ್ ಆಯ್ತಾ ಅಥವಾ ಇನ್ನು ಟಿಫನ್ ಪ್ರಿಪೇರ್ ಮಾಡ್ಬೇಕು ಅಂತ ಓಡಾಡ್ತಿದ್ದೀರೋ? ಬೇಗ ಬೇಗ ಟಿಫನ್ ಮಾಡಿ, ಟೈಮ್ ಟೈಮಿಂಗ್ ಟಿಫನ್ ಮಾಡ್ಬೇಕು, ಊಟ ಮಾಡ್ಬೇಕು, ಸಂಜೆ ಕೂಡ ಸ್ವಲ್ಪ ವ್ಯಾಯಾಮ ಎಲ್ಲ ಮಾಡ್ಬೇಕು, ಹಾಗೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿ ಆಯ್ತಾ? ನಿದ್ದೆ ಕೂಡ ಆರೋಗ್ಯಕರ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೇಗಿರುವಾಗ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಅನ್ನುವಾಗ ಒಂದ್ ಸಾರಿ ನದಿ ಬೆಟ್ಟ ಕಾಡು, ಇನ್ನೊಂದ್ಸರಿ ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿಗಳು, ಹಾಗೆ ಮತ್ತೊಂದ್ಸರಿ ಹಣ್ಣು ತರಕಾರಿ ಹೂವು ಎಲ್ಲವೂ ಕೂಡ ನೆನಪಾಗುವಂತದ್ದು ಆಯ್ತಾ? ಹಾಗೇನೆ ಇವತ್ತು ಕೂಡ ಒಂದು ವಿಶೇಷವಾದ ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತಿದ್ದೀನಿ. ಕೇಳುಗರೆ, ಈಗ ವಾತಾವರಣ ಬದಲಾಗ್ತಾ ಇರುತ್ತೆ. ಕೆಲವೊಮ್ಮೆ ಮಳೆ ಬರುತ್ತೆ, ಕೆಲವೊಮ್ಮೆ ಬಿಸಿಲು ಬರುತ್ತೆ, ಕೆಲವೊಮ್ಮೆ ತುಂಬಾ ಚಳಿ ಕೂಡ ಇರುತ್ತೆ. ಅದರಲ್ಲೂ ಮಳೆ ಅಂದ್ರೆ ಎಲ್ರಿಗೂ ಇಷ್ಟ, ಮಳೆಗಾಲ ಅಂದ್ರೆ ಇನ್ನೂ ಇಷ್ಟ. ಇನ್ನು ಮಳೆ ಬರೋ ಸಮಯದಲ್ಲಿ ಅಂದ್ರೆ ಮೋಡ ಕವಿದ ವಾತಾವರಣ, ಆಕಾಶದಲ್ಲಿ ಕಪ್ಪು ಮೋಡಗಳ ದಟ್ಟಣೆ ನೋಡಿದ್ರೆ ಸಾಕು, ಎಲ್ರಿಗೂ ಮಳೆ ನೆನಪಾಗುತ್ತೆ. ಆದ್ರೆ ಈ ಮಳೆಗಾಗಿ ಇಡೀ ಪ್ರಕೃತಿಯೇ ಕಾಯ್ತಾ ಇರುತ್ತೆ ಅಲ್ವಾ? ಅದ್ರಲ್ಲೂ ಒಂದು ವಿಶೇಷ ಪಕ್ಷಿ ಇದೆ, ಅದಕ್ಕೆ ಬೇರೆ ಯಾವುದೇ ನೀರಿನ ಆಸೆಯೂ ಇಲ್ಲ. ಕೆರೆ ಕಟ್ಟೆಗಳ ನೀರಿನ ಮೇಲೆ ಅದಕ್ಕೆ ಮೋಹ ಕೂಡ ಇಲ್ಲ. ಅದು ಕೇವಲ ಆಕಾಶದಿಂದ ಬೀಳುವಂತ ಮಳೆ ಹನಿಗಾಗಿ ಮಾತ್ರ ಕಾಯ್ತಾ ಇರುತ್ತೆ. ಅದೇನೇ ಚಾತಕ ಪಕ್ಷಿ. ಸ್ನೇಹಿತರೆ, ಈ ಚಾತಕ ಪಕ್ಷಿ ಕತೆ ಎಷ್ಟು ಸುಂದರ ಹಾಗೆ ಸ್ಫೂರ್ತಿದಾಯಕ ಅಲ್ವಾ? ನಿಜವಾಗ್ಲೂ ಸುತ್ತಲೂ ಎಷ್ಟು ನೀರು ಇದ್ರೂ ಕೂಡ ಅದು ತನ್ನ ಗುರಿಯನ್ನ, ತನ್ನ ನಿರೀಕ್ಷೆಯನ್ನ ಬದಲಾಯಿಸಿಕೊಳ್ಳೋದಿಲ್ಲ. ಆಕಾಶದಿಂದ ಬರುವಂತ ಅಮೃತ ಧಾರೆಗಾಗಿ ಅಚಲವಾದ ನಂಬಿಕೆಯಿಂದ ಕಾಯ್ತಾ ಇರುತ್ತೆ. ನೀವು ಬಹುಶಃ ಕೇಳಿರ್ಬೋದು, ಯಾರಾದ್ರೂ ಸುಮ್ನೆ ಯೋಚನೆ ಮಾಡ್ತಾ ಯಾರಿಗಾದ್ರೂ ಕಾಯ್ತಾ ಇದ್ರೆ ಅವ್ರಿಗ್ ನಾವು ಹೋಗಿ ಮಾತಾಡಿಸ್ತೀವಿ, ಏನೊಳ್ಳೆ ಚಾತಕ ಪಕ್ಷಿ ತರ ಕಾಯ್ತಾ ಇದೆಯಲ್ಲ, ಯಾರಿಗಾಗಿ ಕಾಯ್ತಾ ಇದೆಯಾ ಅಂತ. ಆ ರೀತಿ ಈ ಚಾತಕ ಪಕ್ಷಿಗಳು ಮಳೆಗಾಗಿ ಕಾಯ್ತಾ ಇರುತ್ತೆ. ನಮ್ಮ ಜೀವನದಲ್ಲೂ ಹಾಗೆ ಅಲ್ವಾ? ಕೆಲವೊಮ್ಮೆ ನಾವು ಅಂದುಕೊಂಡ ಗುರಿ ತಲುಪೋಕೆ ಕಾಯ್ಬೇಕಾಗತ್ತೆ. ಸುತ್ತಮುತ್ತ ಸುಲಭದ ದಾರಿಗಳು ಸಿಗ್ಬಹುದು, ಆದ್ರೆ ನಮ್ಮ ಅಚಲವಾದ ನಂಬಿಕೆ ಹಾಗೆ ತಾಳ್ಮೆ ಇದ್ರೆ, ಅದು ಚಾತಕ ಪಕ್ಷಿಯ ರೀತಿ ಇದ್ರೆ, ನಮ್ಮ ಪಾಲಿನ ಮಳೆ ಕೂಡ ಖಂಡಿತ ಬಂದೇ ಬರುತ್ತೆ. ನಮ್ಮ ಯಶಸ್ಸಿನ
11: ಗುರಿಯನ್ನ ತಲುಪೋಕೆ ಕೂಡ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚಾತಕ ಪಕ್ಷಿಯ ಬಗ್ಗೆ ಇನ್ನೊಂದಿಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಈ ಚಾತಕ ಪಕ್ಷಿಗೆ ಕೆಲವರು ಜಾತಕ ಪಕ್ಷಿ ಅಂತ ಕೂಡ ಕರೀತಾರೆ. ಅದು ಕೆಲವೊಮ್ಮೆ ಆಡು ಭಾಷೆಯಲ್ಲಿ ಜಾತಕ ಅಂತ ಕೂಡ ಹೇಳುವಂತ ಒಂದು ಪ್ರತೀತಿ ಇದೆ. ಕೇಳುಗರೆ, ಜಾತಕ ಪಕ್ಷಿಯು ಭಾರತೀಯ ಪುರಾಣ ಸಾಹಿತ್ಯ ಇನ್ನು ಜಾನಪದಗಳಲ್ಲಿ ವಿಶೇಷ ಸ್ಥಾನಮಾನವನ್ನ ಪಡೆದಿರುವಂತ ಒಂದು ಹಕ್ಕಿಯಾಗಿದೆ. ಇದನ್ನ ಇಂಗ್ಲಿಷ್ ಅಲ್ಲಿ ಪೀಡ್ ಕೊಕ್ಕೋ ಅಥವಾ ಜಾಕೋಬಿನ್ ಕೊಕ್ಕೋ ಅಥವಾ ಪೀಡ್ ಕ್ರೋಸ್ಟೆಡ್ ಕೊಕ್ಕೋ ಅಂತ ಕೂಡ ಕರೀತಾರೆ. ಇನ್ನು ಮುಂಗಾರಿನ ಮುನ್ಸೂಚಕ ಅಂತ ಕೂಡ ಹೇಳಬಹುದು. ಭಾರತದಲ್ಲಿ ಇದನ್ನ ಮುಂಗಾರು ಮಳೆಯ ಆಗಮನದ ಮುನ್ಸೂಚಕ ಅಂತ ನಂಬಲಾಗಿದೆ. ಮಳೆಗಾಲದ ಪ್ರಾರಂಭದ ಸಮಯದಲ್ಲಿ ಈ ಹಕ್ಕಿಗಳು ಕಾಣಿಸಿಕೊಳ್ಳೋದ್ರಿಂದ ರೈತರು ಇದನ್ನ ಮಳೆಯ ಸಂಕೇತ ಅಂತ ಕೂಡ ಪರಿಗಣಿಸ್ತಾರೆ. ಹಾಗಿದ್ರೆ ಈ ಜಾತಕ ಪಕ್ಷಿಯ ಬಗ್ಗೆ ಮತ್ತೊಂದಿಷ್ಟು ಕುತೂಹಲಕಾರಿ ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಒಂದು ಪಕ್ಷಿ ಮಳೆಗಾಗಿ ಮಳೆಗಾಲಕ್ಕಾಗಿ ಕಾಯುವಂತಹ ಪಕ್ಷಿ, ಅದೇನೆ ಚಾತಕ ಪಕ್ಷಿ. ಈ ಪಕ್ಷಿಯ ಬಗ್ಗೆ ಮಾತುಕತೆ ನಡೆಸ್ತಾ ಇದೆ. ಕೇಳುಗರೆ, ಕೆಲವು ಪಕ್ಷಿಯ ಬಗ್ಗೆ ಪುರಾಣಗಳಲ್ಲಿ ಕೂಡ ಉಲ್ಲೇಖ ಇರುತ್ತೆ. ಅಂಥ ಉಲ್ಲೇಖ ಈ ಚಾತಕ ಪಕ್ಷಿಯ ಬಗ್ಗೆ ಕೂಡ ಇರುವಂತದ್ದು. ಹೌದು, ಸಾಹಿತ್ಯ ಇನ್ನು ಕಾವ್ಯಗಳಲ್ಲಿ ಚಾತಕ ಪಕ್ಷಿಯನ್ನ ಬಾಯಾರಿದ ಹಕ್ಕಿ ಅಂತಾನೆ ವರ್ಣಿಸಲಾಗಿದೆ. ದಂತಕಥೆಯ ಪ್ರಕಾರ ಇದು ಕೆರೆ ಅಥವಾ ನದಿಯ ನೀರನ್ನ ಕುಡಿಯದೆ ಕೇವಲ ಬಾನಿನಿಂದ ಬೀಳುವಂತ ಮಳೆ ಹನಿಗಾಗಿ ಮಾತ್ರ ಕಾಯುತ್ತೆ ಅಂತ ಹೇಳಲಾಗುತ್ತೆ. ಇದಕ್ಕಾಗಿಯೇ ತನ್ನ ತಲೆಯ ಮೇಲಿರುವಂತಹ ಕೊಕ್ಕಿನಂತಹ ಭಾಗದಿಂದ ಮಳೆ ನೀರನ್ನ ಸಂಗ್ರಹಿಸಿ ಕುಡಿಯುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಇದು ಮಧ್ಯಮ ಗಾತ್ರದ ತೆಳ್ಳಗಿನ ಹಕ್ಕಿ. ಇದರ ಮೈಬಣ್ಣ ಕಪ್ಪು ಹಾಗೆ ಬಿಳಿ ಮಿಶ್ರಿತವಾಗಿರುತ್ತೆ. ತಲೆಯ ಮೇಲೆ ಸುಂದರವಾದಂತಹ ಜುಟ್ಟು ಇರೋದ್ರಿಂದ ಇದನ್ನ ಜುಟ್ಟು ಕೋಗಿಲೆ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ಇದು ಆಫ್ರಿಕಾ ಹಾಗೆ ಏಷ್ಯಾದಲ್ಲಿ ಕಂಡು ಬರುತ್ತೆ. ಹಾಗೆ ಭಾಗಶಃ ವಲಸೆಗಾರ ಹಕ್ಕಿ ಕೂಡ ಆಗಿರುವಂತದ್ದು. ಸಾಮಾನ್ಯವಾಗಿ ಕೀಟಗಳನ್ನ ತಿನ್ನುತ್ತೆ. ವಿಶೇಷವಾಗಿ ಕೂದಲುಳ್ಳು ಮರಿಹುಳಗಳನ್ನ ಅಂದ್ರೆ ಹೇರಿ ಕ್ಯಾಟರ್ಪಿಲ್ಲರ್ಸ್ ಅನ್ನ ತಿಂದು ಬದುಕತ್ತೆ. ಹೆಣ್ಣು ಚಾತಕ ಪಕ್ಷಿಗಳು ತಮ್ಮ ಮೊಟ್ಟೆಗಳನ್ನ ಇತರ ಪಕ್ಷಿಗಳ ಗೂಡಿನಲ್ಲಿ ಇಡುವ ಅಭ್ಯಾಸವನ್ನ ಹೊಂದಿದೆ. ಸಾಮಾನ್ಯವಾಗಿ ಜನರು ಕೇಳೋದು ಚಾತಕ ಅನ್ನೋ ಪದ ವ್ಯಕ್ತಿಯ ಜನನ ಸಮಯದ ಗ್ರಹತಿಗಳಿಗೆ ಸಂಬಂಧಿಸಿದಾಗಿದೆ. ಈ ಜಾತಕ ಪಕ್ಷಿ ಅನ್ನೋದು ಬಹುಶಃ ಚಾತಕ ಪಕ್ಷಿಯ ತಪ್ಪಾದ ಉಚ್ಚಾರಣೆಯಾಗಿರಬಹುದು ಅಂತ ಹೇಳ್ತಾರೆ. ಇನ್ನು ಇದರ ವೈಜ್ಞಾನಿಕ ಹೆಸರು ಕ್ಲಾಮೇಟರ್ ಜಾಕೋಬಿನಸ್ ಅಂತ. ಇದು ಕೇವಲ ಮಳೆಗಾಗಿ ಕಾಯುವಂತ ಹಕ್ಕಿಯಲ್ಲ, ಬದಲಾಗಿ ಇದು ಅದ್ಭುತ ವಲಸೆಗಾರ ಕೂಡ. ಹೌದು, ಆಫ್ರಿಕಾದಿಂದ ಭಾರತಕ್ಕೆ ಮುಂಗಾರು ಮಳೆಯ ಗಾಳಿಯ ದಿಕ್ಕಿನೊಂದಿಗೆ ಅಂದ್ರೆ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ಈ ಪಕ್ಷಿಗಳು ಭಾರತವನ್ನ ಪ್ರವೇಶಿಸುತ್ತೆ. ಮಳೆ ಬರುವ ಸಮಯದಲ್ಲಿ ಇವುಗಳ ಆಗಮನವಾಗೋದ್ರಿಂದ ಪ್ರಾಚೀನರು ಇವುಗಳನ್ನ ಮಳೆಯ ಸಂಕೇತ ಅಂತ ಕೂಡ ನಂಬಿದ್ದಾರೆ. ಇನ್ನು ನಮ್ಮ ಸಾಹಿತ್ಯದಲ್ಲಿ ಚಾತಕ ಪಕ್ಷಿಯನ್ನ ಏಕನಿಷ್ಠೆಯ ಸಂಕೇತವಾಗಿ ಕೂಡ ಬಳಸಲಾಗುತ್ತೆ. ಪ್ರಿಯತಮ ತನ್ನ ಪ್ರಿಯತಮೆಗಾಗಿ ಅಥವಾ ಭಕ್ತ ತನ್ನ ದೇವರಿಗಾಗಿ ಕಾಯುವ ಸ್ಥಿತಿಯನ್ನ ಚಾತಕ ಪಕ್ಷಿಯಂತೆ ಕಾಯೋದು ಅಂತ ಕೂಡ ಬಣ್ಣಿಸಲಾಗುತ್ತೆ. ನಾನು ನಿಮಗೆ ಮುಂಚೆನೆ ಹೇಳಿದೆ, ನಾವು ಯಾರಿಗಾದ್ರೂ ಕಾಯ್ತಾ ಇದ್ದೀವಿ ಅಥವಾ ಅವರ ನಿರೀಕ್ಷೆಯಲ್ಲಿ ಇದೀವಿ ಅನ್ನುವಾಗ ನಮ್ಮನ್ನ ಚಾತಕ ಪಕ್ಷಿಗೆ ಹೋಲಿಸ್ತಾರೆ ಅಂತ. ಇನ್ನು ಚಾತಕಕ್ಕೆ ಕೆರೆ ನೀರು ಬೇಡ, ಮಳೆ ಹನಿಯೇ ಬೇಕು ಅನ್ನೋ ಸಾಲುಗಳು ಭೌತಿಕ ವಸ್ತುಗಳಿಗಿಂತ ಆತ್ಮತೃಪ್ತಿ ಅಥವಾ ಉನ್ನತ ಮೌಲ್ಯಗಳನ್ನ ಬಯಸುವಂತ ಮನಸ್ಥಿತಿಯನ್ನ ಪ್ರತಿನಿಧಿಸುತ್ತೆ. ಹಾಗೆ ಪರಿಸರದ ವಿಜ್ಞಾನದಲ್ಲಿ ಇದರ ಪಾತ್ರ ಕೂಡ ವಿಶೇಷವಾಗಿದೆ. ಹೌದು ಕೇಳುಗರೆ, ಇದು ರೈತರಿಗೆ ಸ್ನೇಹಿತರು ಕೂಡ. ಹೌದು, ಬೆಳೆಗಳನ್ನ ನಾಶ ಮಾಡುವಂತಹ ಕೆಲವು ಬಗೆಯ ಕಂಬಳಿ ಹುಳಗಳನ್ನ ಇವು ಭಕ್ಷಿಸುತ್ತೆ. ವಿಶೇಷವಾಗಿ ವಿಷಕಾರಿ ಕಂಬಳಿ ಹುಳಗಳನ್ನ ಸಹ ಇವು ತಿನ್ನುವ ಸಾಮರ್ಥ್ಯವನ್ನ ಹೊಂದಿರುವಂತದ್ದು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ಇವು ತಮ್ಮ ಗೂಡುಗಳನ್ನ ತಾವೇ ಕಟ್ಕೊಳ್ಳೋದಿಲ್ಲ, ಬದಲಾಗಿ ತಮ್ಮ ಮೊಟ್ಟೆಗಳನ್ನ ಬಾಬ್ಲರ್ ಅನ್ನೋ ಜಾತಿಯ ಪಕ್ಷಿಗಳ ಗೂಡಿನಲ್ಲಿ ಇಟ್ಬಿಡುತ್ತೆ. ಆ ಪಕ್ಷಿಗಳೇ ಚಾತಕದ ಮರಿಗಳನ್ನ ತಮ್ಮ ಮರಿಗಳಂತೆ ಸಾಕಿ ಬೆಳೆಸುತ್ತೆ. ಇದನ್ನ ಪ್ರಕೃತಿಯ ಒಂದು ವಿಚಿತ್ರ ಜಾಣ್ಮೆ ಅಂತ ಕೂಡ ಕರಿಬಹುದು. ಹಾಗಿದ್ರೆ ಕೇಳುಗರೆ, ಈ ಪಕ್ಷಿಯ ಬಗ್ಗೆ ಮತ್ತೊಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟೆಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಾತಕ ಪಕ್ಷಿಯ ಬಗ್ಗೆ ಮಾತನಾಡ್ತಾ ಇದ್ದೆ. ಅದರಲ್ಲೂ ತುಂಬಾ ಜನ ಜಾತಕ ಚಾತಕ ಎರಡನ್ನೂ ಕೂಡ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಆದ್ರೆ ಸರಿಯಾದ ಹೆಸರು ಚಾತಕ ಪಕ್ಷಿ ಅಂತ. ಹಾಗೆ ಈ ಪಕ್ಷಿಗಳಿಗೆ ಪುರಾಣದಲ್ಲಿ ಕೂಡ ಸ್ಥಾನಮಾನ ಇದೆ ಅಂತ ನಾನು ನಿಮ್ಗೆ ಮುಂಚೆನೆ ಹೇಳಿದೆ. ಒಂದು ಪುರಾಣದ ಕಥೆಯ ಪ್ರಕಾರ ಚಾತಕ ಪಕ್ಷಿಯ ಜನ್ಮಕ್ಕೂ ಇಂದ್ರದೇವನಿಗೂ ಸಂಬಂಧವಿದೆ ಅಂತ ಹೇಳಲಾಗುತ್ತೆ. ಒಮ್ಮೆ ಇಂದ್ರನು ತೀವ್ರ ಬಾಯಾರಿಕೆಯಿಂದ ಬಳಲ್ತಾ ಇದ್ದಾಗ ಆಕಾಶದಿಂದ ಬೀಳುವಂತಹ ಅಮೃತದಂತಹ ಮಳೆಹನಿಗಳನ್ನ ಕುಡಿದು ತನ್ನ ದಾಹವನ್ನ ತಣಿಸಿಕೊಂಡನಂತೆ. ಅಂದಿನಿಂದ ಆ ಮಳೆಹನಿಗಳ ಮೇಲೆ ಚಾತಕ ಪಕ್ಷಿಗೆ ವಿಶೇಷವಾದ ಭಕ್ತಿ ಹಾಗೆ ನಂಬಿಕೆ ಹುಟ್ಟಿತು ಅನ್ನೋ ಪ್ರತೀತಿ ಇದೆ. ಅದಕ್ಕಾಗಿಯೇ ಚಾತಕ ಪಕ್ಷಿಯು ಭೂಮಿಯ ಮೇಲಿನ ಯಾವುದೇ ನೀರನ್ನ ಮುಟ್ಟದೆ ಕೇವಲ ಆಕಾಶದಿಂದ ಬೀಳುವಂತಹ ಮಳೆಹನಿಗಾಗಿ ಕಾಯುತ್ತೆ ಎನ್ನುವ ಒಂದು ನಂಬಿಕೆ ಕೂಡ ಇದೆ ಕೇಳುಗರೆ. ಇನ್ನು ಸ್ವಾತಿ ನಕ್ಷತ್ರವು ಆಕಾಶದಲ್ಲಿ ಉದಯಿಸಿದಾಗ ಮಳೆ ಬಂದ್ರೆ ಆ ಮಳೆಹನಿಗಳು ಮುತ್ತಿನ ರೀತಿಯಲ್ಲಿ ಮೌಲ್ಯಯುತವಾಗಿರುತ್ತೆ ಅನ್ನೋ ನಂಬಿಕೆ ಇದೆ. ಚಾತಕ ಪಕ್ಷಿಯು ಆ ಸ್ವಾತಿ ಮಳೆಯ ಹನಿಗಳನ್ನ ಕುಡಿದ್ರೆ ಮಾತ್ರ ಅದಕ್ಕೆ ತೃಪ್ತಿ. ಇನ್ನು ಈ ಚಾತಕ ಪಕ್ಷಿ ಹೆಸರು ನೀವೆಲ್ಲರೂ ಕೇಳಿರ್ತೀರಾ. ಕಾಯುವಿಕೆಗೆ ಹೆಸರಾದಂತಹ ಪಕ್ಷಿ ಇದು. ಪಕ್ಷಿ ಯಾವ ಕಾಯಿತೆ ಯಾರಿಗೆ ಕಾಯಿತೆ ಅಂತ ಕೆಲವರಿಗೆ ಕುತೂಹಲ ಇರುತ್ತೆ. ಆದ್ರೆ ಇದು ಕಾಯೋದು ಮಳೆ ಹನಿಗಳಿಗಾಗಿ ಮಾತ್ರ, ಮಳೆಗಾಗಿ ಕಾಯ್ತಾ ಇರುತ್ತೆ. ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಗೂ ನೀರ್ ಬೇಕು. ನೀರ್ ಕುಡಿತಿದ್ರೆ ಒಂದು ಅಥವಾ ಎರಡು ದಿನಗಳಲ್ಲಿ ತಮ್ಮ ಆರೋಗ್ಯವನ್ನ ಹದಗೆಡಿಸಿಕೊಳ್ತಾರೆ. ಹಾಗೆ ಮೂರು ನಾಲ್ಕು ದಿನಗಳಲ್ಲಿ ನೀರೇ ಇಲ್ಲ ಅಂದ್ರೆ ಅನಾರೋಗ್ಯ ಉಂಟಾಗತ್ತೆ. ಆದ್ರೆ ಒಂದು ವಾರದ ನಂತರ ಸಾವಿನ ಅಪಾಯವೇ ನಿಮ್ಮೆದುರು ಬರಬಹುದು. ಆದ್ರೆ ಈ ಒಂದು ಜಾತಕ ಪಕ್ಷಿ ಏನಿದೆ, ವರ್ಷದ ಒಂದು ಸಮಯದಲ್ಲಿ ಮಾತ್ರ ನೀರ್ ಕುಡಿಯುತ್ತೆ ಅಂತ ನಂಬಲಾಗತ್ತೆ. ಅದರ ನಂತರ ಒಂದ್ ಹನಿ ನೀರು ಕೂಡ ಕುಡಿಯೋದಿಲ್ಲ ಅಂತ ಹೇಳ್ತಾರೆ. ಮಳೆ ನೀರಿನ ಹನಿಗಳನ್ನ ಮಾತ್ರ ಕುಡಿಯುತ್ತೆ, ಅದು ಕೂಡ ಆಕಾಶದಿಂದ ಬೀಳುವಂತ ಹನಿಗಳನ್ನ ಮಾತ್ರ ಕುಡಿಯುತ್ತೆ. ಭಾರತದಲ್ಲಿ ಈ ಜಾತಕ ಪಕ್ಷಿಗಳು ಎರಡು ಜಾತಿಗಳಿವೆ. ಇವುಗಳಲ್ಲಿ ಒಂದು ದಕ್ಷಿಣ ಪ್ರದೇಶದಲ್ಲಿ ವಾಸವಾಗಿದೆ, ಇನ್ನೊಂದು ಮಾನ್ಸೂನ್ ಆಧಾರಿತವಾಗಿದೆ. ಇನ್ನು ಕೇಳುಗರೆ, ಚಾಕೋಬಿನ್ ಕೋಗಿಲೆ ಅಂತ ಸಹ ಇದನ್ನ ಕರೀತಾರೆ. ಇನ್ನು ಏಷ್ಯಾ ಹಾಗೆ ಆಫ್ರಿಕಾ ಖಂಡದಲ್ಲಿ ಮಾತ್ರ ಕಂಡು ಬರುತ್ತೆ. ಭಾರತದಲ್ಲಿ ಈ ಹಕ್ಕಿ ಮುಖ್ಯವಾಗಿ ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ. ಉತ್ತರಾಖಂಡದ ಗರ್ವಾಲಿನಲ್ಲಿ ಇದನ್ನ ಚೋಲಿ ಅಂತ ಕೂಡ ಕರೀತಾರೆ. ಮಳೆಯಲ್ಲೂ ಕೂಡ ಸ್ವಾತಿ ನಕ್ಷತ್ರದಲ್ಲಿ ಬರುವಂತಹ ನೀರನ್ನೇ ಈ ಹಕ್ಕಿ ಕುಡಿಯುತ್ತೆ ಅಂತ ಹೇಳಲಾಗುತ್ತೆ. ಆದ್ರೆ ಅದ್ರ ಬಗ್ಗೆ ಅಷ್ಟೊಂದಾಗಿ ಮಾಹಿತಿ ಇಲ್ಲ. ಜನರು ಇದನ್ನ ನಂಬ್ತಾರೆ ಕೂಡ. ಹಾಗೆ ಕೇಳುಗರೆ, ಈ ಚಾತಕ ಪಕ್ಷಿಯನ್ನ ನಾವು ನೋಡುವಾಗ ಒಬ್ಬ ಮಹಾನ್ ಸಾಧಕರಿಗೆ ಕೂಡ ಹೋಲಿಸಬಹುದು. ಯಾಕಪ್ಪ ಅಂದ್ರೆ ಅದು ಕೆರೆ ಕುಂಟೆಗಳ ನೀರನ್ನ ಕಡೆಗಣಿಸಿ ಆಕಾಶದ ಹನಿಗಾಗಿ ಕಾಯ್ತಾ ಇರುತ್ತೆ. ಅಂದ್ರೆ ಸ್ನೇಹಿತರೆ, ಪುರಾಣದಲ್ಲಿ ಚಾತಕ ಪಕ್ಷಿಯನ್ನ ಒಬ್ಬ ಮಹಾನ್ ಸಾಧಕನಿಗೆ ಹೋಲಿಸ್ತಾರೆ. ಅದು ಕೆರೆ ಕುಂಟೆಗಳ ನೀರನ್ನ ಕಡೆಗಣಿಸಿ ಆಕಾಶದ ಹನಿಗಾಗಿ ಕಾಯುತ್ತೆ ಅಂದ್ರೆ ಅಷ್ಟು ಡೆಡಿಕೇಶನ್ ಇರುವಂತಹ ಪಕ್ಷಿ ಅದು. ನಮಗೆ ನಾವು ಸುಲಭವಾಗಿ ಲಭ್ಯವಿರುವಂತಹ ದಾರಿಗಳನ್ನ ಹುಡುಕ್ತಾ ಹೋಗ್ತೀವಿ. ಅಂದುಕೊಂಡಿರುವ ಉನ್ನತ ಗುರಿ ಮುಖ್ಯ ಅಂತ ನಾವೆಲ್ಲೂ ತಿಳ್ಕೋಬೇಕು. ನಮ್ಮ ಜೀವನದಲ್ಲಿ ಸುಲಭವಾಗಿ ಸಿಗುವಂತಹ ಅವಕಾಶಗಳಿಗಿಂತ ನಮ್ಮ ಕನಸುಗಳಿಗೆ ಒತ್ತು ನೀಡಿ ಚಾತಕ ಪಕ್ಷಿಯಂತೆ ಅಚಲವಾಗಿರಿ. ನಿಮ್ಮ ಪಾಲಿನ ಸ್ವಾತಿ ಮಳೆ ಖಂಡಿತವಾಗಿ ಕೂಡ ಸಿಗುತ್ತೆ. ಕೇಳುಗರೆ, ಜಾತಕ ಪಕ್ಷಿ ಕೇವಲ ಮಳೆಗಾಗಿ ಕಾಯುತ್ತೆ ಅಂತ ನಾವು ನಂಬಿದೀವಿ. ಆದ್ರೆ ನಿಜ ಹೇಳಬೇಕಂದ್ರೆ ಅದು ಪ್ರಕೃತಿಯ ಚಕ್ರದೊಂದಿಗೆ ಅದೆಷ್ಟು ಹೊಂದಿಕೊಂಡಿದೆ ಅಂದ್ರೆ ಮಳೆ ಯಾವಾಗ ಬರುತ್ತೆ ಅನ್ನೋದನ್ನ ಅದು ಮುಂಚಿತವಾಗಿನೇ ಅರಿತುಕೊಂಡು ಸಾವಿರಾರು ಮೈಲಿ ದೂರದಿಂದ ಪ್ರಯಾಣಿಸಿ ಬರುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೇ ಅಲ್ವಾ, ನಾವು ಯಾವುದಕ್ಕಾಗಿ ಕಾಯ್ತಾ ಇದ್ದೀವಿ ಆ ಗುರಿಯ ಕಡೆಗೆ ನಮ್ಮ ಪಯಣ ಶುರುವಾದ್ರೆ ಫಲಿತಾಂಶ ತಾನಾಗಿಯೇ ಹುಡುಕಿಕೊಂಡು ಬರುತ್ತೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಪ್ರಾಣಿ ಪಕ್ಷಿಗಳಿಂದ ನೋಡಿ ಕೇಳಿ ಕಲಿಯುವಂತಹ ವಿಷಯಗಳು ಸಾಕಷ್ಟು ಇರುವಂತದ್ದು ಅಂತ. ಹಾಗೆ ಈ ಚಾತಕ ಪಕ್ಷಿಯ ಡೆಡಿಕೇಶನ್ ಅನ್ನ ನೋಡಿ ನಾವು ಕಲಿಬೇಕು. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋದಾದ್ರೆ ನಾವು ಚಾತಕ ಪಕ್ಷಿಯನ್ನ ನೆನೆಸ್ಕೋಬೇಕು ಅಲ್ವಾ. ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಸೊ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮ ಹೇಗನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 96 9 6 8 0 9 2 6 7 ಈ ಸಂಖ್ಯೆಗೆ ಕಳಿಸ್ಕೊಡಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
3: ಎಸ್ಎಸ್ ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ಕೆ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಹಾಯ್, ಹಲೋ, ನಮಸ್ಕಾರ, ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಟ್ರಾವೆಲಿಂಗ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಟ್ರಾವೆಲಿಂಗ್ ಅನ್ನೋದು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಅದೇ ರೀತಿಯಾಗಿ ಟ್ರಾವೆಲಿಂಗ್ ನ ಇಷ್ಟ ಪಡೋರಿಗಾಗಿ ಇರುವಂತಹ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಸೊ ಹಾಗೆ ನೀವು ಕೂಡ ಟ್ರಾವೆಲಿಂಗ್ ನ ಮಾಡ್ತಾ ಇದ್ರೆ ನೀವು ಕೂಡ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ನಿಮ್ಮ ಒಂದು ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ. ಸೊ ಹಾಗೆ ಸ್ನೇಹಿತರೆ, ಇವತ್ತು ನಾನು ನಿಮಗಾಗಿ ಒಂದು ಪ್ಲೇಸ್ ನ ಬಗ್ಗೆ ಹೇಳಬೇಕು, ಮಾಹಿತಿಯನ್ನ ತಿಳಿಸ್ಬೇಕು ಅಂತ ಹೇಳಿ ಬಂದಿದ್ದೀನಿ. ಸೊ ಹಾಗೆ ನಾನು ಇವತ್ತು ನಿಮಗೆ ತಿಳಿಸೋದಕ್ಕೆ ಬಂದಿರುವಂತಹ ಪ್ಲೇಸ್ ಯಾವ್ದಪ್ಪ ಅಂತ ಹೇಳಿದ್ರೆ ಕುದುರೆಮುಖ ನ್ಯಾಷನಲ್ ಪಾರ್ಕ್. ಕುದುರೆಮುಖ ಅಂದ್ರೆ ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ? ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಚಿರಪರಿಚಿತ ಇರುವಂತಹ ಹೆಸರು ಅಂತಾನೆ ಹೇಳ್ಬಹುದು. ಇದು ನಮ್ಮ ಭಾರತ ದೇಶದ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನಲ್ಲಿ ಇದೆ. ಹಾಗೆ ಇದು ಕಳಸದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ಪರ್ವತ ಶ್ರೇಣಿಯಾಗಿದೆ. ಇನ್ನು ಈ ಊರಿಗೆ ಕುದುರೆಮುಖ ಎನ್ನುವಂತಹ ಹೆಸರು ಬರಲಿಕ್ಕೆ ಕೂಡ ಒಂದು ಕಾರಣ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅನೇಕ ಬೆಟ್ಟ ಗುಡ್ಡಗಳಿದ್ದು ಬೆಟ್ಟ ಗುಡ್ಡಗಳನ್ನು ನೋಡಿದಾಗ ಅದರ ಒಂದು ದೃಶ್ಯ ಕುದುರೆಯ ಮುಖದ ರೀತಿ ಕಾಣಿಸುತ್ತೆ ಅಂತ ಹೇಳಿ ಹೇಳಲಾಗುತ್ತೆ. ಸೊ ಹಾಗಾಗಿ ಈ ಊರಿಗೆ ಕುದುರೆಮುಖ ಎನ್ನುವಂತಹ ಹೆಸರು ಕೂಡ ಬಂದಿದೆ. ಹಾಗೆ ಕುದುರೆಮುಖ ಕರ್ನಾಟಕದ ಮುಳ್ಳಯ್ಯನಗಿರಿಯ ನಂತರ 2ನೇ ಅತಿ ಎತ್ತರದ ಶಿಖರ ಮತ್ತು ಪಶ್ಚಿಮ ಘಟ್ಟಗಳಲ್ಲೇ 26ನೇ ಅತಿ ಎತ್ತರದ ಶಿಖರವಾಗಿದೆ ಈ ಕುದುರೆಮುಖ. ಹಾಗೆ ಕುದುರೆಮುಖವನ್ನ ಮೊದಲೆಲ್ಲ ಸಂಸೆ ಪರ್ವತ ಅಂತ ಹೇಳಿ ಹೇಳಲಾಗ್ತಿತ್ತು. ಕುದುರೆಮುಖದ ಹತ್ತಿರದಲ್ಲೇ ಸಂಸೆ ಎನ್ನುವಂತಹ ಊರು ಕೂಡ ಇದೆ. ಸೊ ಹಾಗಾಗಿ ಇದನ್ನ ಸಂಸೆ ಪರ್ವತ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಆದ್ರೆ ಈಗ ಇದಕ್ಕೆ ಕುದುರೆಮುಖ ಪರ್ವತ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆಯೇ ಕುದುರೆಮುಖವು ಪಶ್ಚಿಮ ಘಟ್ಟಗಳಲ್ಲಿನ ಉಷ್ಣವಲಯದ ಆರ್ದ್ರ ನಿತ್ಯಹರಿದ್ವರ್ಣ ಅರಣ್ಯ ಪ್ರಕಾರಕ್ಕೆ ಸೇರಿದ 2ನೇ ಅತಿದೊಡ್ಡ ವನ್ಯಜೀವಿ ಸಂರಕ್ಷಿತ ಪ್ರದೇಶವಾಗಿದೆ. ಸೊ ಹಾಗೆಯೇ ಕುದುರೆಮುಖಕ್ಕೆ ಅನೇಕ ಪ್ರವಾಸಿಗರು ಬರೋದನ್ನು ನೋಡ್ತಾ ಇರ್ತೀವಿ. ಇಲ್ಲಿರುವಂತಹ ಬೆಟ್ಟಗಳಿಗೆ ಹತ್ತೋದಕ್ಕೆ ಕೂಡ ತುಂಬಾ ಜನ ಪ್ರವಾಸಿಗರು ಇಲ್ಲಿ ಬರ್ತಾರೆ. ಹಾಗೆ ಈ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಆನಂದಿಸೋದನ್ನ ಕೂಡ ನೋಡಬಹುದಾಗಿದೆ. ಸುತ್ತಲೂ ಕೂಡ ಅಚ್ಚ ಹಸಿರು ಕಾನನ, ಹಾಗೆ ಯಾವಾಗ್ಲೂ ಕೂಡ ಮಳೆಯೇ ಇರುವಂತಹ ಪ್ರದೇಶ ಇದಾಗಿದೆ. ಸೊ ಹಾಗಿದ್ರೆ ಕುದುರೆ ಮುಖದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಇಲ್ಲಿರುವಂತಹ ಬೆಟ್ಟಗಳ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: yes, yes, yes, I am in love.
1: ಮದಿಗೆ ತಪ್ಪೋದು ದ್ರೋಹ ತಾನೆ.
0: Yes, yes, yes.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಕುದುರೆ ಮುಖದ ಬಗ್ಗೆ, ಹಾಗೆ ಕುದುರೆ ಮುಖಕ್ಕೆ ಈ ಹೆಸರು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಇನ್ನು ಈ ಪ್ಲೇಸ್ಗೆ ತುಂಬಾ ಜನ ಪ್ರವಾಸಿಗರು ಪ್ರವಾಸವನ್ನ ಕೂಡ ಮಾಡ್ತಾರೆ ಅನ್ನೋದಾಗಿ ಹೇಳ್ತಾ ಇದೆ. ಇನ್ನು ಕುದುರೆ ಮುಖ ಕಾರ್ಕಳದಿಂದ ಸುಮಾರು 48 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ನಾನು ಆಗ್ಲೇ ಹೇಳಿದ ಹಾಗೆ ಕಳಸದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಇದೆ. ಹಾಗೆ ಸರ್ಕಾರ ನಡೆಸುತ್ತಿದ್ದ ಕುದುರೆ ಮುಖ ಕಬ್ಬಿಣದ ಅದಿರು ಕಂಪನಿ ಲಿಮಿಟೆಡ್ ಕೂಡ ಇಲ್ಲಿ ಇತ್ತು. ಕಬ್ಬಿಣದ ಅದಿರು ಕಂಪನಿ ಸುಮಾರು 30 ವರ್ಷದವರೆಗೆ ಕಾರ್ಯವನ್ನು ನಿರ್ವಹಿಸಿತ್ತು. ಆದರೆ ಆಗಲೇ ಹೇಳಿದ ಹಾಗೆ ಪರಿಸರದ ಸಮಸ್ಯೆಯಿಂದಾಗಿ 2006 ಇದನ್ನು ಮುಚ್ಚಲಾಯಿತು. ಹಾಗೆ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವು ಅನೇಕ ರೀತಿಯ ಜೀವ ವೈವಿಧ್ಯತೆಯನ್ನು ಕೂಡ ನೋಡಬಹುದಾಗಿದೆ. ಇಲ್ಲಿ ಸಾಮಾನ್ಯವಾಗಿ ಶೋಲಾ ಹುಲ್ಲುಗಾವಲು ಮತ್ತು ಕಾಡುಗಳನ್ನು ನೋಡಬಹುದಾಗಿದೆ. ಹಾಗೆ ಇಲ್ಲಿ ಹುಲಿ, ಚಿರತೆ, ಕಾಡು ನಾಯಿ, ಗೌರ್, ಸಾಂಬಾರ್ ಡೀರ್, ಕಾಡು ಹಂದಿ, ಮಕಾಕ್ಗಳು, ಲಂಗೂರ್ಗಳು, ಸಿಂಹ ಬಾಲದ ಮಕಾಕ್, ಈ ರೀತಿಯ ಅನೇಕ ಜೀವಿಗಳನ್ನು ನೋಡಬಹುದಾಗಿದೆ. ಹಾಗೆ ಹೆಚ್ಚಿನದಾಗಿ ಇಲ್ಲಿ ನಾವು ಕಾಟಿಗಳು ಅಥವಾ ಕಾಡು ಎಮ್ಮೆಗಳನ್ನು ಕೂಡ ನೋಡಬಹುದಾಗಿದೆ. ಕೆಲವೊಮ್ಮೆ ಇವುಗಳು ರಸ್ತೆಯ ಮಧ್ಯದಲ್ಲಿ ಸಿಗುವುದನ್ನು ಕೂಡ ನೋಡಬಹುದಾಗಿದೆ. ಹಾಗೆ ರಸ್ತೆಯ ಆಚೆ ಈಚೆ ಕೂಡ ಇವುಗಳು ಗುಂಪಿನಲ್ಲಿ ಇರುವುದನ್ನು ನೋಡಬಹುದಾಗಿದೆ. ಸೊ ಹಾಗೆ ನೀವು ಇಲ್ಲಿ ಪ್ರಯಾಣಿಸುವಾಗ ಕೂಡ ಆದಷ್ಟು ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡಬೇಕಾಗುತ್ತೆ. ಗಾಡಿ ಓಡಿಸುವಾಗ ಕೂಡ ನಿಧಾನವಾಗಿ ಚಲಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ದಾರಿ ಮಧ್ಯೆಯೇ ಅನೇಕ ಜೀವಿಗಳು ಇಲ್ಲಿ ಓಡಾಡ್ತಾ ಇರುವುದನ್ನು ಕೂಡ ನೋಡಬಹುದಾಗಿದೆ. ಸೊ ಆದ್ರಿಂದ ಗಾಡಿ ಚಾಲನೆ ಮಾಡುವಾಗ ಆದಷ್ಟು ನಿಧಾನವಾಗಿ ಹೋಗುವುದೇ ಉತ್ತಮ ಅಂತಾನೆ ಹೇಳ್ಬೋದು. ಇನ್ನು ಅಷ್ಟೇ ಅಲ್ಲದೆ ಇಲ್ಲಿ ಅನೇಕ ಬೆಟ್ಟ ಗುಡ್ಡಗಳನ್ನು ಕೂಡ ನೋಡಬಹುದಾಗಿದೆ. ಬೆಟ್ಟ ಗುಡ್ಡಗಳನ್ನು ಹತ್ತಲಿಕ್ಕೆ ಅಂತಾನೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾರೆ. ಇನ್ನು ಇಲ್ಲಿ ನಾವು ತಿರುಮರಿ ಗುಬ್ಬೆ, ಸೂಜಿಗಲ್ಲು, ಬಂಗಾರ ಬೈಲ್ಗೆ, ಹಾಗೆಯೇ ಹಿರಿಮರೆ ಗುಬ್ಬೆ ಎನ್ನುವಂತಹ ಬೆಟ್ಟಗಳನ್ನು ಕೂಡ ನೋಡಬಹುದಾಗಿದೆ. ಹಾಗೆ ಈ ಹಿರಿಮರೆ ಗುಬ್ಬೆಯನ್ನು ನೇತ್ರಾವತಿ ಶಿಖರ ಅಂತಲೂ ಕೂಡ ಕರೀತಾರೆ. ಹಾಗೆ ಈ ನೇತ್ರಾವತಿ ಶಿಖರ ಇತ್ತೀಚಿನ ದಿನಗಳಲ್ಲಿ ತುಂಬಾ ಫೇಮಸ್ ಆಗಿದೆ ಅಂತಲೇ ಹೇಳ್ಬೋದು. ಮೊದಲೆಲ್ಲ ಇಲ್ಲಿ ಅಷ್ಟಾಗಿ ಜನ ಬರ್ತಿರಲಿಲ್ಲ, ಆದರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಪ್ರವಾಸಿಗರು ಬಂದು ಈ ಬೆಟ್ಟವನ್ನು ಹತ್ತುವುದನ್ನು ನೋಡಬಹುದಾಗಿದೆ. ಸೊ ಅದೇ ರೀತಿಯಾಗಿ ಇನ್ನಷ್ಟು ಪ್ಲೇಸಸ್ಗಳು ಕೂಡ ಕುದುರೆ ಮುಖದಲ್ಲಿ ಇದೆ. ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಬಗ್ಗೆ, ಹಾಗೆ ಇಲ್ಲಿರುವಂತಹ ಸುತ್ತಮುತ್ತಲಿನ ಸ್ಥಳಗಳ ಬಗ್ಗೆಯೆಲ್ಲ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ನ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

വെൽക്കം ബാക്ക് ടു റേഡിയോ ശിവമൊഗ്ഗ 90.8 FM സമുദായ ബാനുലി ഭരവസെഗാഗി ഭവിഷ്യക്കാഗി നമ ബാനുലി നാനു നിമ ആർ ജെ രക്ഷിതാ ഹുള്ള ഇതു ട്രാവലേഴ്സ് ഡയറി കാര്യക്രമ സ്നേഹിതരെ ഇവത്തിന നമ്മ ട്രാവലേഴ്സ് ഡയറി കാര്യക്രമದಲ್ಲಿ ನನಗಲೇ ಹೇಳ್ತಾ ಇದೆ ಕುದುರೆ ಮುಖದ ಬಗ್ಗೆ ಹೇಳ್ತಾ ಇದೆ ಹಾಗೆ ಕುದುರೆ ಮುಖದಲ್ಲಿ ಇರುವಂತಹ ವಿಶೇಷತೆಗಳಿರ್ಬೋದು ಹಾಗೆ ಇದಕ್ಕೆ ಯಾಕೆ ಈ ಹೆಸರು ಬಂತು ಅನ್ನೋದ್ರ ಬಗ್ಗೆ ಇರ್ಬೋದು ಹಾಗೆ ಇಲ್ಲಿರುವಂತಹ ಬೆಟ್ಟ ಗುಡ್ಡಗಳ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಸೊ ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋದಾದ್ರೆ ಈ ಒಂದು ಸ್ಥಳದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಕುದುರೆ ಮುಖದಲ್ಲಿ ನೀವು ಟ್ರಕ್ ಮಾಡಬೇಕು ಅಂತ ಹೇಳಿದ್ರೆ ಅರಣ್ಯಾಧಿಕಾರಿಗಳ ಅನುಮತಿಯನ್ನ ಪಡೆದುಕೊಳ್ಳಬೇಕಾಗುತ್ತೆ. ಹಾಗೆ ಹಗಲಿನಲ್ಲಿ ಮಾತ್ರ ಈ ಕುದುರೆ ಮುಖದಲ್ಲಿ ಚಾರಣವನ್ನು ನೀವು ಮಾಡಬಹುದು. ಇನ್ನು 1987 ಕುದುರೆ ಮುಖವನ್ನ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಗುರುತಿಸಲಾಯಿತು. ಹಾಗೆ 600 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿರುವಂತಹ ಈ ಉದ್ಯಾನವನ ರಾಜ್ಯದಲ್ಲಿ ಅತ್ಯಂತ ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಇದು ಕೂಡ ಒಂದಾಗಿದೆ. ಹಾಗೆ ನೀವು ಇಲ್ಲಿ ಹೋಗ್ಬೇಕಂತ ಹೇಳಿದ್ರೆ ನೀವು ಗೈಡ್ ಅನ್ನ ಕರ್ಕೊಂಡು ಹೋಗ್ಲೇಬೇಕಾಗುತ್ತೆ ಈ ರೂಟ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ, ಇಲ್ಲ ಅಂತಂದ್ರೆ ನೀವು ಚಾರಣ ಮಾಡುವುದು ಕಷ್ಟವಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಗೈಡ್ ಕೂಡ ಸಿಗ್ತಾರೆ. ಸೊ ಹಾಗಾಗಿ ಅವರ ಸಹಾಯವನ್ನ ಪಡೆದುಕೊಂಡು ನೀವು ಚಾರಣವನ್ನ ಮಾಡ್ಬೇಕಾಗುತ್ತೆ. ಇನ್ನು ಇದು ತುಂಬಾ ಇಳಿಜಾರು ಹಾಗೆ ಕಲ್ಲು ಹಾದಿಗಳಿಂದ ಇರೋದ್ರಿಂದ ಟ್ರಾವೆಲ್ ಮಾಡುವುದು ಸ್ವಲ್ಪ ಕಷ್ಟಕರವಾಗಿರುತ್ತೆ. ಹಾಗೆ ರೋಚಕಕಾರಿಯಾದಂತಹ ಒಂದು ಟ್ರಾವೆಲಿಂಗ್ ಅನುಭವವನ್ನ ನೀವಿಲ್ಲಿ ಪಡಿಬಹುದು. ಹಾಗೆ ಇಲ್ಲಿ ನಿಮಗೆ ರೆಸಾರ್ಟ್ ಗಳು ಕೂಡ ಇದೆ, ಹಾಗೆ ಹೋಮ್ ಸ್ಟೇಗಳು ಕೂಡ ಅವೈಲೇಬಲ್ ಇದೆ. ಸೊ ಹಾಗಾಗಿ ನೀವು ಇಲ್ಲಿ ಬಂದು ಸ್ಟೇ ಮಾಡಿ ಉಳ್ಕೊಂಡು ನೀವು ಇಲ್ಲಿ ಒಂದು ಟ್ರಾವೆಲಿಂಗ್ ನ ಮಾಡಬಹುದಾಗಿದೆ. ಜೊತೆಗೆ ಇಲ್ಲಿಯ ಒಂದು ವಿಶೇಷ ಖಾದ್ಯಗಳು ಕೂಡ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಒಳ್ಳೆಯ ಊಟದ ಜೊತೆ ನೀವು ಈ ಒಂದು ಟ್ರಾವೆಲಿಂಗ್ ನ ಎಂಜಾಯ್ ಮಾಡಬಹುದು ಅಂತಲೇ ಹೇಳಬಹುದು. ಹಾಗೆ ಇಲ್ಲಿ ಟ್ರಕ್ ಮಾಡ್ಲಿಕ್ಕೆ 2-3 ಗಂಟೆಗಳು ಬೇಕಾಗುತ್ತೆ. ಇನ್ನು ನಾನು ಆಗ್ಲೇ ಹೇಳಿದ ಹಾಗೆ ಇಲ್ಲಿ ಸಾಕಷ್ಟು ಬೆಟ್ಟಗಳು ಕೂಡ ಇದೆ. ಕುದುರೆಮುಖ ಪೀಕ್ ಗೆ ನೀವು ಹೋಗ್ಬೇಕಂದ್ರೆ 18 ಕಿಲೋಮೀಟರ್ಸ್ ಇದೆ. ಹಾಗೆ ಕುರುಂಜಾಲ್ ಪೀಕ್ ಗೆ ನೀವು ಹೋಗ್ಬೇಕಂದ್ರೆ 7 ಕಿಲೋಮೀಟರ್. ಹಾಗೆ ಗಂಗಾಂಧಿಕಲ್ ಪೀಕ್ ಗೆ ಹೋಗ್ಬೇಕಂದ್ರೆ 4 ಕಿಲೋಮೀಟರ್. ಹಾಗೆ ಸೀತಾಭೂಮಿ ಪೀಕ್ ಗೆ ಹೋಗ್ಬೇಕಂದ್ರೆ 14 ಕಿಲೋಮೀಟರ್. ವಾಲಿಕುಂಜಕ್ಕೆ 14 ಕಿಲೋಮೀಟರ್. ಹಾಗೆ ನರಸಿಂಹ ಪರ್ವತಕ್ಕೆ 19 ಕಿಲೋಮೀಟರ್ ಇರೋದನ್ನ ನೋಡಬಹುದಾಗಿದೆ. ಚಾರಣದ ಜೊತೆಗೆ ಸಫಾರಿ, ದೋಣಿ ವಿಹಾರ ಮತ್ತೆ ಜಲಪಾತವನ್ನ ಕೂಡ ಇಲ್ಲಿ ವೀಕ್ಷಿಸಬಹುದು. ಹಾಗೆ ನೀವು ಸಫಾರಿ ಹೋಗ್ತೀರಾ ಅಂತ ಹೇಳಿದ್ರೆ ರಾಷ್ಟ್ರೀಯ ಉದ್ಯಾನವನದ ಹೃದಯ ಭಾಗಕ್ಕೆ ನಿಮ್ಮನ್ನ ಕರೆದೊಯ್ಯುವ ರೋಮಾಂಚಕರ ವನ್ಯಜೀವಿ ಸಫಾರಿಯನ್ನ ನೀವು ಹೋಗಬಹುದು. ಇಲ್ಲಿ ಮಲಬಾರ್ ದೈತ್ಯಾಳಿಲು, ಗೌರ್, ಸಾಂಬಾರ್, ಜಿಂಕೆ, ಆನೆಗಳನ್ನ ಕೂಡ ಕೆಲವೊಮ್ಮೆ ನೀವು ಇಲ್ಲಿ ವೀಕ್ಷಿಸಬಹುದು. ಹಾಗೆ ಕುದುರೆ ಮುಖವು ಸಿಂಹಬಾಲದ ಮಕಾಕ ಸಂಖ್ಯೆಗೆ ಹೆಸರುವಾಸಿಯಾಗಿದ್ದು ಈ ಸಫಾರಿಯಲ್ಲಿ ನೀವು ಇದನ್ನ ಕೂಡ ನೋಡಬಹುದಾಗಿದೆ. ದೋಣಿ ವಿಹಾರವನ್ನ ಕೂಡ ನೀವಿಲ್ಲಿ ಮಾಡಬಹುದು. ಇಲ್ಲಿ ಸುಂದರವಾದಂತಹ ಜಲ ಮೂಲಗಳನ್ನ ಹೊಂದಿದ್ದು ನೀವಿಲ್ಲಿ ಅದ್ಭುತವಾಗಿರುವಂತಹ ದೋಣಿ ವಿಹಾರವನ್ನ ಮಾಡಬಹುದಾಗಿದೆ. ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನದ ಗಡಿ ಭಾಗದಲ್ಲಿರುವ ಭದ್ರಾ ನದಿಯಲ್ಲಿ ನೀವು ದೋಣಿ ವಿಹಾರವನ್ನ ಮಾಡಬಹುದು. ಇನ್ನು ಮಳೆಗಾಲದಲ್ಲಂತೂ ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ದುಮ್ಮಿಕ್ಕುವ ಜಲಪಾತವನ್ನ ನೋಡೋದೇ ಸ್ವರ್ಗ ಅಂತ ಹೇಳಬಹುದು. ಹಾಗೆ ದಟ್ಟವಾದ ಹಸಿರು ಕಾನನದ ನಡುವೆ ಹನುಮನಗುಂಡಿ ಜಲಪಾತ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಹಾಗೆ ಕದಂಬಿ ಜಲಪಾತ, ಸೂರ್ಮನೆ ಜಲಪಾತ, ಇದು ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನದ ಒಳಗಡೆ ಇರುವಂತಹ ಒಂದು ಜಲಪಾತವಾಗಿದೆ. ಹಾಗೆ ತುಂಬಾ ತಣ್ಣನೆಯ ನೀರು ಇಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗೆ ತುಂಬಾ ಸಿಹಿಯಾದ ನೀರು ಕೂಡ ಇಲ್ಲಿ ಇರುತ್ತೆ. ಇನ್ನು ಇಲ್ಲಿ 3 ಪ್ರಮುಖ ನದಿಗಳಾಗಿರುವಂತಹ ತುಂಗಾ, ಭದ್ರಾ, ನೇತ್ರಾವತಿಯ ಉಗಮ ಸ್ಥಾನ ಇದಾಗಿದೆ. ಇಲ್ಲಿಂದ 1.8 ಮೀಟರ್ ದೂರದಲ್ಲಿ ಭಗವತಿ ದೇವಿಯ ದೇವಾಲಯ ಹಾಗೆ ವರಾಹ ಪ್ರತಿಮೆಗಳು ಕೂಡ ಇಲ್ಲಿ ಇದೆ. ಹಾಗೆ ಇಲ್ಲಿ ಭೇಟಿಯನ್ನ ನೀಡಲಿಕ್ಕೆ ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ ಅಕ್ಟೋಬರ್ ನಿಂದ ಮಾರ್ಚ್ ವರೆಗೆ. ಹವಾಮಾನ ಕೂಡ ತುಂಬಾ ತಂಪಾಗಿರೋದ್ರಿಂದ ಆ ಟೈಮಲ್ಲಿ ಭೇಟಿ ನೀಡೋದು ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು. ಚಾರಣದ ಸಮಯ ಬೆಳಿಗ್ಗೆ 6 ರಿಂದ ರಾತ್ರಿ 10 ರವರೆಗೆ ಇರುತ್ತೆ. ಇನ್ನು ಜಲಪಾತಗಳಿಗೆ ಹೋಗೋದಕ್ಕೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಮಾತ್ರ ಅವಕಾಶವಿರುತ್ತೆ. ಹಾಗೆ ಸಫಾರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ನಿಮಗೆ ಅವಕಾಶವಿರುತ್ತೆ. ಹಾಗೆ ಇಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ಗಳನ್ನ ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶವಿರುವುದಿಲ್ಲ. ಹಾಗೆ ಇಲ್ಲಿ ಕಬ್ಬಿಣದ ಅದಿರು ಕಂಪನಿ ಇಲ್ಲಿತ್ತು ಅನ್ನೋದಾಗಿ ಹೇಳ್ತಾ ಇದೆ. ಸೊ 2001 ಭಾರತೀಯ ಜನಗಣತಿಯ ಪ್ರಕಾರ ಕುದುರೆ ಮುಖ ಪಟ್ಟಣದ ಜನಸಂಖ್ಯೆ 8095 ಇತ್ತು ಅಂತ ಹೇಳಲಾಗ್ತಾ ಇತ್ತು. ಇನ್ನು 2011 ಜನಗಣತಿಯ ಪ್ರಕಾರ ಇಲ್ಲಿ ಕೇವಲ 2241 ಜನ ಮಾತ್ರ ಇದ್ದಾರೆ ಅಂತ ಹೇಳಲಾಗುತ್ತೆ. ಹಾಗೆ 719 ಮನೆಗಳು ಮಾತ್ರ ಕುದುರೆ ಮುಖದಲ್ಲಿ ನೋಡಬಹುದಾಗಿದೆ. ಹಾಗೆ ಕುದುರೆ ಮುಖದಲ್ಲಿದ್ದಂತಹ ನಿವಾಸಿಗಳು ಕಳಸ ತಾಲೂಕಿನ ಜಾಂಬಲ್ ಗ್ರಾಮಕ್ಕೆ ಸ್ಥಳಾಂತರಗೊಂಡಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಕೂಡ ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಹಾಗೆ ಕುದುರೆ ಮುಖದ
ಬಗ್ಗೆ, ಹಾಗೆ ಇಲ್ಲಿರುವಂತಹ ಹಿಲ್ ಸ್ಟೇಷನ್ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಎಲ್ಲ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹಾಗೆ ನೀವು ಯಾವುದಾದ್ರೂ ನೇಚರ್ ರಿಲೇಟೆಡ್ ಟ್ರಾವೆಲಿಂಗ್ ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ, ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅನ್ನೋದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳಬಹುದು. ಅಚ್ಚ ಹಸಿರಾಗಿರುವಂತಹ ಈ ಒಂದು ತಾಣಕ್ಕೆ ನೀವು ಕೂಡ ಭೇಟಿ ನೀಡಿ, ಹಾಗೆ ಆ ಸಫಾರಿ ಇರ್ಬೋದು, ಜಲಪಾತ, ಹಿಲ್ ಸ್ಟೇಷನ್ ಎಲ್ಲದಕ್ಕೂ ಕೂಡ ನೀವು ವಿಸಿಟ್ ಮಾಡಬಹುದು, ನೋಡಿ ಆನಂದಿಸಬಹುದು ಅಂತಾನೆ ಹೇಳ್ಬೋದು. ಸೊ ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686927969627 ಈ ಸಂಖ್ಯೆಗೆ ತಿಳಿಸಬಹುದಾಗಿದೆ. ಹಾಗೆ ನೀವು ಕೂಡ ಟ್ರಾವೆಲಿಂಗ್ ನ ಮಾಡ್ತಾ ಇದ್ದು, ಅದ್ರ ಬಗ್ಗೆ ನೀವು ಹೇಳಬೇಕು, ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ಹೇಳಬೇಕು ಅಂತ ಇದ್ರೆ, ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲು ಕೂಡ ಯಾವ್ದಾದ್ರು ಟ್ರಾವೆಲಿಂಗ್ ಪ್ಲೇಸ್ ಇದ್ರೆ ಅದ್ರ ಬಗ್ಗೆ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686027969 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ, ಇಲ್ಲ ವಾಯ್ಸ್ ನೋಟ್ ನ ಕಳಿಸುವುದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ

0: ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೇ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಕೆಲವೊಮ್ಮೆ ಜೀವನ ನಮಗೆ ಎಷ್ಟೊಂದು ಪಾಠ ಕಲಿಸುತ್ತೆ ಅಂದರೆ ಆ ಪಾಠದಿಂದ ನಾವು ಹೊಸ ಹೊಸ ರೀತಿಯ ಅನುಭವಗಳನ್ನು ಕಲಿತಾ ಹೋಗ್ತೀವಿ. ಕೆಲವೊಂದು ಸಮಯದಲ್ಲಿ ಜೀವನದಲ್ಲಿ ಅನಿವಾರ್ಯತೆ ಅನ್ನೋದೇ ಬದುಕಿನ ಹೊಸ ಆರಂಭವಾಗತ್ತೆ ಕೂಡ. ಅದು ಅನಿವಾರ್ಯವಾಗಿ ಮಾಡಬೇಕು ಅನ್ನುವಂತಹ ಸಮಯದಲ್ಲೇ ಹೊಸ ಹೊಸ ಪಾಠಗಳನ್ನು, ಹೊಸ ಹೊಸ ವಿಷಯಗಳನ್ನು ಕಲಿತಾ ಹೋಗ್ತೀವಿ. ಇದೇ ವಿಷಯಕ್ಕೆ ಬಂದರೆ ಸ್ನೇಹಿತರೆ, ಪಿಂಗಲೆ ಅನ್ನುವಂತಹ ಒಬ್ಳು ಹೆಣ್ಮಗಳು ಇರ್ತಾಳೆ. ಈ ಹೆಣ್ಮಗಳು ಇದ್ದಿದ್ದು ಮಿಥಿಲೆಯಲ್ಲಿ. ಜನಕ ಮಹಾರಾಜನ ಆಡಳಿತದ ಊರು ಈ ಮಿಥಿಲೆ, ಅಂದರೆ ಸೀತೆಯ ತವರೂರು. ಸ್ನೇಹಿತರೆ, ಇಲ್ಲಿ ಇರುವಂಥವಳೆ ಪಿಂಗಲೆ. ಪಿಂಗಲೆ ಅವಳು ವೇಶ್ಯ ಆಗಿರ್ತಾಳೆ. ವೇಶ್ಯ ವೃತ್ತಿಯನ್ನು ಮಾಡ್ತಾ ಇದ್ಲು ಈ ಪಿಂಗಲೆ. ಬಹಳ ಸುಂದರವಾದ ಹೆಣ್ಮಗಳು ಸ್ನೇಹಿತರೆ. ಹಾಗಾಗಿ ಇವಳನ್ನು ನೋಡಲಿಕ್ಕೆ, ಇವಳನ್ನು ಮಾತಾಡಿಸ್ಲಿಕ್ಕೆ ತುಂಬ ಜನ ಬರ್ತಾ ಇದ್ರು. ಸಂಜೆ ಆಗ್ತಾ ಇದ್ದಾಗೆ ತುಂಬ ಚಂದವಾಗಿ ಶೃಂಗಾರ ಮಾಡ್ಕೊಳ್ತಾ ಇದ್ಲು ಪಿಂಗಲೆ. ಬಾಗಿಲ ಹತ್ರ ನಿಲ್ತಾ ಇದ್ಲು, ಯಾರಾದರೂ ಬರ್ತಾರೆ ಅಂತ ಕಾಯ್ತಾ ಇರ್ತಾ ಇದ್ಲು. ಒಂದು ವಿಷಯ ಏನಪ್ಪ ಅಂದರೆ, ಪಿಂಗಲೆಗೆ ಹಣದ ವ್ಯಾಮೋಹ ಯಥೇಚ್ಛವಾಗಿ ಇತ್ತು ಸ್ನೇಹಿತರೆ. ದುಡ್ಡು ಅಂದರೆ ತುಂಬಾ ಆಸೆ ಪಡ್ತಾ ಇದ್ಲು ಪಿಂಗಲೆ. ಜೊತೆಗೆ ತುಂಬಾ ವ್ಯಾಮೋಹ ಇತ್ತು ಹಣದ ಮೇಲೆ. ಹಾಗಾಗಿ ಈ ವ್ಯವಹಾರ ಅವಳಿಗೆ ತುಂಬಾ ಇಷ್ಟ ಇತ್ತು. ತುಂಬ ಇಷ್ಟಪಟ್ಟು ವೇಶ್ಯ ವೃತ್ತಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ಲು ಈ ಪಿಂಗಲೆ. ಈ ವೃತ್ತಿಯಲ್ಲಿ, ಈ ವ್ಯವಹಾರದಲ್ಲಿ ಹೆಚ್ಚು ಹಣ ಕೊಟ್ಟವರಿಗೆ ಆದ್ಯತೆಯನ್ನು ಕೊಡ್ತಾ ಇದ್ಲು. ಫಸ್ಟ್ ಪ್ರಿಫರೆನ್ಸು, ಹೆಚ್ಚಾಗಿ ಯಾರು ದುಡ್ಡು ಕೊಡ್ತಾರೋ ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ಲು ಪಿಂಗಲೆ. ಹೀಗೆ ಪ್ರತಿದಿನ ಅವಳ ಒಂದು ಜೀವನ ಸಾಕ್ತಾ ಇತ್ತು ಸ್ನೇಹಿತರೆ. ಇದೇ ರೀತಿ ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತಾ ಶ್ರೀಮಂತ ಹೆಣ್ಮಗಳಾಗಿದ್ಲು. ಜೊತೆಗೆ ಆ ಊರಿನಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ಲು ಕೂಡ, ಪ್ರಸಿದ್ಧಳಾಗಿದ್ಲು. ಅವಳ ಇಷ್ಟದ ಪ್ರಕಾರನೇ ಬದುಕ್ತಾ ಇದ್ಲು ಕೂಡ. ಜೊತೆಗೆ ಹಣದ ವ್ಯಾಮೋಹ ತುಂಬಾ ಇರೋದ್ರಿಂದ ಅಷ್ಟೇ ಪ್ರಸಿದ್ಧಿಯನ್ನು ಹೊಂದಿದ್ಲು ಕೂಡ. ಹೀಗೆ ಜೀವನ ಸಾಕ್ತಾ ಇದ್ದಾಗ ಒಂದಿನ ಸ್ನೇಹಿತರೆ, ಪ್ರತಿದಿನ ಸಂಜೆ ತುಂಬ ಚಂದವಾಗಿ ರೆಡಿಯಾಗಿ ಬಾಗಿಲ ಹತ್ತಿರ ನಿಲ್ತಾ ಇರ್ತಾಳೆ. ಹೀಗೆ ಒಂದಿನ ರೆಡಿಯಾಗಿ ನಿಲ್ತಾಳೆ, ತುಂಬ ಚಂದ ಶೃಂಗಾರ ಮಾಡಿಕೊಂಡು ಎಂದಿನಂತೆ ಬಾಗಿಲ ಹತ್ರ ಬಂದು ನಿಲ್ತಾಳೆ. ಆಗ ಒಂದು ಅಚ್ಚರಿ ಆಗತ್ತೆ ಸ್ನೇಹಿತರೆ ಇವಳಿಗೆ. ಎಷ್ಟೊತ್ತಾದರೂ ಆ ದಿನ ಯಾರೂ ಬರೋದಿಲ್ಲ. ಇವಳಿಗೆ ಒಂಥರ ಆಶ್ಚರ್ಯ ಆಗತ್ತೆ. ಛೇ, ಪ್ರತಿದಿನ ಒಬ್ಬರಲ್ಲ ಇಬ್ಬರಲ್ಲ, ತುಂಬ ಜನ ಬರ್ತಾ ಇದ್ರು, ಈ ದಿನ ಯಾಕೆ ಒಬ್ಬರು ಕಾಣ್ತಾ ಇಲ್ವಲ್ಲ? ನಾನು ಇಷ್ಟೊಂದು ಸುಂದರವಾಗಿ ರೆಡಿಯಾಗಿ ನಿಂತಿದ್ದೀನಿ, ಕಾಯ್ತಾ ಇದ್ದೀನಿ, ಯಾರು ಬರ್ತಾ ಇಲ್ಲ ಅಲ್ವಾ, ಯಾರು ಬರ್ತಾ ಇಲ್ಲ ಅಲ್ವಾ ಅಂತ ಬರ್ತಾಳೆ, ಬಾಗ್ಲತ್ರ ನಿಲ್ತಾಳೆ, ನೋಡ್ತಾಳೆ, ಹೋಗ್ತಾಳೆ, ಹೀಗೆ ಮಾಡ್ತಾ ಇರ್ತಾಳೆ. ಹೋಗಿ ಒಳಗೆ ಕೂರ್ತಾಳೆ, ಸಮಾಧಾನ ಆಗಲ್ಲ, ಬರ್ತಾಳೆ, ನಿಲ್ತಾಳೆ, ಹೋಗ್ತಾಳೆ, ಮತ್ತೆ ಯಾರೂ ಬರೋದಿಲ್ಲ. ಅವಳಿಗೆ ಆ ದಿನ ಸಮಾಧಾನನೇ ಆಗೋದಿಲ್ಲ. ಛೇ, ಯಾರು ಬರ್ತಾ ಇಲ್ಲಲ್ಲ, ಯಾರು ಬರ್ತಾ ಇಲ್ಲಲ್ಲ, ಏನಾಯಿತು ಅಂತ ಯೋಚನೆ ಮಾಡ್ತಾಳೆ. ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾ ಅರ್ಧರಾತ್ರಿ ಆಗೋಗ್ಬಿಡತ್ತೆ. ಬಾಗ್ಲಲ್ಲಿ ನಿಲ್ಲೋದು, ಒಳಗಡೆ ಹೋಗೋದು, ಬಾಗ್ಲಲ್ಲಿ ನಿಲ್ಲೋದು, ಒಳಗಡೆ ಹೋಗೋದು, ಇದೇ ಕೆಲಸ ಮಾಡ್ತಾಳೆ. ಈ ಕೆಲಸ ಮಾಡ್ತಾ ಮಾಡ್ತಾ ಅವಳಿಗೆ ಬೇಜಾರಾಗ್ಬಿಡತ್ತೆ, ಅಳು ಕೂಡ ಬರುತ್ತೆ, ಹತಾಶೆ ಆಗತ್ತೆ, ನಿರಾಸೆ ಆಗತ್ತೆ, ಅಸಹನೆ ಆಗತ್ತೆ. ಛೇ, ನಾನು ಇಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿದ್ದೀನಿ, ಜನಪ್ರಿಯತೆ ಇದೆ, ದುಡ್ಡಿದೆ, ಅಂದ ಇದೆ, ಚಂದವಾಗಿ ಅಂದವಾಗಿದ್ದೀನಿ, ಇಷ್ಟೊಂದು ಶೃಂಗಾರ ಮಾಡ್ಕೊಂಡಿದ್ದೀನಿ, ಇಷ್ಟೆಲ್ಲ ಇದ್ರೂ ಈ ದಿನ ಯಾರು ಬರಲಿಲ್ಲ ಅಲ್ವಾ ಅಂತ ವ್ಯಥೆ ಪಡ್ತಾಳೆ. ಅಂದಾಗೆ ಸ್ನೇಹಿತರೆ, ಇದು ಯೋಚನೆ ಮಾಡಬೇಕಾಗಿರುವಂಥ ವಿಷಯ ಅಲ್ವಾ? ಒಬ್ಬ ಪ್ರಸಿದ್ಧಿಯನ್ನು ಪಡೆದಂತಹ ವ್ಯಕ್ತಿ ಬಂದಾಗ ಸಾವಿರಾರು ಜನ ಅವರನ್ನು ನೋಡಲಿಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ಅಂತಹ ವ್ಯಕ್ತಿ ಬಂದಾಗ ಯಾರೊಬ್ರು ಬಂದು ಮಾತಾಡಿಲ್ಲ ಅಂದರೆ ಅವ್ರಿಗೇನಾಗತ್ತೆ? ಆ ದಿನ ತುಂಬ ನಿರಾಶೆ ಆಗತ್ತೆ ಅಲ್ವಾ? ಅದೇ ರೀತಿ ಇಲ್ಲಿ ಪಿಂಗಲೆಗೂ ಕೂಡ ವ್ಯಥೆ ಆಗತ್ತೆ. ಇಡೀ ಊರಿಗೆ ಪ್ರಸಿದ್ಧಿಯನ್ನು ಪಡೆದಂತಹ, ಇಡೀ ಊರಿನಲ್ಲೇ ಪ್ರಸಿದ್ಧಿಯನ್ನು ಪಡೆದಂತಹ ಹೆಣ್ಮಗಳು, ಸುಂದರವಾಗಿರುವಂತಹ ಹೆಣ್ಮಗಳು, ಜೊತೆಗೆ ಶ್ರೀಮಂತವಾಗಿರುವಂತಹ ಹೆಣ್ಮಗಳು, ಪ್ರತಿದಿನ ಕೂಡ ಅವಳನ್ನು ನೋಡಲಿಕ್ಕೆ ತುಂಬ ಜನ ಬರ್ತಾ ಇರ್ತಾರೆ. ಆದರೆ ಆ ರಾತ್ರಿ ಅವಳನ್ನು ನೋಡಲಿಕ್ಕೆ ಯಾರೊಬ್ಬರು ಕೂಡ ಬರೋದಿಲ್ಲ. ಅವಳಿಗೆ ತುಂಬಾ ಹತಾಶೆ ಆಗ್ಬಿಡತ್ತೆ. ಸೊ ಈ ಹತಾಶೆಯಲ್ಲಿ ಪಿಂಗಲೆ ಏನು ಮಾಡ್ತಾಳೆ, ಯಾವ ರೀತಿ ಯೋಚನೆ ಮಾಡ್ತಾಳೆ, ಜೀವನದ ಬಗ್ಗೆ ಹೇಗೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾಳೆ, ಏನಾದರೂ ಇವಳಲ್ಲಿ ಬದಲಾವಣೆಗಳು ಕಾಣ್ತವ, ಏನಾಗತ್ತೆ ಮುಂದೆ ಇವಳ ಜೀವನ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಜೀವನ ಅಂದರೆ ಏನು ಅನ್ನೋದ್ರ ಬಗ್ಗೆ ಅರ್ಥ ಮಾಡಿಸುವಂತಹ ಒಂದು ವಿಶೇಷವಾಗಿರುವಂತಹ ಕಥೆಯ ಮೂಲಕ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೆ. ಮಿಥಿಲೆಯಲ್ಲಿ ಪಿಂಗಲೆ ಅನ್ನುವಂತಹ ವೇಶ್ಯೆ ತನ್ನ ಜೀವನ ಏನು ಅಂತ ಅರ್ಥ ಮಾಡ್ಕೊಳ್ತಾ ಹೋಗ್ತಾಳೆ. ಮುಂದೊಂದು ದಿನ ಇವಳು ತುಂಬ ಸುಂದರವಾಗಿರುವಂತಹ ಹೆಣ್ಮಗಳು, ವೇಶ್ಯ ವೃತ್ತಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾಳೆ. ಪ್ರತಿದಿನ ಕೂಡ ಸಾಕಷ್ಟು ಜನರು ಬರ್ತಾ ಇರ್ತಾರೆ, ಆದರೆ ಒಂದು ದಿನ ಮಾತ್ರ ಯಾರೂ ಬರೋದಿಲ್ಲ. ಆ ದಿನನೂ ಕೂಡ ಅವಳು ತುಂಬ ಸುಂದರವಾಗಿ ಶೃಂಗಾರ ಮಾಡಿಕೊಂಡು ನಿಂತಿರ್ತಾಳೆ. ಸಂಜೆಯಿಂದ ಮಧ್ಯರಾತ್ರಿಯ ತನಕವೂ ಕೂಡ ಕಾಯ್ತಾಳೆ, ಹೊರಗೆ ಬರ್ತಾಳೆ, ಕಾಯ್ತಾಳೆ, ನೋಡ್ತಾಳೆ, ಹೋಗ್ತಾಳೆ. ಆಗ ಅವಳಿಗೆ ತುಂಬ ನಿರಾಸೆ ಆಗತ್ತೆ, ಹತಾಶೆ ಆಗತ್ತೆ, ವ್ಯಥೆ ಕೂಡ ಆಗತ್ತೆ. ನಾನಿಷ್ಟು ಸುಂದರವಾಗಿದ್ದೀನಿ, ನನ್ನನ್ನು ನೋಡಲಿಕ್ಕೆ ಸಾಕಷ್ಟು ಜನ ಪ್ರತಿದಿನ ಬರ್ತಾ ಇದ್ರು, ನಾನು ಈ ಊರಿನಲ್ಲೇ ಪ್ರಸಿದ್ಧಿಯನ್ನು ಪಡೆದಿದ್ದೀನಿ, ಆದರೂ ಈ ದಿನ ಯಾಕೆ ನನ್ನನ್ನು ನೋಡಲಿಕ್ಕೆ ಬರಲಿಲ್ಲ ಅನ್ನುವಂತಹ ಒಂದು ಹತಾಶೆ ಅವಳಲ್ಲಿ ಕಾಡತ್ತೆ, ಅವಳಲ್ಲಿ ಮೂಡತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗಿನ ಒಂದು ಸ್ಥಿತಿಗೆ ಹೋಲಿಸ್ಕೊಂಡ್ರೆ ಸ್ನೇಹಿತರೆ, ಈ ಸೋಷಿಯಲ್ ಮೀಡಿಯಾ ಇರ್ಬೋದು, ಫಾಲೋವರ್ಸ್ ಇರ್ಬೋದು, ಸೆಲೆಬ್ರಿಟಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಇಂತಹ ಪ್ಲೇಸ್ಗಳಲ್ಲಿ ಯಾರು ಇಲ್ಲದಂತಾದರೆ, ಇವರನ್ನು ಯಾರೂ ಇಷ್ಟಪಡದೇ ಇದ್ದರೆ, ಲೈಕ್ ಮಾಡದೇ ಇದ್ದರೆ ಅವ್ರಿಗೇನಾಗತ್ತೆ? ಒಂಥರ ಮನಸ್ಸು ವಿಲವಿಲ ಒದ್ದಾಡುತ್ತೆ. ಛೇ, ಇವತ್ತು ನನ್ನ ಸ್ಟೇಟಸ್ ಯಾರೂ ನೋಡಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ವಿಷಯಗಳನ್ನು ಅಪ್ಲೋಡ್ ಮಾಡಿದ್ದೆ, ಒಬ್ಬರು ಕೂಡ ಲೈಕ್ ಮಾಡಲಿಲ್ಲ, ನನಗೊಬ್ಬರು ಫಾಲೋವರ್ಸ್ ಇಲ್ಲ, ನನ್ನನ್ನೊಬ್ಬರು ಕೇರ್ ಮಾಡಲ್ಲ ಅಂತ ವ್ಯಥೆ ಪಡ್ತಾರಲ್ವಾ, ಅದೇ ರೀತಿ ಇಲ್ಲಿ ಪಿಂಗಲೆಯ ಮನಸ್ಸು ಕೂಡ ಒದ್ದಾಡುತ್ತೆ. ನಾನಿಷ್ಟು ಫೇಮಸ್ ಆಗಿದ್ದೀನಿ, ನನ್ನ ನೋಡಲಿಕ್ಕೆ ಈ ದಿನ ಒಬ್ಬರು ಬರಲಿಲ್ಲಲ್ವಾ ಅಂದರೆ ಜನಪ್ರಿಯತೆಗೆ ಅಡಿಕ್ಷನ್ ಆಗಿಬಿಟ್ಟಿರ್ತಾಳೆ ಇಲ್ಲಿ ಪಿಂಗಲೆ. ನಾನು ಸುಂದರಿ, ನನ್ನ ಅಪ್ರತಿಮ ಸುಂದರಿ, ನಾನು ಬೇಡ ಅಂದರೂ ಜನ ನನ್ನ ನೋಡ್ಲಿಕ್ಕೆ ಬರ್ತಾರೆ, ನನ್ನನ್ನು ನೋಡಲಿಕ್ಕೆ ಒದ್ದಾಡ್ತಾರೆ ಅನ್ನುವಂತಹ ಮನಸ್ಸನ್ನು ಇಟ್ಕೊಂಡಿದ್ಲು ಈ ಪಿಂಗಲೆ. ಆದರೆ ಆ ದಿನ ರಾತ್ರಿ ಯಾರೂ ಬರದೇ ಇದ್ದದ್ದನ್ನು ನೋಡಿ ಇವಳಿಗೆ ತುಂಬಾ ಅಚ್ಚರಿ ಆಗತ್ತೆ. ಅಂದಾಗೆ ಪಿಂಗಲೆಗೆ ತನ್ನ ಸೌಂದರ್ಯದ ಬಗ್ಗೆ ಕೂಡ ಬಹಳ ಅಂದರೆ ಬಹಳ ಖುಷಿ ಇತ್ತು. ಜೊತೆಗೆ ಹೆಚ್ಚಾಗಿ ಹಣ ಕೊಡುವವರನ್ನು ಕೂಡ ಇವಳು ಆಯ್ಕೆ ಮಾಡ್ಕೊಳ್ತಾ ಇದ್ಲು. ಆದರೆ ಆ ದಿನ ಹಣ ಇರಲಿ, ಇವಳನ್ನ ನೋಡಲಿಕ್ಕೆ ಯಾರೂ ಬರೋದಿಲ್ಲ. ಅಂತಹ ಸಮಯದಲ್ಲಿ ಅರ್ಧರಾತ್ರಿ ಆಯಿತು, ಬೆಳಗಿನ ಜಾವ ಆಯಿತು, ಆದರೂ ಯಾರೂ ಬರಲಿಲ್ಲ. ಮುಂದಗಡೆ ಬರ್ತಾಳೆ, ನೋಡ್ತಾಳೆ, ಹೋಗ್ತಾಳೆ, ಸಮಾಧಾನ ಆಗಲ್ಲ. ಆಗ ಇಂತಹ ಸಮಯದಲ್ಲಿ ಪಿಂಗಲೆಯ ತಲೆಯಲ್ಲಿ ಯೋಚನೆಗಳು ಬರಲಿಕ್ಕೆ ಶುರುವಾಗತ್ತೆ. ಅರೆ, ಪ್ರತಿದಿನ ಕೂಡ ತುಂಬ ಜನ ಬರೋರು ನನ್ನ ಸೌಂದರ್ಯವನ್ನು ನೋಡಲಿಕ್ಕೆ, ನನ್ನನ್ನು ಮಾತಾಡಿಸ್ಲಿಕ್ಕೆ, ಆದರೆ ಈ ದಿನ ನನ್ನನ್ನು ನೋಡಲಿಕ್ಕೆ ಯಾರೂ ಬರಲಿಲ್ಲ, ಯಾಕೆ ಅನ್ನುವಂತಹ ಒಂದು ಯೋಚನೆ ತಲೆಯಲ್ಲಿ ಬರುತ್ತೆ. ಹಾಗಾದರೆ ನಾನು ಯಾರಿಗೂ ಬೇಕಾಗಿಲ್ಲ, ಅವರಿಗೆ ಬೇಕಾದಾಗ, ಅವರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಬರ್ತಾರೆ, ಬಿಟ್ಟರೆ ನನಗಾಗಿ ಇಲ್ಲಿ ಯಾರೂ ಇಲ್ಲ, ನಾನೇ ಬೇಕು ಅಂತ ಇಲ್ಲಿ ಯಾರು ಬದುಕ್ತಾನೂ ಇಲ್ಲ, ಇಂತಹ ಒಂದು ಜೀವನ ನನ್ನದ ಅಂತ ಯೋಚನೆಗಳು ಶುರುವಾಗ್ಬಿಡತ್ತೆ ಪಿಂಗಲೆ ತಲೆಯಲ್ಲಿ. ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾಳೆ ಪಿಂಗಲೆ. ಈ ರೀತಿಯ ಒಂದು ಸಹಜ ವಿಷಯಗಳು ಸಾಮಾನ್ಯ ಅಲ್ವಾ ಸ್ನೇಹಿತರೆ? ನಾವು ಅಂದ್ಕೊಳ್ತಾ ಇರ್ತೀವಿ, ನನಗೋಸ್ಕರ ಎಲ್ಲರೂ ಇದ್ದಾರೆ, ನಾನಿಲ್ಲ ಅಂದರೆ ಬದುಕೋದಿಲ್ಲ, ನನಗೋಸ್ಕರ ತುಂಬ ಜನ ಕಾಯ್ತಾ ಇದ್ದಾರೆ, ನಾನು ಈ ದಿನ ಮಾತಾಡಿಸಿಲ್ಲ ಅಂದರೆ ಅವರಿಗೆಲ್ಲ ಬೇಸರ ಆಗತ್ತೆ ಅಂತ ಏನೇನೋ ಯೋಚನೆಗಳು ನಮ್ಮ ತಲೆಯಲ್ಲಿರುತ್ತೆ. ಅಂತಹ ಸಮಯದಲ್ಲಿ ಒಂದಿನ ನಮ್ಮನ್ನು ಯಾರೂ ಮಾತಾಡಿಸಿಲ್ಲ ಅಂದರೆ, ಯಾರೂ ನೋಡಲಿಕ್ಕೆ ಬಂದಿಲ್ಲ ಅಂದರೆ, ನಮ್ಮ ತಲೆಯಲ್ಲೂ ಹೀಗೆ ಒಂದು ಸಾಕಷ್ಟು ಪ್ರಶ್ನೆಗಳು ಮೂಡ್ತವೆ. ನಾನು ಯಾರಿಗೂ ಬೇಕಾಗಿಲ್ಲ ಅನ್ಸತ್ತೆ, ನಾನು ಯಾರಿಗೂ ಇವತ್ತು ನೆನಪಾಗಿಲ್ಲ ಅನ್ಸತ್ತೆ, ನಾನು ಯಾರಿಗೂ ಇವತ್ತು ಬೇಕಾಗಿಲ್ಲ ಅನ್ಸತ್ತೆ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡ್ತವೆ ಅಲ್ವಾ? ಇಲ್ಲೂ ಸಹ ಪಿಂಗಲೆಗೆ ಅದೇ ರೀತಿಯ ಪ್ರಶ್ನೆಗಳು ಕೂಡ ಕಾಡ್ತವೆ. ನನಗೆ ಅಂತ ಯಾರೂ ಇಲ್ಲ ಅಲ್ವಾ, ನನ್ನವರು ಅಂತ ಕೂಡ ಇಲ್ಲಿ ಯಾರೂ ಇಲ್ಲ, ಅವರ ಒಂದು ಸುಖಕ್ಕೆ, ಅವರ ಒಂದು ಖುಷಿಗೆ ಬರ್ತಾರೆ ಬಿಟ್ಟರೆ ನನಗೋಸ್ಕರ ಇಲ್ಲಿ ಯಾರೂ ಬರೋದಿಲ್ಲ, ಅವರ ಒಂದು ಖುಷಿ ಸಂತೋಷಕ್ಕೆ ಬರ್ತಾರೆ ಅನ್ನುವಂತಹ ಒಂದು ಪರಿಸ್ಥಿತಿಯನ್ನು ರಿಯಲೈಸ್ ಮಾಡ್ಕೊಳ್ತಾಳೆ, ಅರ್ಥ ಮಾಡ್ಕೊಳ್ತಾಳೆ. ಹಾಗಾದ್ರೆ ನನ್ನೋರು ಅಂತ ಯಾರಿದ್ದಾರೆ ನನಗೆ ಅನ್ನುವಂತಹ ಪ್ರಶ್ನೆಯನ್ನ ಅವಳಿಗೆ ಅವಳೇ ಮಾಡ್ಕೊಳ್ತಾಳೆ. ಹಾ, ಈಗ ನನಗೆ ಅರ್ಥ ಆಗ್ತಾ ಇದೆ. ಈಗ ನನಗೆ ಜೀವನ ಅಂದರೆ ಏನು ಅಂತ ಅರ್ಥ ಆಗ್ತಾ ಇದೆ. ಈಗ ನನಗೆ ರಿಯಲೈಸ್ ಆಗ್ತಾ ಇದೆ. ನನ್ನವರು ಅಂತ ಬಂದಾಗ ಭಗವಂತ ಮಾತ್ರ ನನ್ನ ಜೊತೆ ಇರೋದು ಅಂತ ಅರ್ಥ ಮಾಡ್ಕೊಳ್ತಾಳೆ ಪಿಂಗಲೆ. ಅಂದಾಗೆ ನನ್ನ ಜೊತೆ ಇರೋದು ಭಗವಂತ ಮಾತ್ರ. ಭಗವಂತ ಬಿಟ್ಟರೆ ಬೇರೆ ಯಾರೂ ನನ್ನ ಜೊತೆ ಇಲ್ಲ ಅನ್ನುವಂತಹ ವಿಷಯವನ್ನು ಪಿಂಗಲೆ ಆ ಕ್ಷಣದಲ್ಲಿ ಅರ್ಥ ಮಾಡ್ಕೊಳ್ತಾಳೆ. ಆ ಥಾಟ್ ಅವಳ ಒಂದು ತಲೆಯಲ್ಲಿ ಬರುತ್ತೆ. ಆ ಒಂದು ಯೋಚನೆ ಅವಳ ತಲೆಯಲ್ಲಿ ಬರ್ತಾ ಇದ್ದಾಗೆ ಸ್ನೇಹಿತರೆ, ಆಗ ಆ ಕ್ಷಣದಲ್ಲಿ ಭಗವಂತನ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವನೆಷ್ಟು ಕರುಣಾಮಯ ಅಂತ ಅನ್ಕೊಳ್ತಾಳೆ ಪಿಂಗಲೆ. ನಾನು ದುಡ್ಡನ್ನು ಇಷ್ಟಪಡ್ತೀನಿ, ನಾನು ದುಡ್ಡನ್ನು ನಿರೀಕ್ಷೆ ಮಾಡ್ತೀನಿ, ನಾನು ದುಡ್ಡನ್ನು ಅಪೇಕ್ಷೆ ಪಡ್ತೀನಿ. ನನ್ನ ಹತ್ತಿರ ಬರುವಂತಹ ಜನ ಖುಷಿಯನ್ನು ಇಷ್ಟಪಡ್ತಾರೆ, ಸಂತೋಷವನ್ನು ಇಷ್ಟಪಡ್ತಾರೆ, ನನ್ನಿಂದ ಸುಖವನ್ನು ಅಪೇಕ್ಷೆ ಪಡ್ತಾರೆ. ಆದರೆ ಭಗವಂತ ನಮ್ಮಿಂದ ಏನು ಅಪೇಕ್ಷೆ ಪಡೋದಿಲ್ಲ, ಏನು ನಿರೀಕ್ಷೆ ಮಾಡೋದಿಲ್ಲ. ಅಂತಹ ಭಗವಂತ ಯಾವಾಗಲೂ ನಮ್ಮೊಟ್ಟಿಗೆ ಇರ್ತಾನೆ, ನಮಗೆ ಒಂದು ಸಮಾಧಾನ ಕೊಡ್ತಾನೆ, ಕರುಣಾಮಯಿ. ಅಂತಹ ಭಗವಂತನ ಬಗ್ಗೆ ನಾನು ಯೋಚನೆ ಮಾಡಬೇಕು, ಭಗವಂತ ಮಾತ್ರ ನನ್ನೊಟ್ಟಿಗೆ ಇರೋದು ಅಂತ ಆ ಕ್ಷಣದಲ್ಲೇ ನಿರ್ಧಾರ ಮಾಡ್ತಾಳೆ ಪಿಂಗಲೆ. ಆಗ ಪಿಂಗಲೆಯ ಮನಸ್ಸು ಯಾರು ನನ್ನವರು ಯಾರು ನನ್ನವರಲ್ಲ ಅನ್ನುವಂತಹ ವಿಷಯವನ್ನು ಅರ್ಥ ಮಾಡ್ಕೊಳ್ತಾಳೆ ಸ್ನೇಹಿತರೆ. ಬೆಳಗಾಗುವ ಅಷ್ಟರಲ್ಲೇ ಅವಳಿಗೆ ಅನ್ಸತ್ತೆ ಸ್ನೇಹಿತರೆ, ಬೆಳಗಾಗುವ ಹೊತ್ತಿಗೆ ಇನ್ನು ನಾನು ಸಿದ್ಧ ಆಗಬೇಕಾಗಿರೋದು, ಇನ್ನು ನಾನು ಸುಂದರವಾಗಿ ಕಾಣಬೇಕಾಗಿರೋದು, ಇನ್ನು ನಾನು ಖುಷಿಯಾಗಿರಿಸಬೇಕಾಗಿರೋದು ಭಗವಂತನಿಗೆ ಮಾತ್ರ. ನಾನೇನು ಮಾಡಿದ್ರೂ ಅವನಿಗಾಗಿಯೇ ಅಂತ ನಿರ್ಧಾರ ಮಾಡ್ತಾಳೆ ಪಿಂಗಲೆ. ಹಿಂದಿನ ರಾತ್ರಿಯವರೆಗೂ ವೇಶ್ಯ ಆಗಿದ್ದಂತಹ ಪಿಂಗಲೆ ಮಾರನೇ ದಿನ ಇಡೀ ವೃತ್ತಿಯನ್ನೇ ತ್ಯಾಗ ಮಾಡ್ತಾಳೆ ಸ್ನೇಹಿತರೆ. ಇಡೀ ವೃತ್ತಿಯನ್ನು ತ್ಯಾಗ ಮಾಡಿ ಇಡೀ ಜೀವನವನ್ನೇ ಭಗವಂತನ ಸೇವೆಗೆ ಮುಡಿಪಾಗಿಡ್ತಾಳೆ. ಅಥಾರ್ಥ ಸ್ನೇಹಿತರೆ, ಈ ಕಥೆಯನ್ನು ನಾನು ಈ ದಿನ ನಿಮ್ಮ ಮುಂದೆ ಯಾಕೆ ಪ್ರಸ್ತುತಪಡಿಸಿದೆ ಅಂದರೆ, ಯಾವುದೋ ಒಂದು ವೃತ್ತಿಯಲ್ಲಿ ಇದ್ದವಳು ಪಿಂಗಲೆ. ವಾಸ್ತವ ಅಂತ ಬಂದಾಗ ಯಾವುದು ಶಾಶ್ವತ ಅಂತ ತಿಳ್ಕೊಂಡ್ಳು ಪಿಂಗಲೆ. ಹೀಗೆ ಅಲ್ವಾ ಸ್ನೇಹಿತರೆ, ನಮಗೆ ಇಲ್ಲಿ ಯಾವುದು ಶಾಶ್ವತ ಅಲ್ಲ ಅಂತ ಗೊತ್ತಿರುತ್ತೆ. ಆದರೂ ಕೆಲವೊಂದು ಸಮಯದಲ್ಲಿ ನಾವು ಅದಕ್ಕೆ ಅಂಟ್ಕೊಂಡಿರ್ತೀವಿ. ಅಂದರೆ ಸ್ನೇಹಿತರೆ, ಇದೆಲ್ಲ ಅಶಾಶ್ವತ ಅಂತ ನಮಗೂ ಕೂಡ ಗೊತ್ತಿರುತ್ತೆ. ಇವ್ಯಾವೂ ನಮಗೆ ನಿರಂತರ ಅಲ್ಲ, ಆದರೂ ಅದರ ಮೇಲೆ ನಾವು ವ್ಯಾಮೋಹವನ್ನು ಇಟ್ಕೊಂಡಿರ್ತೀವಿ, ಕಷ್ಟಪಡ್ತೀವಿ, ಹಪಾಪಿಸ್ತೀವಿ, ಗುದ್ದಾಡ್ತೀವಿ. ಶಾಶ್ವತವಲ್ಲ ಇದು, ಒಂದಿನ ನಿಂತೋಗತ್ತೆ ಅಂದರೂ ಆ ಭ್ರಮೆಯಲ್ಲೇ ಇರ್ತೀವಿ. ನಮಗೆ ಗೊತ್ತಿದೆ ಸ್ನೇಹಿತರೆ ಸತ್ಯ, ನಾನು ಸಾಯುವಾಗ ಏನು ತೆಗೆದುಕೊಂಡು ಹೋಗೋದಿಲ್ಲ. ಒಂದಿಷ್ಟು ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಬಿಟ್ಟರೆ ಒಂದಿನ ಈ ಜೀವನ ನಿಂತೋಗತ್ತೆ. ಆದರೂ ಈ ಜೀವನ ಶಾಶ್ವತವಾಗಿರುತ್ತೇನೋ ಅನ್ನುವಂತಹ ಭ್ರಮೆಯಲ್ಲೇ ನಾವು ಬದುಕ್ತಾ ಇರ್ತೀವಿ. ಅಂದರೆ ವ್ಯಾಮೋಹದಲ್ಲಿ ದುಡ್ಡು ದುಡ್ಡು ದುಡ್ಡು, ಅದು ಬೇಕು ಇದು ಬೇಕು, ಆ ವಸ್ತು ಈ ವಸ್ತು ಈ ವಸ್ತು ಆ ವಸ್ತು ಅಂತ ಬದುಕ್ತಾನೆ ಇರ್ತೀವಿ. ಗೊತ್ತಿದೆ ಸತ್ಯ, ಆದರೆ ಕೆಲವೊಂದು ಸಮಯದಲ್ಲಿ ಮನಸ್ಸು ಒಪ್ಕೊಳ್ಳೋಕೆ ಬಿಡಬೇಕಲ್ವಾ, ಅಲ್ವಾ ಕಷ್ಟ ಆಗತ್ತೆ. ಇದೇ ಅರ್ಥ ಪಿಂಗಲೆಗೂ ಆಯಿತು, ಯಾವುದು ಜೀವನದಲ್ಲಿ ಶಾಶ್ವತ ಅಲ್ಲ ಅಂತ. ಇದೇ ವಿಷಯಕ್ಕೆ ಸ್ನೇಹಿತರೆ, ಒಬ್ಬ ಮಹಾನ್ ವ್ಯಕ್ತಿ ಒಂದು ಮಾತು ಹೇಳ್ತಾರೆ, ನಾವು ಯಾವುದಕ್ಕೆ ಅಂಟ್ಕೊಳ್ಬೇಕು ಯಾವುದಕ್ಕೆ ಅಂಟ್ಕೊಳ್ಬಾರ್ದು ಅಂತ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಕುರ್ಚಿ ಮೇಲೆ ಕೂತಿರ್ತೀವಿ, ಕುರ್ಚಿ ಮೇಲೆ ಕೂತ್ಕೊಂಡು ಏನೋ ಒಂದು ಚಟುವಟಿಕೆಯನ್ನು ಮಾಡ್ತಾ ಇರ್ತೀವಿ. ಕುರ್ಚಿ ಮೇಲೆ ಕೂತ್ಕೊಂಡು ಓದ್ತೀವಿ, ಅಥವಾ ಕುರ್ಚಿ ಮೇಲೆ ಕೂತ್ಕೊಂಡು ಬರೀತೀವಿ, ಅಥವಾ ಕುರ್ಚಿ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ, ಅಥವಾ ಕುರ್ಚಿ ಮೇಲೆ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತೀವಿ, ಅಥವಾ ಟಿಫನ್ ಮಾಡ್ತಾ ಇರ್ತೀವಿ, ಏನೋ ಒಂದು ಕಾರ್ಯವನ್ನು ಮಾಡ್ತಾ ಇರ್ತೀವಿ. ಆ ಕುರ್ಚಿಯಲ್ಲಿ ಕೂತಿರುವಂತಹ ಸಮಯದಲ್ಲಿ ಕಂಫರ್ಟ್ ಆಗಿರುತ್ತೆ, ನಮಗೆ ಬ್ಯಾಲೆನ್ಸ್ ಖುಷಿ ಕೊಡುತ್ತೆ ಅದ್ರ ಮೇಲೆ ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ. ಅದೇ ಕೆಲಸ ಮುಗಿದ ಮೇಲೆ ಆ ಕುರ್ಚಿಯನ್ನು ಬಿಟ್ಟು ಎದ್ದೋಗೋ ಥರ ಇರಬೇಕು, ಅಂದರೆ ಅಷ್ಟು ಕಂಫರ್ಟ್ ಆಗಿರಬೇಕು ಆ ಜೋನು, ಆ ಸ್ಥಳ. ಅದೇ ನಾವು ಕುರ್ಚಿಗೆ ಅಂಟ್ಕೊಂಡು ಬಿಟ್ರೆ ಹೇಗಿರುತ್ತೆ ಆ ಪರಿಸ್ಥಿತಿಯನ್ನು ಊಹೆ ಮಾಡ್ಕೊಳ್ಳಿ. ಅದು ಶಿಕ್ಷೆ ಆಗತ್ತೆ ಅಲ್ವಾ, ಕುರ್ಚಿನ ಎಲ್ಲ ಕಡೆ ಅಂಟಿಸ್ಕೊಂಡು ಓಡಾಡೋಕ್ಕಾಗುತ್ತಾ? ಅದು ಬೇಕಾಗಿರೋದು ಕಾರ್ಯನಿಮಿತ್ತ, ಅಂದರೆ ಆ ಸ್ಥಳಕ್ಕೆ ಆ ಕೆಲಸಕ್ಕೆ ಮಾತ್ರ. ಬದುಕು ಕೂಡ ಹಾಗೆ ಸ್ನೇಹಿತರೆ, ಇದು ಯಾವುದು ಶಾಶ್ವತ ಅಲ್ಲ. ಆ ಭ್ರಮೆಯಲ್ಲಿ ಇರುವಂಥದ್ದನ್ನ ನಾವು ಬಿಡಬೇಕು. ವಾಸ್ತವತೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಆಗ ನಮ್ಮ ಜೀವನ ಚೆನ್ನಾಗಿರುತ್ತೆ, ನಾವು ಖುಷಿಯಾಗಿರ್ತೀವಿ, ಹಾಗೆ ನೆಮ್ಮದಿಯ ಜೀವನ ನಮ್ದಾಗತ್ತೆ ಕೂಡ. ಏನಂತೀರಿ?
3: ಖಂಡಿತ ಅಲ್ವಾ? ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ.
2: ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ವೇಷೆ ತನಗೆ ಆನಂದ ಎಲ್ಲಿ ಸಿಗತ್ತೆ, ಯಾರಿಂದ ಸಿಗತ್ತೆ, ಯಾವುದರಿಂದ ಸಿಗತ್ತೆ ಅನ್ನೋದ್ರ ಬಗ್ಗೆ ಚಿಂತನೆ ಯೋಚನೆ ಮಾಡಿ ಭಗವಂತನ ಸ್ಮರಣೆಯಿಂದ ಆನಂದ ಸಿಗತ್ತೆ, ನನಗೆ ಭಗವಂತ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನುವಂತಹ ನಿರ್ಧಾರವನ್ನು ಮಾಡಿ ಜೀವನದಲ್ಲಿ ಯಾವುದು ಮುಖ್ಯ, ಯಾವುದು ಶಾಶ್ವತ, ಯಾವುದು ಶಾಶ್ವತ ಅಲ್ಲ, ಯಾವುದಕ್ಕೆ ಅಂಟ್ಕೊಳ್ಬೇಕು, ಯಾವುದಕ್ಕೆ ಅಂಟ್ಕೊಳ್ಬಾರ್ದು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳ್ಕೊಂಡು ತನ್ನ ಸಂತೋಷವನ್ನು ತಾನು ಕಂಡುಕೊಳ್ತಾಳೆ. ಇದೇ ವಿಷಯಕ್ಕೆ ಬಂದರೆ ಸ್ನೇಹಿತರೆ, ಮತ್ತೊಂದು ಘಟನೆ ಕೂಡ ನೆನಪಾಗತ್ತೆ. ಅದೊಂದು ವಿಶೇಷ ಸಂದರ್ಭದಲ್ಲಿ ಪ್ರಾಧ್ಯಾಪಕರು ಸಾಕಷ್ಟು ಜನ ತಮ್ಮ ಹಳೆಯ ವಿದ್ಯಾರ್ಥಿಗಳನ್ನು ತಮ್ಮ ಮನೆಗೆ ಕರೆದಿರ್ತಾರೆ ಒಂದು ಔತಣಕೂಟಕ್ಕೆ. ಸಣ್ಣದೊಂದು ಔತಣಕೂಟ ಇದೆ, ನೀವೆಲ್ಲರೂ ಬರಬೇಕು ಅಂತ ಅವರ ಒಂದು ಹಳೆಯ ವಿದ್ಯಾರ್ಥಿಗಳನ್ನು ಆಹ್ವಾನ ಮಾಡಿರ್ತಾರೆ ಅವರ ಮನೆಗೆ. ಎಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಅವರ ಒಂದು ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಒಳ್ಳೊಳ್ಳೆಯ ಕೆಲಸದಲ್ಲಿ ಇರ್ತಾರೆ. ಒಬ್ಬೊಬ್ರು ಒಂದೊಂದು ವೃತ್ತಿಯನ್ನು, ಅವರಿಗೆ ಬೇಕಾದಂತಹ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಉತ್ತಮವಾದ ಕೆಲಸದಲ್ಲಿ ತೊಡಗಿರ್ತಾರೆ. ಒಬ್ರು ಸೈಂಟಿಸ್ಟ್ ಆಗಿರ್ತಾರೆ, ಪೊಲೀಸ್ ಆಗಿರ್ತಾರೆ, ಡಾಕ್ಟರ್ ಆಗಿರ್ತಾರೆ, ಟೀಚರ್ ಆಗಿರ್ತಾರೆ, ಇಂಜಿನಿಯರ್ ಆಗಿರ್ತಾರೆ, ಹಾಗೆ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂಥವರು ಕೂಡ ಬಂದಿರ್ತಾರೆ ಅಲ್ಲಿಗೆ. ಅವರೆಲ್ಲರೂ ಕೂಡ ಆ ಪ್ರಾಧ್ಯಾಪಕರ ಹಳೆಯ ವಿದ್ಯಾರ್ಥಿಗಳಾಗಿರ್ತಾರೆ. ಹೀಗೆ ಎಲ್ಲರೂ ಖುಷಿಯಿಂದ ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಾ ಇರ್ತಾರೆ ಸ್ನೇಹಿತರೆ. ಖುಷಿಯಿಂದ ಹರಟೆ ಹೊಡಿತಾ ಎಲ್ಲರೂ ಅದು ಇದು ತಿಂಡಿಗಳನ್ನು ತಿನ್ಕೊಳ್ತಾ ಯೋಗಕ್ಷೇಮವನ್ನು ವಿಚಾರಿಸ್ಕೊಳ್ತಾ ಅವರವರ ಒಂದು ಉದ್ಯೋಗಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ, ಅವರವರ ವೃತ್ತಿ ಜೀವನದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಕೆಲವರು ತಮ್ಮ ಉದ್ಯೋಗದ ಬಗ್ಗೆ, ಅಂದರೆ ಅವರ ಕೆಲಸದ ಬಗ್ಗೆ ತುಂಬ ಖುಷಿ ಪಡ್ತಾ ಇರ್ತಾರೆ. ಇನ್ನೂ ಕೆಲವರು, ಛೇ ನನ್ನ ಉದ್ಯೋಗ ಚೆನ್ನಾಗಿಲ್ಲ, ತುಂಬ ಕಿರಿಕಿರಿ, ನಮ್ಮ ಬಾಸ್ ಆ ಥರ, ನಮ್ಮ ಆಫೀಸಲ್ಲಿ ಈ ಥರ ಫೆಸಿಲಿಟಿ ಇಲ್ಲ, ಆ ಥರ ಇದೆ, ಈ ಥರ ಇದೆ, ನನ್ನ ಕೆಲಸ ಚೆನ್ನಾಗಿಲ್ಲ, ಇದಕ್ಕಿಂತ ಒಂದು ಉತ್ತಮವಾದ ಕೆಲಸನ ನಾನು ಹುಡುಕ್ಬೇಕಿತ್ತು, ಈ ಕೆಲಸ ನನಗೆ ಯಾಕೋ ಮನಸ್ಸಿಗೆ ಇಡಿಸ್ತಾ ಇಲ್ಲ, ಆದರೂ ಕೂಡ ಅನಿವಾರ್ಯವಾಗಿ ನಾನು ಈ ಕೆಲಸದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ, ಆ ಕೆಲಸ ಇರಬೇಕಿತ್ತು, ಈ ಕೆಲಸ ಇರಬೇಕಿತ್ತು, ಹಂಗಾಯಿತು ಹಿಂಗಾಯಿತು ಅಂತ ಅವರವರ ಕಚೇರಿಯ ಬಗ್ಗೆ, ಅವರವರ ಕೆಲಸದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ಎಲ್ಲ ವಿದ್ಯಾರ್ಥಿಗಳ ಮಾತನ್ನು ಕೇಳಿಸಿಕೊಂಡಂತಹ ಪ್ರಾಧ್ಯಾಪಕರು ಸುಮ್ಮನೆ ಕೂತಿರ್ತಾರೆ. ಕೂತು, ಒಂದು ನಿಮಿಷ ನೀವೆಲ್ಲರೂ ಮಾತಾಡ್ತಾ ಇರಿ, ನಿಮ್ಮೆಲ್ಲರಿಗೂ ಕೂಡ ನಾನೇ ಕಾಫಿಯನ್ನು ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ತಾರೆ. ಎಲ್ಲರೂ ಕೂಡ ಮತ್ತದೇ ಅವರ ಒಂದು ಉದ್ಯೋಗದ ಬಗ್ಗೆ, ವೃತ್ತಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ನನ್ನ ಕೆಲಸದಲ್ಲಿ ಅಂತೂ ನನಗಂತೂ ಸ್ವಲ್ಪನೂ ಖುಷಿನೇ ಇಲ್ಲಪ್ಪ, ಹ್ಯಾಪಿನೆಸ್ಸೇ ಇಲ್ಲ, ಸುಮ್ಮನೆ ಹೋಗ್ಬೇಕಲ್ಲ ಅಂತ ಹೋಗ್ತೀನಿ, ಮಾಡಬೇಕಲ್ಲ ಅಂತ ಮಾಡ್ತಾ ಇದ್ದೀನಿ, ಏನೋ ಒಂದು ಸಂಬಳ ಕೊಡ್ತಾರಲ್ಲ ಅಂತ ಜುಗುಪ್ಸೆಯಿಂದ ಬೇಸರದಿಂದ ಮಾಡ್ತಾ ಇದ್ದೀನಿ ನೋಡು, ನನ್ನ ಕೆಲಸದಲ್ಲಂತೂ ನನಗೆ ಸ್ವಲ್ಪನೂ ಖುಷಿನೇ ಇಲ್ಲ ಅಂತ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಈ ಮಾತುಗಳನ್ನು ಕೇಳ್ತಾ ಹೋದಂತಹ ಪ್ರಾಧ್ಯಾಪಕರು ಕಾಫಿಯನ್ನು ರೆಡಿ ಮಾಡ್ಕೊಂಡು ಬರ್ತಾರೆ. ಒಂದು ದೊಡ್ಡ ಟ್ರೇಯಲ್ಲಿ ಕಾಫಿ ಕಪ್ಗಳನ್ನು ಇಟ್ಕೊಂಡು ಬರ್ತಾರೆ, ಕಾಫಿ ತುಂಬಿದ ಲೋಟಗಳನ್ನು ತರ್ತಾರೆ ಪ್ರಾಧ್ಯಾಪಕರು. ಆಶ್ಚರ್ಯ ಏನಪ್ಪ ಅಂದರೆ ಎಲ್ಲ ಕಾಫಿ ಲೋಟಗಳು ಒಂದೇ ಆಗಿರೋದಿಲ್ಲ, ಕೆಲವು ಬೆಳ್ಳಿಯ ಲೋಟಗಳಾಗಿರುತ್ತೆ, ಇನ್ನು ಕೆಲವು ಗಾಜಿನ ಲೋಟಗಳಾಗಿರ್ತವೆ, ಇನ್ನು ಕೆಲವು ಪ್ಲಾಸ್ಟಿಕ್ಕಿನ ಲೋಟಗಳಾಗಿರ್ತವೆ, ಇನ್ನು ಕೆಲವು ಕಾಗದದ ಕಪ್ಗಳಾಗಿರುತ್ತೆ. ಈ ರೀತಿಯ ಲೋಟಗಳಲ್ಲಿ ಕಾಫಿಯನ್ನು ಮಾಡ್ಕೊಂಡು ತಂದಿರ್ತಾರೆ ಅವರ ಗುರುಗಳು. ಅವುಗಳನ್ನು ನೋಡಿದ ತಕ್ಷಣ ಅದರ ಒಂದು ಬೆಲೆ ಕೂಡ ಗೊತ್ತಾಗ್ತಾ ಇತ್ತು. ಓ, ಬೆಳ್ಳಿ ಲೋಟ, ಗಾಜಿನ ಲೋಟ, ಪ್ಲಾಸ್ಟಿಕ್ ಲೋಟ, ಸ್ಟೀಲ್ ಲೋಟ, ಜೊತೆಗೆ ಪೇಪರ್ ಲೋಟ, ಇಷ್ಟೆಲ್ಲ ಲೋಟಗಳಲ್ಲಿ ಅವರ ಪ್ರಾಧ್ಯಾಪಕರು ಕಾಫಿಯನ್ನು ತಂದಿದ್ರು. ಸೊ ಕಾಫಿ ತಗೊಳ್ಳಿ ಅಂತ ಪ್ರೊಫೆಸರ್ ಹೇಳ್ತಾರೆ, ಅಂದರೆ ಅವರ ಪ್ರಾಧ್ಯಾಪಕರು ಗುರುಗಳು ಹೇಳ್ತಾರೆ.
3: ಕೆಲವರು ಗಾಜಿನ ಲೋಟದಲ್ಲಿದ್ದಂಥ ಕಾಫಿಯನ್ನು ತೆಗೆದುಕೊಳ್ತಾರೆ, ಕೆಲವರು ಸ್ಟೀಲ್ ಲೋಟದಲ್ಲಿದ್ದಂಥ ಕಾಫಿಯನ್ನು ತೆಗೆದುಕೊಳ್ತಾರೆ, ಇನ್ನು ಕೆಲವರು ಬೆಳ್ಳಿಯ ಲೋಟದಲ್ಲಿದ್ದಂಥ ಕಾಫಿಯನ್ನು ತೆಗೆದುಕೊಳ್ತಾರೆ. ಕೊನೆಗೆ ಕಾಗದದ ಕಪ್ಪಲ್ಲಿ ಕಾಫಿ ಇರುತ್ತಲ್ವಾ, ಅದು ಹಾಗೆ ಉಳಿಯುತ್ತೆ. ಎಲ್ಲರೂ ಕಾಫಿಯನ್ನು ತುಂಬ ಚೆನ್ನಾಗಿದೆ ಅಂತ ಚಪ್ಪರ್ಸ್ಕೊಂಡು ಕುಡಿತಾರೆ. ಆಗ ಪ್ರೊಫೆಸರ್ ಅವರಿಗೂ ಖುಷಿ ಆಗತ್ತೆ, ಕಾಫಿ ಚೆನ್ನಾಗಿತ್ತಾ ಅಂತ ಕೇಳ್ತಾರೆ. ಆ ಸರ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಇದೀಗ ನಾನು ನಿಮಗೆಲ್ಲ ಬೇರೆ ಬೇರೆ ಲೋಟದಲ್ಲಿ ಕಾಫಿನ ಕೊಟ್ಟೆ, ನೀವೆಲ್ಲ ಕೂಡ ಅದನ್ನು ಐಡೆಂಟಿಫೈ ಮಾಡಿದ್ದೀರಿ, ನಾನು ಬೇರೆ ಬೇರೆ ಲೋಟಗಳಲ್ಲಿ ಕಾಫಿಯನ್ನು ಕೊಟ್ಟೆ. ಮೊದಲು ನೀವು ಬೆಳ್ಳಿ ಲೋಟವನ್ನು ಆಯ್ಕೆ ಮಾಡಿಕೊಂಡ್ರಿ, ನಂತರ ಸ್ಟೀಲ್ ಲೋಟವನ್ನು ಆಯ್ಕೆ ಮಾಡಿಕೊಂಡ್ರಿ, ನಂತರ ಗಾಜಿನ ಲೋಟವನ್ನು ಆಯ್ಕೆ ಮಾಡಿಕೊಂಡ್ರಿ. ಆದರೆ ಈ ಕಾಗದದ ಕಪ್ಪಲ್ಲಿರುವಂಥ ಕಾಫಿಯನ್ನು ನೀವ್ಯಾರು ಮುಟ್ಲೇ ಇಲ್ಲ, ಇಲ್ಲಿ ಯಾರು ನೀವು ಗಮನಿಸ್ಲಿಲ್ಲ. ಎಲ್ಲ ಕಪ್ಗಳಲ್ಲಿದ್ದಿದ್ದು ಕಾಫಿ ಒಂದೇ, ಆದರೆ ಲೋಟಗಳು ಬೇರೆ ಬೇರೆ. ಬೆಳ್ಳಿ ಲೋಟ, ಸ್ಟೀಲ್ ಲೋಟ, ಗಾಜಿನ ಲೋಟ, ಪ್ಲಾಸ್ಟಿಕ್ ಲೋಟ, ಕಪ್ ಲೋಟ, ಲೋಟಗಳು ಮಾತ್ರ ಬೇರೆ ಬೇರೆ, ಆದರೆ ಈ ಎಲ್ಲ ಲೋಟಗಳಲ್ಲಿ ಇದ್ದಂತಹ ಕಾಫಿ ಮಾತ್ರ ಒಂದೇ ಆಗಿತ್ತು. ಆದರೆ ನೀವು ಈ ಕಾಫಿ ಲೋಟಗಳಿಗೆ ಬೆಲೆ ಕೊಟ್ರಿ ಬಿಟ್ಟರೆ ಕಾಫಿಗೆ ಬೆಲೆ ಕೊಡಲಿಲ್ಲ, ಕಾಫಿಯ ರುಚಿಯನ್ನು ನೀವು ಸವಿಲಿಲ್ಲ. ನೀವೆಲ್ಲರೂ ಕೂಡ ಬೆಳ್ಳಿಯ ಲೋಟ, ಗಾಜಿನ ಲೋಟ, ಸ್ಟೀಲ್ ಲೋಟಕ್ಕೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಿದ್ರಿ, ಹೆಚ್ಚಿನ ಗಮನ ಕೊಟ್ರಿ, ಆದರೆ ಎಲ್ಲ ಲೋಟಗಳಲ್ಲಿ ಇದ್ದಂತಹ ಕಾಫಿ ಒಂದೇ, ಕಾಫಿನ ನೀವು ಸವಿಲಿಲ್ಲ, ಕಾಫಿಯ ರುಚಿಯನ್ನು ನೀವು ನೋಡಲಿಲ್ಲ, ಕೇವಲ ಇಲ್ಲಿ ಲೋಟಗಳನ್ನು ಮಾತ್ರ ನೀವು ನೋಡಿದ್ರಿ, ಇಲ್ಲಿ ಲೋಟಕ್ಕೆ ಮಾತ್ರ ನೀವು ಬೆಲೆ ಕೊಟ್ರಿ. ಹಾಗೆ ಮಕ್ಕಳೇ, ನೀವು ಲೋಟಕ್ಕೆ ಮಾತ್ರ ಬೆಲೆ ಕೊಟ್ಟಾಗ ಕಾಫಿ ರುಚಿ ಹೇಗೆ ಗೊತ್ತಾಗತ್ತೆ? ಹಾಗೆ ನಾವು ಕೂಡ ನಮ್ಮ ಬದುಕಿಗೆ ಬೆಲೆ ಕೊಡಬೇಕು. ಬದುಕಿಗೆ ಬೆಲೆ ಕೊಡದೆ ಮತ್ತೊಬ್ಬರ ವೃತ್ತಿ ಬಗ್ಗೆ, ಮತ್ತೊಬ್ಬರ ಕೆಲಸದ ಬಗ್ಗೆ, ಮತ್ತೊಬ್ಬರ ಸಂಬಳದ ಬಗ್ಗೆ ಬೆಲೆ ಕೊಟ್ಟಾಗ ನಮ್ಮ ಬದುಕಿನ ಆನಂದವನ್ನು ನಾವು ಕಳ್ಕೊಳ್ತೀವಿ, ಕೇವಲ ಮಾನಸಿಕ ಒತ್ತಡವನ್ನು ಕೂಡ ನಾವು ಅನುಭವಿಸ್ತೀವಿ. ಅಲ್ಲಿ ನಮಗೆ ಖುಷಿ ಸಿಗೋದಿಲ್ಲ, ಬರೇ ದುಃಖನೇ ಆಗತ್ತೆ. ಆಗ ಗುರುಗಳ ಮಾತನ್ನು ಅರ್ಥ ಮಾಡಿಕೊಂಡಂತಹ ವಿದ್ಯಾರ್ಥಿಗಳು ತಲೆದೂಗ್ತಾರೆ. ಹೀಗೆ ಅಲ್ವಾ ಸ್ನೇಹಿತರೆ, ನಾವು ನಮ್ಮ ಬದುಕಿನಲ್ಲಿ ಬರೀ ದೊಡ್ಡದರ ಬಗ್ಗೆ ಆಸೆಯನ್ನು ಪಡ್ತಾ ಹೋಗ್ತೀವಿ. ಓ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ಸಂಬಳ ಎಷ್ಟು ಚೆನ್ನಾಗಿದೆ, ಅವ್ರ ಆಫೀಸ್ ಹಾಗಿದೆ, ಇವ್ರ ಆಫೀಸ್ ಹೀಗಿದೆ, ಅವ್ರ ಸಂಬಳ ತುಂಬ ಚೆನ್ನಾಗಿದೆ, ನಂದು ಕಡಿಮೆ, ನನ್ನ ಆಫೀಸ್ ಹಾಗೆ, ನನ್ನ ಆಫೀಸ್ ಹೀಗೆ ಅಂತ ಇರುವಂತಹ ಕೆಲಸದಲ್ಲಿ ಆನಂದವನ್ನು ಪಡೆದೆ ಬರೀ ಬೇರೆದ್ರ ಬಗ್ಗೆ ಆಸೆ ಪಡ್ತಾ ಪಡ್ತಾ ಸಂತೋಷ ಪಡ್ತಾ ಪಡ್ತಾ ನಮ್ಮಲ್ಲಿ ಇರುವಂತಹ ಸಂತೋಷವನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಬರೀ ಬೇರೆದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಮಾಡಿ, ನನ್ನ ಫ್ರೆಂಡ್ ಕಾರ್ ತೊಗೊಂಡ, ನನ್ನ ಫ್ರೆಂಡ್ ಮನೆ ತೊಗೊಂಡ, ನಾನಿನ್ನೂ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಇದೇ ಯೋಚನೆಯಲ್ಲೇ ಕೊರಗ್ತೀವಿ ಬಿಟ್ಟರೆ ಇರುವಂತಹ ಆನಂದವನ್ನು ಕಳ್ಕೊಳ್ತಾ ಇದ್ದೀವಿ. ಈ ಕಾರಿನ ಬೆಲೆನೇ ಎಷ್ಟು ಅಂತ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಆ ಕಾರಿನ ಪ್ರಯಾಣವನ್ನು ಸವಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಸ್ನೇಹಿತರೆ, ಬರೇ ಬೇರೆದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಒಂದು ಜೀವನದ ಸಿಹಿಯ ಘಟನೆಗಳನ್ನು ಮೆಲ್ಕಾಕ್ಲಿಕ್ಕೆ, ಸಿಹಿಯ ಘಟನೆಗಳನ್ನು ಸವಿಲಿಕ್ಕೆ ನಮಗೆ ಸಮಯನೇ ಇರೋದಿಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಕಪ್ಪು ಯಾವುದೇ ಆಗಿರಲಿ, ಅದರೊಳಗಿರುವಂತಹ ಕಾಫಿಯನ್ನು ನಾವು ಸವಿಬೇಕಲ್ವಾ? ಆನಂದ ಇರೋದು ಕಾಫಿಯಲ್ಲೋ ಕಪ್ಪಿನಲ್ಲೋ ಅನ್ನುವಂಥದ್ದನ್ನು ನಾವು ಈಗ ಯೋಚನೆ ಮಾಡಲೇಬೇಕು. ಏನಂತೀರಿ? ಎಸ್, ಸಂತೋಷ ಅನ್ನುವಂಥದ್ದು ನಮ್ಮೊಳಗೆ ಇರುತ್ತೆ ಸ್ನೇಹಿತರೆ, ನಾವು ಕಂಡ್ಕೊಳ್ಬೇಕಷ್ಟೆ ಅಲ್ವಾ? ಅಂತಹ ಸಂತೋಷವನ್ನು ನೀವು ಕೂಡ ಕಂಡ್ಕೊಳ್ಳಿ, ಖುಷಿ ಪಡಿ, ಈ ಸುಂದರವಾದ ಜೀವನವನ್ನು ಮತ್ತಷ್ಟು ಖುಷಿಯಾಗಿಟ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಅಂದಾಗೆ ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಂತಹ ಈ ಕಿರು ಮಾಹಿತಿಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅನ್ಕೊಳ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ? ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರನಾಳ ಶಿಶು ಕೇಂದ್ರ
7: ಆರ್ಎಂಆರ್ ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
9: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
10: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
9: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
10: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986756961.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ, ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸೊ ಹಾಗೆಯೇ ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಯಿತು, ಏನು ಟಾಪಿಕ್ ಇವತ್ತಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಸಿನಿಮಾದ ಟೈಟಲ್ ಟ್ರ್ಯಾಕ್ನ ಹಾಡಬೇಕು. ಸೊ ಟೈಟಲ್ ಟ್ರ್ಯಾಕ್ ಏನಪ್ಪ ಅಂತ ಹೇಳಿದ್ರೆ, ಸಿನಿಮಾದ ಹೆಸರಿನ ಆಧಾರಿತವಾಗಿರುವಂತಹ ಹಾಡುಗಳಾಗಿರುತ್ತೆ. ಅಂದರೆ ಆ ಹಾಡಿನಲ್ಲಿ ಸಿನಿಮಾದ ಟೈಟಲ್ ಇರುತ್ತೆ, ಆ ಟೈಟಲ್ ನೇಮ್ ಏನಿರುತ್ತೆ ಅದು ಹಾಡಿನಲ್ಲಿ ಇರಬೇಕು, ಅಂತಹ ಸಿನಿಮಾದ ಹಾಡುಗಳನ್ನು ಹಾಡಬೇಕು. ಸೊ ಇತ್ತೀಚಿನ ಸಿನಿಮಾ ಎಲ್ಲ ಸಿನಿಮಾದಲ್ಲಿ ಕೂಡ ಟೈಟಲ್ ಟ್ರ್ಯಾಕ್ಸ್ ಇರುತ್ತೆ. ಹಳೆಯ ಸಿನಿಮಾದಲ್ಲಿ ಕೆಲವೊಂದಿಷ್ಟು ಸಿನಿಮಾದಲ್ಲಿ ಮಾತ್ರ ನಾವು ಟೈಟಲ್ ಟ್ರ್ಯಾಕ್ಸ್ನ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ನೀವು ಒಂದಿಷ್ಟು ಸಾಂಗ್ನ ಆಯ್ಕೆ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡಬಹುದಾಗಿದೆ. ಸೊ ಹಾಗೆ ಇವತ್ತಿನ ಫಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ, ಹಾಗೆ ಯಾವ ಸಿನಿಮಾದ ಟೈಟಲ್ ಟ್ರ್ಯಾಕ್ನ ಹಾಡ್ತಾರೆ ಅಂತ ಕೂಡ ಕೇಳೋಣ. ಹಲೋ,
12: ಹಲೋ,
11: ನಮಸ್ತೆ.
12: ಹಲೋ, ನಮಸ್ತೆ ರಕ್ಷಿತಾ.
11: ವೀನಾ ಮ್ಯಾಮ್ ಹೇಗಿದ್ದೀರಾ?
12: ಚೆನ್ನಾಗಿದ್ದೀವಿ ಅಮ್ಮ, ನೀವು ಚೆನ್ನಾಗಿದ್ದೀರಾ?
11: ನಾನು ಚೆನ್ನಾಗಿದ್ದೀನಿ. ನೀವ್ ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
12: ಬೆಸುಗೆ ಚಿತ್ರದ.
11: ಓಕೆ,
12: ಬೆಸುಗೆ.

0: ಭಾವದ ಬೆಸುಗೆ, ಭಾವದ ಜೊತೆಗೆ ಗೀತೆಯ ಬೆಸುಗೆ, ಗೀತೆಯ ಜೊತೆ ಸಂಗೀತದ ಬೆಸುಗೆ, ಬೆಸುಗೆ ಬೆಸುಗೆ ಬೆಸುಗೆ ನಮ್ಮ ನಿಮ್ಮ ಬೆಸುಗೆ. ಶಿವಮೊಗ್ಗ ಆಕಾಶ ಅಲ್ಲ ಆಕಾಶವಾಣಿ ಬೆಸುಗೆ. ಥ್ಯಾಂಕ್ ಯು ನಪ್ಪ.
1: ಥ್ಯಾಂಕ್ ಯು ಬೀನಾ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು.
1: ಧನ್ಯವಾದ ಬೀನಾ ಅವರು ಕರೆ ಮಾಡಿದ್ರು. ಹಾಗೆ ಬೆಸುಗೆ ಚಿತ್ರದ ಬೆಸುಗೆ ಬೆಸುಗೆ ಹಾಡನ್ನ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
2: ಹಲೋ ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ.
2: ತಿಂಡಿ ಆಯ್ತಾ ಮೇಡಮ್?
1: ತಿಂಡಿ ಆಯ್ತು. ಯಾರಿದು? ಕಲ್ಪನಾ ಅವರು.
2: ನಮ್ದು
1: ದೋಸೆ ಆಗ್ತಾ ಇದೆ. ಓ ದೋಸೆ, ಓಕೆ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಮೇಡಮ್ ಗೊತ್ತಾಯ್ತು, ಮೇಡಮ್ ಗೊತ್ತಾಯ್ತು.
1: ಓಕೆ, ಇವತ್ತು
2: ನಾವು
1: ಹೇಳಿ
2: ಹಾಡ್ಲಾ ಮೇಡಮ್.
1: ಹಾಡಿ. ಯಾವ ಸಿನಿಮಾದ ಯಾವ ಟೈಟಲ್ ಟ್ರ್ಯಾಕ್ ಹಾಡ್ತಿದ್ದೀರಾ?
2: ಭಾಗ್ಯವಂತರು ಫಿಲಂ ಇಂದ ತಗೊಂಡಿದ್ದೀನಿ ಮೇಡಮ್.
1: ಓಕೆ.
2: ಭಾಗ್ಯವಂತರು ನಾವೇ ಭಾಗ್ಯವಂತರು, ಭಾಗ್ಯವಂತರು ನಾವೇ ಭಾಗ್ಯವಂತರು, ತಾಯಿ ಮಮತೆಯ ತಂದೆ ಪ್ರೀತಿಯ ಪಡೆದ ನಾವುಗಳೇ ಪುಣ್ಯವಂತರು, ಎಂದು ನಾವುಗಳೇ ಪುಣ್ಯವಂತರು. ಭಾಗ್ಯವಂತರು ನಾವೇ ಭಾಗ್ಯವಂತರು, ಚಿನ್ನದ ಗೌರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
1: ಧನ್ಯವಾದಗಳು ಕಲ್ಪನಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಎಸ್ ಶಿವಮೊಗ್ಗದಿಂದ ಕಲ್ಪನಾ ಅವರು ಕರೆ ಮಾಡಿದ್ರು. ಹಾಗೆ ಭಾಗ್ಯವಂತರು ಸಿನಿಮಾದ ಟೈಟಲ್ ಟ್ರ್ಯಾಕ್ ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
3: ಮೇಡಮ್, ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
3: ಆರಾಮಿದ್ದೀನಿ ಮೇಡಮ್.
1: ತಿಂಡಿ ಆಯ್ತಾ? ಊಟ ಆಯ್ತಾ?
3: ಊಟ ಊಟ ಆಯ್ತು ಮೇಡಮ್.
1: ಓಕೆ, ಏನ್ ಊಟ ಮಾಡಿದ್ರಿ ಸರ್?
3: ಹೀರೆಕಾಯಿ ಹುಳಿ ಮತ್ತೆ ಮುದ್ದೆ.
1: ಓ ಸೂಪರ್ ಅಲ್ಲ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಗೊತ್ತಾಯ್ತು ಮೇಡಮ್. ಅದೇ ಶೀರ್ಷಿಕೆ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡು ಆಡ್ಬೇಕು ಅಂತ ಕೂಡಿದ್ರಿ. ನಾನು ಕೂಡ ಇದು ಒಲವಿನ ಆಸರೆ ಅಂತ ಮೇಡಮ್, ವಿಷ್ಣುವರ್ಧನ್ ಮತ್ತೆ ರೂಪಿಣಿ ಅವ್ರು ಮಾಡಿದ್ದು, ಕೆ ವಿ ಜಯರಾಮ್ ಅವ್ರ ಚಿತ್ರ.
1: ಓಕೆ.
3: ಅದು ಒಲವಿನ ಆಸರೆ ಅಂತ ಹಾಡು ಒಂದು ಪದ ಬರುತ್ತೆ ಮೇಡಮ್.
1: ಓಕೆ ಓಕೆ,
3: ಹಾಡ್ತೇನೆ.
1: ಓಕೆ ಹಾಡಿ ಸರ್.
3: ಕನಸಲಿ ಮನಸಲಿ ಒಲವಿನ ಆಸರೆ ಬಯಸುವೆ ನಾನು, ಕನಸಲಿ ಮನಸಲಿ ಒಲವಿನ ಆಸರೆ ಬಯ

0: ಕನಸಲಿ ಮನಸಲಿ ಒಲವಿನ ಸರೆ ಬಯಸುವೆ ನಾನು ಒಲವಿನ ಆಸರೆ.
1: ಓಕೆ,
2: ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ಸೋಮಶೇಖರ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮ್ಯಾಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಮೇಡಮ್.
1: ಓಕೆ, ತಿಂಡಿ ಆಯ್ತಾ?
3: ಹಾ, ತಿಂಡಿ ಆಯ್ತು ಮೇಡಮ್, ಇಡ್ಲಿ ಸಾಂಬಾರ್ ಮೇಡಮ್.
1: ಓಕೆ, ಸೊ ಹಾಗೆ ಇವತ್ತಿನ ಒಂದು ಟಾಪಿಕ್ ಗೆ ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
3: ಪ್ರೇಮ ಲೋಕದಿಂದ ಮೇಡಮ್.
1: ಓಕೆ, ಹಾಡಿ.

ಆನಂದ ಪಡೆಯೋಣ, ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ಜೀವನವೆಂದರೆ ಪ್ರೀತಿಯನ್ನ, ಲೋಕದ ಸೃಷ್ಟಿಗೆ ಪ್ರೀತಿ ಕರುಣ, ಪ್ರೇಮ ಲೋಕದಿಂದ ಬಂದ ಪ್ರೇಮ.

0: ಆದರು ಕೊನೆಗೆ ಹೋಗುವ ಗಳಿಗೆ ತಿಳಿಯದು ನಮಗೆ ಜೀವನು ಎಂದರೆ ಪ್ರೀತಿಯನ್ನು ಲೋಕದ ಸೃಷ್ಟಿಗೆ ಪ್ರೀತಿ ಕರೆಯ ಇಷ್ಟ ಅದನ್ನು.
1: ಓಕೆ ಸೂಪರ್ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು. ಎಸ್, ಆಲೂರಿನಿಂದ ಪ್ರೇಮ ಅವರು ಕರೆ ಮಾಡಿದ್ರು. ಸೊ ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
2: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ.
1: ತಿಂಡಿ ಆಯ್ತಾ?
2: ಎಲ್ಲ ಮಾಡ್ಬೇಕು, ಉಪ್ಪಿಟ್ಟು.
1: ಓಕೆ ಮೀನಾ ಮ್ಯಾಮ್, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತು.
1: ಯಾವ ಹಾಡನ್ನ ಹಾಡ್ತಾ ಇದ್ದೀರಾ? ಹಲೋ
2: ಹಲೋ.
1: ಹಾ ಮ್ಯಾಮ್, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ದೇವರು ಹಸಿದ ಪ್ರೇಮದ ದಾರ, ದಾರತಿ ಬಿಸಿದ ಋತುಗಳ ಹಾರ,

0: ಓಕೆ
1: ಓಕೆ ಧನ್ಯವಾದಗಳು ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್ ಯು.
1: ಓಕೆ, ಎಸ್ ಅಮೀನ್ ಅವರು ಕರೆ ಮಾಡಿದ್ರು, ಮುತ್ತಿನ ಹಾರ ಸಿನಿಮಾದ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ನಮಸ್ತೆ.
1: ನಮಸ್ತೆ, ಯಾರಿದು?
2: ತನುಜಾ ರವಿ ಅಂತ, ಬೊಮ್ಮಂಕಟ್ಟೆ.
1: ತನುಜಾ ಮ್ಯಾಮ್, ಹೇಗಿದ್ದೀರಾ?
2: ಆರಾಮಿದ್ದೀವಿ.
1: ಓಕೆ, ಸೊ ತಿಂಡಿ ಆಯ್ತಾ ಮ್ಯಾಮ್?
2: ಹಾ, ಅವಲಕ್ಕಿ ಮಾಡಿದ್ದೆ ತಿಂಡಿ.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಅದೇ ಟೈಟಲ್ ಸಾಂಗ್.
1: ಹೌದು,
2: ಗಂಧದ ಗುಡಿ ಫಿಲಮ್ ಇಂದು.
1: ಓಕೆ.
2: ನಾವಾಡುವ ನುಡಿ ಕನ್ನಡ ನುಡಿ, ಕನ್ನಡ ನುಡಿ, ನಾವಿರುವ ನಾಡ ಗಂಧದ ಗುಡಿ, ಗಂಧದ ಗುಡಿ, ಶ್ರೀ ಗಂಧದ ಗುಡಿ. ಆಹಾ ಓಹೋ, ಆಹಾ ಓಹೋ. ಥ್ಯಾಂಕ್ ಯು.
1: ಓಕೆ, ಧನ್ಯವಾದಗಳು ತನುಜಾ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ತನುಜಾ ಅವರು ಬೊಮ್ಮನಕಟ್ಟೆಯಿಂದ ಕರೆ ಮಾಡಿದ್ರು, ಗಂಧದ ಗುಡಿ ಸಿನಿಮಾದ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
3: ಹಲೋ, ನಮಸ್ತೆ.
1: ನಮಸ್ತೆ,
3: ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಮೇಡಮ್?
1: ಚೆನ್ನಾಗಿದ್ದೀನಿ ಅರ್ಚನಾ ಮ್ಯಾಮ್, ನೀವ್ ಹೇಗಿದ್ದೀರಾ?
3: ಸೂಪರ್ ಸೂಪರ್.
1: ಎಲ್ಲೋ ಕಳ್ದೋಗ್ಬಿಟ್ಟಿದ್ರ?
3: ಹೌದೌದು, ಮಗ ಕಾಲೇಜ್ ಮುಗಿಸಿ ಬಂದ, ಸೆಕೆಂಡ್ ಇಯರ್ ಮುಗಿಸಿ, ಹಂಗಾಗಿ ಅವನೊಟ್ಟಿಗೆ ಸ್ವಲ್ಪ ಬ್ಯುಸಿ ಆಗಿದ್ದೆ.
1: ಓಕೆ ಓಕೆ, ಸೊ ತಿಂಡಿ ಆಯ್ತಾ ಮ್ಯಾಮ್?
3: ಇಲ್ಲ, ತಿನ್ಬೇಕು ಮ್ಯಾಮ್, ಕೇಳ್ತಾ ಇದ್ದೆ, ಇದು ಮುಗಿಸ್ಕೊಂಡು ಮಾಡ್ಬೇಕು.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಗೊತ್ತಾಯ್ತು ಗೊತ್ತಾಯ್ತು. ನಿನ್ನೆ ಪ್ರೀತಿಸುವೆ ಸಿನಿಮಾದಿ, ನಿನ್ನೆ ಪ್ರೀತಿಸುವೆ ಫಿಲ್ಮ್ ಇಂದ. ಕಣ್ಣಲ್ಲಿ ಕನಸು ಅಲಲಿ ಲಜ್ಜೆ ಉರುಳಿ, ನಡೆಯುವ ಮದುವೆಯಲ್ಲಿ ನನ್ನ ಅರ್ಧವು ನೀನು, ನಿನ್ನ ಸರ್ವವು ನಾನು, ಅನ್ನೋ ಅನುರಾಗದಲ್ಲಿ ನಕ್ಷತ್ರದ ಪಲ್ಲಕ್ಕಿಯ ಮೇಲೆ ಕುಳಿತು ಹೃದಯಗಳು ನಡಿಬೇಕು ಮೂರು ಹೊತ್ತು, ಇದೆ ಸೃಷ್ಟಿಗೆ ಚಪ್ಪಾಳೆಯ ದೃಷ್ಟಿ ತೆಗೆಯೋ.

0: ಬಳಿ ಬಂದಳು ನಿನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು. ಥ್ಯಾಂಕ್ ಯು.
1: ಓಕೆ, ಥ್ಯಾಂಕ್ ಯು ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಎಸ್ ಅರ್ಚನಾ ಮಂಜುನಾಥ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ರಕ್ಷಿತಾ.
1: ಶಾಂತ ಮ್ಯಾಮ್ ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ನಾನು ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ ಮ್ಯಾಮ್?
2: ತಿಂಡಿ ತಿನ್ಬೇಕು, ಖಾರಾಬಾತ್ ಮಾಡಿದ್ದೆ.
1: ಖಾರಾಬಾತ್, ವಾವ್ ಸೂಪರ್. ಸೊ ಹಾಗೆ ಟಾಪಿಕ್ ನಮ್ದು ಇವತ್ತು ಉಪ್ಪಿಟ್ಟು.
2: ಉಪ್ಪಿಟ್ಟು ಎಲ್ಲರಿಗೆ ಬಿಂದಾಸ್ ಮಾರ್ನಿಂಗ್ ರಕ್ಷಿತಾ. ನಮ್ಮ ಕೇಳುವ ಮಿತ್ರರಿಗೂ, ಎಫ್ ಎಂ ಬಾನಿಲಿಕ್ಕೆ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್.
1: ನಿಮಗೂ ಕೂಡ ಬಿಂದಾಸ್ ಮಾರ್ನಿಂಗ್ ಮ್ಯಾಮ್.
2: ಥ್ಯಾಂಕ್ ಯು.
1: ಓಕೆ, ಸೊ ಹಾಗೆ ಯಾವ ಸಿನಿಮಾದ ಟೈಟಲ್ ಟ್ರ್ಯಾಕ್ ಹಾಡ್ತಾ ಇದ್ದೀರಾ?
2: ನಾ ಮೆಚ್ಚಿದ ಹುಡುಗ ಪಿಕ್ಚರ್ ಇಂದ.
1: ಓಕೆ,

0: ಪಕ್ರದಿ ಬರೆದ ಪದಗಳನ್ನು ತುಂಬಿಸಿ ಕಳಿಸಿರುವೆ, ನಾ ತುಂಬಿಸಿ ಕಳಿಸಿರುವೆ. ಥ್ಯಾಂಕ್ ಯು ರಕ್ಷಿತಾ.
1: ಥ್ಯಾಂಕ್ ಯು ಶಾಂತ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು.
1: ಥ್ಯಾಂಕ್ ಯು. ಎಸ್, ಶಾಂತ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ಹಲೋ, ನಮಸ್ಕಾರ ಮೇಡಮ್. ಗುಡ್ ಮಾರ್ನಿಂಗ್, ನಾನು ಬ್ರಹ್ಮಾನಂದ್ರ ಆನಡೆ ವಿದ್ಯಾನಗರ ಶಿವಮೊಗ್ಗ. ಏನ್ ತಿಂಡಿ ತಿಂದ್ರಿ ಮೇಡಮ್?
1: ನಂದಿವತ್ತು ಉಪ್ಪಿಟ್ಟು ಸರ್, ನಿಮ್ದೇನಾಯ್ತು?
2: ನಂದಿವತ್ತು ಫೇವರೇಟ್ ನಂದು ಬಿಬೇಬಾ.
1: ಓ, ಬಿಸಿಬೇಳೆ ಬಾತ್.
2: ಹೌದು ಮೇಡಮ್.
1: ಓಕೆ, ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ, ಗೊತ್ತಾಗಿದೆ ಮೇಡಮ್. ಇವತ್ತು ಇದು ಫಿಲ್ಮ್ ಇಂದ ಟೈಟ್ಲ್ ಇರ್ತಕ್ಕಂತ ಹಾಡುಗಳನ್ನ ಹೇಳ್ಬೇಕು.
1: ಹೌದು,
2: ನನಗೆ ಇವತ್ತು ಸಡನ್ ಆಗಿ ನೆನಪು ಬಂದಿದ್ದು ಬಂಧನ ಚಲನಚಿತ್ರ, ಸುಹಾಸಿನಿ ವಿಷ್ಣುವರ್ಧನ್ ಜೈ ಜಗದೀಶ್ ಅಭಿನಯಿಸಿರೋದು. ಅದರದೇ ಒಂದ್ ಎರಡ್ ಲೈನ್ ಹಾಡ್ಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಇದು ನಮ್ಮ ನಿಮ್ಮ ಎಫ್ ಎಂ ಬಂಧನ ಕೂಡ ಸೇರಿದೆ ಇದರಲ್ಲಿ, ಕೇಳುಗರ ಮತ್ತು ಎಫ್ ಎಂ ಬಂಧನ. ಈ ಬಂಧನ ಜನುಮ ಜನುಮದ ಅನುಬಂಧನ, ಈ ಬಂಧನ ಜನುಮ ಜನುಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ, ಈ ಬಂಧನ ಜನುಮ ಜನುಮದ ಅನುಬಂಧನ, ಈ ಬಂಧನ ನನ್ನ ನಿನ್ನ ಮಿಲನ ತಂದ ಹೊಸ ಜೀವನ, ಈ ಬಂಧನ ಎದೆಯ ತುಂಬಿ ಬಂದ ಸುಖ ಭಾವನ, ನಿನ್ನ ಮಡಿಲಲ್ಲಿ ನಾನು ಮಗುವಾದೆ, ನಿನ್ನ ಉಸಿರಲ್ಲಿ ನಾನು ಉಸಿರಾದೆ, ಪ್ರೇಮದ ಸೌರಭ ಚೆಲ್ಲುವ ಚಂದನ, ಈ ಬಂಧನ ಜನುಮ ಜನುಮದ ಅನುಬಂಧನ. ಆಯ್ತು ಮೇಡಮ್.
1: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು. ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
3: ಗುಡ್ ಮಾರ್ನಿಂಗ್ ರಕ್ಷಿತಾ.
1: ಗುಡ್ ಮಾರ್ನಿಂಗ್ ಕುಸುಮಾ ಮ್ಯಾಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ ಮ್ಯಾಮ್?
3: ತಿಂಡಿ ಆಯ್ತು ರಕ್ಷಿತಾ, ಅವಲಕ್ಕಿ ಮೊಸರು.
1: ಓ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಗೊತ್ತು ಗೊತ್ತು ರಕ್ಷಿತಾ. ಇದು ರಾಜಕುಮಾರ ಹಾಡಿದ್ರ?
1: ರಾಜಕುಮಾರ ಹಾಡಿಲ್ಲ.
3: ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ.

0: ಥ್ಯಾಂಕ್ ಯು ರಕ್ಷಿತಾ.
1: ಥ್ಯಾಂಕ್ ಯು ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಕುಸುಮ ಅವರು ಕರೆ ಮಾಡಿದ್ರು. ಹಾಗೆ ರಾಜಕುಮಾರ ಸಿನಿಮಾದ ಹಾಡನ್ನ ಟೈಟಲ್ ಟ್ರ್ಯಾಕ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟೇಕ್ ಅ ಶಾರ್ಟ್ ಬ್ರೇಕ್.
2: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
6: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
5: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
6: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
5: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
6: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ

0: ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನು ತಂದಂತಹ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಟೈಟಲ್ ಟ್ರ್ಯಾಕ್ನ ಹಾಡಬೇಕು ಸಿನಿಮಾದ್ದು ಅಂತ ಹೇಳಿ. ಸೊ ಹಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಿನಿಮಾದ ಟೈಟಲ್ ಟ್ರ್ಯಾಕ್ಸ್ನ ಹಾಡ್ತಾ ಇದ್ರು, ಹಾಗೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡಿಸೋಣ. ಹಲೋ,
1: ಹಲೋ,
0: ನಮಸ್ತೆ ವೇದಾ ಮ್ಯಾಮ್, ಹೇಗಿದ್ದೀರಾ?
1: ನಾನು ಪರವಾಗಿಲ್ಲ, ನೀವು?
0: ನಾನು ಕೂಡ ಪರವಾಗಿಲ್ಲ.
1: ಏನು ಏನ್ ತಿಂದ್ರಿ ನೀವು ಇಂದು?
0: ಇವತ್ತು ನಾನು ಉಪ್ಪಿಟ್ಟು ತಿಂದೆ.
1: ಉಪ್ಪಿಟ್ಟು?
0: ಎಸ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಗೊತ್ತಾಯ್ತು, ಇದು ಶೀರ್ಷಿಕೆಗಿದ್ದವರು ಅಂತದಲ್ವಾ?
0: ಹೌದು.
1: ನಾನು ಇದು ಅನುರಾಗದ ಅಲೆಗಳ ಮೇಲೆ ಸಿನಿಮಾದಿಂದ.
0: ಓಕೆ.
1: ಪ್ರಯತ್ನ ನಮ್ದು, ಆಮೇಲೆ ಎಂದದು ಫಲಿತಾಂಶ ನಿಮ್ದು. ಅನುರಾಗದ ಅಲೆಗಳ ಮೇಲೆ ಸಂಗೀತ ಸರಗಳ ಲೀಲೆ ನಡೆದಾಗ ಜೀವನ ಗಾನ ರಸಪೂರ್ಣವೋ.

0: ಓ ಮನಸೇ ಮುಗಿಲಾಗಿರು ಮಳೆಯಾಗುವೆ. ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು ಮ್ಯಾಮ್, ಕರೆ ಮಾಡಿದ್ದಕ್ಕೆ. ಚೆನ್ನಾಗಿ ಹಾಡನ್ನು ಹಾಡಿದ್ರಿ. ಥ್ಯಾಂಕ್ ಯು ಎಸ್ ವೇದ ಅವರು ಕರೆ ಮಾಡಿದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಓಕೆ, ಕರೆ ಕಟ್ ಆಗಿದೆ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ.
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
1: ಶುಭೋದಯ ಉಮಾ ಮ್ಯಾಮ್, ಹೇಗಿದ್ದೀರಾ?
2: ಆರಾಮಿಲ್ಲ.
1: ಆರಾಮಿಲ್ಲ. ಓಕೆ, ಏನಾಯ್ತು?
2: ಜ್ವರ, ಶೀತ, ಕೆಮ್ಮು.
1: ಓಹೋ, ವೆದರ್ ಚೇಂಜ್ ಆಗ್ತಿದ್ದ ಹಾಗೆ ಬಾಡಿಯಲ್ಲಿ.
2: ಹೋದ ವಾರ ಟೂರಿಗೆ ಹೋಗಿದ್ನಲ್ಲಮ್ಮ, ಹಂಗಾಗಿ.
1: ಓಕೆ ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತಮ್ಮ, ಗೊತ್ತಾಯ್ತು.
1: ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ಪಿ ವಿ ಶ್ರೀನಿವಾಸನ್ ತಗೊಂಡಿದ್ದೀನಿ, ಹಳೇದು.
1: ಯಾವ ಸಿನಿಮಾ ಅದು?
2: ಯಾವ ಸಿನಿಮಾದು ಗೊತ್ತಿಲ್ಲ.
1: ಹಾಡದಲ್ಲಿ
2: ಹೆಸರು ಬರುತ್ತೆ. ಹ್ಮ್ ಹ್ಮ್, ಹೆಸರು ಬರತ್ತದಲ್ಲಿ.
1: ಓಕೆ ಓಕೆ.
2: ನೀ

0: ನೀ ತಂದ ಕಾಣಿಕೆ ಬಂತಲ್ಲಮ್ಮ.
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಉಮಾ
1: ಅವರು ಕರೆ ಮಾಡಿದ್ರು. ಹಾಗೆ ನೀ ತಂದ ಕಾಣಿಕೆ ಸಿನಿಮಾದ ನೀ ತಂದ ಕಾಣಿಕೆ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ಹಲೋ,
1: ನಮಸ್ತೆ.
2: ಹಲೋ,
1: ಹಲೋ,
2: ನಮಸ್ತೆ ಮೇಡಮ್. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
1: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
1: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ?
2: ತಿಂಡಿ ರೆಡಿ ಇದೆ ಮೇಡಮ್, ಮಾಡ್ಬೇಕು ಮೇಡಮ್. ನಿಮ್ದಾಯ್ತಾ ಮೇಡಮ್?
1: ನಮ್ದಾಯ್ತು ಸರ್.
2: ಮೇಡಮ್,
1: ಓಕೆ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಖಂಡಿತ ಗೊತ್ತಾಗಿದೆ ಮೇಡಮ್. ನಾನು ಇದು ಗಂಧರ್ವ ಗಿರಿನ ನಾನು ಆಡ್ಬೇಕು ಅಂತ ಇದ್ದಿದ್ದು, ನಮ್ಮ ಸ್ನೇಹಿತರು ಆಡಿದ್ರು, ಹಂಗಾಗಿ ನಾನು ಗಂಧರ್ವ ಗಿರಿ ಚಿತ್ರದ ತಗೊಂಡಿದ್ದೀನಿ ಮೇಡಮ್. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ತಮ್ಮ ಸಹೋದರಿ ಮತ್ತೆ ಎಸ್ ಜಾನಕಮ್ಮ ಅವ್ರ ಜೊತೆ ಆಡಿರೋದು ಮೇಡಮ್.
1: ಓಕೆ, ಹಾಡಿ.
2: ಗಂಧರ್ವ ಗಿರಿಯ ನೀವು ಗಂಧರ್ವರು, ನೀವು ಸೌಂದರ್ಯ ಸಿರಿಯ ನವನಿಧಿ ತಂದ ಮುತ್ತುಗಳ ನೀವು, ಗಂಧರ್ವ ಗಿರಿಯ ನೀವು ಗಂಧರ್ವರೆ ನೀವು, ಚೆಲುವಿನ ಚಿಗುರಾಗಿ ಒಲವಿನ ವರವಾಗಿ ನಲುವಿನ ನೆಲೆಯಾಗಿ ಹರುಷದ ಒನಲಾಗಿ ಮುಂದಿನ ಬಾಳಿನ ಮುಂಬೆಳಕಾಗಿ, ಮುಂದಿನ ಬಾಳಿನ ಮುಂಬೆಳಕಾಗಿ ಬಂದಿರುವ ವಿಶೇಷಿಯಾಗಿ ಗಂಧರ್ವ.

0: ಸಿರಿಯ ಮರಿಗೆ ತಂದ ಮುತ್ತುಗಳೇ ನೀವು ಗಂಧರ್ವ ಗಿರಿಯರಿ ಗಂಧರ್ವರೆ ನೀವು ಮಮತೆಯ ಲತೆಯಾಗಿ ಮಗುವಿನ ಸುಮವಾಗಿ ಮಗುಗಳ ಸಲುವಾಗಿ ಧರೆಗೆ ನೀಸುದೆ ನೀಡಿ ನಿನ್ನದೇ ಈ ಮನೆ ನಿನ್ನದೆಯಲ್ಲ ನಿನ್ನದೇ ಈ ಮನೆ ನಿನ್ನದೆಯಲ್ಲ ಎನ್ನುತ್ತ ಸರಿ ಸಮನಾಗು ಒಂದಾಗುವ ನಾವು
1: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ ಚೆನ್ನಾಗಿ ಹಾಡನ್ನ ಹಾಡಿದ್ರಿ
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್
1: ಎಸ್ ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು ಬೆಂಗಳೂರಿನಿಂದ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ ಅವರನ್ನ ಮಾತಾಡ್ಸೋಣ ಹಲೋ
2: ಹಲೋ ನಮಸ್ತೆ ರೀ ಮೇಡಮ್
1: ನಮಸ್ತೆ ರೀ ನವಾಸ್ ಸರ್ ಹೆಂಗಿದ್ದೀರಿ
2: ಆರಾಮಿದ್ದೆ ನೋಡ್ರಿ ಮೇಡಮ್ ಸೂಪರ್ ಆಗಿ ಕಾರ್ಯಕ್ರಮ ಮೂಡಿ ಬರಾಕತ್ತದ್ರಿ ನೀವು ಆರಾಮದಿರಿ ಇಲ್ರಿ ಮೇಡಮ್
1: ನಾವು ಕೂಡ ಆರಾಮಿದೀವ್ರಿ
2: ಹ್ಞೂನ್ರಿ ಮೇಡಮ್ ಏನ್ ನಾಷ್ಟ ಏನ್ ಮಾಡಿ ಬಂದ್ರಿ ಇವತ್ತ
1: ಇವತ್ತು ನಾಷ್ಟ ರೀ ಉಪ್ಪಿಟ್ರಿ ನಿಮ್ದೇನಾಯ್ತ್ರಿ
2: ನಮ್ ದಿನ ನಾಷ್ಟ ಇಲ್ರಿ ಮೇಡಮ್ ಕಾರ್ಯಕ್ರಮ ಕಲ್ಕೋತ್ ಕೆಲಸ ಮಾಡಕತ್ತಿದ್ರಿ ಹಂಗೆ ಆಮ್ಯಾಗ ಮಾಡುದ್ರಿ
1: ಓಕೆ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವೇನ್ರಿ
2: ಹಾ ಗೊತ್ತಾಗಿದ್ರಿ ಮೇಡಮ್ ಕೇಳಕತ್ತಿದ್ರಿ ನಾನು ಒಂದ್ ಹಾಡ್ತೀನಿ ನೋಡ್ರಿ ಮೇಡಮ್
1: ಹಾಡ್ರಿ ಹಾಡ್ರಿ
2: ಆಕಾಶದಿಂದ ದರೆಗಿಳಿದ ರಂಬೆ ಇವಳೇ ಇವಳೇ ಚಂದನದ ಗೊಂಬೆ ಚಲುವಾದ ಗೊಂಬೆ ಚಂದನದ ಗೊಂಬೆ ಐದು ನಮ್ಮ ಸಾಗರ ಇಷ್ಟೇ ರೀ
1: ಓಕೆ ಓಕೆ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ
2: ಧನ್ಯವಾದ ನಮಸ್ತೆ ರೀ ಮೇಡಮ್
1: ನಮಸ್ತೆ ನಮಸ್ತೆ ಸರ್ ಕರೆ ಮಾಡಿದ್ದಕ್ಕೆ ಎಸ್ ನವಾಜ್ ಅವರು ಕರೆ ಮಾಡಿದ್ರು ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ ಅವರನ್ನ ಮಾತಾಡ್ಸೋಣ ಹಲೋ
3: ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಮೇಡಮ್
1: ಹಲೋ
3: ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಮೇಡಮ್
1: ಓಕೆ ಕರೆ ಕಟ್ ಆಗಿದೆ ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ ಅವರನ್ನ ಮಾತಾಡ್ಸೋಣ ಹಲೋ
4: ನಮಸ್ತೆ ಮೇಡಮ್
1: ನಮಸ್ತೆ ಸೌಮ್ಯ ಮ್ಯಾಮ್ ಹೇಗಿದ್ದೀರಾ
4: ಆರಾಮಿದ್ದೀವ್ರಿ ತಾವು ಕೂಡ ಆರಾಮಿದ್ದೀವ್ರಿ
1: ನಾವು ಕೂಡ ಆರಾಮಿದ್ದೀವ್ರಿ
4: ಏನ್ ನಡೆದ್ರಿ ನಿಮ್ ಕಡೆ ನಮ್ ಭಾಷೆದೊಳಗಿದು
1: ಏನ್ರಿ ನಮ್ದು ಕಡೆ ಏನ್ರಿ ನಾವು ಲೈವ್ ಮಾಡ್ತಾ ಇದೀವ್ರಿ ಎಲ್ಲ ಕರೆ ಮಾಡಿ ಹಾಡ್ ಹೇಳ್ತಾ ಇದಾರ್ರಿ
4: ನಾವು ಕರೆಗಳನ್ನ ಮಾಡ್ತಾ ಇದ್ದೀವ್ರಿ ಈ ಕಡೆ ಕರೆ ಸಿಕ್ತು
1: ಹೌದೇನ್ರಿ ಯಾವ ಹಾಡ್ ಹಾಡಕತ್ತೀರಿ
4: ಒಡೆದ ಹಾಲು ಫಿಲ್ಮ್ರಿ
1: ಓಕೆ
4: ಒಡೆದ ಹಾಲು ಒಡೆದ ಮುತ್ತು ಬೆರೆತು ಮತ್ತೆಂದಿಗೂ ತಾನಂದಾಗದು ನನಗಾಗಿ ಮುಳ್ಳಲ್ಲಿ ನಿನಗಾಗಿ ಮುಳ್ಳೆಲ್ಲ ಹೂವಾಗಲಿ ನನಗಾಗಿ ಹೂವೆಲ್ಲ ಮುಳ್ಳ ಆಗಲಿ ಹಿಂಗ್ ಏನೋ ಬರ್ತದ ಮೇಡಮ್ ನಮಸ್ಕಾರ
1: ಓಕೆ ಧನ್ಯವಾದಗಳು ಸೌಮ್ಯ ಮ್ಯಾಮ್ ಕರೆ
4: ಮಾಡಿದ್ರು
1: ಎಸ್ ಸೌಮ್ಯ ಅವರು ಕರೆ ಮಾಡಿದ್ರು ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು ನಿಮ್ಮ ನೆಚ್ಚಿನ ಸಿನಿಮಾದ ಹಾಡುಗಳನ್ನ ಹಾಡಬಹುದಾಗಿದೆ ನಿಮ್ಮ ನೆಚ್ಚಿನ ಸಿನಿಮಾದ ಟೈಟಲ್ ಟ್ರ್ಯಾಕ್ನೇ ಹಾಡಬೇಕು ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಟೈಟಲ್ ಟ್ರ್ಯಾಕ್ಸ್ನ ಹಾಡ್ತಾ ಇದ್ರು ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ ಅವರನ್ನ ಮಾತಾಡ್ಸೋಣ ಹಲೋ
5: ಹಲೋ ಒನ್ ಸೆಕೆಂಡ್ ರಕ್ಷಿತಾ ವಾಲ್ಯೂಮ್ ಕಡಿಮೆ ಇಟ್ಬಿಡ್ತೀನಿ
1: ಓಕೆ ಕಮ್ಮಿ ಇಟ್ರಾ
5: ತಿಂಡಿ ಆಯ್ತಾ
1: ತಿಂಡಿ ಆಯ್ತು ಗಿರಿಜಾ ಮ್ಯಾಮ್ ನಿಮ್ದಾಯ್ತಾ
5: ನಮ್ದು ತಿಂಡಿ ನಿಮ್ ಮನೆಯಿಂದ ತಗೊಂಡ್ ಬಂದಿರೋದು
1: ಓಕೆ ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಗಿರಿಜಾ ಮ್ಯಾಮ್
5: ಗೊತ್ತಾಯ್ತು ಟೈಟಲ್ ಸಾಂಗ್ ಹೇಳ್ಬೇಕು
1: ಹೌದು ಯಾವ ಟೈಟಲ್ ಸಾಂಗ್ ಹೇಳ್ತಾ ಇದೀರಾ
5: ನಾನು ಅಮೃತಧಾರೆ ಮೂವಿದು
1: ಓಕೆ
5: ಅದ್ನೇ ಹೇಳ್ತೀನಿ
1: ಓಕೆ ಹಾಡಿ

0: ಓಕೆ, ಚೆನ್ನಾಗಿ ಹಾಡಿದ್ರಿ ಮ್ಯಾಮ್, ಕರೆ ಮಾಡಿದ್ದಕ್ಕೆ
1: ಅವಕಾಶ ಕೊಟ್ಟಿದ್ದಕ್ಕೆ.
0: ಓಕೆ, ಎಸ್ ಗಿರಿಜಾ ಅವರು ಕರೆ ಮಾಡಿದ್ರು, ಹಾಗೆ ಅವರು ಅಮೃತಧಾರೆ ಸಿನಿಮಾದ ಟೈಟಲ್ ಟ್ರ್ಯಾಕ್ನ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
2: ಹಲೋ
3: ಹಲೋ,
0: ತುಂಬಾ ಧ್ವನಿ ತುಂಬಾ ಚಿಕ್ಕದಾಗಿ ಕೇಳಿಸ್ತಾ ಇದೆ, ದಯವಿಟ್ಟು ಜೋರಾಗಿ ಮಾತಾಡಿ.
3: ಹಲೋ ಮೇಡಮ್, ನಾನು ಪರಿಸರ ಮಾತಾಡ್ತಿರೋದು.
0: ಓಕೆ, ನೆಟ್ವರ್ಕ್ ಇಶ್ಯೂ ಇರಬಹುದು, ಸರಿಯಾಗಿ ಕೇಳಿಸ್ತಾ ಇಲ್ಲ. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
4: ಹಲೋ,
0: ನಮಸ್ತೆ
4: ಅಕ್ಷಿತಾ.
0: ನಮಸ್ತೆ ಆಶಾ ಮ್ಯಾಮ್, ಹೇಗಿದ್ದೀರಾ?
4: ಚೆನ್ನಾಗಿದ್ದೀನಪ್ಪ, ದೇವ್ರ ದಯದಿಂದ.
0: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ಮ್ಯಾಮ್?
4: ಇನ್ನು ಗೊತ್ತಿಲ್ಲಪ್ಪ, ನಾನು ಕಾಲ್ ಮಾಡ್ತಾ ಇದ್ದೆ, ಈ ಕಡೆ ಗೊತ್ತಾಗ್ಲಿಲ್ಲ. ಏನಪ್ಪ ಇವತ್ತು ವಿಚಾರ?
0: ಸಿನಿಮಾದ ಟೈಟಲ್ ಟ್ರ್ಯಾಕ್ನ ಹಾಡ್ಬೇಕು ಮ್ಯಾಮ್.
4: ಹೌದಾ?

0: నా మెనుగుతారే, వెళ్ళి మోడద అంచి నింద మోడి బంద ఆశా కిరణ. ಆಯ್ತಪ್ಪ, ಸಂತೋಷ, ಶುಭಾಶಯಗಳು.
1: ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ.
0: ಸಂತೋಷ ಕಣಪ್ಪ.
1: ಓಕೆ, ಆಶಾ ಅವರು ಕರೆ ಮಾಡಿದ್ರು, ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡಿಸೋಣ.
2: ನಮಸ್ತೆ ರಕ್ಷಿತಾ.
1: ನಮಸ್ತೆ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀರಿ, ನೀವು ಚೆನ್ನಾಗಿದ್ದೀರಾ?
1: ನಾನು ಕೂಡ ಚೆನ್ನಾಗಿದ್ದೀನಿ ಮ್ಯಾಮ್. ತಿಂಡಿ ಆಯ್ತಾ?
2: ಓ, ತಿಂಡಿ ಆಯ್ತು, ದೋಸೆ ನಮ್ಮನೆಯಲ್ಲಿ.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್
2: ನಿಮ್ದು?
1: ಉಪ್ಪಿಟ್ಟು.
2: ಟಾಪಿಕ್ ಗೊತ್ತಾಯ್ತು.
1: ಯಾವ ಸಿನಿಮಾ ನೋಡ್ತಿದ್ದೀರಾ?
2: ನಾನು ಶುಭ ಮಂಗಳ ಚಿತ್ರದ್ದು.
1: ಓಕೆ.
2: ಶುಭ ಮಂಗಳ ಮುಹೂರ್ತವೇ, ಶುಭವೇ ಅಭಿಲಾಷೆಯ ಅಂತವೇ ಕರೆಯೋ

0: ಧನ್ಯವಾದಗಳು ರಕ್ಷಿತಾ.
1: ಓಕೆ, ಧನ್ಯವಾದಗಳು ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್ ಯು ವೆರಿ ಮಚ್.
1: ಥ್ಯಾಂಕ್ ಯು. ಸುನಂದ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ಕಾರಗಳು.
1: ಓಕೆ ಸತೀಶ್ ಸರ್, ಹೇಗಿದ್ದೀರಾ?
2: ನಾವು ಸೂಪರ್ ಕಣ್ರಿ. ಒಳ್ಳರು ಹೇಗಿದ್ದೀರಾ?
1: ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್.
2: ಕೇಳಿಸ್ತಾ ಇದೆಯಾ ಮೇಡಮ್?
1: ಕೇಳಿಸ್ತಾ ಇದೆ. ನಿಮಗೆ ಕೇಳಿಸ್ತಾ ಇದೆಯಾ?
2: ಹಾ ಕೇಳಿಸ್ತಾ ಇದೆ. ಸೂರು ಸ್ಲೋ ಇತ್ತು, ಅದಕ್ಕೆ ಕೇಳಿದೆ ಅಲ್ಲೇ ಆಚೆ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ.
1: ಓಕೆ, ನನಗೆ ಚೆನ್ನಾಗಿ ಕೇಳಿಸ್ತಾ ಇದೆ ಸರ್. ಹಾಗೆ ಏನ್ ತಿಂತೀರಿ ಸರ್?
2: ನಾವು ಇವತ್ತು ಇಡ್ಲಿ ಚಟ್ನಿ ಕಣ್ರಿ.
1: ಓ ಸೂಪರ್.
2: ಇಡ್ಲಿ ಮಾವಿನಕಾಯಿ ಚಟ್ನಿ ಇತ್ತು.
1: ಸೂಪರ್ ಕಾಂಬಿನೇಷನ್ ಅಲ್ಲ?
2: ಹೌದು ಹೌದು ಹೌದು.
1: ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಸರ್?
2: ನಿಮ್ದೇನು ತಿಂಡಿ?
1: ನಮ್ದು ಇವತ್ತು ಉಪ್ಪಿಟ್ಟು ಸರ್.
2: ಬಿಡಿ, ನೈಸ್.
1: ಯಾವ ಹಾಡು?
2: ನಾವು ಇವತ್ತು ಏನು ಟೈಟಲ್ ಸಾಂಗ್ ಹೇಳ್ತಾ ಇದ್ದೀರಿ ಅಲ್ವಾ?
1: ಹೌದು.
2: ನಾವು ಒಂದು ಟೈಟಲ್ ಸಾಂಗ್ ನಮ್ಮ ಅಣ್ಣವ್ರ ಹತ್ರ ಹೇಳೋಣ. ಅಣ್ಣವ್ರ ಫಿಲ್ಮ್ ಇದು.
1: ಹೇಳಿ ಸರ್
2: ಟೈಟಲ್ ಸಾಂಗ್. ಭಾಗ್ಯದ ಲಕ್ಷ್ಮಿ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ. ಕೃಪಮ ದೊರಕದ ಲೈಸೆನ್ಸ್ ದೊರಕುವುದುಂಟು, ದೊರಕದ ವಸ್ತು ದೊರಕುವುದುಂಟು. ಟೇಬಲ್ ಕೆಳಗಡೆ ನೋಟು ತಳ್ಳಿದರೆ ಎಲ್ಲ ಕೆಲಸಕ್ಕೂ ಫ್ಯಾಷನ್ ಉಂಟು. ಭಾಗ್ಯದ ಲಕ್ಷ್ಮಿ ಬಾರಮ್ಮ. ತುರು ತುರುರು ತುರುರು ತುರು ತುರುರು ತುರುರು. ಇಲ್ಲದ ಅಂದವ ಇದೆ ಎನ್ನುವರು, ಇಲ್ಲದ ಬುದ್ಧಿಯ ಇದೆ ಎನ್ನುವರು. ಒಲ್ಲದೆ ಹೋದರೂ ಓಲೈಸುವರು, ಬಲ್ಲಿದನಾದರೆ ಪಾದ ಹಿಡಿವರು. ಭಾಗ್ಯದ ಲಕ್ಷ್ಮಿ ಬಾರಮ್ಮ ತ್ರಿಪಮ. ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.
1: ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
2: ನಮಸ್ಕಾರ.
1: ಥ್ಯಾಂಕ್ ಯು. ಎಸ್, ಸತೀಶ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ದೀರಾ. ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟೇಕ್ ಅ ಶಾರ್ಟ್ ಬ್ರೇಕ್.
3: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
7: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
6: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಇವತ್ತು ತಂದಂತಹ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಟೈಟಲ್ ಟ್ರ್ಯಾಕ್ಸ್ನ ಹಾಡಬೇಕು. ಸಿನಿಮಾದ ಟೈಟಲ್ ಟ್ರ್ಯಾಕ್ಸ್ನ ಹಾಡಬೇಕು ಅಂತ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಇನ್ನಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡಿಸೋಣ. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ.
9: ತಿಂಡಿ
1: ಆಯ್ತಾ ಸರ್?
9: ಇನ್ನ ಇಲ್ಲ, ನಿಮ್ ಫೋನ್ ಮಾಡ್ತಾ ಇದ್ದೆ.
1: ಓಕೆ,
9: ಹಂಗಾಗಿ ಅಮ್ಮ ಬೈತಾ ಇದ್ರು ತಿಂಡಿ ಮಾಡಬಾ ಮೊದಲು ಅಂತ ಹೇಳಿ, ಆದ್ರೆ ಮೊದಲು ಮಾತಾಡ್ತೀನಿ ಆಮೇಲೆ ತಿಂಡಿ ಮಾಡ್ತಾನೆ ಅಂತ ಹೇಳಿ ಹೊರಗೆ ಬಂದೆ.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
9: ಗೊತ್ತಾಗಿದೆ.
1: ಯಾವ ಹಾಡನ್ನ ಹಾಡ್ತಾ ಇದೀರಾ ಸರ್?
9: ಮನೆಯ ಮಂತ್ರಾಲಯ ಚಿತ್ರದಿಂದ.
1: ಓಕೆ.
9: ಮನೆ ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ, ದೇವರಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ, ಅರಿತು ಬಾಳಲು ಜನ್ಮ ಸಾರ್ಥಕ. ಮನೆ ಮಂತ್ರಾಲಯ ಮನಸೆ ದೇವಾಲಯ. ಬಹಳ ತುಂಬಾ ಚಿತ್ರ, ಬಹಳ ಒಂದು ಕೌಟುಂಬಿಕ ಚಿತ್ರ, ಚಲನಚಿತ್ರ ಇದು. ನಾನು 8ನೇ ತರಗತಿಯಲ್ಲಿ ಇದ್ದಾಗ ನೋಡಿದ್ದಿದ್ದು.
1: ಓಕೆ.
9: ಸುಮಾರು ಒಂದು 25-30 ವರ್ಷ ಆಯ್ತು, 25 ವರ್ಷ ಆಯ್ತು.
1: ಓಕೆ, ಸೋ ಹಾಗೆ ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
9: ತುಂಬಾ ಧನ್ಯವಾದ ತಮಗೆ ಅವಕಾಶಕ್ಕಾಗಿ.
1: ಥ್ಯಾಂಕ್ ಯು. ಎಸ್, ವಿಠಲ್ ಗಾಯಕ್ವಾಡ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
10: ನಮಸ್ತೆ ಮೇಡಮ್. ಸತೀಶ್ ವಿದ್ಯಾನಗರ.
1: ನಮಸ್ತೆ ಸತೀಶ್ ಸರ್, ಹೇಗಿದ್ದೀರಾ?
10: ಆರಾಮಿದ್ದೀನಿ
1: ಸರ್. ನೀವು ಆರಾಮಿದ್ದೀರಾ?
10: ಗೀತಾ ಸರ್.

0: ನಗಲು ನೀನು ನುಡಿವ ಮಾತು ಹಾಡಂತೆ ಬಳಿಗೆ ಬಂದೆ ಮಿಂಚಂತೆ ಮೊರೆತು ಹೋದೆ ನಾ ಚಿಂತೆ ಚೆಲುವೆಯ ಸ್ನೇಹವೇನೋ ಒಲವಿನ ಭಾವವೇನೋ ಪ್ರಣಯದ ಕವಿತೆಯೇನೋ ಕಲಿಸಿದೆ ಬಂದು ನೀನು ಗೀತ ಸಂಗೀತ ಹರುಷ ಕಂಡ ಕಣ್ಣಲ್ಲಿ ಸರಸ ಕಂಡ ಮಾತಲ್ಲಿ ಸೊಗಸು ಕಂಡ ಕಣ್ಣಲ್ಲಿ ಸರಸ ಕಂಡ ಮಾತಲ್ಲಿ ಚೆಲುವೆಯ ಸ್ನೇಹವೇನೋ ಒಲವಿನ ಭಾವವೇನೋ ಗೀತ ಗೀತ ಸಂಗೀತ. ಥ್ಯಾಂಕ್ ಯು ಮೇಡಮ್.
1: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಸತೀಶ್ ಅವರು ಹಾಡನ್ನ ಹಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ನಮಸ್ಕಾರ ಮೇಡಮ್.
1: ನಮಸ್ತೆ ರಮೇಶ್ ಸರ್, ಹೇಗಿದ್ದೀರಿ?
2: ಆರಾಮದೀವ್ರಿ ಮೇಡಮ್, ನೀವ್ ಹೆಂಗದ್ರಿ?
1: ನಾವು ಆರಾಮಿದೀವ್ರಿ ಸರ್. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲೇನ್ರಿ ಸರ್?
2: ಎಲ್ಲಾರು ಒಳ್ಳೆ ಗೀತೆಗಳನ್ನ ಹಾಡಿದ್ರಿ. ನಾನು ಒಂದು ಯಜಮಾನ್ ಚಿತ್ರದಿಂದ ಹಾಡ್ತೇನ್ರಿ ಮೇಡಮ್.
1: ಹಾಡ್ರಿ.
2: ನಮ್ಮ ಮನೆಯಲ್ಲಿ ದಿನವೂ ನಿರುಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿಯ ಕರಗಲು ಸಾಧ್ಯವೇ. ಹೆಜ್ಜೆ ದಿನ ಸವಿಗೂಡಿತು ಪ್ರೀತಿಯ ಪರಮಾಣ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಹೆಜ್ಜೆ ದಿನ ಸವಿಗೂಡಿತು ಪ್ರೀತಿಯ ಪರಮಾಣ, ಪ್ರೀತಿಯ ಯಜಮಾನ. ಹಾಡು ಚಿಲಿಪಿಲಿ ಹಕ್ಕಿಗಳೇ, ಪ್ರೀತಿಯ ಭಾಷೆ ಕೇಳಿರಿ. ಕಣ್ಣಿನಂತ ಅಣ್ಣನು ತಾಯಿಯಾದನು ನೋಡಿರಿ. ಇಲ್ಲಿದೆಯು ಏರಿದರು ಮಗುವಿನ ಒಲುವೆ ತುಂಬಿದೆ. ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ. ಈ ಕಣ್ಣುಗಳೇ ಕೊಡೆಯಾಗಲಿ ಕಣ್ಣಿನ ಹನಿಯಲ್ಲಿ ಹೃದಯಕ್ಕೆ ಹೂ ಮಳೆ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ನಮಸ್ಕಾರ ಮೇಡಮ್, ಅವಕಾಶಕ್ಕೆ ಧನ್ಯವಾದ.
1: ನಮಸ್ತೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ರಮೇಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಾಗೆ ಯಾವ ಸಿನಿಮಾದ ಯಾವ ಹಾಡನ್ನ ಹಾಡ್ತಾರೆ ಅಂತ ಕೂಡ ಕೇಳೋಣ. ಹಲೋ
3: ಹಲೋ,
1: ನಮಸ್ತೆ
3: ಮೇಡಮ್. ಯಾಕೋ ವಾಯ್ಸ್ ಸ್ಲೋ ಕೇಳಿಸ್ತಿದೆ.
1: ಓಕೆ, ಇವಾಗ ಕೇಳಿಸ್ತಿದ್ಯಾ?
3: ಓಕೆ,
1: ಮಹೇಶ್ ಸರ್ ಹೇಗಿದ್ದೀರಾ? ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಸರ್?
3: ಒಂದ್ ಫೇವರೇಟ್ ಸಾಂಗ್ ಹೇಳ್ಬಿಡ್ತೀವಿ ಮೇಡಮ್.
2: ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ, ಸುರಿದನು ಶೃಂಗಾರ ಕಾವ್ಯ ಬರೆದನು ಸಂಗೀತ ಸಾರ, ಸುರಿದನು ಉಸಿರ ಹಿಡಿದ ತಂತಿ ಕಡಿದ. ಇನ್ನು ಮೌನ ಗಾನವೇ ಶೃಂಗಾರ ಕಾವ್ಯ ಬರೆದನು. ಕಲೆಗಾರ ಕಡೆದು ಕರುಬಿದ, ಕಥೆಗಾರ ಕಥೆಯ ಕೆಡಿಸಿದ. ಹೊಣೆಗಾರ ಹರಸಿ ಅಲುಬಿದ, ಬಳೆಗಾರ ಬರವ.

0: ರಕಾಯ ಬರೆದನು ಸಂಗೀತ ಸಾರ ಸುರಿದನು. ಈ ಸಾಂಗ್ ಮೇಡಮ್.
1: ಓಕೆ, ಧನ್ಯವಾದಗಳು ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಎಸ್, ಮಹೇಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಹಾಡಬಹುದು, ಹಾಗೆ ನಿಮ್ಮ ನೆಚ್ಚಿನ ಸಿನಿಮಾದ ಟೈಟಲ್ ಟ್ರ್ಯಾಕ್ನ ಕೂಡ ಹಾಡಬಹುದಾಗಿದೆ. ಸೊ ಹಾಗೆ ಟೈಟಲ್ ಟ್ರ್ಯಾಕ್ಗಳು ಸಿನಿಮಾವನ್ನು ಪರಿಚಯಿಸೋದಕ್ಕೆ, ಹಾಗೆ ಸಿನಿಮಾ ಒಂದು ರೀತಿಯ ಸಿನಿಮಾವನ್ನು ಬಿಲ್ಡಪ್ ಅಂತ ಏನು ಹೇಳ್ತೀವಿ, ಆ ರೀತಿ ಒಂದು ಸಿನಿಮಾದ ಬಗ್ಗೆ ಒಂದು ಬಿಲ್ಡಪ್ ಕೊಡೋದಕ್ಕಾಗಿರ್ಬೋದು, ಅದ್ರ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟ್ನ ತೋರಿಸೋದಕ್ಕಾಗಿ ಈ ರೀತಿ ಟೈಟಲ್ ಟ್ರ್ಯಾಕ್ಸ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವ್ರನ್ನ ಮಾತಾಡ್ಸೋಣ. ಹಲೋ.
2: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ, ಯಾರಿದು ಮಾತಾಡ್ತಿರೋದು?
2: ಪರಶುರಾಮ್ ಅಂತ.
1: ಪರಶುರಾಮ್ ಅವರು ಹೇಗಿದ್ದೀರಾ ಸರ್?
2: ನಾನು
1: ಕೂಡ ಚೆನ್ನಾಗಿದ್ದೀನಿ ಸರ್. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ಹಾಡಿ ಸರ್.
2: ನೀನಾಗಲಿ ಮುಂದೆ ಸಾಗುನು ಬಯಸಿದ್ದು ಬಾಳಲಿ ಬಯಸಿದ್ದೆಲ್ಲ ಅಷ್ಟೇ.
1: ಓಕೆ, ನಾನು ಕೇಳಿದ್ದು ಟೈಟಲ್ ಟ್ರ್ಯಾಕ್ ಸರ್, ಅದೇ ಸಿನಿಮಾದ ಹೆಸರು ಬರುವಂಥದ್ದು. ನೀವು ಹೇಳಿದ್ದು ಮುಸ್ತಾಜೆ ಮಾತಿನ ಒಂದು ಹಾಡಾಗಿತ್ತು. ಸೊ ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ದಯವಿಟ್ಟು ಕರೆ ಮಾಡುವಾಗ ಆ ಒಂದು ಟಾಪಿಕ್ನ ತಿಳ್ಕೊಂಡು ಹಾಗೆ ಕರೆ ಮಾಡಿ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಬೇರೆಯವರು ತಯಾರಿ ನಡೆಸ್ಕೊಂಡಿರ್ತಾರೆ, ಸಿನಿಮಾದ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ರೆಡಿ ಆಗಿರ್ತಾರೆ. ಆದ್ದರಿಂದ ಹಾಡುವಾಗ ದಯವಿಟ್ಟು ಒಂದು ಸರ್ತಿ ಟಾಪಿಕ್ನ ಕನ್ಫರ್ಮ್ ಮಾಡಿಕೊಂಡು ಹಾಡಿ ಅಂತ ಹೇಳ್ತಾ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತಾಡ್ಸೋಣ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹಾಡುಗಳನ್ನು ಹಾಡ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಸಿನಿಮಾದ ಒಳ್ಳೊಳ್ಳೆ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ತುಂಬ ಚೆನ್ನಾಗಿ ಹಾಡುಗಳನ್ನು ಹಾಡ್ತಾ ಇದ್ದೀರಾ. ಹಾಗೆಯೇ ಕರೆ ಮಾಡಿದ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9862279686096 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಮೂಲಕ ವಾಯ್ಸ್ ನೋಟ್ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನೀವು ತಿಳಿಸಿದಂತಹ ಫೀಡ್ಬ್ಯಾಕ್ಸ್ಗಳನ್ನು ಭಾನುವಾರ ಸಂಜೆ 4:30ಕ್ಕೆ ಭಾವಬಾನುಲಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದೆ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕಥೆಯನ್ನು ಹೇಳೋದಕ್ಕೆ ಬರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಟಟಾ ಬಾಯ್, ಹ್ಯಾವ್ ಅ ನೈಸ್ ಡೇ. ನೀವು ಇಷ್ಟೊತ್ತು ಕೇಳಿದ್ದು ಬೆಂತಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆಡಿಯೋ ಬುಕ್ ಇದು ಇವತ್ತಿನ ಟ್ರೆಂಡ್.
1: ನಿಮ್ಮ ಕೃತಿಯನ್ನು ಆಡಿಯೋ ಬುಕ್ ಮಾಡಲು ಸೂಕ್ತವಾಗಿರುವ ಸ್ಟುಡಿಯೋ ಅಗತ್ಯವಿದೆಯೇ?
0: ನ್ಯೂ ಕಮರ್ಸ್ ನ ಸಾಹಸ ಮ್ಯೂಸಿಕಲ್ ಆಲ್ಬಮ್.
1: ನಿಮ್ಮ ಕನಸಿನ ಮ್ಯೂಸಿಕ್ ಆಲ್ಬಮ್ ರೂಪಿಸಲು ಸ್ಟುಡಿಯೋಗಾಗಿ ಹುಡುಕಾಟ ನಡೆಸುತ್ತಿದ್ದೀರಾ? ನಿಮ್ಮ ಪ್ರಾಜೆಕ್ಟ್ ಡಾಕ್ಯುಮೆಂಟರಿಗೆ ವಾಯ್ಸ್ ಓವರ್ ಕೊಡಲು ಸ್ಟುಡಿಯೋ ಬೇಕಿದೆಯೇ? ಶಿವಮೊಗ್ಗ ನಗರದಲ್ಲಿಯೇ ಇದೆ ಉತ್ತಮ ಗುಣಮಟ್ಟದ ಸ್ಟುಡಿಯೋ. ವಿವರಗಳಿಗೆ 7259176279 ಈ ಸಂಖ್ಯೆಗೆ ಕರೆ ಮಾಡಿ.
0: ನಿಮ್ಮ ಪ್ರತಿಭೆ ಅನಾವರಣಕ್ಕಿರಲಿದೆ ನಮ್ಮ ಬೆಂಬಲ.
2: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಕತೆ ಹೇಳೋದು, ಕತೆ ಓದೋದು, ಕತೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ, ಅಯ್ಯೋ ನೀನೊಬ್ಬ ಮರಯ್ಯ, ಕಥೆ ಹೊಡಿಬೇಡ ಅಂತ ಹೇಳಿ ಹೇಳ್ತಿರ್ತೀವಲ್ವಾ? ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ, ಅಥವಾ ನಮ್ಮ ಒಂದು ಹುಟ್ಟಿನಿಂದಲೇ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವ್ರು ಇರ್ತಾ ಎಲ್ಲ ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು, ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂತ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನ ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ? ಆ ಕಥೆಗಳನ್ನ ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗ, ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಈ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ ಅಲ್ವಾ? ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಕಥೆಯನ್ನ ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಹಾಗೆ ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಈ ಬಂಧನ ಅಂತ ಹೇಳಿ ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ. 2 ವರ್ಷಗಳ ಬಳಿಕ ಚೈತ್ರಾಳನ್ನು ನೋಡಿದ ಜೀವನ್ ತಲೆಯಲ್ಲಿ 1000 ನೆನಪುಗಳ ಪ್ರವಾಹ ಮತ್ತು ಆಶ್ಚರ್ಯ. ಹಲವು ವರ್ಷಗಳಿಂದ ಅವನ ಉಸಿರಲ್ಲಿ ಉಸಿರಾಗಿದ್ದವಳು, ಪ್ರತಿ ಗಳಿಗೆಯಲ್ಲೂ ನೆನಪಾಗುತ್ತಿದ್ದವಳು. ಅವಳನ್ನು ಅವನು ಯಾವತ್ತೂ ಮಾತನಾಡಿಸೇ ಇರಲಿಲ್ಲ. ಅವಳನ್ನು ಯಾವತ್ತು ಪ್ರೀತಿಸೋಕೆ ಶುರು ಮಾಡಿದ್ದು ಅದು ಗೊತ್ತಿಲ್ಲ. ಯಾಕೆ ಅಷ್ಟೊಂದು ಇಷ್ಟ ಆದ್ಲು ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಳನ್ನು ದೇವಸ್ಥಾನದಲ್ಲಿ ನೋಡಿದಾಗ, ಬಸ್ ಸ್ಟಾಪ್ನಲ್ಲಿ ನೋಡಿದಾಗ, ಪಾರ್ಕ್ನಲ್ಲಿ ಮಕ್ಕಳ ಜೊತೆ ನೋಡಿದಾಗ, ಹೀಗೆ ತುಂಬ ಸಲ ಯಾವಾಗ ಅವಳನ್ನು ನೋಡಿದಾಗಲೂ ಅವಳಿನ್ನೂ ಹೆಚ್ಚು ಹೆಚ್ಚು ಇಷ್ಟ ಆಗ್ತಿದ್ಲು. ಕಾರಣ ಅವಳ ಸ್ವಭಾವ. ಆದರೂ ತನ್ನ ಪ್ರೀತಿಯನ್ನು ಹೇಳೋ ಧೈರ್ಯ ಮಾಡಿರಲಿಲ್ಲ. ಸುಮಾರು 4 ವರ್ಷಗಳಿಂದ ಪ್ರೀತಿ ಮಾಡ್ತಿದ್ರು ಕೂಡ. ಆದರೂ ಅವಳನ್ನು ಕಳ್ಕೊಳ್ತೀನಿ ಅನ್ನೋ ಭಯ ಎಳ್ಳಷ್ಟು ಇರಲಿಲ್ಲ. ಏನೋ ಒಂದು ನಂಬಿಕೆ, ಖಂಡಿತ ಅವಳು ನನ್ನವಳೇ ಅಂತ. ಅವಳನ್ನು ನೋಡಿ 2 ವರ್ಷಗಳು ಕಳೆದಿತ್ತು. ಚೆನ್ನೈಗೆ ಬಂದಾಗಿನಿಂದ ಮೈಸೂರಿಗೆ 7-8 ಬಾರಿ ಹೋಗಿದ್ದಳು. ಅವಳನ್ನು ನೋಡೋಕೆ ಮಾತ್ರ ಆಗಿರಲಿಲ್ಲ. 2 ವರ್ಷಗಳಿಂದ ಅವಳನ್ನು ನೋಡದೇ ಇದ್ರೂ ಅವಳು ನನ್ನ ಮನಸ್ಸಿನಿಂದ ಒಂಚೂರು ಕದಲದೆ ಭದ್ರವಾಗಿ ಬೇರೂರಿದ್ಲು. ಅವಳನ್ನು ನೋಡಿದಾಗಲೆಲ್ಲ ತನ್ನ ಮೊಬೈಲ್ನಲ್ಲಿ ತೆಗೆದುಕೊಂಡಿದ್ದ ಫೋಟೋಸ್ನ ದಿನಗಳಲ್ಲಿ ಎಷ್ಟು ಸಾರಿ ನೋಡಿದ್ದಾನೋ ಲೆಕ್ಕವೇ ಇರಲಿಲ್ಲ. ಆದರೆ 1 ತಿಂಗಳಿನಿಂದ ನಿನಗೊಂದು ಹುಡುಗಿ ನೋಡಿದ್ದೀನಿ, ತುಂಬ ಒಳ್ಳೆ ಹುಡುಗಿ. ನಾನು ದೇವಸ್ಥಾನದಲ್ಲಿ ಬಿದ್ದಿದ್ದಾಗ ಹಿಂದು ಮುಂದು ನೋಡದೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತಾನೇ ರಕ್ತ ಕೊಟ್ಟು ನಾನು ಮೊಬೈಲ್ ತೆಗೆದುಕೊಂಡಿರಲಿಲ್ಲ. ಅಂಥದ್ರಲ್ಲೂ ಹೇಗೋ ಕಷ್ಟಪಟ್ಟು ಮನೆ ಅಡ್ರೆಸ್ ಹುಡುಕಿ ನಿಮ್ಮಪ್ಪನ ಕರೆದುಕೊಂಡು ಬಂದು ನನಗೆ ಪ್ರಜ್ಞೆ ಬರೋವರೆಗೂ ಅಲ್ಲೇ ಇದ್ಲು. ನನಗೆ ಅವಳೇ ನನ್ನ ಸೊಸೆ ಆಗಬೇಕು ಅಂತ ತುಂಬ ಆಸೆ ಕಣು. ಈಗಷ್ಟೇ ಅಲ್ಲ, ಮೊದಲೂ ಅವಳನ್ನು ದೇವಸ್ಥಾನದಲ್ಲಿ ನೋಡಿದಾಗಲೆಲ್ಲ ಹಾಗೇ ಅನ್ನಿಸ್ತಿತ್ತು ಅಂತ ಅಮ್ಮ ಹೇಳಿದಾಗಿನಿಂದ ತಲೆ ಕೆಟ್ಟಿತ್ತು. ಆದರೂ ಮನೆಗೆ ಹೋದಾಗ ಅಮ್ಮಂಗೆ ಅರ್ಥ ಮಾಡಿಸಿದ್ರಾಯ್ತು ಅಂತ ಸುಮ್ಮನಾಗಿದ್ದ. ಆದರೆ 3 ದಿನಗಳ ಹಿಂದೆ ಕಾಲ್ ಮಾಡಿ ಆ ಹುಡುಗಿನನ್ನ ನೋಡ್ಕೊಂಡು ಹೋಗೋಕೆ ಅಂತ 3 ವಾರಗಳ ಹಿಂದೆ ಬಂದಿದ್ಲು. ಜೊತೆಗೆ ಅವರಮ್ಮನೂ ಬಂದಿದ್ರು. ಆಗ ಅವರ ಫೋನ್ ನಂಬರ್ ತೆಗೆದುಕೊಂಡಿದ್ದೆ. ದೇವಸ್ಥಾನದಲ್ಲೂ ಸಿಕ್ಕಿದ್ರು. ಮೊನ್ನೆ ಕಾಲ್ ಮಾಡಿ ಮದುವೆ ಬಗ್ಗೆ ಕೇಳಿದೆ. ಅವರು ಒಪ್ಪಿದ್ದಾರೆ. ಇವತ್ತು ನಾನು ಅವರು ನಿಮ್ಮಿಬ್ಬರ ಜಾತಕ ತಗೊಂಡು ಹೋಗಿದ್ವಿ, ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗುತ್ತದೆ. ಈ ಭಾನುವಾರ ದಿನ ತುಂಬ ಚೆನ್ನಾಗಿದೆಯಂತೆ, ನಿಶ್ಚಿತಾರ್ಥಕ್ಕೆ ನೀನು ನಾಡಿದ್ದು ಹೊರಡು ಅಂದಾಗ ಸಿಟ್ಟು ನೆತ್ತಿಗೇರಿತ್ತು. 1 ತಿಂಗಳಿನಿಂದ ತಡೆದಿದ್ದ ಎಲ್ಲ ಮಾತುಗಳು ನಿನ್ನೆ ಹೊರಬಂದಿದ್ವು. ಆದರೆ ಅಮ್ಮ ಅವತ್ತು ಗೋಳಾಡಿ ಕೊನೆಗೆ ಸಾವಿನ ಮಾತೆಲ್ಲ ಆಡಿದಾಗ ಅವರ ಮಾತಿಗೆ ಒಪ್ಪಲೇಬೇಕಾಯಿತು. ಫೋನಿಟ್ಟು 1 ಗಂಟೆ ಯೋಚಿಸಿದ ಮೇಲೆ ಒಂದು ನಿರ್ಧಾರಕ್ಕೆ ಬಂದಿತ್ತು ಮನಸ್ಸು. ಆಗುವುದು ನಿಶ್ಚಿತಾರ್ಥ ತಾನೆ, ಮದುವೆ ಅಲ್ವಲ್ಲ. ಆ ಹುಡುಗಿ ಹತ್ರ ಮಾತನಾಡಿ ತಿಳಿಸಿ ಹೇಳಿ ಅಮ್ಮನ ಒಪ್ಪಿಸ್ಬೇಕು ಅಂತ ಮತ್ತೆ ಅವತ್ತೇ ಏನೇ ಆದರೂ ಚೈತ್ರನ ಹುಡುಕಿ ತನ್ನ ಪ್ರೀತಿನ ಹೇಳಬೇಕು, ಇನ್ನೂ ತಡ ಮಾಡಬಾರ್ದು ಅಂತ. ಏನೇ ಆದರೂ ಚೈತ್ರನ ಬಿಟ್ಟು ಬೇರೆ ಯಾರಿಗೂ ಆ ಮನಸ್ಸಲ್ಲಿ ಜಾಗ ಇಲ್ಲ. ಆದ್ರಿಂದಲೇ ಅವರಮ್ಮ ಕಳಿಸಿದ್ದ ಫೋಟೋ ಕಡೆ ಕಣ್ಣು ಹಾಯಿಸಿರಲಿಲ್ಲ. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಸೊ ಹಾಗೆ ನಾನಾಗಲೇ ನಿಮಗಾಗಿ ಇವತ್ತು ಈ ಬಂಧನ ಎನ್ನುವಂತಹ ಕಥೆಯನ್ನು ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಕಥೆ ಮುಂದೆ ಏನಾಗುತ್ತೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಭಾನುವಾರ ಮನಸ್ಸಿಲ್ಲದ ಮನಸ್ಸಿನಲ್ಲಿ ನಿಶ್ಚಿತಾರ್ಥಕ್ಕೆ ರೆಡಿಯಾಗಿದ್ದ ಜೀವನ್. ನಿಶ್ಚಿತಾರ್ಥದಲ್ಲಿ ಹುಡುಗಿ ಬೆರಳಿಗೆ ಉಂಗುರ ತೊಡಿಸುವವರೆಗೂ ತಲೆಯನ್ನ ಎತ್ತದೇ ಇದ್ದವನಿಗೆ ಉಂಗುರ ತೊಡಿಸುವಾಗ ಅನಿವಾರ್ಯವಾಗಿ ಕಣ್ಣಿಗೆ ಬಿದ್ದ. ತನ್ನ ಎದುರಿಗೆ ನಿಂತು ಬೆರಳು ನೀಡಿದ್ದ ಹುಡುಗಿ ಕಂಡಾಗ ಅತ್ಯಾಶ್ಚರ್ಯ, ಕಣ್ಣಂಚಲ್ಲಿ ನೀರು ಜಾರಿತ್ತು. ಗೊಂಬೆಯಂತೆ ಎದುರಿಗೆ ನಿಂತಿದ್ದವಳು ತನ್ನ ಉಸಿರಿನ ಒಡತಿ. ನಂಬಲ ಸಾಧ್ಯ. ಹುಡುಗನಿಗೆ ತಕ್ಷಣ ತಾಯಿಯ ಕಡೆ ತಿರುಗಿ ಅತೀವ ಸಂತೋಷದಿಂದ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಲವ್ ಯು ಅಂದಾಗ ಅವರ ತಾಯಿಯನ್ನು ಸೇರಿ ಅಲ್ಲಿದ್ದವರಿಗೆ ಆಶ್ಚರ್ಯ. ಎಷ್ಟು ಹೊತ್ತಿಂದ ಒಂದು ಮಾತನಾಡದೆ ಎತ್ತಲು ನೋಡುತ್ತಾ ನಿಂತಿದ್ದ ಹುಡುಗನಿಗೆ ಇದ್ದಕ್ಕಿದ್ದಂತೆ ಯಾಕಿಷ್ಟು ಖುಷಿಯಾಯಿತೆಂದು. ಎಲ್ಲ ಕಾರ್ಯಗಳು ಮುಗಿದ ನಂತರ ನಿಮ್ಮ ಹತ್ರ ಏನೋ ಮಾತಾಡಬೇಕು ಮಧ್ಯಾಹ್ನ ಅಂತ ಮೆಸೇಜ್ ಮಾಡಿದ್ರಲ್ಲ ಅಂತ ಚೈತ್ರ ಕೇಳಿದಾಗ ನೆನಪಾಯ್ತು. ಬೆಳಗ್ಗೆ ಅಮ್ಮನ ಹತ್ರ ಅವಳ ನಂಬರ್ ತಗೊಂಡು ಮೆಸೇಜ್ ಮಾಡಿದ್ದು ಖುಷಿಯಲ್ಲಿ ಮರೆತೇ ಹೋಗಿತ್ತು. ಇಬ್ಬರೂ ಬಂದು ಟೆರೆಸ್ ಮೇಲೆ ನಿಂತಿದ್ರು. ಅವನು ಮಾತಾಡಬೇಕು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಚೈತ್ರನೇ ಮಾತು ಶುರು ಮಾಡಿದ್ಲು. ನಾನು ನಿಮ್ಮನ್ನ ಮೊದಲು ನೋಡಿದ್ದು 3 ವರ್ಷಗಳ ಮುಂಚೆ. ಅವತ್ತು ನೀವು ಬಸ್ಸಲ್ಲಿ ಒಂದು ಹುಡುಗಿನ ಯಾರೋ ಕೆಟ್ಟದಾಗಿ ಚುಡಾಯಿಸಿದ ಅಂತ ಅವನಿಗೆ ಹೊಡೆದು ಬುದ್ಧಿ ಹೇಳಿದ್ರಲ್ಲ ಆಗ, ಅವತ್ತು ಆ ಹುಡುಗಿ ಯಾರು ಅಂತಾನು ನೋಡದೆ ಹೊರಟು ಹೋದ್ರಿ ನೀವು. ಅವತ್ತೇ ನೀವು ನನಗೆ ತುಂಬ ಇಷ್ಟ ಆಗಿದ್ರಿ. ಮತ್ತೆ ನಿಮ್ಮನ್ನು ನೋಡಿದ್ದು ಅದಾಗಿ 2 ತಿಂಗಳ ನಂತರ, ನಮ್ಮ ಕಾಲೇಜ್ ಕಾಂಪಿಟೇಷನ್ ಒಂದರಲ್ಲಿ ನೀವು ಸೆಮಿನಾರ್ ಕೊಡುವಾಗ. ಅವತ್ತು ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ನಿಮ್ಮ ಹೆಸರು ಗೊತ್ತಾಗಿತ್ತಲ್ಲ, ಆದ್ರಿಂದ ನೀವು ಫೇಸ್ಬುಕ್ಕಲ್ಲಿ ಇದ್ದೀರಾ ಅಂತ ಹುಡುಕಿದ್ದೆ. ಸಿಕ್ಕಿದ್ರಿ. ಅವತ್ತಿಂದ ಫೇಸ್ಬುಕ್ಕಲ್ಲಿ ನಿಮ್ಮ ಫೋಟೋನ ಒಂದು ದಿನಕ್ಕೆ ಎಷ್ಟು ಸಾರಿ ನೋಡಿದ್ದೇನೆ ಅಂತ ಲೆಕ್ಕನೇ ಇಲ್ಲ. ನೀವು ಖಂಡಿತ ಒಂದ್ಸಲ ಒಂದಿನ ಸಿಕ್ಕೇ ಸಿಗ್ತೀರಾ ಅಂತ ದೃಢವಾಗಿ ನಂಬಿದ್ದೆ. ಆದರೆ ಅಮ್ಮ ಈ ಮದುವೆಗೆ ಒಪ್ಪಲೇಬೇಕು ಅಂತ ಹಠ ಹಿಡಿದಿದ್ದಾಗ ನನ್ನ ನಂಬಿಕೆ ಪೂರ್ತಿ ಕಳೆದುಕೊಂಡಿದ್ದೆ. ಆದರೆ ಇವತ್ತು ನಿಮ್ಮನ್ನು ನೋಡಿದಾಗ ಪ್ರಪಂಚದ ಎಲ್ಲ ಖುಷಿನೂ ಸಿಕ್ಕಂತಾಗಿತ್ತು. ಆದರೆ ಈಗ ಸ್ವಲ್ಪ ಭಯ ಇದೆ. ನೀವು ಬೆಳಗ್ಗೆಯಿಂದ ತುಂಬ ಬೇಜಾರಲ್ಲಿದ್ದಿರಿ. ಖುಷಿಲಿ ಇಷ್ಟೊಂದು ಮಾತಾಡಿಬಿಟ್ಟೆ, ಮುಖ್ಯವಾದದ್ದನ್ನೇ ಕೇಳಲಿಲ್ಲ ನಾನು. ನಿಮಗೆ ಇಷ್ಟ ಆದ್ನಾ ಈ ಮದುವೆ? ನಿಮಗೆ ಒಪ್ಪಿಗೆ ಇದೆಯಾ? ಚೈತ್ರ ಇಷ್ಟು ಹೇಳಿ ಜೀವನ್ ಕಡೆ ತಿರುಗಿದಾಗ ಅವನ ಮುಖದ ಭಾವನೆ ಎಲ್ಲವನ್ನೂ ಹೇಳಿದಂತಿತ್ತು. ಅವನು ಸುಮ್ಮನೆ ಅವಳನ್ನು ತಬ್ಬಿ ನಿಂತು 1 ನಿಮಿಷದ ನಂತರ ಹೇಳ್ದ, 4 ವರ್ಷಗಳಿಂದ ನನ್ನ ಹೃದಯದ ಬಡಿತ ನೀನು, ಮುಂದೇನೂ ಕೂಡ ಅದು ನಿಲ್ಲೋವರೆಗೇನು. ಇಷ್ಟು ಹೇಳಿ ತನ್ನ ಅಪ್ಪುಗೆ ಇನ್ನೂ ಬಿಗಿಯಾಗಿಸಿದ. ಚೈತ್ರಾಳ ಕಣ್ಣಿಂದ ಆನಂದ ಭಾಷ್ಮ ಜಾರಿತ್ತು. ಆ ಕ್ಷಣದಲ್ಲಿ ಇಬ್ಬರ ಮನಸ್ಸುಗಳಲ್ಲಿ ಒಂದೇ ಹಾಡು ಮುಳುಗುತ್ತಿತ್ತು, ಈ ಬಂಧನ ಜನುಮ ಜನುಮದ ಅನುಬಂಧನ. ಒಂದು ಅದ್ಭುತವಾಗಿರುವಂತಹ ಕಥೆ, ಹಾಗೆ ಒಂದು ಪ್ರೀತಿಯನ್ನ ತುಂಬಾ ಸೊಗಸಾಗಿ ಕಟ್ಟಿಕೊಟ್ಟಿರುವಂತಹ ಒಂದು ಕಥೆ ಅಂತಾನೆ ಹೇಳಬಹುದು. ಹಾಗೆ ಈ ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ, ಲವ್ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುಮ್ಮನೆ ತಮಾಷೆಗೆ ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದರೆ. ಹೂವು ತುಂಬಾನೇ ಮುರಿದು, ನೀನೇ ಆ ಹೂವಾದ್ರೆ. ಎಟುಕುವ ತಾರೆ ನಲುಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್. ರೈಟ್
1: ರೈಟ್
0: ಜೂಟ್
1: ಜೂಟ್.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಸಂಡೇ ಸ್ಪಾಟ್ಲೈಟ್ ಈ ಭಾನುವಾರದ ವಿಶೇಷ.

मुख्य अतिथि धनपाल सिंह रजपूत, सिंगर, लिरिसिस्ट, म्यूजिक डायरेक्टर, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100+ ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೆ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಸಂಡೆ ಸ್ಪಾಟ್ಲೈಟ್ ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100 ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ, ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೇ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ,
3: ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಜುಬಿದಾಗಿ ಜಿಗಜುಬೆ ಜಗಜುಂಬಿದಾಗಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಸಂಡೇ ಸ್ಪಾಟ್ಲೈಟ್, ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100+ ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೆ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.

ನಮಸ್ಕಾರ. ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಡಾಕ್ಟರ್ ಕವಿತಾ ಎಂಎನ್. ಶ್ರೀ ಮಧ್ಯಾಹ್ನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕಬ್ಬಹಳ್ಳಿ, ಗುಂಡ್ಲುಪೇಟೆ ತಾಲೂಕು. ಇಲ್ಲಿ ಪ್ರಭಾರ ಪ್ರಾಂಶುಪಾಲಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಎಂಎ ಪರೀಕ್ಷೆಗೆ 1913-14 ಬರೆದ ಸಂಶೋಧನಾ ಪ್ರಬಂಧದ ಮುಂದುವರೆದ ಭಾಗವನ್ನು ಓದುತ್ತಿರುವೆ. ಸಾಕಷ್ಟು ಬುದ್ಧಿವಂತ ಲೇಖಕನೊಬ್ಬನು ಪಾಮಿರಾ ದೇಶ ನಾಶ ಹೊಂದಿದ ನಂತರ ಭಾರತ ಮತ್ತು ರೋಮ್ ನಡುವಣ ನೇರ ವ್ಯಾಪಾರ ನಿಂತು ಹೋಯಿತು ಎಂದು ಧೈರ್ಯವಾಗಿ ಹೇಳಿದ್ದಾನೆ. ಇತನೇ ಹೇಳಿದಂತೆ ರೋಮನ್ರು ಇಥಿಯೋಪಿಯಾದ ಪ್ರಮುಖ ಬಂದರೂ ಆದ ಅಡುಲೆ ಎಂಬುದನ್ನು ತಮ್ಮ ವ್ಯಾಪಾರಿ ಕೇಂದ್ರವನ್ನಾಗಿರಿಸಿಕೊಂಡಿದ್ದರು ಮತ್ತು ಕಾನ್ಸ್ಟ್ಯಾಂಟಿನ್ ಪ್ರದೇಶದಲ್ಲಿ ಹೆಚ್ಚಿನ ಆರ್ಥಿಕ ಸಮೃದ್ಧಿ ಹೊಂದಿದ್ದರೂ ಅವರ ವ್ಯಾಪಾರಿ ಚಟುವಟಿಕೆಗಳು ಅಡುಲೆಗಿಂತ ಮುಂದೆ ವಿಸ್ತಾರವಾಗಲೇ ಇಲ್ಲ. ಆದರೆ ಪುರಾತನ ವಸ್ತುಶಾಸ್ತ್ರದ ಸಂಶೋಧನೆ ಮತ್ತು ಐತಿಹಾಸಿಕ ದಾಖಲೆಗಳು ಮೇಲೆ ವಿವರಿಸುತ್ತಿದ್ದಕ್ಕೆ ವಿರುದ್ಧವಾಗಿರುವ ಸಂಗತಿಗಳನ್ನು ಸಾರುತ್ತವೆ. ಇವುಗಳ ಪ್ರಕಾರ ಮಿಸ್ಟರ್ ವಿನ್ಸೆಂಟ್ ಸ್ಮಿತ್ ಹೀಗೆ ಅಭಿಪ್ರಾಯ ಪಡುತ್ತಾರೆ. ವ್ಯಾಪಾರದಲ್ಲಿ ತೊಡಗಿರುವ ಹಲವಾರು ರೋಮನ್ ವಸಾಹತುಗಳ ಪ್ರಜೆಗಳು ನಮ್ಮ ಯುಗದ ಮೊದಲ 2 ಶತಮಾನಗಳ ಅವಧಿಯಲ್ಲಿ ದಕ್ಷಿಣ ಹಿಂದೂಸ್ತಾನದಲ್ಲಿ ನೆಲೆಸಿದ್ದರು. ಇವರಲ್ಲಿ ಕೆಲವರು ಬಲಶಾಲಿ ಯುವಕರೆಂದು ವರ್ಣಿಸಲ್ಪಟ್ಟು ಕವಚಧಾರಿ ದೇಹದ ಹಾಗೂ ಮೂಕರಾದ ಮ್ಲೇಚರೆಂದು ಹೆಸರನ್ನು ಉಳ್ಳ ತಮಿಳು ರಾಜರುಗಳಿಗೆ ಅಂಗರಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು. ಇನ್ನುಳಿದ ಕೆಲವರು ವ್ಯಾಪಾರಿಗಳಾಗಿದ್ದರು ಮತ್ತು ಇವರು ಬಂಗಾರ ನೀಡಿ ಭಾರತದ ಮೆಣಸನ್ನ ಮಜಲಿಸ್ ಬಂದರಲ್ಲಿ ಸ್ವೀಕರಿಸುತ್ತಿದ್ದರು. ಒಟ್ಟಿನಲ್ಲಿ ಅಂದು ಯವನರು ವ್ಯಾಪಾರಿಗಳಂತೆ ಪಾಂಡ್ಯರ ಹಾಗೂ ಇನ್ನಿತರ ತಮಿಳು ರಾಜರುಗಳ ಸೇವಕರಂತೆ ಭಾರತದಲ್ಲಿ ನೆಲೆಸಿದ್ದರು. ಮುಂದುವರೆದು ಪಾಂಡ್ಯ ಆರ್ಯಪಡೆ ಕಾಡರೇತ ನೆಡುಂಜ ಚೆಲಿಯನ್ರ ಆಳ್ವಿಕೆಯಲ್ಲಿ ರೋಮನ್ ಸೈನಿಕರನ್ನು ಮಧುರ ಕೋಟೆಯ ಕಾವಲಿಗಾಗಿ ಸಹ ನೇಮಕ ಮಾಡಿಕೊಳ್ಳಲಾಗಿತ್ತು. ಈ ಮೂಲಗಳಲ್ಲದೆ ನಾಣ್ಯ ವಿಷಯದ ಮೂಲ ಸಹ ರೋಮ್ ಮತ್ತು ಭಾರತದ ನಿಕಟ ವ್ಯಾಪಾರಿ ಸಂಬಂಧಗಳಿಗೆ ಆಧಾರಗಳನ್ನು ಒದಗಿಸುತ್ತವೆ. ಮಾರ್ಕ್ ಆಂಟೋನಿಯ ಕಾಲದಿಂದ ಜಸ್ಪೀನಿಯನ್ ಕಾಲದವರೆಗೆ ಅಂದರೆ ಕ್ರಿಸ್ತಪೂರ್ವ 30 ಕ್ರಿಸ್ತಶಕ 550 ಪಾರ್ಥಿಯ ಮತ್ತು ಸ್ಯಾನ್ಸಿನಿಯ ಅವರ ವಿರುದ್ಧ ರೋಮ್ ಮತ್ತು ಭಾರತದ ಮೈತ್ರಿ ಒಂದು ರಾಜಕೀಯ ಪ್ರಾಮುಖ್ಯತೆಯನ್ನ ಪಡೆದಿತ್ತು. ರೋಮ್ ಇಂಡಸ್ ಕಣಿವೆ ಮತ್ತು ಬ್ಯಾಂಕ್ರಿಯಾ ಪ್ರದೇಶಗಳನ್ನು ವಶಪಡಿಸಿಕೊಂಡ ಕುಸಾನ್ ಅಥವಾ ಸತಾರದೊಂದಿಗೆ ಗೆಳೆತನ ಬೆಳೆಸಿ ಪೂರ್ವ ಮತ್ತು ಪಶ್ಚಿಮಗಳ ಮಧ್ಯದಲ್ಲಿರುವ ಒಂದು ಅತ್ಯಂತ ಮಹತ್ವದ ವ್ಯಾಪಾರಿ ಮಾರ್ಗವನ್ನು ತನ್ನ ನಿಯಂತ್ರಣದಲ್ಲಿ ತೆಗೆದುಕೊಂಡಿತ್ತು. ಇದು ವಾಣಿಜ್ಯ ಪ್ರಾಮುಖ್ಯತೆಯನ್ನು ಹೊಂದಿತ್ತು ಎಂಬುದು ರೋಮ್ ಮತ್ತು ಇಂಡಿಯಾಗಳ ನಡುವಿನ ನಿಕಟವಾದ ಸಂಬಂಧವನ್ನು ಮುಕ್ತವಾಗಿ ಪರಿಗಣಿಸಿದೆ. ಹೀಗೆ ಪರರಾಷ್ಟ್ರಗಳೊಂದಿಗೆ ಭಾರತದ ವ್ಯಾಪಾರಿ ಸಂಬಂಧ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಇತ್ತ ನಂತರ ಈಗ ನಾವು ವ್ಯಾಪಾರದ ವಸ್ತುಗಳ ಮತ್ತು ಮಾರ್ಗಗಳ ಹಾಗೂ ಭಾರತದ ಪ್ರಮುಖ ಬಂದರುಗಳ ಬಗ್ಗೆ ಆಲೋಚಿಸೋಣ. ಗ್ರೀಕ್ ದಾಖಲೆಗಳು ಮತ್ತು ಟಾಲೆಮಿಯವರ ಭೂಗೋಳ ಮತ್ತು ಕ್ರೈಸ್ತರ ಭೂಲಕ್ಷಣದ

ವಿವರಣೆಗಳಿಂದ ಭಾರತದ ಬಂದರುಗಳಿಂದ ರಫ್ತು ಮಾಡಲಾಗುತ್ತಿದ್ದ ವಾಣಿಜ್ಯ ಸರಕುಗಳ ಬಗ್ಗೆ ಮಾಹಿತಿ ದೊರೆಯುತ್ತದೆ. ಈ ಕೆಳಗಿನ ವಸ್ತುಗಳನ್ನು ಭಾರತ ರಫ್ತು ಮಾಡುತ್ತಿತ್ತು ಎಂದು ಪೆರಿಪ್ಲಸ್ ಹೇಳುತ್ತದೆ. ಅವುಗಳೆಂದರೆ ಸುಗಂಧದ ಗಿಡ ಕರ್ಟಸ್, ಸುಗಂಧದ ಅಂಟು, ಹಸ್ತಿದಂತ, ಕುಗೇಟ್, ಲಿಸಿರೆಮ್, ಎಲ್ಲಾ ವಿಧದ ಹತ್ತಿ ಬಟ್ಟೆ, ರೇಷ್ಮೆ ಬಟ್ಟೆ, ಕಾಡು ಹೂವಿನ ಬಟ್ಟೆ, ನೂಲು, ಉದ್ದನೆಯ ಮೆಣಸು, ವಜ್ರಗಳು, ನೀಲಮಣಿಗಳು, ಆಮೆ ಚಿಪ್ಪು, ಎಲ್ಲಾ ತರಹದ ಪಾರದರ್ಶಕ ಕಲ್ಲುಗಳು, ಮುತ್ತುಗಳು ಮತ್ತು ಪರಿಮಳ ಸೊಪ್ಪು, ಧೂಪ, ನೀಲಿ. ಆಮದು ವಸ್ತುಗಳಲ್ಲಿ ಈ ಕೆಳಗಿನ ಪದಾರ್ಥಗಳ ಹೆಸರುಗಳನ್ನು ಹೇಳಲಾಗಿದೆ. ಅವುಗಳೆಂದರೆ ಮದ್ಯ, ತಾಮ್ರ, ಟಿನ್, ಸೀಸ, ಹವಳ, ತೆಳ್ಳನೆಯ ಬಟ್ಟೆ ಹಾಸು, ಸರ್ವ ರೀತಿಯ ಕಡಿಮೆ ಗುಣಮಟ್ಟದ ಬಟ್ಟೆ, ಸಿಹಿಯಾದ ಲವಂಗ, ಶುದ್ಧ ಹಾಗೂ ಕಚ್ಚಾ ಗಾಜು, ಪದರ ಪದರವಾಗಿರುವ ಒಂದು ಲೋಹ, ಅನುಕೂಲಕರ ವ್ಯಾಪಾರ ಶಿಲ್ಕಿನಿಂದ ಒದಗಿ ಬಂದ ಚಿನ್ನ ಹಾಗೂ ಬೆಳ್ಳಿ. ಹಿಂದೂ ಮಹಾಸಾಗರದ ಸಮುದ್ರ ವ್ಯಾಪಾರದ ಕೈಪಿಡಿ ಅಥವಾ ಪೆರಿಪ್ಲಸ್ ಈ ಕೆಳಗೆ ನೀಡಿದ ವ್ಯಾಪಾರಿ ಬಂದರುಗಳ ಬಗ್ಗೆ ಮಾಹಿತಿ ನೀಡುತ್ತದೆ. ಬರೈಗಾಜಾ ಅಥವಾ ಆಧುನಿಕ ಬರೋಚ್, ಇದೊಂದು ಪಶ್ಚಿಮ ಹಿಂದೂಸ್ತಾನದ ವ್ಯಾಪಾರಿ ಕೇಂದ್ರ. ಮುಂದುವರೆದು ಅದು ಬರೋಚಾ, ಮೈಥಾನಾ ಮತ್ತು ಟಗರ ಬಂದರುಗಳೊಂದಿಗೆ ಸಂಬಂಧಿಸಿದ ಎರಡು ಒಳನಾಡ ಪಟ್ಟಣಗಳ ಬಗ್ಗೆ ಸಹ ಹೇಳುತ್ತದೆ. ಸೋಪೆರಾ ಬನ್ಸಿಯನ್ಗೆ ಸಮೀಪದ ಆಧುನಿಕ ಸುಪಾರ, ಕಲ್ಲಿಯನ್ ಇಂದಿನ ಕಲ್ಯಾಣ, ಸೆಮುಲ್ಲಾ ಆಧುನಿಕ ಚೆಂಬೂರ್ ಎಂದು ಊಹಿಸಬಹುದು, ಮುಂಡಗೋರ, ಪಲಾಯಿ ಪಟಮಿ, ಮೆಕ್ಲಿಜೇಗರ, ಟೈಂಡಿಸ್, ಮುಜರೀಸ್, ನೆಲ್ಕೆಂಡ. ಟಾಲಮಿಯ ಭೂಗೋಳ ಶಾಸ್ತ್ರ ಎಂಬ ಗ್ರಂಥವು ಇಂದಸ್ನ ಮುಖಜದಿಂದ ಗಂಗಾ ನದಿಯ ಮುಖಜದವರೆಗಿನ ಸಂಪೂರ್ಣ ಸಮುದ್ರ ತೀರವನ್ನ ವರ್ಣಿಸುತ್ತಾ ವಾಣಿಜ್ಯ ಪ್ರಾಮುಖ್ಯತೆಯನ್ನ ಹೊಂದಿರುವ ಹಲವು ಬಂದರುಗಳ ಹಾಗೂ ನಗರಗಳನ್ನು ನಮೂದಿಸುತ್ತದೆ. ಅವುಗಳೆಂದರೆ ಸೈರಾಷ್ಟ್ರ ಅಂದರೆ ಸೂರತ್, ಗುಜರಾತ್ನಲ್ಲಿರುವ ಮೊನೋಗ್ಲೋಸನ್, ಅರೈಕೆ ಅಂದರೆ ಮಹಾರಾಷ್ಟ್ರ, ಸೌಪರಾ, ಮಜರೀಸ್, ಬಖರೈ, ಮೈಸೂಲಿನಿ ಅಂದರೆ ಮಸಲಿ ಪಟ್ಟಣಂ, ಕೌನಗಾರ ಅಂದರೆ ಕೊನಾರ್ಕ್ ಹಾಗೂ ಇತರ ಸ್ಥಳಗಳು. ದಕ್ಷಿಣ ಭಾರತದ ಕೆಲವು ವಾಣಿಜ್ಯ ಬಂದರು ಮತ್ತು ಪಟ್ಟಣಗಳನ್ನು ಹಲವು ತಮಿಳು ಕವಿಗಳು ಸುಂದರವಾಗಿ ವರ್ಣಿಸಿದ್ದಾರೆ. ಇವರಲ್ಲಿ ಒಬ್ಬ ಕವಿ ಆರ್ಥಿಕವಾಗಿ ವೃದ್ಧಿಯಾಗುತ್ತಿರುವ ಮಚಲಿ ಪಟ್ಟಣದಲ್ಲಿ ಚೆರಿಲಾ ಪ್ರದೇಶಕ್ಕೆ ಸಂಬಂಧಿಸಿದ ಪೆರಿಪ್ಲಸ್ ನದಿಯಲ್ಲಿ ಸುಂದರ ಹಾಗೂ ದೊಡ್ಡದಾದ ಯವನರ ಹಡಗುಗಳು ಬಂಗಾರವನ್ನು ಕೊಟ್ಟು ಭಾರತದ ಮೆಣಸನ್ನ ಅವುಗಳಲ್ಲಿ ತುಂಬಿಕೊಂಡು ಹೋಗುತ್ತವೆ. ಇನ್ನೊಬ್ಬ ಕವಿ ಹೇಳುತ್ತಾನೆ, ಮನೆಗಳಿಗೆ ತಂದ ಮೀನಿನ ಬುಟ್ಟಿಗಳನ್ನ ಭತ್ತಕ್ಕಾಗಿ ವಿನಿಮಯ ಮಾಡಿಕೊಳ್ಳಲಾಗುತ್ತಿತ್ತು ಎಂದು. ಮನೆಗಳಿಂದ ಮೆಣಸಿನ ಚೀಲಗಳನ್ನು ಮಾರುಕಟ್ಟೆಗೆ ತರಲಾಗುತ್ತಿತ್ತು. ವಸ್ತುಗಳ ಮಾರಾಟಕ್ಕೆ ವಿನಿಮಯವಾಗಿ ಈ ಬಂಗಾರವನ್ನ ಚೀಲಗಳಲ್ಲಿ ತುಂಬಿ ತೆಗೆದುಕೊಳ್ಳಲಾಗುತ್ತಿತ್ತು. ಎಲ್ಲಿ ಬೋರ್ಗರಿಯುವ ಸಮುದ್ರದ ಸಂಗೀತ ಶಾಶ್ವತವಾಗಿತ್ತೋ ಮತ್ತು ಎಲ್ಲಿ ಕುಡ್ಡುವನ್ ಅಂದರೆ ಚೇರ ರಾಜ ತನ್ನನ್ನು ಭೇಟಿಯಾಗಲು ಬಂದ ಜನರಿಗೆ ಸಮುದ್ರಗಳ ಹಾಗೂ ಬೆಟ್ಟಗಳಲ್ಲಿನ ಅಪರೂಪದ ವಸ್ತುಗಳನ್ನ ಬಹುಮಾನವಾಗಿ ನೀಡುತ್ತಿದ್ದನು, ಅಂತ ಪ್ರದೇಶವಾದ ಮುಚರಿಯಲ್ಲಿ ಮನೆಗಳಿಂದ ಮೆಣಸಿನ ಚೀಲಗಳನ್ನು ಮಾರುಕಟ್ಟೆಗೆ ತಂದು ಅದನ್ನು ಬಂಗಾರಕ್ಕಾಗಿ ವಿನಿಮಯ ಮಾಡಲಾಗುತ್ತಿತ್ತು. ಕವಿರಿ ಪದ್ದಿನಂ ಅಂದರೆ ಪೆರಿಪ್ಲಸ್ನ ಕೈಮರ ಮತ್ತು ಟಾಲಮಿಯ ಕಬೆರೇಸ್ ಅಥವಾ ಪುಕಾರದಲ್ಲಿರುವ ಅಂದಿನ ವ್ಯಾಪಾರದ ವರ್ಣನೆಯೂ ಸಹ ಕವಿಗಳ ವರ್ಣನೆಯಂತೆ ಪ್ರಮುಖ ಹಾಗೂ ಸ್ಫೂರ್ತಿ ನೀಡುವಂತಹದ್ದಾಗಿರುತ್ತದೆ. ಮಚುರಿ ಪಟ್ಟಣವನ್ನು ಕಾವೇರಿ ನದಿಯ ಉತ್ತರದ ದಂಡೆಯ ಮೇಲೆ ಕಟ್ಟಲಾಗಿತ್ತು. ಈ ಬಂದರು ಅಗಲ ಹಾಗೂ ಆಳವಾದ ನೀರಿನ ಪ್ರದೇಶವನ್ನು ಹೊಂದಿದ್ದರಿಂದ ಸಮುದ್ರದಿಂದ ಬಂದ ಹಡಗುಗಳನ್ನು ಯಾವ ತೊಂದರೆ ಇಲ್ಲದೆ ತನ್ನಲ್ಲಿಗೆ ಬರಮಾಡಿಕೊಳ್ಳುತ್ತಿತ್ತು. ಈ ಪಟ್ಟಣವನ್ನು ಎರಡು ಭಾಗಗಳಲ್ಲಿ ವಿಂಗಡಿಸಲಾಗಿತ್ತು. ಮರುವರ್ ಮತ್ತು ಪಕ್ಕಂ ಎನ್ನುವ ಒಂದು ಭಾಗದ ಸಮುದ್ರ ಕೊಲ್ಲಿಗೆ ಅಂಟಿಕೊಂಡಿತ್ತು.

ಮರುವರ್ ಪಕ್ಕಂ ಸಮುದ್ರದ ದಂಡೆಯ ಹತ್ತಿರ ಹಡಗುಗಳು ತಂದ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಲು ಎತ್ತರದ ಕಟ್ಟೆ ಮತ್ತು ಗೋದಾಮುಗಳು ಅಸ್ತಿತ್ವದಲ್ಲಿದ್ದವು. ಇಲ್ಲಿ ವಸ್ತುಗಳಿಗೆ ಚೋಳರಾಜರುಗಳ ಚಿಹ್ನೆಯಾದ ಚಿರತೆಯ ಮೊಹರನ್ನ ಹಾಕಲಾಗುತ್ತಿತ್ತು. ಇವುಗಳ ಮೇಲಿನ ಸುಂಕ ಸಂದಾಯವಾದ ನಂತರ ವ್ಯಾಪಾರಿಗಳ ಗೋದಾಮುಗಳಿಗೆ ಇವುಗಳನ್ನು ಸಾಗಿಸಲಾಗುತ್ತಿತ್ತು. ಈ ಸ್ಥಳದ ಹತ್ತಿರದಲ್ಲಿಯ ಯವನರ ವ್ಯಾಪಾರಸ್ಥರುಗಳ ವಸತಿಗಳು ಇದ್ದವು ಮತ್ತು ಇಲ್ಲಿ ಯಾವಾಗಲೂ ಹಲವಾರು ವಸ್ತುಗಳನ್ನು ಮಾರಾಟಕ್ಕಾಗಿ ಪ್ರದರ್ಶಿಸಲಾಗುತ್ತಿತ್ತು. ಇದಲ್ಲದೆ ಈ ಸ್ಥಳದಲ್ಲಿ ಸಮುದ್ರದಾಚೆಯಿಂದ ಬಂದ ಬೇರೆ ಬೇರೆ ಭಾಷೆಯನ್ನು ಮಾತನಾಡುವ ವಿದೇಶಿ ವ್ಯಾಪಾರಿಗಳ ಮುಖ್ಯ ಕಚೇರಿಯೂ ಇತ್ತು. ಒಟ್ಟಿನಲ್ಲಿ ಮರಾವರ್ ಪಕ್ಕಂದಲ್ಲಿ ಸುಹಾಸನೆಯುಳ್ಳ ಪೌಡರು, ಹೂಗಳನ್ನು ಮತ್ತು ಊದುಬತ್ತಿಗಳನ್ನು ಮಾರುವವರು. ರೇಷ್ಮೆ ಬಟ್ಟೆಯ ಮೇಲೆ, ಉಣ್ಣೆ ಅಥವಾ ಹತ್ತಿಯ ಬಟ್ಟೆಯ ಮೇಲೆ ಕೆಲಸ ಮಾಡುವ ದರ್ಜಿಗಳು, ಶ್ರೀಗಂಧ, ಅಗಿಲ್, ಅವಳ, ಮುತ್ತು, ಚಿನ್ನ ಮತ್ತು ಅಮೂಲ್ಯ ವಜ್ರಗಳ ವ್ಯಾಪಾರಿಗಳು, ಆಹಾರ ಧಾನ್ಯಗಳ ವ್ಯಾಪಾರಿಗಳು, ಅಗಸರು, ಮೀನಿನ ಬಲೆಯನ್ನ ಮಾರುವವರು, ಕಟುಕರು, ಕಮ್ಮಾರರು, ಕಂಚುಗಾರರು, ಬಡಿಗರು, ತಾಮ್ರ ಕೆಲಸಗಾರರು, ಬಣ್ಣ ಬಳಿಯುವವರು, ಶಿಲ್ಪಿಗಳು, ಅಕ್ಕಸಾಲಿಗರು, ಚಮ್ಮಾರರು ಹಾಗೂ ಬೊಂಬೆಗಳನ್ನು ಮಾರುವವರು ವಾಸವಾಗಿದ್ದರು. ನಮಸ್ಕಾರ.

ನಮಸ್ಕಾರ. ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಡಾಕ್ಟರ್ ಸಿ ನಂದಿನಿ, ರಾಜರಾಜೇಶ್ವರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕಿಯಾಗಿದ್ದೇನೆ. ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಎಂಎ ಪರೀಕ್ಷೆಗೆ ಓದಿದ ಸಂಶೋಧನೆ ಪ್ರಬಂಧದ ಮುಂದುವರಿದ ಭಾಗವನ್ನು ಓದುತ್ತಿರುವೆ. ಭಾರತದ ವ್ಯಾಪಾರಿ ಮಾರ್ಗಗಳನ್ನು ಅನುಕೂಲಕರವಾಗಿ ಭೂಮಾರ್ಗ ಮತ್ತು ಸಮುದ್ರ ಮಾರ್ಗಗಳೆಂದು ಎರಡು ವಿಭಾಗಗಳಲ್ಲಿ ಸೂಚಿಸಬಹುದು. ವೈಯಕ್ತಿಕ ವಲಸೆ ಹೋಗುವಿಕೆಯು ನಾಗರಿಕ ಮಾನವನ ಒಂದು ಹವ್ಯಾಸವೆಂದು ನೈಜ ರೀತಿಯಲ್ಲಿ ಹೇಳಲಾಗಿದೆ. ಪ್ರಾಚೀನ ಜನರು ಪ್ರಬಲವಾದ ಸಾಂಘಿಕ ಜೀವನದ ಪ್ರವೃತ್ತಿ ಹೊಂದಿದ್ದರಿಂದ ಅಥವಾ ಅವರಿಗೆ ಭದ್ರತೆ ಸಿಗದೇ ಇದ್ದುದರಿಂದ ಗುಂಪು ಗುಂಪಾಗಿ ಒಂದು ಸ್ಥಳದಿಂದ ಬೇರೊಂದು ಸ್ಥಳಕ್ಕೆ ವಲಸೆ ಹೋಗುತ್ತಿದ್ದರು. ಇವರ ಈ ಪ್ರವೃತ್ತಿ ಇವರ ವ್ಯಾಪಾರಿ ಪದ್ಧತಿಗಳಲ್ಲಿ ಎದ್ದು ಕಂಡುಬರುತ್ತದೆ. ತಮ್ಮ ವಸ್ತುಗಳನ್ನು ಮಾರಾಟಕ್ಕಾಗಿ ಇವರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ಯುವುದು ಅವಶ್ಯಕವಾಗಿದ್ದುದರಿಂದ ಇವರಲ್ಲಿ ಪೈಪೋಟಿ ಯಾವಾಗಲೂ ಪ್ರಬಲವಾಗಿರಲಿಲ್ಲ. ಅಂದು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ವ್ಯಾಪಾರಸ್ಥರು ವಸ್ತುಗಳನ್ನು ಮಾರಲು ಅವುಗಳನ್ನು ಒಂಟಿಗಳ ಮೇಲೆ ಹೇರಿಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಒಯ್ಯುವುದನ್ನು ನೋಡಿದಾಗ ಯಾವಾಗಲೂ ಸಲೀಸಾಗಿ ಹೋಗುವ ಆಧುನಿಕ ವ್ಯಾಪಾರಿ ತೀಕ್ಷ್ಣ ವ್ಯಾಪಾರಿ ಮನೋಭಾವ ಹೊಂದಿದ್ದರೂ ಒಂಟಿ ಸವಾರರಂತೆ ವ್ಯಾಪಾರದಲ್ಲಿ ತನ್ನನ್ನು ತಾನು ತೊಡಗಿಸಲಾರ. ಏಕೆಂದರೆ ಒಂಟೆ ಸವಾರಿ ವ್ಯಾಪಾರದಲ್ಲಿ ಉಂಟಾಗುವ ಅಡೆತಡೆಗಳಿಗೆ ಸಂಪೂರ್ಣ ಪರಿಹಾರ ಒದಗಿಸುವಷ್ಟು ಲಾಭ ದೊಡ್ಡ ಮೊತ್ತದಾಗಿರುವುದಿಲ್ಲ. ಆದುದರಿಂದ ಆತ ಅಂತಹ ವ್ಯಾಪಾರದಿಂದ ಬರುವ ಭೌತಿಕ ಸಂಪತ್ತಿಗೆ ಮಾರು ಹೋಗದೆ ವ್ಯಾಪಾರವನ್ನೇ ಕೈಬಿಡುತ್ತಾನೆ. ಒಂಟಿ ಸವಾರಿ ವರ್ತಕರನ್ನು ಕುರಿತು ಮಿಸ್ಟರ್ ಹಾರ್ಬರ್ ಎನ್ನುವರು ಒಂಟೆ ಸವಾರಿ ವ್ಯಾಪಾರ ಮಾರ್ಗವನ್ನು ಈಗಾಗಲೇ ಸ್ಥಾಪಿತವಾದ ರೂಢಿ ನಿರ್ಧರಿಸುತ್ತದೆಯೇ ಹೊರತು ಇದರಲ್ಲಿ ವ್ಯಾಪಾರಸ್ಥನಿಗೆ ಬೇರೆ ಬೇರೆ ಮಾರ್ಗಗಳಲ್ಲಿ ಹೋಗಲು ಆಸ್ಪದವಿರುವುದಿಲ್ಲ. ಅಂದು ಅವರು ವಿಶಾಲವಾದ ಉಸುಕಿನ ಮರುಭೂಮಿಯಲ್ಲಿ ವ್ಯಾಪಾರಕ್ಕಾಗಿ ಪ್ರವಾಸ ಕೈಗೊಳ್ಳಬೇಕಾಗಿತ್ತು. ಅವರಿಗೆ ವಿಶ್ರಾಂತಿಗಾಗಿ ಕೆಲವೇ ಕೆಲವು ತಾಣಗಳು ಮಾತ್ರ ಇದ್ದರು. ಅವರು ತಾಳೆಗಿಡದ ನೆರಳಲ್ಲಿ ತಮ್ಮ ಭಾರವಾದ ಸಾಮಾನುಗಳನ್ನು ಜೊತೆಗೆ ಇಟ್ಟುಕೊಂಡು ಕೆಲ ಕಾಲ ಮಾತ್ರ ವಿಶ್ರಾಂತಿ ತೆಗೆದುಕೊಳ್ಳಬಹುದಾಗಿತ್ತು ಮತ್ತು ಇದು ಅವರು ಪಟ್ಟ ಶ್ರಮಕ್ಕೆ ಯಾವ ರೀತಿಯಲ್ಲಿಯೂ ಸಮನಾಗಿರಲಿಲ್ಲ. ಒಟ್ಟಿನಲ್ಲಿ ತಾಳೆಗಿಡದ ನೆರಳಿನಂತಹ ವಿಶ್ರಾಮ ಸ್ಥಳಗಳು ವಾಣಿಜ್ಯ ಕೇಂದ್ರಗಳಾದವಲ್ಲದೆ ಯಾವ ದೇವಾಲಯ ಅಥವಾ ಅವುಗಳಂತಹ ಪವಿತ್ರ ಸ್ಥಳಗಳ ರಕ್ಷಣೆಯಲ್ಲಿ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನು ನಡೆಸುತ್ತಿದ್ದರೋ ಮತ್ತು ಯಾತ್ರಿಕರು ಯಾವ ಸ್ಥಳಕ್ಕೆ ಹೆಚ್ಚಾಗಿ ಹೋಗುತ್ತಿದ್ದರೋ ಅಂತಹ ಸ್ಥಳಗಳು ವ್ಯಾಪಾರಿ ಕೇಂದ್ರಗಳಾಗಿರಲಿಲ್ಲ. ಯಾವಾಗಲೂ ಒಂಟೆ ಸವಾರಿ ಮಾರ್ಗ ಎಂದೂ ನೇರವಾಗಿರುವುದಿಲ್ಲ. ಅಂಟುಡೊಂಕುಗಳಿಂದ ಕೂಡಿದ ಈ ಮಾರ್ಗವನ್ನು ನಾವು ಪ್ರಾಚೀನ ಕಾಲದ ವ್ಯಾಪಾರಿ ನಕ್ಷೆಗಳಲ್ಲಿ ಕಾಣಬಹುದು. ಒಟ್ಟಾರೆ ಇದೊಂದು ಒಂದಕ್ಕೊಂದು ಸಂಧಿಸುವ ಮತ್ತು ಛೇದಿಸುವ ಮಾರ್ಗಗಳ ಒಂದು ಜಾಲವಾಗಿತ್ತು ಎಂಬುದನ್ನು ಕಂಡುಕೊಳ್ಳುತ್ತೇವೆ. ಈ ವಿಷಯ ಏನೇ ಇರಲಿ, ಭಾರತದಿಂದ ಮೆಡಿಟರೇನಿಯನ್ ಸಮುದ್ರಕ್ಕೆ ಬರಲು ಅಂದು ಎರಡು ಪ್ರಮುಖ ವ್ಯಾಪಾರಿ ಮಾರ್ಗಗಳು ಇದ್ದವು ಎಂಬುದನ್ನು ನಾವು ಕಂಡುಕೊಳ್ಳಬಹುದು. ಮೊದಲನೆಯದು ಉತ್ತರ ದಿಕ್ಕಿನ ಮಾರ್ಗ. ಇದು ಓಕ್ಸಸ್ ನದಿಯಿಂದ ಕ್ಯಾಸ್ಪಿಯನ್ ಸಮುದ್ರದ ಉತ್ತರ ತಾಂಬಾಣದವರೆಗೆ ಹೋಗಿ ಕಪ್ಪು ಸಮುದ್ರವನ್ನು ಸೇರುತ್ತದೆ. ಆನಂತರ ಇದು ಕಾನ್ಸ್ಟಂಟಿನೋಪಲ್ ಸಾಗುತ್ತದೆ. ಎರಡನೆಯದು ಮಧ್ಯಮ ಮಾರ್ಗವೆನಿಸುತ್ತದೆ ಮತ್ತು ಇದು ನೇರವಾಗಿದ್ದು ತನ್ನ ಹಲವಾರು ಕವಲುಗಳೊಂದಿಗೆ ಮಾರುಕಟ್ಟೆಯಲ್ಲಿ ಸಂಧಿಸುತ್ತದೆ. ಈ ಮಾರ್ಗ ಕ್ಯಾಸ್ಪಿಯನ್ ಸಮುದ್ರದ ದಕ್ಷಿಣ ತಾಂಬಾಣದಿಂದ ಪ್ರಾರಂಭವಾಗಿ ಟೆಬರಿಸ್, ಎರುಸುವಂ, ಟೆಬ್ಸಾಂಡ್ ಮತ್ತು ಕಪ್ಪು ಸಮುದ್ರದ ಮುಖಾಂತರ ಕಾನ್ಸ್ಟಂಟಿನೋಪಲ್ ಅನ್ನು ಸೇರುತ್ತದೆ. ಇವೆರಡೇ ಭಾರತ ಮತ್ತು ಪಶ್ಚಿಮ ಜಗತ್ತಿನ ರಾಷ್ಟ್ರಗಳ ನಡುವೆ ಅಂದು ಅಸ್ತಿತ್ವದಲ್ಲಿದ್ದ ಪ್ರಮುಖ ವ್ಯಾಪಾರಿ ಭೂಮಾರ್ಗಗಳಾಗಿದ್ದವು. ಅಂದು ಭೂಮಾರ್ಗಗಳಂತೆ ವ್ಯಾಪಾರಕ್ಕಾಗಿ ಎರಡು ಸಮುದ್ರ ಮಾರ್ಗಗಳು ಅಸ್ತಿತ್ವದಲ್ಲಿದ್ದವು. ಇವುಗಳಲ್ಲಿ ಒಂದು ಅರ್ಧ ಮಾತ್ರ ಸಮುದ್ರ ಮಾರ್ಗ ಆಗಿತ್ತು ಹಾಗೂ ಇವುಗಳಲ್ಲಿನ ಒಂದು ಮಾರ್ಗ ಕೆಂಪು ಸಮುದ್ರಕ್ಕೆ ಸಂಬಂಧಿಸಿತ್ತು. ಭಾರತೀಯ ಬಂದರುಗಳಿಂದ ಹಡಗುಗಳು ಹಿಂದೂ ಮಹಾಸಾಗರವನ್ನು ದಾಟಿ ಒಂದೆಡೆ ದಕ್ಷಿಣ ಆಫ್ರಿಕಾಕ್ಕೋ ಅಥವಾ ಇನ್ನೊಂದೆಡೆ ಮೇಲ್ಗಡೆಯೋ ಸಾಗಿ ದಕ್ಷಿಣ ಅರೇಬಿಯಾದ ಸೇಂಟ್ ಆಫ್ ಬಾಬೆಲ್ ಮಂಡೆಬ್ನ ಮುಖಾಂತರ ಕೆಂಪು ಸಮುದ್ರಕ್ಕೆ ಬರುತ್ತಿದ್ದವು. ಇವುಗಳು ಇತ್ತ ಅರೇಬಿಯಾ ಕೊಲ್ಲಿಯ ಜಡ್ಡಾವನ್ನು ಅತ್ತ ಈಜಿಪ್ಷಿಯನ್ ಕೊಲ್ಲಿಯ ಬೈರನಸ್ ಅನ್ನು ಸಹ ಮುಟ್ಟುತ್ತಿದ್ದವು.
ಬೈರನೆಸ್ನಿಂದ ವಸ್ತುಗಳನ್ನು ಒಂಟೆಯ ಮೇಲೆ ಥೇಬ್ಸ್ಗೆ ಮತ್ತು ಕೋಸ್ಗೆ ಸಾಗಿಸಲಾಗುತ್ತಿತ್ತು. ಇಲ್ಲಿಂದ ನೈಲ್ ನದಿಯ ಮುಖಾಂತರ ಸಮುದ್ರ ಪ್ರಯಾಣ ಕೈಗೊಂಡು ಮಸ್ಕಟ್ ಮತ್ತು ವರ್ಮಸ್ನ ಸಮೀಪವಿರುವ ಭೂಮಿಯನ್ನು ವಸ್ತುಗಳು ಸೇರುತ್ತಿದ್ದವು. ಇನ್ನೊಂದು ಸಮುದ್ರ ಮಾರ್ಗ ಪರ್ಷಿಯನ್ ಕೊಲ್ಲಿಯನ್ನು ಹಾದು ಹೋಗುತ್ತಿತ್ತು. ಇಲ್ಲಿ ಹಡಗುಗಳು ಬರೂಸ್ ಮುಖಾಂತರ ಸಮುದ್ರಯಾನ ಮಾಡಿ ಮಸ್ಕಟ್ ಹಾಗೂ ವರ್ಮಸ್ ಎಂಬಲ್ಲಿ ಭೂಮಿಯನ್ನು ಮುಟ್ಟುತ್ತಿದ್ದವು ಮತ್ತು ಒಮ್ಮಾನ್ ಕೊಲ್ಲಿಯ ಮುಖಾಂತರ ಬಜೂರಾವನ್ನು ಸೇರುತ್ತಿದ್ದವು. ಬಜೂರಾದಿಂದ ಪರ್ಷಿಯನ್ ಕೊಲ್ಲಿಯ ಬಾಯ್ ಮತ್ತು ಮೊಟ್ಟ ಮೊದಲ ಪ್ರದೇಶ ಮೂಲಕ ಯುಫ್ರೇಟಸ್ ಮತ್ತು ಟೈಗ್ರಿಸ್ಗಳ ದಂಡೆಗಳ ಮೂಲಕ ವಸ್ತು ಮತ್ತು ಒಂಟೆಗಳನ್ನು ಬ್ಯಾಬಿಲೋನಿಯಾಕ್ಕೆ ತರಲಾಗುತ್ತಿತ್ತು. ಅಲ್ಲಿಂದ ಅವುಗಳನ್ನು ಮೆಡಿಟರೇನಿಯ ಆಂಟಿಯೋಕಾಗೆ ಒಯ್ಯಲಾಗುತ್ತಿತ್ತು. ಮೇಲೆ ವಿವರಿಸಲಾದ ಹಿಂದಿನ ಎರಡು ಸಮುದ್ರ ವ್ಯಾಪಾರಿ ಮಾರ್ಗಗಳು ಇಂದಿನವರೆಗೂ ಉಪಯೋಗದಲ್ಲಿದ್ದವು. ಆದರೆ ಭೂ ವ್ಯಾಪಾರ ಮಾರ್ಗಗಳ ಕೊರತೆಯೇ ಬೇರೆಯಾಗಿರುತ್ತದೆ. ಈ ಮಾರ್ಗಗಳನ್ನು ಶಾಶ್ವತವಾಗಿ ಮುಚ್ಚಲಾಗುತ್ತದೆ ಮತ್ತು ಇವುಗಳ ಮುಚ್ಚುವಿಕೆ ಬಹುಶಃ ಯುರೋಪಿನ ಇತಿಹಾಸದ ಮೇಲೆ ಗಾಢವಾದ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗುತ್ತದೆ. ಧನ್ಯವಾದಗಳು.

ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ಮಳೆಗಾಲ ಸಮಯದಲ್ಲಿ ಈ ಋತುಮಾನಕ್ಕೆ ಅನುಗುಣವಾಗಿ ಸಿಗುವಂತಹ ಸಾಕಷ್ಟು ತರಕಾರಿ ಹಣ್ಣು ಹಂಪಲುಗಳಲ್ಲಿ ಬಿದಿರು ಕೂಡ ಒಂದಾಗಿದೆ. ಸ್ನೇಹಿತರೆ, ಬಿದಿರಿನ ಚಿಗುರು ಅಥವಾ ಕಳಲೆ ಅಂತ ಕರೆಯಲ್ಪಡುವಂತಹ ವಿಶೇಷವಾಗಿರುವಂತಹ ತರಕಾರಿ ಅಥವಾ ವಿಶೇಷವಾಗಿರುವಂತಹ ಖಾದ್ಯ ಅಂತಲೇ ಹೇಳ್ಬೋದು ಇದನ್ನ. ಇದು ಒಂದು ರೀತಿಯಲ್ಲಿ ವಿಶೇಷ ಸಸ್ಯ ಕೂಡ. ಬಿದಿರಿನ ಪುಟ್ಟ ಪುಟ್ಟ ಸಸಿಗಳಿಗೆ ಕಳಲೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಇದು ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗತ್ತೆ. ಇದರಲ್ಲಿ ಔಷಧಿಯ ಗುಣ ಹೆಚ್ಚಾಗಿರುತ್ತೆ, ಜೊತೆಗೆ ಆರೋಗ್ಯಕರ ಅಂಶವು ಕೂಡ ಅತ್ಯುತ್ತಮ ಪೋಷಣೆ ನೀಡುತ್ತೆ. ಅದರಲ್ಲೂ ಇದನ್ನು ಕರಾವಳಿ ಭಾಗಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಈ ಬಿದಿರಿನ ಕಳಲೆಯಿಂದ ಸಾಕಷ್ಟು ಅಡುಗೆಗಳನ್ನು ಮಾಡ್ತಾರೆ ಸ್ನೇಹಿತರೆ. ಬಿದಿರಿನ ಚಿಗುರಿನಲ್ಲಿ ಸಾಕಷ್ಟು ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ನಾರಿನಂಶ, ಖನಿಜಗಳು ಯಥೇಚ್ಛವಾಗಿ ಸಿಗತ್ತೆ. ಇದರಲ್ಲಿ ಕೊಬ್ಬು ಮತ್ತು ಸಕ್ಕರೆಯ ಪ್ರಮಾಣ ಕಡಿಮೆ ಇರೋದ್ರಿಂದ ಶುಗರ್ ಇರೋರಿಗೂ ಕೂಡ ಇದು ಬೆಸ್ಟ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇದರಲ್ಲಿ ನಾರಿನಂಶ ಅತ್ಯಧಿಕವಾಗಿರುತ್ತೆ. ಇದರ ಒಂದು ಸೇವನೆಯಿಂದ ಅಗತ್ಯವಾದಂತಹ ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ B6, ಥಯಾಮಿನ್, ರಿಬೋಪ್ಲಾಮಿನ್, ಕ್ಯಾಲ್ಶಿಯಂ, ಮೆಗ್ನೇಶಿಯಂ ಅನ್ನು ಹೆಚ್ಚಾಗಿ ಕೊಡುತ್ತೆ. ಜೊತೆಗೆ ಪ್ರತಿ 100 ಗ್ರಾಂ ಕಳಲೆಯಲ್ಲಿ 20 ಗ್ರಾಂನಷ್ಟು ಕ್ಯಾಲೋರಿ ಇರುತ್ತೆ. ಕಾರ್ಬೋಹೈಡ್ರೇಟ್ಸ್ ಪ್ರಮಾಣ ಅತ್ಯಂತ ಕಡಿಮೆಯಾಗಿರುತ್ತೆ. 100 ಗ್ರಾಂ ಬಿದಿರಿನ ಚಿಗುರಿನಲ್ಲಿ ಕೇವಲ 3-4 ಗ್ರಾಂನಷ್ಟು ಕಾರ್ಬೋಹೈಡ್ರೇಟ್ ಇರುತ್ತೆ. ಇದು ಹೃದಯದ ಸಮಸ್ಯೆ ಇರುವಂಥವ್ರಿಗೆ ಅತ್ಯುತ್ತಮವಾದ ಆಹಾರ. ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಈ ಕಳಲೆ. ಸೊ ಇಷ್ಟೆಲ್ಲ ಉಪಯೋಗ ಇರುವಂತಹ ಕಳಲೆಯಿಂದ ಕೂಡ ಸಾಕಷ್ಟು ರೆಸಿಪಿಗಳನ್ನು ಮಾಡ್ತಾರೆ ಸ್ನೇಹಿತರೆ. ಈ ಕಳಲೆಯಿಂದ ಪಲ್ಯ ಮಾಡ್ತಾರೆ, ಕಳಲೆ ಉಪ್ಪಿನಕಾಯಿ ಕೂಡ ಮಾಡ್ತಾರೆ. ಆದರೆ ಮಾಡುವ ಮೆಥಡ್ ಕೂಡ ಒಂದಿಷ್ಟು ವಿಭಿನ್ನ ಸ್ನೇಹಿತರೆ. ಇದನ್ನು 2-3 ದಿನಗಳ ಕಾಲ ನೀರಲ್ಲಿ ನೆನೆಸಿಡ್ತಾರೆ, ತದನಂತರ ಖಾದ್ಯಗಳನ್ನು ಮಾಡೋದುಂಟು. ಈ ಕಳಲೆಯ ಚಿಗುರಿನಲ್ಲಿ ಸೈನೋಜೆನಿಕ್ ಮತ್ತು ಗ್ಲೈಕೋಸೈಡ್ ಎಂಬ ನೈಸರ್ಗಿಕ ಜೀವಾಣು ಇರುತ್ತೆ ಸ್ನೇಹಿತರೆ. ಇದು ಒಂದು ರೀತಿಯ ವಿಷದ ರೂಪವಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಡೈರೆಕ್ಟಾಗಿ ತಂದ ತಕ್ಷಣ ಹಾಗೆ ಅಡುಗೆ ಮಾಡೋದಿಲ್ಲ. 2-3 ದಿನ ನೀರಲ್ಲಿ ನೆನೆಸಿಡ್ತಾರೆ. ನೆನೆಸಿಟ್ಟು ಆದಮೇಲೆ ಮತ್ತೆ ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಕುದಿಸಿ ಆ ನೀರನ್ನು ತೆಗೆದು ನಂತರ ಸಪ್ರೇಟಾಗಿ ಪಲ್ಯ ಮಾಡೋದುಂಟು. ಆ ರೀತಿಯಲ್ಲಿ ಇದನ್ನು ಅಡುಗೆಯಲ್ಲಿ ಬಳಸ್ತಾರೆ. ಇಂತಹ ಆರೋಗ್ಯಯುತವಾದ ಕಳಲೆಯಿಂದ ಕೂಡ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಕೊಳ್ಬೋದು ಅಂತ ನಾನು ಆಗಲೇ ತಿಳಿಸಿದೆ ಅಲ್ವಾ. ಸೊ ಇದೇ ವಿಷಯಕ್ಕೆ ಅಂತಲೇ ಬಂದರೆ ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ವಿವೇಕಾನಂದ ಬಡಾವಣೆಯ ಭಾರತಿದೇವಿ KR ಮೇಡಮ್ ಅವರು ಬಿದಿರಿನಿಂದ ಮಾಡಬಹುದಾದಂತಹ ವಿಶೇಷ ಖಾದ್ಯಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಈ ಕಳಲೆಯಿಂದ ಯಾವೆಲ್ಲ ಖಾದ್ಯಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಭಾರತಿದೇವಿ KR ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ರುಚಿಯ ಖಾದ್ಯದ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಅದೇ ಈ ಮಳೆಗಾಲದಲ್ಲಿ ಸಿಗುವಂತಹ ಸ್ಪೆಷಲ್ ಖಾದ್ಯ ಸ್ನೇಹಿತರೆ, ಕಳಲೆ. ಇದು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಮಾರ್ಕೆಟಲ್ಲಿ ಸಿಗೋದು ಕಡಿಮೆ, ಯಾಕಪ್ಪ ಅಂದರೆ ಇದಕ್ಕೆ ಅಂತ ಕೆಲವೊಂದು ನಿಯಮಗಳು ಕೂಡ ಇವೆ. ಇದನ್ನೇ ಸ್ಪೆಷಲ್ಲಾಗಿ ಬೆಳೆದಿರೋರು ಮಾರಲಿಕ್ಕೆ ಅಲ್ಲಲ್ಲಿ ಬರ್ತಾರೆ ಕೂಡ. ಈ ಬಿದಿರಿನ ಚಿಗುರಿನಿಂದ ಸಿಗುವಂತಹ ಈ ಕಳಲೆಯಿಂದ ಯಾವೆಲ್ಲ ವಿಶೇಷವಾಗಿ ಅಡುಗೆಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಈ ದಿನ ನಮ್ಮೊಟ್ಟಿಗೆ ಶಿವಮೊಗ್ಗದ ವಿವೇಕಾನಂದ ಬಡಾವಣೆಯ ಭಾರತಿದೇವಿ ಕೆ ಆರ್ ಮೇಡಮ್ ಅವರಿದ್ದಾರೆ. ಭಾರತಿದೇವಿ ಕೆ ಆರ್ ಮೇಡಮ್ ಅವರು ಈ ದಿನ ಕಳಲೆಯಿಂದ ಮಾಡಬಹುದಾದಂತಹ ವಿಶೇಷ ಖಾದ್ಯಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ತಡ ಮಾಡೋದು ಬೇಡ. ಈ ಕಳಲೆಯಿಂದ ಸ್ಪೆಷಲ್ ಆಗಿ ಯಾವೆಲ್ಲ ಖಾದ್ಯಗಳನ್ನು ಮಾಡ್ಬೋದು, ಜೊತೆಗೆ ಯಾವ ಕ್ರಮದಲ್ಲಿ, ಯಾವ ರೀತಿ, ಯಾವ ಪ್ರಮಾಣದಲ್ಲಿ ಸಾಮಗ್ರಿಗಳನ್ನು ಬಳಸಿ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾರತಿದೇವಿ ಕೆ ಆರ್ ಮೇಡಮ್ ಅವರಿಂದ ಕೇಳೋಣ.
6: ರೇಡಿಯೋ ಎಫ್ ಎಂ ಚಾನೆಲ್ ಅಡುಗೆ ಮನೆಯಲ್ಲಿ ಒಂದಷ್ಟು ಕಾರ್ಯಕ್ರಮದ ಆಯೋಜಕರಾದ ಆರ್ ಜೆ ಮಹಾಲಕ್ಷ್ಮಿ ಅವರಿಗೆ ನಮಸ್ಕಾರ. ನಾನು ಭಾರತಿದೇವಿ ಕೆ ಆರ್, ಸ್ವಾಮಿ ವಿವೇಕಾನಂದ ಬಡಾವಣೆ, ಶಿವಮೊಗ್ಗ. ಈ ಮಳೆಗಾಲಕ್ಕೆ ಸಂಬಂಧಪಟ್ಟ ಹಾಗೆ ಮಳೆಗಾಲದಲ್ಲಿ ಮಾಡಬಹುದಾದ ಮತ್ತು ಮಳೆಗಾಲದಲ್ಲೇ ಬೆಳೆಯಬಹುದಾದ ಒಂದು ಆಹಾರ ಪದಾರ್ಥದ ಬಗ್ಗೆ ಮೂರು ರೆಸಿಪಿಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಮಳೆಗಾಲದಲ್ಲಿ ಮಾತ್ರ ಬೆಳೆಯೋದು ಅಂದರೆ, ಈ ಮಲೆನಾಡಿನಲ್ಲಿ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಇದನ್ನು ಬೆಳೀತಾರೆ. ನೀವೇನಿರ್ಬೋದು ಅಂತಾಗಲೇ ಗೆಸ್ ಮಾಡಿರ್ತೀರ. ಇದು ಕಳಲೆ. ಕಳಲೆ ಆಷಾಢದಿಂದ ವೈಶಾಖ ಮಾಸದವರೆಗೆ ಹೆಚ್ಚಾಗಿ ಬೆಳೆಯುವಂಥದ್ದು, ಮಳೆಗಾಲದಲ್ಲಿ ಬೆಳೆಯುವಂಥದ್ದು. ಇದಕ್ಕೆ ಚಿಗುರು ಬೊಂಬು, ಬೊಂಬು ಸ್ಟಿಕ್ ಅಂತಾರು ಹೇಳ್ತಾರೆ. ಇದನ್ನು ಹೆಚ್ಚಾಗಿ ಮಳೆಗಾಲದಲ್ಲೇ ಖಾದ್ಯಗಳನ್ನು ಮಾಡೋದು ಸಹಿತ ವಾಡಿಕೆ. ಏಕೆಂದರೆ ಇದು ಸ್ವಲ್ಪ ಹೀಟ್ ಅಂತ ಪ್ರತೀತಿ ಇದೆ. ಆದರೆ ವರ್ಷಕ್ಕಾದರೂ ಇದನ್ನು ತಿನ್ನಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋದು ದೃಷ್ಟಿಯಿಂದ ವರ್ಷಕ್ಕೊಮ್ಮೆ ಆದರೂ ಕಳಲೆಯಿಂದ ನಮಗೆ ಯಾವ ಪದಾರ್ಥಗಳನ್ನು ಮಾಡ್ಬೋದು ಅನ್ನೋದನ್ನು ಊಹಿಸಿಕೊಂಡು ನಾವು ಮಾಡ್ತೀವಿ. ಅದರೊಳಗೆ ಕಳಲೆ ಉಪ್ಪಿನಕಾಯಿ ಇದೆ, ಕಳಲೆ ಪಲ್ಯ, ಕಳಲೆ ಸಾಂಬಾರು, ಕಳಲೆಯಿಂದ ವಡೆ, ಈ ಎಲ್ಲ. ಆಮೇಲೆ ಕಳಲೆ ದೋಸೆ ಎಲ್ಲ ಭಾಳ ಚೆನ್ನಾಗಾಗುತ್ತೆ. ನಾನಿವತ್ತು ಒಂದು ಎರಡು ಮೂರು ಹೇಳೋಣ ಅಂತ ಇಷ್ಟಪಡ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಕ್ಯಾನ್ಸರ್ನ ತಡೆಗಟ್ಟುವ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಆಮೇಲೆ ಹೃದಯ ಸಂಬಂಧಿ ಕಾಯಿಲೆ ತಡೆಗಟ್ಟುವ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇದು ಕೊಲೆಸ್ಟ್ರಾಲನ್ನು ತಡೆಹಿಡಿಯುತ್ತೆ. ಇದು ವಿಟಮಿನ್ ಎ, ಬಿ ಎಲ್ಲ ಅಂಶಗಳನ್ನು ಸಹಿತ ಒಳಗೊಂಡಿದೆ. ಇದನ್ನು ಹೆಚ್ಚು ಹೆಚ್ಚು ಉಪಯೋಗಿಸಿದರೆ ಹೃದಯ ಸಂಬಂಧಿ ಕಾಯಿಲೆ, ಶ್ವಾಸಕೋಶದ ಕಾಯಿಲೆ ಇವುಗಳನ್ನೆಲ್ಲ ನಿರ್ಮೂಲನೆ ಮಾಡ್ಬೋದು ಅಂತಲೇ ಹೇಳ್ತೀವಿ. ಆದರೆ ಇದನ್ನ ಹೆಚ್ಚು ಪಡೆಯೋಕ್ಕೂ ಆಗಲ್ಲ. ಈ ಮಳೆಗಾಲದಲ್ಲಿ ಈ ಔಟ್ಸ್ಕರ್ಟ್ ಅಂತ ಜಾಗಗಳಲ್ಲಿ ಮಾತ್ರ ಮರಕ್ಕೆ ಬರೋ ಸಾಧ್ಯತೆ. ಈ ಹಳ್ಳಿ ಹೆಂಗಸರುಗಳು ಇವರು ಬುಟ್ಟಿಲಿಟ್ಕೊಂಡು ಕಳಲೆ ಅಂತ ಮಾಡ್ತಾರೆ. ಇದು ಮಾರ್ಕೆಟಲ್ಲಿ ಸಿಗಲ್ಲ, ಇದು ಕಳಲೆ ಮಾರ್ಕೆಟಲ್ಲಿ ಮಾರಬಾರ್ದು ಅಂತ ನಿಷೇಧನೇ ಮಾಡಿದ್ದಾರೆ ಅಲ್ವಾ. ಈಗ ಇದನ್ನ ಸಿಕ್ಕಾಗ ಮಾತ್ರ ಪಡೆದು ಒಮ್ಮೆಯಾದರೂ ವರ್ಷದಲ್ಲಿ ಅಡುಗೆ ಮಾಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಇದರಿಂದ ನಾನು ಕಳಲೆಯನ್ನು ಉಪಯೋಗಿಸಿ ದೋಸೆ ಮಾಡೋದು ಹೇಗೆ ಅನ್ನೋದನ್ನು ಮೊದಲನೇ ಹೇಳ್ತೀನಿ. ಕಳಲೆ ಅಂದರೆ ಎಳೆ ಭಾಗ, ಬಿದಿರಿನ ಎಳೆ ಭಾಗ, ಅದನ್ನು ತೆಕ್ಕೊಂಡ್ಬಿಟ್ಟು ಅದರ ಮೇಲಿನ ಪದರಗಳನ್ನೆಲ್ಲ ಬಿಡಿಸ್ಬಿಟ್ಟು ಒಳಭಾಗದ ಬಿಳಿ ಭಾಗವನ್ನು ಮಾತ್ರ ತೆಕ್ಕೊಂಡು ಅದನ್ನು ತುಂಡು ತುಂಡಾಗಿ ಬಿಲ್ಲೆ ಆಕಾರದಲ್ಲಿ ಮಾಡಿಕೊಂಡು ನೀರಿನಲ್ಲಿ ಹಾಕಿ ಇಡ್ತಾ ಬರಬೇಕು. ಅಂದರೆ 3 ದಿನವಾದರೂ ಕನಿಷ್ಠ ಇಡಬೇಕು. ಅದರಲ್ಲಿ ಒಂದು ವಿಷಕಾರಿ ವಸ್ತು ಇರುತ್ತೆ, ಅದು ಹೋಗಬೇಕು ಅನ್ನೋದು ಪ್ರತೀತಿ ಇದೆ. ನೀರಿನಲ್ಲಿ 3 ದಿನ ಇಟ್ಟರೆ ಪ್ರತಿನಿತ್ಯನೂ ಕೈಯಿಂದ ಚೆನ್ನಾಗಿ ಬುಜ್ಜಿ ತೊಳೆದು ಬೇರೆ ನೀರು ಹಾಕಿ ಇಡಬೇಕು ಫಸ್ಟು. ಆಮೇಲೆ ಅದನ್ನು ಸ್ವಲ್ಪ ಕುದಿಯೋ ಉಪ್ಪು ನೀರು, ನೀರು ಕುದಿತಾ ಇರಬೇಕು, ಉಪ್ಪು ಹರಳು ಹಾಕಿರಬೇಕು. ಆಮೇಲೆ ತುಂಡುಗಳನ್ನು ಮಾಡ್ಕೊಂಡಿರ್ತೀವಿನಲ್ಲ ಅದನ್ನು ಕಳಲೆಯನ್ನು ಹಾಕಿಬಿಟ್ಟು 1-10 ನಿಮಿಷ ಮುಚ್ಚಿಟ್ಬಿಡಬೇಕು. ಅದು ಕಳಲೆ ಗಟ್ಟಿ ಪದಾರ್ಥ, ಸ್ವಲ್ಪ ಸ್ಮೂತೂ ಆಗುತ್ತೆ, ಅದರದ್ದು ವಿಷಕಾರಿ ಅಂಶಗಳೆಲ್ಲವೂ ನಾಶವೂ ಆಗುತ್ತೆ. ಆ ನಂತರದಲ್ಲಿ ಇದನ್ನು ಅಡುಗೆಗೆ ಉಪಯೋಗಿಸ್ಬೋದು. ಈಗ ನಾನು ಈಗ ದೋಸೆ ಹೇಗಪ್ಪ ಕಳಲೆಯನ್ನು ಉಪಯೋಗಿಸಿ ಮಾಡೋದು ಅನ್ನೋದ್ರ ಬಗ್ಗೆ ಹೇಳೋದಾದರೆ, 1.5 ಕಪ್ಪು ದೋಸೆ ಅಕ್ಕಿ 1-2 ಗಂಟೆ ಕಾಲ ನೆನೆಸಿಟ್ಕೊಳ್ಳೋದು. ಆಮೇಲೆ 1.5 ಕಪ್ ಸಣ್ಣದಾಗಿ ಹೆಚ್ಚಿದ ಅದೇ ಏನು ಅಕ್ಕಿ ಹಾಕಿದ್ದೀವಲ್ಲ ಅದೇ ಕಪ್ಪಲ್ಲಿ ಸಣ್ಣದಾಗಿ ಹೆಚ್ಚಿದ ಕಳಲೆಯನ್ನ ಇಟ್ಕೊಳ್ಳೋದು. ಆಮೇಲೆ 1 ಬಟ್ಲು ತೆಂಗಿನ ತುರಿ ಅದೇ ಬಟ್ಲಲ್ಲಿ, 5-6 ಬ್ಯಾಡಗಿ ಮೆಣಸಿನಕಾಯಿ, 1-4 ಬಳ್ಳಿ ಮೆಣಸಿನಕಾಯಿ ಅಂದರೆ ಒಣಮೆಣಸಿನಕಾಯಿ ಅದು ಹಾಕಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ನಿಂಬೆಹಣ್ಣಿನ ಗಾತ್ರ ಸಣ್ಣ ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು, ಮತ್ತು ಇಂಗು ಎಲ್ಲ ಹಾಕಿಬಿಟ್ಟು 2 ಸ್ಪೂನ್ ಕೊತ್ತಂಬರಿ ಬೀಜ ಇಷ್ಟನ್ನು ಹಾಕಿ ನೈಸಾಗಿ ರುಬ್ಬಬೇಕು ಹಿಟ್ಟನ್ನು. ತುಂಬ ನೀರು ಮಾಡ್ಕೋಬಾರ್ದು ಆಯಿತಾ. ಈ ಸ್ವಲ್ಪ 1.5 ಬಟ್ಲು ಏನು ಕಳಲೆ ಇಟ್ಕೊಂಡಿರ್ತೀವಲ್ಲ ಅದರೊಳಗೆ 1-2 ಸ್ಪೂನ್ನಷ್ಟು ಮಾತ್ರ ರುಬ್ಬಕ್ಕೆ ಹಾಕಬೇಕು. ಇನ್ನೆಲ್ಲವ ತುಂಬ ಸಣ್ಣಗೆ ಹೆಚ್ಚಬೇಕು, ಸೌತೆಕಾಯಿ ಹೆಚ್ಚುತ್ತೀವಲ್ಲ ಆ ಥರ ಸಣ್ಣಗೆ ಹೆಚ್ಚಿಟ್ಕೋಬೇಕು. ಖಾರದ ದೋಸೆ ಥರ ಇದು. ಇದನ್ನು ಕಾವಲಿ ಚೆನ್ನಾಗಿ ಕಾಯಿಸಿಬಿಟ್ಟು ಎಣ್ಣೆ ಹಚ್ಚಿಬಿಟ್ಟು ಪುಟ್ಟ ಪುಟ್ಟದಾಗಿ ಎಷ್ಟು ಒಂದು ವಡೆ ಸೈಜ್ ಬರುತ್ತಲ್ಲ ದೊಡ್ಡ ಬಡೆ ಸೈಜು, 1 ಕಾವಲಿನಲ್ಲಿ 4 ಪುಟ್ ಪುಟ್ಟದಾಗಿ ದೋಸೆ ಮಾಡ್ಬೋದು. ಇದಕ್ಕೆ ಚೆನ್ನಾಗಿ ತುಪ್ಪ ಅಥವಾ ನೀವು ಎಣ್ಣೆ ಯಾವುದಾರನ್ನು ಹಾಕಿ ಎರಡೂ ಬದಲಿ ಬೇಯಿಸಿದರೆ ಯಾವ ಚಟ್ನಿನೂ ಬೇಡ ಏನೂ ಬೇಡ, ಊಟಕ್ಕೆ ನೆಂಚ್ಕೊಂಡು ತಿನ್ನೋಕ್ಕಂತೂ ಭಾಳ ರುಚಿಕಟ್ಟಾಗಿರುತ್ತೆ. ಕಳಲೆಯನ್ನು ಉಪಯೋಗಿಸಿ ಮಾಡುವಂಥ ಒಂದು ದೋಸೆ ತಿಂಡಿಗೆ ಬೇಕಾದ್ರೂ ತಿನ್ಬೋದು. ಇದೆಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ ನೋಡಿ, ಊಟದ ಜೊತೆಗೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ನೆಂಚ್ಕೊಂಡು ಊಟ ಮಾಡೋಕ್ಕೆ ತುಂಬ ಸೊಗಸಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ.
5: ಓಕೆ ಸ್ನೇಹಿತರೆ, ನಾನು ಆಗಲೇ ತಿಳಿಸ್ದೆ ಈ ಕಳಲೆಯಿಂದ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅಡುಗೆಗಳನ್ನು ಮಾಡ್ಬೋದು ಅಂತ. ಭಾರತಿ ದೇವಿ ಕೆ ಆರ್ ಮೇಡಮ್ ಅವರು ಹೇಳ್ದಾಗೆ ಇದೇನು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಸಿಗುವಂತಹ ತರಕಾರಿ ಅಲ್ಲ, ಕೆಲವರು ಅಲ್ಲಲ್ಲಿ ಮಾರ್ಲಿಕ್ಕೆ ತರ್ತಾರಷ್ಟೆ. ಅಂತಹ ಸಮಯದಲ್ಲಿ ನಿಮಗೆ ಸಿಕ್ಕಾಗ ಮಿಸ್ ಮಾಡದೆ ಈ ಕಳಲೆಯನ್ನು ತೆಗೆದುಕೊಂಡು ಇದರ ಒಂದು ರುಚಿಯನ್ನು ಸವಿರಿ. ಈ ರೀತಿಯ ವಿಶೇಷ ಖಾದ್ಯಗಳನ್ನು ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಭಾರತಿ ದೇವಿ ಕೆ ಆರ್ ಮೇಡಮ್ ಅವರಿಂದ ಕಳಲೆಯ ಖಾದ್ಯಗಳ ಬಗ್ಗೆ ಮತ್ತಷ್ಟು ರೆಸಿಪಿಗಳನ್ನು ತಿಳಿಯೋಣ ಪುಟ್ಟವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ತರಕಾರಿ ಬಗ್ಗೆ ತಿಳಿಸ್ತಾ ಇದ್ದೆ ಸ್ನೇಹಿತರೆ, ಅದೇ ಕಳಲೆ. ಕಳಲೆ ಇದೇನು ವರ್ಷ ಪೂರ್ತಿ ಸಿಗೋದಿಲ್ಲ, ಈಗ ಮಳೆಗಾಲದ ಸಮಯದಲ್ಲಿ ಒಂದಿಷ್ಟು ಜಾಗಗಳಲ್ಲಿ ಮಾತ್ರ ಸಿಗುತ್ತೆ ಅಂದಾಗೆ ಆಗ್ಲೇ ಭಾರತಿ ದೇವಿ ಕೆ ಆರ್ ಮೇಡಮ್ ಹೇಳ್ದಾಗೆ ಇದೇನು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಸಿಗುವಂತಹ ತರಕಾರಿ ಕೂಡ ಅಲ್ಲ ಸ್ನೇಹಿತರೆ. ಈ ಕಳಲೆ ಮಲೆನಾಡು ಅಥವಾ ಕರಾವಳಿ ಭಾಗದಲ್ಲಿ ಮಾತ್ರ ಸಿಗುವಂಥದ್ದಾಗಿದೆ. ವರ್ಷದ ಕೆಲವು ದಿನಗಳಲ್ಲಿ ಅದು ಮಳೆಗಾಲದ ಸಮಯದಲ್ಲಿ ಸಿಗುವಂತಹ ಕಳಲೆ ಇದಾಗಿದೆ. ಅಂದಾಗೆ ಕಳಲೆಯಿಂದ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಬೋದು ಅಂತ ತಿಳಿಸ್ಕೊಟ್ರು ಭಾರತಿ ದೇವಿ ಕೆ ಆರ್ ಮೇಡಮ್ ಅವರು. ಇದರಲ್ಲಿ ಸ್ಪೆಷಲ್ ಅಂತ ಅಂದರೆ ಉಪ್ಪಿನಕಾಯಿ ಸ್ನೇಹಿತರೆ. ಕಳಲೆಯಿಂದ ಉಪ್ಪಿನಕಾಯಿ ಕೂಡ ಮಾಡ್ತಾರೆ. ತಡ ಮಾಡೋದು ಬೇಡ, ಕಳಲೆಯಿಂದ ಕೂಡ ಯಾವ ರೀತಿ ಉಪ್ಪಿನಕಾಯಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಭಾರತಿ ದೇವಿ ಕೆ ಆರ್ ಮೇಡಮ್ ಅವರಿಂದ ಕೇಳೋಣ.
3: ಹಾಗೆ ಕಳಲೆಯಿಂದ ಮಾಡುವ ಉಪ್ಪಿನಕಾಯಿ ಹೇಗಪ್ಪ ಅನ್ನೋದು ಈಗ ಫಸ್ಟ್ಗೆ ನಾನು ಕಳಲೆನ ಹೇಗೆ ರೆಡಿ ಮಾಡಿ ಇಟ್ಕೋಬೇಕು ಅನ್ನೋದನ್ನ ಹೇಳಿದ್ದೀನಲ್ಲ. ಹಾಗೆ ಉಪ್ಪಿನಕಾಯಿ ಮಾಡಬೇಕಾದ್ರೂ ಅಷ್ಟೇ, 3 ದಿನ ಕಳಲೆನ ನೆನೆಸಿ ನೀರು ಚೇಂಜ್ ಮಾಡಿ ಹದ ಮಾಡಿ ಒಂದು ಜಾಡಿನಲ್ಲಿ ಹಾಕಿ ಏರ್ ಟೈಟ್ ಮಾಡಿ ಇಟ್ಕೊಂಡು ಬಿಟ್ಟಿದ್ರೆ ಸುಲಭವಾಗಿ ಉಪ್ಪಿನಕಾಯಿ ತಯಾರು ಮಾಡ್ಕೋಬೋದು. ಉಪ್ಪಿನಕಾಯಿ ತಯಾರು ಮಾಡಬೇಕಾದ್ರೆ ಯಾವಾಗಲೂ ಉಪ್ಪಿನ ಹಣೆಯಿಂದ ಮಾಡ್ಕೋತೀವಿ. ಅಂದರೆ ನಾವು 1/4 ಲೀಟ್ರು ನೀರನ್ನು ಒಲೆ ಮೇಲಿಟ್ಟು ಅದು ಕುದಿ ಬಂದ ತಕ್ಷಣ ಆ 100 ಗ್ರಾಮದಷ್ಟು ಹರಳುಪ್ಪನ್ನು ಹಾಕಿ ಮೇಲೆ ಕೆಳಗೆ ಕದಡ್ತಾ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಅದು ಉಪ್ಪಿನ ಹಣೆ ತಯಾರಾಗುತ್ತೆ. ಇವತ್ತು ಉಪ್ಪಿನಕಾಯಿ ರೆಡಿ ಮಾಡ್ತೀವಿ ಅಂದರೆ ಹಿಂದಿನ ದಿನ ರಾತ್ರಿನೇ ಉಪ್ಪಿನ ಹಣೆ ಕಾಯಿಸಿಟ್ಕೊಂಡಿರಬೇಕು. ಅದು ತಣ್ಣಗಾಗಿರಬೇಕು, ಬಿಸಿಯಾಗಿ ಉಪಯೋಗಿಸ್ಬಾರ್ದು. ಇದನ್ನು 6 ತಿಂಗಳು ವರೆಗೂ ಬೇಕಾದ್ರೆ ಪ್ರಿಸರ್ವ್ ಮಾಡಿ ಇಟ್ಕೋಬೋದು, ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಉಪ್ಪಿನ ಹಣೆಯೂ ಸಹಿತವ. ಈಗ ಕಳಲೆಯಿಂದ ಮಾಡಬೇಕಾದ ಉಪ್ಪಿನಕಾಯಿಗೆ ಉಪ್ಪಿನ ಹಣೆ ಸಿದ್ಧ ಮಾಡ್ಕೊಂಡ್ವಿ. ಅದಕ್ಕೆ ಬೇಕಾದ ಪದಾರ್ಥಗಳು ಏನಪ್ಪ ಅಂದರೆ ಖಾರದ ಪುಡಿ ಮಾಡ್ಕೊಳ್ಳೋಕ್ಕೆ ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಬಳ್ಳಿ ಮೆಣಸಿನಕಾಯಿ. ನಾವು ಎಷ್ಟು

0: ಪೂರಿನಲ್ಲಿ ಡ್ರೈ ರೋಸ್ಟು ಮಾಡಬೇಕು. ಮತ್ತು ಒಂದು ಸ್ಪೂನು ಮೆಂತ್ಯನ್ನು ಸಪ್ರೇಟಾಗಿ ಡ್ರೈ ರೋಸ್ಟ್ ಮಾಡಬೇಕು. ಅದನ್ನು ಒಂದು ಸಪ್ರೇಟ್ ತಟ್ಟೆಗೆ ಹಾಕೋತಾ ಬರಬೇಕು. ಇಷ್ಟು ಉಪ್ಪಿನಕಾಯಿಗೆ ಒಂದು ಈ ಸಾಂಬಾರು ಬಟ್ಲುಗಳಿರುತ್ತಲ್ಲ, ಸಾಂಬಾರು ಡಬ್ಬಿ, ಮಸಾಲ ಡಬ್ಬಿ ಇರ್ತೀವಲ್ಲ, ಅದರೊಳಗೆ ಒಂದು ಬಟ್ಲು ಇರುತ್ತಲ್ಲ, ಆ ಬಟ್ಲು ಭರ್ತಿ ಆಗೋಷ್ಟು ಸಾಸಿವೆ ಕಾಳು, ಆ ಸಾಸಿವೆ ಕಾಳನ್ನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಹುರಿದಿಟ್ಕೊಂಡಿರ್ತೀವಲ್ಲ ಮೆಣಸಿನಕಾಯಿ ಮತ್ತು ಮೆಂತ್ಯೆ, ಇದ್ರ ಮೇಲೆ ಈ ಸಾಸಿವೆ ಕಾಳನ್ನೂ ಹಾಕಿ ಒಂದು ಚಮಚ ಒಳ್ಳೆ ಕಸ್ತೂರಿ ಅರಿಶಿನ ಅಡುಗೆಗೆ ಉಪಯೋಗಿಸ್ತೀವಲ್ಲ ಅದನ್ನು ಹಾಕಿಬಿಟ್ಟು ಗೂರಾಯಿಸಿ ಆರಕ್ಕೆ ಬಿಡಬೇಕು. ಇದೆಲ್ಲ ಆರಿದ ಮೇಲೆ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡ್ಮೇಲೆ ಈಗ ಏನು ಒಂದು ಅರ್ಧ ಬಾಟ್ಲು ಕಳಲೆನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ, ಆಮೇಲೆ ಉಪ್ಪಿನ ಹಣೆ ಕಾಯಿಸಿಟ್ಕೊಂಡಿರ್ತೀವಲ್ಲ ಅರ್ಧ ಲೀಟ್ರು, ಅದನ್ನು ಹಾಕಿ ಈ ಪುಡಿ ಚೆನ್ನಾಗಿ ಮಿಶ್ರಣ ಮಾಡಿ ಅದನ್ನು ಒಂದು ವಾರಗಟ್ಟಲೆ ಏರ್ ಟೈಟಾಗಿ ಮುಚ್ಚಿಡಬೇಕು. ಮುಚ್ಚಿಟ್ಟ ಮೇಲೆ ಅದರ ಹದ ಸರಿ ಹೋಗುತ್ತೆ, ಆ ಕಳಲೆ ಇದೆಯಲ್ಲ ಅದು ಎಲ್ಲ ಉಪ್ಪು ಖಾರನ ಹೀರ್ಕೊಂಡು ಉಪ್ಪಿನಕಾಯಿ ತಿನ್ನಕ್ಕೆ ಹದವಾಗಿ ಬರುತ್ತೆ. ಆಗ ಮಾಡಿದ ತಕ್ಷಣವೇ ಈ ಮಾವಿನಕಾಯಿ ಉಪ್ಪಿನಕಾಯಿ ಇವೆಲ್ಲ ನಾವೇನು ಮಾಡ್ತೀವಿ, ಮಾಡಿದ ತಕ್ಷಣವೇ ಉಪಯೋಗಿಸೋಕ್ಕೆ ಶುರು ಮಾಡ್ತೀವಿ. ಇದು ಆ ಥರ ಬರಲ್ಲ, ಯಾಕೆಂದರೆ ಇದು ಸ್ವಲ್ಪ ಗಟ್ಟಿಯಾದ ಪದಾರ್ಥ, ಇದು ಖಾರ ಉಪ್ಪು ಎಲ್ಲನೂ ಎಳ್ಕೋಬೇಕು. ಅದರಿಂದ ಉಪ್ಪಿನಕಾಯಿ ಸಿದ್ಧ ಮಾಡಿ ಒಂದು ವಾರ ಬಿಟ್ಟು ಉಪಯೋಗಿಸಿದರೆ ಕಳಲೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು.
1: ಸ್ನೇಹಿತರೆ, ಅಂದಾಗೆ ಇದು ತುಂಬಾ ಸ್ಪೆಷಲ್ ಉಪ್ಪಿನಕಾಯಿ. ಕಳಲೆ ಉಪ್ಪಿನಕಾಯಿ ಸಿಗೋದು ತುಂಬಾ ರೇರ್ ಸ್ನೇಹಿತರೆ. ಮಾವಿನಕಾಯಿ ಉಪ್ಪಿನಕಾಯಿ, ನಿಂಬೆಕಾಯಿ ಉಪ್ಪಿನಕಾಯಿ, ಕವಳೆಕಾಯಿ, ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ, ಈ ರೀತಿಯೆಲ್ಲ ಉಪ್ಪಿನಕಾಯಿಗಳು ಮಾರ್ಕೆಟಲ್ಲಿ ಯಥೇಚ್ಛವಾಗಿ ಸಿಕ್ಕೇ ಸಿಗತ್ತೆ. ಕಳಲೆದು ತುಂಬ ಕಡಿಮೆ. ಸೊ ಕಳಲೆ ಸಿಕ್ಕಾಗ ಪಲ್ಯದ ಜೊತೆ ಈ ರೀತಿಯ ಉಪ್ಪಿನಕಾಯಿಯನ್ನು ಕೂಡ ಮಾಡಿಕೊಳ್ಳಿ. ಆರೋಗ್ಯದಾಯಕ ಉಪ್ಪಿನಕಾಯಿ ಇದಾಗಿರುತ್ತೆ ಅಂತ ಹೇಳ್ತಾ, ಈ ದಿನ ಭಾರತಿ ದೇವಿ ಕೆ ಆರ್ ಮೇಡಮ್ ಅವರು ತಿಳಿಸ್ಕೊಟ್ಟಂತಹ ಈ ಕಳಲೆ ಸ್ಪೆಷಲ್ ರೆಸಿಪಿಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಭಾರತಿ ದೇವಿ ಕೆ ಆರ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಸ್ನೇಹಿತರೆ ನೀವು ಕೂಡ ಈ ರೀತಿಯ ಸ್ಪೆಷಲ್ ರೆಸಿಪಿಗಳನ್ನು ಮಾಡ್ತಾ ಇದ್ದೀರಾ, ಹಾಗಾದರೆ ಮತ್ತೆ ಆಗ್ತಡ 9686092799 9680962799 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನಿಮ್ಮ ಸ್ಪೆಷಲ್ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
3: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
4: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಸುತ್ತಮುತ್ತ ಕಾರ್ಯಕ್ರಮ. ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಇರುವ ಸಾರ್ವಜನಿಕರ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ವೇದಿಕೆ ಅವಶ್ಯಕತೆ ಇದ್ದು, ಇನ್ಮುಂದೆ ಪ್ರತಿ 2 ತಿಂಗಳಿಗೊಮ್ಮೆ ಮುಖಾಮುಖಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಮಹಾನಗರ ಪಾಲಿಕೆಯ ಆಯುಕ್ತ ಕೆ ಮಾಯಣ್ಣಗೌಡ ತಿಳಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕ ವತಿಯಿಂದ ನಗರದ ಪತ್ರಿಕಾ ಭವನದಲ್ಲಿ

ಬುಧವಾರ ಆಯೋಜಿಸಿದ್ದ ಆಯುಕ್ತರ ಜೊತೆ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕಳೆದ ಎರಡೂವರೆ ವರ್ಷಗಳಿಂದ ಸ್ಥಳೀಯ ಸಂಸ್ಥೆಗಳಲ್ಲಿ ಜನಪ್ರತಿನಿಧಿಗಳು ಇಲ್ಲದೇ ಇರುವುದರಿಂದ ಅಧಿಕಾರಿಗಳು ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳಲಿಕ್ಕಾಗದೇ ಇರಬಹುದು. ಆದರೆ ನಗರದ ಸಮಸ್ಯೆಗಳನ್ನು ಅರಿತುಕೊಳ್ಳಲು ನಾಗರಿಕರ ಜೊತೆಗೆ ಸಂವಾದ ನಡೆಸುವುದು ಉತ್ತಮ ಮಾರ್ಗವಾಗಿದೆ. ಮುಂಬರುವ ದಿನಗಳಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಬಗ್ಗೆ ಚಿಂತಿಸಲಾಗುವುದು ಎಂದರು. ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ಪ್ರಮುಖ ಡಾ ಸತೀಶ್ ಕುಮಾರ್ ಶೆಟ್ಟಿ ಮಾತನಾಡಿ, ಸರ್ಕಾರ ಹೊರಡಿಸಿರುವ ಸುತ್ತೋಲೆಯನ್ನು ಉಲ್ಲಂಘಿಸಿ ಪಾಲಿಕೆಯು ಆಸ್ತಿ ಮೌಲ್ಯದ ಆಧಾರದ ಮೇಲೆ ಶುಲ್ಕ ವಸೂಲಿ ಮಾಡುತ್ತಿದೆ. ಇದುವರೆಗೂ ಪಾಲಿಕೆ ಸುಮಾರು 25 ಕೋಟಿ ರೂಪಾಯಿ ಶುಲ್ಕ ವಸೂಲಿ ಮಾಡಿದ್ದು ಅದನ್ನು ಸಂಬಂಧಿಸಿದವರಿಗೆ ವಾಪಸ್ ಮಾಡಬೇಕು ಎಂದು ಆಗ್ರಹಿಸಿದರು. ತುಂಗಾ ಮೇಲ್ದಂಡೆ ಕಾಲುವೆಯಲ್ಲಿ ಹುಳು ತುಂಬಿರುವುದರಿಂದ ರಾಜ ಕಾಲುವೆ ಪಕ್ಕದಲ್ಲಿರುವ ನಿವಾಸಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಚರಂಡಿ ಅವ್ಯವಸ್ಥೆಯಿಂದ ಕೂಡಿದ್ದು ಮನೆಗಳಿಗೆ ನೀರು ನುಗ್ಗುತ್ತಿದೆ. ಬೆಂಕಿ ನಗರ, ಬುದ್ಧ ನಗರ ಮೊದಲಾದೆಡೆ ನಿವಾಸಿಗಳಿಗೆ ಇನ್ನೂ ಖಾತೆಯಾಗಿಲ್ಲ. ನವುಲೆ ಕೆರೆ ಬಗ್ಗೆ ಹಲವಾರು ಬಾರಿ ಮನವಿ ನೀಡಿದರೂ ಕ್ರಮವಾಗಿಲ್ಲ ಎಂದು ದೂರಿದರು. ಸಭೆಯಲ್ಲಿ ವಾದಿ ಎ ಹುದಾ ಪ್ರದೇಶದಲ್ಲಿ ಒಳಚರಂಡಿ ಬ್ಲಾಕ್ ಆಗಿ ಮನೆಯೊಳಗೆ ಚರಂಡಿ ನೀರು ನುಗ್ಗುತ್ತಿರುವುದು ಸೇರಿ ನಾನಾ ಬಗೆಯ ಅಹವಾಲುಗಳನ್ನು ನೀಡಲಾಯಿತು. ನಗರದಲ್ಲಿ ಫ್ಲೆಕ್ಸ್ ಹಾವಾಳಿ ಹೆಚ್ಚಿದ್ದು ಪಾಲಿಕೆ ಯಾವ ಕ್ರಮಕ್ಕೂ ಮುಂದಾಗುತ್ತಿಲ್ಲ ಎಂದು ಆರೋಪಿಸಲಾಯಿತು. ಮುಖಾಮುಖಿಯಲ್ಲಿ ಕೆವಿ ವಸಂತಕುಮಾರ್, ಪಾಲಾಕ್ಷಿ ರಾಜಶೇಖರ್, ಶ್ಯಾಮಸುಂದರ್, ರವಿ ಮಧುಸೂದನ್, ಡಾಕ್ಟರ್ ಶಾಂತಾ ಸುರೇಂದ್ರ, ಕಲ್ಲೂರು ಮೇಘರಾಜ್, ಪರಿಸರ ರಮೇಶ್, ಗಣೇಶ್ ಪ್ರಸಾದ್, ವಿಶ್ವೇಶ್ವರಯ್ಯ, ಚಂದ್ರಶೇಖರ್, ಕೇಶವ, ಬಿ ಗೋಪಿನಾಥ್, ಪಾಲಿಕೆಯ ಎಲ್ಲಾ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಯುಎಚ್ ವೈದ್ಯನಾಥ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಹಾಲಸ್ವಾಮಿ, ರಾಜ್ಯ ಸಮಿತಿ ನಿರ್ದೇಶಕರಾದ ಟೆಲೆಕ್ಸ್ ರವಿಕುಮಾರ್, ಕೆವಿ ಶಿವಕುಮಾರ್, ಉಪಾಧ್ಯಕ್ಷ ದೇಶಾದ್ರಿ ಹೊಸ್ಮನೆ, ದೀಪಕ್ ಸಾಗರ್, ಸತ್ಯನಾರಾಯಣ್, ಹುಚ್ಚರಾಯಪ್ಪ, ಕೆಆರ್ ಸೋಮನಾಥ್ ಇದ್ದರು. ಮುಂದಿನ ವಿವರ. ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ನಿರ್ದೇಶಕಿ ಡಾಕ್ಟರ್ ಬಿವಿ ಲಕ್ಷ್ಮೀದೇವಿ ಗೋಪಿನಾಥ್ ಅವರಿಗೆ ಆಹಾರ ತಯಾರಿಕೆ ವಲಯ ಮತ್ತು ಮಹಿಳಾ ಉದ್ಯಮಿಯಾಗಿ ಸಾಧನೆ ಮಾಡಿರುವುದನ್ನು ಗಮನಿಸಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಗ್ಲೋಬಲ್ ರಿಸರ್ಚ್ ಅಂಡ್ ಫೌಂಡೇಶನ್ ಸರ್ಟಿಫಿಕೇಟ್ ಫಾರ್ ಇಂಟರ್ನ್ಯಾಷನಲ್ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿದೆ. ಮುಂದಿನ ವಿವರ. ವಿಪ್ರ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದು ರಾಜ್ಯ ಪಠ್ಯಕ್ರಮದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮತ್ತು ಸಿಬಿಎಸ್ಇಯಲ್ಲಿ ಶೇಕಡ 85ಕ್ಕಿಂತ ಹೆಚ್ಚು ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಸಂಘದ ಕಚೇರಿಯಲ್ಲಿ ಸಂಜೆ 6ರಿಂದ 8ರವರೆಗೆ ಅರ್ಜಿ ನೀಡಲಾಗುತ್ತದೆ. ಭರ್ತಿ ಮಾಡಿದ ಅರ್ಜಿ ಸಲ್ಲಿಸಲು ಜೂನ್ 30 ಕೊನೆಯ ದಿನಾಂಕವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಕೀರ್ತನಾ ನಿಲಯ, ಮಲ್ಲಪ್ಪ ಕಾಂಪ್ಲೆಕ್ಸ್ ಹಿಂಭಾಗ, ಸೋಮಯ್ಯ ಲೇಔಟ್, ಬಿಎಚ್ ರಸ್ತೆ, ಶಿವಮೊಗ್ಗ ಎಂದು ಸಂಘದ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಭಾಷೆಯ ವೈವಿಧ್ಯತೆಯನ್ನು ಬೆಳೆಸಿದಾಗ ಮಾತ್ರ ನಮ್ಮ ಸಂಸ್ಕೃತಿ ಬೆಳೆಯುತ್ತದೆ ಎಂದು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಧ್ಯಕ್ಷ ಜಿಎಸ್ ನಾರಾಯಣರಾವ್ ಹೇಳಿದರು. ನಗರದ ಎನ್ಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಕಾಲೇಜಿನಲ್ಲಿ ಬುಧವಾರ ಕಾಲೇಜಿನ ನವೀಕೃತ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು, ಕಳೆದ 17 ವರ್ಷಗಳಲ್ಲಿ ನಮ್ಮ ವಿದ್ಯಾಸಂಸ್ಥೆ ಅನೇಕ ಸವಾಲುಗಳನ್ನು ಎದುರಿಸಿದರೂ ಇಂದು ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಸಾವಿರಾರು ವಿದ್ಯಾರ್ಥಿಗಳು ಇದರ ನೆರಳಿನಲ್ಲಿ ಸಾಧಕರಾಗಿ ಹೊರಹೊಮ್ಮಿದ್ದಾರೆ ಎಂದರು. ಮಕ್ಕಳಿಗೆ ಶಿಕ್ಷಣದ ಜೊತೆ ಸಂಸ್ಕಾರವೂ ಅಗತ್ಯ. ನಮ್ಮ ಆತ್ಮಸಾಕ್ಷಿಗೆ ಗೌರವ ನೀಡಬೇಕು. ಬದುಕು ಯಾವುದೇ ಶುಲ್ಕವಿಲ್ಲದೆ ಜೀವನದಲ್ಲಿ ಪಾಠ ಕಲಿಸುವ ಸಂಸ್ಥೆಯಾಗಿದೆ. ವಾಸ್ತತೆಯ ಅರಿವಿನ ಮೂಲಕ ಬದುಕನ್ನು ಮುನ್ನಡೆಸಿದಾಗ ಮಾತ್ರ ನಿಜವಾದ ಉನ್ನತಿ ಸಾಧ್ಯ ಎಂದು ತಿಳಿಸಿದರು. ಎನ್ಇಎಸ್ ಕಾರ್ಯದರ್ಶಿ ಎಸ್ಎನ್ ನಾಗರಾಜ್ ಮಾತನಾಡಿ, ಮೂಲ ಸೌಕರ್ಯಗಳನ್ನು ಒದಗಿಸುವುದು ಮಾತ್ರ ಉನ್ನತ ಶಿಕ್ಷಣದ ಬೆಳವಣಿಗೆಗೆ ಸಾಲುವುದಿಲ್ಲ. ಇಂದಿನ ಕಾಲದಲ್ಲಿ ಮಾಹಿತಿ ಎಲ್ಲೆಡೆ ಸುಲಭವಾಗಿ ಸಿಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಕಾಲೇಜಿಗೆ ಏಕೆ ಬರಬೇಕು ಎಂದು ಕೇಳುತ್ತಿದ್ದಾರೆ. ಈ ಪ್ರಶ್ನೆಗೆ ಉಪನ್ಯಾಸಕರು ಮತ್ತು ಶಿಕ್ಷಣ ಸಂಸ್ಥೆಗಳು ಉತ್ತರಿಸಬೇಕಿದೆ ಎಂದರು. ಇಂದಿನ ಬೋಧನಾ ವಿಧಾನದಲ್ಲಿ ಉಪನ್ಯಾಸಕರಿಗೂ ಹೊಸ ಸವಾಲುಗಳಿವೆ. ತರಗತಿ ಕೊಠಡಿಯಲ್ಲಿ ಕೇವಲ ಮಾಹಿತಿ ನೀಡುವ ವ್ಯವಸ್ಥೆಯಿಂದ ಹೊರಬಂದು ವಿಶ್ಲೇಷಿಸುವ ಹಾಗೂ ಸಮಸ್ಯೆಗಳನ್ನು ನಾವೀನ್ಯಯುತವಾಗಿ ಪರಿಹರಿಸುವ ಕಲಿಕೆಗೆ ಒತ್ತು ನೀಡಬೇಕಿದೆ ಎಂದು ತಿಳಿಸಿದರು. ಇದೇ ಸಂದರ್ಭ ಕಾಲೇಜಿನ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿದ 95 ಹೆಚ್ಚು ಜಾತಿಯ ಹಣ್ಣಿನ ಗಿಡಗಳನ್ನು ಹೊಂದಿದ ಉದ್ಯಾನವನ್ನು ಲೋಕಾರ್ಪಣೆ ಮಾಡಲಾಯಿತು. ಶಿಕ್ಷಣ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಪೂರಕವಾಗಿ ನೂತನವಾಗಿ ನಿರ್ಮಾಣವಾದ ಕೊಠಡಿಗಳು, ಆಧುನಿಕ ಕಂಪ್ಯೂಟರ್ ಲ್ಯಾಬ್, ಸುಸಜ್ಜಿತ ಸಭಾಂಗಣ, ಪ್ರಾಂಶುಪಾಲರ ಕೊಠಡಿ, ನವೀಕೃತ ಗ್ರಂಥಾಲಯ ಹಾಗೂ ಕಿರು ಸಭಾಂಗಣಗಳನ್ನು ಉದ್ಘಾಟಿಸಲಾಯಿತು. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಬಿಎಸ್ ಶಿವಪ್ರಸಾದ್ ಅಧ್ಯಕ್ಷತೆ ವಹಿಸಿದ್ದರು. ಎನ್ಇಎಸ್ ಸಹ ಕಾರ್ಯದರ್ಶಿ ಡಾಕ್ಟರ್ ಪಿ ನಾರಾಯಣ್, ಖಜಾಂಚಿ ಡಿಜಿ ರಮೇಶ್, ನಿರ್ದೇಶಕರಾದ ಟಿಆರ್ ಅಶ್ವಥನಾರಾಯಣ ಶೆಟ್ಟಿ, ಪಿ ಮೈಲಾರಪ್ಪ, ಎಚ್ಸಿ ಶಿವಕುಮಾರ್, ಎಂಎಸ್ ಅನಂತದತ್ತ, ಕುಲಸಚಿವ ಎನ್ಕೆ ಹರಿಯಪ್ಪ, ಶೈಕ್ಷಣಿಕ ಆಡಳಿತಾಧಿಕಾರಿ ಎಎನ್ ರಾಮಚಂದ್ರ ಮತ್ತಿತರರಿದ್ದರು. ಮುಂದಿನ ವಿವರ. ಮಹಾರಾಜ ಟ್ರೋಫಿ ಕೆಎಸ್ಸಿಎ ಟಿ20 ಸೀಸನ್ 5 ಶಿವಮೊಗ್ಗ ಯೋಧಾಸ್ ತಂಡದ ನಾಯಕನಾಗಿ ರಣಜಿ ಆಟಗಾರ ಆರ್ ಸ್ಮರಣ್ ಮತ್ತು ಉಪನಾಯಕನಾಗಿ ಲುತ್ವಿತ್ ಸಿಸೋಡಿಯಾ ಆಯ್ಕೆಯಾಗಿದ್ದಾರೆ. ನಗರ ಹೊರವಲಯದ ಹೋಟೆಲ್ ಮಲ್ನಾಟ್ ಶೈರ್ ಸಭಾಂಗಣದಲ್ಲಿ ಮಂಗಳವಾರ ಶಿವಮೊಗ್ಗ ಯೋಧಾಸ್ ತಂಡದ ಜೆರ್ಸಿ ಮತ್ತು ಗೀತೆ ಅನಾವರಣ ಸಮಾರಂಭದಲ್ಲಿ ಸಂಘಟಕರು ಈ ಘೋಷಣೆ ಮಾಡಿದರು. ತಂಡದ ಬ್ರ್ಯಾಂಡ್ ಅಂಬಾಸಿಡರ್ ನಟ ದಿಗಂತ್ ಮಂಚಾಲೆ ಮಾತನಾಡಿ, ಕ್ರೀಡೆ ಮಾತ್ರ ಜಾತಿ ಧರ್ಮಗಳ ಎಲ್ಲ ಮೀರಿದ್ದಾಗಿದೆ. ಮಲೆನಾಡು ಜಿಲ್ಲೆಗಳಾದ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಹಾಸನ ಒಳಗೊಂಡ ಯೋಧಾಸ್ ತಂಡಕ್ಕೆ ಮಲೆನಾಡಿಗರು ಬೆಂಬಲಿಸಬೇಕು ಎಂದರು. ಸಂಸದ ಬಿವೈ ರಾಘವೇಂದ್ರ ತಂಡದ ಜೆರ್ಸಿ ಅನಾವರಣ ಮಾಡಿದರು. ಇದೇ ಸಂದರ್ಭ ಶಿವಮೊಗ್ಗದ ಯುವ ಕ್ರಿಕೆಟ್ ಪ್ರತಿಭೆಗಳನ್ನು ಗೌರವಿಸಲಾಯಿತು. ಭಾರತ ಮಹಿಳಾ ಕ್ರಿಕೆಟ್ ತಂಡದ ಮಾಜಿ ಆಟಗಾರ್ತಿ ಶಾಂತಾ ರಂಗಸ್ವಾಮಿ, ಕೆಎಸ್ಸಿಎ ಜಂಟಿ ಕಾರ್ಯದರ್ಶಿ ಬಿಕೆ ರವಿ, ಕೆಎಸ್ಸಿಎ ಅಧಿಕೃತ ವಕ್ತಾರ್ ವಿನಯ್ ಮೃತ್ಯುಂಜಯ, ಕೆಎಸ್ಸಿಎ ವ್ಯವಸ್ಥಾಪನಾ ಸಮಿತಿ ಸದಸ್ಯೆ ಕಲ್ಪನಾ ವೆಂಕಟಾಚಾರ್, ಕೆಎಸ್ಸಿಎ ಶಿವಮೊಗ್ಗ ವಲಯದ ಅಧ್ಯಕ್ಷ ನಾಗೇಂದ್ರ ಪಂಡಿತ್, ವಲಯ ಸಂಚಾಲಕ ಡಿಎಸ್ ಅರುಣ್ ಮತ್ತಿತರರು ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ವಿಶ್ವ ಯೋಗ ದಿನದ ನಿಮಿತ್ತ ಆರೋಗ್ಯಕರ ವಯೋವೃದ್ಧಿಗೆ ಯೋಗ ಕಲಿಯಿರಿ, ಸಮೃದ್ಧ ಜೀವನ ನಡೆಸಿ ಘೋಷವಾಕ್ಯದೊಂದಿಗೆ ಯೋಗಾಸನ ತರಬೇತಿ ಅಭಿಯಾನವನ್ನು ಜೂನ್ 19 ಜುಲೈ 5 ಹಮ್ಮಿಕೊಳ್ಳಲಾಗಿದೆ ಎಂದು ಯೋಗಾಚಾರ್ಯ ಪತಂಜಲಿ ಜೆ ನಾಗರಾಜ್ ಹೇಳಿದರು. ಕೇಂದ್ರ ಸರ್ಕಾರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ, ಮೇರಾ ಯುವ ಭಾರತ್, ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ, ಕಾರಾಗೃಹಗಳ ಸುಧಾರಣಾ ಮತ್ತು ಸೇವಾ ಇಲಾಖೆ, ಪತಂಜಲಿ ಯೋಗ ಮತ್ತು ಪ್ರಕೃತಿ ಸಂಸ್ಥೆ, ಪತಂಜಲಿ ಯೋಗ ಕೇಂದ್ರ ಆಶ್ರಯದಲ್ಲಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 19 ಬೆಳಗ್ಗೆ 6:30 ನಗರದ NT ರಸ್ತೆಯ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಮೇರಾ ಯುವ ಭಾರತ್ ಯುವ ಜಿಲ್ಲಾ ಅಧಿಕಾರಿ ಐಶ್ವರ್ಯ ಶ್ರೀನಿವಾಸ್ ಉದ್ಘಾಟಿಸುವರು. ಮೇಲ್ವಿಚಾರ ಟಿ ಕೊಟ್ರೇಶ್ ಅಧ್ಯಕ್ಷತೆ ವಹಿಸುವರು. ಪ್ರತಿದಿನ ಬೆಳಗ್ಗೆ 6:30 ಮತ್ತು ಸಂಜೆ 6:30 ಯೋಗ ತರಬೇತಿ ಶಿಬಿರ ನಡೆಸಲಾಗುವುದು ಎಂದು ಹೇಳಿದರು. ವಿದ್ಯಾರ್ಥಿ ನಿಲಯಗಳಲ್ಲಿ ಮತ್ತು ಕೇಂದ್ರ ಮಹಿಳಾ ಮತ್ತು ಕೇಂದ್ರ ಕಾರಾಗೃಹಗಳಲ್ಲಿ ಇರುವ ಕೈದಿಗಳ ಮನಪರಿವರ್ತನೆಗೆ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ಯೋಗ ತರಬೇತಿ ಕಾರ್ಯಾಗಾರ ಆಯೋಜಿಸಲಾಗಿದೆ. ಶಿಬಿರದಲ್ಲಿ ಅಷ್ಟಾಂಗ ಯೋಗ, ಯೋಗಾಸನ, ಪ್ರಾಣಾಯಾಮ, ವ್ಯಕ್ತಿತ್ವ ವಿಕಸನ, ಆಹಾರ ಕ್ರಮ, ಜೀವನ ಶೈಲಿ, ಸಮಯ ನಿರ್ವಹಣೆ, ಜಾನಪದ ಗೀತಗಾಯನ, ಯೋಗ ಗೀತಗಾಯನ, ಜ್ಯೋತಿಷ್ಯ ಮತ್ತು ಆಧ್ಯಾತ್ಮದಲ್ಲಿ ಯೋಗದ ಮಹತ್ವ, ಕರ್ಮಫಲ ಸೇರಿ ಉಪಯುಕ್ತ ಮಾಹಿತಿ ನೀಡಲಾಗುವುದು ಎಂದರು. ಪತಂಜಲಿ ಸಾಹಿತ್ಯ ವೇದಿಕೆ ಅಧ್ಯಕ್ಷ MN ಸುಂದರರಾಜ್, ಐಶ್ವರ್ಯ ಶ್ರೀನಿವಾಸ್, ಎಂ ರಮೇಶ್, ಎಂ ಈಶ್ವರಪ್ಪ ನವುಲೆ, ಡಾಕ್ಟರ್ ಪಿ ಬಾಲಪ್ಪ, ಭವಾನಿಶಂಕರ್ ರಾವ್, ಸುಶೀಲಾ, ಎಂ ಪೂವಯ್ಯ, ಪರಿಸರ ಸಿ ರಮೇಶ್, ಎಸ್ ರವಿಕುಮಾರ್, AH ಶ್ಯಾಮಲಾ, ಸರಳಾ ವಾಸನ್, ನರಸಿಂಹಮೂರ್ತಿ ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ಶಾಲಾ ಮಕ್ಕಳಿಗೆ ನೀಡುತ್ತಿರುವ ಮಧ್ಯಾಹ್ನದ ಬಿಸಿಯೂಟದ ಯೋಜನೆಯಿಂದ ಮುಖ್ಯ ಶಿಕ್ಷಕರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸುವಂತೆ ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ತಾಲೂಕು ಪಂಚಾಯತ್ CR ಶಶಿಧರ್ ಅವರಿಗೆ ಬುಧವಾರ ಮನವಿ ಸಲ್ಲಿಸಿದರು. ಶಾಲಾ ಗ್ಯಾಸ್ ಸಿಲಿಂಡರ್ಗೆ ಮುಖ್ಯ ಶಿಕ್ಷಕರ ಮೊಬೈಲ್ ಸಂಖ್ಯೆಯಿಂದ ಬುಕ್ ಮಾಡಬೇಕಿದ್ದು, ಮನೆ ಗ್ಯಾಸ್ ಬುಕ್ ಆದರೆ ಮತ್ತೆ ಬುಕ್ ಮಾಡಲು ಬರುವುದಿಲ್ಲ, ಬೇರೆ ನಂಬರ್ ತೆಗೆದುಕೊಂಡು ಮಾಡಬೇಕಾಗಿದೆ ಎನ್ನಲಾಗುತ್ತಿದೆ. ಇದು ಕೂಡ ಕಷ್ಟವಾಗಿದೆ. ಪ್ರತಿ ಶಾಲೆಗೆ ಒಂದು ಹೊಸ ಸ್ಮಾರ್ಟ್ಫೋನ್ ಹಾಗೂ ಸಿಮ್ ಕಾರ್ಡ್ ಇಲಾಖೆಯಲ್ಲಿ ಕೊಟ್ಟು ಗ್ಯಾಸ್ಗೆ ಅಲೆಯುವುದನ್ನು ತಪ್ಪಿಸಬೇಕು ಎಂದು ಆಗ್ರಹಿಸಿದರು. ಬಿಸಿಯೂಟಕ್ಕೂ ಸಮಯ ವ್ಯರ್ಥ ಆಗುತ್ತಿರುವುದನ್ನು ತಪ್ಪಿಸಬೇಕು. ಕಾಳು, ಖಾರದ ಪುಡಿ, ಬಾಳೆಹಣ್ಣು, ಮೊಟ್ಟೆ ಬೆಲೆ ಏರಿಕೆ ಆಗುತ್ತಿರುವುದರಿಂದ ಮುಖ್ಯ ಶಿಕ್ಷಕರು ಆರ್ಥಿಕ ನಷ್ಟ ಅನುಭವಿಸುವಂತಾಗಿದೆ. ಶಿಕ್ಷಣ ಇಲಾಖೆಯಿಂದ ಪೂರೈಕೆ ಮಾಡಲು ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು. ಬೇಸಿಗೆ ರಜೆಯಲ್ಲಿ ಜನಗಣತಿ, ಹಿಂದುಳಿದ ವರ್ಗದ ಗಣತಿ ಮಾಡಿದ್ದು, ಅಂತಹ ಶಿಕ್ಷಕರಿಗೆ ಗಳಿಕೆ ರಜಾ ನೀಡುವಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ತಹಶೀಲ್ದಾರ್ ಕೆ ಪುರಂದರ ಅವರಿಗೆ ಮನವಿ ಸಲ್ಲಿಸಿದರು. ತಾಲೂಕು ಪ್ರಾಥಮಿಕ ಸಂಘದ ಅಧ್ಯಕ್ಷ KC ಶಿವಕುಮಾರ್, HL ಸಾಬ್ಜಾನ್, ಪಿ ಅಶೋಕ್, DS ಕರಿಬಸಪ್ಪ, ವಿ ಜಗದೀಶ್, ಲಲಿತಮ್ಮ ಬಸವನಗೌಡ, HV ಸೌಜನ್ಯ, ಅಂಜನೇಶ್, KM ಶಿವಮೂರ್ತಿ, ಕೃಷ್ಣಪ್ಪ ಇತರರಿದ್ದರು. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮವು ಮುಕ್ತಾಯವಾಗಲಿದೆ. ನಾನು RJ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449864798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
3: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
6: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
7: ಕೇಳು ಜಾಣ ಸುದ್ದಿಯ

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳುತ್ತೀರಿ, ಹಳದಿ ಮೂತ್ರದ ಗುಟ್ಟು, ಹೊಟ್ಟೆ ಗುಡುಗುಡಿಸುವ ಗುಳಿಗೆ, ಇಲೆಕ್ಟ್ರಾನಿಕ್ ಮಣ್ಣು ಹಾಗೂ ವಾರದ ವಿಜ್ಞಾನಿ ಶ್ಯಾನನ್ ಡಬ್ಲ್ಯೂ ಲೂಸಿಡ್.
1: ಹಳದಿ ಮೂತ್ರದ ಗುಟ್ಟು, ಬೆಳಗ್ಗೆ ಎದ್ದು ಮೂತ್ರಿಸಿದಾಗ ಮೂತ್ರದ ಬಣ್ಣ ಗಮನಿಸಿದ್ದೀರಾ? ಛೇ, ಬೆಳ್ಳಂಬೆಳಗ್ಗೆ ದೇವರ ಹೆಸರು ಜಪಿಸುವುದನ್ನು ಬಿಟ್ಟು ಇದೇನು ಅಸಹ್ಯ ಎಂದಿರಾ? ತಾಳಿ, ಬೆಳ್ಳಂಬೆಳಗ್ಗೆ ದೇವರ ನಾಮ ಜಪಿಸುವುದಕ್ಕಿಂತಲೂ ಮೊದಲು ನಾವು ಮಾಡುವ ಕೆಲಸವೇ ಮೂತ್ರಿಸುವುದು. ಇದು ನಮ್ಮ ದೇಹವನ್ನು ಶುಚಿಯಾಗಿ ಆರೋಗ್ಯಕರವಾಗಿ ಇಡುವ ಕ್ರಿಯೆಗಳಲ್ಲಿ ಬಹಳ ಮುಖ್ಯವಾದದ್ದು. ಹೀಗಾಗಿಯೇ ವಿಜ್ಞಾನಿಗಳಿಗೆ ಇದು ಹೊಲಸಲ್ಲ, ಅದರ ಅಧ್ಯಯನವೂ ಕೆಟ್ಟದ್ದಲ್ಲ, ಥು ಎನ್ನುವಂಥದ್ದಲ್ಲವೇ ಅಲ್ಲ. ಇದು ಮೂತ್ರದ ಬಗ್ಗೆ ಇನ್ನೊಂದು ಸಂಶೋಧನೆ ಪ್ರಕಟವಾಗಿದೆ. ಮೂತ್ರಕ್ಕೆ ಅದರ ಬಣ್ಣ ಹೇಗೆ ಬರುತ್ತದೆ ಎನ್ನುವ ರಹಸ್ಯ ಬಯಲಾಗಿದೆಯಂತೆ. ಮೂತ್ರ ಒಂದೇ ತರದ ಬಣ್ಣದಲ್ಲಿ ಇರುವುದಿಲ್ಲ, ಒಂದೊಂದು ದಿನ ಒಂದೊಂದು ರೀತಿ. ಕೆಲವು ದಿನ ಮಳೆ ನೀರಿನಂತೆ ನಿಚ್ಚಳವಾಗಿಯೂ, ಇನ್ನು ಕೆಲವೊಮ್ಮೆ ಅರಿಶಿನ ಹಚ್ಚಿದೆಯೋ ಎನ್ನುವ ಹಾಗೆ ಅಚ್ಚ ಹಳದಿಯಾಗಿಯೂ ತೋರುತ್ತದೆ. ಆರೋಗ್ಯ ಕೆಟ್ಟಿದ್ದರೆ ಕೆಂಪಾಗಿಯೂ ಇರುವುದುಂಟು. ಅನುವಂಶೀಯ ತೊಂದರೆಗಳು ಕೆಲವು ಮೂತ್ರವನ್ನು ಕಪ್ಪು ಬಣ್ಣದ ಮೂತ್ರವನ್ನಾಗಿಯೂ ಮಾಡುತ್ತದೆ. ಮೂತ್ರಕ್ಕೆ ಈ ಬಣ್ಣ ಹೇಗೆ ಬಂತು ಎನ್ನುವ ರಹಸ್ಯವನ್ನು ನೇಚರ್ ಮೈಕ್ರೋಬಯಾಲಜಿ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಸಂಶೋಧನೆಯೊಂದು ಬಯಲಾಗಿಸಿದೆ. ಇದು ಕೆಲವು ಬ್ಯಾಕ್ಟೀರಿಯಾಗಳು ನಮಗೆ ಮಾಡುವ ಉಪಕಾರವಂತೆ. ಕರುಳಿನಲ್ಲಿ ಇರುವ ಬ್ಯಾಕ್ಟೀರಿಯಾಗಳ ಚಟುವಟಿಕೆಯಿಂದಾಗಿಯೇ ದೇಹಕ್ಕೆ ಅಪಾಯಕಾರಿಯಾಗಬಲ್ಲಂತಹ ವಸ್ತುಗಳು ಬದಲಾಗಿ ಮೂತ್ರದ ಮೂಲಕ ಹೊರಹೋಗುತ್ತವೆ. ಹೀಗೆ ಬದಲಾದಾಗ ಉಳಿಯುವ ವಸ್ತು ಮೂತ್ರವನ್ನು ಹಳದಿ ಆಗುತ್ತದೆ ಎಂದು ಅಮೆರಿಕದ ಮೇರಿಲ್ಯಾಂಡ್ ವಿಶ್ವವಿದ್ಯಾನಿಲಯದ ಸೂಕ್ಷ್ಮಜೀವಿ ವಿಜ್ಞಾನಿ ಬ್ರಾಂಟ್ಲಿ ಹಾಲ್ ಮತ್ತು ಸಂಗಡಿಗರು ಈ ಪತ್ರಿಕೆಯಲ್ಲಿ ವರದಿ ಮಾಡಿದ್ದಾರೆ. ಅಪಾಯಕಾರಿ ವಸ್ತುವನ್ನು ಬದಲಾಯಿಸುವ ಬ್ಯಾಕ್ಟೀರಿಯಾದಲ್ಲಿರುವ ವಸ್ತು ಯಾವುದು ಎಂಬುದನ್ನು ಇವರು ಗುರುತಿಸಿದ್ದಾರೆ. ಮೂತ್ರ ದೇಹಕ್ಕೆ ಬೇಡವಾದ ವಸ್ತುಗಳನ್ನು ಹೊರಗೆಸೆಯುವ ಉಪಾಯ. ಅನ್ನಾಹಾರದಲ್ಲಿ ಇರುವ ವಸ್ತುಗಳನ್ನು ಜೀರ್ಣಿಸಿದ ಮೇಲೆ ಬೇಕಿದ್ದನ್ನು ಹೀರಿಕೊಂಡು ಬೇಡದ್ದನ್ನು ದೇಹ ಹೀಗೆ ಮೂತ್ರದ ರೂಪದಲ್ಲಿ ಹೊರಗೆ ಚೆಲ್ಲಿ ಬಿಡುತ್ತದೆ. ಅಧಿಕವಾಗುವ ಸಕ್ಕರೆ, ಅರಗಿಸಿಕೊಳ್ಳಲಾಗದ ವಸ್ತುಗಳು ಹಾಗೂ ಆಕಸ್ಮಿಕವಾಗಿ ಸೇವಿಸಿದ ವಿಷದ ಉಳಿಕೆಗಳನ್ನು ಹೀಗೆ ಮೂತ್ರ ಹೊರಗೆ ಚೆಲ್ಲುತ್ತದೆ. ಸಾಮಾನ್ಯವಾಗಿ ಮೂತ್ರ ನೀರಿನಂತೆ ಬಣ್ಣವಿಲ್ಲದೇ ಇದ್ದರೂ ಕೆಲವೊಮ್ಮೆ ಬಣ್ಣ ಗಳಿಸುತ್ತದೆ. ಬಹುಪಾಲು ಹಳದಿ ಬಣ್ಣವೇ ಜಾಸ್ತಿ. ಹಳದಿ ಬಣ್ಣಕ್ಕೆ ಮೂತ್ರದಲ್ಲಿರುವ ಯೂರಿಬೈಲಿನ್ ಎನ್ನುವ ವಸ್ತು ಕಾರಣ ಎನ್ನುವುದು ದಶಕಗಳಿಂದಲೂ ಗೊತ್ತಿತ್ತು. ಈ ಯೂರಿಬೈಲಿನ್ ಹೇಗೆ ಉತ್ಪಾದನೆಯಾಗುತ್ತದೆ, ಅದಕ್ಕೆ ಕಾರಣವಾಗುವ ವಸ್ತುಗಳು ಯಾವುವು ಎಂಬುದು ಅಲ್ಪ ಸ್ವಲ್ಪ ಗೊತ್ತಿತ್ತು. ಈ ಅರಿವಿನಲ್ಲಿ ಖಾಲಿ ಇದ್ದ ಜಾಗಗಳನ್ನು ಬ್ರಾಂಟ್ಲಿ ಹಾಲ್ ತಂಡದ ಸಂಶೋಧನೆ ಭರ್ತಿ ಮಾಡಿದೆ. ಮೂತ್ರದ ಬಣ್ಣಕ್ಕೆ ಕಾರಣ ಪಿತ್ತರಸ. ಲೀವರಿನಲ್ಲಿ ಸೃಷ್ಟಿಯಾಗುವ ಇದು ನಂತರ ಗುಲ್ಮದಲ್ಲಿ ಶೇಖರಣೆಯಾಗಿರುತ್ತದೆ, ಅಲ್ಲಿಂದ ಕರುಳಿಗೆ ಬರುತ್ತದೆ. ಈ ಪಿತ್ತರಸದಲ್ಲಿ ಬೈರುಬಿನ್ ಡೈ ಗ್ಲುಕೋರಿನೈಡ್ ಎನ್ನುವ ವಸ್ತು ಇರುತ್ತದೆ. ಇದು ಸಕ್ಕರೆಯನ್ನು ಹಿಡಿದಿರುವ ವಸ್ತು. ಕರುಳಿನಲ್ಲಿ ಇದು ಒಡೆದು ಬೈರುಬಿನ್ ಹಾಗೂ ಸಕ್ಕರೆಯಾಗುತ್ತದೆ. ಇವೆರಡನ್ನೂ ದೇಹ ಮತ್ತೆ ಹೀರಿಕೊಳ್ಳುತ್ತದೆ. ರಕ್ತದಲ್ಲಿ ಬೈಲಿರುಬಿನ್ ಪ್ರಮಾಣ ಹೆಚ್ಚಾಗುತ್ತದೆ. ಬೈಲಿರುಬಿನ್ ಅನ್ನು ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಯುರೋಬೈಲಿನ್ ಅನ್ನಾಗಿ ಪರಿವರ್ತಿಸುತ್ತವೆ. ಇದನ್ನು ಕರುಳು ಹೀರಿಕೊಳ್ಳುವುದು ಅಸಾಧ್ಯವಾದ್ದರಿಂದ ದೇಹ ಯುರೋಬೈಲಿನ್ ಅನ್ನು ಮೂತ್ರದ ಮೂಲಕ ಹೊರಹಾಕುತ್ತದೆ. ಹೀಗೆ ದೇಹದಲ್ಲಿ ಬೈಲಿರುಬಿನ್ನ ಪ್ರಮಾಣ ಸ್ಥಿರವಾಗಿ ಇರುವಂತಹ ವ್ಯವಸ್ಥೆ ಇದೆ. ಈ ವ್ಯವಸ್ಥೆ ಏರುಪೇರಾದಾಗ ಕಾಮಾಲೆಯಂತಹ ಸಮಸ್ಯೆಗಳು ತಲೆದೋರುತ್ತವೆ. ರಕ್ತ ಹಳದಿಯಾಗುತ್ತದೆ, ಮೂತ್ರವು ಹಳದಿಯಾಗುತ್ತದೆ. 5 ದಶಕಗಳ ಹಿಂದೆ ಬೈಲಿರುಬಿನ್ ಯುರೋಬೈಲಿರುಬಿನ್ ಆಗಬೇಕೆಂದರೆ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಇರಬೇಕು ಎಂಬ ಸುಳಿವು ಸಿಕ್ಕಿತ್ತು. ಕ್ಲಾಸ್ಟ್ರೇಡಿಯಂ ಬ್ಯಾಕ್ಟೀರಿಯಾದ ಕೆಲವು ಪ್ರಭೇದಗಳು, ಬ್ಯಾಕ್ಟೀರಿಯಾಡಿಸಿನ್ ಕೆಲವು ಪ್ರಭೇದಗಳು ಇದ್ದಾಗ ಮೂತ್ರದಲ್ಲಿ ಯುರೋಬೈಲಿನ ಅಂಶ ಹೆಚ್ಚುತ್ತದೆ ಎನ್ನುವುದು ಗೊತ್ತಾಗಿತ್ತು. ಅಂದರೆ ಈ ಬ್ಯಾಕ್ಟೀರಿಯಾಗಳು ಅದು ಹೇಗೋ ಬೈಲಿರುಬಿನ್ ಅನ್ನು ಯುರೋಬೈಲಿನ್ ಅನ್ನಾಗಿ ಪರಿವರ್ತಿಸುತ್ತವೆ. ಆದರೆ ಹೇಗೆ? ಯಾವುದೇ ಜೀವಿಯಲ್ಲಿ ನಡೆಯುವ ಇಂತಹ ರಾಸಾಯನಿಕ ಪರಿವರ್ತನೆಗಳಿಗೆ ಮೂಲ ಕಿಣ್ವಗಳಷ್ಟೇ. ಅಂತಹ ಯಾವ ಕಿಣ್ವವೂ ಇದುವರೆಗೆ ಪತ್ತೆಯಾಗಿರಲಿಲ್ಲ. ಹಾಲ್ ಮತ್ತು ತಂಡ ಇಂತಹ ಕಿಣ್ವವನ್ನು ಪತ್ತೆ ಹಚ್ಚಿ ಸಾಧಿಸಿದೆ. ಹಾಲ್ ತಂಡದ ಸಾಧನೆಗೆ ಮೂಲ ಇತ್ತೀಚಿನ ಹೊಸ ತಂತ್ರಜ್ಞಾನಗಳು. ಹಿಂದೆ ಬ್ಯಾಕ್ಟೀರಿಯಾಗಳ ಪಾತ್ರದ ಬಗ್ಗೆ ಅರಿವಿದ್ದರೂ ಯಾವ ಬ್ಯಾಕ್ಟೀರಿಯಾ ಎಂದು ನಿರ್ದಿಷ್ಟವಾಗಿ ಗುರುತಿಸಿ

0: ಎನ್ನುವುದು ಸಾಧ್ಯವಾಗಿರಲಿಲ್ಲ. ಆದರೆ ಈಗ ಏಕಕಾಲಕ್ಕೆ ಹಲವು ಜೀವಿಗಳಲ್ಲಿ ಇರುವ ತಳಿ ಮಾಹಿತಿಯನ್ನು ಹೋಲಿಸುವುದು ಸಾಧ್ಯವಿದೆ. ಜೀನೋಮು ಎನ್ನುವ ಜೀವಿಯ ತಳಿ ಮಾಹಿತಿಯನ್ನು ಅಕ್ಷರಾಕ್ಷರವಾಗಿ ಹೋಲಿಸಬಹುದು. ಜೊತೆಗೆ ಈಗಾಗಲೇ ಪರಿಚಿತವಿರುವ ಕಿಣ್ವಗಳ ಮಾಹಿತಿ ಎಲ್ಲಿದೆ ಎಂದು ಹುಡುಕಬಹುದು. ನಮಗೆ ಗೊತ್ತಿಲ್ಲದ ಕಿಣ್ವಗಳನ್ನೂ ಪತ್ತೆ ಮಾಡಿದ್ದಿದೆ. ಆದ್ದರಿಂದ ಈ ತಂತ್ರವನ್ನು ಬಳಸಬಾರದೇಕೆ ಎಂದು ಯೋಚಿಸಿದ ಹಾಲ್ ತಂಡ ಹಲವು ಪ್ರಯೋಗಗಳನ್ನು ಮಾಡಿತು. ಬೈಲಿರುಬಿನ್ ಅನ್ನು ಯುರೋಬೈಲಿನ್ ಆಗಿ ಮಾಡುವ ಕಿಣ್ವದ ಸ್ವರೂಪ ಎಂತಹದ್ದು ಎಂದು ಮೊದಲು ತರ್ಕಿಸಿ ಆ ರೂಪದ ಕಿಣ್ವಗಳು ಇವೆಯೇ ಎಂದು ಪರೀಕ್ಷಿಸಿತು. ಹೊಟ್ಟೆಯಲ್ಲಿ ಕಾಣುವ ಹಲವು ಬ್ಯಾಕ್ಟೀರಿಯಾ ಪ್ರಭೇದಗಳನ್ನು ಬೆಳೆಸಿ ಅವುಗಳಲ್ಲಿ ಇಂತಹ ಕಿಣ್ವ ಇರಬಹುದು ಎಂದು ಮೊದಲು ಹುಡುಕಿದರು. ಬೈಲಿರುಬಿನ್ ಅನ್ನು ಪರಿವರ್ತಿಸಿದಾಗ ಕೆಲವು ಮಧ್ಯಂತರ ರಾಸಾಯನಿಕಗಳು ಸೃಷ್ಟಿಯಾಗುತ್ತವೆ. ಇವನ್ನು ಉತ್ಕರ್ಷಿಸಿದಲ್ಲಿ ಯುರೋಬೈಲಿನ್ ಸಿಗುತ್ತದೆ. ಹೀಗಾಗಿ ಇಂತಹ ಪರಿವರ್ತನೆ ಮಾಡುವ ಬ್ಯಾಕ್ಟೀರಿಯಾಗಳನ್ನು ಗುರುತಿಸಲು ಅವುಗಳು ಬೆಳೆಯುತ್ತಿದ್ದ ತಟ್ಟೆಗಳಿಗೆ ಅಯೋಡಿನ್ ಹಾಕಿ ಪರಿಶೀಲಿಸಿದರು. ಉದಾಹರಣೆಗೆ ಕ್ಲಾಸ್ಟ್ರೀಡಿಯಾಯಿಡಿಸ್ ಡಿಫಿಸಿಲ್ ಎನ್ನುವ ಬ್ಯಾಕ್ಟೀರಿಯಾದ ತಟ್ಟೆಗಳಲ್ಲಿ ಯುರೋಬೈಲಿನ್ ಇರುವ ಸುಳಿವು ಸಿಕ್ಕಿತು. ಈ ಬ್ಯಾಕ್ಟೀರಿಯಾಗಳನ್ನಷ್ಟೇ ತೆಗೆದು ಅವುಗಳ ತಳಿ ಮಾಹಿತಿಯನ್ನು ಇತರೆ ಬ್ಯಾಕ್ಟೀರಿಯಾಗಳ ಜೊತೆಗೆ ಹೋಲಿಸಿ ನೋಡಿದಾಗ ಒಂದು ಭಾಗ ಕಿಣ್ವವಾಗಿರಬಹುದಾದ ಸಾಧ್ಯತೆಗಳು ಗೋಚರಿಸಿದವು. ಜೀನೋಮಿನ ಆ ಭಾಗವನ್ನಷ್ಟೇ ಇಟ್ಟುಕೊಂಡು ಮುಂದಿನ ಹುಡುಕಾಟವನ್ನು ಆರಂಭಿಸಿದರು. ಬೈಲಿರುಬಿನ್ ರೆಡಕ್ಟೇಸ್ ಎಂದು ಈ ಕಿಣ್ವವನ್ನು ಹೆಸರಿಸಿದ್ದಾರೆ. ಮೂತ್ರ ಹಾಗೂ ಕರುಳಿನಲ್ಲಿ ಯುರೋಬೈಲಿನ್ ಹೆಚ್ಚು ಇರುವ ಹಾಗೂ ಇಲ್ಲದ ವ್ಯಕ್ತಿಗಳ ಹೊಟ್ಟೆಗಳಿಂದ ಬ್ಯಾಕ್ಟೀರಿಯಾಗಳನ್ನು ತಳಿ ರಾಸಾಯನಿಕಗಳಾದ ಡಿಎನ್ಎ ಅಥವಾ ಆರ್ಎನ್ಎ ತುಣುಕುಗಳನ್ನೂ ಹೆಕ್ಕಿ ಪರಿಶೀಲಿಸಿದರು. ಈ ವಿಶ್ಲೇಷಣೆಗಳು ಮೂರು ಬಗೆಯ ಬೈಲಿರುಬಿನ್ ರೆಡಕ್ಟೇಸ್ ಕಿಣ್ವಗಳು ಇರಬಹುದು ಎಂದು ತಿಳಿಸಿತು. ಅಂದರೆ ಎಲ್ಲ ವಿಷಯಗಳಲ್ಲಿಯೂ ಸಮನಾದ ಅಲ್ಪ ಸ್ವಲ್ಪ ವ್ಯತ್ಯಾಸ ಇರುವ ಮೂರು ಕಿಣ್ವಗಳು ಇದ್ದವು ಎಂದರ್ಥವಷ್ಟೇ. ಅನಂತರ ಮನುಷ್ಯರಲ್ಲಿ ಇರಬಹುದಾದ ಕ್ಲಾಸ್ಟ್ರಿಡಿಯಾಯಿಡಿಸ್ ಬ್ಯಾಕ್ಟೀರಿಯಾಗಳ 315 ಪ್ರಭೇದಗಳಲ್ಲಿ ಇದನ್ನು ಹುಡುಕಿದ್ದಾರೆ. ಅವುಗಳಲ್ಲಿ 137 ಬ್ಯಾಕ್ಟೀರಿಯಾ ಪ್ರಭೇದಗಳಲ್ಲಿ ಈ ಕಿಣ್ವ ಕಂಡಿತು. ವಿಶೇಷವೆಂದರೆ ಇವು ಇದ್ದಂತಹ ಜನರಲ್ಲಿ ಯುರೋಬೈಲಿನ್ ಹೆಚ್ಚು ಇದ್ದದ್ದೂ ಇದೆ. ಅಂದರೆ ಬೈಲಿರುಬಿನ್ ರಿಡಕ್ಟೇಸ್ ಕಿಣ್ವವೇ ಬೈಲಿರುಬಿನ್ ಅನ್ನು ಯುರೋಬೈಲಿನ್ ಅನ್ನಾಗಿ ಪರಿವರ್ತಿಸಬೇಕು ಎಂಬುದು ಇವರ ತೀರ್ಮಾನ. ಇದಕ್ಕೆ ಇನ್ನೊಂದು ಪುರಾವೆಯೂ ಸಿಕ್ಕಿದೆ. ಆಗ ತಾನೇ ಹುಟ್ಟಿದ ಮಕ್ಕಳಲ್ಲಿ ಯುರೋಬೈಲಿನ್ ಇರುವುದಿಲ್ಲ. ಈ ಶಿಶುಗಳಲ್ಲಿ ಕಾಮಾಲೆ ಕಾಣಿಸಿಕೊಳ್ಳುವುದು ಅತ್ಯಂತ ಸಹಜ. 5,000 ಶಿಶುಗಳ ಹೊಟ್ಟೆಯಿಂದ ಬ್ಯಾಕ್ಟೀರಿಯಾ ಹಾಗೂ ಡಿಎನ್ಎ ತುಣುಕುಗಳನ್ನು ತೆಗೆದು ಬೈಲಿರುಬಿನ್ ರಿಡಕ್ಟೇಸ್ ಕಿಣ್ವಗಳಿಗಾಗಿ ಹುಡುಕಿದ್ದಾರೆ. ಮೊದಲು ಇಲ್ಲವೇ ಇಲ್ಲ ಎನ್ನುವಂತಿದ್ದ ಕಿಣ್ವ ಕ್ರಮೇಣ 5 ತಿಂಗಳ ಅವಧಿಯಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ. 1 ವರ್ಷಗಳಾಗುವುದರೊಳಗೆ ಅದರ ಪ್ರಮಾಣ ಗರಿಷ್ಠವಾಗಿರುತ್ತದೆ. ಆ ವೇಳೆಗೆ ಮಕ್ಕಳಲ್ಲಿ ಹಾಗೂ ಮೂತ್ರದಲ್ಲಿ ಬೈಲಿರುಬಿನ್ ಪ್ರಮಾಣ ಕಡಿಮೆ ಆಗುತ್ತದೆ. ಹೀಗೆ ಇದೂ ಕೂಡ ಈ ಕಿಣ್ವದ ಚಟುವಟಿಕೆಯಿಂದಲೇ ಬೈಲಿರುಬಿನ್ ಯುರೋಬೈಲಿನ್ ಆಗುತ್ತದೆ ಎಂದು ತೋರಿಸುತ್ತದೆ. ಇದೇ ರೀತಿಯಲ್ಲಿ ಕರುಳಿನ ಬೇನೆ ಇರುವಂತಹವರಲ್ಲಿಯೂ ಕೂಡ ಬೈಲಿರುಬಿನ್ ರಿಡಕ್ಟೇಸ್ ಸುಳಿವುಗಳು ಕಡಿಮೆ. ಅಂದರೆ ಇಷ್ಟೇ, ರಕ್ತದಲ್ಲಿ ಬೈಲಿರುಬಿನ್ ಪ್ರಮಾಣ ಹೆಚ್ಚಾಗದಂತೆ ಅದನ್ನು ಯೂರಿಬೈಲಿನ್ ಅನ್ನಾಗಿ ಪರಿವರ್ತಿಸುವ ಅತಿ ಮುಖ್ಯ ಪ್ರಕ್ರಿಯೆಗೆ ಮೂಲ ಒಂದು ಕಿಣ್ವ. ಈ ಕಿಣ್ವವನ್ನು ಬಹುತೇಕ ಎಲ್ಲರ ಜೀರ್ಣಾಂಗಗಳಲ್ಲಿಯೂ ಇರುವ ಕೆಲವು ಬ್ಯಾಕ್ಟೀರಿಯಾಗಳು ತಯಾರಿಸುತ್ತವೆ. ಬೈಲಿರುಬಿನ್ ಹೆಚ್ಚಾದರೆ ಮೂತ್ರ ಹಳದಿಯಾಗುತ್ತದೆ, ಅದು ಹಾಗಾಗದಂತೆ ಕಾಪಾಡುವ ಕಿಣ್ವ ಹೀಗೆ ಪತ್ತೆಯಾಗಿದೆ.
1: ಹೊಟ್ಟೆ ಕಲುಕುವ ಗುಳಿಗೆ ಸಿನಿಮಾಗಳಲ್ಲಿ ಇದನ್ನ ಕಂಡಿರ್ತೀರ. ಯಾರೋ ಯಾರಿಗೋ ಪಾನೀಯದಲ್ಲಿಯೋ ಊಟದಲ್ಲಿಯೋ ಒಂದು ಬೇದಿ ಮಾತ್ರೆ ಹಾಕಿ ತಿನ್ನಿಸ್ಬಿಡ್ತಾರೆ. ಆಮೇಲೆ ಆ ಪ್ರಾಣಿ ಶೌಚಕ್ಕೆ ಹೋಗಿ ಬಂದು ಮಾಡೋದರಲ್ಲೇ ಇರುವಂತೆ ತೋರಿಸಿರೋದನ್ನ ಕಂಡಿರ್ತೀರ, ನಕ್ಕು ಇರ್ತೀರ. ಆದ್ರೆ ಅತಿಯಾಗಿ ಶೌಚಾಲಯಕ್ಕೆ ಹೋಗೋದು ಖಂಡಿತವಾಗಿಯೂ ನಗು ಸುದ್ದಿ ಅಲ್ಲ, ಅದರಿಂದಾಗಿ ಅಪಾಯ ಹೆಚ್ಚು. ಅದೇ ರೀತಿ ಶೌಚಕ್ಕೆ ಹೋಗದೇ ಇರೋದು ಸಹ ಸಮಸ್ಯೆಯೇ. ನಿತ್ಯವೂ ಸೂರ್ಯೋದಯ ಹೇಗೆ ನಿಶ್ಚಿತವೋ ಹಾಗೆ ಶೌಚ ಅನ್ನೋದು ಸಹ ನಿಶ್ಚಿತವಾಗಿದ್ರೆ ಆರಾಮ. ಇದು ತಪ್ಪಿದ್ರೆ ಕಸಿವಿಸಿಗೆ ಸಹ ಖಂಡಿತ. ಕೆಲವರಿಗೆ ಇದು ಕಾಯಿಲೆ ಸಹ ಹೌದು. ಹೊಟ್ಟೆ ಕಟ್ಟುವುದು ಅಥವಾ ಮಲಬದ್ಧತೆ ಎನ್ನುವ ಕಾಯಿಲೆಗೆ ಸಿನಿಮಾಗಳಲ್ಲಿ ತೋರಿಸೋ ಹಾಗೆ ಸುಲಭವಾದ ಗುಳಿಗೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನೋರಿಗೆ ಈಗ ಒಂದು ಸುದ್ದಿ. ಅಮೆರಿಕದ ವೈದ್ಯಕೀಯ ಕಂಪನಿಯಲ್ಲಿ ವೈದ್ಯ ವಿಜ್ಞಾನಿಯಾಗಿರುವ ಭಾರತ

ಭಾರತೀಯ ಸತೀಶ್ ರಾವ್ರವರ ತಂಡ ಹೀಗೊಂದು ಸಾಧನವನ್ನ ರೂಪಿಸಿದೆ. ರೋಗಿಗಳು ಇದನ್ನು ನುಂಗಿದ 12 ಗಂಟೆಗಳಲ್ಲಿ ಅವರ ಹೊಟ್ಟೆ ಗುಡುಗುಡಿಸುತ್ತದೆಯಂತೆ, ಹಾಗೆ ಸುಲಭವಾಗಿ ಶೌಚವಾಗುತ್ತದೆಯಂತೆ. ಮಲಬದ್ಧತೆ ಜೀವ ಕಳೆಯುವ ರೋಗವಲ್ಲದಿದ್ರೂ ಸಹ ಕಸಿವಿಸಿಯ ಸಮಸ್ಯೆಯಂತೂ ಹೌದು. ವಯಸ್ಸಾಗ್ತಾ ಇದ್ದ ಹಾಗೆ ಇದರ ಕಾಟ ಸಹ ಹೆಚ್ಚುತ್ತೆ. ಅಮೆರಿಕನ್ನರಲ್ಲಿ ಇದು ಬಹಳನೇ ಸಾಮಾನ್ಯ. ಅದರಲ್ಲಿಯೂ ಈ ಕೇವಲ ಮಾಂಸಾಹಾರವನ್ನೇ ಹೆಚ್ಚು ಸೇವಿಸುವವರಲ್ಲಿ ಮಲಬದ್ಧತೆ ಹೆಚ್ಚು. ಸಸ್ಯಾಹಾರಿಗಳಲ್ಲಿಯೂ ಸಹ ನಾರಿನ ಅಂಶ ಕಡಿಮೆ ಇರುವ ಪದಾರ್ಥಗಳನ್ನ ತಿನ್ನುವವರು ಇಂತಹ ಸಂಕಟವನ್ನ ಅನುಭವಿಸ್ತಾರೆ. ಕೆಲವರಿಗೆ ಇದು ಅನುವಂಶೀಯವಾಗಿ ಅಪ್ಪನೋ ಅಮ್ಮನೋ ಕೊಟ್ಟ ವರ ಸಹ ಆಗಿಬಿಡುತ್ತೆ. ಇನ್ನು ಕೆಲವರಲ್ಲಿ ಸೋಮಾರಿತನ ಅಥವಾ ವ್ಯಾಯಾಮವೇ ಇಲ್ಲದ ಜೀವನ ಇದಕ್ಕೆ ಕಾರಣವಾಗಿರಬಹುದು. ಇದಲ್ಲದೆ ಹೊಟ್ಟೆ, ಜಠರ ಅಥವಾ ಕರುಳಿನ ಕೆಲವು ದೋಷಗಳು ಕೂಡ ನಿತ್ಯದಂತೆ ಶೌಚಕ್ಕೆ ಹೋಗದಂತೆ ಅಡ್ಡಿಯಾಗಬಹುದು. ವೈದ್ಯರ ಪ್ರಕಾರ ವಾರಕ್ಕೆ 3ಕ್ಕಿಂತ ಕಡಿಮೆ ಬಾರಿ ಶೌಚಕ್ಕೆ ಹೋಗುವುದು ಅಂದ್ರೆ ಮಲಬದ್ಧತೆ ಕಾಡುತ್ತಿದೆ ಅಂತ ಅರ್ಥ. ಮಲಬದ್ಧತೆ ಇರುವವರಿಗೆ ನಿತ್ಯವೂ ಸಮಯಕ್ಕೆ ಸರಿಯಾಗಿ ಶೌಚಕ್ಕೆ ಹೋಗಲಾಗೋದಿಲ್ಲ. ಬೆಳಗ್ಗೆ ಎದ್ದು ಕಾಫಿ, ಟೀ ಮುಂತಾದವುಗಳನ್ನ ಸೇವಿಸಿದಲ್ಲದೆ ಈ ನಿತ್ಯ ಕರ್ಮ ಜರುಗೋದೇ ಇಲ್ಲ. ಅಥವಾ ಹೀಗೆ ಹೋಗಿ ಹಾಗೆ ಮರಳಲಾಗದೆ 1/2 ಗಂಟೆ ಶೌಚಾಲಯದಲ್ಲಿಯೇ ಕೂರುವವರು ಸಹ ಉಂಟು. ಇವು ಸೌಮ್ಯ ಲಕ್ಷಣಗಳು. ಮಲ ಬಹಳ ಗಟ್ಟಿಯಾಗಿ ಕಲ್ಲಿನಂತೆ ತೋರಬಹುದು, ನೋಯಬಹುದು, ರಕ್ತ ಸಹ ಬರಬಹುದು. ಮಲಬದ್ಧತೆಗೆ ಹಲವು ಕಾರಣಗಳಿದೆ. ವ್ಯಾಯಾಮ ಇಲ್ಲದಿರುವುದು ಸಹ ಒಂದು ಕಾರಣ. ಸಾಮಾನ್ಯವಾಗಿ ಚುರುಕಾಗಿರುವ ಸ್ನಾಯುಗಳು ವಯಸ್ಸಾದ್ದರಿಂದ ಸ್ವಲ್ಪ ನಿಸ್ತೇಜವಾಗುವುದು ಸಹ ಇದಕ್ಕೆ ಕಾರಣ. ಯಾಕಂದ್ರೆ ಜೀರ್ಣಾಂಗದ ಕೊನೆಯಲ್ಲಿರುವಂತಹ ಗುದ ಎನ್ನುವ ಭಾಗದಲ್ಲಿ ದಪ್ಪನಾದ ಸ್ನಾಯುಗಳಿರುತ್ತವೆ. ಇವು ಗಟ್ಟಿಯಾಗಿ ಕುಗ್ಗಿ ಹಿಗ್ಗಿ ಮಾಡೋದ್ರಿಂದ ಶೌಚ ಸಾಧ್ಯವಾಗುತ್ತೆ. ಕರುಳಿನಲ್ಲಿ ಇರುವ ಆಹಾರ ಮುಂದೆ ಸರಿಯಬೇಕಾದ್ರೆ ಕರುಳು ಹೀಗೆ ಹಿಗ್ಗಿ ಕುಗ್ಗಿ ಮಾಡಬೇಕು. ಈ ಸ್ನಾಯುಗಳು ಹಾಗೂ ಇವಕ್ಕೆ ನಿರ್ದೇಶನ ನೀಡುವಂತಹ ನರಗಳಲ್ಲಿ ಸಮಸ್ಯೆ ಇದ್ದರೆ ಆಗಲೂ ಸಹ ಮಲಬದ್ಧತೆ ಉಂಟಾಗಬಹುದು. ಇಂತಹ ಸಂದರ್ಭದಲ್ಲಿ ಮಲಬದ್ಧತೆ ದೀರ್ಘಕಾಲ ಕಾಡುತ್ತದೆ. ಇಂತಹ ರೋಗಿಗಳಿಗೆ ಚಿಕಿತ್ಸೆ ಅಂದ್ರೆ ಒಂದೋ ಬೇದಿ ಮಾತ್ರೆಗಳು ಇಲ್ಲವೇ ಇಸಬ್ಗೋಲ್ನಂತಹ ನಾರಿನ ಅಂಶಗಳನ್ನ ನೀಡ್ತಾರೆ. ನಾರಿನ ಅಂಶ ಹೆಚ್ಚಿರುವ ಹಣ್ಣು, ತರಕಾರಿ ಹಾಗೂ ರಾಗಿ, ಸಜ್ಜೆಯಂತಹ ಧಾನ್ಯಗಳನ್ನ ಹೆಚ್ಚೆಚ್ಚು ಬಳಸುವುದಕ್ಕೆ ಹೇಳ್ತಾರೆ. 2 ವರ್ಷಗಳ ಹಿಂದೆ ಮತ್ತೂ ಒಂದು ಸಾಧನ ಮಾರುಕಟ್ಟೆಗೆ ಈಗಾಗಲೇ ಬಂದಿತ್ತು. ಇದೊಂದು ಹೊಟ್ಟೆಗೆ ಕಟ್ಟಿಕೊಳ್ಳುವಂತಹ ಬೆಲ್ಟ್. ಈ ಬೆಲ್ಟ್ ಅನ್ನ ಕಟ್ಟಿಕೊಂಡು ಬಟನ್ ಒತ್ತಿದ್ರೆ ಸಾಕು, ಅದು ಹೊಟ್ಟೆಗೆ ಮಸಾಜ್ ಮಾಡ್ತಾ ಇತ್ತು, ಶೌಚ ಸುಲಭವಾಗ್ತಾ ಇತ್ತು ಎಂದು ಇಟಲಿಯ ವೈದ್ಯರು ವರದಿ ಮಾಡಿದ್ರು. ರಾವ್ರವರ ಗುಳಿಗೆಗಳು ಈಗ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಇರುವಂತಹ ಸಾಧನ ಅಂತ ಹೇಳಬಹುದು. ಇದರಲ್ಲಿ ಸ್ವಿಚ್, ಬ್ಯಾಟರಿ ಎಲ್ಲವೂ ಸಹ ಗುಳಿಗೆಯಲ್ಲೇ ಇದೆ. ಕರುಳಿನಲ್ಲಿ ಅರಗಿ ಹೋಗುವ ಸಕ್ಕರೆಯ ಪಾಲಿಮರ್ನಿಂದ ಮಾಡಿರುವ ಈ ಗುಳಿಗೆಯೊಳಗೆ ಒಂದು ಪುಟ್ಟ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಸಹ ಇದೆ. ಇದಕ್ಕೆ ಬೇಕಾಗುವ ಬ್ಯಾಟರಿಯೂ ಇದೆ. ಫೋನಿನ ಜೊತೆಗೆ ಬಳಸುವ ವೈರ್ಲೆಸ್ ಇಯರ್ಫೋನ್ ಅನ್ನ ರೀಚಾರ್ಜ್ ಮಾಡೋ ಹಾಗೇನೆ ಈ ಗುಳಿಗೆಯನ್ನ ರೀಚಾರ್ಜ್ ಮಾಡಲು ಒಂದು ಸಾಧನ ಇರುತ್ತೆ. ಕೆಲವು ಗಂಟೆಗಳ ಕಾಲ ಗುಳಿಗೆಯನ್ನ ರೀಚಾರ್ಜ್ ಮಾಡಿ ರಾತ್ರಿ ಮಲಗುವ ಮುನ್ನ ನುಂಗಬೇಕು. ಹೊಟ್ಟೆಯೊಳಗೆ ಹೋದ ಕೂಡಲೇ ಅಲ್ಲಿರುವ ರಸಗಳಿಂದಾಗಿ ಈ ಗುಳಿಗೆ ಆನ್ ಆಗುತ್ತೆ. ಅನಂತರ ಮುಂದಿನ 2-3 ದಿನಗಳವರೆಗೂ ಇದು ಕಾರ್ಯನಿರ್ವಹಿಸುತ್ತೆ. ಚಾಲನೆಗೊಂಡ 16 ಗಂಟೆಯ ನಂತರ ಇದು 2 ಗಂಟೆಗಳಿಗೆ ಒಮ್ಮೆ ಎನ್ನುವಂತೆ ಗುಡುಗುಡು ಎಂದು ಕಂಪಿಸುತ್ತೆ. ಕೆಲವು ಸೆಕೆಂಡ್ ಕಂಪಿಸಿ ನಿಲ್ಲುತ್ತದೆ, ಕೆಲವು ಸೆಕೆಂಡ್ಗಳ ನಂತರ ಇನ್ನೊಮ್ಮೆ ಕಂಪಿಸುತ್ತದೆ. ಹೀಗೆ ಹಲವು ಬಾರಿ ಕಂಪಿಸುವುದರಿಂದ ಗುದದ ಸ್ನಾಯುಗಳಿಗೆ ಚಾಲನೆ ಸಿಕ್ಕು ಅವು ಕೂಡ ಸಂಕುಚಿಸುತ್ತವೆ. ಆಗ ಶೌಚ ಕಾರ್ಯ ನೆರವೇರುತ್ತೆ. ಆಮೇಲೆ ಇನ್ನೇನಿಲ್ಲ. ಹೀಗೆ 2 ದಿನಗಳ ಕಾಲ ಹೊಟ್ಟೆಯಲ್ಲಿಯೇ ಇರುವ ಇದು ಅನಂತರ ಮಲದ ಜೊತೆಗೆ ತಾನು ಶೌಚವಾಗಿ ಹೊರಗಡೆ ಬಂದು ಬಿಡುತ್ತದೆ. ಮರುರಾತ್ರಿ ಬೇಕೆಂದರೆ ಇನ್ನೊಂದು ಗುಳಿಗೆ ನುಂಗಬಹುದು. ಇದು ಸತೀಶ್ ರಾವ್ರವರ ಆಲೋಚನೆ. ಇದು ನಿಜವಾಗಬಹುದಾ ಅಂತ ರೋಗಿಗಳಲ್ಲಿ ಪರೀಕ್ಷಿಸಿದ್ದಾರೆ. 300ಕ್ಕೂ ಹೆಚ್ಚು ರೋಗಿಗಳಿಗೆ ಈ ಗುಳಿಗೆಗಳನ್ನ ತಿನ್ನಲು ನೀಡಿದ್ದಾರೆ. ಅವರಲ್ಲಿ ಕೆಲವರಿಗೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಇಲ್ಲದಂತಹ ಕೇವಲ

0: ಪಾಲಿಮರ್ ಹೊದಿಕೆಯ ಗುಳಿಗೆಗಳನ್ನಷ್ಟೇ ಕೊಟ್ಟಿದ್ದಾರೆ. ಸುಮಾರು 3 ತಿಂಗಳ ಕಾಲದ ಅಧ್ಯಯನದ ನಂತರ ಈ ರೋಗಿಗಳಲ್ಲಿ ಗುಳಿಗೆ ಸೇವಿಸಿದವರು ವಾರದಲ್ಲಿ 1 ಬಾರಿ ಹೆಚ್ಚಾಗಿ ಶೌಚಕ್ಕೆ ಹೋದವೆಂದು ತಿಳಿಸಿದ್ದಾರೆ. ಹಾಗೆಯೇ ಶೌಚ ಸಲೀಸಾಗಿತ್ತು ಅಂತ ಸಹ ತಿಳಿಸಿದ್ದಾರೆ. ಈ ಅನುಭವಗಳು ಕೇವಲ ಅಣುಕು ಗುಳಿಗೆಗಳನ್ನು ಸೇವಿಸಿದವರಲ್ಲಿ ಇರಲಿಲ್ಲ. ಈ ಗುಳಿಗೆಗಳು ಸ್ವತಃ ಹಾನಿಕಾರಕವೇನಲ್ಲ, ಆದರೆ ಅಪ್ಪಿತಪ್ಪಿಯಲ್ಲಿಯಾದರೂ ಗುಳಿಗೆ ಸಿಕ್ಕಿ ಹಾಕಿಕೊಂಡಲ್ಲಿ ತೊಂದರೆ ಆಗಬಹುದು. ಅಲ್ಲದೆ ಗುಳಿಗೆ ಸ್ವತಃ ಒಂದು ಎಲೆಕ್ಟ್ರಾನಿಕ್ ಸಾಧನವಾದ್ದರಿಂದ ಗುಳಿಗೆ ನುಂಗಿದವರು ಅತಿಯಾದ ಕಾಂತಶಕ್ತಿ ಇಲ್ಲವೇ ರೇಡಿಯೋ ತರಂಗಗಳಿರುವ ಸಾಧನಗಳಿಂದ ದೂರ ಇರುವುದು ಒಳ್ಳೆಯದು ಅಂತಾರೆ ಸತೀಶ್ರ. ಹಾಗೆ ನುಂಗಿದ ಗುಳಿಗೆ ಮಲದಲ್ಲಿ ಕೂಡಿ ಹೊರ ಹೋಗದಿದ್ದಲ್ಲಿ ಅದು ಸಹ ಸಮಸ್ಯೆಯಾಗಬಹುದು. ಅದೆಲ್ಲ ಸರಿ, ಗುಳಿಗೆ ಅತಿಯಾಗಿ ಗುಡುಗುಡಿಸಬಹುದಾ? ಈ ಸಿನಿಮಾ ದೃಶ್ಯ ಮನೆಯಲ್ಲೇನಾದರೂ ಮರುಕಳಿಸಬಹುದಾ? ಸದ್ಯಕ್ಕೆ ಅಂತ ಸೂಚನೆಗಳೇನು ಸಿಕ್ಕಿಲ್ಲ ಅಂತ ತಿಳ್ಕೊಳ್ಳೋಣ. ಆದರೂ ಹೊಟ್ಟೆ ಕಟ್ಟಿದ್ದಕ್ಕೆ ಎಲೆಕ್ಟ್ರಾನಿಕ್ ನುಂಗ್ಬೇಕಾ? ಅಲ್ಲ, ಒಂದಿಷ್ಟು ಓಡಾಡಿದ್ರೆ ಸಾಕಲ್ವಾ ಅಂತಿದ್ದೀರಾ? ಅದು ಸರಿನೇ. ಅಥವಾ ಈಗ ಹೇಗೋ ಅವರೆಕಾಳು ಸೀಸನ್ನು, ಅದನ್ನೇ ಉಪಯೋಗಿಸ್ತೀವಿ ಅಂತ ಹೇಳ್ತಿದ್ದೀರಾ? ಅಥವಾ ಶೌಚಕ್ಕೂ ಎಲೆಕ್ಟ್ರಾನಿಕಾ ಅಂತ ಹೊಟ್ಟೆ ಕಲ್ಕೋಷ್ಟು ನಗ್ತಾ ಇದ್ದೀರಾ? ಏನೋಪ್ಪ, ನಿಮ್ಮ ಇಷ್ಟ.
1: ನಿಮಗ್ ಗೊತ್ತಾ, ನಮ್ಮ ಹೃದಯ ನಿರಂತರವಾಗಿ ಹುಟ್ಟಿನಿಂದ ಸಾಯುವವರೆಗೂ ಬಡಿದುಕೊಳ್ತಲೇ ಇರುವಂತಹ ಒಂದು ಯಂತ್ರ. ಪ್ರತಿ ನಿಮಿಷಕ್ಕೆ 80-100 ಸರ್ತಿ ಇದು ಮಿಡಿಯುತ್ತಂತೆ. ಈ ಮಿಡಿತ ಅಂದ್ರೆ ಇನ್ನೇನಿಲ್ಲ, ಹೃದಯದ ಭಾಗಗಳು ಹಿಗ್ಗಿ ಆಮೇಲೆ ಕುಗ್ಗುವಂತಹ ಒಂದು ಚಟುವಟಿಕೆ. ನೀವು ಒಂದು ವೇಳೆ 70 ವರ್ಷದವರೆಗೆ ಬದುಕಿದ್ರೆ ಹುಟ್ಟಿನಿಂದ ಸಾಯುವವರೆಗೂ ಕೂಡ ನಿಮ್ಮ ಹೃದಯ 250 ಶತಕೋಟಿ ಬಾರಿ ಹಿಗ್ಗಿ ಕುಗ್ಗಿರುತ್ತೆ, ಯಾವುದೇ ರಿಪೇರಿ ಭಾಗಗಳನ್ನ ಜೋಡಣೆ ಮಾಡದೆ.
2: ಎಲೆಕ್ಟ್ರಾನಿಕ್ ಮಣ್ಣು. ಎಲೆಕ್ಟ್ರಾನಿಕ್ ಯುಗ ಆರಂಭವಾದದ್ದೇ ಆದದ್ದು. ಎಲ್ಲ ಪದಗಳಿಗೂ ಈ ಎಂಬ ವಿಶೇಷಣ ಸೇರಿಕೊಂಡು ಬಿಟ್ಟಿದೆ. ಈ ಪತ್ರಿಕೆ, ಈ ವ್ಯಾಪಾರ, ಈ ಮೇಲ್ ಅಥವಾ ಈ ಅಂಚೆ, ಹೀಗೆ ಎಲೆಕ್ಟ್ರಾನಿಕ್ ಎನ್ನುವ ವಿಶೇಷಣ ಚುಟುಕಾಗಿರುವ ಈ ಪದಗಳು ರಾರಾಜಿಸುತ್ತಿವೆ. ಇದೀಗ ಈ ಪಟ್ಟಿಗೆ ಇನ್ನೊಂದು ಪದ ಸೇರ್ಪಡೆಯಾಗಿದೆ, ಅದೇ ಈ ಮಣ್ಣು. ಓಹೋ, ಎಲೆಕ್ಟ್ರಾನಿಕ್ ಪದಾರ್ಥಗಳನ್ನು ಬಿಸಾಡಿದ ಮಣ್ಣಿರಬೇಕು ಎಂದಿರಾ? ಅಲ್ಲವಂತೆ. ಸ್ವೀಡನಿನ ಲಿಂಕೋಪಿಂಗ್ ವಿಶ್ವವಿದ್ಯಾನಿಲಯದ ಎಲೆಕ್ಟ್ರಾನಿಕ್ಸ್ ವಿಜ್ಞಾನಿ ಎಲೆನಿ ಸ್ಟ್ರಾವಿನಿಡೋವ್ ಮತ್ತು ಸಂಗಡಿಗರು ಈ ಮಣ್ಣನ್ನು ಸೃಷ್ಟಿಸಿದ್ದಾರೆ. ಈ ಮಣ್ಣು ಬೆಳೆಯುತ್ತಿರುವ ಸಸಿಗಳಿಗೆ ವಿದ್ಯುತ್ ಶಾಕ್ ನೀಡಿ ಅವುಗಳನ್ನು ಚುರುಕಾಗಿಸುತ್ತದಂತೆ. ಈ ಸುದ್ದಿ ಕೇಳಿ ನಿಮಗೂ ಶಾಕ್ ಆಯಿತೆ? ಗಾಬರಿ ಬೀಳಬೇಕಿಲ್ಲ, ಇದು ಹೈಡ್ರೋಫೋನಿಕ್ಸ್ ಎನ್ನುವ ಜಲಕೃಷಿಗೆ ಸಂಬಂಧಿಸಿದ್ದು. ಜಲಕೃಷಿಯ ಬಗ್ಗೆ ಗೊತ್ತಿರಬೇಕು. ಮಣ್ಣಿನ ಆಸರೆಯಿಲ್ಲದೆ, ನೆಲದ ಆಧಾರವೂ ಇಲ್ಲದೆ, ಕೇವಲ ದ್ರವದ ಆಸರೆಯಲ್ಲಿ ಮಾತ್ರ ಕೃಷಿ ಮಾಡುವ ವಿಧಾನ ಇದು. ಹೀಗೆ ಜಪಾನಿನಲ್ಲಿ ಮೊದಲು ಆರಂಭವಾದ ಈ ಕೃಷಿ ಈಗ ಎಲ್ಲೆಡೆ ಜನಪ್ರಿಯ. ಏಕೆಂದರೆ ಬೆಳೆ ಬೆಳೆಯಲು ಬೇಕಾದ ವಿಶಾಲವಾದ ಭೂಮಿಯ ಕೊರತೆ ಇರುವಂತಹ ಜಪಾನಿನಲ್ಲಿ ನೆಲವನ್ನು ಬಿಟ್ಟು ದ್ರವಾಹಾರದ ತೊಟ್ಟಿಗಳಲ್ಲಿ ಗಿಡಗಳನ್ನು ಬೆಳೆಸುವ ತಂತ್ರಜ್ಞಾನ ಸಾಕಷ್ಟು ಅಭಿವೃದ್ಧಿಯಲ್ಲಿದೆ. ಇಂತಹ ಕೆಲವು ಉದ್ಯಮಗಳು ಇದೀಗ ಬೆಂಗಳೂರು ಹಾಗೂ ಇತರೆಡೆ ತರಕಾರಿ, ಹೂ, ಸೊಪ್ಪುಗಳನ್ನು ಈ ಮಾದರಿಯಲ್ಲಿ ಬೆಳೆಯುತ್ತಿವೆ. ಸಣ್ಣ ಪುಟ್ಟ ಋತುಮಾನಗಳಿಗೆ ಅನುಗುಣವಾಗಿ ಇಳುವರಿ ನೀಡುವಂತಹ ಬೆಳೆಗಳನ್ನು ಬೆಳೆಯಲು ಒಪ್ಪುವ ವಿಧಾನ ಇದು. ಜಲಕೃಷಿಗೆ ಬೇಕಾಗುವ ನೀರಿನ ಪ್ರಮಾಣ, ರಾಸಾಯನಿಕಗಳ ಬಳಕೆಯ ಪ್ರಮಾಣ ಇತರೆ ಕೃಷಿ ವಿಧಾನಗಳಿಗೆ ಹೋಲಿಸಿದರೆ ಬಹಳ ಕಡಿಮೆ. ಇದರೊಂದಿಗೆ ಗೊಬ್ಬರದಲ್ಲಿಯೂ ಉಳಿತಾಯವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಕೊಯ್ಲು ಮಾಡಿದ ಮೇಲೆ ಉಳಿಯುವ ದ್ರವವನ್ನು ಮರಳಿ ಬಳಸುವುದರಿಂದ ಗೊಬ್ಬರದಲ್ಲಿ ಅರ್ಧಕ್ಕರ್ಧ ಉಳಿತಾಯ ಮಾಡಬಹುದು. ಮಣ್ಣಿನಲ್ಲಿ ಬೇರು ಹೀರಿಕೊಳ್ಳುವುದಕ್ಕಿಂತಲೂ ಅಧಿಕ ಪ್ರಮಾಣದ ನೀರು ಗೊಬ್ಬರ ಬಳಸುತ್ತೇವಷ್ಟೇ. ಹಾಗೆಯೇ ತೆರೆದ ಹೊಲದಲ್ಲಿ ದಾಳಿ ಇಡುವ ಕೀಟಗಳ ಪೀಡೆಯಿಂದ

ಗಿಡಗಳನ್ನು ರಕ್ಷಿಸುವುದೂ ಸುಲಭ ಎನ್ನುವ ಕಾರಣದಿಂದಾಗಿ ಹೈಡ್ರೋಪೋನಿಕ್ಸ್ ಬಗ್ಗೆ ಆಸಕ್ತಿ ಹೆಚ್ಚು. 2050 ವೇಳೆಗೆ ಅಧಿಕವಾಗುವ ಜನಸಂಖ್ಯೆಗೆ ತಕ್ಕಷ್ಟು ಆಹಾರವನ್ನು ಉತ್ಪಾದಿಸಬೇಕೆಂದರೆ ಇಂತಹ ವಿಧಾನಗಳು ಅವಶ್ಯಕ ಎನ್ನುವುದರಿಂದಲೂ ಇದರತ್ತ ಒಲವು ಮೂಡಿದೆ. ಒಲವಿದ್ದರೆ ಆಯಿತೇ? ಜಲಕೃಷಿ ನಿರೀಕ್ಷಿಸಿದ ಫಲ ಕೊಡಬೇಕಲ್ಲವೇ? ಹೈಡ್ರೋಪೋನಿಕ್ಸ್ ಎಂದರೆ ದ್ರವದಲ್ಲಿ ಬೆಳೆಯುವ ವಿಧಾನವಷ್ಟೇ. ತೊಟ್ಟಿಯಲ್ಲಿ ಬೆಳವಣಿಗೆಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಕರಗಿರುವ ನೀರಿನಲ್ಲಿ ಸಸಿಗಳ ಬೇರುಗಳನ್ನು ಮಾತ್ರ ಇಟ್ಟು ಬೆಳೆಸಲಾಗುತ್ತದೆ. ಬೇರಿಗೆ ಸ್ವಲ್ಪ ಆಧಾರವಿರಲಿ ಎಂದು ಪಾಲಿಮರ್ ನಾರಿನ ಸ್ಪಂಜಿನಂತಹ ವಸ್ತುಗಳನ್ನು ಕೆಳಗೆ ಹರಡಿರುತ್ತಾರೆ. ಆಗಾಗ್ಗೆ ಬೆಳವಣಿಗೆಯನ್ನು ಹೆಚ್ಚಿಸುವ ಹಾರ್ಮೋನುಗಳನ್ನು ಸೇರಿಸಬೇಕಾಗುತ್ತದೆ. ನಿರ್ದಿಷ್ಟ ಸಮಯಕ್ಕೆ ನಿರ್ದಿಷ್ಟ ಬಣ್ಣದ ಬೆಳಕನ್ನು ತಕ್ಕಷ್ಟು ಪ್ರಖರತೆಯಲ್ಲಿ ಒದಗಿಸಬೇಕು. ಇವೆಲ್ಲವೂ ಆದಾಗ ಫಲ ದೊರೆಯುತ್ತದೆ. ಇವೆಲ್ಲವೂ ತೊಂದರೆಯ ವಿಷಯವೇ. ಆದರೆ ಇವೆಲ್ಲವನ್ನೂ ಮೀರಿದ ತೊಂದರೆ ಇನ್ನೊಂದಿದೆ. ಅದು ಆಧಾರವಾಗಿ ಬಳಸುವ ಪಾಲಿಮರುಗಳು. ಇವು ಜೈವಿಕವಾಗಿ ಕೊಳೆಯುವಂಥವಲ್ಲ. ಹೀಗಾಗಿ ಪರಿಸರಕ್ಕೆ ಇವು ಹಾನಿಕಾರಕವೇ. ಹೈಡ್ರೋಪೋನಿಕ್ಸ್ನಲ್ಲಿ ಬಳಸುವ ವಸ್ತುಗಳು ನೆಲದ ಮಣ್ಣಿಗೆ ಖಂಡಿತ ಪರ್ಯಾಯವಲ್ಲ. ಏಕೆಂದರೆ ಮಣ್ಣು ಗೊಬ್ಬರ ಆಸರೆಯನ್ನಷ್ಟೇ ಅಲ್ಲದೆ ಬೆಳವಣಿಗೆಗೆ ಬೇಕಾದ ಹಾರ್ಮೋನನ್ನು ಒದಗಿಸಬಲ್ಲುದು. ಇಷ್ಟೇ ಅಲ್ಲದೆ ಮಣ್ಣಿನ ವಿದ್ಯುತ್ ಗುಣವನ್ನು ರೂಪಿಸುವ ಮಣ್ಣಿನಲ್ಲಿರುವ ಖನಿಜಾಂಶಗಳು ಗಿಡಗಳ ಬೆಳವಣಿಗೆಗೆ ಪರೋಕ್ಷವಾಗಿ ನೆರವಾಗುತ್ತವೆ. ಸದ್ಯಕ್ಕೆ ಹೈಡ್ರೋಪೋನಿಕ್ಸ್ನಲ್ಲಿ ಬಳಸುವ ಯಾವ ಆಧಾರಗಳಲ್ಲಿಯೂ ಇಂತಹ ಅನುಕೂಲಗಳಿಲ್ಲ. ಹಾಗಿದ್ದರೆ ವಿದ್ಯುತ್ ಗುಣವಿರುವ ಆಧಾರಗಳನ್ನು ಒದಗಿಸಿದರೆ ಸಸಿಗಳು ಇನ್ನೂ ಚೆನ್ನಾಗಿ ಬೆಳೆಯಬಹುದು ಎನ್ನುವುದು ಎಲೆನಿ ಅವರ ತಂಡದ ಉದ್ದೇಶ. ಇದಕ್ಕೆ ಕಾರಣವಿದೆ. ಸಸ್ಯಗಳ ಬೆಳವಣಿಗೆಯನ್ನು ಬೆಳಕು, ಗುರುತ್ವಾಕರ್ಷಣ ಬಲ ಹಾಗೂ ಉಷ್ಣತೆಯಂತಹ ಪರಿಸರದ ಭೌತಿಕ ಗುಣಗಳು ಪ್ರಭಾವಿಸುತ್ತವಷ್ಟೇ. ಉದಾಹರಣೆಗೆ, ಗುರುತ್ವ ಇಲ್ಲದಿದ್ದರೆ ಬೇರು ನೆಲದ ಕಡೆಗಾಗಲಿ ಕಾಂಡ ನೆಲದ ಮೇಲಾಗಲಿ ಇರುವಂತೆ ಬೆಳೆಯಲಾಗುವುದಿಲ್ಲ. ಬೆಳಕು ಇದ್ದ ಕಡೆಗೆ ಕಾಂಡ ಚಾಚಿಕೊಳ್ಳುವುದನ್ನು ಗಮನಿಸಿದ್ದೇವೆ. ಇದೇ ಬಗೆಯಲ್ಲಿ ವಿದ್ಯುತ್ ಬಲಗಳಿಗೂ ಸಸ್ಯಗಳು ಪ್ರತಿಕ್ರಿಯಿಸುತ್ತವೆಯೇ? ಅವುಗಳಿಂದಾಗಿ ಗಿಡದ ಬೆಳವಣಿಗೆಯಲ್ಲಿ ಏರುಪೇರಾಗಬಹುದೇ? ವಿದ್ಯುತ್ ಪ್ರಭಾವದ ಬಗ್ಗೆ ಈ ಹಿಂದೆ ಬಹಳಷ್ಟು ಅಧ್ಯಯನಗಳು ನಡೆದಿದ್ದರೂ ಸ್ಪಷ್ಟವಾದ ಅರಿವು ದೊರೆತಿಲ್ಲವೆನ್ನಬಹುದು. ನಮ್ಮವರೇ ಆದ ಪ್ರೊಫೆಸರ್ ಜಗದೀಶ್ ಚಂದ್ರ ಬೋಸರು ಇಂತಹ ಪ್ರಯೋಗಗಳನ್ನು 100 ವರ್ಷಗಳ ಹಿಂದೆಯೇ ಮಾಡಿದ್ದರು. ಗಿಡಗಳು ಬೆಳೆಯುವ ಮಣ್ಣಿಗೆ ಕೆಲವು ವೋಲ್ಟುಗಳ ಲಘು ವಿದ್ಯುತ್ತನ್ನು ಹರಿಸಿದಾಗ ಬೇರುಗಳು ಅತ್ತ ಬೆಳೆಯುತ್ತವೆ ಎಂಬುದು ಆ ನಂತರದ ಹಲವು ಪ್ರಯೋಗಗಳಲ್ಲಿ ಸ್ಪಷ್ಟವಾಗಿದೆ. ಇನ್ನೊಂದೆಡೆ ಬಲವಾದ ವಿದ್ಯುತ್ತಿನ ಎರಡು ಧ್ರುವಗಳ ನಡುವೆ ಬೆಳೆಯುವ ಗಿಡಗಳು ಕೂಡ ಸೊಂಪಾಗಿ ಬೆಳೆಯಬಲ್ಲವು ಎಂದು ಕೆಲವು ಅಧ್ಯಯನಗಳು ನಿರೂಪಿಸಿವೆ. ಆದರೆ ಅವುಗಳನ್ನು ಪ್ರಾಯೋಗಿಕವಾಗಿ ಬಳಸಲು ವಿದ್ಯುತ್ತಿನಿಂದಾಗಬಹುದಾದ ಅಪಾಯಗಳು ಅಡ್ಡಿಯಾಗಿದ್ದುವು. ಅಂತಹ ಯಾವುದೇ ಭಯವಿಲ್ಲದೆ ವಿದ್ಯುತ್ ಸಂವೇದನೆಯಿಂದ ಸಸ್ಯಗಳ ಬೆಳವಣಿಗೆಯನ್ನು ಪ್ರಚೋದಿಸಬಹುದೇ ಎಂದು ಎಲಿನಿ ತಂಡ ಪ್ರಯೋಗಗಳನ್ನು ನಡೆಸಿತು. ಇದಕ್ಕಾಗಿ ಅವರು ಸೆಲ್ಯುಲೋಸ್ ಅಥವಾ ಹತ್ತಿಯ ನಾರಿನಿಂದಲೇ ಆಧಾರವನ್ನು ತಯಾರಿಸಿದರು. ಹತ್ತಿಯ ನಾರಿನಲ್ಲಿರುವ ಸೆಲ್ಯುಲೋಸ್ ಅನ್ನು ಕಾರ್ಬಾಕ್ಸಿಮಿಥೇಲ್ ಸೆಲ್ಯುಲೋಸ್ ಅನ್ನಾಗಿ ಮಾರ್ಪಡಿಸಿ ಅತಿ ಸೂಕ್ಷ್ಮವಾದ ಎಳೆಯಾಗಿಸಿದರು. ಈ ನ್ಯಾನೋ ಕಾರ್ಬಾಕ್ಸಿಮಿಥೇಲ್ ಸೆಲ್ಯುಲೋಸಿನ ಎಳೆಗಳನ್ನು ಹಿಂಜಿ ಅವುಗಳ ಜೊತೆಗೆ ಪಾಲಿಇಥಿಲೀನ್ ಡಯಾಕ್ಸಿಥಯೋಫೀನ್ ಹಾಗೂ ಪಾಲಿಸ್ಟೈರೀನ್ ಸಲ್ಫೋನೇಟುಗಳೆಂಬ ರಾಸಾಯನಿಕಗಳ ಪಾಲಿಮರ್ ಅನ್ನು ತಯಾರಿಸಿದರು. ಇದರಲ್ಲಿ ಡಯಾಕ್ಸಿಥಯೋಫೀನ್ ವಿದ್ಯುತ್ ವಾಹಕ ವಸ್ತು. ಹೀಗೆ ವಿದ್ಯುತ್ ಗುಣವಿರುವ ವಸ್ತುವನ್ನು ತಯಾರಿಸಿ ಅದನ್ನು ಶೈತ್ಯೀಕರಿಸಿ ನಿರ್ವಾತ ವಾತಾವರಣದಲ್ಲಿ ಒಣಗಿಸಿದಾಗ ಸೂಕ್ಷ್ಮ ಎಳೆಗಳ ರಂಧ್ರಮಯ ಹಂದರ ದೊರೆಯುತ್ತದೆ. ಇದೇ ಈ ಮಣ್ಣು. ಈ ಮಣ್ಣನ್ನು ಬಳಸಿ ಬಾರ್ಲಿಯ ಗಿಡಗಳನ್ನು ಬೆಳೆದು ಪರೀಕ್ಷಿಸಿದರು. ಎಲಿನಿ ತಂಡ ತಯಾರಿಸಿದ ಈ ಮಣ್ಣಿಗೆ 0.5 ವೋಲ್ಟಿನಷ್ಟು ವಿದ್ಯುತ್ತನ್ನು ಒದಗಿಸಿದರೂ ಸಾಕಂತೆ. 0.5 ವೋಲ್ಟು ಎಂದರೆ ಒಂದು ಬ್ಯಾಟರಿಯಲ್ಲಿರುವ ವಿದ್ಯುತ್ ಬಲದ 1/3. ಈ ವಿದ್ಯುತ್ತನ್ನು ಈ ಮಣ್ಣಿಗೆ ಹಾಯಿಸಿದಾಗ ಅದರಲ್ಲಿ ಪಾಸಿಟಿವ್ ಅಥವಾ ನೆಗೆಟಿವ್ ವಿದ್ಯುದಂಶಗಳು ಉಂಟಾಗುತ್ತವೆ. ಇವು ಬಾರ್ಲಿ ಬೆಳೆಯಲು ನೆರವಾಗುತ್ತವೆಯೋ

0: ಹೈಡ್ರೋಪೋನಿಕ್ಸ್ ತಂತ್ರ ಬಳಸಿ ಬೆಳೆಸುವ ಆಹಾರ ಬೆಳೆಗಳ ಇಳುವರಿಯನ್ನು ಹೆಚ್ಚಿಸಬಹುದು ಎನ್ನುವುದು ಎಲಿ ತಂಡದ ಆಶಯ. ಇದು ನಿಜವಾಗುತ್ತದೆಯೋ? ಕಾದು ನೋಡೋಣ.
1: ವಾರದ ವಿಜ್ಞಾನಿ ಶ್ಯಾನನ್ ವೆಲ್ಸ್ ಲೂಸಿಡ್. ಮೀರ್ ಸ್ಪೇಷನ್ ನ ಕ್ವಾಂತ್ ಅನ್ನೋ ಕೋಣೆಯಲ್ಲಿ ನಾನು ಇದ್ದ 6 ತಿಂಗಳ ಕಾಲ ಕೂಡ ಪ್ರತಿದಿನ ಒಂದು ಬಾರಿಯಾದರೂ ಅಲ್ಲಿದ್ದ ಕಿಟಕಿ ಮೇಲೆ ತೇಲ್ತಾ ಹೋಗಿ ಕೆಳಗಿದ್ದಂತ ಭೂಮಿನ ಅಥವಾ ಅಂತರಿಕ್ಷದ ಆಳವನ್ನ ನೋಡ್ತಾ ನಿಲ್ತಿದ್ದೆ. ಹೊರಗೆ ಕಾಣಿಸುತ್ತಿದ್ದಂತಹ ಆ ದೃಶ್ಯ ಭವ್ಯವಾಗಿ ಮನಸ್ಸುರಿಗೊಳ್ಳುವಂತಿತ್ತು. ನಿಜ ಹೇಳಬೇಕಂದ್ರೆ ನಾನಲ್ಲಿ ಇದ್ದದ್ದೇ ಅಚ್ಚರಿ ವಿಷಯ. ಸ್ಪುಟ್ನಿಕ್ ಉಪಗ್ರಹ ಹಾರೋದಕ್ಕೂ ಮೊದಲು 1950ರ ದಶಕದಲ್ಲಿ ರಷ್ಯಾ ಮತ್ತು ಅಮೆರಿಕಗಳ ಮಧ್ಯ ಶೀತಲ ಸಮರ ನಡೆಯುವಂತಹ ಸಮಯ. ಆ ಟೈಮ್ನಲ್ಲಿ ಹುಟ್ಟಿದ ಮಗು ನಾನು. ಈಗ ರಷ್ಯಾ ನಿರ್ಮಿಸಿರುವಂತಹ ಸ್ಪೇಸ್ ಸ್ಟೇಷನ್ ಅಲ್ಲಿ ಇದ್ದೇನೆ ಅನ್ನೋದೇ ಒಂದು ಬೆರಗುಗೊಳಿಸುವ ವಿಷಯ. ಅಮೆರಿಕದ ಟೆಕ್ಸಾಸ್ ರಾಜ್ಯದ ಬೆಂಗಾಡ್ನಲ್ಲಿ ಗಾಳಿಯಲ್ಲಿ ಹಾರುತ್ತಿದ್ದಂತಹ ಅಜ್ಜಿ ತಲೆ ಬೀಜಗಳ ಹಿಂದೆ ಅವನ್ನ ಹಿಡಿಯೋದಿಕ್ಕಿಂತ ಓಡ್ತಿದ್ದವಳು ಈಗ ಅದೇ ರೀತಿಯ ವಿನ್ಯಾಸ ಇರುವಂತಹ ಒಂದು ಅಂತರಿಕ್ಷ ನೌಕೆಯಲ್ಲಿ ಅಥವಾ ಅಂತರಿಕ್ಷದಲ್ಲಿ ಹಾರೋ ಅಜ್ಜಿ ತಲೆ ತನ್ನಿ ಅಂತ ಬೀಜದಲ್ಲಿ ಒಬ್ಬ ರಷ್ಯನ್ ವೈಮಾನಿಕ ಅಧಿಕಾರಿ ಹಾಗೂ ಒಬ್ಬ ರಷ್ಯನ್ ಇಂಜಿನಿಯರ್ಗಳ ಜೊತೆಗೆ ಜೀವಿಸುತ್ತಾ ಕೆಲಸ ಮಾಡ್ತಾ ಇದ್ದೇನೆ. 10 ವರ್ಷಗಳ ಹಿಂದೆ ಕೂಡ ಇದನ್ನ ವೈಜ್ಞಾನಿಕ ಕಥೆಗಳಂತೆಯೇ ಅಸಂಭವ ಅಂತ ಹೇಳಬಹುದಾಗಿತ್ತು. ಇಂಥ ಅಸಂಭವವನ್ನ ಸಾಧ್ಯಗೊಳಿಸಿಕೊಂಡಂತಹ ಅಮೆರಿಕನ್ ಮಹಿಳೆ ಅಂತರಿಕ್ಷದಲ್ಲಿ ಅತಿ ಹೆಚ್ಚು ಕಾಲ ವಸತಿ ಇದ್ದದ್ದಕ್ಕಾಗಿ ವಿಶ್ವ ದಾಖಲೆಯನ್ನು ಸೃಷ್ಟಿಸಿದ ವ್ಯೋಮಯಾನಿ ವಿಜ್ಞಾನಿ ಶ್ಯಾನನ್ ಡಬ್ಲ್ಯೂ ಲೂಸಿಡ್ ಹುಟ್ಟಿದ ದಿನ ಇಂದು. ಶ್ಯಾನನ್ ಚೀನಾದ ಶಾಂಘಾಯ್ ಪಟ್ಟಣದಲ್ಲಿ 1943ನೇ ಇಸವಿ ಜನವರಿ 14ರಂದು ಜನಿಸಿದಳು. ಆಕೆಯ ತಂದೆ ತಾಯಿ ಇಬ್ಬರು ಕೂಡ ಕ್ರೈಸ್ತ ಮಿಷನರಿಗಳಾಗಿದ್ದರು. ಚೀನಾ ಆಗ ಜಪಾನಿನ ಹಿಡಿತದಲ್ಲಿ ಇತ್ತು. ಜಪಾನು ಮತ್ತು ಅಮೆರಿಕ ಶತ್ರು ರಾಷ್ಟ್ರಗಳಾಗಿ 2ನೇ ಮಹಾಯುದ್ಧ ನಡೆಯುತ್ತಿತ್ತು. ಹೀಗಾಗಿ ಪುಟ್ಟ ಶಿಶು ಶ್ಯಾನನ್ ತಂದೆ ತಾಯಿಯಂದಿರೊಂದಿಗೆ ಸೆರೆಯಾಗಬೇಕಾಯಿತು. 3 ವರ್ಷವೇ ಯುದ್ಧ ಕೈದಿಗಳ ವಿನಿಮಯವಾಗಿ ಶ್ಯಾನನ್ನರ ಕುಟುಂಬ ಅಮೆರಿಕಕ್ಕೆ ವಾಪಸ್ಸಾಯಿತು. ಯುದ್ಧ ಮುಗಿದ ನಂತರ 1945ನೇ ಇಸವಿಯಲ್ಲಿ ಇನ್ನೂ ಒಮ್ಮೆ ಈ ಕುಟುಂಬ ಚೀನಾಗೆ ಬರುತ್ತೆ. 5 ವರ್ಷಗಳ ಕಾಲ ಅಲ್ಲಿದ್ದ ಮೇಲೆ 1949ಕ್ಕೆ ಮತ್ತೆ ಅಮೆರಿಕಕ್ಕೆ ವಾಪಸ್ಸಾಗುತ್ತೆ. ಟೆಕ್ಸಾಸ್ ಪ್ರಾಂತ್ಯದಲ್ಲಿ ಶ್ಯಾನನ್ನಳ ತಂದೆ ಆಸ್ಕರ್ ವೆಲ್ಸನ ತವರೂರಿನಲ್ಲಿ ನೆಲೆಸುತ್ತೆ. ಅಮೆರಿಕದಲ್ಲಿಯೇ ಹೀಗೆ ಪದವಿ ಪಡೆದಂತಹ ಶ್ಯಾನನ್ ಚಿಕ್ಕಂದಿನಿಂದಲೇ ಆಕಾಶ ವಿಮಾನಗಳಲ್ಲಿ ಬಹಳ ಆಸಕ್ತಿ ಬೆಳೆಸಿಕೊಂಡಿದ್ಲು. ಅಮೆರಿಕದಲ್ಲಿ ಆಗ ಸುದ್ದಿ ಮಾಡಿದ್ದ ರಾಕೆಟ್ ಅನ್ವೇಷಕ ಗೊಡಾರ್ಡ್ನಂತೆಯೇ ಆಗಬೇಕು ಅನ್ನೋ ಕನಸು ಕೂಡ ಅವಳಿಗಿತ್ತು. ದೂರದರ್ಶಕವನ್ನ ತಗೊಳ್ಬೇಕು ಆಕಾಶವನ್ನ ನೋಡೋದಕ್ಕೋಸ್ಕರವಾಗಿ ಅಂತ ತನ್ನ ಸೈಕಲ್ ಅನ್ನು ಕೂಡ ಮಾರ್ಬಿಟ್ಟಿದ್ಲಂತೆ. ಹೀಗೆ ತನ್ನ ಕನಸಿನ ಬೆನ್ನು ಹತ್ತಿದಂತಹ ಶ್ಯಾನನ್ ವಿಮಾನ ಹರಿಸುವುದನ್ನು ಕಲಿತು ಪೈಲಟ್ ಲೈಸೆನ್ಸ್ ಪಡೆದಿದ್ಲು. ಆದರೆ ಆಗ ಅವಳಿಗೆ ಯಾವುದೇ ವಿಮಾನ ಕಂಪನಿಯು ಕೂಡ ಕೆಲಸ ಕೊಡಲಿಲ್ಲ. ಜೊತೆಯಲ್ಲಿಯೇ ಓದನ್ನು ಕೂಡ ಮುಂದುವರೆಸಿದಂತಹ ಶ್ಯಾನನ್ ರಾಸಾಯನಿಕ ವಿಜ್ಞಾನದಲ್ಲಿ ಪದವಿ ಗಳಿಸಿದ್ಲು. ಆಮೇಲೆ ಉದ್ಯೋಗಕ್ಕೆ ತೊಡಗಿದ ಅವಳು ತನ್ನ ಸಹೋದ್ಯೋಗಿ ಮೈಕೇಲ್ ಲೂಸಿಡ್ನನ್ನ ಮದುವೆಯಾದ್ಲು. ಮದುವೆಯಾಗಿ ಮಗು ಆದ ಮೇಲೆ ಕೂಡ ಮರಳಿ ಜೀವರಾಸಾಯನಿಕ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ವ್ಯಾಸಂಗ ಆರಂಭಿಸುತ್ತಾಳೆ. ತನ್ನ 2ನೇ ಮಗುವಿನ ಹೆರಿಗೆಯಾದ 2ನೇ ದಿನವೇ ಪರೀಕ್ಷೆ ಬರೆಯಬೇಕಾಗಿ ಬಂತಂತೆ. ಅದನ್ನು ಕೂಡ ಸಾಧಿಸ್ತಾಳೆ. ಆನಂತರ ಜೀವರಾಸಾಯನಿಕ ವಿಜ್ಞಾನದಲ್ಲಿಯೇ ಡಾಕ್ಟರೇಟ್ ಅನ್ನು ಕೂಡ ಪಡಿತಾಳೆ. 1976ರಲ್ಲಿ ನಾಸಾ ಸಂಸ್ಥೆ ವ್ಯೋಮಯಾನಿಗಳನ್ನ ಆಯೋದಕ್ಕೋಸ್ಕರವಾಗಿ ಅರ್ಜಿ ಕರೆಯುತ್ತೆ. ಅಷ್ಟರಲ್ಲಿ ಮಹಿಳೆಯರಿಗೂ ಸಮಾನ ಅವಕಾಶ ಒದಗಿಸುವ ಕಾನೂನು ಕೂಡ ಜಾರಿಗೆ ಬಂದಿರುತ್ತೆ. ಹೀಗಾಗಿ ಶ್ಯಾನನ್ ಅರ್ಜಿ ಹಾಕ್ತಾಳೆ. ಅರ್ಜಿ ಹಾಕಿದ 8,000 ಮಂದಿಯಲ್ಲಿ ಹಲವಾರು ಪರೀಕ್ಷೆ ಆಮೇಲೆ ಸಂದರ್ಶನಗಳ ಆದಮೇಲೆ 30 ಜನರನ್ನ ಕೊನೆಗೆ ಆಯ್ಕೆ ಮಾಡ್ತಾರೆ. ಈ 30 ಜನರಲ್ಲಿ ಆಯ್ಕೆಯಾದಂತ 6 ಮಹಿಳೆಯರಲ್ಲಿ ಶ್ಯಾನನ್ ಕೂಡ ಒಬ್ಬಳು. ಆದರೆ ಈ 6 ಜನರಲ್ಲಿ ಶ್ಯಾನನ್ ಮಾತ್ರ ಮದುವೆಯಾದವಳು, ಉಳಿದವರೆಲ್ಲರೂ ಅವಿವಾಹಿತೆಯರಾಗಿರ್ತಾರೆ. ವಿಜ್ಞಾನ ಮತ್ತು ಸಂಶೋಧನೆ ಅನುಭವ ಪೈಲಟ್ ತರಬೇತಿ ಕೂಡ ಇದ್ದಂತಹ ಶ್ಯಾನನ್ಲನ್ನ ವ್ಯೋಮಯಾನಿಯನ್ನಾಗಿಯೂ ಅಂತರಿಕ್ಷದಲ್ಲಿ ಪ್ರಯೋಗಗಳನ್ನ ಮಾಡೋದಕ್ಕೂ ಕೂಡ ಆಯ್ಕೆ ಮಾಡಿಕೊಳ್ತಾರೆ. ಆಯ್ಕೆಯಾದ 7 ವರ್ಷಗಳ ಕಾಲ ತರಬೇತಿ ಆದ್ಮೇಲೆ 1983ನೇ ಇಸವಿಯಲ್ಲಿ ಮೊತ್ತ ಮೊದಲ ಬಾರಿಗೆ ಶ್ಯಾನನ್ ಅಂತರಿಕ್ಷಯಾನ ಮಾಡ್ತಾಳೆ. ಮೊದಲ ಬಾರಿಗೆ

0: ಏಳು ದಿನಗಳ ಕಾಲ ಡಿಸ್ಕವರಿ ಅನ್ನೋ ನೌಕೆಯಲ್ಲಿ ಹಾರಿ ಸ್ಪೇಸ್ ಸ್ಟೇಷನ್ ಅಲ್ಲಿ ಶ್ಯಾನನ್ ಇರ್ತಾಳೆ. ಅದಾದ ಮೇಲೆ ಇನ್ನೂ 5 ಬಾರಿ ಬೇರೆ ಬೇರೆ ಅವಧಿಗೆ ಸ್ಪೇಸ್ ಸ್ಟೇಷನ್ ಗೆ ಪಯಣಿಸ್ತಾಳೆ. ಅನಂತರ ಕೊನೆಯ ಬಾರಿ ರಷ್ಯಾದ ಸ್ಪೇಸ್ ಸ್ಟೇಷನ್ ನಲ್ಲಿ ವಾಸಿಸುವಂತಹ ಅವಕಾಶ ಅವಳಿಗೆ ಸಿಗುತ್ತೆ. ಆಗ ಅವಳಿಗೆ 50 ವರ್ಷ. 50 ವರ್ಷ ಆಗಿದ್ರೂ ಕೂಡ ಎದೆಗಿಡದೆ ಈ ಸಾಹಸ ಕೇಳಿದಂತಹ ಶ್ಯಾನನ್ ಅದಕ್ಕಾಗಿ ಹಲವು ಹೊಸ ವಿಷಯಗಳನ್ನ ಕಲಿಬೇಕಾಗುತ್ತೆ. ರಷ್ಯನ್ನರ ಜೊತೆಗೆ ತಿಂಗಳುಗಳ ಕಾಲ ವಾಸಿಸಬೇಕಾಗಿದ್ದರಿಂದ ಆ ಭಾಷೆಯನ್ನು ಹೊಸದಾಗಿ ಕಲಿಬೇಕಾಗುತ್ತೆ. ಹೀಗೆ ಕಷ್ಟಪಟ್ಟ ಅವಳು ಆಮೇಲೆ ಅತ್ಯಂತ ದೀರ್ಘಾವಧಿ ಅಂದ್ರೆ 6 ತಿಂಗಳ ಕಾಲ ಅಂತರಿಕ್ಷದಲ್ಲಿ ವಾಸಿಸ್ತಾಳೆ. ಇದೊಂದು ವಿಶ್ವ ದಾಖಲೆ ಅನ್ನಿಸ್ಕೊಳ್ಳುತ್ತೆ. ಮೊತ್ತ ಮೊದಲ ಬಾರಿಗೆ ಅಂತರಿಕ್ಷದಲ್ಲಿ ಬೆಂಕಿ ಹೇಗೆ ಉರಿಯುತ್ತದೆ ಅನ್ನೋ ಪ್ರಯೋಗವನ್ನು ಕೂಡ ಮಾಡ್ತಾಳೆ. ಹೀಗೆ ಹೊಸ ವಿಚಾರಗಳನ್ನು ಕೂಡ ಅವಳು ದಾಖಲಿಸಿದಂತಹ ವಿಜ್ಞಾನಿ. ಮಹಿಳೆಯರಿಗೆ ಅವಕಾಶಗಳು ಸಿಗದೇ ಇದ್ದಂತಹ ಸಮಯದಲ್ಲಿ ದೊರೆತ ಅವಕಾಶವನ್ನು ಬಿಡದೆ ಹೊಸ ಕೌಶಲ್ಯ ಭಾಷೆಗಳನ್ನು ಕಲಿತುಕೊಂಡು ಸಾಧನೆಗೈದಂತಹ ವಿಜ್ಞಾನಿ ಅಂತರಿಕ್ಷಯಾನಿ ಶ್ಯಾನನ್ ಲೂಸಿಟ್ ಹುಟ್ಟಿದ ದಿನ ಇವತ್ತು. ಇದು ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ಶ್ರೀಮತಿ ವೇದಾ ಭದ್ರಾವತಿ, ಶ್ರೀಮತಿ ನವ್ಯ, ಶ್ರೀ ವಿನಾಯಕ್ ಕಾಮತ್ ಹಾಗೂ ಶ್ರೀ ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನು ಯಾರ ಜೊತೆಗೆ ಬೇಕಿದ್ದರೂ ಹಂಚಿಕೊಳ್ಳಬಹುದು. ಜಾಣ ಸುದ್ದಿಗೆ ಸಲಹೆ ಸಂದೇಹ ಪ್ರಶ್ನೆಗಳನ್ನು ಕಳಿಸುವುದಿದ್ದರೆ 9886640328 ಈ ನಂಬರಿಗೆ ವಾಟ್ಸ್ಆಪ್ ಮಾಡಿ ಇಲ್ಲವೇ ಕರೆ ಮಾಡಿ.
1: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
2: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
3: 430ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸಸ್ಟೈನಬಲ್ ಫಾರೆಸ್ಟ್ರಿ, ಸುಸ್ಥಿರ ಅರಣ್ಯಗಾರಿಕೆ. ಉಷ್ಣವಲಯದ ಅರಣ್ಯಗಳಿಂದ ನಿರಂತರವಾಗಿ ಲಾಭವನ್ನು ಪಡೆಯಲು ಹಮ್ಮಿಕೊಂಡಿರುವ ಅರಣ್ಯ ಯೋಜನೆ ಸ್ಥಳೀಯ ಜನರ ಜೀವನ ಶೈಲಿಯನ್ನು ಸುಧಾರಿಸುವುದು, ಆಹಾರ ಉತ್ಪಾದನೆಯನ್ನು ಹೆಚ್ಚಿಸುವುದು, ಕದಲು ಬೇಸಾಯವನ್ನು ನಿಯಂತ್ರಿಸುವುದು, ಅರಣ್ಯ ಆವಾಸಗಳನ್ನು ರಕ್ಷಿಸುವುದು, ಸ್ಥಳೀಯರಿಗೆ ಅಗತ್ಯವಾದ ಸೌದೆ ಹಾಗೂ ಇತರ ಅರಣ್ಯ ಉತ್ಪನ್ನಗಳನ್ನು ಹೆಚ್ಚಿಸುವುದು ಹಾಗೂ ಅವರಿಗೆ ಸೂಕ್ತವಾದ ಉದ್ಯೋಗ ಅವಕಾಶವನ್ನು ಕಲ್ಪಿಸುವುದು ಸುಸ್ಥಿರ ಅರಣ್ಯಗಾರಿಕೆಯ ಉದ್ದೇಶಗಳು. ನೈಸರ್ಗಿಕ ಅರಣ್ಯಗಳ ರಕ್ಷಣೆ ಮಾಡುವುದು, ಅರಣ್ಯ ನಿರ್ವಹಣೆಯಲ್ಲಿ ಸ್ಥಳೀಯ ಜನರ ಪಾತ್ರವನ್ನು ಉತ್ತೇಜಿಸುವುದು, ಕೃತಕ ಅರಣ್ಯಗಳನ್ನು ಅಥವಾ ನಡುತೋಪುಗಳನ್ನು ಹೆಚ್ಚು ಬೆಳೆಸುವುದು, ಅರಣ್ಯಗಳನ್ನು ಸೂಕ್ತವಾಗಿ ನಿರ್ವಹಿಸುವುದು, ಅರಣ್ಯ ಸಂರಕ್ಷಣೆಗೆ ಸೂಕ್ತ ಕಾನೂನು ಕ್ರಮಗಳನ್ನು ಜಾರಿಗೊಳಿಸುವುದು ಇತ್ಯಾದಿಗಳು ಸುಸ್ಥಿರ ಅರಣ್ಯಗಾರಿಕೆಯಲ್ಲಿ ತೆಗೆದುಕೊಂಡ ಕೆಲವು ಕ್ರಮಗಳು. ಸಸ್ಟೈನಬಲ್ ಯೂಸ್, ಕನ್ನಡದಲ್ಲಿ ಸುಸ್ಥಿರ ಬಳಕೆ. ಸಂಪನ್ಮೂಲಗಳು ದೀರ್ಘಕಾಲ ಬಳಕೆಯಲ್ಲಿರುವಂತೆ ಅವುಗಳನ್ನು ವ್ಯರ್ಥ ಮಾಡದೆಯೇ ದಕ್ಷವಾಗಿ ಜಾಣತನದಿಂದ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸುವುದು ಇಂದಿನ ಜನಾಂಗ ಹಾಗೂ ಭವಿಷ್ಯತ್ತಿನ ಪೀಳಿಗೆಗಳ ಅಗತ್ಯಗಳನ್ನು ಪೂರೈಸುವಂತೆ ಸಂಪನ್ಮೂಲಗಳನ್ನು ಬಳಸುವುದೇ ಸುಸ್ಥಿರ ಬಳಕೆ. ಸ್ವಾಂಪ್, ಜೌಗು, ವರ್ಷವಿಡೀ ನೀರಿನಿಂದ ಆವೃತ್ತವಾದ ತೆರಿಭೂಮಿ. ಬೇಸಿಗೆಯಲ್ಲಿ ಕೂಡ ಈ ಪ್ರದೇಶವು ಒಣಗುವುದಿಲ್ಲ. ಜೌಗಿನಲ್ಲಿ ನೀರಿನ ಮಟ್ಟ ಹೆಚ್ಚಾಗಿರುವುದರಿಂದ ಇಲ್ಲಿ ಬೆಳೆಯುವ ಸಸ್ಯಗಳು ಯಾವಾಗಲೂ ನೀರಿನಿಂದ ಆವೃತ್ತವಾಗಿರುತ್ತವೆ. ಸ್ವಾಂಪ್ ಎಂಬ ತರಿಭೂಮಿಗೆ ಬಾಗ್ BOG ಮತ್ತು ಮಾರ್ಷ್ ಎಂಬ ಪದಗಳನ್ನು ಬಳಸುತ್ತಾರೆ. ಆದರೂ ಗಟ್ಟಿಕಾಂಡದ ಸಸ್ಯಗಳು ಪೊದರು ಮೊರ ಬೆಳೆಯುವ ಜೌಗು ಪ್ರದೇಶಕ್ಕೆ ಸಾಮಾನ್ಯವಾಗಿ ಸ್ಟಾಂಪ್ ಎಂದು ಹೇಳುತ್ತಾರೆ. ಕ್ಷಮಿಸಿ, ಈ ಜೌಗು

ದೇಶಕ್ಕೆ ಸಾಮಾನ್ಯವಾಗಿ ಸ್ವಾಂಪ್ ಎಂದು ಹೇಳುತ್ತಾರೆ. ಸ್ವೀಟ್ ಗ್ಯಾಸ್, ಸಿಹಿ ಅನಿಲ ಕನ್ನಡದಲ್ಲಿ. ಹೈಡ್ರೋಜನ್ ಸಲ್ಫೇಟ್ H2S ಅನಿಲದ ಪ್ರಮಾಣ ಕಡಿಮೆ ಇರುವ ನೈಸರ್ಗಿಕ ಅನಿಲ. ಏಕೆಂದರೆ ಹೈಡ್ರೋಜನ್ ಸಲ್ಫೇಡ್ ಕೆಟ್ಟ ವಾಸನೆ ಅಥವಾ ಕೊಳತ ಮಟ್ಟೆಯ ವಾಸನೆ ಇರುತ್ತದೆ. ಹಾಗಾಗಿ H2S ಗ್ಯಾಸನ್ನು ಕಡಿಮೆ ಪ್ರಮಾಣದಲ್ಲಿರುವಂತೆ ನೋಡಿಕೊಳ್ಳಬೇಕಾಗುತ್ತದೆ. ಸ್ವಿಲ್, ತೊಳೆದ ಆಹಾರ ಅಥವಾ ಕಲ್ಗಚ್ಚು ಕನ್ನಡದಲ್ಲಿ. ಹಂದಿಗಳಿಗೆ ವಿಶೇಷವಾಗಿ ಉಣಬಡಿಸುವ ಅಡಿಗೆ ಮನೆಯ ತ್ಯಾಜ್ಯ. ಈ ಆಹಾರವು ದ್ರವ ಹಾಗೂ ಘನ ಪದಾರ್ಥಗಳಿಂದ ಕೂಡಿರುತ್ತದೆ. ಇದನ್ನು ಹಂದಿಗಳಿಗೆ ಹಾಕುವ ಮುನ್ನ 1 ಗಂಟೆಯ ಕಾಲ ಚೆನ್ನಾಗಿ ಕುದಿಸಿ ವಂದ್ಯಾಕರಿಸುತ್ತಾರೆ. ಇದರಿಂದ ಆಹಾರ ಪದಾರ್ಥಗಳಲ್ಲಿರುವ ಸೂಕ್ಷ್ಮ ಜೀವಿಗಳು ಸಾಯುತ್ತವೆ ಮತ್ತು ಹಂದಿಗಳಿಗೆ ಸೋಂಕು ರೋಗಗಳು ವರ್ಗಾವಣೆಯಾಗುವುದಿಲ್ಲ. ಸಿಂಬಯೋಸಿಸ್ ಕನ್ನಡದಲ್ಲಿ ಸಹಜೀವನ. ಜೀವಿ ಪರಿಸ್ಥಿತಿ ಶಾಸ್ತ್ರದಲ್ಲಿ 2 ಅಥವಾ ಹೆಚ್ಚು ಜೀವಜಾತಿಗಳ ನಡುವೆ ಉಂಟಾಗುವ ಅಂತರಕ್ರಿಯೆ. ಇಲ್ಲಿ 1 ಅಥವಾ ಹಲವು ಜೀವಿಗಳು ಇನ್ನೊಂದು ಜೀವಿ ಅಥವಾ ಜೀವಿಗಳೊಂದಿಗೆ ವಾಸಿಸುತ್ತವೆ. 3 ಬಗೆಯ ಸಹಜೀವನಗಳಿವೆ: ಪರಾವಲಂಬನೆ, ಪ್ಯಾರಾಸಿಟಿಸಮ್, ಸಹಭಾವಿತ್ವ, ಕಮ್ಯುನಲೈಸೇಷನ್ ಮತ್ತು ಪರಸ್ಪರತೆ, ಮ್ಯೂಚುವಲೈಸೇಷನ್. ಪರಾವಲಂಬನೆಯಲ್ಲಿ 1 ಜೀವಿಗೆ ಲಾಭವಾದರೆ ಇನ್ನೊಂದು ಜೀವಿಗೆ ನಷ್ಟವಾಗುತ್ತದೆ. ಸಹಭಾಗಿತ್ವದಲ್ಲಿ 1 ಜೀವಿಗೆ ಲಾಭವಾದರೆ ಇನ್ನೊಂದು ಜೀವಿಗೆ ಲಾಭವಾಗಲಿ ನಷ್ಟವಾಗಲಿ ಆಗುವುದಿಲ್ಲ. ಪರಸ್ಪರತೆಯಲ್ಲಿ 2 ಜೀವಿಗಳಿಗೂ ಲಾಭವಾಗುತ್ತದೆ. ಸಮುದಾಯ ರಚನೆಗೆ ಈ 3 ವಿಧದ ಸಹಜೀವನ ಮುಖ್ಯವಾಗುತ್ತವೆ. ಕೆಲವು ಪರಿಸರ ತಜ್ಞರ ಪ್ರಕಾರ 2 ಜೀವಿಗಳಿಗೆ ಲಾಭಕರವಾದ ಪರಸ್ಪರತೆಗೆ ಮಾತ್ರ ಸಹಜೀವನ ಎನ್ನುತ್ತಾರೆ. ಸೈನಕಾಲಜಿ ಕನ್ನಡದಲ್ಲಿಯೂ ಸೈನಕಾಲಜಿ. ಜೀವಿ ಸಮುದಾಯಗಳ ಹಾಗೂ ಪರಿಸರದೊಂದಿಗಿರುವ ಅವುಗಳ ಸಂಬಂಧಗಳ ಕುರಿತು ಅಧ್ಯಯನ. ಇಲ್ಲಿ ಸಸ್ಯ ಹಾಗೂ ಪ್ರಾಣಿ ಸಮುದಾಯಗಳ ರಚನೆ, ಭೌಮ ಪರಿಸರಗಳು, ಸಾಗರಗಳಲ್ಲಿರುವ ಜೀವಿಗಳು, ಮಾನವರಿಂದ ಬದಲಾದ ಪರಿಸರ ವ್ಯವಸ್ಥೆ ಇವೆಲ್ಲವನ್ನು ಅಭ್ಯಾಸಿಸಲಾಗುತ್ತದೆ. ಸಿನರ್ಜಿಸಮ್ ಸಹಕಾರ ಕನ್ನಡದಲ್ಲಿ. ಪರಿಸರಶಾಸ್ತ್ರದ ಪ್ರಕಾರ ಹಲವು ಅಂಶಗಳ ಸಂಯುಕ್ತ ಪರಿಣಾಮ. ಇಲ್ಲಿ ಪ್ರತಿಯೊಂದು ಅಂಶವು 1 ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ. ಈ ಅಂಶಗಳ ಒಟ್ಟುಗೂಡಿದ ಪರಿಣಾಮವು ಪ್ರತಿಯೊಂದು ಅಂಶದಿಂದ ಪ್ರತ್ಯೇಕವಾಗಿ ಉದ್ಭವಿಸುವ ಪ್ರಮಾಣಕ್ಕಿಂತ ಅತಿ ಹೆಚ್ಚಾಗಿರುತ್ತದೆ. ಉದಾಹರಣೆಗೆ, ಜೀವಿಗಳ ಮೇಲೆ 1 ವಿಧದ ಪರಿಣಾಮ ಬೀರುವ ಹಲವು ಹಾರ್ಮೋನ್ಗಳು ಹಾಗೂ ಅಥವಾ ಔಷಧಗಳ ಸಂಯುಕ್ತ ಪರಿಣಾಮವು ಅವುಗಳ ಪ್ರತ್ಯೇಕ ಪರಿಣಾಮಕ್ಕಿಂತ ಹೆಚ್ಚಾಗಿರುತ್ತದೆ. ಇನ್ನೊಂದು ಉದಾಹರಣೆಯೆಂದರೆ, ಮಾನವರಲ್ಲಿ ಮಾಂಸಖಂಡಗಳ ಸಂಯೋಜಿತ ಕ್ರಿಯೆಯಿಂದ 1 ನಿರ್ದಿಷ್ಟ ಚಲನೆಯುಂಟಾಗುವುದು. ಶಕ್ತಿ ಬಳಕೆಯ ವಿಷಯದಲ್ಲಿ 2 ಅಥವಾ ಹೆಚ್ಚು ಭಿನ್ನ ಕ್ಷೇತ್ರಗಳ ಚಟುವಟಿಕೆಗಳನ್ನು ಸೂಕ್ತವಾಗಿ ಸಂಯೋಜಿಸಿದಾಗ ಶಕ್ತಿ ಬಳಕೆ ಹೆಚ್ಚು ದಕ್ಷವಾಗುತ್ತದೆ. ಕೃಷಿಯಲ್ಲುಂಟಾಗುವ ಘನತ್ಯಾಜ್ಯಗಳಿಂದ ದ್ರವ ಅಥವಾ ಅನಿಲ ಇಂಧನವನ್ನು ತಯಾರಿಸಿ ಸಾರಿಗೆಗೆ ಬಳಸುವುದು ಅಥವಾ ನೀರಾವರಿಗೆ ಬಳಸುವುದು, ಇದರಿಂದಾಗಿ ಈ ಕ್ಷೇತ್ರದಲ್ಲಿ ಉಳಿತಾಯವಾಗುವ ಇಂಧನಗಳನ್ನು ಇತರೆ ಕ್ಷೇತ್ರಗಳಲ್ಲಿ ಬಳಸುವುದು, ಹೀಗೆ ಕೃಷಿ, ಸಾರಿಗೆ, ಕೈಗಾರಿಕೆ ಮುಂತಾದ ಕ್ಷೇತ್ರಗಳಲ್ಲಿ ಶಕ್ತಿಯ ಕುರಿತು ಸಹಕಾರವನ್ನು ಸಾಧಿಸಬಹುದು. ಸಿಂಥಸಿಸ್ ಸಂಶ್ಲೇಷಣೆ ಕನ್ನಡದಲ್ಲಿ. ರಸಾಯನಶಾಸ್ತ್ರದಲ್ಲಿ 2 ಅಥವಾ ಹೆಚ್ಚು ಧಾತುಗಳು ಅಥವಾ ಸಂಯುಕ್ತಗಳು ಸೇರಿ ಮೂಲಕ್ಕಿಂತ ಸಂಕೀರ್ಣವಾದ 1 ಅಥವಾ ಹೆಚ್ಚು ಸಂಯುಕ್ತಗಳನ್ನು ಉತ್ಪಾದಿಸುವ ಕ್ರಿಯೆ. ಉದಾಹರಣೆಗೆ, ದ್ಯುತಿ ಸಂಶ್ಲೇಷಣೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಹೀರಿಕೊಂಡು ಹಸಿರು ಸಸ್ಯಗಳು ಸೂರ್ಯನ ಬೆಳಕಿನ ಸಹಾಯದಿಂದ ಕಾರ್ಬೋಹೈಡ್ರೇಟನ್ನು ಉತ್ಪಾದಿಸುತ್ತವೆ. 6 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಗಳು ಪ್ಲಸ್ 6 ನೀರಿನ ಮಾಲಿಕ್ಯೂಲ್ಗಳು ಸೂರ್ಯನ ಬೆಳಕಿನೊಂದಿಗೆ ಕ್ಲೋರೋಫಿಲ್ ಜೊತೆ ಸೇರಿ ರಿಯಾಕ್ಷನ್ ಆದ ನಂತರ C6H12O6, ಅಂದರೆ ಇದು ಕಾರ್ಬೋಹೈಡ್ರೇಟ್ ಅಥವಾ ಗ್ಲುಕೋಸ್, ಪ್ಲಸ್ 6 ಆಕ್ಸಿಜನ್ನ ಮಾಲಿಕ್ಯೂಲ್ಗಳು ವಾತಾವರಣಕ್ಕೆ ಬಿಡುಗಡೆಯಾಗುತ್ತವೆ.

0: ಸಂಶ್ಲೇಷಣೆಯು ನೈಸರ್ಗಿಕ ಕ್ರಿಯೆಯಾಗಿರಬಹುದು. ದ್ಯುತಿ ಸಂಶ್ಲೇಷಣೆ ಕೃತಕ ಕ್ರಿಯೆಗಳಿಂದಲೂ ರಾಸಾಯನಿಕವನ್ನು ಸಂಶ್ಲೇಷಿಸಬಹುದು. ಉದಾಹರಣೆಗೆ ವಿವಿಧ ಪ್ಲಾಸ್ಟಿಕ್ಗಳು, ರಬ್ಬರ್, ಔಷಧಿಗಳು. ಸಿಂಥಸಿಸ್ ಗ್ಯಾಸ್ ಸಂಶ್ಲೇಷಣಾ ಅನಿಲ ಕೋಕ್ ನೈಸರ್ಗಿಕ ಅನಿಲ ಅಥವಾ ಇತರ ಇಂಗಾಲೀಯ ಪದಾರ್ಥಗಳಿಂದ ಉತ್ಪನ್ನವಾದ ಜಲಜನಕ ಹಾಗೂ ಇಂಗಾಲದ ಮೊನಾಕ್ಸೈಡ್ ಮಿಶ್ರಣ. ಈ ಅನಿಲಗಳ ಪ್ರಮಾಣದಲ್ಲಿ ವ್ಯತ್ಯಾಸ ಉಂಟಾಗಬಹುದು. ಈ ಅನಿಲ ಮಿಶ್ರಣದಲ್ಲಿ ಸಾರಜನಕವೂ ಸ್ವಲ್ಪ ಪ್ರಮಾಣದಲ್ಲಿರಬಹುದು. ಗಾಳಿ ಇರುವ ಪರಿಸರದಲ್ಲಿ ಹಬೆಯೊಂದಿಗೆ ಇಂಗಾಲೀಯ ಪದಾರ್ಥಗಳ ವರ್ತಿಸಿದಾಗ ಸಂಶ್ಲೇಷಣಾ ಅನಿಲ ಉಂಟಾಗುತ್ತದೆ. ಸಂಶ್ಲೇಷಣಾ ಅನಿಲವನ್ನು ಅನೇಕ ಮುಖ್ಯ ಕೆಲಸಗಳಿಗೆ ಬಳಸುತ್ತಾರೆ. ಅಮೋನಿಯಾ, ಮೆಥೆನಾಲ್, ಹಲವು ಕಾರ್ಬನಿಕ್ ಸಂಯುಕ್ತಗಳು ಇತ್ಯಾದಿಗಳು ತಯಾರಿಕೆಗೆ ಸಂಶ್ಲೇಷಣಾ ಅನಿಲವನ್ನು ಬಳಕೆ ಮಾಡುತ್ತಾರೆ. ಸಿಂಥೆಟಿಕ್ ಮಟೀರಿಯಲ್ ಸಂಶ್ಲೇಷಿತ ಪದಾರ್ಥ, ರಾಸಾಯನಿಕಗಳಿಂದ ಸಂಶ್ಲೇಷಿತಗೊಂಡ ಪದಾರ್ಥ. ಕೃತಕವಾಗಿ ಸಂಶ್ಲೇಷಿತಗೊಂಡ ಪದಾರ್ಥಗಳಿಗೆ ಈ ಪದವನ್ನು ಬಳಸುವುದು ವಾಡಿಕೆ. ಇಂದು ಅನೇಕ ರಾಸಾಯನಿಕ ಪದಾರ್ಥಗಳು ಕೃತಕವಾಗಿ ಸಂಶ್ಲೇಷಿತಗೊಳ್ಳುತ್ತವೆ. ವಿವಿಧ ಪ್ಲಾಸ್ಟಿಕ್ಗಳು, ಕೃತಕ ನಾರುಗಳಾದ ನೈಲಾನ್, ಅಕ್ರಲಿಕ್ಗಳು, ಅಂಟುಗಳು, ರಬ್ಬರ್, ಔಷಧಗಳು ಮುಂತಾದವುಗಳೆಲ್ಲ ಕೃತಕವಾಗಿ ಸಂಶ್ಲೇಷಿಸಿದ ಪದಾರ್ಥಗಳೇ ಆಗಿವೆ. ಹಿಂದೆ ನೈಸರ್ಗಿಕವಾಗಿ ಸಂಶ್ಲೇಷಿತವಾಗುತ್ತಿದ್ದ ಅನೇಕ ಪದಾರ್ಥಗಳನ್ನು ಪರಿಸರ ನಾಶ ಹೆಚ್ಚುತ್ತಿರುವ ಸಂಪನ್ಮೂಲ ಬೇಡಿಕೆ ಮುಂತಾದ ಕಾರಣಗಳಿಂದ ಇಂದು ಕೃತಕವಾಗಿ ಸಂಶ್ಲೇಷಿಸುತ್ತಿದ್ದಾರೆ. ಸಿಂಥೆಟಿಕ್ ನ್ಯಾಚುರಲ್ ಗ್ಯಾಸ್ ಕನ್ನಡದಲ್ಲಿ ಸಂಶ್ಲೇಷಿತ ನೈಸರ್ಗಿಕ ಅನಿಲ. ಯಾವುದೇ ಸಂಶ್ಲೇಷಿತ ಇಂಧನ ಅನಿಲ. ಇದರಲ್ಲಿ ಸುಮಾರು 85%ನಷ್ಟು ಮೀಥೇನ್ ಮತ್ತು 15%ನಷ್ಟು ಈಥೇನ್ ಇರುತ್ತದೆ. ಸಾಮಾನ್ಯವಾಗಿ ಕೃತಕವಾಗಿ ಸಂಶ್ಲೇಷಿತ ಇಂಧನ ಅನಿಲಕ್ಕೆ ಈ ಪದವನ್ನು ಬಳಸುತ್ತಾರೆ. ಇದರ ಕ್ಯಾಲೋರಿ ಮೌಲ್ಯವು ತೈಲ ಬಾವಿಗಳಿಂದ ಪಡೆದ ನೈಸರ್ಗಿಕ ಅನಿಲದಷ್ಟೇ ಇರುತ್ತದೆ. ಅಧಿಕ ಇಂಗಾಲವಿರುವ ಕಲ್ಲಿದ್ದಲು, ನ್ಯಾಫ್ತಾ, ಕೃಷಿ ತ್ಯಾಜ್ಯಗಳು ಮುಂತಾದವುಗಳ ದಹನದಿಂದ ಈ ಅನಿಲವನ್ನು ಪಡೆಯಬಹುದಾಗಿದೆ. ಸಿಸ್ಟಮ್ ವ್ಯವಸ್ಥೆ ಜೀವಿ ಪರಿಸ್ಥಿತಿ ಶಾಸ್ತ್ರದ ಪ್ರಕಾರ ಅನೇಕ ಜೈವಿಕ ಹಾಗೂ ಅಜೈವಿಕ ಘಟಕಗಳು, ಜೀವಿಗಳು ಗಾಳಿ, ನೀರು, ಮಣ್ಣು ಪರಸ್ಪರ ಅಂತಃಕ್ರಿಯಿಸುವ ಒಂದು ವಿಶಿಷ್ಟ ಅಸ್ತಿತ್ವವುಳ್ಳ ರಚನೆ. ಈ ರಚನೆಯಲ್ಲಿ ಒಂದು ಘಟಕವು ಕೆಲಸ ಮಾಡದಿದ್ದರೆ ಅಥವಾ ನಾಶವಾದರೆ ಇಡೀ ರಚನೆಯು ನಾಶವಾಗಬಹುದು. ಇದಕ್ಕೆ ಪರಿಸರ ವ್ಯವಸ್ಥೆಗಳು ಎಂದು ಕರೆಯುತ್ತಾರೆ. ಸಿಂಥೆಟಿಕ್ ಇನ್ಸೆಕ್ಟಿಸೈಡ್ ಕನ್ನಡದಲ್ಲಿ ದೈಹಿಕ ಕೀಟನಾಶಕ. ಸಸ್ಯಗಳು ತಮ್ಮ ದೇಹದೊಳಗೆ ಹೀರಿಕೊಳ್ಳುವ ಕೀಟನಾಶಕ. ಹೀಗೆ ಹೀರಿದ ಕೀಟನಾಶಕವು ಸಸ್ಯಗಳ ದೇಹದುದ್ದ ಅಗಲಕ್ಕೂ ಸಾಗಿಸಲ್ಪಡುತ್ತದೆ. ಇಂತಹ ಸಸ್ಯಗಳ ರಸವನ್ನು ಹೀರುವ ಕೀಟಗಳಿಗೆ ಇದು ಮಾರಕವಾಗಿ ಪರಿಗಣಿಸುತ್ತದೆ. ಸಿಸ್ಟಮ್ಸ್ ಎಕಾಲಜಿ ಕನ್ನಡದಲ್ಲಿ ಪರಿಸರ ವ್ಯವಸ್ಥೆ, ಪರಿಸರಿಕ ಘಟಕಗಳ ಹಾಗೂ ರಚನೆಗಳ ಅಧ್ಯಯನ. ಇಲ್ಲಿ ಶಕ್ತಿ ಹಾಗೂ ಪೋಷಕಾಂಶಗಳ ಹರಿವು, ಜೀವಿಗಳ ಹಾಗೂ ಜೀವಿ ನಿರ್ಜೀವಿಗಳ ನಡುವಣ ಸಂಬಂಧ ಇತ್ಯಾದಿಗಳನ್ನು ಅಭ್ಯಾಸಿಸಲಾಗುತ್ತದೆ. ಇಲ್ಲಿಗೆ 430ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 16ನೆಯ ಪದ್ಯ. ಆ ಪದ್ಯ ಹೀಗಿದೆ. ವನ ಕುಸುಮಂಗಳಂ ಬಗೆಗೆ ಬಂದವನಳ್ತಿಯುಳಾಯ್ದು ಕೊಯ್ದು ಮೆಲ್ಲನೆ ವಕುಳಾಳವಾಳ ತಳದೋಳ್ ಸುರಿದಂಬುಜ ಸೂತ್ರದಿಂದೆ ಮತ್ತನಿತರೊಳಂ ಮುಗುಳ್ಸರಿಗೆ ತೋಳ್ವಳೆ ಕಂಕಣವಾರಮೆಂದು ಬೆಳ್ಪನಿತನೆ ಮಾಡಿ ತೊಟ್ಟು ಕರಮೊಪ್ಪಿದಳಾಕೆ ವಸಂತಕಾಂತವೋಲ್. ಇದನ್ನು ಬಿಡಿಸಿ ಹೀಗೆ ಓದಬಹುದು. ವನಕುಸುಮ

0: ಮಂಗಳ ಬಗೆಗೆ ಬಂದು ಅವಂ ಅತ್ತಿಯೊಳು ಆಯ್ದು ಕೊಯ್ದು ಮೆಲ್ಲನೆ ವಕುಳಾಳ ವಾಳ ತಳದುಳ್ ಸುರಿದ ಅಂಬುಜ ಸೂತ್ರದಿಂದ ಮತ್ತನಿತೊರಳಂ ಮುಗುಳು ಸರಿಗೆ ತೋಳುವಳೆ ಕಂಕಣವಾರವೆಂದು ಬೆಳ್ಪ ಅನಿತನೆ ಮಾಡಿ ತೊಟ್ಟು ಕರಂ ಒಪ್ಪಿದಳಕ್ಕೆ ಬಸಂತ ಕಾಂತೆ ಓಲ್. ಈ ಮಾದ್ರಿ ಶತಶೃಂಗ ಪರ್ವತದಲ್ಲಿ ವಸಂತ ಮಾಸ ಆಗಮನವಾಗಲು ಬಹಳ ಸಂತೋಷದಿಂದ ಮೈದುಂಬಿಕೊಂಡು ಕ್ರೀಡಾನುಸಕ್ತೆಯಾಗಿ ವನಕ್ರೀಡೆಗೆ ಹೋಗ್ತಾಳೆ. ಹೋಗಿ ಅವಳು ಏನು ಮಾಡಿದ್ಲು, ವನಕುಸುಮಂಗಳಂ ಬಗೆಗೆ ಬಂದು ಒಂದುವ ಕಾಡಿನಲ್ಲಿರುವಂಥ ಕಾಡು ಹೂಗಳನ್ನು ಆಯ್ದು ಬಗೆಗೆ ಒಂದುವ. ಅವಳ ಮನಸ್ಸಿಗೆ ಎಷ್ಟು ಮತ್ತು ಯಾವ್ಯಾವುದು ಬರ್ತವೋ ಅವುಗಳೆಲ್ಲವನ್ನು ಕೂಡ ಅಳ್ತಿಯೇ ಆಯ್ದು, ಪ್ರೀತಿಯಿಂದ ಆಯ್ದು ಅಂದರೆ ಅಲ್ಲಲ್ಲಿ ಹೋಗಿ ಕಾಡಿನ ಹೂಗಳನ್ನೆಲ್ಲ ಕೊಯ್ತಾಳೆ. ವನಕುಸುಮಂಗಳಂ ಬಗೆಗೆ ಒಂದು ಅಳ್ತಿಯಂ ಅವಳು ಆಯ್ದು ಮನಸ್ಸಿಗೆ ಬಂದಂತಹ ಕಾಡಿನ ಹೂಗಳನ್ನು ಪ್ರೀತಿಯಿಂದ ಆಯ್ದು ಕೊಯ್ದು ಮೆಲ್ಲನೆ ನಿಧಾನವಾಗಿ ವಕುಳವಾಳ ತಳದೊಳ್ಳು ಸುರಿದ ಅಂಬುಜ ಸೂತ್ರದಿಂದ ಅಂದರೆ ಬಕುಳ ಮರದ ಪಾತಿಯ ಪ್ರದೇಶದಲ್ಲಿ. ವಕುಳ ಅಂದರೆ ಬಕುಳ, ಅದನ್ನು ನಾಗಕೇಸರ ಅಂತಲೂ ಕೂಡ ಹೇಳ್ತಾರಂತೆ. ಈ ಬಕುಳ ಮರದ ಪಾತಿಯ ಪ್ರದೇಶದಲ್ಲಿ ವಕುಳಾಳವಾಳ ತಳದೊಳ್ಳು ಸುರಿದು ಅಲ್ಲಿ ಅದನ್ನು ಅಂದರೆ ಒಂದೊಂದೇ ಹೂಗಳನ್ನು ಆಕೆ ಕೊಯ್ದು ಕಾಡಿನ ಹೂಗಳನ್ನು ಕೊಯ್ದು ಬಕುಳ ಮರದ ಪಾತಿಯ ಪ್ರದೇಶದಲ್ಲಿ ತಂದು ಸುರಿತಾಳೆ. ಆಮೇಲೆ ಅಂಬುಜ ಸೂತ್ರದಿಂದ ಮತ್ತನಿದ್ರೊಳಂ ಆಮೇಲೆ ಏನು ಮಾಡ್ತಾಳೆ ಅದನ್ನು ಅಂಬುಜ ಸೂತ್ರ ಅಂದರೆ ತಾವರೆಯ ನಾಳದಿಂದ ತೆಗೆದಂಥ ದಾರ ಅದರಲ್ಲಿ ಮತ್ತನಿದ್ರೊಳಂ ಅದರಲ್ಲಿ ಏನು ಮಾಡ್ತಾಳೆ ಮುಗುಳು ಸರಿಗೆ. ಈ ಮುಗುಳು ಸರಿಗೆ ಅನ್ನೋದು ಒಂದು ಹಾರ ಅಂದರೆ ಕೊರಳಿಗೆ ಹಾಕುವಂಥ ಹಾರ. ತೋಳುವಳೆ ಕಂಕಣ ಮಾರವೆಂದು ಬೆಳ್ಪನಿತನೆ ಮಾಡಿ ಈ ಮಾದ್ರಿ ಆಗಲೇ ಹೇಳಿದ ಹಾಗೆ ಪ್ರತಿಯೊಂದು ಕಾಡಿನ ಹೂಗಳನ್ನು ತನಗೆ ಇಷ್ಟ ಬಂದ ಹಾಗೆ ಆಯ್ದು ಅದನ್ನೆಲ್ಲ ಬಕುಳ ವೃಕ್ಷದ ಕೆಳಗಡೆಗೆ ಹಾಕಿ ಗುಡ್ಡೆ ಮಾಡಿ ಹಾಕಿ ಆಮೇಲೆ ಒಂದು ತಾವರೆಯ ನಾಳದಿಂದ ತೆಗೆದಂತಹ ದಾರದಿಂದ ಅವುಗಳನ್ನೆಲ್ಲ ಪೋಣಿಸಿ ಮುಗುಳು ಸರಿಗೆ ಅಂದರೆ ಕಂಠಕ್ಕೆ ಹಾಕುವಂತಹ ಹಾರ ತೋಳ್ಬಳೆ ಕಂಕಣವಾರ ಇವುಗಳನ್ನೆಲ್ಲ ಮಾಡಿಕೊಂಡು ಮೈಯಲ್ಲಿ ಧರಿಸಿದ್ಲು. ಬೆಳ್ಪನಂತನೆ ಮಾಡಿ ತೊಟ್ಟು ಕರಂ ಒಪ್ಪಿದಳಾಕೆ. ಹೀಗೆ ಅವುಗಳನ್ನೆಲ್ಲ ಒಂದೊಂದೇ ಅಂದರೆ ಹೂವಿನಿಂದಲೇ ಕಾಡಿನ ಹೂಗಳಿಂದಲೇ ಒಂದೊಂದು ತೊಡುಗೆಗಳನ್ನು ಆಭರಣಗಳನ್ನು ಮಾಡಿ ಕೊರಳಿಗೆ ಒಂದು ಕೈಗೆ ಒಂದು ಸೊಂಟಕ್ಕೊಂದು ಹೀಗೆ ಬೇರೆ ಬೇರೆ ತೊಡುಗೆಗಳನ್ನು ಮಾಡಿ ಆಕೆ ಧರಿಸಿ ನಿಂತಿದ್ಲಂತೆ. ಆ ನಿಂತವಳು ಹೇಗೆ ಪಾಂಡುವಿಗೆ ಕಂಡಳಂದರೆ ಕರಂ ಒಪ್ಪಿದಳಾಕೆ, ವಿಶೇಷವಾಗಿ ಕಂಡಳಾಕೆ ಬಸಂತ ಕಾಂತೆಗಳು. ವಸಂತವೇ ಹೆಣ್ಣಾಗಿ ನಿಂತಿದೆಯೋ, ವಸಂತ ಮಾಸವೇ ಹೆಣ್ಣಾಗಿ ನಿಂತಿದೆಯೋ ಎನ್ನುವ ಹಾಗೆ ಆಕೆ ಪಾಂಡುರಾಜನ ಕಣ್ಣಿಗೆ ಕಂಡಳಂತೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಹೆಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾನು ಇಂಗ್ಲಿಷ್ನ ಓವಲ್ಸ್ AEIOU ಇದರ ಉಚ್ಚಾರಣೆ ಎಲ್ಲ ಹೇಗೆಲ್ಲ ಬದಲಾಗತ್ತೆ ಬೇರೆ ಬೇರೆ ಪದಗಳಲ್ಲಿ ಅನ್ನೋದನ್ನು ಹೇಳಿದೆ. ಈಗ ಒಂದಷ್ಟು ನಿಶಬ್ದ ಅಕ್ಷರಗಳ ಬಗ್ಗೆ ಹೇಳೋಣ, ಅಂದರೆ ಸೈಲೆಂಟ್ ಲೆಟರ್ಸ್. ಇಂಗ್ಲೀಷಲ್ಲಿ ಬಹಳಷ್ಟು ಶಬ್ದಗಳಲ್ಲಿ ಉಚ್ಚರಿಸದೇ ಇರುವ ಅಥವಾ ವ್ಯಂಜನಗಳಲ್ಲಿ ಯಾವುದೇ ಉಚ್ಚಾರಣೆ ಆಗದೆ ಇರೋ ಒಂದಷ್ಟು ಪದಗಳನ್ನ ನಾನು ಹೇಳ್ತೀನಿ. ಎ ಅಕ್ಷರ ಸೈಲೆಂಟ್ ಆಗಿರೋ ಒಂದೆರಡು ಪದಗಳು. CAESAR ಏನಂತ ಉಚ್ಚಾರ ಮಾಡ್ತೀರಾ? CAESAR ಯೋಚನೆ ಮಾಡಿ. ಸೀಸರ್, ರೋಮನಿನ ಸಾಮ್ರಾಟ ಇವರು ಸೀಸರ್. ಆದರೆ ಇಲ್ಲಿ ಎ ಇದೆ, ಅದರ ಉಚ್ಚಾರಣೆ ಆಗಿಲ್ಲ, ಗಮನಿಸಿದ್ರಾ? CAESAR ಸೀಸರ್. ಇನ್ನೊಂದು ಪದಗಳು ನಾವು ಹೆಚ್ಚಾಗಿ ಬಳಸ್ತೀವಿ, ನಮ್ಮಲ್ಲೆಲ್ಲ ಕೆಂಪು

ಕೆಂಪು ರಕ್ತ ಕಣಗಳು ಕಡಿಮೆ ಆಗಬಾರ್ದು, ಅದು ಎಷ್ಟಿರ್ಬೇಕು ಅಷ್ಟೇ ಇರಬೇಕು. ಏನಂತೀವಿ ಅದಕ್ಕೆ? ಹೆಮೋಗ್ಲೋಬಿನ್, ಹಿಮೋಗ್ಲೋಬಿನ್ ಅಂತೀವಿ, ಹೆಮೋಗ್ಲೋಬಿನ್ ಅಂತೀವಿ. ಬಟ್ ಸರಿಯಾದ ಉಚ್ಚಾರಣ ನಾವು ಹೇಳಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಕನ್ನಡ ಮಾತಾಡಿದ್ರೂ ಸಹ ಬೇಕಾದಷ್ಟು ಇಂಗ್ಲೀಷ್ ಪದಗಳನ್ನು ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ, ಆದರೆ ಉಚ್ಚಾರಣೆ ಎಲ್ಲದನ್ನು ಪಕ್ಕ ಹೇಳೋದೇ ಇಲ್ಲ, ತುಂಬ ತಪ್ಪಾಗಿ ಹೇಳ್ತೀವಿ. ಅದೇ ರೀತಿ ಈ ಹಿಮೋಗ್ಲೋಬಿನ್ ಕೂಡ, ಇದು ಆ್ಯಕ್ಚುಲಿ ನಾವು ಹೇಳಬೇಕಾದ್ದು ಹೆಮೋಗ್ಲೋಬಿನ್ ಅಂತ. ಇದರ ಸ್ಪೆಲ್ ಮಾಡ್ತೀನಿ ನೋಡಿ, HAEMOGLOBIN, ಹೆಮೋಗ್ಲೋಬಿನ್. ಎ ಇದೆ, ಶುರುವಲ್ಲೇ ಎ ಇದೆ, ಆದರೆ ಅದ್ರ ಉಚ್ಚಾರ ಆಗ್ತಾ ಇಲ್ಲ, ಕರೆಕ್ಟಾ? ಈಗ ಬಿ ಸೈಲೆಂಟ್ ಇರುವ ಒಂದಷ್ಟು ಪದಗಳು ಹೇಳ್ತೀನಿ ನೋಡಿ. ಕ್ರಮ್ಸ್, ಹೆಚ್ಚಾಗಿ ಬಳಸಿರ್ತೀರ ಬ್ರೆಡ್ ಕ್ರಮ್ಸಲ್ಲಿ, ಅದು ಏನೋ ಅಡುಗೆ ಮಾಡಿದೆ ಅಂತ. ಕ್ರಮ್ಸ್ ಬರೀ CRUMBS ಅದು, ಆದರೆ ನಾವು ಹೇಳೋದು ಕ್ರಮ್ಸ್ ಅಂತ, ಬಿ ಉಚ್ಚಾರ ಮಾಡೋದೇ ಇಲ್ಲ. ಇನ್ನೊಂದು ಪದ ಹೇಳ್ತೀನಿ ನೋಡಿ, INDEBTED, ಇಂಡೆಪ್ಟೆಡ್, INDEBTED, ಇಂಡೆಪ್ಟೆಡ್. ಇಲ್ಲಿ ಬಿ ಉಚ್ಚಾರ ಮಾಡೋದಿಲ್ಲ. ಪ್ಲಂಬರ್, ಪ್ಲಂಬರ್ ಅಂತ ಹೇಳ್ತೀವಿ, ಬಟ್ ಅದು ಉಚ್ಚಾರ ಆಗಲ್ಲ, ಅದು ಪ್ಲಮ್ಮರ್ ಅಂತ, PLUMBER, ಪ್ಲಮ್ಮರ್ ಅಂತ ಹೇಳಬೇಕು ನಾವು ಕರೆಕ್ಟಾಗಿ ಅದರ ಪದಗಳನ್ನ ಒಂದು ಬಿಡದೆ ಹೇಳಬೇಕು ಅಂತ. ಕನ್ನಡದವರಾಗಿರೋದಕ್ಕೆ ಪ್ಲಂಬರ್ ಅಂತೀವಿ, ಬಟ್ ಇಟ್ಸ್ ರಾಂಗ್, ಪ್ಲಮ್ಮರ್ ಅಂತ. ಇನ್ನೊಂದು ಸ್ಕಮ್, SUCCUMB, ಸ್ಕಮ್. ಇಲ್ಲಿ ಸಹ ಬೀನ ಉಚ್ಚಾರ ನಾವು ಮಾಡೋದಿಲ್ಲ. ಸಿ ಸೈಲೆಂಟ್ ಆಗಿರೋ ಪದಗಳನ್ನ ಹೇಳ, SCEPTRE, ಏನಂತ ಉಚ್ಚಾರ ಮಾಡ್ತೀರಾ ಹೇಳಿ ನೋಡೋಣ. SCEPTRE, ಸೆಪ್ಟರ್. ಇಲ್ಲಿ ಸಿ ಇದ್ರೂ ಅದು ಸೈಲೆಂಟ್ ಆಗಿದೆ. ಇನ್ನೊಂದು ಕತ್ರಿ, ಕಟ್ ಮಾಡ್ತೀವಲ್ಲ ಕತ್ರಿ, ಅದರ ಸ್ಪೆಲ್ ಮಾಡ್ತೀನಿ ನೋಡಿ, SCISSOR S, SCISSOR S, ಸೀಸರ್ಸ್. ಇಲ್ಲಿ ಸಿ ಇದೆ ಆದರೆ ಸೈಲೆಂಟ್ ಆಗಿದೆ, ಬರೀ ಎಸ್ನ ಉಚ್ಚಾರ ಬಂದ ಹಾಗೆ ಆಗ್ತಿದೆ ಅಲ್ವಾ, ಸೀಸರ್ಸ್. ಇನ್ನು ಡಿ ಸೈಲೆಂಟ್ ಇರುವಂಥ ಪದ ನೋಡೋಣ, BUDGET, ಬಜೆಟ್, BUDGET, ಬಜೆಟ್. ಇಲ್ಲಿ ಡಿ ಸೈಲೆಂಟ್ ಆಯಿತು. BRIDGE, ಬ್ರಿಡ್ಜ್, BRIDGE, ಬ್ರಿಡ್ಜ್. MIDGET, ಮಿಜೆಟ್, MIDGET, ಮಿಜೆಟ್. ಅಂದರೆ ಕುಳ್ಳಕ್ಕಿರೋ ಸಣ್ಣ ಮನುಷ್ಯ, ಅವನಿಗೆ ಮಿಜೆಟ್ ಅಂತಾರೆ. ಇಲ್ಲಿ ಸಹ ಡಿ ಸೈಲೆಂಟ್ ಆಯಿತು. ಇನ್ನು ಜಿ ಲೆಟರ್ ಸೈಲೆಂಟ್ ಇರೋ ಕೆಲವು ಪದಗಳನ್ನು ಹೇಳ, BENIGN, ಏನಂತ ಸ್ಪೆಲ್ ಉಚ್ಚಾರ ಮಾಡ್ತೀರಾ? BENIGN, ಬೆನೈನ್, ಬಿನೈನ್ ಅಂತೀವಿ, ಹಾಗಂದ್ರೆ ಉಪಕಾರಿ ಅಂತವನು, ದಯಾಳು ಅಂತವನು ಅಂತ, ಬಿನೈನ್, BENIGN. ಇಲ್ಲಿ ಜಿ ಸೈಲೆಂಟ್ ಆಗಿದೆ. ಮತ್ತೆ ಡಿಸೈನ್ ನಾವು ಬಳಸ್ತೀವಲ್ವಾ ಹೆಚ್ಚಾಗಿ ಪದನ, ಈ ಡಿಸೈನ್ ಚೆನ್ನಾಗಿಲ್ಲ, ಈ ಡಿಸೈನ್ ಚೆನ್ನಾಗಿದೆ ಅಂತ, DESIGN, ಡಿಸೈನ್. ಇಲ್ಲಿ ಸಹ ಜಿ ಸೈಲೆಂಟ್ ಆಗಿದೆ ನೋಡಿ. ಇನ್ನೊಂದು MALIGN, ಮಲೈನ್, ಅಂದರೆ ಚಾಡಿ ಹೇಳೋದು, ಇನ್ನೊಬ್ಬರ ಬಗ್ಗೆ ದೂಷಣೆ ಮಾಡೋದು. ಈ ಮಲೈನಲ್ಲಿ ಸಹ ಜಿ ಸೈಲೆಂಟ್ ಆಗಿದೆ. ಇನ್ನು ಎಚ್ ಸೈಲೆಂಟ್ ಆಗಿರುವ ಒಂದಷ್ಟು ಪದಗಳನ್ನು ನೋಡೋಣ. HONORARY, ಏನಂತೀರಾ, ಹೊನರರಿ ಅಂತೀರಾ? ಅಲ್ಲ, ಆನರರಿ ಅಂತೀವಲ್ವಾ, HONORARY, ಆನರರಿ. ಇನ್ನೊಂದು HONORARIUM, ಆನರೇರಿಯಂ, HONORARIUM, ಆನರೇರಿಯಂ. ಇಲ್ಲಿ ಎಚ್ ಸೈಲೆಂಟ್ ಆಗಿದೆ. ಹಾಗೆ ಕೆ ಪದ ಬಳಸಿ ಒಂದಷ್ಟು ಪದ ಹೇಳ್ತೀನಿ ನೋಡಿ. KNIFE, ಏನಂತ ಉಚ್ಚಾರ ಮಾಡ್ತೀರಾ? KNIFE, ನೈಫ್. KNOCK, ನಾಕ್, KNOCK, ನಾಕ್. KNUCK, ಎಲಿ, ನಕಲ್, KNUCK, ಎಲಿ, ನಕಲ್. ಇಲ್ಲಿ ಎಲ್ಲ ಕೆ ಪದ ಬಳಸಿ ಬಳಕೆ ಆಗಿದೆ, ಆದರೆ ಉಚ್ಚಾರ ಮಾಡ್ತಾ ಇಲ್ಲ, ಅಂದರೆ ಅದು ಸೈಲೆಂಟ್ ಆಗಿದೆ. ಈಗ ಎಲ್ ಸೈಲೆಂಟ್ ಇರೋ ಒಂದೆರಡು ಪದ, ಆರ್ಮ್ಸ್, ALMS, ಆರ್ಮ್ಸ್, BALM, ಬಾಮ್. ಇದನ್ನು ಬಳಸ್ತೀವಲ್ಲ ಈ ಪದ ಹೆಚ್ಚಾಗಿ, BALM, ಬಾಮ್. ಇವೆರಡರಲ್ಲೂ ಎಲ್ ಸೈಲೆಂಟ್ ಆಗಿದೆ, ಆರ್ಮ್ಸ್, ಬಾಮ್ಸ್. ಇನ್ನು ಪಿ ಸೈಲೆಂಟ್ ಆಗಿರೋ ಪದಗಳು, ಪಿ ಎಸ್

0: SYCHE ಏನು ಹೇಳ್ತೀರಾ ಇದಕ್ಕೆ? ಉಚ್ಚಾರ ಮಾಡೋದಕ್ಕೆ ಪ್ರಯತ್ನ ಪಡಿ. PSYCHE. ಪಿ ಸೈಲೆಂಟ್ ಆಗಿದೆ, ಸೈಕ್ ಸೈಕ್ ಸೈಕ್ ಆಗಿದ್ದಾನ ಅವನು ಅಂತಿರ್ತೀವಲ್ಲ ಕ್ರೇಜಿ ಆಗಿರೋರ್ಗೆ. ಬಟ್ ಆ್ಯಕ್ಚುಲಿ ಅದೊಂದು ಮಾನಸಿಕ ಕಾಯಿಲೆ. ನಾವೆಲ್ಲ ಸುಮ್ಮನೆ ತುಂಬ ಕ್ರೇಜಿ ಆಗಿರೋಂಥನು, ತುಂಬ ಆಕ್ಟಿವ್ ಆಗಿರೋನು, ತುಂಬ ಡಿಫ್ರೆಂಟಾಗಿ ಏನೋ ಮಾಡ್ತಿರೋರ್ಗೆ ಹಾಗೆ ಹೇಳ್ತೀವಿ. ಇನ್ನೊಂದು ಪದ ಇದಕ್ಕೆ ಸಂಬಂಧಪಟ್ಟದ್ದು ಹೇಳ್ತೀನಿ ನೋಡಿ. PSYCHIATRIST. PSYCHIATRIST ಏನಂತ ಉಚ್ಚಾರ ಮಾಡ್ತೀವಿ? ಸೈಕಿಯಾಟ್ರಿಸ್ಟ್, ಮನೋರೋಗನ ಚಿಕಿತ್ಸೆ ಮಾಡೋರ್ಗೆ ಸೈಕಿಯಾಟ್ರಿಸ್ಟ್. ಇಲ್ಲಿ ಪಿ ಪದ ಬಳಸೋದಿಲ್ಲ. ಅದೇ ರೀತಿ ಟಿ ಸೈಲೆಂಟ್ ಇರೋ ಕೆಲವು ಪದಗಳು. TSAR, ಸಾರ್ ಝಾರ್ ಅಂತಾರೆ. TSAR, ಝಾರ್. FASTEN, ಫಾಜನ್. FASTEN, ಫಾಜನ್. NESTLE, ನೆಝಲ್ ಅಂತ ಹೇಳಬೇಕು ಅದಿನ. NESTLE, ನೆಝಲ್. ಇಲ್ಲೆಲ್ಲ ನೋಡಿ ಟಿ ಪದ ಬಂದಿದೆ, ಝಾರ್, ಫಾಜನ್, ನೆಝಲ್, ಎಲ್ಲೂ ಕೂಡ ಟೀದ ಉಚ್ಚಾರ ಆಗಿಲ್ಲ, ಅದು ಸೈಲೆಂಟ್ ಆಗಿದೆ. ನೋಡಿ ನಾನು ಕೆಲವು ಪದಗಳು ಹೇಳ್ತೀನಿ, ಅದರಲ್ಲಿ ಯಾವ್ದು ಸೈಲೆಂಟ್ ಆಗಿದೆ ಅಂತ ನೀವು ಗೆಸ್ ಮಾಡಬೇಕು. IRON, ಐಯನ್. WORLD, ವರ್ಲ್ಡ್. IRON, ಐಯನ್. WORLD, ವರ್ಲ್ಡ್. ಇಲ್ಲಿ ಆರ್ ಪದ ಸೈಲೆಂಟ್ ಆಗಿದೆ. ಕನ್ನಡ ಮಾತಾಡೋರು ಕೆಲವರು ಐರನ್ ಅಂತಾನೆ ಹೇಳ್ತೀವಿ ಇಸ್ತ್ರಿ ಮಾಡೋದಕ್ಕೆ. ಬಟ್ ಐರನ್ ಇದು ರಾಂಗ್ ಪ್ರೊನೌನ್ಸಿಯೇಷನ್, ಐಯನ್ ಅಂತ ಹೇಳಬೇಕು. ಇಲ್ಲಿ ಆರ್ ಸೈಲೆಂಟ್ ಆಗಿದೆ ಈ ಪದಗಳಲ್ಲಿ. ಇನ್ನು ಡಬ್ಲ್ಯೂ ಸೈಲೆಂಟ್ ಆಗಿರೋ ಒಂದಷ್ಟು ಪದ. WRATH ಏನಂತ ಹೇಳ್ತೀರಾ? ರ್ಯಾಪ್. WRAP, ರ್ಯಾಪ್. WRECK, ವ್ರೆಕ್. ಈ ಮೂರು ಪದಗಳಲ್ಲಿ ಡಬ್ಲ್ಯೂ ಇದ್ರೂ ಸಹ ಅದು ಸೈಲೆಂಟ್ ಆಗಿದೆ. ವ್ರ್ಯಾತ್, ವ್ರ್ಯಾಪ್, ವ್ರೆಕ್ ಅಲ್ವಾ. ಹೀಗೆ ಸುಮಾರು ಪದಗಳಲ್ಲಿ ನಾವು ಇಂಗ್ಲೀಷ್ನಲ್ಲಿ ನೋಡ್ಬೋದು ಕೆಲವು ಸೈಲೆಂಟ್ ಆಗಿರುತ್ತೆ, ಉಚ್ಚಾರದಲ್ಲಿ ಬಳಸೋದಿಲ್ಲ. ಈಗ ಒಂದಷ್ಟು ಪದಗಳನ್ನು ಹೇಳ್ತೀನಿ, ಗಮನಿಸಿ ನಾನು ಏನು ಉಚ್ಚಾರ ಮಾಡ್ತಿದ್ದೀನಿ ಅಂತ. FAN, ಫ್ಯಾನ್. FALL, ಫಾಲ್. FAIL, ಫೇಲ್. FAR, ಫಾರ್. ನೋಡಿ ನಾಲ್ಕು ಪದಗಳು ಹೇಳಿದೆ, ಎಲ್ಲಾದರಲ್ಲೂ FOA ಅನ್ನೋದು ಕಾಮನ್ ಇದೆ, ಆದರೆ ಉಚ್ಚಾರಣೆ ಭಾಳ ಬದಲಾಗಿದೆ ಅಲ್ವಾ. FAN, ಫ್ಯಾನ್, ಎ ಆಗಿದೆ. FALL, ಫಾಲ್, ಆ ಉಚ್ಚಾರ ಆಗಿದೆ. FAIL, ಫೇಲ್, ಎ ಅಂತ ಉಚ್ಚಾರ ಆಗಿದೆ. FAR ಅಲ್ಲಿ ಆ ಅಂತ ಉಚ್ಚಾರ ಆಗಿದೆ. ಇನ್ನು ವೆಟ್, ಬಿ, ಸಿ. ನೋಡಿ ಇಲ್ಲಿ ಈ ಪದಗಳನ್ನು ಬಳಸಿದ್ದೀವಿ. WET, ವೆಟ್. ವೆ ಎ ಅಂತ ಉಚ್ಚಾರ ಆಗಿದೆ. ಬಿಯಲ್ಲಿ ಈ ಉಚ್ಚಾರ ಆಗಿದೆ. ಸಿ ಈ ದೀರ್ಘ ಉಚ್ಚಾರ ಆಗಿದೆ. ಅದೇ ರೀತಿ ಶೇಮ್, ಲೈನ್, ಹೋಪ್ ಈ ಶಬ್ದಗಳಲ್ಲಿ ನೋಡಿ ಈಯ ಉಚ್ಚಾರಣೆನೇ ಆಗಿಲ್ಲ. SHAME, ಶೇಮ್. LINE, ಲೈನ್. HOPE, ಹೋಪ್ ಅಲ್ವಾ. ನೋಡಿ ಫರ್ಮ್, FIRM, ಫರ್ಮ್ ಅಲ್ಲಿ ಐನ ಉಚ್ಚಾರಣೆ ಅ ಅಂತ ಬಂತು. FIRE, ಫೈಯರ್. ಐ ಅಂತ ಉಚ್ಚಾರ ಆಯಿತು. ಇಲ್ಲಿ ಬೇರೆ ಬೇರೆ ರೀತಿ ಉಚ್ಚಾರ ಆಯ್ತಲ್ವಾ. ಅದೇ ರೀತಿ ಡಬಲ್ ಓ ಉಚ್ಚಾರಣೆ ಊ ಅಂತ ಆಗತ್ತೆ. ROOM, ರೂಮ್. BOO ಕೇಳಿ ಬುಕ್. LOO ಕೇಳಿ ಲುಕ್. ನೋಡಿ ಎರಡೂ ಸೈಡ್ನು ಎರಡು ಸಲ ಓ ಬಂದರೂ ಸಹ ಕೆಲವೊಮ್ಮೆ ಊ ಅಂತ ದೀರ್ಘ ಉಚ್ಚಾರ ಆದರೆ ಕೆಲವೊಮ್ಮೆ ಹ್ರಸ್ವ ಉಚ್ಚಾರ ಆಗತ್ತೆ. ಇವತ್ತು ನಾವು ಏನೆಲ್ಲ ಪಾಠ ಆಯ್ತಲ್ವಾ ಇದನ್ನೇ ಗಮನದಲ್ಲಿಟ್ಕೊಂಡು ನೀವು ಇನ್ನೊಂದಷ್ಟು ಪುಸ್ತಕದಲ್ಲಿ ಈ ಥರ ಉಚ್ಚಾರ ಏನಾದರೂ ಸಿಗುತ್ತಾ ಅಂತ ಹುಡ್ಕೋದಕ್ಕೆ ಅಭ್ಯಾಸ ಮಾಡಿ. ಪುಸ್ತಕ ಅಲ್ಲಿದ್ದರೆ ನಿಮ್ಮ ಕೈಯಲ್ಲಿ ಯೂಟ್ಯೂಬ್ ಇರ್ಬೋದು, ಮೊಬೈಲಲ್ಲಿ ಇರ್ಬೋದು, ಏನೋ ಒಂದಷ್ಟು ಕಥೆಗಳನ್ನು ಓದಿ, ಯಾವುದಾದ್ರೂ ಪೋಯಮ್ಗಳನ್ನ ಓದಿ, ಅಲ್ಲೆಲ್ಲ ನಿಮಗೆ ಈ ಥರ ಬೇರೆ ಬೇರೆ ಉಚ್ಚಾರ ಸಿಗುವಂಥ ಪದಗಳು ಸಿಗುತ್ತೆ. ಆಗಲೇ ನಿಮಗೆ ಇಂಗ್ಲೀಷ್ ಭಾಷೆಯ ಹೊಸ ಹೊಸ ರಹಸ್ಯಗಳು ಕೂಡ ತಿಳ್ಕೊಳಕ್ಕೆ ಆಗತ್ತೆ. ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತನಾಡೋದಕ್ಕೆ ಸಹ ಬರುತ್ತೆ. ಹೇಳೋದಕ್ಕೆ ಇನ್ನಷ್ಟಿದೆ, ಆದರೆ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮಹಾಲಕ್ಷ್ಮಿ ಸ್ವೀಟ್ಸ್.
4: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
5: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
4: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
5: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
4: ಏ,
5: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು?
4: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
5: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
5: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
4: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
6: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
7: ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ ಕಾರ್ವಾ ಮಿನಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದೆ.

0: ಆದ್ರೆ ಅವ್ರಿಗೊಂದು ಸರಿಯಾದ ವೇದಿಕೆ ಕೊಡಕಾಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
1: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
2: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಬುದ್ಧಿಯ
1: ಕ್ಯೂ ಭಾಯ್
0: ಪ್ರೇಮದಲ್ಲಿ ಸ್ನೇಹದಲ್ಲಿ ಕೋಪ ತಾಪ ದೋಷ ದ್ವೇಷ ಎಲ್ಲ ಯಾಕೆ ಭಾಷೆ ಬಣ್ಣ ದೇಶ

0: ಡಿಯರ್ಸ್, ವಾ ಡಾರ್ಲಿಂಗ್, ವಾಟ್ ಯು ಸೇ?
1: ಪ್ರೇಮದಲ್ಲಿ ಸ್ನೇಹದಲ್ಲಿ ದೇಶ ಎಲ್ಲ ಯಾಕೆ ಭಾಷೆ ಬಣ್ಣ ದೇಶ ದೇಶ ಎಲ್ಲ ಒಂದೇ.
2: ಹೆಂಗಮ್ಮ ಮಲ್ಗೆ ಮಾರು,
3: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
2: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ನಾಗೆ ಹಾಕೊಡ್ತಿದ್ದೆ.
3: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ, ಪ್ಲಾಸ್ಟಿಕ್ ಕವರ್ನಾಗೆ ಹೂ

0: ಆಭರಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
1: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು. ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
6: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-182-35-80-83. ಸಂಖ್ಯೆ ಮತ್ತೊಮ್ಮೆ 0818-82-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
7: ಕೇಳಿ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
8: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
7: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
0: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ನಾವು ಸಾಕಷ್ಟು ಸರಿ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀವಿ. ಸರಿಯಾಗಿ ಮಾಡುವಂತಹ ಕೆಲಸವನ್ನು ಕೂಡ ಟೆನ್ಷನ್ ಮಾಡಿಕೊಂಡು ಯಾವುದೋ ಎಡವಟ್ ಮಾಡ್ಕೊಂಡ್ಬಿಡ್ತೀವಿ ಕೆಲಸವನ್ನು. ಹಾಗಾಗಿ ನಾಳೆ ಇನ್ನೇನೋ ಆಗುತ್ತೇನೋ, ಅಥವಾ ನಾಳೆ ಮಾಡೋ ಕೆಲಸ ಹೇಗಾಗುತ್ತೇನೋ ಅನ್ನುವಂಥ ಟೆನ್ಷನ್ ಇರ್ಬೋದು. ಅಥವಾ ಮನೇಲಿ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಿಸಿದಂಥ ಟೆನ್ಷನ್ ಮಾಡಿಕೊಂಡು ಆರೋಗ್ಯವನ್ನು ಹಾಳು ಮಾಡ್ಕೊಡ್ತಾ ಇರ್ತೀವಿ. ಹೀಗೆ ನೀವು ಕೂಡ ಈ ರೀತಿಯ ಟೆನ್ಷನನ್ನು ಮಾಡಿಕೊಂಡು ಈ ರೀತಿಯ ಅನುಭವ ಆಗಿದೆಯಾ? ಅಥವಾ ನೀವು ಟೆನ್ಷನ್ ಆದಾಗ ಯಾವ ರೀತಿಯಾಗಿ ಅದರಿಂದ ಟೆನ್ಷನಿಂದ ಹೊರಗೆ ಬರ್ತೀರಾ ಅನ್ನೋ ವಿಚಾರವಾಗಿ ನೀವು ಕೂಡ ಕರೆ ಮಾಡಿ ನನ್ನ ಜೊತೆ ಮಾತಾಡ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ, ನೋಡೋಣ. ಹಲೋ, ಹಲೋ
9: ಮೇಡಮ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಇವತ್ತಿನ ಮೊದಲ ಕಾಲರ್
9: ನೀವೇ? ನಿಜ ಮೇಡಮ್, ನಾನು ಈ ಒಂದು 10 ನಿಮಿಷದ ನೋಡಿದೆ ನಾನು ನಿಮ್ಮ ಹೋಗ್ಬೇಕು.
0: ಹೌದಾ
9: ಮೇಡಮ್,
0: ಟೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್.
9: ಹೌದು ಮೇಡಮ್, ಇದು ಮೆಡಿಕಲ್ ಟರ್ಮ್ಸ್ ಅಲ್ಲಿ ತುಂಬಾ ದೊಡ್ಡ ಇವೆಲ್ಲ ಇದೆ ಮೇಡಮ್, ಹೈಪರ್ ಟೆನ್ಷನ್ ಅಂತ ಅಲ್ಲಿ ಹೋಗುವಂತದ್ದು, ಮಾನಸಿಕ ಒತ್ತಡಗಳು. ನಾನು ನನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನ ಹೇಳಕ್ ಹೋದ್ರೆ, ಟೆನ್ಷನ್ ಮೇಡಮ್ ಒತ್ತಡಗಳನ್ನ ಕೆಲವೊಂದು ಸಾರಿ ನಾವೇ ಬಲವಂತಾಗಿ ತಂದ್ಕೊಳ್ತೀವಿ ಅಂತ ಅನ್ಸ್ಕೊಡುತ್ತೆ.
0: ಹೌದು ಸರ್,
9: ನಮ್ಮ ಕೆಲವು ನಡೆತಗಳಿರ್ಬೋದು, ವರ್ತನೆಗಳಿರ್ಬೋದು, ಅದು ನಮ್ಮನ್ನ ಮಾನಸಿಕ ಒತ್ತಡಕ್ಕೆ ದೂಡ್ಬಿಡುತ್ತೆ ಮೇಡಮ್. ಹಾಗಾಗಿ ಮಾನಸಿಕ ಒತ್ತಡದಿಂದ ನಾವು ಸರಿ, ನೀವು ಟೆನ್ಷನ್ ನಿಂದ ದೂರ ಇರೋದು ಹೇಗೆ ಅಂತ ಕೇಳಿದ್ರೆ,
0: ನೀವೇನ್ ಮಾಡ್ತೀರಾ ಅದ್ರಿಂದ ಹೊರಗ್ ಬರೋದಕ್ಕೆ ಅಂತ?
9: ಟೆನ್ಷನ್ ಆದಾಗ ಮೇಡಮ್, ನಾನಂತೂ ನಾನ್ ಟೆನ್ಷನ್ ಏನಾದ್ರೂ ಈ ಮನೇಲಿ ಈಗ ನಾನು ಅದಕ್ಕೆ ಹೊರತು ಮೇಡಮ್, ನಾನು ತುಂಬಾ ಒಂದೇನು ಅಂದ್ರೆ ಟೆನ್ಷನ್ ಬರಬಾರ್ದು ನಿಮ್ಗೆ ಅಂತಂದ್ರೆ ನೀವು ಒಂದು ಪ್ರಿನ್ಸಿಪಲ್ಡ್ ಲೈಫ್ ನೀವು ಪಾಲಿಸ್ಬೇಕಾಗತ್ತೆ ಮೇಡಮ್. ಟೈಮ್ ಸೆನ್ಸ್ ಇರ್ಬೋದು, ಆ ಪ್ರಿನ್ಸಿಪಲ್, ಆ ಒಂದು ಎಲ್ಲಾದು ಬಹಳ ಸಿದ್ಧತೆ, ಪೂರ್ವ ಸಿದ್ಧತೆಯಿಂದ ನೀವು ಯಾವ ಕೆಲಸ ಅನ್ಕೊಂಡಿದಾರ ಅದನ್ನೆಲ್ಲ ಮಾಡ್ತಾ ಹೋದ್ರೆ ಈಗ ಏನಾಗುತ್ತೆ ಮೇಡಮ್ ಅಂದ್ರೆ ನೋಡಿ, ನಾವ್ ಇವತ್ತೊಂದ್ ಕೆಲಸ ಮಾಡ್ಬೇಕಾಗಿರುತ್ತೆ. ಈಗ ಸಣ್ಣ ಸಣ್ಣ ಸಂಗತಿ ಮೇಡಮ್ ಮನೇಲಿ ನೋಡಿ, ಆಯ್ತು ನಮ್ಗೊಂದ್ ಸರಿ ಇದೇ ಆಗಿತ್ತು. ಈ ನೀರು ಮೇಡಮ್ ಅಲ್ಲಿ ಫಿಲ್ಟರ್ ವಾಟರ್ ತರಬೇಕು, ಮೊಬೈಲ್ ಇಟ್ಕೊಂಡ್ ಕೂತಿದ್ದಾರೆ ಹುಡುಗರು. ನಾನ್ ತರ್ಬೇಕು ಮೇಡಮ್, ಆ ಗಳಿಗೆಯಲ್ಲಿ ತಂದ್ಬಿಡ್ಬೇಕು, ಇಲ್ಲ ಏನು ಟಿವಿ ನೋಡ್ತಾ ಇದ್ದು ಇನ್ನೊಂದ್ ಮಾಡ್ದು, ಆಮೇಲೆ ಇನ್ನೊಂದ್ 10 ನಿಮಿಷ ಬಿಡ್ತಾ ಇರ್ತೀನಿ, 1/2 ಗಂಟೆ ಬಿಡ್ತಾ ಇರ್ತೀನಿ, ಏನ್ ತೊಂದ್ರೆ ಇಲ್ಲ ಅಂತ ಕೂತ್ಕೊಂಡ್ರೆ ಮಳೆ ಬರ್ತಿರುತ್ತೆ, ತರ್ಲಿಕ್ಕೆ ಆಗೋದಿಲ್ಲ. ಮನೇಲಿ ಕುಡಿಯಕ್ ನೀರಿಲ್ಲ ಮೇಡಮ್ ನೋಡಿ, ಯಾವಾಗ ಏನ್ ಕುಡಿಯೋದು,
0: ಅವಾಗ ಟೆನ್ಷನ್ ಶುರು ಆಗ್ಬಿಡುತ್ತೆ,
9: ಟೆನ್ಷನ್ ಶುರು ಆಗ್ಬಿಡುತ್ತೆ. ಹಂಗಾಗಿ ನಾನೇನ್ ಹೇಳ್ತೀನಿ ಅಂದ್ರೆ, ನೀವು ಮಾಡೋ ಕೆಲಸ ಅವಾಗ ಮಾಡಿ ಮುಗಿಸ್ಬೇಕು, ನಾಳೆ ಅಥವಾ ಆಮೇಲೆ ಅಂತ ಅಂದ್ರೆ ಅದು ಟೆನ್ಷನ್ ಕಾರಣ ಆಗ್ಬಿಡುತ್ತೆ. ಹಾಗಾಗಿ ಒಂದು ಎಲ್ಲಾದು ಕೂಡ ನಿಯಮಿತವಾಗಿ ನೀವು ಮಾಡ್ತಾ ಹೋದಾಗ ಏನು ಸಮಸ್ಯೆ ಆಗಲ್ಲ.
0: ಪ್ಲಾನಿಂಗ್ ಪ್ಲಾನಿಂಗ್ ಇರ್ಬೇಕು ಅಂತ ನೀವು ಹೇಳ್ತೀರಾ?
9: ಹೌದು ಮೇಡಮ್, ಪ್ಲಾನಿಂಗ್ ಇರ್ಬೇಕು. ಆಮೇಲೆ ಅಕಸ್ಮಾತ್ ಇರ್ತಾವೆ ಮೇಡಮ್, ಟೆನ್ಷನ್ ಇಲ್ಲದೆ ಮನುಷ್ಯ ಯಾರು ಇಲ್ವೇ ಇಲ್ಲ, ಯಾವ್ದಾದ್ರು ಒಂದ್ ಇದ್ದೇ ಇರುತ್ತೆ. ಅವಾಗ ಈಗ ನನ್ಗೆ ಅಂದ್ರೆ ಮೇಡಮ್, ಪುಸ್ತಕಗಳು ನಾನು ರೂಮ್ಗೆ ಪುಸ್ತಕ ಹಿಡ್ಕೊಂಡ್ ಕುತ್ಕೊಂಡ್ಬಿಡ್ತೀನಿ, ಅಥವಾ ಅದೇನು ಡೇ ಟೈಮ್ ಅಂದ್ರೆ ಸೀದಾ ಬೈಕ್ ಹತ್ತಿ ಜಮೀನ್ ಕಡೆ ಹೋಗ್ಬಿಡೋದು. ಮನೇಲಿ ಇದ್ರೆ ಅಲ್ಲಿ ಒಂದ್ ಸ್ವಲ್ಪ ಅಡ್ಡಾಡಿದ್ರೆ ಟೆನ್ಷನ್ ಕಡಿಮೆ ಆಗ್ಬಿಡುತ್ತೆ. ಪುಸ್ತಕ ಇಟ್ಕೊಳೋದು ಅಥವಾ ರೇಡಿಯೋನ ಏನಾದ್ರು ಸಂಗೀತ ಕೇಳ್ತಾ ಕೂತ್ಕೊಂಡ್ರೆ ಬಂದ್ರು, ನಾವ್ ಇದು ಹೇಳದು ಸುಲಭ ಮೇಡಮ್, ಆದ್ರೆ ಆ ಟೆನ್ಷನ್ ಇದ್ದಾಗ ನಾವ್ ಇವೆಲ್ಲ ಮಾಡ್ತೀವಿ ಅನ್ನೋದು ಒಂದ್ ಪ್ರಶ್ನೆ ಬಂದ್ಬಿಡುತ್ತೆ.
0: ಹೌದು, ಟೆನ್ಷನ್ ತಲೆಯಲ್ಲಿ ಇದ್ದೇ ಇರುತ್ತೆ
9: ನಿಜ ಮೇಡಮ್. ಅದು ಆ ಸಮಸ್ಯೆ ಇದೆ ಅಂತ ಅಂದಾಗ ನಾವ್ ಹೆಂಗ್ ನಿಧಾನವಾಗಿ ಬೇರೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಅಂತಲೂ ಬಂದ್ಬಿಡುತ್ತೆ. ಆಮೇಲೆ ಆಕ್ಷೇಪಣೆ ಮಾಡ್ಬೋದು ಮನೇಲಿ ಕೂಡ, ಏನು ಇದು ಇಂತ ಸಮಸ್ಯೆ ಇದ್ರು ಕೂಡ ನೀವು ಏನು ದಿಮ್ಮರಂಗ್ ನಂಗೆ ಕೂತ್ಬಿಟ್ಟಿದ್ರಲ್ಲ,
0: ಇನ್ನಷ್ಟು ಜಾಸ್ತಿ ಕೋಪ
9: ಸೀರಿಯಸ್ನೆಸ್ ಇಲ್ವಾ ಅಂತ ಅವ್ರು ಬೇರೆ ತರಾಟೆ ತಗೊಳ್ತಾರೆ. ಹೀಗಾಗಿ ಅದಕ್ಕೆ ಮೇಡಮ್ ಒಂದು ನಾನು ಟೆನ್ಷನ್ ಇಲ್ಲ ಇಲ್ಲಪ್ಪ ಅವ್ರು ಏನಿಲ್ಲ, ಅವ್ರು ಯಾವ್ದೇ ಸಮಸ್ಯೆ ಇಲ್ಲ, ಮಾನಸಿಕ ಸ್ಥಿತಿ ಚೆನ್ನಾಗಿದೆ ಅನ್ನೋದಕ್ಕೆ ನೀವೊಂದು ಒಳ್ಳೆ ಸದಭಿರುಚಿ ಹವ್ಯಾಸಗಳನ್ನ ಬೆಳೆಸ್ಕೊಂಡು ಆ ಪ್ರಿನ್ಸಿಪಲ್ ಟೈಮ್ ಟು ಟೈಮ್ ಎಲ್ಲಾ ಕೆಲಸ ತಂದೆ ತಾನೆ ಮಾಡ್ತಾ ಆರಾಮಾಗಿದ್ರೆ ಬೇರೆ ದುಷ್ಟ ಆಲೋಚನೆಗಳಿರ್ಬಾರ್ದು, ದುರಭ್ಯಾಸಗಳಿರ್ಬಾರ್ದು, ಅದು ಯಾವ್ದು ಇಲ್ಲ ಅಂತ ಅಂದ್ರೆ ಆರಾಮ್ಸೆ ಇರ್ಬೋದು ಮೇಡಮ್, ಏನು ತೊಂದರೆ ಆಗಲ್ಲ. ಟೆನ್ಷನ್ ಇಂದ ದೂರ ಇರ್ಲಿಕ್ಕೆ ನನ್ನ ಒಂದು ವೈಯಕ್ತಿಕ ಒಂದು ಟಿಪ್ಸ್ ಅಂದ್ರೆ, ದುರಭ್ಯಾಸಗಳಿಂದ ದೂರ ಇರ್ರಿ, ಪ್ರಿನ್ಸಿಪಲ್ಡ್ ಲೈಫ್ ಅಳವಡಿಸ್ಕೊಳ್ಳಿ. ಅವತ್ತಿನ ಕೆಲಸ ಅವಾಗ ಮಾಡ್ಬೇಕಾ ಮಾಡ್ಬಿಡ್ಬೇಕು, ನಾಳೆ ಅಂತ ಮುಂದೂಡ್ಬೇಡಿ. ಈ ತರ ಎಲ್ಲ ಮಾಡ್ತಾ ಹೋದಾಗ ಖಂಡಿತ ಅಂತ ಸಮಸ್ಯೆ ತಲೆದೋರಲ್ಲ ಅಂತ ನನ್ನ ಅಭಿಮತ ಮೇಡಮ್.
0: ಇವೆಲ್ಲವನ್ನ ಪ್ರತಿದಿನ ರೂಢಿಸ್ಕೊಂಡ್ ಬಂದ್ರೆ ಈ ತರ ಟೆನ್ಷನ್ ಇಂದ ಮುಕ್ತಿ ಪಡಿಬಹುದು ಅಂತ ನೀವು ಹೇಳ್ತೀರಾ?
9: ಖಂಡಿತ ಮೇಡಮ್. ಅದು ಈಗ ನಾನು 5 ಗಂಟೆಗೆ ಹೇಳ್ಬೇಕು, ವಾಕಿಂಗ್ ಮಾಡ್ಬೇಕು, ನೀವು ಧ್ಯಾನ ಮಾಡೋದ್ರೆ ಧ್ಯಾನ ಮಾಡ್ಬೇಕು, ಇನ್ ಕೆಲಸಗಳು ಮಾಡ್ಬೇಕು, ಅದ್ ಮಾಡ್ತಾನೆ ಬೇಕಾದ್ರೆ ನಿಮ್ಗೆ ಒಳ್ಳೆ ಅಭಿರುಚಿ ಅಂದ್ರೆ ನಿಮ್ದು ಏನಾದ್ರು ಸಂಗೀತ ಕೇಳೋದು, ಕಾರ್ಯಕ್ರಮಗಳು ಬರ್ತವೆ. ಈಗ 7 ಗಂಟೆಗೆ ನಿಮ್ ವಚನ ಸಾಹಿತ್ಯ ಇದೆ, ಅದನ್ನ ಕೇಳ್ಬೋದು. ಮನ್ಸು ನಿರಾಳ ಆಗುತ್ತೆ, ಒಳ್ಳೆ ವಿಚಾರಗಳು ಬರುತ್ತೆ. ಹಿಂಗೆ ಈ ತರ ಕೇಳ್ತಾ ಬಂದು ನೀವು ಕೆಲಸಗಳೆಲ್ಲ ಮಾಡ್ತಾ ಹೋದಾಗ ಈ ಇಂಥ ಗುರುತರವಾಗಿರ್ತಕ್ಕಂಥ ಮಾನಸಿಕ ಒತ್ತಡಗಳಿಂದ ದೂರ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ ಮೇಡಮ್.
0: ಓಕೆ ಸರ್, ತುಂಬಾ ಚೆನ್ನಾಗಿ ಮಾಹಿತಿಯನ್ನು ತಿಳಿಸಿದ್ರಿ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
9: ಧನ್ಯವಾದಗಳು ಮೇಡಮ್ ತಮಗೂ ಕೂಡ.
0: ಉಪನ್ಯಾಸಕರಾದಂತಹ ಸೋಮಶೇಖರ್ ಸರ್ ಅವ್ರು ಕರೆ ಮಾಡಿ ಈ ಟೆನ್ಷನಿಂದ ಹೊರಗೆ ಬರೋದು ಹೇಗೆ ಅಥವಾ ತುಂಬ ಟೆನ್ಷನ್ ಆದಾಗ ಏನು ಮಾಡೋದು ಅಂಥೇಳಿ ತಿಳಿಸಿದರು. ಅವ್ರು ಹೇಳಿದಾಗೆ ನಾವು ಸಮಯವನ್ನು ಕರೆಕ್ಟ್ ಸಮಯದಲ್ಲಿ ಆಯಾ ಕೆಲಸವನ್ನು ಮಾಡೋದ್ರಿಂದ ಅಥವಾ ಒಂದು ಪ್ಲಾನಿಂಗ್ ಅಂತೇಳಿ ಇಟ್ಕೊಂಡು ಮಾಡೋದ್ರಿಂದ ಈ ಟೆನ್ಷನಿಂದ ಸ್ವಲ್ಪ ರಿಲೀಫ್ ಪಡಿಬೋದೇನೋ. ಹಾಗೆ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
10: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ನಾಗೇಂದ್ರಪ್ಪ ಸರ್.
10: ನಮಸ್ತೆ. ನಮಸ್ತೆ ಮೇಡಮ್.
0: ಹಾಂ ಸರ್, ಊಟ ಆಯ್ತಾ?
10: ಆಯ್ತು ಮೇಡಮ್. ಚಳ್ಳಕೆರೆ ತಾಲೂಕು ದೊಡ್ಡಬಳ್ಳಾರದಿಂದ ಮೇಡಮ್, ಚಿತ್ರದುರ್ಗ ಜಿಲ್ಲೆ ನಾಗೇಂದ್ರ.
0: ಚಿತ್ರದುರ್ಗ ಜಿಲ್ಲೆಯಿಂದ?
10: ಎಸ್ ಮೇಡಮ್.
0: ಸರ್, ಇವತ್ತು ಟೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ತುಂಬಾ ಟೆನ್ಷನ್ ಆದಾಗ ಏನ್ ಮಾಡ್ತಾರೆ ನಾಗೇಂದ್ರ ಸರ್ ಅದರಿಂದ ಹೊರ ಬರೋದಕ್ಕೆ?
10: ತುಂಬಾ ಟೆನ್ಷನ್ ಆದಾಗ ಏನ್ ಮಾಡ್ಬೇಕಂದ್ರೆ, ಈಗ ಒಂದ್ಸರ್ತಿ ಎಲ್ಲ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಎಷ್ಟೇನ ಒಳ್ಳೆ ಮನುಷ್ಯರಾಗಿರ್ಲಿ, ಎಷ್ಟೇ ಸಮಾಧಾನದಾಗಿರ್ಲಿ, ಒಂದೊಂದ್ಸರಿ ತಾಪತ್ರಯ ಇಲ್ಲ ನಾವ್ ಯಾರ ತರ ಅಲ್ಲಿ ತರೋದು ಇಲ್ಲ ನಾವ್ ಅಂದ್ಕೊಂಡಿದ್ದ ಟೈಮ್ ಕೆಲಸ ಆಗ್ಲಿ ಅಂದ್ರೂ ಟೆನ್ಷನ್ ಆಗುತ್ತೆ. ಈಗ ಮನೆಯಲ್ಲಿ ಫ್ಯಾಮಿಲಿ, ಈಗ ಗಂಡ ಹೆಂಡತಿ ಜಗ ಆಗ್ಲಿ, ಅತಿ ಹೆಚ್ಚಾಗ ಹೊರಗಡೆದು ತಲೆ ಕೆಡಿಸ್ಕೊಳಲ್ಲ. ಈ ಮನೆಯದು ಸಣ್ಣ ಪುಟ್ಟ ಸಂಸಾರದಲ್ಲಿ ಬರ್ತೇ ಬರ್ತಿರ್ತಾವೆ. ಆ ಟೆನ್ಷನ್ ಆದಾಗ ಏನ್ ಮಾಡ್ಬೇಕಂದ್ರೆ ಅದು ಸಿಟ್ಟು ಕೋಪ ಜಾಸ್ತಿ ಆದಾಗ ಏನ್ ಮಾಡ್ಬಿಡ್ತಂದ್ರೆ ಮೇಡಮ್, ಬೇರೆಯವ್ರದ್ದು ಹೇಳಲ್ಲ ನಂದ್ ಮಾತ್ರ, ಬೇರೆಯವ್ರದ್ದೇನು ಗುರ್ತಿಲ್ಲ.
11: ನಿಮ್ ವಿಚಾರನೆ
10: ತುಂಬಾ ಟೆನ್ಷನ್ ಆದಾಗ ಮನೆ ತಪತ್ರ ಇಲ್ಲ ಯಾವ್ದಾದ್ರು ಒಂದು ವ್ಯವಹಾರದಾಗಿರ್ಲಿ, ಅವಾಗ ಏನ್ ಮಾಡ್ಬಿಡ್ತು ಅಂದ್ರೆ ರೇಡಿ ಹಾಕಿಬಿಡ್ತು ಒಬ್ನೆ.
11: ರೇಡಿ ಹಾಕಂತೀರಾ? ಒಳ್ಳೆ
10: ರೇಡಿ ಹಾಕಿಬಿಟ್ಟು ಜೋಮ್ನಾಗೆ ಫೋನ್ ಹೇಳ್ತಾ ಇರ್ತತೆ, ಆಕಾಶವಾಣಿ ಕಾರ್ಯಕ್ರಮ ಕೇಳ್ಕೊಂಡು ಸುಮ್ಮನೆ ಹೋಗ್ಬಿಡ್ತು ಒಬ್ನ, ಯಾರ ಹತ್ರ ಮಾತ್ರ ಅಲ್ಲ ಮನೆಗೆ ಇರಲ್ಲ. ಆಗ ಸುಮ್ನೆ ಹೋದ್ರು ಆ ರೇಡಿ ಅದ್ ಏನ್ ಹೇಳುತ್ತ ಅಂತ ಗೊತ್ತಿರಲ್ಲ, ಅದೊಂದು ಟೆನ್ಷನ್ ಇರ್ತ ಅಲ್ಲಿ ಇರುತ್ತಲ್ಲ. ಅವಾಗ ಹಂಗೆ ನಾವು ರೇಡಿಯೋ ಕಾರ್ಯಕ್ರಮದಲ್ಲಿ ನಾವ್ ಯಾವ ತರ ನಾವ್ ಕೇಳ್ತೀವಿ, ಈಗ ನೀವ್ ಎಂತ ಮಾಹಿತಿ ಕೊಡ್ತೀರಾ, ಎಷ್ಟೊಂದು ತಿಳುವಳಿಕೆ ಎಲ್ಲ ಕೊಡ್ತಾ ಇರ್ತಾರ ಅಂತವೆಲ್ಲ ನಾವ್ ಜ್ಞಾಪನ ಮಾಡ್ಕೊಂಡ್ರೆ ಅವಾಗ ಯಾವ್ದೇ ರೀತಿ ಅವಾಗೆಲ್ಲ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಒಂದೇ ಸರಿ ಕಡಿಮೆ ಮಾಡ್ಕೊಳಕ್ ಆಗಲ್ಲ, ಅವಾಗೆಲ್ಲ ಅದನ್ನ ಮರ್ತ್ ಬಿಡ್ಬೇಕು. ಅದನ್ನ ಮರ್ತ್ ಬಿಟ್ಟು ಇವಾಗ ನಾವು ಮಾನವರಾಗಿ ಹುಟ್ಟಿದ್ಮೇಲೆ ಎಲ್ಲಾ ಜ್ಞಾನ ನಮ್ಗಿರುತ್ತೆ ಮೇಡಮ್. ಈಗ ಪ್ರತಿಯೊಂದು ಪ್ರಾಣಿ ಪಕ್ಷಿಗಿನ್ನ ನಮ್ಮ ಮಾನವರಿಗೆ ನಮ್ಗೆ ಜ್ಞಾನ ಜಾಸ್ತಿ ಇರುತ್ತೆ. ಅದಕ್ ಅವಾಗ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಮನಸ್ಸನ್ನ ನಾವ್ ಅರ್ಥ ಮಾಡ್ಕೋಬೇಕು. ನಾ ಯಾಕೆ ಟೆನ್ಷನ್ ತಾಂಡೆ? ಈಗ ಟೆನ್ಷನ್ ತಾಂಡ್ರೆ ಬಗೆರಿಯಲ್ಲ. ನಾವು ತಾಳ್ಮೆಯಿಂದ ಒಂದು ಸಮಾಧಾನದಿಂದ ಒಂದು ಆರೋಗ್ಯ ಕಾರ್ಯಕ್ರಮ ಇವೆಲ್ಲ ಕೇಳ್ತೀವಲ್ಲ, ಅವಾಗ ಸ್ವಲ್ಪ ಮನಸ್ಸು ಸಮಾಧಾನ ಆಗುತ್ತೆ. ಇವು ಜೀವನದಲ್ಲಿ ಏನು ಮಾಡಕ್ ಆಗಲ್ಲ, ಬರ್ತಾ ಇರ್ತಾವೆ ಹೋಗ್ತಾ ಇರ್ತಾವೆ. ನಮ್ ಕೆಲಸ ನಾವ್ ಮಾಡ್ತಿರ್ಬೇಕು, ದುಡಿಮೆ ಮಾಡ್ತಿರ್ಬೇಕು, ನಮ್ ಮನಸ್ಸಿಗೆ ನಾವು ಕರೆಕ್ಟ್ ಆಗಿರ್ಬೇಕು. ಕರೆಕ್ಟ್ ಆಗಿದ್ರು ಟೆನ್ಷನ್ ಬರುತ್ತೆ, ಅದು ತಾಪತ್ರ ಅಲ್ಲ, ಏನು ಮಾಡಕ್ ಆಗಲ್ಲ. ಹಂಗಾಗಿ ನಾವು ಪ್ರತಿಯೊಬ್ಬರು ನಮ್ಮ ರೇಡಿಯೋ ಕಾರ್ಯಕ್ರಮ ಯಾರು ಕೇಳ್ತಾರೋ ಅವ್ರಿಗೆಲ್ಲರಿಗೂ ಜ್ಞಾನಸ್ತ್ರ ಅವರು. ಯಾಕಂದ್ರೆ ರೇಡಿಯೋದಂಗಾಗಿ ನೀವ್ ಎಂತೆಂತ ಮಾಹಿತಿ ಕೊಡ್ತಾರ ಅವನ್ನೆಲ್ಲ ಕೇಳ್ತಿದ್ರೆ, ಎಂತೆಂತ ನಮ್ ಕೇಳಿದ್ರು ದಿನಾ ಒಂದೊಂದು ಟಾಪಿಕ್ ತಗೊಂಡ್ಬರ್ತಾರ, ಇವನ್ನೆಲ್ಲ ಕೇಳ್ತಾ ಇದ್ರೆ ಯಾವ ಟೆನ್ಷನ್ ಇರಲ್ಲ. ಪ್ರತಿಯೊಬ್ಬರಿಗೂ ಟೆನ್ಷನ್ ಆದಾಗ ರೇಡಿಯೋ ಕಾರ್ಯಕ್ರಮ ಕೇಳಿದ್ರೆ ಅವ್ರಿಗೆಲ್ಲ ಜ್ಞಾನ ಇರುತ್ತೆ ಮೇಡಮ್. ಯಾವ್ದೇ ರೀತಿಯಲ್ಲಿ ನಮ್ ಮನಸ್ಸಿಗೆ ನಾವು ಸಮಾಧಾನ ಮಾಡ್ಕೋಬೇಕಂತ ನಾನು ಮಾತ್ರ ಇಷ್ಟಪಡ್ತೇನೆ ಮೇಡಮ್.
11: ತಾಳ್ಮೆಯಿಂದ ರೇಡಿಯೋ ಕಾರ್ಯಕ್ರಮ ಕೇಳಿದ್ರೆ ನಿಮಗೆ ರಿಲೀಫ್ ಆಗುತ್ತೆ ಟೆನ್ಷನ್ ಇಂದ.
10: ಹೌದು ಮೇಡಮ್, ಖಂಡಿತ ನೂರಕ್ಕೆ ನೂರು ಸತ್ಯ ಮೇಡಮ್ ಈ ಮಾತು.
11: ಈಗ ನಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಇರಿ, ಈಗ ಕೂಲ್ ಆಗಿ ಆರಾಮ ಖುಷಿಯಾಗಿರಿ ಸರ್.
10: ಧನ್ಯವಾದ. ಮಾತಾಡಕ್ಕೆ ಅವಕಾಶಕ್ಕಾಗಿ.
11: ಓಕೆ ಸರ್. ಚಿತ್ರದುರ್ಗದಿಂದ ನಾಗೇಂದ್ರಪ್ಪ ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ತುಂಬಾ ಟೆನ್ಷನ್ ಆದಾಗ ಮನೆಯಿಂದ ಹೊರಗಡೆ ಹೋಗ್ತೀವಿ, ಹಾಗೆ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳುವಂತ ಅಭ್ಯಾಸ, ಹಾಗೆ ಸ್ವಲ್ಪ ತಾಳ್ಮೆಯಿಂದ ಅವ್ರಿಗೆ ಅವರೇ ಒಂದಿಷ್ಟು ಪ್ರಶ್ನೆಗಳನ್ನ ಹಾಕೊಂಡಾಗ ನನ್ನ ಟೆನ್ಷನ್ ಕಮ್ಮಿ ಆಗುತ್ತೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಸರ್, ನಮಸ್ತೆ ಚಿಕ್ಕಪ್ಪ ಸರ್.
12: ಹಲೋ ಮೇಡಮ್ ಅವರೇ, ನಮಸ್ಕಾರ, ಹೇಗಿದ್ದೀರಾ?
11: ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
12: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ. ಮಧ್ಯಾಹ್ನ ಊಟ ಆಯ್ತಾ?
11: ಆಯ್ತು ಸರ್. ನಿಮ್ದಾಯ್ತಾ?
12: ಮೇಡಮ್ ಅವರೇ ಆಯ್ತ್ರಿ.
11: ಏನ್ ಊಟ ಮಾಡಿದ್ರಿ ಇವತ್ತು?
12: ಇವತ್ತು ರೊಟ್ಟಿ, ಹೀರೆಕಾಯಿ ಪಲ್ಯ.
11: ಹೀರೆಕಾಯಿ ಪಲ್ಯ, ರೊಟ್ಟಿ,
12: ಅನ್ನ ಸಾಂಬಾರು.
11: ಚಿಕ್ಕಪ್ಪ ಸರ್, ಟೆನ್ಷನ್ ಮಾಡ್ಕೊಳ್ಳೋದ್ವಾ ಅಂತ?
12: ಯಾಕೆಂದ್ರೆ ಟೆನ್ಷನ್ ಬರೋದು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಇರುತ್ತೆ ಮೇಡಮ್ ಅವರೇ. ಏನಪ್ಪ ಅಂದ್ರೆ ಈ ಯಾವಾಗ್ಲೂ ಹೆಚ್ಚಾಗಿ ಲವಲವಿಕೆಯಿಂದ ಇರ್ತಾರಲ್ಲ, ಅವ್ರಿಗ್ ಬಂದ್ರೆ ಟೆನ್ಷನ್ ಬಂದ್ರು ಬಹಳ ಹೊತ್ತಿರಲ್ರಿ, ಬೇಗ ಹೋಗ್ಬಿಡುತ್ತೆ. ಯಾವಾಗ ಗುಮ್ಮನಂಗೆ ಒಳ್ಳೆ ಮುಖ ಗಂಟಕ್ಕೆಂದು ಯಾವಾಗ್ಲೂ ಏನೋ ಯೋಚನೆ ಮಾಡ್ತಿರ್ತಾರಲ್ಲ, ಅಂತವ್ರಿಗೆ ಟೆನ್ಷನ್ ಬೇಗ ಬಂದ್ಬಿಡುತ್ತೆ ಮೇಡಮ್ ಅವರೇ. ಹೌದೌದು, ಯಾವಾಗ್ಲೂ ಟೆನ್ಷನ್ ಮನುಷ್ಯನಿಗೆ ಬಂದೇ ಬರುತ್ತೆ, ಅದನ್ನ ನಾವು ಸಮನಾಗಿ ತಗೊಂಡ್ ಹೋಗ್ಬೇಕಷ್ಟೇ. ಏನಪ್ಪ ಅಯ್ಯೋ, ಈಗ ನೋಡ್ರಿ ನಮ್ದು ಅಂಗಡಿ ಇದೆ, ನಮ್ದು ಕೆಲ್ಸ ಇವತ್ತು ಎಷ್ಟು ಕೆಲ್ಸ ಇದೆ, ಇವತ್ತು ಸಂಜೆ ಒಳಗೆ ಆ ಕೆಲ್ಸವನ್ನು ಮುಗಿಸಿದಾಗ ನಮಗೆ ಟೆನ್ಷನ್ ಕಡಿಮೆ ಆಗುತ್ತೆ. ಇವತ್ತಿನ ಕೆಲ್ಸ ನಾಳೆ ಉಳಿಸ್ಕೊಂಡ್ರೆ ಅದ್ರ ಜೊತೆಗೆ ನಾಳೆ ಕೆಲ್ಸ ಇನ್ನೂ ಜಾಸ್ತಿ ಆಯ್ತು ಅಂದ್ರೆ ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ.
11: ಹಾಗಾಗಿ
12: ಅವತ್ತಿನ ಕೆಲ್ಸ ಅವತ್ತೇ ಮುಗಿಸಿದ್ರೆ ಟೆನ್ಷನ್ ಇರೋದಲ್ಲ, ಇವತ್ತೇನ್ ಕೆಲ್ಸ ನಾಳೆ ಉಳಿಸಿ ನಾಳೆದು ಇವತ್ತಿಂದ ಎರಡು ಸೇರಿದಾಗ ನಮ್ಗೆ ಆಟೋಮೆಟಿಕ್ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ, ಅವಾಗ ಒತ್ತಡ ಜಾಸ್ತಿ ಆಗುತ್ತೆ. ಇವತ್ತು ಕೊಡೋರಿಗೆ ನಾಳೆ ಕೊಡ್ಬೇಕಾಗತ್ತೆ, ನಾಳೆ ಕೊಡೋರಿಗೆ ನಾಳೆದ ಕೊಡ್ಬೇಕಾಗತ್ತೆ, ಈ ತರ ಎಲ್ಲ ಟೆನ್ಷನ್ ಜಾಸ್ತಿ ಆಗ್ತವೆ. ಆಮೇಲೆ ನಾವು ಎಲ್ಲಿಗಾರ ಹೋಗಬೇಕಾದ್ರೆ ಒಂದು 5-10 ನಿಮಿಷ ಮುಂಚಿತವಾಗಿ ಹೋಗ್ಬೇಕು, ಇಲ್ಲ ಅಂದ್ರೆ ಅದು ಕೂಡ ನಮಗೆ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಅಯ್ಯೋ ಟೈಮ್ ಆಗ್ಬಿಡುತ್ತೆ, ರೈಲ್ ಹೋಗ್ಬಿಡುತ್ತೋ, ಬಸ್ ಹೋಗ್ಬಿಡುತ್ತೋ, ಬೇಗ ಹೋಗ್ಬೇಕು ಅನ್ನೋ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ನಮ್ದು ಯಾವ್ದಾರು ಒಂದು LIC ಕಟ್ಸೋದಿತ್ತು, ಈ ತಿಂಗಳು ಕಟ್ಟಬೇಕಾಗಿತ್ತು, 1,000 ರೂಪಾಯಿನ ಯಾವ್ದೋ ನೆನಪಿಂದ ಕಟ್ಟ ಕಟ್ಟಕಾಗ್ಲಿಲ್ಲ, ಮತ್ತೆ ಅದನ್ ಮುಂದಿನ ಸಲ ಸೇರ್ಸ್ ಕಟ್ಬೇಕಲ್ಲ, ಅಯ್ಯೋ 1,000 ಕಟ್ಟೋದು ಈಜಿ ಆಗ್ತಾ ಇತ್ತು, ಈಗ 2,000 ಕಟ್ಬೇಕಲ್ಲಪ್ಪ, ಅದನ್ನ ಅದನ್ ಟೆನ್ಷನ್ ಇನ್ನೇ ಜಾಸ್ತಿ ಆಗ್ಬಿಡುತ್ತೆ. ಬಾಡಿಗೆ ಆದ್ರೂ ಅಷ್ಟೇನೆ, ಪ್ರತಿಯೊಂದು ಅಷ್ಟೇನೆ. ಬಾಡಿಗೆ ಈ ತಿಂಗಳು ಏನೋ ಕಟ್ಟಕ್ ಆಗ್ಲಿಲ್ಲ ಅಂತಂದ್ರೆ ಮುಂದಿನ ತಿಂಗಳು ಎರಡು ಸೇರ್ಸ್ ಕಟ್ಬೇಕು ಅಂದಾಗ ಇನ್ನೂ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ನಾವು ಯಾವ್ದನ್ನ ನಾವು ಮುಂದಕ್ಕೆ ಹಾಕ್ಯಂತ ಹೋಗ್ತಾವ ಟೆನ್ಷನ್ ಹೆಚ್ಚಾಗ್ತಾ ಹೋಗ್ಬಿಡುತ್ತೆ. ಆಮೇಲೆ ಮನೆಯಲ್ಲಿ ಏನ್ ಗೊತ್ತ, ಒಬ್ರಿಗೊಬ್ರು ಹೇಳಿದ್ದನ್ನ ಅರ್ಥ ಮಾಡ್ಕೋಬೇಕು. ಅವಾಗ ಅವ್ರು ಹೇಳಿದ್ದು ಇವ್ರಿಗೆ ತಿಳಿತತಿ, ಇವ್ರು ಹೇಳಿದ್ದು ಅವ್ರಿಗೆ ತಿಳಿತತಿ. ಹೊಂದಾಣಿಕೆ ಮೇಲೆ ಕೆಲಸ ಮಾಡ್ಕೊಂತ ಹೋದ್ರೆ ಟೆನ್ಷನ್ ಬರೋದಿಲ್ಲ. ಈ ವಾದ ವಿವಾದಗಳು ಏನಾದ್ರು ಮನೆ ಒಳಗೆ ನಡೀತಾ ಇತ್ತು ಅಂದ್ರೆ ಅದು ಕೂಡ ಒಂದ್ ಟೆನ್ಷನ್ ಕಾರಣ ಆಗ್ಬಿಡುತ್ತೆ.
11: ಒಬ್ರು ಹೇಳಿದ್ದು ಮತ್ತೊಬ್ರಿಗೆ ಆಗಲ್ಲ, ಅವಾಗ ಜಗಳ ಶುರುವಾಗುತ್ತೆ.
12: ಅವಾಗ ಜಗಳ ಶುರುವಾಗುತ್ತೆ, ಟೆನ್ಷನ್ ಹೆಚ್ಚಾಗ್ತಾ ಹೋಗ್ಬಿಡುತ್ತೆ. ಈ ತರ ಎಲ್ಲ ಆಗೋದ್ರಿಂದ ನಮ್ಮಿಂದ ನಾವೇ ಟೆನ್ಷನ್ ತಗೊಂತ ಬಿಟ್ರೆ ಅದೇನು ಅದಕ್ಕದೇ ಟೆನ್ಷನ್ ಬರೋದಿಲ್ಲ ಮೇಡಮ್. ಅರೆ
11: ನಾವೇ ಮಾಡ್ಕೊಳ್ಳೋದು,
12: ನಾವೇ ಅದನ್ನ ಟೆನ್ಷನ್ ನಾವೇ ತಂದ್ಕೊಳ್ತೇವೆ. ಅದೇನ ರೋಡ್ ನ ಹೋಗ ಮಾರಿ ಮನೆ ಕರ್ಕೊಂಡ್ ಬಂದ್ರೆ ಅನ್ನಂಗ್ ಆಗ್ಬಿಡುತ್ತೆ.
11: ಆಮೇಲೆ ಆರೋಗ್ಯ ಎಲ್ಲ ಹಾಳಾಗ್ಬಿಡುತ್ತೆ,
12: ಆರೋಗ್ಯ ಅದು ಆಟೋಮೆಟಿಕ್ ಆರೋಗ್ಯ ಹಾಳಾಗುತ್ತೆ. ಆಮೇಲೆ BP ಶುರುವಾಗುತ್ತೆ, ಅದ್ರ ಜೊತೆಗೆ ಆ ಚಿಂತೆ. ಏನ್ ಗೊತ್ತಾ, ಕಾಯಿಲೆಗಳು ತನ್ನಷ್ಟಕ್ಕೆ ತಾನೇ ಬರಲ್ಲ ಮೇಡಮ್. ಅರೆ ನಮ್ಮಿಂದ ನಾವು ತಂದ್ಕಂತೀವಿ. ನಾವ್ ಏನೋ ತಲೆ ಮೇಲೆ ಕಲ್ ಬಿದ್ದವ್ರ ತರ ಯೋಚನೆ ಮಾಡ್ತಾ ಕುತ್ಕಂದ್ರೆ ಆ ಶುಗರ್ ಅಂತೆ, BP ಅಂತೆ, ಅವು ಇವು ಅಂತ ಎಲ್ಲ ಬಂದ್ಬಿಡ್ತವೆ. ಅವೆಲ್ಲ ದೂರ ಮಾಡ್ಕೋಬೇಕಂದ್ರೆ ಟೆನ್ಷನ್ ಜಾಸ್ತಿ ಮಾಡ್ಕೋಬಾರದು. ಅವತ್ತಿನ ಕೆಲಸ ಅವತ್ತಿಂಗೆ ಮುಗಿಸ್ಬೇಕು. ಯಾವ್ಯಾವ ಟೈಮಿಗೆ ಏನೇನ್ ಕಟ್ಟಾಗುತ್ತೋ ಆಯಾ ಟೈಮಿಗೆ ಕಟ್ಕೊಂತಾನೆ ಆದಷ್ಟು ನಗಲಾಗ್ತಾನೆ ಇದ್ಬಿಟ್ರೆ ಟೆನ್ಷನ್ ಕಡಿಮೆ ಆಗುತ್ತೆ ನೋಡ್ರಿ ಮೇಡಮ್. ಅರೆ
11: ಓಕೆ ಸರ್, ಚಿಕ್ಕಪ್ಪ ಸರ್ ಏನೆಲ್ಲ ಟೆನ್ಷನ್ ರಿಲೀಫ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಟಿಪ್ಸ್
12: ಧನ್ಯವಾದಗಳು ಮೇಡಮ್. ಅರೆ
11: ಸರ್ ಧನ್ಯವಾದ. ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಈ ಟೆನ್ಷನ್ನಿಂದ ಹೊರಬರೋದಕ್ಕೆ ಅಥವಾ ಟೆನ್ಷನ್ ಆಗದೆ ಇರೋದಕ್ಕೆ ಏನ್ ಮಾಡ್ತೀವಿ ತಾವು ಅಂತ ಹೇಳಿ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ.
13: ಹಲೋ
11: ಸರ್, ನಮಸ್ತೆ.
13: ಹಲೋ
11: ನಮಸ್ತೆ ರಾನಡೆ.
13: ನಮಸ್ಕಾರ ಮೇಡಮ್, ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಿದ್ದೀನಿ.
11: ಗುಡ್ ಆಫ್ಟರ್ನೂನ್.
13: ಊಟ ಆಯ್ತಾ ಮೇಡಮ್?
11: ಊಟ ಆಯ್ತು ಸರ್. ನಿಮ್ದು ಆಯ್ತಾ?
13: ನಮ್ದು ಆಯ್ತು ಮೇಡಮ್. ಇವತ್ತು ಟಾಪಿಕ್ ಏನಿದೆ
11: ಸರ್? ಟೆನ್ಷನ್ ಆದಾಗ ರಾನಡೆ ಸರ್ ಏನ್ ಮಾಡ್ತಾರೆ ಅಂತ.
13: ಹಾಗೆ, ನಾವೇನ್ ಮಾಡ್ತೀವಿ ಅಂತ.
11: ಆಕ್ಚುಲಿ
13: ಅದೇ ಮೇಡಮ್, ಒಳ್ಳೆ ಟಾಪಿಕ್ ತಂದಿದ್ದೀರಾ ಇವತ್ತು. ಯಾಕಂದ್ರೆ ಟೆನ್ಷನ್ ಇಲ್ದಿ ಜೀವನನೇ ಇಲ್ಲ. ಟೆನ್ಷನ್ ಆಗೇ ಆಗತ್ತೆ. ಕಷ್ಟ ಇಲ್ದಿದ್ದು ಜೀವನ ಬರೀ ಸುಖ ಮಾತ್ರ ಇರಲ್ಲ. ಕೈ ಕೆಸರಾದ್ರೆ ಬಾಯಿ ಮೊಸರು, ಏನಾದ್ರೂ ಕೆಲಸ ಮಾಡಿದ್ರೇನೆ ಸಂಪಾದನೆ ಮಾಡಕ್ಕಾಗದು. ಆಮೇಲೆ ಯಾವ್ದು ಈಸಿಯಾಗಿ ಸಿಗಲ್ಲ. ಟೆನ್ಷನ್ ಮಾಡ್ಕೊಳ್ಳೇಬೇಕಾಗತ್ತೆ. ಟೆನ್ಷನ್ ಆಗೇ ಆಗತ್ತೆ. ನಮ್ಮ ದಿನನಿತ್ಯದ ಮನೆ ಕೆಲ್ಸಗಳಲ್ಲಾಗ್ಲಿ, ಹೊರಗಡೆ ನಾವ್ ಮಾಡ್ತಕ್ಕಂಥ ಉದ್ಯೋಗದಲ್ಲಾಗ್ಲಿ, ಮತ್ತೆ ನಾವೆಲ್ಲೇ ಹೋಗೋದಾಗ್ಲಿ ಬರೋದಾಗ್ಲಿ, ಎಲ್ಲಾ ಕಡೆನೂ ಟೆನ್ಷನ್ ಇರುತ್ತೆ. ಅದರಲ್ಲೂ ಇತ್ತೀಚೆಗೆ ನಾವು ಯಾಂತ್ರೀಕೃತ ಜೀವನಕ್ಕೆ ಬಂದ್ಮೇಲಂತೂ ಟೆನ್ಷನ್ ಅನ್ನ ಪದ ನಮ್ಮ ರೊಟೀನ್ ಇದ್ರ ಲೈಫ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಕ್ಷಣಕ್ಕೂ ಟೆನ್ಷನ್ ಅಂತಕ್ಕಂಥದ್ದು ಹಿಂಬಾಲಿಸ್ತಾನೆ ಇರತ್ತೆ ಕೆಲವು ಸಲ. ಆಮೇಲೆ ಈಗೆಲ್ಲ ಏನಾದ್ರೆ ಒಂದು ಟೈಮ್ ಬಾಂಡಿಗೆ ಸೇರ್ಕೊಂಡ್ಬಿಟ್ಟಿದೆ ನಾವೆಲ್ಲ. ಇಂತಿಂತ ಡೇಟ್ ಒಳಗೆ ಆಗ್ಬೇಕು, ಇಂತ ದಿವಸದೊಳಗೆ ಆಗ್ಬೇಕು, ಇಷ್ಟ ತಿಂಗಳೊಳಗೆ ಆಗ್ಬೇಕು ಅಂತ ಎಲ್ಲ ಒಂಥರ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ. ಹಂಗ ಅದರಿಂದ ಓಡಕ್ ಶುರು ಮಾಡ್ತೀವಿ, ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಮೇಡಮ್. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಟೆನ್ಷನ್ ಇಂದ ಫ್ರೀ ಆಗ್ಬೇಕಂದ್ರೆ ಟೆನ್ಷನ್ ಅಂತೂ ಆಗೇ ಆಗತ್ತೆ. ಓಕೆ, ಅವಾಗ ಏನ್ ಮಾಡ್ಬೇಕು, ಕೆಲಸ ಏನಾಗತ್ತೆ, ನಾವು ನಿತ್ಯ ನಮ್ಮ ಕೆಲಸಗಳನ್ನು ಮಾಡುವಾಗ ಕೆಲವೊಂದ್ಸಲ ಏನಾಗುತ್ತೆ, ಮನಸ್ಸಿಗೆ ತುಂಬಾ ಕೆಲ್ಸಗಳು ಬೇಗ ಮುಗಿಯಲ್ಲ, ಅಥವಾ ನಾವು ಅದನ್ನ ಇನ್ ಟೈಮ್ ಅಲ್ಲಿ ಅದಕ್ಕೆ ರೀಚ್ ಆಗಕ್ ಆಗಲ್ಲ. ಅವಾಗ ಮನಸ್ಸಿನಲ್ಲೆಲ್ಲ ಒಂದ್ ಕಡೆ ಒಂಥರದ್ದು ಟೆನ್ಷನ್ ಸ್ಟಾರ್ಟ್ ಆಗ್ತದೆ ಮೇಡಮ್. ಕೆಲಸ ಆಗ್ಲಿಲ್ಲ, ಇದು ಇನ್ ಟೈಮ್ ಅಲ್ಲಿ ಮುಗಿಲಿಲ್ಲ ಅಂತ. ಆಗ ಏನಾಗ್ತದೆ ಅಂದ್ರೆ ನಮಗೆ ಚರ್ಪರ್ಸ್ ಆಗಿ ಶುರು ಮಾಡ್ತೀವಿ. ಆಗ ನಾವೇನ್ ಮಾಡ್ಬೇಕಂದ್ರೆ ಕೆಲಸಲ ತುಂಬಾ ಟೆನ್ಷನ್ ಆದಾಗ, ಯಾವ್ದೇ ವಿಷಯ ಇರ್ಲಿ, ಏನಾದ್ರೂ ಎಂತ ದೊಡ್ಡ ಸಮಸ್ಯೆ ಇರ್ಲಿ, ಟೆನ್ಷನ್ ಬಂದೇ ಬರುತ್ತೆ. ಆಗ ಏನ್ ಮಾಡ್ಬೇಕಂದ್ರೆ ನಾವು ಸ್ವಲ್ಪ ಹೊತ್ತು ಆ ಟೆನ್ಷನ್ ಇರ್ತಕ್ಕಂಥ ವಿಷಯ, ಅದ್ ಯಾವ್ದೇ ಜಟಿಲವಾಗಿರ್ಲಿ, ಸಣ್ಣದಿರ್ಲಿ, ತೊಡೆದಿರ್ಲಿ, ಆ ವಿಷಯದಿಂದ ಸ್ವಲ್ಪ ಹೊರಗ್ ಬಂದು ರಿಫ್ರೆಶ್ ಆಗ್ಬೇಕು. ಅಂದ್ರೆ ಅದನ್ನ ಮರ್ತು ಬಿಟ್ಟು ಸ್ವಲ್ಪ ಅದರಿಂದ ಹೊರಗ್ ಬಂದು ಮತ್ತೆ ಸ್ವಲ್ಪ ಬೇರೆ ಒಂದು ವಿಚಾರಗಳಿಗೆ ಅಥವಾ ಬೇರೆ ಒಂದು ಹೊರಗಡೆ ಲೋಕಕ್ಕೆ ಬಂದು ಮತ್ತೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡು ಮತ್ತೆ ಅದ್ ಯಾವ ಕೆಲಸ ಟೆನ್ಷನ್ ಆಗಿತ್ತಲ್ಲ ಅದನ್ನ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಯಾರ ಹತ್ರ ವಿಚಾರಿಸಿ ಮಾತಾಡಿ ಅಥವಾ ನಾವೇ ಅದಕ್ಕೊಂದು ಸೊಲ್ಯೂಷನ್ ಮನಸ್ಸಿನಲ್ಲಿ ಕಂಡ್ಕೊಂಡು ಮತ್ತೆ ವಾಪಸ್ ಬಂದು ಆ ಕೆಲಸದಲ್ಲಿ ತೊಡ್ಕೊಂಡಾಗ ಅದು ಈಸಿ ಆಗಿ ಆಗೋಗುತ್ತೆ. ಎಷ್ಟೋ ಸಲ ಏನಾಗತ್ತೆ ಮೇಡಮ್, ನಾವು ಟೆನ್ಷನ್ ಮಾಡ್ಕೊಂಡಾಗ ಮನೆಯಲ್ಲಿ ನಮ್ಗೆ ಇಟ್ಟ ವಸ್ತು ಸಿಗಲ್ಲ. ನಮ್ಮ ಉದಾಹರಣೆಗೆ ನಾವ್ ಇಟ್ಟಿದ್ದು ಪರ್ಸ್, ದುಡ್ಡಿನ ಪರ್ಸ್, ಮೊಬೈಲ್, ಯಾವ್ದೇ ಒಂದು ವಸ್ತು, ಕನ್ನಡಕ, ಎಲ್ಲೋ ಇಟ್ಬಿಟ್ಟು ಎಲ್ಲೋ ಹುಡುಕಾಡ್ತಿರ್ತೀವಿ. ಟೆನ್ಷನ್ ಅಲ್ಲಿ ಹುಡುಕುದ್ರಂತೂ ಸಿಗದೇ ಇಲ್ಲ. ಅದೇ ಏನ್ ಮಾಡ್ಬೇಕು, ಹೌದು ಮೇಡಮ್, ಅಲ್ಲೇ ಇರುತ್ತೆ, ಎದುರಿಗೆ ಸಿಗಲ್ಲ. ಅವಾಗ ಏನ್ ಮಾಡ್ಬೇಕು ನಾವು, ಸ್ವಲ್ಪ ಹೊತ್ತು ಅದನ್ನ ಮರ್ತೆ ಬಿಡ್ಬೇಕು, ಇಲ್ಲ ಅಂತ. ಆಮೇಲೆ ಸುಮ್ಮನೆ ನಮ್ ಪಾಡಿಗೆ ನಾವ್ ಇರ್ಬೇಕು. ಜಸ್ಟ್ ಏನ್ ಮಾಡ್ಬೇಕಂದ್ರೆ ಒಂದ್ 5-10 ನಿಮಿಷ ರಿಲ್ಯಾಕ್ಸ್ ಆದ್ಮೇಲೆ ಮತ್ತೆ ನಾವು ಇದು ಬ್ಯಾಕಿ ಹೋಗ್ಬೇಕು. ಹಾ, ನೆನ್ಪ್ ಮಾಡ್ಕೊಂಡ್ ಹೋಗ್ಬೇಕು ಬೆಳಗ್ಗೆ ರಾತ್ರಿ ಮಲಗುವಾಗ. ಕನ್ನಡಕನೆ ಒಂದ್ ತಗೊಳ್ಳಿ, ರಾತ್ರಿ ಮಲಗುವಾಗ ಎಲ್ಲಿಟ್ಟಿದ್ದೆ, ಆಮೇಲೆ ಕನ್ನಡಕ ಓದಾದ್ಮೇಲೆ ಎಲ್ಲಿಟ್ಟೆ ಅಥವಾ ಹಾಕೊಂಡ್ಮೇಲೆ ಅಂತ ನಿಧಾನಕ್ಕೆ ಯೋಚನೆ ಮಾಡಿ ಮತ್ತೆ ವಾಪಸ್ ಹೋಗಿ ರಿವರ್ಸ್ ಬಂದಾಗ ಸಿಗುತ್ತದೆ. ಅರ್ಜೆಂಟ್ ನನ್ಗೆ ಈ ಕ್ಷಣದಲ್ಲೇ ಬೇಕು, ಈಗಲೇ ಸಿಗುತ್ತೆ ಅಂತ ಟೆನ್ಷನ್.

0: ಮಾಡ್ಕೊಂಡ್ರೆ ಆಗದು ಆಗಲ್ಲ ಕೆಲಸ ಯಾವ್ದಾದ್ರೂ ಆಯ್ತು ಮೇಡಮ್. ಈಗ ಉದಾಹರಣೆಗೆ ಈ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವಾಗ ಕ್ವಶನ್ ಪೇಪರ್ ಕೈಗೆ ಬರುತ್ತೆ, ಬಂದ್ ಕೂಡಲೇ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಟೆನ್ಷನ್ ಮಾಡ್ಕೊಂಡು ಅವ್ನು ಎಷ್ಟೇ ಚೆನ್ನಾಗಿ ಓದಿದ್ರುವ ಆ ಟೆನ್ಷನ್ ಇಂದಾಗಿ ಅವ್ನಿಗೆ ಗೊತ್ತಿದ ಉತ್ತರನೂ ಬರೆಯಕ್ಕಾಗಲ್ಲ. ಆ ಕ್ವಶನ್ ಪೇಪರ್ ಕೊಟ್ಟ ಕೂಡಲೇ ಒಂದ್ 5-10 ನಿಮಿಷ ನಿಧಾನಕ್ಕೆ ಮೂರ್ನಾಲ್ಕು ಸಲ ಅದನ್ನ ಓದಿ ಯಾವ್ದು ಈಸಿ ಇದೆ ಯಾವ್ದು ಕಷ್ಟ ಇದೆ ಯಾವ್ದು ಫಸ್ಟ್ ಬರಿಬೇಕು ಅಂತ ನಿಧಾನಕ್ಕೆ ಬರೆದ್ರೆ ಅವ್ನ್ ಸ್ವಲ್ಪ ಕಡಿಮೆ ಓದಿದ್ರು ಕೂಡ ಹೆಚ್ಚಿನ ಅಂಶಗಳನ್ನ ಅವ್ನು ಉತ್ತರ ಪತ್ರಿಕೆಯಲ್ಲಿ ವ್ಯಕ್ತಪಡಿಸ್ಬೋದು. ಆ ಮೂಲಕ ಒಂಥರ ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ಬೋದು. ಹೀಗೆ ನಾವು ಪ್ರತಿಯೊಂದು ವಿಷಯಗಳನ್ನು ತಗೊಂಡ್ಕೊಂಡು ಹೋದಾಗ ಮೊದ್ಲು ಟೆನ್ಷನ್ ಮಾಡ್ಕೊಳ್ಳೋದನ್ನ ನೋಡಕ್ಕೆ ಏನೇ ಇರ್ಲಿ ಅದು ಎಂತ ದೊಡ್ಡ ಸಾಗರ ಇರ್ಲಿ ಮೇಡಮ್, ಟೆನ್ಷನ್ ಮಾಡ್ಕೋಬಾರ್ದು. ಅದ್ರ ಬದಲು ಏನೇ ಬರಲಿ ಅದನ್ನ ಹೇಗೆ ಬಗೆಹರಿಸ್ಬೇಕು ಅಂತಕ್ಕಂಥದ್ದನ್ನ ನಿಧಾನವಾಗಿ ಆಲೋಚನೆ ಮಾಡಿ ಆಮೇಲೆ ಕೆಲಸಗಳನ್ನ ಸ್ವಲ್ಪ ದಿನ ಮುಂದೂಡಿದ್ರೆ ನಡೆಯುತ್ತೆ. ಅಂತ ಟೈಮಲ್ಲಿ ಟೆನ್ಷನ್ ಮಾಡ್ಕೋಬಾರ್ದು, ಒಂದ್ 2 ದಿನ ಬಿಟ್ಟೆ ಮಾಡೋಣ ತಗೋ ಅಂತೇಳಿ ಮುಂದಕ್ಕೆ ಹಾಕಿದ್ರೆ ಈ ನಾನು ಸುಮಾರು ಅನ್ಕೊಂಡಿರ್ತೀನಿ ಮೇಡಮ್. ನಾನು ನೋಡ್ಕೊಂಡಂಗೆ ಲೈಫ್ ಅಲ್ಲಿ ಕೆಲಸಗಳು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಆಗಿರಲ್ಲ, ಯಾವ್ದೋ ಒಂದ್ ಗಂಟೆಲಿ 2 ಗಂಟೆಲಿ ಆಗೋಗುತ್ತೆ ಕೆಲವು ಕೆಲಸಗಳು. ಅವಾಗ ನಾವು ಅನ್ಕೊಂತೀವಿ ಅಯ್ಯೋ ಸುಮ್ನೆ ಅಷ್ಟು ದಿವಸ ಟೆನ್ಷನ್ ಮಾಡ್ಕೊಂಡ್ರೆ 1 ಗಂಟೆಲ್ಲೇ ಮುಗಿದೋಯ್ತಲ್ಲ ಅಂತ ಆತರ ತುಂಬಾ ನಿದರ್ಶನಗಳು ಆಗಿದ್ದುಂಟು. ಅದಕ್ಕೆ ನಾವ್ ಮೇನ್ ಏನಪ್ಪಾ ಅಂದ್ರೆ ಏನೇ ಬರ್ಲಿ ಏನೇ ಹೋಗ್ಲಿ ಎಂತ ದೊಡ್ಡ ಗುಡ್ಡನೆ ಬಂದ್ ನಮ್ ಮುಂದೇನಿರ್ಲಿ ಟೆನ್ಷನ್ ಅನ್ನೋದನ್ನ ನಾವು ಮನಸ್ಸಿನಿಂದ ತೆಗೆದಾಕ್ಬೇಕು ಫಸ್ಟ್. ಅವಾಗ ನಿಮ್ಗೆ ಎಂತ ಜಟಿಲ ಕೆಲಸ ಇದ್ರು ಸುಲಲಿತವಾಗಿ ಬಗೆಹರಿತದೆ. ಏನೇ ಟೆನ್ಷನ್ ಬಂದ್ರು ಆ ಒಂದು ಕ್ಷಣದಲ್ಲಿ ಆ ಟೆನ್ಷನ್ ಇಂದ ಹೊರಗ್ ಬಂದು ಸಂಗೀತ ಕೇಳೋದಾಗ್ಲಿ ಬೇರೆ ಒಳ್ಳೆ ವಿಷಯಗಳನ್ನ ನೋಡೋದಾಗ್ಲಿ ಅಥವಾ ಆ ವಿಷಯ ಬಿಟ್ಟು ಬೇರೆ ವಿಷಯಗಳನ್ನ ಬೇರೆ ಫ್ರೆಂಡ್ಸ್ ಗಳ ಜೊತೆ ಬೆರೆಯತಾಗ್ಲಿ ಹೊರಗಡೆ ಹೋಗೋದಾಗ್ಲಿ ವಾಕಿಂಗ್ ಮಾಡೋದಾಗ್ಲಿ ಈ ತರ ತೊಡಕೊಂಡಾಗ ಆ ಟೆನ್ಷನ್ ಇಂದ ಹೊರಗೂ ಬರ್ತೀವಿ. ಮತ್ತೆ ನಮಗೆ ಮನಸ್ಸು ತಿಳಿ ಆದ ಕೂಡಲೇ ಆ ಟೆನ್ಷನ್ ಗೆ ಏನು ಸಮಸ್ಯೆ ಇದೆಯಲ್ಲ ಅದನ್ನ ಹೇಗ್ ಬಗೆಹರಿಸ್ಬೇಕು ಅಂತ ಒಂದು ಪರಿಹಾರ ಕೂಡ ಸಿಗುತ್ತೆ ಮೇಡಮ್.
1: ಓಕೆ ಸರ್, ಟೆನ್ಷನ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ,
0: ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಓಕೆ ಸರ್. ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿ ಈ ಟೆನ್ಷನ್ ಯಾಕೆ ಬರುತ್ತೆ, ಹಾಗೆ ಈ ಟೆನ್ಷನ್ ಆದಾಗ ನಾವು ಎಲ್ಲವರು ಬ್ಲಾಕ್ ಅನ್ನೋಂಗೆ ಆಗ್ಬಿಡುತ್ತೆ, ಎದುರಿಗಿರುವಂಥ ವಸ್ತುನೇ ನಮಗೆ ಕಾಣಿಸೋದೇ ಇಲ್ಲ ಕೆಲವೊಂದು ಸರಿ, ಅಷ್ಟು ಟೆನ್ಷನ್ ಮಾಡ್ಕೊಳ್ತೀವಿ. ಈ ಟೆನ್ಷನಿಂದ ಹೊರಬರೋದು ಹೇಗೆ ಅಂಥೇಳಿ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
8: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
8: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
7: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
8: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
7: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
8: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ

0: 4984867 ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ಟ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಕಾರ್ಯಕ್ರಮದಲ್ಲಿ ಟೆನ್ಷನ್ನಿಂದ ಹೊರಬರೋದು ಹೇಗೆ, ಅಥವಾ ನಿಮಗೆ ಟೆನ್ಷನ್ ಆದಾಗ ನೀವು ಯಾವ ರೀತಿಯಾಗಿ ಈ ಟೆನ್ಷನಿಂದ ಹೊರಬರ್ತೀರಾ ಅನ್ನೋ ಅಂಥ ಒಂದು ಟಾಪಿಕ್ ತಗೊಂಡಿದ್ವಿ. ಎಲ್ಲರೂ ಕೂಡ ಅವರ ಅನುಭವವನ್ನು ತಿಳಿಸಿದರು. ಈಗ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ
3: ಹಲೋ
2: ಹಲೋ,
3: ನಮಸ್ತೆ.
2: ನಮಸ್ತೆ ಸರ್. ಸರ್, ಹೆಸರು ಗೊತ್ತಾಗಿಲ್ಲ. ಪರಶುರಾಮ್ ಅವ್ರು ಎಲ್ಲಿಂದ ಮಾತಾಡ್ತಿರೋದು? ಗುಲ್ಬರ್ಗದಿಂದನಾ?
3: ಹೌದು
2: ಸರ್. ಇವತ್ತು ಟೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ತುಂಬಾ ಟೆನ್ಷನ್ ಆದಾಗ ಪರಶುರಾಮ್ ಸರ್ ಏನ್ ಮಾಡ್ತಾರೆ ಟೆನ್ಷನ್ ಇಂದ ಹೊರಬರೋದಕ್ಕೆ?
3: ಮ್ಯಾಮ್, ತುಂಬಾ ಟೆನ್ಷನ್ ಆದಾಗ ಯಾರದ್ರೂ ಪ್ರಾಬ್ಲಮ್ ಹೇಳ್ಕೊಳ್ಳೋದು, ಹೇಳ್ಕೊಂಡಾಗ ಅವ್ರು ಸಾಲ್ವ್ ಮಾಡಿದ್ರೆ ಟೆನ್ಷನ್ ಕಡಿಮೆ ಆಗುತ್ತೆ, ಅಥವಾ ಟೆನ್ಷನ್ ಜಾಸ್ತಿ ಇರುತ್ತೆ. ನಾವು ಅಥವಾ ಏನು ಗೊತ್ತಾಗಲಿಲ್ಲ ಅಂದ್ರೆ ನಾವೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋ ಪ್ರಯತ್ನ ಪಡೋದು.
2: ಪ್ರಯತ್ನ ಪಡೋದು? ಹಾ ಹಾ, ನೀವೇ ಸಾಲ್ವ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ? ಹಾ ಹಾ,
3: ಹೌದು ಮೇಡಮ್.
2: ಹಾ, ಆಯ್ತು ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
3: ಥ್ಯಾಂಕ್ ಯು.
2: ಗುಲ್ಬರ್ಗದಿಂದ ಪರಶುರಾಮ್ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ, ನೋಡೋಣ. ಕರೆ ಕಟ್ ಆಯ್ತು. ಹಲೋ
4: ಹಲೋ
2: ಸರ್, ನಮಸ್ತೆ. ನಾರಾಯಣಪ್ಪ ಸರ್.
4: ನಮಸ್ತೆ. ನಮಸ್ತೆ ನಿಮಗೆಲ್ಲ. ನಮಸ್ತೆ.
2: ಸರ್, ಊಟ ಆಯ್ತಾ ಸರ್?
4: ಕಾಫಿ ಆಯ್ತು. ನಿಮ್ದೆಲ್ಲ ಕಾಫಿ ಆಯ್ತಾ?
2: ಕಾಫಿ ಆಯ್ತು ಸರ್.
4: ಹೌದಾ? ಕಾಫಿ ಆಗಿ ಈಗ ಮಾತಾಡ್ತಾ ಇದ್ದೀರಿ.
2: ಹೌದೌದು ಸರ್.
4: ಬಹಳ ಒಳ್ಳೊಳ್ಳೆ ವಿಚಾರಗಳು ತಂದ್ರಿ, ಹಾಗೂ ಒಳ್ಳೆ ಮಾತುಗಳನ್ನ ಆಡ್ತಾ ಇದಾರೆ. ನಮಗೆ ಅವ್ರ ಗುರು ಅನ್ಬೇಕೋ ಸ್ನೇಹಿತರ ಅನ್ಬೇಕೋ ಗೊತ್ತಿಲ್ಲ, ಒಳ್ಳೊಳ್ಳೆ ಮಾತಾಡ್ಬೋದು ಯಾಕಂದ್ರಿ.
2: ಹೌದೆಲ್ರು ಅವರ ಅಭಿಪ್ರಾಯ ತಿಳಿಸಿದ್ರೆ ಟೆನ್ಷನ್ ಇಂದ ಹೊರಬರೋದು ಹೇಗೆ, ಅವ್ರ ಹೇಗೆ
4: ಹೌದು
2: ಟಿಪ್ಸ್ ಬಳಸ್ತಾರೆ ಅಂತ ತಿಳಿಸ್ತಾ ಇದ್ರು ಸರ್.
4: ಹೌದು, ಅಭಿಪ್ರಾಯಗಳನ್ನ ತಿಳಿಸೋದು ತುಂಬಾ ಚೆನ್ನಾಗಿ ಹೇಳಿದ್ರು ಅವರು, ನನಗೆ ಬಹಳ ಖುಷಿ ಆಯ್ತು. ನನಗೆ ಈಗ ಆಕಾಶಕ್ಕೆ ಏಣಿ ಹಾಕಿದ್ರೆ ಇಲ್ಲಿ ಸಿಕ್ತತಿ ಅಂತ ಒಂದು ಹಾಡು ಇದೆ ನಂದ್ರು. ಹಾಗೆ ನಮ್ಗೆ ನಮ್ಗೆ ಎದಕ್ಲಾರದನ್ನ ನಾವು ಆಸೆ ಪಡೋದ್ರಿಂದ ನಮಗೆ ನಿರಾಶೆ ಆಗುತ್ತೆ, ಅಲ್ಲಿ ಟೆನ್ಷನ್ ಆಗುತ್ತೆ ಅಲ್ವಾ. ನಮ್ಮ
2: ಸಿಗಲ್ಲ ವಸ್ತು ಅಂತ
4: ನಮ್ಮ ವ್ಯಾಪ್ತಿಯಲ್ಲಿ
2: ನಮಗೆ ಸಿಗಲ್ಲ ವಸ್ತು ಅಂತ ಹೇಳಿದಾಗ ಪಡಿಲಿಕ್ಕೆ ಅಂತ ಇನ್ನೇನೋ ದಾರಿದು ಹುಡುಕ್ತಿವಿ.
4: ಹೌದು ಹೌದು, ಅವಾಗ ಟೆನ್ಷನ್ ಆಗುತ್ತೆ, ಮತ್ತೆ ಬೇಸರ ಆಗ್ತೈತೆ, ಇನ್ನೂ ಏನೇನೋ ಶುರು ಆಗ್ತಾವಲ್ವಾ. ನಮ್ಮ ವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡ್ಕಿತ ಹೋದ್ರೆ ನಮಗೆ ಯಾವ ಟೆನ್ಷನ್ ಆಗೋದಿಲ್ಲ. ಆ ಕಾಲಕ್ಕೆ ಸರಿಯಾಗಿ ಯಾವ್ಯಾವ ಕೆಲಸ ಹೆಂಗ್ ಮಾಡ್ಕೊಂತ ಹೋದ್ರೆ ಆಟೋಮೆಟಿಕ್ ನಮ್ಗೆ ಸಿಗಬೇಕಾದ್ರೆ ಸಿಕ್ಕೇ ಸಿಗುತ್ತೆ, ಅವಾಗ ಟೆನ್ಷನ್ ಆಗಲ್ಲ, ಮನಸ್ಸಿಗೆ ಮನೋಲ್ಲಾಸ ಖುಷಿ ಆಗತ್ತಲ್ವಾ. ನಾನು ಈಗ ಟೆನ್ಷನ್ ಗಿನ್ಷನ್ ಎಲ್ಲ ಆದ್ರೆ ಒಂದ್ ಎರಡ್ ಸಲದೆ ನಾನಷ್ಟು ನಾನೇ ಬರ್ಕೊಳ್ಳೋದು ಹಾಡೇಳೋದು ಒಂದು ಅಭ್ಯಾಸ ಇದೆ ಅಂತ ಹೇಳ್ತಿಲ್ಲಮ್ಮ.
2: ನಿಮ್ಗೆ ಟೆನ್ಷನ್ ಆದಾಗ ನೀವು ಬರೀ ಅಭ್ಯಾಸ ಮಾಡ್ಕೊಂಡಿದ್ದೀರಾ?
4: ಹೌದು ಹೌದು, ಅದು ಒಂದ್ ಸ್ವಲ್ಪ ಹಾಬಿ ಇದೆ. ಯಾರಿಗೆ ಸಂತೋಷ ಆಗತ್ತೋ ಇಲ್ಲ ಗೊತ್ತಿಲ್ಲ, ನಾನು ಅದನ್ನ ಫಾಲೋ ಮಾಡ್ಕಿತ ಇರ್ತೀನಿ ಒಂಥರ ಏನೋ ನನ್ನಷ್ಟು ನಾನೇ.
2: ಒಬ್ಬೊಬ್ರು ಒಂದೊಂದು ಬೇಗ ಕಂಡಿಟ್ಕೊಂಡಿರ್ತಾರಲ್ಲ ಸರ್ ಟೆನ್ಷನ್ ಇಂದ.
4: ಈಗ ಒಂದ್ ಎರಡ್ ಸಲ ಈಗ ಬರೀ ಮಾತಾಗ್ಬಿಟ್ಟು, ಒಂದ್ ಎರಡ್ ಸಲ ಹಾಡು ಹೇಳ್ಬಿಡ್ಲ ನಿಮ್ಗೆ.
2: ಆಯ್ತು ಸರ್,
4: ಅದು ನಾನು ಬರ್ಕೊಂಡು ಅದು ಸ್ವಲ್ಪ ಅಲ್ಲಿ ಇಲ್ಲಿ ಹೇಳ್ತಾ ಇರ್ತೀನಿ. ಜನಪದ ಗಾಯಕರು ನಾವು, ಜನಪದ ಗಾಯಕರು, ಜನಪದ ಗಾಯಕರು ನಾವು, ಜನಗಳ ಸ್ನೇಹಿತರು. ನೀತಿಗೆ ನಾವು ತಲೆಬಾಗುವೆವು, ನ್ಯಾಯಕ್ಕೆ ನಾವು ಕೈ ಮುಗಿಯುವೆವು, ಹಿರಿಯರ ಪಾದಕ್ಕೆ ಎರಗುವ ನಾವು, ಜನಹಿತವನ್ನೇ ಬಯಸುವೆವು, ಜನಹಿತವನ್ನೇ ಬಯಸುವೆವು. ಜನಪದ ಗಾಯಕರು ನಾವು, ಜನಪದ ಗಾಯಕರು. ಏನೇ ಬರಲಿ ಒಗ್ಗಟ್ಟಿರಲಿ ಎನ್ನುತ್ತ ನಾವು ನಡೆಯುವೆವು, ದುಡಿಮೆಯ ದೇವರು ಎನ್ನುವ ತತ್ವವ ನಾಡಿಗೆ ನಾವು ಸಾರುವೆವು, ಗೌರವವನ್ನು ನೀಡುವ ಜನರಿಗೆ ಗೌರವದಿಂದ ನೋಡುವೆವು, ಗೌರವದಿಂದ ನೋಡುವೆವು. ಜನಪದ ಗಾಯಕರು ನಾವು, ಜನಪದ ಗಾಯಕರು. ದ್ವೇಷದ ಗೋಡೆಯ

0: ಹೇಳಿದ್ರಿ ಸರ್.
1: ಥ್ಯಾಂಕ್ ಯು, ಮತ್ತೆ ಥ್ಯಾಂಕ್ ಯು, ನೀವು ಅವಕಾಶಕ್ಕೆ ಅಭಿನಂದನೆಗಳು. ನಿಮಗೆ ಸುಮ್ಮನೆ ಹಾಬಿ ಅದೊಂದು 2 ಸಾವಿರ ಬರ್ಕೊಳ್ಳೋದು ಹೇಳದ?
0: ಒಳ್ಳೆಯ ಅಭ್ಯಾಸ ಸರ್.
1: ಹೌದಾ, ಆಯ್ತು. ಒಂದ್ ಎರಡ್ ಜನ ಚೆನ್ನಾಗಿದೆ ಅಂದ್ರೆ ಏನೊಂಥರ ಖುಷಿ ಆಗುತ್ತೆ ನಮಗೆ.
0: ಬರ್ದಿದ್ದಕ್ಕೆ ಸಾರ್ಥಕ.
1: ಒಳ್ಳೇದು ಒಳ್ಳೇದು, ತಮಗೆ ಅಭಿನಂದನೆಗಳು. ನಾ ಮೊನ್ನೆ ಹೀಗೆ ಒಂದು ಹೇಳಿದ್ದೆ, ಇದು ಪರಿಸರ ಗೀತೆ ಹೇಳಿದ್ದೆ ಇಲ್ಲಿ ರೇಡಿಯೋದಲ್ಲಿ. ಅವರು ಇದು ಇದು ಕುವೆಂಪು ಅವರು ಅಂದ್ರು. ನಾನು ಇಲ್ಲೂ ಕೇಳಲಿಲ್ಲ ಅದನ್ನ.
0: ನಿಮ್ದು ಸ್ವರಚಿತ ಕವನ ಹಾಡು ಹೇಳಿದ್ರ?
1: ಹೌದು, ಸ್ವರಚಿತನ. ನಾವೇ ಏನೇನೋ ಸ್ವಲ್ಪ ಬರ್ಕೊಳ್ಳೋದು ಹೇಳದ, ನಾವೊಂದು ಸಂಘ ಮಾಡ್ಕೊಂಡಿದ್ವಿ.
0: ಒಳ್ಳೆ ಅಭ್ಯಾಸ,
1: ಅಲ್ಲೆಲ್ಲ ಕಾರ್ಯಕ್ರಮ ಕೊಡ್ತಾ ಇರ್ತೀವಿ, ಹೇಳ್ತೀವಿ.
0: ಓಕೆ ಸರ್, ಇದೇ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಸರ್. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ ಅಮ್ಮ, ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು, ತಮಗೆ ಕೂಡ ಧನ್ಯವಾದಗಳು.
0: ಸಾಗರದ ಕುಗ್ವೆಯಿಂದ ನಾರಾಯಣಪ್ಪ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ, ತುಂಬಾ ಟೆನ್ಷನ್ ಆದಾಗ ನಾ ಬರವಣಿಗೆಯಲ್ಲಿ ನನ್ನನ್ನು ತೊಡಗಿಸ್ಕೊಳ್ತೀನಿ, ಅವಾಗ ಬರವಣಿಗೆಯಲ್ಲಿ ನಾವು ತೊಡಸ್ಕೊಂಡಾಗ ಒಂದಿಷ್ಟು ಟೆನ್ಷನ್ ರಿಲೀಫ್ ಆಗುತ್ತೆ ಅಂತ ಹೇಳಿ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ನಮಸ್ತೆ ಶಂಭುಲಿಂಗ್ ಅವ್ರೆ, ಹೇಗಿದ್ದೀರಾ? ಹೌದಾ, ಈಗ ಕೇಳುತ್ತಾ? ಈಗ ಕೇಳ್ತಿದ್ಯಾ ಸರ್? ಟೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ, ತುಂಬಾ ಟೆನ್ಷನ್ ಆದಾಗ ಅದರಿಂದ ಹೊರ ಬರೋದು ಹೇಗೆ ಅಂತ.
2: ಅಲ್ಲ, ಟೆನ್ಷನ್ ಯಾಕೆ ಮಾಡ್ಕೋಬೇಕು ಮೇಡಮ್? ಟೆನ್ಷನ್ ಮಾಡ್ಕೋಬಾರ್ದು. ಟೆನ್ಷನ್ ಮಾಡ್ಕೊಂಡ್ರೆ ನಿಮ್ಗೆ ಕಾಯಿಲೆಗಳು ಜಾಸ್ತಿ ಆಗ್ತಾವೆ. ಹೇಳ್ಬೇಕಂದ್ರೆ ಏನೇ ಬರ್ಲಿ ಎದುರಿಸ್ಬೇಕು, ಧೈರ್ಯವಾಗಿ ನಿಲ್ಬೇಕು, ಧೈರ್ಯ ಕೆಲಸ ಮಾಡ್ಬೇಕು. ಟೆನ್ಷನ್ ಮಾಡ್ಕೊಂಡ್ ಆಗಲ್ಲ ಕೆಲಸ, ಕಾಯಿಲೆಗಳು ಜಾಸ್ತಿ ಆಗ್ತವೆ. ಟೆನ್ಷನ್ ನಮ್ಗೇನಲ್ಲ ಮೇಡಮ್, ನಮ್ಗೆ ಟೆನ್ಷನ್ ಅಂತ ಯಾವ್ದೋ ಯೋಗ ಮಾಡಬೇಕು, ಇಲ್ಲಾಂದ್ರೆ ಹಾಡು ಕೇಳ್ಬೇಕು, ಸಂಗೀತ ಕೇಳ್ಬೇಕು, ಇಲ್ಲಾಂದ್ರೆ ಎಲ್ಲರೂ ಮೌನ ಕುತ್ಕೋಬೇಕು ಮೇಡಮ್. ಟೆನ್ಷನ್ ಎಲ್ಲ ಹೊರಟ ಹೋಗ್ಬಿಡುತ್ತೆ, ಎಲ್ಲೆಲ್ಲಿ ಹೋಗಲ್ಲ. ನಾವು ಟೆನ್ಷನ್ ಮಾಡ್ಕೊಂಡು ಅವ್ರ ಅದಾಗದ್ರು ಇವ್ರು ಹಿಂಗ ಕುತ್ಕೊಂಡ್ರೆ ಅದಾಗೋದಿಲ್ಲ ಮೇಡಮ್. ನಮ್ಮ ಇದಕ್ಕೆ ಹತ್ರ ಅದನ್ನ ಹತ್ರ ಇಟ್ಕೊಳ್ಳೋದು ದೂರ ತಳ್ಬೇಕಾಗುತ್ತೆ. ಅದಕ್ಕೆ ಇವನು ಸುದೀಪ್ ಹಾಡಲ್ಲ, ಏನಾಗಲಿ ಮುಂದೆ ಎಷ್ಟಾಗಲಿ ಅಂತ ಯಾಕೆ ಹೇಳಿದ್ರೆ, ಅದಕ್ಕೋಸ್ಕರ ಹೇಳಿದ್ರು ಮೇಡಮ್ ಹಾಡ ಅದರಲ್ಲೇ ಕಟ್ಟಿರೋದು. ಅದೆಲ್ಲ ತಿಳ್ಕೊಂಡು ಇಷ್ಟ ಈಗ ಒಬ್ಬ ಹಾಡು ಹೇಳಿದ್ರು ದೇಶಭಕ್ತಿ, ಇದು ಕೇಳಿದ್ರೆ ಖುಷಿ ಆಗ್ತದೆ ಹೇಳ್ಬೇಕು ಅಂದ್ರೆ. ಅಂತಲ್ಲ ಹಾಡುಗಳಿದ್ದಾವೆ, ನಾವು ಟೆನ್ಷನ್ ಮಾಡಿ ನಮ್ಮ ಮುಂಚೆ ಹೇಳ್ಬೇಕಂದ್ರೆ ಇಷ್ಟು ಬಹಳ ಟೆನ್ಷನ್ ಮಾಡ್ಕೊಂಡಿದ್ದೆ. ನನಗೆ ಒಂಥರ ಆಕ್ಸಿಡೆಂಟ್ ಆಗಿತ್ತು, ಅವಾಗಿಂದ ಬಿಟ್ಟೆ ಬಿಟ್ಟು ಬಹಳ ಟೆನ್ಷನ್, ಬಹಳ ಟೆನ್ಷನ್ ಮಾಡ್ಕೊಂಡು ನನ್ನ ಒಂಥರ ನಡ್ಕೊಂಡು ಹೋಗ್ತದೆ, ಯಾರೋ ಗುದ್ದ ಹೋಗ್ಬಿಟ್ರು ವಾಕಿಂಗ್ ಹೋದಾಗ. ಅವಾಗ ಅದು ಹಾಸ್ಪಿಟಲ್ ಟೆನ್ಷನ್ ಕಡೆಯಿಂದ ನಾನು ನೋವಾಗ್ಬಿಡ್ತು. ಅವತ್ತಿಂದ ಈ ಟೆನ್ಷನ್ ಮಾಡ್ಕೊಂಡಲ್ಲ ಅಂತೇಳಿ ಅವತ್ತೇ ಲಾಸ್ಟ್ ನಿಂತ ತಗೊಂಡು ಕೈ ಬಿಟ್ಟೆ ಮೇಡಮ್. ಏನಾಗಲಿ ಮುಂದೆ ಸಾಗೋನಿ ಅಂತ ಹೇಳಿದ್ರೆ ಅದೇ ತರ ಸಾಕ್ತಾ ಇದೀವಿ ಮೇಡಮ್. ಇವತ್ತು
0: ಒಳ್ಳೆ ಅಭ್ಯಾಸ ಬೆಳೆಸ್ಕೊಂಡಿದೆ ಸರ್, ಯಾವ್ದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ, ಹೀಗೆ ಖುಷಿಯಾಗಿರಿ.
2: ಯಾರಿದೀವಿ ಮೊನ್ನೆ ಟೆನ್ಷನ್ ಯಾವ್ದು ಮಾಡ್ಕೊಂತಲ್ಲ, ಯಾರು ಏನಾರ ಬರ್ಲಿ, ಯಾರ ಬೈಲಿ, ನನ್ನ ತಾಯಿ ಕೆಲಸ ಮಕ್ಕಳನ್ನ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದೀನಿ ಹೇಳ್ಬೇಕಂದ್ರೆ. ಅಣಗುತ್ತಾರೆ ನನ್ನ ಮಕ್ಳು ಅಣಗುತ್ತಾರೆ. ನಾನು ಯಾವ್ದು ಟೆನ್ಷನ್ ಇದ್ದೀರ ಮಕ್ಳಿಗೆ, ಮನೆ ಬರ ಮಕ್ಳಿಗೆ ಏನ ಐಟಮ್ಸ್ ಹೇಳ್ಕೊಡ್ತೀನಿ, ತಿಂಡಿ ಅದು ಇದು, ನಾನು ಯಾವ್ದು ಟೆನ್ಷನ್ ಮಾಡ್ಕೊಂಡು ಮೇಡಮ್, ಆರಾಮಾಗಿದ್ದೀನಿ, ತೊಂದರೆ ಇಲ್ಲ ಮೇಡಮ್. ಥ್ಯಾಂಕ್ ಯು ಮೇಡಮ್.
0: ಗುರುಪುರದಿಂದ ಶಂಭುಲಿಂಗ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ ಸರ್, ನಮಸ್ತೆ. ಬಸವರಾಜ್ ಸರ್.
3: ಹಲೋ
0: ಸರ್, ನಮಸ್ತೆ.
3: ನಮಸ್ತೆ ಮ್ಯಾಮ್,
0: ಹೇಗಿದ್ದೀರಾ? ಆರಾಮಿದ್ದೀರಾ?
3: ಹಲೋ ಮ್ಯಾಮ್, ಕೇಳಿಸ್ತಾ ಇದೆಯಾ?
0: ಹಾ ಸರ್, ಕೇಳ್ತಿದೆ. ನಿಮಗೆ ಕೇಳ್ತಿದೆ?
3: ಹೇಗಿದ್ದೀರಾ? ಹಾ ಮೇಡಮ್,
0: ಚೆನ್ನಾಗಿದ್ದೀನಿ ಸರ್. ಸರ್, ಇವತ್ತು ಟೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ, ತುಂಬಾ ಟೆನ್ಷನ್ ಆದಾಗ ಹೊರಗಡೆ ಬರೋದು ಹೇಗೆ ಅದರಿಂದ ಅಂತ.
3: ಎಸ್ ಮೇಡಮ್, ನಾನು ಕಂಡ್ಕೊಂಡಿರೋದು ತುಂಬಾ ಟೆನ್ಷನ್ ಮಾಡ್ಕೋಬಾರ್ದು, ಆದಷ್ಟು ಕೂಲ್ ಆಗಿರ್ಬೇಕು. ಹಾಗಾಗಿ ಈ ಟೆನ್ಷನ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ಮನೆಯಲ್ಲಿ ಆಗ್ಬೋದು ಅಥವಾ ನಮ್ಮ ಸಹೋದ್ಯೋಗಿಗಳ ಜೊತೆ ಆಗ್ಬೋದು, ಅಸಂಬದ್ಧವಾಗಿ ಮಾತಾಡೋದು, ಮತ್ತೆ ನಾವು ಹೇಳೋದು ಪರಸ್ಪರ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು.
0: ಅರ್ಥ ಮಾಡ್ಕೋಬೇಕು.
3: ಎರಡಲ್ಲಿ ನಾಲ್ಕು ಅಂದ್ರೆ ಅದ್ ನಾಲ್ಕೆ, ಅದ್ ಐದು ಆಗ್ಲಿಕ್ಕಿಲ್ಲ ಅಲ್ವಾ? ಕೆಲವರು ಐದು ಅಂತ ಉದ್ದಟವಾಗಿ ವಾದಿಸ್ಲಿಕ್ಕೆ ಬರ್ತಾರೆ ಅಲ್ವಾ?
0: ವಾದ ಮಾಡಬಾರ್ದು ಅಂತ.
3: ವಾದ ಮಾಡಬಾರ್ದು, ಗಾಳಿಗೆ ಗುದ್ದಂಗ ಆಗ್ತದೆ, ಆಗ ನಮ್ ಟೆನ್ಷನ್ ಜಾಸ್ತಿ ಆಗ್ತದೆ, ವಾದ ಆಗ್ತದೆ, ಮನಸ್ಥಿತಿ ಹಾಳಾಗ್ತದೆ, ಸಂಬಂಧ ಹಾಳಾಗ್ತದೆ. ಅದು ಆಫೀಸ್ ಆಗ್ಬೋದು, ಮನೆ ಆಗ್ಬೋದು, ಮತ್ತೊಂದ್ ಕಡೆ ಆಗ್ಬೋದು. ಹಾಗಾಗಿ ನಾವು ಕಂಡ್ಕೊಂಡು ನಾನು ಏನ್ ಮಾಡ್ತೀನಿ ಅಂತ ಸಮಯದಲ್ಲಿ, ನಾನು ಸೋತೃ ಪರವಾಗಿಲ್ಲ ಅಂತೇಳಿ ಅಂತವ್ರ ಹತ್ರ ಅಸಂಬದ್ಧವಾಗಿ ಮಾತಾಡೋರ್ ಹತ್ರ ನಾವು ಸೋತೃ ಪರವಾಗಿಲ್ಲ ಅಂತೇಳಿ ನಾನು ಸುಮ್ಮನೆ ಆಗ್ಬಿಡ್ತೀವಿ. ಅದು ಆಮೇಲೆ ವಾಸ್ತವವಾಗಿ ಅವ್ರಿಗೆ ಗೊತ್ತಾದಾಗ ಗೊತ್ತಾಗುತ್ತೆ,
0: ಅರ್ಥ ಆಗುತ್ತೆ.
3: ಆವಾಗ ನಾನು ಕಂಡ್ಕೊಂಡಿರೋದು ಅಂತ ಟೈಮಲ್ಲಿ ಒಂದು ಶಾಂತವಾಗಿರ್ತೀನಿ, ಒಂದು ಯಾವ್ದಾದ್ರು ಕೂಲ್ ಇರೋ ಪ್ಲೇಸ್ ಹೋಗ್ತೀನಿ, ನೇಚರ್ ಗೆ ಹೋಗ್ತೀನಿ, ಮತ್ತೆ ದೇವಸ್ಥಾನದಲ್ಲಿ ಹೋಗಿ ಸ್ವಲ್ಪ ಹೊತ್ತು ಇದ್ ಬರ್ತೇನೆ. ಬೆಳಗಿನ ವಾಕ್ ಆಗ್ಬೋದು, ರಾತ್ರಿ ವಾಕ್ ಆಗ್ಬೋದು, ಅದು ಇಂಪಾದ ಸಂಗೀತ ಕೇಳೋದಾಗ್ಬೋದು. ಆಮೇಲೆ ಅವ್ರಿಗೆ ವಾಸ್ತವಾಗಿ ಗೊತ್ತಾದಾಗ ಅವ್ರಿಗೆ ರಿಯಲೈಸ್ ಆಗಿ ಹೌದು ಇದು ತಪ್ಪು, ಆಮೇಲೆ ಹಲವಾರು ಜನ ಹೇಳ್ದಾಗ ಇಲ್ಲ ನೀವ್ ಮಾಡ್ತಿರೋದು ತಪ್ಪು, ಇದು ಹೀಗೇನೆ, ಇದು ಇದೇ ಸರಿ, ಈಗ ನಡೀತಾ ಇದೆ ಪ್ರಪಂಚ, ನಮ್ಮ ಆಸ್ಕೆ ಇಷ್ಟಿದೆ, ಇಷ್ಟು ಕಾಲ್ ಚಾಚಬೇಕು,
0: ಅವ್ರಿಗೆ ರಿಲೀಫ್ ಆಗುತ್ತೆ, ಗೊತ್ತಾಗುತ್ತೆ.
3: ಹೌದು.

0: ಹೌದು ಹೌದು, ಅವ್ರು ಮೂಗಿ ನೇರವಾಗಿ ಮಾತಾಡಿದಾಗ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋರಲ್ಲಿ, ಅವ್ರಿಗೆ ಸಪೋರ್ಟ್ ಮಾಡೋರು ಇರುವಾಗ ಮನೆಯಲ್ಲಿ, ಅವ್ರಿಗೆ ಯಾರ ಅವ್ರ ಅಪ್ಪ ಆಗ್ಬೋದು ಅಥವಾ ಇನ್ನಾದರ ಕುಟುಂಬ ಸದಸ್ಯರಾಗ್ಬೋದು, ಆತರ ನಮಗ್ ನಾವೇ ಟೆನ್ಷನ್ ಮಾಡ್ಕೊಳ್ಳೋದು. ಅದ್ರ ಬಗ್ಗೆ ಆರೋಗ್ಯ ನಾವು ಹೇಗೆ ಕಂಡ್ಕೊಳ್ಳೋದ್ರಿ ಅಂದ್ರೆ, ಹಾಗಾದಷ್ಟು ಶಾಂತವಾಗಿರೋದು, ಒಳ್ಳೆ ಮ್ಯೂಸಿಕ್ ಕೇಳೋದು, ವಾಕ್ ಮಾಡೋದು, ಒಳ್ಳೆ ಆಹಾರ ಸಮತೋಲನ ಆಹಾರವನ್ನ ಮೇಂಟೈನ್ ಮಾಡೋದು,
1: ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಮೇಡಮ್, ನಿಮ್ಮೆಲ್ಲರಿಗೂ, ಎಫ್ಎಂ ನನ್ನ ತಂಡಕ್ಕೆ, ನಮ್ಮ ಎಲ್ಲ ಎಫ್ಎಂ ಆರ್ಜೆಗಳಿಗೆ, ನಮ್ಮ ಜನಾರ್ದನ್ ಸರ್ಗೆ ಎಲ್ಲರಿಗೂ ನನ್ನ ವಂದನೆಗಳು, ಧನ್ಯವಾದಗಳು.
1: ಓಕೆ ಸರ್, ಧನ್ಯವಾದ ಸರ್.
0: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.
1: ಬಸವರಾಜ್ ಸರ್ ಅವ್ರು ಕರೆ ಮಾಡಿ ಅವ್ರು ಹೇಳ್ತಾ ಇದ್ರು, ಅವ್ರಿಗೆ ತುಂಬಾ ಟೆನ್ಷನ್ ಆದಾಗ ಸಂಗೀತವನ್ನು ಕೇಳೋದಿರ್ಬೋದು ಅಥವಾ ವಾಕಿಂಗ್ ಮಾಡೋದು, ನೇಚರಲ್ಲಿ ಇದ್ದಾಗ ನಾವು ಸಾಕಷ್ಟು ಸರಿ ಪರಿಸರದಲ್ಲಿದ್ದಾಗ ಎಷ್ಟೇ ಟೆನ್ಷನ್ ಆಗಿದ್ರು, ಯಾವುದೇ ರೀತಿಯ ಒತ್ತಡ ಇದ್ರು ಕೂಡ ಒಂದಿಷ್ಟು ಗಿಡ ಮರಗಳ ಜೊತೆಗೆ ವಾಕ್ ಮಾಡಿದಾಗ ಅಲ್ಲಿಯ ಪರಿಸರ ನಮ್ಮ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ನಾವಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ಇದೆಯಲ್ಲ ಅದು ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮೇಡಮ್.
2: ಕಾಫಿ ಆಯ್ತು ಮೇಡಮ್?
1: ಕಾಫಿ ಆಯ್ತು ಮೇಡಮ್. ನಿಮ್ದಾಯ್ತಾ?
2: ಇಲ್ಲ ಮೇಡಮ್, ಇನ್ನೂ ಆಗಿಲ್ಲ.
1: ಆಗಿಲ್ವಾ?
2: ಇಲ್ಲ ಮೇಡಮ್.
1: ಇವತ್ತು ಟೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ.
2: ಹಾ, ಟೆನ್ಷನ್ ಸಾಮಾನ್ಯ ಎಲ್ಲ ಪ್ರತಿಯೊಬ್ಬ ಮನುಷ್ಯರಿಗೂ ಸಣ್ಣ ಪುಟ್ಟದಲ್ಲಿ ಟೆನ್ಷನ್ ಇದ್ದೇ ಇರುತ್ತೆ ಮೇಡಮ್. ಆ ಟೆನ್ಷನ್ ಇಂದ ದೂರ ಇರ್ಬೇಕು ಅಂದ್ರೆ ನಮ್ಮ ಎರಡು ಮಂತ್ರಗಳಂತೂ ಇದ್ದೇ ಇರ್ಬೇಕು. ತಾಳ್ಮೆ ಸಮಾಧಾನ ಇದೆ, ಟೆನ್ಷನ್ ದೂರ ಇರ್ಬೋದು ಮೇಡಮ್. ಮೊದ್ಲು
1: ಯಾವ ರೀತಿ ಟೆನ್ಷನ್ ಆದ್ರೂ ಇವೆರಡು
2: ಅವೆರಡು ನಮ್ಮ ಹತ್ರ ಭದ್ರವಾಗಿದ್ರೆ ಆ ಟೆನ್ಷನ್ ಮೂರನೇದ್ನ ಸ್ವಲ್ಪ ನಾವು ದೂರ ಮಾಡಬಹುದು ಮೇಡಮ್. ಅದನ್ನ ತಾಳ್ಮೆ ಮತ್ತೆ ಸಮಾಧಾನ.
1: ಸಮಾಧಾನ
2: ಈಗ ಏನ್ ಮೇಡಮ್, ನಾವೆಲ್ಲ ಹೊರಟಿರ್ತೀವಿ ನಾಳೆ ಬೆಳಿಗ್ಗೆ. ಈಗ ನಮ್ಮನೇಲಿ ಯಾರು ಕರ್ಕೊಂಡೋಗಿ ಬರ್ತೀವಿ ಅಂದಿರ್ತಾರೆ, ಅದೊಂದು 10 ನಿಮಿಷ ಲೇಟ್ ಆಗ್ಬೋದು. ಅಷ್ಟೊತ್ತಿನ ನಾವು ತಾಳ್ಮೆ ಕಳ್ಕೊಂಡ್ಬಿಡ್ತೀವಿ ಮೇಡಮ್. ಕಳ್ಕೊಂಡ್ಬಿಟ್ಟು ಆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಇನ್ನೂ ಬರ್ಲಿಲ್ಲ ಏನು, ಆಗ ನಮ್ಮ ಮನ್ಸಿಗೆ ನಾವೇ ಸಮಾಧಾನ ಹೇಳಿ ಇರ್ಲಿ, 5 ನಿಮಿಷ ಲೇಟ್ ಆದ್ರೆ ಏನಾಗ, ಈ ಟೆನ್ಷನ್ ಇಂದ ಆಗ ಕಷ್ಟಕ್ಕಿಂತ ಎಷ್ಟು ಒಳ್ಳೇದಲ್ವಾ ತಾಳ್ಮೆ. ಟೆನ್ಷನ್ ಇನ್ನು ಅದಿನ್ನೂ ಕಷ್ಟ ಕೊಡುತ್ತೆ ನಮ್ಗೆ, ಯಾಕಂದ್ರೆ ಆರೋಗ್ಯದ ಮೇಲೆ ಪರಿಣಾಮ ಬೀರೋದೇ ಮೊದ್ಲು ಅದು.
1: ಟೆನ್ಷನ್ ಅದ್ರ ಜೊತೆ ಕೋಪ ಎಲ್ಲ ಸೇರ್ಕೊಂಡ್ಬಿಡುತ್ತೆ.
2: ಎಲ್ಲ ಸೇರ್ಬಿಡುತ್ತೆ. ಈಗ ನಾವು ಹಾಸ್ಪಿಟ್ಲಿಗೆ ಹೋದ್ರೆ ಮೊದ್ಲು ಡಾಕ್ಟರ್ ಹೇಳೋದು ಬಿ ಪಿ ಶುಗರ್ ಬಂದಿದ್ಯಾ, ಟೆನ್ಷನ್ ಜಾಸ್ತಿ ತಗೋತೀರಾ ಅಂತಾರೆ. ಹಾಗಾಗಿ ಈ ತಾಳ್ಮೆ ಸಮಾಧಾನ ನಮ್ಮ ಹತ್ರ ಇದ್ದಾಗ ಈ ಟೆನ್ಷನ್ ಅನ್ನೋದನ್ನ ಸ್ವಲ್ಪ ದೂರ ಇಡ್ಬೋದು ಮೇಡಮ್. ಅದ್ ಮೂರನೇದದು. ಹಾಗಾಗಿ ನಾವು ಪ್ರತಿಯೊಂದಕ್ಕೂ ನಾಳೆ ಏನೋ ಆಗುತ್ತೆ, ನಾಳೆ ಯಾವ್ದೋ ದುಡ್ಡು ಬರ್ಬೇಕಿತ್ತು ಬರ್ಲಿಲ್ಲ, ಈಗಿಂದನೇ ಟೆನ್ಷನ್ ನೋಡೋಣ ಏನಾಗ್ಬೋದು. ಬರ್ಲಿಲ್ವಾ, ಇನ್ನೆರಡು ದಿನ ಲೇಟ್ ಆಗ್ಲಿ ಪರವಾಗಿಲ್ಲ ಅನ್ನೋ ತಾಳ್ಮೆನೆ ನಾವು ತಗೊಂಡ್ರೆ ಟೆನ್ಷನ್ ತಾನೇ ಸ್ವಲ್ಪ ದೂರ ಹೋಗ್ಬಿಡುತ್ತೆ ಮೇಡಮ್. ಆಗ ಆಗುತ್ತೆ. ಆದ್ರಿಂದ ಮಾಡ್ಬೋದು, ಯಾಕೆಂದ್ರೆ ಇವನ್ ಎರಡು ನಾವು ಮುಂಚೆ ಇಟ್ಕೋಬೇಕಾಗತ್ತೆ, ಆಮೇಲೆ ಮೂರನೇದದು ಟೆನ್ಷನ್. ಇವರಿಂದ ನಮಗೆ ಬರೋ ಟೆನ್ಷನ್ ಅದು. ತಾಳ್ಮೆಗೆ ನಮಗೆ ತಾಳ್ಮೆಯಿಂದ ಕಾಯೋದಿಲ್ಲ, ಸಮಾಧಾನವಾಗಿರಕ್ಕೆ ನಮಗೆ ಇದಿಲ್ಲ, ಯಾರೋ ಏನೋ ಅಲ್ಲಿ ಮಾತಾಡೋದು ನಮ್ಮ ವಿಚಾರನೇ ಇರ್ಬೋದು ಅಂತ ಟೆನ್ಷನ್ ಮಾಡ್ಕೊಳ್ಳೋದು ನಾವು. ಆಗ ನಾವೇನಂದ ಇರ್ಲಿ, ನಮ್ದೇ ಆದ್ರೆ ಏನೀಗ ಪರವಾಗಿಲ್ಲ, ನಾವು ಚೆನ್ನಾಗಿ ನಾವು ಒಳ್ಳೆಯವರಲ್ವಾ, ನಾವು ಕರೆಕ್ಟ್ ಇರ್ತೀವಲ್ಲ, ನಮ್ದೇ ಆದ್ರೂ ಪರವಾಗಿಲ್ಲ ಅನ್ನೋ ಸಮಾಧಾನ ನಮ್ಗಿದ್ದಾಗ ಆ ಟೆನ್ಷನ್ ನಮಗ್ ಬರಲ್ಲ. ಹಾಗಾಗಿ ನಾವು ಮೊದಲು ಅವೆರಡನ್ನ ಇಟ್ಕೋಬೇಕಾಗತ್ತೆ ಮೇಡಮ್.
1: ತಾಳ್ಮೆ ಮತ್ತೆ ಸಮಾಧಾನ ಇದ್ರೆ ಎಂತ ಟೆನ್ಷನ್ ಬಂದ್ರು
2: ದೂರ ಇಡ್ಬೋದು. ಅದನ್ನ ದೂರ ಇಡಕ್ಕೆ ಇವೇ ಮದ್ದು ಮೇಡಮ್. ಇನ್ನೇನು ಇದ್ರಲ್ಲಿ ಬೇರೆ ನಮ್ಗೆ ಯಾವ ಔಷಧಿ ಮಾತ್ರೆಗಳು ಬೇಕಾಗಿಲ್ಲ, ನಾವು ಇವನ್ನೇ ಮುಂದಿದ್ರೆ ಅದನ್ನ ಸ್ವಲ್ಪ ದೂರ ಇಡ್ಬಹುದು.
1: ದೂರ ಇಡ್ಬೋದು.
2: ಹೌದು ಮೇಡಮ್,
1: ಒಳ್ಳೆ ವಿಚಾರ ತಿಳಿಸಿದ್ರಿ.
2: ಧನ್ಯವಾದ ಮೇಡಮ್.
1: ಆಲೂರಿನಿಂದ ಪ್ರೇಮ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರು, ಎಂಥದೇ ಟೆನ್ಷನ್ ಇರಲಿ, ಎಂಥದೇ ಸಂದರ್ಭ ಇರಲಿ, ನಮ್ಮಲ್ಲಿ ತಾಳ್ಮೆ ಮತ್ತು ಸಮಾಧಾನ ಅನ್ನುವಂಥ ಎರಡು ಅಸ್ತ್ರ ಇದ್ದರೆ ಸಾಕು, ಅದನ್ನು ಹೇಗಾದರೂ ಮಾಡಿ ನಾವು ದೂರ ಮಾಡ್ಬೋದು ಅಂಥೇಳಿ ಅಂತ ನಮಗೆ ಸಾಕಷ್ಟು ಸರಿ ಅವ್ರು ಹೇಳಿದಾಗ ನೆನಪಾಗುತ್ತೆ. ಈಗೇನೋ ಯಾರೋ ಬರ್ತಾರೆ ಅಂತ ಅವ್ರು ಹೇಳಿದ್ರಲ್ಲ, ಹಾಗೆ ಇರ್ಬೋದು, ಅಥವಾ ಏನೋ ಯಾರೋ ಇಲ್ಲಿ ನಾವು ಹೊರಗಡೆ ಹೋಗಿರ್ತೀವಿ ಅಥವಾ ಬಸ್ ಕಾಯ್ತಿರೋದು ಇರ್ಬೋದು, ಈ ರೀತಿ ಸಣ್ಣ ಸಣ್ಣದ ವಿಚಾರಕ್ಕೂ ಕೂಡ ನಾವು ತುಂಬ ಟೆನ್ಷನ್ ಮಾಡಿಕೊಂಡು ಅದು ಆರೋಗ್ಯದ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವೆರಡು ಅಸ್ತ್ರ, ತಾಳ್ಮೆ ಮತ್ತು ಸಮಾಧಾನ ಇದ್ದರೆ ನಾವು ಎಂಥ ಪರಿಸ್ಥಿತಿಯನ್ನು ಕೂಡ ಎದುರಿಸ್ಬೋದು ಅಂಥೇಳಿ ತಿಳಿಸಿದರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ ಸರ್, ನಮಸ್ತೆ.
3: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
1: ಹಾಂ ಸರ್, ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
3: ಹಲೋ,
1: ಹಲೋ ಸರ್, ಕೇಳ್ತಿದ್ಯಾ?
3: ಲೋ ಕೇಳಿಸ್ತಾ ಇದೆ ಮೇಡಮ್.
1: ಈಗ ಸರ್?
3: ಹಾ, ಈಗ ಸ್ವಲ್ಪ ಪರವಾಗಿಲ್ಲ ಮೇಡಮ್.
1: ಕೇಳ್ತಿದ್ಯಾ?
3: ಹಾ ಮೇಡಮ್.
1: ಸರ್, ಟೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ, ಟೆನ್ಷನ್ ಆದಾಗ ಹೊರಗಡೆ ಬರೋದು ಹೇಗೆ ಅದರಿಂದ ಅಂತ.
3: ಅಲ್ಲ ಮೇಡಮ್, ಪ್ರತಿಯೊಂದ್ರಲ್ಲೂ ಕೆಲಸದ ಒತ್ತಡ ಇರ್ಬೋದು ಅಥವಾ ಮಾತಿನ ಒತ್ತಡ ಇರ್ಬೋದು, ಇದರಿಂದ ಬಹಳಷ್ಟು ಟೆನ್ಷನ್ಗಳಾಗುತ್ತೆ ಮೇಡಮ್. ಯಾಕಂತ ಹೇಳಿದ್ರೆ ಇವಾಗ ನಮ್ಮ ಜೀವನನೇ ಆತರ ಆಗ್ಬಿಟ್ಟಿದೆ, ಯಾಕಂದ್ರೆ ತಾಳ್ಮೆ ಅನ್ನೋದೇ ಕಮ್ಮಿ
1: ಕಮ್ಮಿ.
3: ಇವಾಗ ಟೆನ್ಷನ್ ಅನ್ನ ಜಾಸ್ತಿ. ಇವಾಗ ಇದಿರ್ಬೋದು ಗಾಡಿ ಓಡಿಸೋದ್ರಲ್ಲಿರ್ಬೋದು, ಒಂದು ಕೆಲ್ಸಕ್ ಹೋಗೋದ್ರಲ್ಲಿ ತಡ ಆಯ್ತು ಅನ್ನೋ ಟೆನ್ಷನ್ ತಗೊಳ್ಬೋದು. ಈ ತರ ಟೆನ್ಷನ್ ತಗೊಂಡಷ್ಟು ನಮ್ಗೆ ಅನಾಹುತಗಳಾಗದಂತೂ ಜಾಸ್ತಿನೇ ಮೇಡಮ್. ಯಾಕೆಂತ ಹೇಳಿದ್ರೆ ಅದಕ್ಕೆ ಯಾವ್ದಕ್ಕೆ ಯಾವ ಸಮಯ ಸಂದರ್ಭ ಅನ್ನೋದನ್ನ ಒಂದು ಸಮಯ ತಗೊಳ್ಬೇಕಾಗುತ್ತೆ. ಸ್ವಲ್ಪ ನಾವು ಇವಾಗ ಏನನ ಇವಾಗ ಕೆಲ್ಸಕ್ಕೆ ಏನ ಹೋಗ್ಬೇಕು 9 ಗಂಟೆಗೆ ಅಂದ್ರೆ ನಾವು ಆದಷ್ಟು ಸ್ವಲ್ಪ ಬೇಗನೆ ಮನೆ ಬಿಡ್ಬೇಕಾಗುತ್ತೆ ಮೇಡಮ್. ಇದರಿಂದ ಸ್ವಲ್ಪ ಟೆನ್ಷನ್ ಕಮ್ಮಿ ಮಾಡ್ಕೊಳ್ಬೋದು. ನಂತರ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಅದ್ರಲ್ಲೂ ಒಂದ್ಸತಿ ಟೆನ್ಷನ್ ತಗೊಂಡಾಗ ಬಹಳಷ್ಟು ಅದು ವಿಕೋಪಕ್ಕೆ ಕೂಡ ಹೋಗುತ್ತೆ ಮೇಡಮ್. ಅವಾಗ ಏನ್ ಮಾಡ್ಬೇಕು, ಆ ಸಮಯ ಜಾಗದಿಂದ ಸ್ವಲ್ಪ ನಾವು ಜಾಗ ಖಾಲಿ ಮಾಡ್ಬೇಕಾಗುತ್ತೆ ಮೇಡಮ್. ಅದ್ರಿಂದ ಸ್ವಲ್ಪ ಟೆನ್ಷನ್ ಇಂದ ಹೊರಬರ್ಬೋದು. ನಂತರ ಈ ತರ ಪ್ರತಿಯೊಂದಕ್ಕೂ ಇದಕ್ಕೂ ನಾವ್ ತಗೊಂಡಂಗೆ ಮೇಡಮ್, ಮನ್ಸನ್ ನಾವ್ ಯಾವ ತರ ತಗೊಳ್ತೀವಿ ಆ ತರ ಟೆನ್ಷನ್ ಆಗುತ್ತೆ ಮೇಡಮ್. ಹೌದು ಮೇಡಮ್, ಮನಸ್ಸು ಒಂಥರ ಚಂಚಲ ಅಂತ ಹೇಳ್ತಾರಲ್ಲ ಮೇಡಮ್, ಆ ರೀತಿ ಆಗುತ್ತೆ. ಆದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಸಮಯ ಸಮಯ ಏನೇನ ಟೆನ್ಷನ್ ಆದಾಗ ಸ್ವಲ್ಪ ನಾವು
1: ಪರಿಸ್ಥಿತಿ ಹೋಗ್ಬೇಕು.
3: ಯಾಕಂದ್ರೆ ಇವಾಗ ಹೇಳಿದ್ನಲ್ಲ ಮೇಡಮ್, ಮಾತು ಬಂದಾಗ ಒಂದು ಮಾತುಕತೆ ಏನೇನ ಜಾಸ್ತಿ ಆದಾಗ ಅವಾಗ ಸ್ವಲ್ಪ ಹೊರಗಡೆ ಹೋಗೋದು, ಅಥವಾ ಇದು ಕೆಲ್ಸದ ಒತ್ತಡ ಇದ್ದಾಗ ಅದಕ್ಕೆ ನಾವ್ ಯಾವ ತರ ಪರಿಹಾರ ಮಾಡ್ಕೋಬೇಕು ಏನೋ ಅಂತ ಕಂಡುಕೊಳ್ಬೇಕಾಗುತ್ತೆ ಮೇಡಮ್. ಈ ತರ ಆದಾಗ ನಮ್ ಟೆನ್ಷನ್ ನ ಕಮ್ಮಿ ಮಾಡ್ಕೋಬಹುದು. ಆದ್ರೆ ಯಾವ ಟೆನ್ಷನ್ ಆಯ್ತು ಅಂತ ಯಾವ್ದೇ ಒಂದು ಇದ ಮಾಡ್ಕೋಬಾರ್ದವೆ, ಅನಾಹುತಗಳನ್ನ ಮಾಡ್ಕೋಬಾರ್ದು. ತಾಳ್ಮೆಯಿಂದ ಇರ್ಬೇಕು, ತಾಳಿದವನು ಬಾಳಿಯಾನ ಅಂತ ಇದೆಯಲ್ಲ ಮೇಡಮ್. ಹಾಗಾಗಿ ಸ್ವಲ್ಪ ತಾಳ್ಮೆ ಇದ್ರೆ ಅದು ನಮ್ಗೆ ಯಾವುದೇ ಟೆನ್ಷನ್ ಆದ್ರೂ ಸ್ವಲ್ಪ ಆದಷ್ಟು ಒಂದು ಇದು ನಮ್ಗೆ ಒಂದು ಮುಂಜಾಗ್ರತೆ ನೀಡುವಂತ ಒಂದು ಸೂಚನೆ ತೋರಿಸುತ್ತೆ ಮೇಡಮ್. ಹಾಗಾಗಿ ಪ್ರತಿಯೊಬ್ರು ಅಷ್ಟೇ ಟೆನ್ಷನ್ ಅನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡಷ್ಟು ಅವರ ಜೀವನ ಉತ್ತಮವಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ.
1: ಓಕೆ ಸರ್, ಕರೆ ಮಾಡಿ ಮಾಹಿತಿಯನ್ನು ತಿಳಿಸಿದಕ್ಕೆ ಧನ್ಯವಾದ ಸರ್.
3: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಅವಕಾಶ ಕೊಟ್ಟಿದ್ದೆ.
1: ಬೆಂಗಳೂರಿಂದ ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರು, ತುಂಬಾ ಟೆನ್ಷನ್ ಆದಾಗ ಆ ಜಾಗದಿಂದ ಅಥವಾ ಆ ಪರಿಸ್ಥಿತಿಯಿಂದ ಸ್ವಲ್ಪ ಹೊರಗಡೆ ಬಂದು ಯೋಚನೆ ಮಾಡಿದ್ರೆ ಟೆನ್ಷನ್ ಇಂದ ಸ್ವಲ್ಪ ರಿಲೀಫ್ ಪಡಿಬೋದು ಅಂತ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
8: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
9: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
8: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೇನಾದ್ರು ಕೆಲಸ ಮಾಡಬೇಕಾದ್ರೆ ನಮಗೆ ತುಂಬ ಟೆನ್ಷನ್ ಆದಾಗ ಆ ಟೆನ್ಷನಿಂದ ಹೊರಗೆ ಬರೋದು ಹೇಗೆ ಅನ್ನುವಂಥ ವಿಚಾರವಾಗಿ ಎಲ್ಲರೂ ಕೂಡ ತಮ್ಮ ಜೀವನದ ಅನುಭವವನ್ನು ಹೇಳ್ತಾ ಇದ್ರು. ಹಾಗೆ ಒಳ್ಳೆಯ ಟಿಪ್ಸನ್ನು ಕೂಡ ಹೇಳಿದರು. ಕೆಲವರು ತಾಳ್ಮೆ ಮತ್ತು ಸಮಾಧಾನ ಇದ್ದರೆ ನಾವು ಈ ಟೆನ್ಷನಿಂದ ಹೊರಗೆ ಬರ್ಬೋದು ಅಂತ ಹೇಳಿರ್ಬೋದು, ಅಥವಾ ನಮಗೆ ತುಂಬ ಟೆನ್ಷನ್ ಆದಾಗ ನಾವು ರೇಡಿಯೋ ಕೇಳೋದಿರ್ಬೋದು ಅಥವಾ ಸಂಗೀತ

0: ಸಂಗೀತವನ್ನು ಕೇಳೋದು, ವಾಕ್ ಮಾಡೋದು ಅಥವಾ ಪರಿಸರದ ಜೊತೆಗೆ ನಾವು ಇದ್ದಾಗ ಈ ಟೆನ್ಷನಿಂದ ರಿಲೀಫ್ ಪಡಿಬೋದು ಅಂತೇಳಿ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಿದ್ರು. ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ನೀವು ಕರೆ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ಕರೆ ಮಾಡಿ ನೀವು ಈ ರೀತಿ ಟೆನ್ಷನ್ ಆದಾಗ ನೀವೇನು ಮಾಡ್ತೀರಾ, ಯಾವ ರೀತಿಯ ಪರಿಹಾರವನ್ನು ಕಂಡಿಟ್ಕೊಡ್ತೀರಾ ಅಂತ ಮಾತಾಡ್ಬೋದು. ಆಗಲೇ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಶಿವಶರಣ ಸರ್.
1: ಆರಾಮಿದ್ದೀರಿ ಮೇಡಮ್?
0: ನಾವು ಆರಾಮಿದ್ದೀರಿ, ನೀವು ಆರಾಮಿದ್ದೀರಾ?
1: ನಾವು ಆರಾಮಿದ್ದೀವಿ ಮೇಡಮ್. ನಮ್ಮ ಕಡೆ
0: ಇಲ್ಲ ಸರ್, ಇವಾಗ ಸ್ವಲ್ಪ ವೆದರ್ ಚೇಂಜ್ ಇದೆ, ಸ್ವಲ್ಪ ಮೋಡ ಇದೆ.
1: ನಮ್ಮ ಕಡೆ ಏನಿಲ್ಲ ರೀ,
0: ನಮ್ಮ ಕಡೆ ಮಳೆ ಬಂದ್ಮೇಲೆ ಕಳಿಸ್ತೀವಿ ಬಿಡಿ ಸರ್.
1: ಕಳಿಸ್ರಿ, ಬಾ ತಿನ್ನ ಬರುತ್ತೆ ನಿಮಗೆ.
0: ಆಯ್ತು ಸರ್. ಸರ್, ಇವತ್ತು ಟೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ.
1: ಟೆನ್ಷನ್ ಬಗ್ಗೆ ರೀ ಮೇಡಮ್?
0: ಸರ್, ಶಿವಶರಣ ಸರ್ ತುಂಬಾ ಟೆನ್ಷನ್ ಆದ್ರೆ ಏನ್ ಮಾಡ್ತೀರಾ?
1: ತುಂಬಾ ಟೆನ್ಷನ್ ಆದ್ರೆ ಮೇಡಮ್ ಒಂದ್ ಎರಡು ಕೂಡ ನೀರ್ ಹಾಕೊಂಡ್ಬಿಡ್ಬಿಡ್ತೀವಿ ಮೇಡಮ್. ತಂಪಾಗಿ ಬಿಡುತ್ತೆ ಮೇಡಮ್,
0: ಟೆನ್ಷನ್ ಎಲ್ಲ ಹೋಗ್ಬಿಡುತ್ತಾ?
1: ಟೆನ್ಷನ್ ಎಲ್ಲ ಹೋಗ್ಬಿಡುತ್ತೆ ಮೇಡಮ್. ತಂಪ ಆತಂದ್ರೆ ತಂಡ ಹತ್ತದ್ರಿ ಮೇಡಮ್, ತಂಡ ಹತ್ತದಾಗ ಟೆನ್ಷನ್ ಹೋಗ್ಬಿಡುತ್ತೆ ಮೇಡಮ್.
0: ಹೊರಗಡೆ ಎಲ್ಲರೂ ಹೋಗ್ತಾ ಇದ್ದಾಗಾದ್ರೆ?
1: ಹೊರಗಡೆ ಎಲ್ಲ ಹೋಗ್ತಾ ಇದ್ರೆ ಸುಮ್ಮನೆ ಮೌನವಾಗಿ ಕೂತ್ ಬಿಡಿದ್ರು ಮೇಡಮ್. ಅಲ್ಲಿ
0: ಕೂತ್ಕೊಂಡ್ ಬಿಡೋದು?
1: ಮೌನವಾದಿ ಮೌನಿಗೆ ಎಲ್ಲರೂ ಶರಣಾಗ್ಬಿಡ್ತಾರೆ ಮೇಡಮ್.
0: ಆಗ್ಲೇಬೇಕಾಗತ್ತೆ. ಹೌದು,
1: ಅದ್ರ ಸಲುವಾಗಿ ಏನ್ ಹೇಳ್ತೀವಿ, ಮೌನ ಆಗಿ ಬಿಡುದು ಅವಾಗ ಒಂದ್ ಸ್ವಲ್ಪ.
0: ಮೌನಕ್ಕಿಂತ ಬೇರೆ ಮೆಡಿಸಿನ್ ಇಲ್ವಲ್ಲ?
1: ಇಲ್ಲ ಇಲ್ಲ ಮೇಡಮ್, ಇಲ್ಲ. ಬಹಳ ಟೆನ್ಷನ್ ಆಗ್ಬಾರ್ದು ಕೇಳಿದ್ರೆ ಏನ್ ಮಾಡ್ರಿ, ಕೆಲವರು ಓಡಾಡ್ತಾರ ಆ ಕಡೆ ಈ ಕಡೆ, ಬಹಳ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಆ ಕಡೆ ಹೋಗುದು, ಈ ಕಡೆ ಬರುದು, ಸಿಟ್ಟಿ ಬರುದು, ಸಿಡಕ್ ಸಿಡಕ್ ಮಾಡುದು, ಮನೆ ಜಗಳ ತಗೋದು, ಆತರ ಮಾಡ್ಬಾರ್ದ್ರಿ ಮೇಡಮ್.
0: ಮಾಡ್ಬಾರ್ದು.
1: ಅದು ಯಾಕಂತ ಕೇಳಿದ್ರೆ ಅದು ಒಳ್ಳೆ ಅವ್ರ ಲಕ್ಷಣನೂ ಅಲ್ಲ ಮೇಡಮ್.
0: ಅದು ಕೋಪಕ್ಕೆ ಹೋಗುತ್ತೆ, ಆಮೇಲೆ
1: ಮತ್ತೆ ಎಲ್ಲೇ ಏನಾಗುತ್ತೆ ಗೊತ್ತಾಗಲ್ಲ ಮೇಡಮ್. ಅದ್ರ
0: ಇಡೀ ವಾತಾವರಣ ಹಾಳಾಗ್ಬಿಡುತ್ತೆ.
1: ಅದ್ರ ಸಂಬಂಧ ಏನಾರು ಯಾರು ಏನಂದ್ರು ಟೆನ್ಷನ್ ಆಗ್ತಪ್ಪ ಅಂತಂದ್ರೆ ಮೌನ ಆಗ್ಬಿಡುದ್ರು ಮೇಡಮ್.
0: ಮೌನವಾಗಿ ಇದ್ಬಿಡುದು.
1: ಹಿಂಗ್ ಸಮಾಧಾನದಿಂದ ಖುಷಿ ಅಂದ್ರೆ ಎಲ್ಲಾನು ಕಡಿಮೆ ಆಗ್ಬಿಡುತ್ತೆ ಮೇಡಮ್. ಅದ್ರಿಂದ
0: ಒಂದ್ ಸ್ವಲ್ಪ ಹೊತ್ತಿಗೆ ಮನ್ಸ್ ರಿಲೀಫ್ ಆಗುತ್ತೆ, ಆಮೇಲೆ ಎಲ್ಲರ ಜೊತೆ ಮಾತಾಡೋದು. ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ತುಂಬಾ ಟೆನ್ಷನ್ ಆದಾಗ ಯಾರ ಜೊತೆಗೂ ಮಾತಾಡದೆ ಸ್ವಲ್ಪ ಹೊತ್ತು ಮೌನವಾಗಿದ್ರೆ ಆ ಟೆನ್ಷನ್ ಇಂದ ಹೊರ ಬರ್ಬೋದು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಉಮಾ ಮೇಡಮ್, ಹೇಗಿದ್ದೀರಾ?
2: ಶುಭ ಸಂಜೆ.
0: ಶುಭ ಸಂಜೆ. ಕಾಫಿ ಆಯ್ತಾ?
2: ಹಲೋ.
0: ಹಲೋ,
2: ಶುಭ ಸಂಜೆ ಮೇಡಮ್.
0: ಹಾ, ಶುಭ ಸಂಜೆ ಮೇಡಮ್. ಕಾಫಿ ಆಯ್ತಾ?
2: ಆಯ್ತಾ ಕಾಫಿ.
0: ಕಾಫಿ ಆಯ್ತು.
2: ಇಲ್ಲಪ್ಪ, ಇನ್ನು ಹುಷಾರಿಲ್ಲ, ಇನ್ನು ಲೇಟ್ ಸ್ವಲ್ಪ.
0: ಹುಷಾರಿಲ್ವಾ?
2: ಹೋದ್ ವಾರದಲ್ಲೆಲ್ಲ ಸ್ವಲ್ಪ ಟೂ ಸುತ್ಕೊಂಡ್ ಬಂದ್ವಿ, ಜ್ವರ ಶೀತ ಕೆಮ್ಮು ತೆಗ್ದಿದೆ,
0: ನೀರೆಲ್ಲ ಚೇಂಜ್ ಆಯ್ತಲ್ಲ ಹಾಗಾಗಿ.
2: ಹ್ಞೂ ಮೇಡಮ್,
0: ಇವತ್ತು ಟೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ತುಂಬಾ
2: ಟೆನ್ಷನ್ ಬಗ್ಗೆ ಅಂದ್ರೆ ಮಾನಸಿಕ ಒತ್ತಡ.
0: ಒತ್ತಡ, ಹೌದು.
2: ಅದಕ್ಕೆ ಯಾವ ಮೆಡಿಸಿನ್ ಆಸ್ಪತ್ರೆಗಳಲ್ಲೂ ಮೆಡಿಸಿನ್ ಇಲ್ಲ.
0: ಇಲ್ಲ ಇಲ್ಲ.
2: ಹೌದಾ?
0: ಹೌದು.
2: ನಮ್ ನಾವೇ ಮೆಡಿಸಿನ್ ತಗೋಬೇಕು ಅಂತ ಹೇಳಿದ್ರೆ ಒಬ್ಬೊಬ್ರು ಒಂದೊಂದರ ಏನತ್ತೆ, ಈಗ ಒಬ್ಬೊಬ್ರು ಜಾಸ್ತಿ ಮಾತಾಡೋದ್ರಲ್ಲಿ ಮಾನಸಿಕ ಒತ್ತಡ ತಗೊಂತಾರೆ, ತೆಗಿತಾರೆ ಅಂದ್ರೆ ಲೆಸ್ ಮಾಡಿಸ್ತಾರೆ. ಈಗ ನಾವಂದೇ ಸ್ವಲ್ಪ ಹಾಡುಗಳು, ಹಳೆ ಹಾಡು ಕೇಳ್ತಾ ಇದ್ರೆ ನಮಗೆ ಎಷ್ಟೋ ಟೆನ್ಷನ್ ಕಮ್ಮಿ ಆಗತ್ತೆ. ತುಂಬಾ ಟೆನ್ಷನ್ ಆಯ್ತು ಅಂತ ಹೇಳಿದ್ರೆ
0: ಹಾಡನ್ನ ಕೇಳ್ತೀರಾ ನೀವು?
2: ಹಳೆ ಹಾಡು ಕೇಳ್ತಾ ಇದ್ರೆ ಯಾವ ಟೆನ್ಷನ್ ಇರಲ್ಲ.
0: ಹೌದು, ಸಂಗೀತ ಕೇಳಿದ್ರೆ ಎಷ್ಟೊಂದು ನೋವುಗಳನ್ನ ಮರಿಬಹುದು.
2: ಹೌದು ಹೌದು ಮೇಡಮ್, ಹೌದು. ಹಳೆ ಹಾಡುಗಳಂತೂ ಅದು ಅರ್ಥಗರ್ಭಿತ ಇರುತ್ತಲ್ಲ ಹಾಡುಗಳು.
0: ಹೌದು ಹೌದು.
2: ಹಂಗಾಗಿ ಅದಿನ್ನು ಕೇಳ್ತಾನೇ ಇರ್ಬೇಕು ಅನ್ಸುತ್ತೆ. ಈ ಹೊಸ ಹಾಡುಗಳೆಲ್ಲ ಡಿಂಗಿ ಟಕ್ಕ ಡಿಂಗಿ ಟಕ್ಕ ಅಂತ ಬರ್ತಾವ, ಅವೆಲ್ಲ ನಮಗೆ ಕೇಳಕ್ಕೂ ಇಷ್ಟ ಇಲ್ಲ, ನಮಗೆ ಅದ್ ಹಾಡಕ್ಕೂ ಬರೋದೇ ಇಲ್ಲ.
0: ಹಳೆಯ ಸಿನಿಮಾ ಗೀತೆಗಳು ಅಂತ ಹೇಳಿದ್ರೆ ಖುಷಿ ಆಗುತ್ತೆ.
2: ಹೌದು
0: ಉಮಾ ಮೇಡಮ್.
2: ಮತ್ತೆ ಎಲ್ಲಾದ್ರೂ ಹೊರಗಡೆ ಹೋಗಿ ಅದಕ್ಕೂ ಸ್ವಲ್ಪ ಟೆನ್ಷನ್ ಕಮ್ಮಿ ಮಾಡ್ಕೊಬಹುದು.
0: ಹೊರಗಡೆ ಹೋಗಿ
2: ಪ್ರಶಾಂತವಾದ ವಾತಾವರಣ ಇರ್ಬೇಕು.
0: ಹೌದು,
2: ಅಲ್ಲಿ ಹೋದ್ರೂ ಸಮಾಧಾನ ಅನ್ಸುತ್ತೆ. ಮನೆ ಟೆನ್ಷನ್ ಏನು ಇರೋದಿಲ್ಲ, ಮನೇದ ಅಡಿಗೆ ಮಾಡ್ಬೇಕು, ತಿಂಡಿ ಮಾಡ್ಬೇಕು, ಅದೊಂಥರ ಏನು ಟೆನ್ಷನ್ ಇರಲ್ಲ. ಅದೊಂಥರ ಹೆಂಗಸರಿಗೆ
0: ಸ್ವಲ್ಪ ರಿಲೀಫ್ ಆದಂಗಾಗುತ್ತೆ.
2: ರಿಲೀಫ್ ಆದಂಗಾಗತ್ತೆ. ಹೊಸ ಗಾಳಿ, ಹೊಸ ಜಾಗ,
0: ಒಂದೇ ಜಾಗದಲ್ಲಿ ಒಂದೇ ಕಡೆ ಇರೋದು,
2: ಸೈಲೆಂಟ್ ಆಗಿರತ್ತಲ್ಲ ಆ ಜಾಗದಲ್ಲಿ ಹೋದ್ರು ಅದೊಂಥರ ಟೆನ್ಷನ್ ಕಮ್ಮಿ ಮಾಡ್ಸತ್ತೆ.
0: ಕಮ್ಮಿ ಮಾಡುತ್ತೆ.
2: ಅದ್ ಯಾವ ಡಾಕ್ಟರ್ಗಳನ್ನು ಏನಕ್ಕೂ ಮೆಡಿಸಿನ್ ಇಲ್ವಲ್ಲ ಮೇಡಮ್, ಅದಕ್ಕೆ
0: ನಮ್ಮಲ್ಲೇ ನಾವು ಟೆನ್ಷನ್ ನಮ್ ಟೆನ್ಷನ್
2: ನಾವೇ ಹೊಡ್ಕೊಬೇಕು. ಅದಕ್ಕೆ ಔಷಧಿ ಏನು ಅಂದ್ರೆ ನಾವೇ ಹೊಡ್ಕೊಬೇಕು. ನಮಗೆ ಏನ್ ಸಮಾಧಾನ ಅನ್ಸುತ್ತೆ ಅದನ್ನ ನಾವೇ ಹೊಡ್ಕೊಬೇಕಷ್ಟೇ.
0: ಮಾತ್ರ ಅದ್ ಪರಿಹಾರ.
2: ಒಬ್ಬೊಬ್ರು ಜಾಸ್ತಿ ಮಾತಾಡಿ ಅದು ಬೇರೆ, ಅದು ಟೆನ್ಷನ್ ಅವ್ರಿಗೆ ಕಳ್ಕೊಂತಾರೆ.
0: ಒಬ್ಬೊಬ್ರು
2: ಒಬ್ಬೊಬ್ರು ಅದೊಂಥರ ಇರುತ್ತೆ, ಹ್ಯಾಬಿಟ್ ಅದು.
0: ಓಕೆ ಮೇಡಮ್, ಧನ್ಯವಾದ ಮೇಡಮ್, ಕರೆ ಮಾಡಿದ್ದು.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಶಿವಮೊಗ್ಗದಿಂದ ಉಮಾ ಅವ್ರು ಕರೆ ಮಾಡಿದ್ರು. ಅವರು ತುಂಬಾ ಹಳೆಯ ಸಂಗೀತವನ್ನ ಕೇಳ್ತೀನಿ ಅಂದ್ರೆ ಚಿತ್ರಗೀತೆಗಳನ್ನ ಕೇಳ್ತೀನಿ, ಹಾಗೆ ಹೊರಗಡೆ ಹೋಗೋದ್ರಿಂದ ಕೂಡ ಟೆನ್ಷನ್ ಕಮ್ಮಿ ಆಗುತ್ತೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಹಲೋ ಸರ್, ನಮಸ್ತೆ. ಶುಭ ಸಂಜೆ ಷಡಾಕ್ಷರಿ ಸರ್, ಹೇಗಿದ್ದೀರಾ?
3: ಹಲೋ
0: ಹಲೋ ಸರ್, ಕೇಳ್ತಿದ್ಯಾ?
3: ಶುಭ ಸಂಜೆ ಮೇಡಮ್.
0: ಶುಭ ಸಂಜೆ ಸರ್. ಸರ್ ಕೇಳ್ತಿದ್ಯಾ?
3: ಇಲ್ಲ ಕೇಳ್ತಾ ಇಲ್ಲ, ಯಾಕೋ ಬಹಳ ಕಮ್ಮಿ ಕೇಳ್ತಾ ಇದೆ.
0: ಈಗ ಈ ಕೇಳ್ತಾ ಇದೆಯಾ?
3: ಹಾ ಇವಾಗ ಕೇಳ್ತಾ ಇದೆ
0: ಸರ್. ನೀವು ಸ್ವಲ್ಪ ನೆಟ್ವರ್ಕ್ ಪ್ಲೇಸ್ ಅಲ್ಲಿ ನಿಂತ್ಕೊಳ್ಳಿ ಸರ್.
3: ಇಲ್ಲ ನಾನು ಹೊರಗೆ ಇದ್ದೀನಿ.
0: ಹೊರಗಡೆ ಇದ್ದೀರಾ?
3: ಹೌದು, ಜಮೀನಲ್ಲೇ ಇದ್ದೀನಿ.
0: ಜಮೀನ? ಹಾ, ಕೆಲವೊಂದ್ಸರಿ ನೆಟ್ವರ್ಕ್ ಪ್ರಾಬ್ಲಮ್ ಆದ್ರೆ.
3: ಇಲ್ಲ ಇವಾಗ 15 ದಿನದಿಂದ ಈ ತರ ಧ್ವನಿ ಏರುಪೇರು ಆಗ್ತಾನೆ ಇದೆ, ಆ ಕಡೆಯಿಂದ ಮಾತು ಸರಿ ಕೇಳ್ತಾನೆ ಇಲ್ಲ ಮೇಡಮ್.
0: ಕೆಲವೊಂದ್ಸರಿ ಅದೇ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಹಾಗಾಗುತ್ತಾ ಅಂತ ಹೇಳಿ ಅಂತ.
3: ಏರುಪೇರು ಆಗ್ತಾ ಇದೆ ಧ್ವನಿಯಲ್ಲಿ.
0: ಹಾ, ಅದೇ ವಾಯ್ಸ್ ಬ್ರೇಕ್ ಆಗದಂಗ ಆಗುತ್ತೆ.
3: ಹೌದು ಹೌದು, ಆ ತರ ಆಗ್ತಾ ಇದೆ. ಈಗ ಒಂದು 15 ದಿನದಿಂದ ಆ ತರ ಆಗ್ತಾ ಇದೆ.
0: ಹೌದಾ?
3: ಹಾ
0: ಸರಿ,
3: ಒತ್ತಡದ ಬಗ್ಗೆ ಕೇಳ್ತಾ ಇದ್ರಿ.
0: ಟೆನ್ಷನ್? ಹೌದು ಸರ್.
3: ಅದೇ, ನಾವೇನಿಲ್ಲ, FM ಆನ್ ಮಾಡ್ಕೊಂತೀವಿ. ಹಾಗೆ ಈ ಒತ್ತಡ ಯಾವ್ದ್ರಿಂದ ಬರುತ್ತೆ ಅನ್ನೋದೊಂದು ನಾವು ತಿಳ್ಕೊಬೇಕಾಗಿರುತ್ತೆ ಅವಾಗ.
0: ಹೌದು,
3: ಯಾವ್ದೊಂದು ವಿಚಾರವಾಗಿ ಬಂದಿರುತ್ತೆ ಅದು. ಆ ವಿಚಾರಕ್ಕೋಸ್ಕರ ನಾವು ತಿಳಿದಂತರ ತಿಳ್ಕೊಬೇಕಾಗಿರುತ್ತೆ ಅದು. ಯಾಕೆ ಅದ್ರದ್ದು ಏನು ನಮಗೆ ಏನ್ ಅನುಕೂಲ ಆಗುತ್ತೆ ಅದರಿಂದ ಅಂತ. ಯಾವ್ದೋ ಒಂದು ವಿಚಾರವಾಗಿ ನಮಗೆ ಒತ್ತಡ ಬಂದೇ ಬಂದಿರುತ್ತೆ. ಆ ವಿಚಾರಕ್ಕೋಸ್ಕರ ನಾವು ಸಲಹೆಗಳನ್ನ ತಗೊಬೇಕಾಗಿರುತ್ತೆ. ಅದರಿಂದ ಆತರ ಬೇಕಾದವ್ರಿಗೆ ಕರೆ ಮಾಡೋದು, ಸಲಹೆ ತಗೊಳೋದು ಮಾಡ್ತೀವಿ. ಹಾಗೆ ಇನ್ನು ನಮ್ಗೆ ಸ್ವಲ್ಪ ಜಮೀನು ವಿಚಾರ ಬಂದು ಅದಾಗ ಇದಾಗಿದೆ ನೋಡ್ರಿ, ಮಳೆ ಹೋಗಿದೆ, ಅದರಿಂದ ಈ ತರ ಒತ್ತಡ ಇದ್ದೇ ಇರುತ್ತೆ. ಒಂದ ಸಲ್ಯೂಷನ್ ತಗೊಳೋದು. ಈಗ ನಮಗೆ ಆಗಿರಲ್ಲ, ನಮ್ಗೆ ನಾವೇ ಸಮಾಧಾನ ಮಾಡ್ಕೊಳೋದು, ನಮಗೆ ಆಗಿರಲ್ಲ ಎಲ್ಲರಿಗೂ ಆಗಿದೆ ಅಂತ. ಹೌದು, ನೀವು ಬರಬಹುದು, ಮಳೆ ಬರದಿದ್ರೆ ಭೂಮಿ ಉಳಿಯೋದಿಲ್ಲ ಅಂತ ನಾವೇ ಸಲಹೆ ನಮಗೆ ನಾವೇ ಸಮಾಧಾನ ಮಾಡ್ಕೊಂತ ಒಂದು ಪರಿಸ್ಥಿತಿಯನ್ನ ತಿಳಿ ಮಾಡ್ಕೊಂತೇವಿ.
0: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
3: ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್.
0: ನ್ಯಾಮತಿಯಿಂದ ಷಡಾಕ್ಷರಿ ಸರ್ ಅವರು ಕರೆ ಮಾಡಿದ್ರು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಟೆನ್ಷನ್ ಇಂದ ನಾವು ಹೊರಗೆ ಬರೋದು ಹೇಗೆ ಅಂತ ಹೇಳುವ ಒಂದು ಟಾಪಿಕ್ಗೆ ಎಲ್ಲರೂ ಕೂಡ ಅವರವರ ಅಭಿಪ್ರಾಯವನ್ನು ತಿಳಿಸಿದ್ರು. ಒಬ್ಬೊಬ್ಬರು ಒಂದೊಂದು ವೇನ ಕಂಡಿಡ್ಕೊಂಡಿರ್ತಾರೆ. ಒಬ್ಬರಿಗೆ ತುಂಬ ಟೆನ್ಷನ್ ಆದರೆ ಮಾತಾಡದೆ ಮೌನವಾಗಿದ್ದು ಅದನ್ನು ಪರಿಹಾರ ಮಾಡ್ಕೊಡೋದಿರ್ಬೋದು, ಅಥವಾ ತಾಳ್ಮೆಯಿಂದ ಇರೋದಿರ್ಬೋದು, ಅಥವಾ ನಾವು ಮಾಡೋಂಥ ಕೆಲಸದಲ್ಲಿ ಎಲ್ಲಿ ಟೆನ್ಷನ್ ಆಯಿತು, ಯಾವ ಕೆಲಸ ಸರಿಯಾಗಿಲ್ಲ ಅನ್ನೋದನ್ನು ನೋಡಿಕೊಂಡು ಅದನ್ನು ಸರಿಪಡಿಸ್ಕೊಳ್ಳೋದು. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಒಂದು ದಾರಿಯನ್ನು ಕಂಡಿಟ್ಕೊಂಡಿರ್ತಾರೆ. ಅವರೆಲ್ಲರೂ ಕೂಡ ಮಾಹಿತಿನ ತಿಳಿಸಿದ್ರು. ಅದರಲ್ಲಿ ದುಮ್ಮೇನಹಳ್ಳಿಯಿಂದ ಸೋಮಶೇಖರ್ ಸರ್ ಅವರು ಕರೆ ಮಾಡಿದರು. ಹಾಗೆ ಚಿತ್ರದುರ್ಗದಿಂದ ನಾಗೇಂದ್ರ ಅವರು ಕರೆ ಮಾಡಿದರು. ಶಿವಮೊಗ್ಗದ ಕೃಷಿನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿದರು. ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದರು. ಹಾಗೆ ಗುಲ್ಬರ್ಗದಿಂದ ಪರಶುರಾಮ್ ಅವರು ಕರೆ ಮಾಡಿದರು. ಸಾಗರದ ಕುಗ್ವೆಯಿಂದ ನಾರಾಯಣಪ್ಪ ಅವರು ಕರೆ ಮಾಡಿದರು. ಹಾಗೆ ಶಂಭುಲಿಂಗ ಅವರು ಗುರುಪುರದಿಂದ ಕರೆ ಮಾಡಿದರು. ಶಿವಮೊಗ್ಗದಿಂದ ಬಸವರಾಜ್ ಅವರು ಕರೆ ಮಾಡಿದರು. ಹಾಗೆ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಸರ್ ಅವರು ಕರೆ ಮಾಡಿದರು. ಆಲೂರಿನಿಂದ ಪ್ರೇಮ ಅವರು ಕರೆ ಮಾಡಿದರು. ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದರು. ಹಾಗೆ ಶಿವಮೊಗ್ಗದ ವಿನೋಬ್ ನಗರದಿಂದ ಉಮಾ ಅವರು ಕರೆ ಮಾಡಿದರು. ಹಾಗೆ ನ್ಯಾಮತಿಯಿಂದ ಷಡಾಕ್ಷರಿ ಸರ್ ಅವರು, ಇವರೆಲ್ಲರೂ ಕೂಡ ಕರೆ ಮಾಡಿ ಅವರು ಟೆನ್ಷನ್ ಆದಾಗ ಯಾವ ರೀತಿಯಾಗಿ ಅವರು ಪರಿಹಾರವನ್ನು ಕಂಡಿಟ್ಕೊಡ್ತಾರೆ ಅನ್ನುವ ವಿಚಾರವಾಗಿ ಎಲ್ಲರೂ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಂಥ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
5: ಓಕೆ,
6: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
5: ಓಕೆ,
7: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
5: ಓಕೆ
8: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
5: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಸಂಡೇ ಸ್ಪಾಟ್ಲೈಟ್. ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100+ ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ, ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೇ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
6: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
4: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
7: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
8: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
9: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
10: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
9: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
10: ಹಾಗಲ್ಲ ಡಾಕ್ಟ್ರೆ, ಫಾರಿನಿಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
9: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
11: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
9: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
12: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
13: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
12: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
14: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850+ ಸಹಜ ಗರ್ಭಧಾರಣೆಯಿಂದ, 500+ ಕೃತಕ ಗರ್ಭಧಾರಣೆಯಿಂದ, ಇನ್ನು 850+ ಪ್ರಣಾಳ ಶಿಶುಗಳ ಜನನವಾಗಿದೆ.
12: 4,000+ ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000+ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
14: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
12: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
15: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
16: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
17: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
18: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
19: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
18: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
20: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ವಾಸ್ತವದ ಅರಿವಿನ ಮೂಲಕ ಬದುಕನ್ನ ಮುನ್ನಡೆಸಿದಾಗ ನಿಜವಾದ ಉನ್ನತಿ ಸಾಧ್ಯ ಎಂದು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಧ್ಯಕ್ಷರಾದ ಜಿಎಸ್ ನಾರಾಯಣ್ ರಾವ್ ಹೇಳಿದರು. ನಗರದ NES ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಕಾಲೇಜಿನ ನವೀಕೃತ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವೂ ಬೇಕಿದ್ದು ಗುರು ಹಿರಿಯರು ಸೂಕ್ತ ಮಾರ್ಗದರ್ಶನ ನೀಡಬೇಕೆಂದು ಸಲಹೆ ನೀಡಿದರು. NES ಕಾರ್ಯದರ್ಶಿ SN ನಾಗರಾಜ್ ಮಾತನಾಡಿ, ಮೂಲ ಸೌಕರ್ಯ ಒದಗಿಸುವುದರಿಂದಲೇ ಉನ್ನತ ಶಿಕ್ಷಣದ ಬೆಳವಣಿಗೆ ಆಗುವುದಿಲ್ಲ. ಇಂದಿನ ಕಾಲದಲ್ಲಿ ಮಾಹಿತಿ ಎಲ್ಲೆಡೆ ಸುಲಭವಾಗಿ ಲಭ್ಯವಿದೆ. ಆದ್ದರಿಂದ ವಿದ್ಯಾರ್ಥಿಗಳು ಕಾಲೇಜಿಗೆ ಏಕೆ ಬರಬೇಕೆಂಬ ಪ್ರಶ್ನೆ ಕೇಳುತ್ತಿದ್ದಾರೆ. ಇದಕ್ಕೆ ಉಪನ್ಯಾಸಕರು ಮತ್ತು ಶಿಕ್ಷಣ ಸಂಸ್ಥೆಗಳು ಉತ್ತರಿಸಬೇಕಿದೆ ಎಂದರು. ಬೋಧನಾ ವಿಧಾನದಲ್ಲಿ ಉಪನ್ಯಾಸಕರಿಗೂ ಹೊಸ ಸವಾಲುಗಳಿವೆ. ತರಗತಿಯಲ್ಲಿ ಮಾಹಿತಿ ನೀಡುವ ವ್ಯವಸ್ಥೆಯಿಂದ ಹೊರಬಂದು ವಿಶ್ಲೇಷಿಸುವ ಹಾಗೂ ಸಮಸ್ಯೆ ಪರಿಹಾರ ಮಾಡುವ ಕಲಿಕೆಗೆ ಒತ್ತು ನೀಡಬೇಕಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾಲೇಜಿನ ಆವರಣದಲ್ಲಿ ನೂತನ ಉದ್ಯಾನವನ್ನು ಉದ್ಘಾಟಿಸಲಾಯಿತು. ಶಿಕ್ಷಣ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಗೆ ಪೂರಕವಾಗಿ ನಿರ್ಮಾಣಗೊಂಡ ಕೊಠಡಿಗಳು, ಕಂಪ್ಯೂಟರ್ ಲ್ಯಾಬ್, ಸುಸಜ್ಜಿತ ಸಭಾಂಗಣ, ಪ್ರಾಚಾರ್ಯರ ಕೊಠಡಿ, ನವೀಕೃತ ಗ್ರಂಥಾಲಯ ಹಾಗೂ ಕಿರು ಸಭಾಂಗಣಗಳನ್ನು ಗಣ್ಯರು ಉದ್ಘಾಟಿಸಿದರು. NES ಸಹ ಕಾರ್ಯದರ್ಶಿ ಡಾಕ್ಟರ್ ಪಿ ನಾರಾಯಣ್, ಖಜಾಂಚಿ ಡಿಜಿ ರಮೇಶ್, ನಿರ್ದೇಶಕರಾದ ಟಿಆರ್ ಅಶ್ವಥ್ ನಾರಾಯಣ ಶೆಟ್ಟಿ, ಪಿ ಮೈಲಾರಪ್ಪ, ಎಸ್ಪಿ ಶಿವಕುಮಾರ್, ಎಂಎಸ್ ಅನಂತದತ್ತ, ಕುಲಸಚಿವರಾದ ಎಸ್ಕೆ ಹರಿಯಪ್ಪ, ಶೈಕ್ಷಣಿಕ ಆಡಳಿತಾಧಿಕಾರಿಗಳಾದ ಎಎನ್ ರಾಮಚಂದ್ರ, ಪ್ರಾಚಾರ್ಯರಾದ ಡಾಕ್ಟರ್ ಬಿಎಸ್ ಶಿವಪ್ರಸಾದ್ ಮುಂತಾದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಸಂಪೂರ್ಣ ಸಾಕ್ಷರತೆ ಉದ್ದೇಶ ಹೊಂದಿರುವ ಸಾಕ್ಷರತಾ ಉಲ್ಲಾಸ್ NILP ಕಾರ್ಯಕ್ರಮ ಅನುಷ್ಠಾನಕ್ಕೆ ಸಂಬಂಧಿಸಿದ ಕಲಿಕಾರ್ಥಿಗಳ ಮೌಲ್ಯಮಾಪನ ಪರೀಕ್ಷೆ ರಿಪ್ಪನ್ಪೇಟೆಯ ಕೆರೆಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆಸಲಾಯಿತು. ಬಿಇಒ ಸಮನ್ವಯಾಧಿಕಾರಿಗಳು ಆಯೋಜಿಸಿದ ಪರೀಕ್ಷೆಯಲ್ಲಿ ಹಿರಿಯ ನಾಗರಿಕರು ಪಾಲ್ಗೊಂಡು ಪತ್ರಿಕೆಗಳಲ್ಲಿನ ಸರಳ ಪ್ರಶ್ನೆಗಳಿಗೆ ಉತ್ತರಿಸಿದರು. ಗೊಂದಲಗಳಿಗೆ ಶಿಕ್ಷಕರಿಂದ ಪರಿಹಾರ ಕಂಡುಕೊಂಡರು. ಮುಪ್ಪಿನಲ್ಲಿ ಅಕ್ಷರಗಳ ಅರಿವು ಕಲಿಕೆಯ ಮೌಲ್ಯಮಾಪನಕ್ಕಾಗಿ ಲಿಖಿತ ಪರೀಕ್ಷೆ ಬರೆಯುವುದು ಒಂದು ಹೊಸ ಅನುಭವ ನೀಡಿತು. ಹೊಸನಗರದ BRC ಕೇಂದ್ರ ಸಮನ್ವಯಾಧಿಕಾರಿಗಳಾದ ರಂಗನಾಥ್, CRP ಮಂಜುನಾಥ್, ಮುಖ್ಯ ಶಿಕ್ಷಕರಾದ ತಿಮ್ಮಪ್ಪ ಪರೀಕ್ಷೆಯ ಮೇಲುಸ್ತುವಾರಿ ವಹಿಸಿದ್ದರು. ಮುಂದಿನ ವಿವರ. ಹಲಸಿನ ಹಣ್ಣಿನ ಮೌಲ್ಯವರ್ಧನೆಯು ರೈತರಿಗೆ ಹೆಚ್ಚಿನ ಆದಾಯ ತರಲಿದೆ ಎಂದು ಇರುವಕ್ಕಿಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆಯ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ KRಾಘವೇಂದ್ರ ತಿಳಿಸಿದರು. ಸಮೀಪದ ಇರುವಕ್ಕಿಯ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಆಯೋಜಿಸಿದ ಹಲಸಿನ ಮೌಲ್ಯವರ್ಧನೆ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಅತ್ಯಧಿಕ ಹಲಸಿನ ಫಸಲು ದೊರೆಯುತ್ತದೆ. ಅವುಗಳನ್ನು ನೇರವಾಗಿ ಮಾರಾಟ ಮಾಡುವ ಬದಲು ಸಂಸ್ಕರಿಸಿ ಮಾರಾಟ ಮಾಡುವ ಪದ್ಧತಿ ಅಳವಡಿಸಿಕೊಂಡರೆ ಹೆಚ್ಚು ಲಾಭ ಸಾಧ್ಯ ಎಂದು ತಿಳಿಸಿದರು. ಹಲಸು ಬೇಗ ಕೊಳೆಯುವ ಕಾರಣ ನಿಗದಿತ ಸಮಯದೊಳಗೆ ಸಂಸ್ಕರಿಸಿ ಸಂಗ್ರಹಿಸಬೇಕು. ಮಾರುಕಟ್ಟೆ ಬೇಡಿಕೆ ಅವಲೋಕಿಸಿ ಬೇಕಾದಾಗ ಮಾರಾಟ ಮಾಡಲು ಸಾಧ್ಯ. ಈ ಬಗ್ಗೆ ಮಾಹಿತಿ ಕೊರತೆ ನೀಗಿಸಲು ರೈತರಿಗೆ ಉಚಿತ ತರಬೇತಿ ನೀಡಲಾಗುತ್ತಿದೆ ಎಂದರು. ಸಾಗರ ಸಮೀಪದ ಅತ್ತಿಸರ ಗ್ರಾಮದ ರವೀಂದ್ರ ಕಾಶಿ, ಹಲಸಿನ ಹಣ್ಣಿನಿಂದ ಹಲವು ಸಿಹಿ ತಿನಿಸು, ಪಾಯಸ, ವೈನ್ ತಯಾರಿಕೆ, ಕಾಯಿಯಿಂದ ಕೋಸಂಬರಿ, ಬೋಂಡಾ, ಚಿಪ್ಸ್, ಹಪ್ಪಳ ತಯಾರಿಸುವ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಿದರು. ವಿಶ್ವವಿದ್ಯಾಲಯದ ಅಧೀನ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶ್ರುತಿ ನಾಯಕ್ ಹಲಸಿನ ಹಣ್ಣಿನ ಬನ್ಸ್, ಜಾಮ್ ಇತ್ಯಾದಿ ತಯಾರಿಕೆಯ ಬಗ್ಗೆ ತರಬೇತಿ ನೀಡಿದರು. ರೈತ ತರಬೇತಿ ಸಂಸ್ಥೆಯ ಡಾಕ್ಟರ್ ಕೃಷ್ಣಾರೆಡ್ಡಿ ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶ್ವ ಪರಿಸರ ಸಪ್ತಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹಲವು ಸ್ಪರ್ಧೆಗಳನ್ನು ಶಾಲೆಯ ಮಕ್ಕಳಿಗೆ ಏರ್ಪಡಿಸಲಾಗಿತ್ತು. ಅದರಲ್ಲಿ ಪೋಸ್ಟರ್ ರಚನಾ ಸ್ಪರ್ಧೆಯನ್ನ ಏರ್ಪಡಿಸಿ ಈ ಸ್ಪರ್ಧೆಯಲ್ಲಿ 300 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆ ಕುರಿತ ಮಕ್ಕಳು ಪೋಸ್ಟರ್ ರಚನೆಯನ್ನ ಮಾಡಿದ್ದು, ಜೊತೆಗೆ ದಿನಾಂಕ 11/6/2026 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಚೇರಿಯಲ್ಲಿ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆ ಮತ್ತು ಹಿರಿಯ ಪ್ರಾಥಮಿಕ ವಿಭಾಗದ 60 ವಿದ್ಯಾರ್ಥಿಗಳು ಹಾಗೂ ಪ್ರೌಢಶಾಲಾ ವಿಭಾಗದಲ್ಲಿ 72 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. 12/6/2026 ನಡೆದ ಪ್ರಬಂಧ ಸ್ಪರ್ಧೆ ಮತ್ತು ಸಮೂಹ ಗೀತ ಗಾಯನ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಸಹ 58 ವಿದ್ಯಾರ್ಥಿಗಳು ಪ್ರಬಂಧ ಸ್ಪರ್ಧೆಯಲ್ಲಿ ಹಾಗೂ ಗೀತ ಗಾಯನ ಸ್ಪರ್ಧೆಯಲ್ಲಿ 15 ತಂಡಗಳ ಒಟ್ಟು 30 ಹೆಚ್ಚು ಶಾಲೆಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ 20/6/2026 ಶನಿವಾರದಂದು ಬೆಳಗ್ಗೆ ಕಸ್ತೂರ್ಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಈ ಎಲ್ಲ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀಯುತ ಸಂತೋಷ್ ಕುಮಾರ್, ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಸ್ತೂರ್ಬಾ ಬಾಲಿಕಾ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ರವಿಕುಮಾರ್ ಎಸ್ಎಚ್ ಇವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಹುವಯ್ಯಗೌಡ, ನಿವೃತ್ತ ರಿಜಿಸ್ಟರ್ ಕುವೆಂಪು ವಿಶ್ವವಿದ್ಯಾಲಯ ಶ್ರೀಯುತ ಆಸಿಫ್ ಖಾನ್, ಹಿರಿಯ ಪರಿಸರ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ದಾವಣಗೆರೆ, ಜಿಎಲ್ ಜನಾರ್ದನ್ ನಿರ್ದೇಶಕರು, ಪರಿಸರ ಅಧ್ಯಯನ ಕೇಂದ್ರ ಮತ್ತು ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಅಧಿಕಾರಿ ಶ್ರೀಯುತ ಹರಿಪ್ರಸಾದ್ ಎನ್ವಿ, ಉಪ ಪರಿಸರ ಅಧಿಕಾರಿ ಶ್ರೀಮತಿ ಶಿಲ್ಪಾ ಕೆ, ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಹಾಗೂ ಬಹುಮಾನ ವಿಜೇತ ಎಲ್ಲ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮುಂದಿನ ವಿವರ. ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸಾಗರ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆಯರ 3 ಹುದ್ದೆಗಳಿಗೆ ಹಾಗೂ 62 ಸಹಾಯಕಿಯರ ಹುದ್ದೆಗಳಿಗೆ ತಾತ್ಕಾಲಿಕ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಸಾಗರ ಹಾಗೂ ಸಂಬಂಧಿಸಿದ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಕಟಿಸಲಾಗುವುದು. ಈ ಪಟ್ಟಿಗೆ ಆಕ್ಷೇಪಣೆಗಳಿದ್ದರೆ 20 ಒಳಗಾಗಿ ಸಲ್ಲಿಸುವಂತೆ ಸಾಗರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ಆರ್ಯ ಈಡಿಗ ಸಮಾಜ ಕಟ್ಟಡ, ಸೊರಬ ರಸ್ತೆ, ಸಾಗರ. ಮೊಬೈಲ್ ಸಂಖ್ಯೆ 0818322-6804 ಈ ನಂಬರ್ ಅನ್ನ ಸಂಪರ್ಕಿಸಬಹುದು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಶರಾವತಿ ಕಣಿವೆಯಲ್ಲಿ ಪರಿಸರಕ್ಕೆ ಮಾರಕವಾಗಿರುವ ಇಡೀ ಪಶ್ಚಿಮ ಘಟ್ಟಕ್ಕೆ ಕೊಡಲಿ ಪೆಟ್ಟು ನೀಡಲು ಹೊರಟಿರುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಯಾವುದೇ ರೀತಿಯ ಅನುಮತಿಯನ್ನ ಕೇಂದ್ರ ಸರ್ಕಾರ ನೀಡಬಾರದು ಎಂದು ರಾಷ್ಟ್ರ ಭಕ್ತರ ಬಳಗ ಮತ್ತು ಪರಿಸರಕ್ಕಾಗಿ ನಾವು ಸಮಿತಿ ವತಿಯಿಂದ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆಯುವುದಾಗಿ ರಾಷ್ಟ್ರ ಭಕ್ತರ ಬಳಗದ ಸಂಚಾಲಕರಾದ ಕೆಎಸ್ ಈಶ್ವರಪ್ಪ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ರಾಜ್ಯ ಸರ್ಕಾರ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನ ತರಾತುರಿಯಲ್ಲಿ ಜಾರಿ ಮಾಡಲು ಹೊರಟಿದೆ. ಈಗಾಗಲೇ ಹೈಕೋರ್ಟ್ ಇದಕ್ಕೆ ಸ್ಟೇ ನೀಡಿದೆ. ಡಿಪಿಆರ್ ಇಲ್ಲದೆ ಟೆಂಡರ್ ಕೂಡ ಕರೆದಿದ್ದಾರೆ. ನಿಯಮಗಳನ್ನ ಮೀರಿ ಟೆಂಡರ್ ಕರೆದ ಮೊದಲ ಯೋಜನೆ ಇದು. ಶಿವಮೊಗ್ಗ ಜಿಲ್ಲೆ ಸೇರಿದಂತೆ ಹಲವೆಡೆ ಇದರ ವಿರುದ್ಧ ದೊಡ್ಡ ಪ್ರತಿಭಟನೆ ನಡೆದಿದೆ. ಯೋಜನೆಯಿಂದ ಆಗಬಹುದಾದ ಅನಾನುಕೂಲಗಳ ಬಗ್ಗೆ ಮಾಹಿತಿ ಹೇಳಲಾಗಿದೆ. ಆದರೂ ಕೂಡ ರಾಜ್ಯ ಸರ್ಕಾರ ಈ ಯೋಜನೆ ಜಾರಿ ಮಾಡಲು ಹೊರಟಿರುವುದು ಕೇವಲ ಸ್ವಾರ್ಥಕ್ಕಾಗಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯು ಇದಕ್ಕೆ ಒಪ್ಪಿಲ್ಲ. ವನ್ಯಜೀವಿ ಮಂಡಳಿ ಸದಸ್ಯರು ಈ ಯೋಜನೆ ಸಾಧ್ಯವಿಲ್ಲ ಎಂದಿದ್ದಾರೆ. ಕೇಂದ್ರ ಸರ್ಕಾರದ ವನ್ಯಜೀವಿ ಮಂಡಳಿ ಮತ್ತು ಪರಿಸರ ಇಲಾಖೆಯಿಂದ ಅನುಮತಿ ಪಡೆಯದ ರಾಜ್ಯ ಸರ್ಕಾರದ ಈ ಧೋರಣೆಯ ಕುರಿತು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಜೂನ್ 28ರಂದು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಸಾಗರ ಮತ್ತು ಕಾರ್ಗಲ್ನ ಕೆಪಿಸಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಂದು ರಾಷ್ಟ್ರ ಭಕ್ತರ ಬಳಗದ ಕೆಇ ಕಾಂತೇಶ್ ಹೇಳಿದರು. ಜೂನ್ 28ರಂದು ಬೆಳಗ್ಗೆ 7 ಗಂಟೆಗೆ ವಿನೋಬನಗರದ ಶುಭಮಂಗಳ ಸಮುದಾಯ ಭವನದಿಂದ ಸುಮಾರು 50 ಬಸ್ಸುಗಳಲ್ಲಿ ಪರಿಸರಾಸಕ್ತರು, ರಾಷ್ಟ್ರ ಭಕ್ತರ ಬಳಗದವರು, ಪರಿಸರಕ್ಕಾಗಿ ನಾವು ಸಮಿತಿಯವರು ಸಾಗರಕ್ಕೆ ಹೊರಟಿರುತ್ತೇವೆ. ಸುಮಾರು 2,500 ಪರಿಸರ ಪ್ರೇಮಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಸಾಗರದ ಗಾಂಧಿ ಸರ್ಕಲ್ನಲ್ಲಿ ಬೆಳಗ್ಗೆ 10:30ಕ್ಕೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಸಾಗರದ ಪರಿಸರಾಸಕ್ತರು ಇದರಲ್ಲಿ ಭಾಗವಹಿಸಲಿದ್ದಾರೆ. ಮಾರುತಿ ಗುರುಜಿ ಅವರು ಇದರ ನೇತೃತ್ವ ವಹಿಸಲಿದ್ದಾರೆ ಎಂದರು. ನಂತರ ಅಲ್ಲಿಂದ 3:30ಕ್ಕೆ ಕಾರ್ಗಿಲ್ನಲ್ಲಿರುವ ಕೆಪಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಕಾಂತ್, ವಿ ರಾಜು, ಮಹಾದೇವಸ್ವಾಮಿ, ಜನಾರ್ದನ್ ಪೈ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗದ ವೈಚಾರಿಕ ವೇದಿಕೆ ಮಂಥನ್ ಶಿವಮೊಗ್ಗ ವತಿಯಿಂದ ವಂದೇ ಮಾತರಂ 150ರ ವಿಷಯ ಕುರಿತು ಜೂನ್ 21ರ ಭಾನುವಾರ ಸಂಜೆ 5:30ಕ್ಕೆ ದುರ್ಗಿಗುಡಿಯ ತಿಲಕ್ ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶ್ರೀ ರಾಜೇಶ್ ಪದ್ಮಾರ್ ಅವರು ಉಪನ್ಯಾಸ ನೀಡಲಿದ್ದಾರೆ. ಆಸಕ್ತರು ಪಾಲ್ಗೊಳ್ಳಬಹುದು. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗದ ಇವರ ವತಿಯಿಂದ ಜೂನ್ 20ರ ಶನಿವಾರ ಬೆಳಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ IDFC ಫಸ್ಟ್ ಬ್ಯಾಂಕ್ ಭಾಗವಹಿಸಲಿದ್ದು ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದು ಯಾವುದೇ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಪೂರೈಸಿದ 18ರಿಂದ 30 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ, ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ, 2ನೇ ಕ್ರಾಸ್, ಸಾಗರ್ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.

ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪ್ರತಿದಿನ ನಾವು ಎಷ್ಟೋ ಜನರನ್ನ ನೋಡ್ತಾ ಇರ್ತೀವಿ. ಕೆಲವರು ಬದುಕಿನ ಓಟದಲ್ಲಿ ಗೆದ್ದು ಬೀಗ್ತಾ ಇರ್ತಾರೆ, ಇನ್ನು ಕೆಲವರು ಅನಿವಾರ್ಯವಾಗಿ ರಸ್ತೆ ಬದಿಯಲ್ಲಿ ಬದುಕನ್ನು ಸಾಗಿಸ್ತಾ ಇರ್ತಾರೆ. ಅಂತಹವರ ಬಾಳಲ್ಲೂ ಭರವಸೆಯ ಬೆಳಕು ನೀಡೋದಕ್ಕೆ ಕೇಂದ್ರ ಸರ್ಕಾರ ಒಂದು ಅದ್ಭುತ ಯೋಜನೆಯನ್ನ ತಂದಿದೆ. ಅದರ ಹೆಸರೇ ಸ್ಮೈಲ್ ಯೋಜನೆ. ಹೌದು ಸ್ನೇಹಿತರೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು 12/2/2022 ಸ್ಮೈಲ್ ಜೀವನೋಪಾಯ ಮತ್ತು ಉದ್ಯಮಕ್ಕಾಗಿ ಅಂಚಿನಲ್ಲಿರುವ ವ್ಯಕ್ತಿಗಳಿಗೆ ಬೆಂಬಲ ಎಂಬ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭಿಸಿದೆ. ಇದರಲ್ಲಿ ಮಂಗಳಮುಖಿಯರ ಸಮಗ್ರ ಪುನರ್ವಸತಿಗಾಗಿ ಕೇಂದ್ರ ವಲಯ ಯೋಜನೆ ಮತ್ತು ಭಿಕ್ಷಾಟನೆಯಲ್ಲಿ ತೊಡಗಿರುವ ವ್ಯಕ್ತಿಗಳ ಸಮಗ್ರ ಪುನರ್ವಸತಿಗಾಗಿ ಕೇಂದ್ರ ವಲಯ ಯೋಜನೆ ಎಂಬ ಎರಡು ಉಪಯೋಜನೆಗಳಿವೆ. ಈ ಯೋಜನೆಯಡಿ ಮಂಗಳಮುಖಿಯರು ಮತ್ತು ಭಿಕ್ಷಾಟನೆಯಲ್ಲಿ ತೊಡಗಿರುವವರಿಗೆ ಪುನರ್ವಸತಿ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವುದು, ಸಮಾಲೋಚನೆ, ಶಿಕ್ಷಣ, ಕೌಶಲ್ಯಾಭಿವೃದ್ಧಿ ಸೇರಿದಂತೆ ಅನೇಕ ರೀತಿಯ ನೆರವು ಒದಗಿಸಲಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನಮ್ಮ ದೈನಂದಿನ ಬದುಕಿನಲ್ಲಿ ನಾವೆಲ್ಲರೂ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ, ರೈಲುಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ ಅಥವಾ ಬೀದಿ ಬದಿಗಳಲ್ಲಿ ಮಂಗಳಮುಖಿಯರು ಅಥವಾ ಭಿಕ್ಷಕರನ್ನ ನೋಡಿಯೇ ಇರ್ತೀವಿ. ಇವರನ್ನು ನೋಡಿದಾಗ ನಮ್ಮಲ್ಲಿ ಕೆಲವರಿಗೆ ಕನಿಕರ ಹುಟ್ಟಿದರೆ ಇನ್ನೂ ಕೆಲವರಿಗೆ ಕೋಪ, ಅಸಡ್ಡೆ ಮೂಡಿರುತ್ತೆ. ಆದರೆ ಮಂಗಳಮುಖಿಯರು ಸಮಾಜದಿಂದ ದಿನನಿತ್ಯ ಎದುರಿಸ್ತಾ ಇರುವಂತಹ ಅವಮಾನ, ನಿಂದನೆ ಮತ್ತು ಅಸ್ಪೃಶ್ಯತೆಯಂತಹ ನೋವುಗಳನ್ನ ಅವರ ಸ್ಥಾನದಲ್ಲಿ ನಿಂತು ನೋಡಿದಾಗ ಮಾತ್ರ ಅರ್ಥವಾಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ದಶಕಗಳಿಂದ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಉಳಿದು ಕೇವಲ ಭಿಕ್ಷಾಟನೆ ಮತ್ತು ಕಳಂಕಿತ ಬದುಕನ್ನೇ ಆಶ್ರಯಿಸಿದ್ದ ಈ ನಿರ್ಲಕ್ಷಿತ ಸಮುದಾಯಗಳ ಪಾಲಿಗೆ ಸರ್ಕಾರಿ ಸೌಲಭ್ಯಗಳು ಮರೀಚಿಕೆಯಾಗಿದ್ದವು. ಶಿಕ್ಷಣವಿಲ್ಲ, ಉದ್ಯೋಗವಿಲ್ಲ, ಉಳಿದುಕೊಳ್ಳೋದಕ್ಕೆ ಸೂರಿಲ್ಲದೆ ಬೀದಿಯಲ್ಲೇ ಹುಟ್ಟಿ ಬೀದಿಯಲ್ಲೇ ಸಾಯುವ ಅದೆಷ್ಟೋ ಅನಾಥ ಜೀವಿಗಳ ಆಕ್ರಂದನ ಯಾರಿಗೂ ಕೇಳಿಸ್ತಾ ಇರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ಕತ್ತಲ ಕೋಪದಲ್ಲಿ ನರಳುತ್ತಿದ್ದ ಈ ಸಮುದಾಯಗಳ ಬದುಕಿಗೆ ಬೆಳಕಿನ ಆಶಾಕಿರಣವೊಂದು ಮೂಡಿದೆ ಅಂತಾನೆ ಹೇಳಬಹುದು. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರವು ಜಾರಿಗೆ ತಂದಿರೋ ಒಂದು ಐತಿಹಾಸಿಕ ಯೋಜನೆ ಈ ಅಂಚಿಗೆ ತಳ್ಳಲ್ಪಟ್ಟ ಜೀವಿಗಳ ಮುಖದಲ್ಲಿ ನಿಜವಾದ ಸ್ಮೈಲ್ ಅಂದ್ರೆ ನಗುವನ್ನ ತರ್ತಾ ಇದೆ. ಭಾರತ ಸರ್ಕಾರವು ಟ್ರಾನ್ಸ್ಜೆಂಡರ್ ಅಂದ್ರೆ ಮಂಗಳಮುಖಿಯರ ಸಮುದಾಯ ಮತ್ತು ಭಿಕ್ಷಾಟನೆಯಲ್ಲಿ ತೊಡಗಿರುವ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಹಾಗೂ ಅವರ ಪುನರ್ವಸತಿಗಾಗಿ ಸ್ಮೈಲ್ ಅಂದ್ರೆ ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಅಂಡ್ ಎಂಟರ್ಪ್ರೈಸಸ್ ಎಂಬ ಬೃಹತ್ ಯೋಜನೆಯನ್ನು ಜಾರಿಗೊಳಿಸಿದೆ. ಬನ್ನಿ ಸ್ನೇಹಿತರೆ, ದಶಕಗಳಿಂದ ಕಡೆಗಣಿಸಲ್ಪಟ್ಟ ಈ ಸಮುದಾಯಗಳ ಬದುಕಿನಲ್ಲಿ ಕೇಂದ್ರದ ಈ ಯೋಜನೆ ಹೇಗೆ ಕ್ರಾಂತಿಕಾರಿ ಬದಲಾವಣೆ ತರ್ತಾ ಇದೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ವಿವರವಾಗಿ ವಿವರಿಸ್ತೇನೆ ಅಂತ ಹೇಳ್ತಾ, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಇದು ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ನಾನು ಕೇಂದ್ರ ಸರ್ಕಾರದ ಸ್ಮೈಲ್ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಈಗ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ, ಕೇಳಿ. ಸ್ಮೈಲ್ ಯೋಜನೆ ಮೂಲಕ ಹೊಸ ಬದುಕು ಏನಿದು? ಸೊ ಭಾರತದಂತಹ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕು ಮತ್ತು ಘನತೆಯಿಂದ ಬದುಕುವ ಅವಕಾಶ ಸಂವಿಧಾನದ ಅಡಿಯಲ್ಲಿ ಕಲ್ಪಿಸಲಾಗಿದೆ ಸ್ನೇಹಿತರೆ. ಆದರೆ ವಾಸ್ತವದಲ್ಲಿ ಮಂಗಳಮುಖಿಯರು ಮತ್ತು ಭಿಕ್ಷುಕರ ಜೀವನದ ಸ್ಥಿತಿಗತಿ ತೀರಾ ಕಳಪೆ ಮಟ್ಟದ್ದಾಗಿದೆ. ಈ ಅಂತರವನ್ನು ಅಳಿಸಿ ಹಾಕೋದಕ್ಕೆ ಮತ್ತು ಅವರನ್ನು ದೇಶದ ಅಭಿವೃದ್ಧಿಯ ಭಾಗವಾಗಿಸಲು ಸ್ಮೈಲ್ ಯೋಜನೆ ಒಂದು ದೊಡ್ಡ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ರೂಪಿಸಿರುವ ಈ ಒಂದು ಯೋಜನೆಗಾಗಿ 2021-22 2025-26 ಅವಧಿಗೆ ಒಟ್ಟು 365 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇದರಲ್ಲಿ ಮಂಗಳಮುಖಿಯರ ಸಮಗ್ರ ಅಭಿವೃದ್ಧಿಗೆ 265 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. ಹಾಗೆ ಭಿಕ್ಷುಕರ ಪುನರ್ವಸತಿಗಾಗಿ 100 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. ಯೋಜನೆಯು ಕೇವಲ ಆರ್ಥಿಕ ನೆರವು ನೀಡುವುದಕ್ಕಷ್ಟೇ ಸೀಮಿತವಾಗಿಲ್ಲ ಸ್ನೇಹಿತರೆ. ಬದಲಾಗಿ ಈ ವಂಚಿತ ಸಮುದಾಯಗಳಿಗೆ ಸಾಮಾನ್ಯ ನಾಗರಿಕರಿಗೆ ಲಭ್ಯವಿರುವ ಅವಕಾಶಗಳನ್ನ ಗೌರವಯುತ ಬದುಕನ್ನು ಒದಗಿಸಿಕೊಡುವ ಉದ್ದೇಶ ಹೊಂದಿದೆ ಅಂತಾನೆ ಹೇಳಬಹುದು. ಪ್ರಮುಖವಾಗಿ ಶಿಕ್ಷಣ ಆಗಿರಬಹುದು, ಕೌಶಲ್ಯ ತರಬೇತಿ, ಉದ್ಯೋಗಾವಕಾಶ, ವೈದ್ಯಕೀಯ ಸೌಲಭ್ಯಗಳು ಮತ್ತು ಕಾನೂನಾತ್ಮಕ ರಕ್ಷಣೆಯನ್ನು ಒದಗಿಸುವ ಮೂಲಕ ಮಂಗಳಮುಖಿಯರನ್ನು ಮತ್ತು ಭಿಕ್ಷುಕರನ್ನು ಸಮಾಜದ ಗೌರವಾನ್ವಿತ ಪ್ರಜೆಗಳನ್ನಾಗಿ ರೂಪಿಸುವ ಬೃಹತ್ ದೃಷ್ಟಿಕೋನವನ್ನು ಕೇಂದ್ರ ಸರ್ಕಾರದ ಸ್ಮೈಲ್ ಯೋಜನೆ ಹೊಂದಿದೆ. ಇದೇ ಕಾರಣಕ್ಕೆ ಪ್ರತಿ ವರ್ಷದ ಬಜೆಟ್ನಲ್ಲಿ ಈ ಯೋಜನೆಗೆ ನೀಡಲಾಗ್ತಾ ಇರೋ ಅನುದಾನದ ಮೊತ್ತವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ಯಾವುದೇ ಸಮುದಾಯದ ಉನ್ನತಿಗೆ ಶಿಕ್ಷಣವೇ ಅಡಿಪಾಯ ಅಂತಾನೆ ಹೇಳಬಹುದು ಅಲ್ವಾ? ಆದರೆ ಮಂಗಳಮುಖಿ ಮಕ್ಕಳು ಶಾಲೆಗೆ ಹೋದ್ರೆ ಅಲ್ಲಿ ಎದುರಿಸುವ ಹೀಯಾಳಿಕೆ ಅಪಹಾಸ್ಯಗಳಿಂದಾಗಿ ಬಹುತೇಕರು ಅರ್ಧದಲ್ಲೇ ಶಾಲೆಯನ್ನ ಬಿಟ್ಟು ಬಿಡ್ತಾ ಇದ್ದಾರೆ. ಇದನ್ನ ಮನಗೊಂಡಿರುವ ಕೇಂದ್ರ ಸರ್ಕಾರ ಸ್ಮೈಲ್ ಯೋಜನೆಯ ಅಡಿಯಲ್ಲಿ ಟ್ರಾನ್ಸ್ಜೆಂಡರ್ ವಿದ್ಯಾರ್ಥಿಗಳಿಗೆ ವಿಶೇಷ ವಿದ್ಯಾರ್ಥಿ ವೇತನ ಪರಿಚಯಿಸಿದೆ. 9ನೇ ತರಗತಿಯಿಂದ ಹಿಡಿದು ಸ್ನಾತಕೋತ್ತರ ಪದವಿಯವರೆಗೆ ವ್ಯಾಸಂಗ ಮಾಡುವ ಎಲ್ಲಾ ಮಂಗಳಮುಖಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಆರ್ಥಿಕ ನೆರವು ನೀಡಲಾಗ್ತಾ ಇದೆ. UGC, AICTI ಅಥವಾ NCVT ಮಾನ್ಯತೆ ಪಡೆದ ಯಾವುದೇ ವೃತ್ತಿಪರ ಮತ್ತು ತಾಂತ್ರಿಕ ಕೋರ್ಸ್ಗಳಿಗೂ ಈ ಸ್ಕಾಲರ್ಶಿಪ್ ಅನ್ವಯವಾಗುತ್ತೆ. ನ್ಯಾಷನಲ್ ಪೋರ್ಟಲ್ ಮೂಲಕ ಟ್ರಾನ್ಸ್ಜೆಂಡರ್ ಪ್ರಮಾಣ ಪತ್ರ ಹೊಂದಿರುವ ಯಾವುದೇ ವಿದ್ಯಾರ್ಥಿ ಈ ಸೌಲಭ್ಯವನ್ನು ಸುಲಭವಾಗಿ ಪಡೆಯಬಹುದು. ಇದಲ್ಲದೆ ಮಂಗಳಮುಖಿಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿಸಲು ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಪರಿಚಯಿಸಲಾಗ್ತಾ ಇದೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಸ್ಮೈಲ್ ಯೋಜನೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಸ್ಮೈಲ್ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಈಗ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ತೀನಿ, ಕೇಳಿ. ಪ್ರಾಯೋಗಿಕ ಹಂತದಲ್ಲಿ ದೇಶದಾದ್ಯಂತ 18 ವಿಶಿಷ್ಟ ಉದ್ಯಮಶೀಲತಾ ತರಬೇತಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಈಗಾಗಲೇ ಸುಮಾರು 1800 ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳಿಗೆ ವ್ಯಾಪಾರ ಯೋಜನೆ, ಮಾರುಕಟ್ಟೆ ವಿಶ್ಲೇಷಣೆ, ಬ್ಯಾಂಕ್ ಸಾಲ ಪಡೆಯುವ ಪ್ರಕ್ರಿಯೆ ಮತ್ತು ಆರ್ಥಿಕ ನಿರ್ವಹಣೆಯ ಕುರಿತು ವೃತ್ತಿಪರ ತರಬೇತಿ ನೀಡಲಾಗ್ತಾ ಇದೆ. ಮಂಗಳಮುಖಿಯರಿಗೆ ಉದ್ಯೋಗ ಯೋಜನೆ ಲಾಭವನ್ನು ಸಾವಿರಾರು ಮಂಗಳಮುಖಿಯರು ಪಡ್ಕೊಳ್ತಾ ಇದ್ದಾರೆ. ಇದನ್ನು ಕೇಂದ್ರ ಸರ್ಕಾರ ಆರಂಭಿಸಿರುವ ಮೌನ ಕ್ರಾಂತಿ ಎಂದೇ ಪರಿಗಣಿಸಬಹುದಾಗಿದೆ ಸ್ನೇಹಿತರೆ. ಹಾಗೆ ಇದರ ಜೊತೆಗೆ ಭಿಕ್ಷಾಟನ ಮುಕ್ತ ಭಾರತದ ಸಂಕಲ್ಪ ಏನಿದು ಅಂತ ನೀವು ಕೇಳಬಹುದು. ಎಸ್, ಒಂದು ದೇಶದ ಆರ್ಥಿಕತೆಯ ಚಿತ್ರಣವನ್ನು ಬದಲಾಯಿಸಬೇಕಾದ್ರೆ ಆ ದೇಶದಲ್ಲಿರುವ ಭಿಕ್ಷಾಟನೆಯ ಪಿಡುಗನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ಅತ್ಯಗತ್ಯ ಅಲ್ವಾ? ಸೊ ಇದೇ ನಿಟ್ಟಿನಲ್ಲಿ ಸ್ಮೈಲ್ ಯೋಜನೆಯ ಎರಡನೆಯ ಪ್ರಮುಖ ಭಾಗವಾಗಿ ಭಿಕ್ಷಾಟನೆಯಲ್ಲಿ ತೊಡಗಿರುವ ವ್ಯಕ್ತಿಗಳ ಸಮಗ್ರ ಪುನರ್ವಸತಿ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಭಿಕ್ಷುಕರನ್ನು ರಕ್ಷಿಸಿ, ಅವರಿಗೆ ಕೌಶಲ್ಯ ತರಬೇತಿ ನೀಡಿ, ಸಮಾಜದ ಮುಖ್ಯ ವಾಹಿನಿಗೆ ತರಲು ಸರ್ಕಾರ 100 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಸ್ನೇಹಿತರೆ, ಭಾರತದ ಪ್ರಮುಖ ನಗರಗಳಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗ್ತಾ ಇದೆ. ಭಿಕ್ಷಾಟನೆ ಮಾಡುವವರನ್ನು ಗುರುತಿಸಿ ಅವರ ಹಿನ್ನೆಲೆಯನ್ನು ಅರಿತು ಅವರಿಗೆ ಸೂಕ್ತ ಕೌನ್ಸಿಲಿಂಗ್ ನೀಡಲಾಗ್ತಾ ಇದೆ. ಸುಮಾರು ಬಾರಿ ವಯೋವೃದ್ಧರು, ದೈಹಿಕ ವಿಕಲಚೇತನರು ಅಥವಾ ಅನಾಥ ಮಕ್ಕಳು ಭಿಕ್ಷಾಟನೆಯ ಜಾಲಕ್ಕೆ ಸಿಲುಕಿರುತ್ತಾರೆ. ಅಂಥವರನ್ನು ರಕ್ಷಿಸಿ ಅವರಿಗೆ ಆಶ್ರಯ, ಆಹಾರ, ಬಟ್ಟೆ ಮತ್ತು ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸಲಾಗ್ತಾ ಇದೆ. ಸ್ನೇಹಿತರೆ, ಭಿಕ್ಷಾಟನೆಯಿಂದ ರಕ್ಷಿಸಲಾದ ಜನರ ಸಾಮರ್ಥ್ಯಕ್ಕೆ ತಕ್ಕಂತೆ ವೃತ್ತಿಪರ ಕೌಶಲ್ಯ ತರಬೇತಿಯನ್ನು ನೀಡಿ ಅವರು ಸ್ವತಃ ದುಡಿದು ತಿನ್ನುವಂತಹ ವಾತಾವರಣವನ್ನು ನಿರ್ಮಿಸಲಾಗ್ತಾ ಇದೆ. ಇದು ಕೇವಲ ಭಿಕ್ಷುಕರ ಜೀವನ ಮಟ್ಟವನ್ನು ಸುಧಾರಿಸುವುದಷ್ಟೇ ಅಲ್ಲದೆ ಭಿಕ್ಷಾಟನೆ ಮುಕ್ತ, ಸ್ವಚ್ಛ ಮತ್ತು ಸುಂದರ ಭಾರತದ ನಿರ್ಮಾಣಕ್ಕೂ ಬುನಾದಿ ಹಾಕಲಿದೆ ಅಂತಾನೆ ಹೇಳಬಹುದು. ಭಿಕ್ಷುಕರನ್ನು ಗುರುತಿಸೋದಕ್ಕೆ ಮತ್ತು ಅವರಿಗೆ ಪುನರ್ವಸತಿ ಕಲ್ಪಿಸೋದಕ್ಕೆ ಸಾರ್ವಜನಿಕರ ನೆರವು ಕೂಡ ಪಡೆಯಲಾಗ್ತಾ ಇದೆ. ಸೊ ಹಾಗಿದ್ರೆ ಇದರ ಬಗ್ಗೆ ಕಾನೂನು ರಕ್ಷಣೆ ಹೇಗಿರುತ್ತೆ ಅಂತ ನೀವು ಕೇಳಬಹುದು. ಎಸ್, ಹಣಕಾಸಿನ ನೆರವು ಮತ್ತು ಶಿಕ್ಷಣದ ಜೊತೆಗೆ ಯಾವುದೇ ನಿರ್ಲಕ್ಷಿತ ಸಮುದಾಯಕ್ಕೆ ಅತ್ಯಂತ ಅವಕಾಶವಾಗಿ ಬೇಕಾಗಿರುವುದು ಕಾನೂನಿನ ರಕ್ಷಣೆ. ಹಾಗಾಗಿ ಮಂಗಳಮುಖಿಯರು ಸಮಾಜದಲ್ಲಿ ಅನೇಕ ದೌರ್ಜನ್ಯ, ದೈಹಿಕ ಮತ್ತು ಮಾನಸಿಕ ಹಿಂಸೆಗಳಿಗೆ ಗುರಿಯಾಗುವುದು ಸಾಮಾನ್ಯವಾಗಿದೆ. ಆದರೆ ಈ ಅನ್ಯಾಯಕ್ಕೆ ಬ್ರೇಕ್ ಹಾಕೋದಕ್ಕೆ ಕೇಂದ್ರ ಸರ್ಕಾರವು ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಕಾಯ್ದೆ 2019 ಈ ಕಾಯ್ದೆಯು ಮಂಗಳಮುಖಿಯರ ಗುರುತನ್ನು ಕಾನೂನುಬದ್ಧವಾಗಿ ಅಂಗೀಕರಿಸುವುದಲ್ಲದೆ ಶಿಕ್ಷಣ, ಉದ್ಯೋಗ, ಆರೋಗ್ಯ ಮತ್ತು ಸಾರ್ವಜನಿಕ ಸೇವೆಗಳಲ್ಲಿ ಅವರ ವಿರುದ್ಧ ನಡೆಯುವ ಯಾವುದೇ ರೀತಿಯ ತಾರತಮ್ಯವನ್ನು ಕಟ್ಟುನಿಟ್ಟಾಗಿ ನಿಷೇಧಿಸುತ್ತೆ ಅಂತಾನೆ ಹೇಳುತ್ತೆ. ಯಾರೇ ಆಗಲಿ ಈ ಕಾನೂನಿನಲ್ಲಿ ಉಲ್ಲೇಖಿಸಿರುವ ನಿಯಮಗಳನ್ನು ಉಲ್ಲಂಘಿಸಿದರೆ ಅಥವಾ ಮಂಗಳಮುಖಿಯರ ಮೇಲೆ ದೌರ್ಜನ್ಯ ಎಸಗಿದರೆ ಕನಿಷ್ಠ 2 ವರ್ಷಗಳ ಕಠಿಣ ಜೈಲು ಶಿಕ್ಷೆ ವಿಧಿಸುವ ಅವಕಾಶ ಈ ಕಾಯ್ದೆಯಲ್ಲಿದೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಇದಲ್ಲದೆ ಈ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ಸೆಲ್ಗಳನ್ನು ದೇಶದ ಎಲ್ಲಾ ರಾಜ್ಯಗಳಲ್ಲಿ ಸ್ಥಾಪಿಸುವುದು ಕಡ್ಡಾಯಗೊಳಿಸಲಾಗಿದೆ. ಸೊ ಈಗಾಗಲೇ 20 ಕ್ಕೂ ಹೆಚ್ಚು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಪ್ರೊಟೆಕ್ಷನ್ ಸೆಲ್ಗಳು ಕಾರ್ಯಾರಂಭ ಮಾಡಿದ್ದು ದೌರ್ಜನ್ಯ ಪ್ರಕರಣಗಳ ತ್ವರಿತ ದಾಖಲಾತಿ, ತನಿಖೆ ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಅಂತಾನೆ ಹೇಳಬಹುದು. ಇದರ ಜೊತೆಗೆ 25 ರಾಜ್ಯಗಳಲ್ಲಿ ಟ್ರಾನ್ಸ್ಜೆಂಡರ್ ವೆಲ್ಫೇರ್ ಬೋರ್ಡ್ಗಳನ್ನು ರಚಿಸಲಾಗಿದೆ. ಇದಲ್ದೇನೆ ಮನೆಯಿಂದ ಹೊರಹಾಕಲ್ಪಟ್ಟ ಅಥವಾ ಆಸರೆ ಇಲ್ಲದ ಮಂಗಳಮುಖಿಯರಿಗಾಗಿ ಗರಿಮಾ ಗೃಹ ಎಂಬ ವಿಶೇಷ ಆಶ್ರಯ ತಾಣಗಳನ್ನು ನಿರ್ಮಿಸಲಾಗಿದ್ದು ಅಲ್ಲಿ ಅವರಿಗೆ ಊಟ, ವಸತಿ, ವೈದ್ಯಕೀಯ ನೆರವು ಮತ್ತು ಕೌಶಲ್ಯ ತರಬೇತಿಯನ್ನ ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗ್ತಾ ಇದೆ. ಇದು ಮಂಗಳಮುಖಿಯರ ಪಾಲಿಗೆ ನಿಜವಾದ ಭದ್ರ ಕೋಟೆಯಾಗಿ ಮಾರ್ಪಟ್ಟಿದೆ ಸ್ನೇಹಿತರೆ. ಒಟ್ಟಿನಲ್ಲಿ ಭಾರತವು ವಂಚಿತ ಸಮುದಾಯಗಳನ್ನು ಮೇಲೆತ್ತುವ ಕಾರ್ಯಕ್ಕೆ ಮುಂದಾಗ್ತಾ ಇದೆ. ಸ್ಮೈಲ್ ಯೋಜನೆಯ ಮೂಲಕ ಮಂಗಳಮುಖಿಯರು ಮತ್ತು ಭಿಕ್ಷುಕರ ಬದುಕನ್ನು ಬದಲಿಸಲು ಸಜ್ಜಾಗಿದೆ ಅಂತಲೇ ಹೇಳಬಹುದು. ಮುಂದೆ ಬರುವ ದಿನಗಳಲ್ಲಿ ಈ ಯೋಜನೆಯ ಅರ್ಹರಾದ ಎಲ್ಲರನ್ನೂ ತಲುಪಲಿ, ಅವರ ಪ್ರತಿಯೊಂದು ಕಣ್ಣೀರಿನ ಹನಿಯು ಆನಂದ ಭಾಷ್ಪವಾಗಿ ಬದಲಾಗಲಿ ಎಂಬುದೇ ನಮ್ಮೆಲ್ಲರ ಆಶಯ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಚಂದ್ರ, ನಿನ್ ಕನ್ಸಕ್ ಬಂದ್ರೆ ಸೇರಿಸ್ಬೇಡ, ಅಲ್ಲಿ ನಾನಿರ್ತೀನಿ. ಕಾಮನ್ ಬಿಲ್ಲು ನಿನ್ ರಂಗ ಸಾಲಕ್ಕೆ.

ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು. ಪರವಾಗಿಲ್ಲ, ನಿನ್ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯ್ತು. ತಪ್ಪೇನಿಲ್ಲ, ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದರೂ ಎತ್ತು ಬರ್ತೀನಿ. ಮುಲಾಜೇ ಇಲ್ಲ.

ಬದುಕಿದಾಗ ಮಮತಾಜ್ಗೆ ಗೊತ್ತಿರಲಿಲ್ಲ ಅವಳು ಗೋರಿ ತಾಜ್ ಮಹಲ್ ಆಗುತ್ತೆ ಅಂತ. ಸತ್ತ ಮೇಲೆ ಶಾಜಾನಗೆ ಗೊತ್ತಾಗಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್.

0: ಎಲ್ಲ ರಸ್ತೆ ಶಿವಮೊಗ್ಗ ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮಜುವೆಲ್.
1: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
3: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029692 7 9 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ದೇಶದ ಬಗ್ಗೆ. ಪುಟ್ಟ ದೇಶ ಆಗಿದ್ರು ಕೂಡ ಇಲ್ಲಿ ಅಗಾಧ ಆರ್ಥಿಕ ಸಾಮರ್ಥ್ಯ ಹೊಂದಿದೆ ಅಂತಲೇ ಹೇಳ್ಬೋದು. ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಉತ್ತರ ಯುರೋಪ್ನಲ್ಲಿರುವಂತಹ ನಾರ್ವೆಯ ಬಗ್ಗೆ. ಸೊ ಈ ನಾರ್ವೆನಲ್ಲಿ ಏನಪ್ಪಾ ಈ ಒಂದು ಸ್ಪೆಷಾಲಿಟಿ ಇದೆ ಅಂತ ಯೋಚನೆ ಮಾಡ್ತಾ ಇದ್ರೆ, ರೀಸೆಂಟಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ನಾರ್ವೆಗೆ ಭೇಟಿ ನೀಡಿರ್ತಾರೆ. ಹಾಗೆ ಈ ಪುಟ್ಟ ರಾಷ್ಟ್ರದ ಜಾಗತಿಕ ವಲಯದ ಬಗ್ಗೆ ಕೂಡ ಅವರ ಗಮನ ಹೋಗಿರುತ್ತೆ. ನಾರ್ವೆಯ ಒಟ್ಟು ಜನಸಂಖ್ಯೆ ನಾವು ನೋಡ್ತೀವಿ ಅಂತಂದರೆ ಬರೀ 56 ಲಕ್ಷ ಅಷ್ಟೇ ಇರೋದು, ನಮ್ಮ ಬೆಂಗಳೂರಿನ ಅರ್ಧದಷ್ಟು ಆ್ಯಂಡ್ ದೆಹಲಿಯ ಕಾಲ್ಭಾಗದಷ್ಟು ಜನಸಂಖ್ಯೆ ಅಷ್ಟೇ. ಆದರೆ ನಾರ್ವೆ ಹತ್ರ ಇರುವಂತಹ ಸರ್ಕಾರಿ ನಿಧಿ ಭಾರತದ GDPಯ ಅರ್ಧದಷ್ಟು, ಅಂದರೆ $2.1 trillion ಅಂದರೆ 201 ಲಕ್ಷ ಕೋಟಿ ರೂಪಾಯಿ ಆಗಿತ್ತಂತೆ. ಅಕಸ್ಮಾತ್ ಈ ಹಣವನ್ನು ನಾರ್ವೆಯ ಪ್ರತಿ ನಾಗರಿಕರಿಗೆ ಸಮಾನವಾಗಿ ಹಂಚಿದ್ರು ಕೂಡ ತಲಾ 3.5 ಕೋಟಿ ರು ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಆದರೆ ಈ ನಾರ್ವೆ ಈ ನಿಧಿಯನ್ನು ದೇಶಕ್ಕಾಗಿ ಖರ್ಚು ಮಾಡಿದೆ. ಜಗತ್ತಿನ 68 ದೇಶಗಳ 7200 ಕಂಪನಿಗಳಲ್ಲಿ ಪಾಲು ಪಡೆಯೋದಕ್ಕೆ ವಿನಿಯೋಗ ಮಾಡಿದೆ ಅಂತೆ. ಸೊ ಹಾಗಾದರೆ ಈ ನಾರ್ವೆನಲ್ಲಿರುವಂತಹ ಈ ಇಂಟ್ರೆಸ್ಟಿಂಗ್ ವಿಷಯ ಇನ್ನೂ ಏನೇನೆಲ್ಲ ಇದೆ, ಮತ್ತು ಈ ದೇಶದ ಅಚ್ಚರಿ ವಿಚಾರಗಳ ಬಗ್ಗೆ ಕೂಡ ಇವತ್ತಿನ ಶೋನಲ್ಲಿ

ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ಶೋನ ಕೇಳಿಸ್ಕೊಳ್ತಾರೆ, ಹಾಗೆ ಒಂದು ಸಾಂಗ್ ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಅಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇರುವಂತಹ ಈ ವಿಷಯದ ಬಗ್ಗೆ ನಿಮಗೇನಾಗುತ್ತಿದ್ರೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಾರ್ವೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇತ್ತೀಚೆಗೆ ನಾರ್ವೆಗೆ ಭೇಟಿ ಕೊಟ್ಟಾಗ ಈ ಪುಟ್ಟ ರಾಷ್ಟ್ರದಲ್ಲಿ ಜಾಗತಿಕ ವಲಯ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿ ಥಿಂಕ್ ಮಾಡ್ತಾರೆ. ಸೊ ಅದೇ ರೀತಿಯಲ್ಲೇ ನಾವು ಕೂಡ ನೋಡೋದಾದರೆ ನಾರ್ವೆಯ ವೈಯಕ್ತಿಕ ವಲಯ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿ ಥಿಂಕ್ ಮಾಡ್ತಾರೆ. ಸೊ ಅದೇ ರೀತಿಯಲ್ಲೇ ನಾವು ಕೂಡ ನೋಡೋದಾದ್ರೆ ನಾರ್ವೆಯ ಒಟ್ಟು ಜನಸಂಖ್ಯೆ ನಾನಾಗಲೇ ಹೇಳಿದಂತೆ ಬರೀ 56 ಲಕ್ಷ ಮಾತ್ರ ಇರೋದು. ನಮ್ಮ ಬೆಂಗಳೂರಿನ ಅರ್ಧದಷ್ಟು, ಹೋಲಿಕೆ ಮಾಡಿದ್ರೆ ದೆಹಲಿಯ ಕಾಲು ಭಾಗದಷ್ಟು ಜನಸಂಖ್ಯೆ ಮಾತ್ರ ಇರೋದು. ಆದರೆ ನಾರ್ವೆ ಹತ್ರ ಇರುವಂತಹ ಸರ್ಕಾರಿ ನಿಧಿ ಭಾರತದ GDPಯ ಅರ್ಧದಷ್ಟು ಅಂದರೆ 2.1 ಟ್ರಿಲಿಯನ್ ಡಾಲರ್ ಅಂದರೆ 201 ಲಕ್ಷ ಕೋಟಿ ರೂಪಾಯಿಗಳು. ಸೊ ಅಕಸ್ಮಾತ್ ಈ ಹಣವನ್ನು ನಾರ್ವೆಯ ಪ್ರತಿ ನಾಗರಿಕರಿಗೆ ಹಂಚಿದ್ರೆ 3.5 ಕೋಟಿ ಬರತ್ತಂತೆ. ಆದರೆ ಇಲ್ಲಿ ನಾರ್ವೆ ಮಾಡ್ತಾ ಇರುವಂತಹ ಕೆಲಸ ಈ ನಿಧಿಯನ್ನು ದೇಶಕ್ಕಾಗಿ ಖರ್ಚು ಮಾಡದೆ ಜಗತ್ತಿನ 68 ದೇಶಗಳ 7,200 ಕಂಪನಿಗಳ ಪಾಲು ಪಡೆಯೋದಕ್ಕೆ ವಿನಿಯೋಗ ಮಾಡ್ತಾ ಇದೆ. 1960ರ ದಶಕದವರೆಗೂ ಕೂಡ ಆದಾಯಕ್ಕೆ ಕೇವಲ ಮೀನುಗಾರಿಕೆ ಮತ್ತು ಅರಣ್ಯ ಉತ್ಪನ್ನಗಳನ್ನು ಅವಲಂಬಿಸಿದ್ದ ನಾರ್ವೆ ಈಗ ಆದಾಯದ ದೃಷ್ಟಿಯಿಂದ ಜಗತ್ತಿನಲ್ಲಿ 6ನೇ ಸ್ಥಾನ, ಸಂತೋಷದ ಸೂಚ್ಯಾಂಕದಲ್ಲಿ 7ನೇ ಸ್ಥಾನವನ್ನು ಹೊಂದಿದೆ. ತನ್ನ ಭೂಪ್ರದೇಶದ ಸಮುದ್ರದಲ್ಲಿನ ತೈಲ ಹುಡುಕಾಟ ಮಾರಾಟಕ್ಕೆ ಲೈಸೆನ್ಸ್ ಜಾರಿಗೊಳಿಸುವ ಮೂಲಕವೇ ನಾರ್ವೆ ಆದಾಯವನ್ನು ಹೆಚ್ಚಿಸಿಕೊಂಡಿದೆ. ಈ ಆರ್ಥಿಕ ಸಾಮ್ರಾಜ್ಯ ಬೆಳೆದು ಬಂದ ಕುತೂಹಲಕಾರಿ ವಿಚಾರವನ್ನು ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಮುಂಚೆ ಈ ನಾರ್ವೆ ಹೇಗಿತ್ತು ಅಂತ ನಾವು ನೋಡೋದಾದರೆ ಉತ್ತರ ಯುರೋಪ್ನಲ್ಲಿರುವಂತಹ ಈ ಒಂದು ನಾರ್ವೆಯ ಭೌಗೋಳಿಕ ಪರಿಸ್ಥಿತಿ ಅತ್ಯಂತ ಕಠಿಣವಾಗಿತ್ತು. ಸುತ್ತಲೂ ಕೂಡ ಹಿಮದಿಂದ ಆವೃತವಾಗಿರುವ ಸಮುದ್ರದ ಮಾರ್ಗಗಳು ಇಲ್ಲಿ ಕಾಣಿಸ್ತವೆ ನಮಗೆ. 1960ರ ದಶಕದವರೆಗೆ ಇಲ್ಲಿನ ಬಹುತೇಕ ಜನರು ಜೀವನೋಪಾಯಕ್ಕಾಗಿ ಮೀನುಗಾರಿಕೆ, ಮರ ಕತ್ತರಿಸೋದು ಅಥವಾ ಹಡಗುಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಯಾವುದೇ ದೊಡ್ಡ ಕೈಗಾರಿಕೆಗಳಾಗಲಿ ಅಥವಾ ಟೆಕ್ ಕಂಪನಿಗಳಾಗಲಿ ಇಲ್ಲಿ ಇರಲಿಲ್ಲ. ಹಾಗಾಗಿ ಇಲ್ಲಿನ ಯುವಕರು ಉದ್ಯೋಗಕ್ಕಾಗಿ ದೊಡ್ಡ ಸಂಖ್ಯೆಯಲ್ಲಿ ಬೇರೆ ದೇಶಗಳಿಗೆ ವಲಸೆ ಹೋಗ್ತಾ ಇರ್ತಾರೆ. ಆರ್ಥಿಕ ತಜ್ಞರು ಕೂಡ ನಮ್ಮಲ್ಲಿ ಯಾವುದೇ ನೈಸರ್ಗಿಕ ಸಂಪನ್ಮೂಲಗಳಿಲ್ಲ, ಯಾವುದಾದ್ರೂ ಪವಾಡ ನಡೆದರೆ ಮಾತ್ರ ದೇಶಾಭಿವೃದ್ಧಿ ಹೊಂದೋಕ್ಕೆ ಸಾಧ್ಯ ಅಂತ ಭಾವಿಸ್ಕೊಂಡಿರ್ತಾರೆ. ಕೊನೆಗೂ ಆ ಪವಾಡ ನಡೆದೇ ಬಿಡುತ್ತೆ. ಏನಂತೀರಾ? ನಾರ್ವೆಯ ನೆರೆಯ ದೇಶವಾದ ನೆದರ್ಲ್ಯಾಂಡ್ಸ್ನ ಕರಾವಳಿ ಪ್ರದೇಶವಾದ ಗ್ರೋನಿಂಗ್ನಲ್ಲಿ 1959ರಲ್ಲಿ ಭಾರೀ ಪ್ರಮಾಣದ ನೈಸರ್ಗಿಕ ಅನಿಲದ ನಿಕ್ಷೇಪ ಪತ್ತೆಯಾಗುತ್ತೆ. ಇದರಿಂದ ಇಡೀ ಯುರೋಪ್ನಲ್ಲಿ ತೈಲ ಮತ್ತು ಅನಿಲ ಹುಡುಕಾಟದ ಪೈಪೋಟಿ ಆರಂಭ ಆಗುತ್ತೆ. ಸೊ ಇದೇ ಟೈಮ್ನಲ್ಲಿ ಅಮೇರಿಕನ್ ಕಂಪನಿ ಒಂದು ಆಫರ್ನ ನೀಡುತ್ತೆ. ಅಮೇರಿಕದ ಫಿಲಿಪ್ಸ್ ಪೆಟ್ರೋಲಿಯಂ ಕಂಪನಿ 1962ರಲ್ಲಿ ನಾರ್ವೆ ಸರ್ಕಾರಕ್ಕೆ ನಮಗೆ ಉತ್ತರ ಸಮುದ್ರದಲ್ಲಿ ತೈಲ ನಿಕ್ಷೇಪ ಹುಡುಕೋದಕ್ಕೆ ಅನುಮತಿ ಕೊಡಿ ಅಂಥೇಳಿ ಕೋರಿಕೆ ನೀಡುತ್ತೆ. ಬದಲಿಗೆ ಪ್ರತಿ ತಿಂಗಳು 1.6 ಲಕ್ಷ ಡಾಲರ್ ಕೊಡ್ತೀವಿ ಅಂತ ಕೂಡ ಪ್ರಸ್ತಾವನೆಯನ್ನು ಮುಂದಿಡುತ್ತೆ. ಆ ಟೈಮಲ್ಲಿ 1965ರಲ್ಲಿ ನಾರ್ವೆ ಸರ್ಕಾರ ಫಿಲಿಪ್ಸ್ ಪೆಟ್ರೋಲಿಯಂ, ಶೆಲ್ ಮತ್ತು ಎಸ್ಸೋದಂತಹ ದೊಡ್ಡ ತೈಲ ಕಂಪನಿಗಳಿಗೆ 22 ಲೈಸೆನ್ಸ್ಗಳನ್ನು ಕೊಡುತ್ತೆ. ಇದರಿಂದ ನಾರ್ವೆನಲ್ಲಿ ಈ ತೈಲದ ಹುಡುಕಾಟ ಹೆಚ್ಚಾಗ್ತಾ ಹೋಗುತ್ತೆ. ಆ್ಯಂಡ್ ತೈಲದ ಹುಡುಕಾಟ ನಡೆದ ನಂತರದಲ್ಲಿ ತೈಲ ಕೂಡ ಸಿಗುತ್ತೆ. ತೈಲ ಸಿಕ್ಕ ನಂತರದಲ್ಲಿ ಒಂದು ಪವಾಡ ಕೂಡ ನಡೆಯುತ್ತೆ. ಸೊ ಅದೇನು, ಯಾವಾಗ ನಡೆಯುತ್ತೆ, ಅದೆಲ್ಲದರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.9 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಾರ್ವೆಯ ಬಗ್ಗೆ. ಉತ್ತರ ಯುರೋಪ್ನಲ್ಲಿರುವಂತಹ ಈ ಒಂದು ನಾರ್ವೆ ಕಡು ಬಡತನದಿಂದ ಕಪ್ಪು ಚಿನ್ನದ ಆವಿಷ್ಕಾರದವರೆಗೆ ಏನೆಲ್ಲ ಚಾಲೆಂಜಸ್ನ ಎದುರಿಸಿತ್ತು, ಜೊತೆಗೆ ಇಲ್ಲಿರುವಂತಹ ಯುವಕರು ಆ ದೇಶದ ಬಡತನವನ್ನು ನೋಡಿ ಬೇರೆ ಬೇರೆ ದೇಶಗಳಿಗೆ ಕೆಲಸಕ್ಕಾಗಿ ಹೋಗ್ತಾ ಇರ್ತಾರೆ, ಆದರೆ ಮುಂದೊಂದು ದಿನ ಈ ಒಂದು ದೇಶದಲ್ಲೇ ಒಂದು ಪವಾಡ ನಡೆಯುತ್ತೆ ಅಂತ ಹೇಳಿ ಅವ್ರಿಗೆ ಯಾರಿಗೂ ಕೂಡ ಗೊತ್ತಿರಲ್ಲ. ಕೆಲವೊಂದು ಕಂಪನಿಗಳು ಇಲ್ಲಿ ತೈಲದ ನಿಕ್ಷೇಪವನ್ನು ಹುಡುಕೊಂಡು ಬರ್ತವೆ. ಸೊ ಇಲ್ಲಿ ಹುಡುಕಾಟವನ್ನು ನಡೆಸಿದ ನಂತರದಲ್ಲಿ ಒಂದು ಪವಾಡ ಕೂಡ ನಡೆಯುತ್ತೆ. ಏನದು? ಇವತ್ತಿನ ಶೋನಲ್ಲಿ ನಾನು ಅದನ್ನು ಹೇಳ್ತಾ ಇದ್ದೀನಿ. ಮೊದಲ ತೈಲ ಬಾವಿಯನ್ನು ನಾನಾಗಲೇ ಹೇಳಿದಾಗೆ 1959 ಭಾರೀ ಪ್ರಮಾಣದ ನೈಸರ್ಗಿಕ ಅನಿಲದ ನಿಕ್ಷೇಪ ಪತ್ತೆಯಾಗುತ್ತೆ, ಅದು ಕೂಡ ನಾರ್ವೆಯ ನೆರೆಯ ದೇಶವಾದ ನೆದರ್ಲ್ಯಾಂಡ್ಸ್ನಲ್ಲಿ. ನಂತರ 1962 ನಾರ್ವೆ ಸರ್ಕಾರಕ್ಕೆ ಅಮೆರಿಕದ ಫಿಲಿಪ್ಸ್ ಪೆಟ್ರೋಲಿಯಂ ಕಂಪನಿ ನಮಗೆ ಉತ್ತರ ಸಮುದ್ರದಲ್ಲಿ ತೈಲ ನಿಕ್ಷೇಪ ಹುಡುಕೋದಕ್ಕೆ ಅನುಮತಿ ಕೊಡಿ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಅನುಮತಿಯನ್ನು ಕೂಡ ಕೊಡ್ತಾರೆ. ಅದಾದ ನಂತರದಲ್ಲಿ ನಡೆಯುವಂತಹ ಒಂದು ಪವಾಡ ನಿಮಗೆ ಅಚ್ಚರಿ ಅನ್ನಿಸ್ಬೋದು. ಮೊದಲ ತೈಲ ಬಾವಿಯನ್ನು 1966 ಕೊರೆಯಲಾಗುತ್ತೆ, ಆದರೆ ಅದು ಒಣಗಿರುತ್ತೆ. ನಂತರದ ದಿನಗಳಲ್ಲಿ ತೈಲ ಸಿಕ್ಕಿತ್ತಾದರೂ ಕೂಡ ಅಲ್ಲಿಂದ ತೈಲವನ್ನು ಹೊರತೆಗೆಯೋದು ಅತ್ಯಂತ ದುಬಾರಿ ಮತ್ತು ಸವಾಲಿನ ಕೆಲಸ ಆಗಿತ್ತು. ಹೀಗೆ ಒಟ್ಟು 36 ಬಾವಿಗಳನ್ನು ಕೊರೆದ್ರು ಯಾವುದೇ ಯಶಸ್ಸು ಸಿಗೋದಿಲ್ಲ. ಕಂಪನಿಗಳು ಬೇಸತ್ತು ಕಾರ್ಯಾಚರಣೆಯನ್ನು ನಿಲ್ಲಿಸೋದಕ್ಕೆ ನಿರ್ಧಾರ ಮಾಡ್ತಾರೆ. ಆದರೆ ಫಿಲಿಪ್ಸ್ ಪೆಟ್ರೋಲಿಯಂ ಕಂಪನಿಗೆ ಕೊನೆಯ ಒಂದು ಬಾವಿ ಕೊರೆಯೋದು ಬಾಕಿ ಇರುತ್ತೆ. 1969 ಡಿಸೆಂಬರ್ 23 ತಾರೀಕು ಕ್ರಿಸ್ಮಸ್ ಹಬ್ಬಕ್ಕೆ ಕೇವಲ 2 ದಿನಗಳ ಮುಂಚೆ ಫಿಲಿಪ್ಸ್ ಪೆಟ್ರೋಲಿಯಂನ ಕೊನೆಯ ಬಾವಿಯಿಂದ ಇದ್ದಕ್ಕಿದ್ದಂತೆ ಕಪ್ಪು ಮತ್ತು ಗಟ್ಟಿಯಾದ ತೈಲ ಚಿಮ್ಮತ್ತೆ. ಈ ಯಶಸ್ಸಿನಿಂದ ಇಂಜಿನಿಯರ್ಗಳು ಸಂಭ್ರಮ ಪಡ್ತಾರೆ. ಈ ಪ್ರದೇಶಕ್ಕೆ ಎಕೋಫಿಸ್ಕ್ ಫೀಲ್ಡ್ ಅಂತ ಹೇಳಿ ಹೆಸರನ್ನು ಕೂಡ ಇಡ್ತಾರೆ. ನಾರ್ವೆ ಕರಾವಳಿಯಿಂದ 300 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಪ್ರದೇಶ ವಿಶ್ವದ ಅತಿ ದೊಡ್ಡ ತೈಲ ಮತ್ತು ಅನಿಲ ನಿಕ್ಷೇಪಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗೆ ನಾವು ನೋಡ್ತೀವಿ ಅಂತಂದರೆ ಅದೃಷ್ಟ ಬದಲಾಗಿದ್ದು ನಾರ್ವೆಗೆ 1971 ತೈಲ ಉದ್ಯಮವನ್ನು ಪ್ರಾರಂಭ ಮಾಡಿದಾಗ. 1972 ನಾರ್ವೆ ಸಂಸತ್ತು ಸ್ಟೇಟ್ ಆಯಿಲ್ ಅಂದರೆ ಈಗಿನ ಇಕ್ವಿನೋರ್ ಎನ್ನುವಂತಹ ಸರ್ಕಾರಿ ತೈಲ ಕಂಪನಿಯನ್ನು ಸ್ಥಾಪನೆ ಮಾಡುತ್ತೆ. ಉತ್ತರ ಸಮುದ್ರದ ಯಾವುದೇ ತೈಲ ಯೋಜನೆಯಲ್ಲಿ ಈ ಸರ್ಕಾರಿ ಕಂಪನಿಯು ಕನಿಷ್ಠ 50% ಪಾಲನ್ನು ಹೊಂದಿರುತ್ತದೆ ಅಂಥೇಳಿ ನಿಯಮವನ್ನು ಮಾಡುತ್ತಾರೆ. ಆದರೆ ಹೆಚ್ಚಾಗಿ ಹಣದ ಹರಿವಿನ ಬೆನ್ನಲ್ಲೇ ನಾರ್ವೆ 2 ದೊಡ್ಡ ಆಘಾತಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಏನಪ್ಪ ಅಂತಂದರೆ ಮೊದಲನೇದು, ನಾರ್ವೆ 1975 ತೈಲ ಕಂಪನಿಗಳ ಲಾಭದ ಮೇಲೆ 78%ನಷ್ಟು ತೆರಿಗೆಯನ್ನು ವಿಧಿಸುತ್ತೆ. ಸರ್ಕಾರದ ಖಜಾನೆ ತುಂಬಿ ತುಳ್ಕೋದಕ್ಕೆ ಶುರು ಮಾಡುತ್ತೆ. ಸರ್ಕಾರವು ದೇಶೀಯ ಖರ್ಚುಗಳನ್ನು ಗಣನೀಯವಾಗಿ ಹೆಚ್ಚು ಮಾಡುತ್ತೆ. ಸಬ್ಸಿಡಿಗಳು ಮತ್ತು ಉಚಿತ ಸೌಲಭ್ಯಗಳ ಮಹಾಪೂರವೇ ಅಲ್ಲಿ ಹರಿಯುತ್ತೆ. ಪರಿಣಾಮವಾಗಿ 1978-79 ಹೊತ್ತಿಗೆ ದೇಶದಲ್ಲಿ ಭೀಕರ ಹಣದುಬ್ಬರ ಉಂಟಾಗುತ್ತೆ. ಕೂಲಿ ಕಾರ್ಮಿಕರ ವೆಚ್ಚ ಎಷ್ಟು ಹೆಚ್ಚಾಗುತ್ತೆ ಅಂತಂದರೆ ತೈಲ ಉದ್ಯಮವನ್ನು ಹೊರತುಪಡಿಸಿ ನಾರ್ವೆಯ ಇತರ ಕೈಗಾರಿಕೆಗಳು ನಷ್ಟದ ಸುಳಿಗೆ ಸಿಲುಕಿ ಮುಚ್ಚಿ ಹೋಗ್ತವೆ. ಇನ್ನೂ ಇದೇ ರೀತಿಯಲ್ಲೇ ಇನ್ನೊಂದು ಆಘಾತ ನೋಡೋದಾದರೆ ಜಾಗತಿಕ ಮಾರುಕಟ್ಟೆಯಲ್ಲಿ 1986 ತೈಲ ಬೆಲೆಗಳು ಪ್ರತಿ ಬ್ಯಾರೆಲ್ಗೆ $28 $10 ಕುಸಿಯತ್ತೆ. ಆದಾಯವು ಕೂಡ 1/3 ಒಂದು ಭಾಗಕ್ಕೆ ಇಳಿದಿದ್ದರಿಂದ ಸರ್ಕಾರ ಭಾರೀ ನಷ್ಟವನ್ನು ಅನುಭವಿಸುತ್ತೆ. ನಿರುದ್ಯೋಗ ಅನ್ನೋದು ಗರಿಷ್ಠ ಮಟ್ಟಕ್ಕೆ ತಲುಪಿರುತ್ತೆ. ಬ್ಯಾಂಕ್ಗಳಿಂದ ಸಾಲ ಪಡೆದವರು ಅದನ್ನು ಮರುಪಾವತಿಸೋದಕ್ಕೆ ಸಾಧ್ಯವಾಗದೆ ಬ್ಯಾಂಕಿಂಗ್ ವ್ಯವಸ್ಥೆನೇ ಹದಗೆಟ್ಟೋಗುತ್ತೆ. ಹಲವು ಬ್ಯಾಂಕ್ಗಳು ಮುಚ್ಚಿ ಹೋಗ್ತವೆ. ಅರ್ಥಶಾಸ್ತ್ರದಲ್ಲಿ ಇಂತಹ ಪರಿಸ್ಥಿತಿಯನ್ನು ರಿಸೋರ್ಸ್ ಕರ್ಸ್ ಅಂತ ಹೇಳಿ ಕರೀತಾರೆ. ಅಂದರೆ ಇದ್ದಕ್ಕಿದ್ದ ಹಾಗೆ ಸಿಗುವ ಅಪಾರ ಸಂಪತ್ತು ದೇಶಕ್ಕೆ ವರವಾಗುವ ಬದಲು ಶಾಪವಾಗಿ ಪರಿಣಮಿಸುತ್ತೆ ಅಂಥೇಳಿ. ಈ ಶಾಪವನ್ನು ಮೆಟ್ಟಿ ನಿಲ್ಲೋದಕ್ಕೆ ನಾರ್ವೆ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತೆ. ದೇಶದ 4 ಬ್ಯಾಂಕ್ಗಳ ಪೈಕಿ 3 ಬ್ಯಾಂಕ್ಗಳನ್ನು ರಾಷ್ಟ್ರೀಕೃತಗೊಳಿಸುತ್ತೆ. ಸಬ್ಸಿಡಿಗಳನ್ನು ಕಡಿತಗೊಳಿಸಿ ಬಜೆಟನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದೆ. ಸೊ ಇದಾದ ನಂತರದಲ್ಲಿ ಸರ್ಕಾರಿ ನಿಧಿ ಸ್ಥಾಪನೆಯನ್ನು ಕೂಡ ಮಾಡ್ತಾರೆ. ನಾರ್ವೆ ಸಂಸತ್ತಿನಲ್ಲಿ 1990 ಮೇ ತಿಂಗಳಲ್ಲಿ ಗವರ್ನ್ಮೆಂಟ್ ಪೆಟ್ರೋಲಿಯಂ ಫಂಡ್ ಆ್ಯಕ್ಟ್ ಅಂಗೀಕಾರಗೊಳ್ಳುತ್ತೆ. ಇದರ ಪ್ರಕಾರ ತೈಲದಿಂದ ಬರುವಂತಹ ಹೆಚ್ಚುವರಿ ಆದಾಯವನ್ನು ಪ್ರತ್ಯೇಕ ನಿಧಿಯಲ್ಲಿ ಇರಿಸಲಾಗುತ್ತೆ ಮತ್ತು ಸರ್ಕಾರ ಅದನ್ನು ನೇರವಾಗಿ ಖರ್ಚು ಮಾಡುವ ಹಾಗಿಲ್ಲ ಅಂಥೇಳಿ ತೀರ್ಮಾನ ಮಾಡ್ತಾರೆ. ಆಗ ಜನ್ಮ ತಿಳಿದಿದ್ದೆ ಗವರ್ನಮೆಂಟ್ ಸಾಲ್ವೆಂಟ್ ವೆಲ್ತ್ ಫಂಡ್, ಇದು ಗವರ್ನಮೆಂಟ್ ಪೆನ್ಷನ್ ಫಂಡ್ ಆಗಿರುತ್ತೆ. ಈ ಮೂಲಕ ಆಗಿನ ಸರ್ಕಾರ ದಿಟ್ಟ ಹಾಗೂ ಮಾದರಿಯಾದ ನಿರ್ಣಯವನ್ನ ಅಂಗೀಕರಿಸುತ್ತೆ. ಸಮುದ್ರದ ಅಡಿ ನಮಗೆ ಸಿಕ್ಕಿರುವಂತಹ ತೈಲ ಮತ್ತೆ ನಮ್ಮ ಸ್ವಂತ ಆಸ್ತಿಯಲ್ಲ, ಇದು ನಮ್ಮ ಪೂರ್ವಜರ ಶ್ರಮದಿಂದ ದೊರಕಿದ್ದು ಮುಂದಿನ ಪೀಳಿಗೆಗಾಗಿ ಕಾದಿರಿಸಬೇಕು. ತೈಲ ಇವತ್ತು ಇರಬಹುದು, ನಾಳೆ ಮುಗಿದು ಹೋಗ್ಬೋದು. ಆದ್ದರಿಂದ ನಾವು ಈ ಕಪ್ಪು ಚಿನ್ನವನ್ನು ಅಕ್ಷಯ ಧನವಾಗಿ ಬದಲಾಯಿಸಬೇಕು. ಇದರಿಂದ ತೈಲ ಮುಗಿದ ಮೇಲೂ ಕೂಡ ನಮ್ಮ ಮುಂದಿನ ಪೀಳಿಗೆ ಇದೇ ಶ್ರೀಮಂತಿಕೆ ಮತ್ತು ಭದ್ರತೆಯೊಂದಿಗೆ ಬದುಕಬಹುದು ಅಂಥೇಳಿ ನಾರ್ವೆ ಸರ್ಕಾರದ ನಿರ್ಣಯ ನಾರ್ವೆಯ ಆರ್ಥಿಕ ದಿಕ್ಕನ್ನೇ ಬದಲಾಯಿಸುತ್ತೆ. 1996 ಕೇವಲ $400 million ಪ್ರಾರಂಭವಾದಂತಹ ಈ ಫಂಡ್ ಇವತ್ತು $2.1 trillion ತಲುಪಿದೆ. ಇದರ ನಿರ್ವಹಣೆಯನ್ನು ನಾರ್ವೆಯ ಸೆಂಟ್ರಲ್ ಬ್ಯಾಂಕ್ ಆದ ನಾರ್ಜಸ್ ಬ್ಯಾಂಕಿನ ವಿಶೇಷ ವಿಭಾಗ ನೋಡಿಕೊಳ್ತಾ ಇದೆ. ಆ್ಯಂಡ್ ಇದರ ಜೊತೆಗೆ ಇನ್ನೊಂದು ವಿಷಯವನ್ನು ಹೇಳಬೇಕು ಅಂತಂದರೆ, ಇತ್ತೀಚೆಗಷ್ಟೇ ಪ್ರಧಾನಿಯವರು ಕೂಡ ನಾರ್ವೆಗೆ ಭೇಟಿ ನೀಡಿದಾಗ ಭಾರತದ ಸ್ವಚ್ಛ ಇಂಧನ ವಲಯದಲ್ಲಿ ಇದೇ ಸರ್ಕಾರಿ ನಿಧಿಯಿಂದ ಹೂಡಿಕೆ ಮಾಡೋ ರೀತಿಯಲ್ಲಿ ನಾರ್ವೆ ಸರ್ಕಾರಕ್ಕೆ ಆಹ್ವಾನ ನೀಡ್ತಾರೆ. ಇದಕ್ಕೆ ನಾರ್ವೆ ಸಕಾರಾತ್ಮಕವಾಗಿಯೇ ಪ್ರತಿಕ್ರಿಯಿಸುತ್ತೆ. ಮುಂಬರುವ ದಿನಗಳಲ್ಲಿ ಭಾರತದ ನವೀಕರಿಸಬಹುದಾದಂತಹ ಇಂಧನ ಮತ್ತು ಮೂಲಸೌಕರ್ಯ ವಲಯದಲ್ಲಿ ತನ್ನ ಹೂಡಿಕೆಯನ್ನು ಗಣನೀಯವಾಗಿ ಹೆಚ್ಚಿಸುವಂತಹ ಅಂಶ ಕೂಡ ಕಂಡುಬರುತ್ತೆ. ಸೊ ಹಾಗೆಯೇ ಇವರು 3 ನಿಯಮಗಳನ್ನು ಮಾಡಿಕೊಳ್ತಾರೆ. ಮೊದಲನೇದು, ತೈಲದ ಆದಾಯದ 1 paisa ಕೂಡ ನಾರ್ವೆಯ ಒಳಗಿನ ರಸ್ತೆ, ಸೇತುವೆ, ಮಾಲ್ ಅಥವಾ ಆಸ್ಪತ್ರೆಗಳ ನಿರ್ಮಾಣಕ್ಕೆ ನೇರವಾಗಿ ಬಳಸುವ ಹಾಗಿಲ್ಲ. ಹಣವನ್ನು ಡಾಲರ್, ಯೂರೋ ಈ ಥರದ ವಿದೇಶಿ ಕರೆನ್ಸಿಗೆ ಬದಲಾಯಿಸಿ ಜಾಗತಿಕ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕು ಅಂಥೇಳಿ, ಇದರಿಂದ ದೇಶದೊಳಗೆ ಹಣದುಬ್ಬರ ನಿಯಂತ್ರಣದಲ್ಲಿರುತ್ತೆ ಅಂಥೇಳಿ ಒಂದು ಪ್ಲಾನ್ ಮಾಡ್ತಾರೆ. ಹಾಗೆಯೇ ಸರ್ಕಾರ 2001 ನಿಯಮದ ಪ್ರಕಾರ ಈ ಫಂಡ್ನ ಅಸಲು ಹಣವನ್ನು ಮುಟ್ಟೋ ಹಾಗಿಲ್ಲ. ವರ್ಷಕ್ಕೆ ಬರುವ ಲಾಭದ ಪೈಕಿ 3% ಹಣವನ್ನು ಮಾತ್ರ ಬಜೆಟ್ ಕೊರತೆ ನೀಗಿಸೋದಕ್ಕೆ ಬಳಸಬಹುದು ಅಂತ ಹೇಳಿ ನಾರ್ವೆಯ ದೂರದೃಷ್ಟಿಯ ಆರ್ಥಿಕ ಮಾದರಿ ಜಗತ್ತಿನ ಎಲ್ಲಾ ದೇಶಗಳಿಗೂ ಕೂಡ ಅತ್ಯುತ್ತಮ ಪಾಠ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು 3ನೇದು, ಕೇವಲ ಲಾಭಕ್ಕಾಗಿ ನಾರ್ವೆ ಎಲ್ಲೆಂದರಲ್ಲಿ ಹೂಡಿಕೆ ಮಾಡ್ತಾ ಇಲ್ಲ. ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡುವ, ಬಾಲಕಾರ್ಮಿಕ ಪದ್ಧತಿ ಪ್ರೋತ್ಸಾಹಿಸುವ, ತಂಬಾಕು ಅಥವಾ ಗಾಂಜಾ ತಯಾರಿಸುವ ಮತ್ತು ಅಣುಬಾಂಬ್ ಅಥವಾ ಮಾರಕ ಆಯುಧಗಳನ್ನು ತಯಾರಿಸುವ ಕಂಪನಿಗಳನ್ನು ಈ ಫಂಡ್ ಕಪ್ಪು ಪಟ್ಟಿಗೆ ಸೇರಿಸಿದೆ. ಉದಾಹರಣೆಗೆ ಬೋಯಿಂಗ್, ಏರ್ಬಸ್, ಬ್ರಿಟಿಷ್ ಅಮೆರಿಕನ್ ಟೊಬ್ಯಾಕೋ ಇತ್ಯಾದಿ. ಇದೇ ನೈತಿಕ ನಿಯಮಗಳ ಅಡಿಯಲ್ಲಿ ನಾರ್ವೆಯ ಈ ಫಂಡ್ ಭಾರತದ ಅದಾನಿ ಸಮೂಹದ ಕೆಲವು ಕಂಪನಿಗಳ ಮೇಲೂ ಕೂಡ ಕ್ರಮ ಕೈಗೊಂಡಿದೆ. ಸೊ ಹಾಗಾದರೆ ಈ ರೀತಿಯ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಿಕೊಂಡು ಆ ಒಂದು ದೇಶದಲ್ಲಿ ಆರ್ಥಿಕತೆಯನ್ನು ಕಾಪಾಡಿಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂಥೇಳಿ ಇವತ್ತಿನ ಕಾರ್ಯಕ್ರಮದ ಮೂಲಕ ನೀವು ಕೂಡ ಕೇಳಿದಿರ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಇವತ್ತು ನಾನು ತಿಳಿಸಿರುವಂತಹ ವಿಷಯಗಳಲ್ಲಿ ನಿಮಗೆ ಏನಿಸುತ್ತೋ ಅದನ್ನು ನೀವು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಹಾಗೆ ನನಗೇನಿಸ್ತು ಅಂತಂದರೆ, ಈ ರೀತಿ ಆರ್ಥಿಕ ಪರಿಸ್ಥಿತಿ ಕಠಿಣವಾದಂತಹ ಸಂದರ್ಭಗಳಲ್ಲೂ ಕೂಡ ಅವರು ತಮ್ಮ ದೇಶದ ಆರ್ಥಿಕತೆಯನ್ನು ನೋಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಕೆಲವೊಂದು ಕಡೆಗಳಲ್ಲಿ ಅಂದರೆ ನಮ್ಮ ಸುತ್ತಮುತ್ತದಲ್ಲೇ ನಾವು ನೋಡ್ತೀವಿ ಅಂತಂದರೆ, ಇರುವಂತಹ ಹಣದಲ್ಲಿ ಒಂದು ರಾಜ್ಯವನ್ನೇ ನಡೆಸೋ ಅಷ್ಟೇ ಇರುತ್ತೆ. ಆದರೆ ಅದು ಮೋಸ್ಟ್ ಆಫ್ ದ ಟೈಮ್ ಕಪ್ಪು ಹಣವಾಗಿ ಬದಲಾಗಿ ಬೇರೆ ಬೇರೆ ಕಡೆಗಳಲ್ಲಿ ಹೂಡಿಕೆ ಆಗ್ತಾ ಇದೆ. ಸೊ ಎನಿವೆ, ಇವತ್ತಿನ ಕಾರ್ಯಕ್ರಮ ನಿಮಗೆ ಅನ್ನಿಸ್ತು, ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಯನ್ನು ಕೂಡ ನಮಗೆ ವಾಟ್ಸಪ್ ಮಾಡಿದ್ದು ಹೇಳ್ತಾ. ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನೇ ಒಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾ. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ, ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
4: ಟ್ರೀಟ್ಮೆಂಟ್ ಹೇಗೆ ಕೊಡ್ತೀಯಾ?
3: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
4: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
5: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
6: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
7: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಹಾಯ್, ಹಲೋ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ಎಲ್ರು ಹೇಗಿದ್ದೀರಿ? ಆರಾಮಾಗಿದ್ದೀರಾ ಅಲ್ವಾ? ಹಾಗೆ ಕಾಫಿ ಡೇ ಆಯ್ತಾ? ಸಮಯ ಎಷ್ಟಾಯ್ತು? ಓ, 6:30 ಆಗೇ ಹೋಯ್ತು. ಸೊ ಕಾರ್ಯಕ್ರಮ ಆರಂಭ ಮಾಡ್ಬೇಕಲ್ವಾ?

0: ಬೇಕು. ಇನ್ನು ಮಹಿಳೆಯರಿಗಂತೂ ವ್ಯಾನಿಟಿ ಬ್ಯಾಗ್ ಅಥವಾ ಹ್ಯಾಂಡ್ ಬ್ಯಾಗ್ಗಳು ಬೇಕೇ ಬೇಕು. ಸೊ ಈ ಬ್ಯಾಗ್ ಬಿಸ್ನೆಸ್ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಅದರಲ್ಲೂ ಮಳಿಗೆಯಲ್ಲೇನೆ ಬ್ಯಾಗಿನ ವ್ಯಾಪಾರ ಮಾಡಬೇಕು ಅಂತ ಇರೋ ಎಷ್ಟೋ ಜನರ ಮಧ್ಯೆ ನಾವು ಬೀದಿ ಬದಿ ಕೂಡ ಬ್ಯಾಗ್ನ ವ್ಯಾಪಾರ ಮಾಡ್ತೀವಿ, ಅಲ್ಲೂ ಕೂಡ ನಮ್ಮ ಬಿಸ್ನೆಸ್ನ ಸಕ್ಸಸ್ ಮಾಡ್ಕೊಳ್ತೀವಿ ಅಂತ ಹೇಳಿ ಇಬ್ರು ದಂಪತಿಗಳು ಮುಂದಾಗ್ತಾರೆ. ಅವರೇ ಶಾರದಾ ಮತ್ತೆ ಹರೀಶ್ ಅವರು. ಸೊ ಇವತ್ತು ನಮ್ಮ ಈ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಶಾರದಾ ಬ್ಯಾಗ್ ಅಂಡ್ ವೆರೈಟಿ ಸೆಂಟರ್ನ ಮಾಲೀಕರಾಗಿರುವಂತಹ ಹರೀಶ್ ಬಾಬು ಅವರು ನಮ್ಮೊಟ್ಟಿಗೆ ಮಾತಾಡ್ತಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಅವ್ರ ಬಿಸ್ನೆಸ್ ಹೇಗೆಲ್ಲ ಇದೆ, ಅವರ ಬಿಸ್ನೆಸ್ ಅಲ್ಲಿ ಎಷ್ಟೆಲ್ಲ ಸ್ಟ್ರಗಲ್ಸ್ಗಳಿದೆ ಎಲ್ಲವನ್ನು ಕೂಡ ಮಾತಾಡ್ಸೋಣ ಅಲ್ವಾ? ಹಾಗಿದ್ರೆ ಹರೀಶ್ ಸರ್ ನಮಸ್ತೆ.
1: ನಮಸ್ತೆ.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು.
0: ಹರೀಶ್ ಸರ್, ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ?
1: ಶಿವಮೊಗ್ಗ.
0: ಶಿವಮೊಗ್ಗನೇ. ಏನ್ ಸರ್ ನೀವು ಓದಿದ್ದು?
1: ನಾವು 8th ಸ್ಟ್ಯಾಂಡರ್ಡ್.
0: 8th ಸ್ಟ್ಯಾಂಡರ್ಡ್. ಓಕೆ, 8th ಸ್ಟ್ಯಾಂಡರ್ಡ್ ಓದಿದ್ರಿ. ಈ ಬಿಸ್ನೆಸ್ ಮಾಡಬೇಕಂತ ಏಕೆ ಅನಿಸ್ತು ನಿಮಗೆ?
1: ನಮ್ದು ಆ್ಯಕ್ಚುಲಿ ನಂದು ಮದುವೆಕ್ಕಿಂತ ಮುಂಚೆ ಬೇರೆ ಬಿಸ್ನೆಸ್ಸು. ಇದು ಆ್ಯಕ್ಚುಲಿ ನಮ್ಮ ಮನೆಯವ್ರು ನಡ್ಸ್ಕೊಂಬತ್ತ ವ್ಯವಹಾರ. ನಾವು ಮದುವೆ ಆದಮೇಲೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು.
0: ಮದುವೆಗಿಂತ ಮುಂಚೆ ಏನು ಬಿಸ್ನೆಸ್ ಮಾಡ್ತಿದ್ರಿ?
1: ಗ್ಯಾಸ್ ಸರ್ವಿಸು ಮತ್ತು ಆಲ್ ಇಂಡಿಯಾ ಸುಮಾರು 4 ಆರ್ ಥರ ವ್ಯವಹಾರ ಇತ್ತು. ಅಂದರೆ ಕೆಲಸ ಮಾಡ್ತಾ ವರ್ಕ್
0: ಸ್ಟಾರ್ಟಿಂಗಿಂದನೂ ಬಿಸ್ನೆಸ್ ಮೈಂಡೇ.
1: ಹೌದು.
0: ಓಕೆ, ಈಗ ಈ ಬ್ಯಾಗ್ ಅಂಗಡಿ ಬಿಸ್ನೆಸ್ ಮಾಡ್ಬೇಕಂತ ನಿಮಗೆ ಯಾಕೆ ಅನ್ನಿಸ್ತು?
1: ನಮಗೆ ಅನ್ಸೋದಕ್ಕಿಂತ ನಮ್ಮ ಮನೆಯವರು ನಮ್ಮ ಮದುವೆಕ್ಕಿಂತ ಮುಂಚೆ ಇದನ್ನೇ ಇದೇ ವ್ಯವಹಾರನೇ ಮಾಡ್ಕೊಂಡು ಬರ್ತಾ ಇದ್ರು. ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು, ನಾವು ಆ್ಯಕ್ಚುಲಿ ಇದು ಮೇನ್ ಅವರೇ, ನಮ್ಮ ಮನೆಯವರೇ ಇದಕ್ಕೆ ಮೇನು. ನಾವು ಅವ್ರಿಗೆ ಸಹಕಾರ ಆ್ಯಕ್ಚುಲಿ ಎಲ್ಲರ ಮನೇಲಿ ಮನೆಯವ್ರಿಗೆ ಹೆಣ್ಮಕ್ಳು ಸಹಕಾರ ಕೊಡ್ತಾರೆ, ನಾವು ಅವ್ರಿಗೆ ಸಹಕಾರ.
0: ನಿಜವಾಗ್ಲು ಸರಿ, ತುಂಬ ಖುಷಿ ವಿಷಯ. ಯಾಕಂದ್ರೆ ಹೆಂಡತಿಗೂ ಕೂಡ ಗಂಡಂದ್ರು ಸಪೋರ್ಟ್ ಮಾಡಿ ಅವ್ರ ಬಿಸ್ನೆಸ್ಸಿಗೆ ನೀವು ಹೆಲ್ಪ್ ಆಗಿದ್ದೀರಲ್ಲ, ಒಳ್ಳೆ
1: ಕಡಿಮೆ ಪರಿಶ್ರಮ ಇರುತ್ತೆ. ಎಲ್ಲರ ಮನೇಲಿ ಗಂಡಂದ್ರ ಪರಿಶ್ರಮ ಜಾಸ್ತಿ, ಹೆಂಡತಿ ಸಪೋರ್ಟ್ ಇರುತ್ತೆ. ಇಲ್ಲಿ ನಮ್ಮ ಮನೇಲಿ ಉಲ್ಟ, ನಾವು ಅವರಿಗೆ ಕಡಿಮೆ ಕೆಲಸ ಉಂಟು.
0: ಆದರೂ ಕೂಡ ನೀವು ಅವ್ರಿಗೆ ಹೆಲ್ಪ್ ಮಾಡ್ತಿದಿರಲ್ಲ ಸರ್, ಅದು ನಿಜ ಖುಷಿ ಪಡೋ ವಿಷಯ. ಸೊ ಹಾಗಿದ್ರೆ ಸರ್, ಈ ಶಾರದಾ ಬ್ಯಾಂಗ್ ಅಂಡ್ ವೆರೈಟೀಸ್ ಅಲ್ಲಿ ನೀವು ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ನ ಮಾಡ್ತಿದ್ದೀರಾ?
1: 15 years.
0: 15 ವರ್ಷ. ಸೊ 15 ವರ್ಷದಿಂದ ಇದೇ ಬಿಸ್ನೆಸ್ ಮಾಡ್ತಿದ್ದೀರಾ. ಸರ್, ಈಗ ಒಂದು ಬ್ಯಾಗ್ ಅಂಗಡಿ ಇಡಬೇಕು ಅಂದಾಗ ಒಂದು ದೊಡ್ಡ ಅಂಗಡಿ ಇರಬೇಕು, ಅಂಗಡಿ ಒಳಗೆಲ್ಲ ಅರೇಂಜ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಆದರೆ ನೀವು ಅಂಗಡಿ ಪಕ್ಕದಲ್ಲಿ, ಅಂದರೆ ಈಗ ಒಂದು ಎಲ್ರಿಗೂ ಕಾಣುವಂತೆ ರಸ್ತೆ ಬದಿಯಲ್ಲಿ ಬ್ಯಾಗ್ ಅಂಗಡಿ ಇಟ್ಟಿದ್ದೀರಾ, ಹೇಗೆ ಈ ಐಡಿಯಾ ಬಂತು ಸರ್?
1: ಎಲ್ಲ ಮೊದಲಿಂದ ಅವ್ರದ್ದು ಆ್ಯಕ್ಚುಲಿ ಬೀದಿ ಬದಿ ವ್ಯಾಪಾರನೇ ಇದ್ದಿದ್ದು. ನಂತರದಲ್ಲಿ ನಾವು ಇಲ್ಲಿ ಮಳಿಗೆ ಮಾಡಿದ್ವಿ ಮಾರ್ಕೆಟ್ ಡೆಮಲಿಷ್ ಆದಮೇಲೆ. ನಂತರದಲ್ಲಿ ನಮ್ದು ಇಲ್ಲಿ ಏನಪ್ಪ ಅಂದರೆ, ನಾವು ಗ್ರಾಹಕರಿಗೆ ನಮ್ಮ ವೆಚ್ಚಗಳು ಏನು ಇರಲ್ವೋ ಅದನ್ನು ಗ್ರಾಹಕರಿಗೆ ಬಿಡ್ತೀವಿ. ನಾವು ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾವು ಹ್ಯಾಂಡ್ ಕವರ್ ಕೊಡಲ್ಲ. ನಾವು ಸುಮಾರು 10-12 ವರ್ಷದಿಂದ ಪ್ಲಾಸ್ಟಿಕ್ಕನ್ನು ಒಂದು ರೀತಿಯಲ್ಲಿ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಒಮ್ಮೆ ನಾನು ಪ್ಲಾಸ್ಟಿಕ್ ಕವರ್ ತರಲಿಕ್ಕೆ ಹೋದರೆ 500,000 ರೂಪಾಯಿ ಬಿಲ್ಲಾಗುತ್ತೆ. ಎಲ್ಲ ಸೈಜಿಂದು 2 ಕವರ್ ತರ್ತೀವಿ. ನಾವು ಬ್ಯಾಗ್ ಕೊಡೋರ ಮನೆ ಕಸ ಕೊಟ್ಟಂಗೆ ಆಗುತ್ತೆ, ಎರಡಾಗತ್ತೆ. ಒಂದು ಪರಿಸರನ ಹಾಳು ಮಾಡ್ದಂಗೆ ಆಗುತ್ತೆ. ಎಷ್ಟೋ ಜನ ಸ್ಟಾರ್ಟಿಂಗಲ್ಲಿ ನಮ್ಮ ಅಂಗಡಿಗೆ ಹ್ಯಾಂಡ್ ಕವರ್ ಕೊಟ್ಟಿದ್ದಾರೆ, ಬ್ಯಾಗ್ ಬೇಡ ಅಂತ ಹೇಳೋದವರು ಇದ್ದಾರೆ. ಅವಾಗ ನಾವು ಪಾಸಿಟಿವ್ ಆಗಿ ತೊಗೊಳ್ತೀವಿ, ನಾನು ಎಲ್ಲೋ ಒಂದು ಕಡೆ ಪ್ಲಾಸ್ಟಿಕ್ಕಲ್ಲಿ ಕಸನ ಭೂಮಿಗೆ ಅವಾಯ್ಡ್ ಮಾಡಿದ್ದೀನಿ, ನಿಲ್ಸೋಕ್ಕಾಗೋದಿಲ್ಲ, ಪರಿಸರನ ಹೊಸಕ್ಕೆ ಒಂದು ಪ್ರಯತ್ನ ಮಾಡ್ಬೋದು. ಆಮೇಲೆ ನಂತರದಲ್ಲಿ ನಮ್ಮದು ನಾವೇ ಇಲ್ಲಿ ಕೆಲಸ ಮಾಡೋದು, ನಾವು ನಮ್ಮ ಮನೆಯವರು, ಹೆಲ್ಪಿಗೆ ಮಾತ್ರ ಒಬ್ಬರು ಬರ್ತಾರೆ. ಅಷ್ಟು ಬಿಟ್ಟು ನಮ್ಮದು ವೆಚ್ಚ ಕಡಿಮೆ ಇರೋದ್ರಿಂದ ರನ್ನಿಂಗ್ ಆಗುತ್ತೆ. ನಾವು ಯಾವುದೇ ರೀತಿಯಲ್ಲಿ ನಮಗೆ ಯಾರಿಗೂ ಕಾಂಪಿಟೇಷನ್ ಮಾಡೋದಿಲ್ಲ, ಕ್ವಾಲಿಟಿಲಿ ಸುಳ್ಳು ಕೊಡೋದಿಲ್ಲ, ನಂತರದಲ್ಲಿ ಇಷ್ಟೇ ಲಾಭ ಬೇಕಂತ ಕೂರೋದಿಲ್ಲ, ಪರ್ಸೆಂಟೇಜ್ ಮಾಡೋದಿಲ್ಲ, 10 ರೂಪಾಯಿ ಹೆಚ್ಚು ಕಡಿಮೆ ಇದು ಮಾಡ್ತೀವಿ, ಜೀವನಕ್ಕೆ ಸಮಸ್ಯೆ ಇಲ್ಲ.
0: ನಿಜವಾಗ್ಲೂ ನಿಮ್ಮ ಜೊತೆ ಮಾತಾಡ್ತಾರ ತುಂಬ ಖುಷಿ ಆಗ್ತಿದೆ ಹರೀಶ್ ಸರ್. ಯಾಕಂದ್ರೆ ನೀವು ವ್ಯಾಪಾರ ಮಾಡೋದಲ್ದಲೆ ನಮ್ಮ ಪರಿಸರದ ಬಗ್ಗೆ ಕಾಳಜಿಯನ್ನು ಕೂಡ ಇಟ್ಕೊಂಡಿದ್ದೀರಾ, ಹಾಗೆ ಯಾವುದೇ ರೀತಿ ಪ್ಲಾಸ್ಟಿಕ್ ಕವರ್ಗಳನ್ನ ಬಳಸೋದಿಲ್ಲ, ಹಾಗೆ ಗ್ರಾಹಕರಿಗೆ ಕೊಡೋದಿಲ್ಲ ಅಂತ ಕೂಡ ಹೇಳ್ತಿದ್ರಿ. ನಿಜಕ್ಕೂ ಇದು ಒಂದು ಒಳ್ಳೆಯ ವಿಷಯ ಅಲ್ವಾ ಕೇಳುಕರೆ? ಕೇವಲ ಬಿಸ್ನೆಸ್ ಮೈಂಡ್ ಅಲ್ದಲೆ ಸೊಸೈಟಿಗೆ ಕೂಡ ನಮ್ಮ ಕಡೆಯಿಂದ ಏನಾದರೂ ಒಂದು ಮಾಡಬೇಕು ಅನ್ನೋ ಮನೋಭಾವ ಎಲ್ರಿಗೂ ಬರೋದಿಲ್ಲ. ಹಾಗಿದ್ರೆ ಹರೀಶ್ ಬಾಬು ಅವರ ಹತ್ರ ಇನ್ನೊಂದಿಷ್ಟು ಮಾತಾಡೋಣ, ಅವರ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ನಿಮಗಾಗಿ ಒಂದು ಸೂಪರ್ ಸಾಂಗ್ ಬರ್ತಾ ಇದೆ. ಸೊ ಸಾಂಗ್ ಕೇಳ್ಕೊಂಡು ಬನ್ನಿ, ನಾನು ವಾಪಸ್ ಬರ್ತೀನಿ, ಮಾತುಕತೆ ಮುಂದುವರಿಸೋಣ. ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಬ್ಯಾಗಿನ ಬಿಸ್ನೆಸ್ ಹೇಗೆಲ್ಲ ಮಾಡ್ತಾರೆ, ಹಾಗೆ ಮಳಿಗೆ ಇಲ್ದಲೆ ಕೂಡ ಬ್ಯಾಗ್ ಬಿಸ್ನೆಸ್ ಮಾಡಬಹುದು ಅನ್ನೋದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಅವರೇ ನಮ್ಮ ಹರೀಶ್ ಬಾಬು ಅವರು ಮತ್ತು ಅವರ ಪತ್ನಿ ಶಾರದ ಅವರು. ಹಾಗಿದ್ರೆ ಈ ವಿಷಯವಾಗಿ ಹರೀಶ್ ಬಾಬು ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು, ಅವ್ರ ಜೊತೆ ಮಾತುಕತೆ ಮುಂದುವರಿಸೋಣವಾ. ಹರೀಶ್ ಸರ್,
3: ಈಗ ಒಂದು ಚಿಕ್ಕ ಮಳಿಗೆ ಬಾಡಿಗೆ ತಗೊಂಡು ಅದರಲ್ಲಿ ಸ್ಟಾಕ್ಸ್ ಗಳನ್ನೆಲ್ಲ ಇಟ್ಟು ನಂತರದಲ್ಲಿ ಈ ಬೀದಿ ಬದಿಯಲ್ಲಿ ಈ ಸ್ಟಾಕ್ಸ್ ಗಳನ್ನ ಇಟ್ಟು ವ್ಯಾಪಾರ ಮಾಡ್ತಿದ್ರೆ, ನಿಜಕ್ಕೂ ಒಂದು ಒಳ್ಳೆ ಐಡಿಯಾ ಅಲ್ವಾ ಸರ್? ಇದು
4: ಅದೆಲ್ಲ ನಮ್ಮ ಮನೆಯವ್ರಿ ಕ್ರೆಡಿಟ್ ಸರ್, ಅದೇ ಅವರದೇ. ಇದಕ್ಕೆಲ್ಲ ಇದು
3: ಎಲ್ಲ ನಿಮ್ಮ ಶ್ರೀಮತಿ ಅವರಿಗೆ ಕ್ರೆಡಿಟ್ ಕೊಡಕ್ಕೆ ಇಷ್ಟಪಡ್ತೀರಾ?
4: ಇಷ್ಟ ಅಲ್ಲ, ವಾಸ್ತವ ಇರೋದೇ.
3: ಓಕೆ ಸರ್, ಹಾಗಿದ್ರೆ ಈ ಬ್ಯಾಗ್ ಅಂಗಡಿಯಲ್ಲಿ ಎಲ್ಲೆಲ್ಲಿಂದ ಕಸ್ಟಮರ್ಸ್ ಬರ್ತಾರೆ ಸರ್?
4: ಸುಮಾರು ಸುತ್ತಮುತ್ತೂರಿಂದ ಬರ್ತಾರೆ, ಚನ್ನಗಿರಿ, ಕಡೂರು, ನಂತರ ತರೀಕೆರೆ, ಈ ಕಡೆ ಹೊಸನಗರ, ಈ ಕಡೆ ಎಲ್ಲ ಇದ್ದಾರೆ. ಬೇರೆ ಅಂಗಡಿ ತುಂಬ ಜನ ಇರ್ಬೋದು, ನಮಗೆ ತಕ್ಕಮಟ್ಟಿಗೆ ಒಂದು 4-5 ಜನ ಇದ್ದಾರೆ. ನಂಬಿಕೆ ಯಾರು ಇಟ್ಕೊಂಡು ನಾವು ಏನು ಅವರು ನಮಗೆ ಹಣ ಪಾವತಿಸ್ತಾರೆ ಅದಕ್ಕೆ ಸರಿಯಾಗಿ ನಾವು ಗುಣಮಟ್ಟ ಕೊಟ್ಟಾಗ ಆಟೋಮೆಟಿಕ್ಕಾಗಿ ನಮ್ಮ ವಸ್ತು ಬೇಕು ಅಂದಾಗ ನೆನಪಾಕಿ. ಏಕೆಂದರೆ ನಮ್ಮದು ದಿನಸಿ ಅಂಗಡಿ ಅಲ್ಲ, ಇವತ್ತು ಸಾಸಿವೆ ಕಾಲೇ ಆಯಿತು, ತಿಂಗಳ ಐಟಮ್ ತೊಗೊಂಡಿದ್ದೀವಿ, ಮತ್ತೆ ಮಧ್ಯೆ ಹೋಗಲಿಕ್ಕೆ ನಾವು ಅವ್ರು ಕೊಟ್ಟ ಹಣಕ್ಕೆ ನಾವು ಕೊಡೋ ವಸ್ತು ಕೊನೆಯ ಪಕ್ಷ ಪರವಾಗಿಲ್ಲ ಅನ್ನೋ ಒಂದು ನಂಬಿಕೆ ಬಂದಾಗ ನಮಗೆ ಅವರು ಇನ್ನೊಮ್ಮೆ ನೆನಪಾಗ್ತಾರೆ. ಆ ಥರ ನಮ್ಮ ವ್ಯಾಪಾರ.
3: ಓಕೆ, ನಿಮ್ಮ ಶಾರದಾ ಬ್ಯಾಗ್ಸ್ ಬಗ್ಗೆ ಹೇಳಿ ಸರ್, ಏನೇನು ಸಿಗುತ್ತೆ ಇಲ್ಲಿ ಏನು ಅಂತ?
4: ಇಲ್ಲಿ ಟ್ರಾವೆಲಿಂಗ್ ಬ್ಯಾಗ್ಸು, ಶಾಲೆ ಬ್ಯಾಗ್ಸು, ಲೇಡೀಸ್ ಬ್ಯಾಗ್ಸು, ರೈನ್ವೇರ್ಸು ಅಂದರೆ ಮಳೆಗಾಲದ ಉಡುಪುಗಳು, ಛತ್ರಿ, ನಂತರದಲ್ಲಿ ಚಳಿಗೆ ಮಳೆಗೆ ಬರುವಂಥ ಕೋಟ್ಗಳು, ಸೀಸನ್ ಸಂದರ್ಭಕ್ಕಾಗಿ ನಾವು ತರಿಸಿ ಕೊಡ್ತೀವಿ.
3: ಓಕೆ, ಹಾಗಿದ್ರೆ ನಿಮ್ಮಲ್ಲಿ ಯಾವುದು ಹೆಚ್ಚು ವ್ಯಾಪಾರ ಆಗುತ್ತೆ?
4: ಹೆಚ್ಚು ಕಡಿಮೆ ಅಂತೇನಿಲ್ಲ, ಜಾಸ್ತಿ ಬ್ಯಾಗ್ ಅಂದರೆ ಆ ಸಂದರ್ಭಕ್ಕಾಗಿ ಮಳೆಗಾಲ ಬಂದಾಗ ಮಳೆ ಉಡುಪುಗಳು ಇಡ್ತೀವಿ, ಛತ್ರಿ ಇಡ್ತೀವಿ, ಚಳಿ ಬಂದಾಗ ವಿಂಟರ್ ಜಾಕೆಟ್ಸ್ ಇಡ್ತೀವಿ, ಎಲ್ಲ ರೀತಿಯ ಐಟಮ್ಸ್.
3: ಸರ್, ಈಗ ಕೆಲವರು ಕಸ್ಟಮರ್ಸ್ ಏನಂದ್ರೆ ಅಂಗಡಿ ನೋಡಿ ಒಳಗೆ ಹೋಗ್ತಾರೆ, ಅಂದ್ರೆ ಇಷ್ಟು ಒಳ್ಳೆ ಅಂಗಡಿ ಇದೆ ಅಲ್ಲಿ ಒಳ್ಳೆ ಸಿಗುತ್ತೆ ಅಂತ. ಈಗ ನೀವು ಬೀದಿ ಬದಿ ಇಟ್ಟಿದ್ರೆ ಅನ್ನುವಾಗ ಕೆಲವರು ಅನ್ಕೊಳ್ತಾರೆ ಕ್ವಾಲಿಟಿ ಇರಲ್ವೇನೋ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ?
4: ನಮ್ಮಲ್ಲಿ ಈಗ ಏನಿದೆ ಅಂದ್ರೆ ಬ್ರ್ಯಾಂಡೆಡ್ ಗ್ಲೋಬಸ್, ಇದು ವೈಲ್ಡ್ ಕ್ರಾಫ್ಟ್ ಸಫಾರಿ ತನಕನೂ ಇದೆ. ನಾವು ಹೇಳೋದು ಇಷ್ಟೇ, ಹಂಗೆ ಅವರಾಗಿ ಬಂದು ಕೇಳಿ ನಿಮ್ಮಲ್ಲಿ ಇಲ್ಲೆಲ್ಲ ಈ ಥರ ಸಿಗತ್ತಾ ಕೇಳ್ತಾರೆ. ಸರ್ ನೋಡಿ ಸರ್, ಇದೆಲ್ಲ 100 ರೂಪಾಯಿ ಹೆಚ್ಚು ಕಡಿಮೆನೂ ನಿಮ್ಮ ನಂಬಿಕೆ ಆ ಕಡೆ ತೊಳಿ, ನಾವು ಅವ್ರ ಮೇಲೆ ಬೇಜಾರಾಗೋದಾಗಲಿ ಸಿಟ್ಟು ಮಾಡೋದಾಗಲಿ ಮಾಡೋದಿಲ್ಲ. ಯಾಕೆಂದರೆ ನಾನು ಇನ್ನೊಂದು ಕಡೋದಾಗ ಆ ಭಾವನೆ ನಾನು ನೋಡಿರ್ಬೋದು, ಈ ಜಾಗದಲ್ಲಿ ಇಷ್ಟೊಂದು ಒಳ್ಳೆ ಸಿಗತ್ತಾ ಅಂತ. ಒಂದೊಮ್ಮೆ ತೊಗೊಂಡೋಗಿ ಗುಣಮಟ್ಟ ನೋಡಿದ್ರೆ ಇನ್ನೊಬ್ರಿಗೆ ಹೇಳ್ತಾರೆ, ಇಲ್ಲ ಇಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಬೇರೆ ಕಡೆ ಹೋಗ್ತಾರೆ. ಯಾಕೆಂದರೆ ನಮಗೆ ಟಾರ್ಗೆಟ್ ಇಲ್ಲ, ನಾನು ಇಷ್ಟೇ ಬ್ಯಾಗ್ ಮಾರಬೇಕು, ಇಷ್ಟೇ ಇದು ಮಾಡ್ಕೊಂಡು ಟಾರ್ಗೆಟ್ ಇಲ್ಲ, ನಿತ್ಯ ಜೀವನ ಸಾಕ್ಷರ ಜೀವನ ನಡೀತಾ ಇದೆ.
3: ಮುಖ ನೋಡಿ ಮಣೆ ಹಾಕ್ಬಾರ್ದು, ಬೀದಿ ಬದಿ ವ್ಯಾಪಾರಿಗಳು ಕೂಡ ಒಳ್ಳೊಳ್ಳೆ ಬ್ರ್ಯಾಂಡ್ ಇರೋ ಐಟಮ್ಸ್ಗಳು ಮಾರ್ತಾರೆ.
4: ಹೌದು, ಇಲ್ಲಿ ಇನ್ನೊಂದು ನಡೆದಿದೆ, ಗುಣಮಟ್ಟದಲ್ಲಿ ಸುಳ್ಳು ಹೇಳಿ ಮಾರಾಟ ಮಾಡಿರೋರು ನಮ್ಮ ಅವ್ರ ಮನಸ್ಸಲ್ಲಿ ಕುಂತಿರ್ತಾರೆ. ಈಗ ನನ್ನಲ್ಲಿ 4-6 ಬ್ಯಾಗ್ ತೊಗೊಂಡೋಗಿರ್ತಾರೆ, ಅದರಲ್ಲಿ 4 ಬ್ಯಾಗಲ್ಲಿ 5ನೇ ಬ್ಯಾಗಲ್ಲಿ ಒಂದು ಯಾವುದೋ ಸಣ್ಣ ಡಿಫೆಕ್ಟ್ ಬಂದಿದೆ, ಅದು ಮನಸ್ಸಲ್ಲಿ ಉಳಿಯತ್ತೆ ಬಿಟ್ಟರೆ 4 ಬ್ಯಾಗ್ ಚೆನ್ನಾಗಿ ಬಂದಿದ್ದು ಯಾರಿಗೂ ಮನಸ್ಸಲ್ಲಿ ಉಳಿಯಲ್ಲ. ಆ್ಯಕ್ಚುಲಿ ಮನುಷ್ಯನ ಗುಣನೇ ಅದು, ಯಾವುದು ಅಲ್ಲಿ ಅವ್ರ ತಪ್ಪಿಂದ ಆಗಿದೆಯೋ ಕಂಪ್ನಿ ತಪ್ಪಿಂದ ಆಗಿದೆಯೋ ನೋಡಲ್ಲ. ಸಾಲ ಇಲ್ಲಿ ತೊಗೊಂಡಿದ್ದು ಒಂದು ಬ್ಯಾಗ್ ಹಾಕೋ ಸರಿ ಬಂದಿಲ್ಲ ಅಂತಾರೆ, 4 ಬ್ಯಾಗ್ ಚೆನ್ನಾಗಿ ಬಂದಿದ್ದು 4 ಅಂತ ಹೇಳೋರು ಕಡಿಮೆ. ಆ್ಯಕ್ಚುಲಿ ನಾವು ಒಳ್ಳೇದು ಮಾಡಿದ್ರು ಪ್ರಚಾರ ಕಡಿಮೆ ಆಗ್ತದೆ, ಡಿಫೆಕ್ಟ್ ಇರೋದು ಪ್ರಚಾರ ಜಾಸ್ತಿ
3: ಜಾಸ್ತಿ ಆಗುತ್ತೆ ಖಂಡಿತವಾಗ್ಲೂ ಸರ್. ಸರ್, ಹಾಗೆಯೇ ಈ ಬ್ಯಾಗ್ ಬಿಸ್ನೆಸ್ಸಲ್ಲಿ ಲಾಭ ಇದೆಯಾ ಸರ್?
4: ಜೀವನ ನಡೆಸೋ ಮಟ್ಟಕ್ಕಿದೆ.
3: ಈಗ ಸುಮಾರು 15 ವರ್ಷದಿಂದ ನೀವು ಇದೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನೀವು ಆರ್ಥಿಕವಾಗಿ ಎಷ್ಟು ಸಬಲರಾಗಿದ್ದೀರಾ?
4: ಸಬಲತೆ ಅಂದರೆ ಮಕ್ಕನಿಗೊಂದು ವಿದ್ಯಾಭ್ಯಾಸ ಕೊಡ್ತಾ ಇದ್ವಿ, ಸ್ವಂತ ಮನೆ ಮಾಡಬೇಕು ಅಂತ ಏನು ಮಾಡಿಲ್ಲ.
3: ಓಕೆ ಸರ್, ಈಗ ಪ್ರತಿದಿನ ಕೂಡ ನಿಮ್ಮ ಅಂಗಡಿ ಓಪನ್ ಇರುತ್ತಾ?
4: ಪ್ರತಿದಿನ ಇರುತ್ತೆ.
3: ಭಾನುವಾರ ರಜೆ ತಗೊಳ್ಳುವ
4: ನಾವು 50-50 ಲೇಟಾಗಿ ಬಂದು ಬೇಗ ಹೋಗ್ತೀವಿ, ಬಾಕಿ ನಮಗೇನು ಕೆಲಸ ಕಾರ್ಯಗಳಿದ್ದಾಗ ರಜಾ ಮಾಡ್ತೀವಿ, ಅದೇ ರಜಾ. ಈಗ ನನಗೆ ಇವತ್ತೇನೋ ಶಾಲೆ ಹೋಗ್ಲಿಕ್ಕೆ ಇರುತ್ತೆ ಇವ್ರದ್ದು, ಇಲ್ಲ ಇನ್ನೇನೋ ಕೆಲಸದ ಒತ್ತಡ ಇರುತ್ತೆ, ಇಂಥ ದಿವಸನೇ ರಜಾ ಮಾಡಬೇಕು ಅಂತಿಲ್ಲ. ನಮಗೆ ಯಾವತ್ತು ನಮ್ಮ ಒಂದು ಕೆಲಸ ಕಾರ್ಯಗಳು ಹೊರಗಡೆ ಇರುತ್ತೆ ಅವತ್ತಿಂದ ನಮಗೆ ರಜಾ. ಭಾನುವಾರ ರಜಾ ಮಾಡಬೇಕು, ಇವತ್ತೇ ರಜಾ ಮಾಡಬೇಕು, ಆ ರೀತಿ ಏನಿಲ್ಲ.
3: ಸೊ ನೀವೇ ಓನರ್ ಆಗಿರೋದ್ರಿಂದ ರಜೆ ಕೊಡೋರು ಕೂಡ ನೀವೇ ಆಗಿರ್ತೀರಾ?
4: ಇಲ್ಲಿ ರಜಾ ಅಂದ್ರೆ ಏನಾಗ್ತದೆ, ರಜಾ ಅಂದರೆ ಅರ್ಥನೇ ಇಲ್ಲ, ರಜೆ ಏನಕ್ಕೆ ಮಾಡಬೇಕು?
3: ಕೆಲವ್ರು ರೆಸ್ಟ್ ಬೇಕು, ಊರಿಗೆ ಹೋಗ್ಬೇಕಂತ ರಜೆ ಹಾಕ್ತಾರೆ.
4: ನನಗೆ ಇಲ್ಲೊಬ್ಬರು ಶಾಲೆ ಮೇಷ್ಟ್ರು ಹೇಳಿದರು, ಅವ್ರು ರಿಟೈರ್ಡ್ ಆದಮೇಲೆ ಪಾಠ ಮಾಡ್ತಾ ಇದ್ರು ಅಂತ. ಮೇಷ್ಟ್ರೆ ನಿಮಗೆ ರೆಸ್ಟ್ ಇಲ್ವಾ, ಅವರು ಹುಷಾರಿಲ್ಲ ಅಂತ ರಜೆ ಹಾಕಿಲ್ವಂತೆ. ಅವ್ರು ಕೇಳಿದ್ರು ರೆಸ್ಟ್ ಅಂದರೆ ಏನು ಅಂತ. ನನಗೆಲ್ಲಿ ಖುಷಿ ಸಿಗತ್ತೆ ಅದಕ್ಕೆ ರೆಸ್ಟ್, ನನಗಿಲ್ಲಿ ಖುಷಿ ಸಿಗತ್ತೆ ನನಗೆ ರೆಸ್ಟ್ ಅದೇ ರೆಸ್ಟ್.
3: ಸೂಪರ್ ಸರ್, ಒಳ್ಳೆ ಮಾತು. ಎಲ್ಲಿ ಖುಷಿ ಸಿಗುತ್ತೆ ಅದೇ ರೆಸ್ಟ್.
4: ನನಗೆ ಮನೇಲಿ ಟೆನ್ಷನ್ ಮಾಡ್ಕೊಂಡು ಮಲಗಿದ್ರೆ ರೆಸ್ಟ್ ಅಲ್ಲ, ಅದು ಆರೋಗ್ಯ ಹಾಳಾಗುತ್ತೆ.
3: ಸೊ ಕೆಲಸ ಮಾಡೋ ಜಾಗದಲ್ಲೇ ನೀವು ಖುಷಿ ಕಾಣ್ತೀರಾ?
4: ಖಂಡಿತ.
3: ಸೂಪರ್ ಸರ್. ಸರ್, ಹಾಗೇನೆ ನಿಮ್ಮಲ್ಲಿ ಮಿನಿಮಮ್ ರೇಟ್, ಬ್ಯಾಗಿನ ರೇಟ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ, ಮ್ಯಾಕ್ಸಿಮಮ್ ರೇಟ್ ಎಷ್ಟು ಇದೆ ಸರ್?
4: ಮಿನಿಮಮ್ ಯಾವ, ಈಗ ಮಗು ಊಟದ ಬ್ಯಾಗಾದ್ರೆ 80-90 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಟ್ರೆಕ್ಕಿಂಗ್ ಬ್ಯಾಗ್ಸ್ ಇದೆ, ಟ್ರಾವೆಲ್ ಬ್ಯಾಗ್ಸ್ ಇದೆ, ಎಲ್ಲ ರೀತಿಲಿದೆ.
3: ಅದೆಲ್ಲ ಎಷ್ಟಿದೆ ಸರ್ ಕಾಸ್ಟ್?
4: 1000 ಇದೆ, 1500 ಇದೆ.
3: ಸರ್, ನಾನು ಬಂದಾಗ ನೋಡ್ತಿದ್ದೆ ನೀವು ಯಾರೋ ಒಬ್ಬರಿಗೆ ಸರ್ವಿಸ್ ಕೂಡ ಮಾಡಿಕೊಡ್ತಿದ್ರಿ, ಈಗ ಬ್ಯಾಗ್ ಹರಿದೋಗಿದೆ ಅಂತ ಅವ್ರಿಗೆ ಸ್ಟಿಚ್ ಕೂಡ ಹಾಕೊಡ್ತಿದ್ರಿ. ನಿಮ್ಮಲ್ಲಿ ಸರ್ವಿಸ್ ಕೂಡ ಇದೆಯಾ ಸರ್?
4: ಸರ್ವಿಸು ನಾವು ಮಾಡಲ್ಲ, ಸರ್ವಿಸನ್ನು ಮಾಡಿಸ್ತೀವಿ ಗ್ರಾಹಕರಿಗೆ. ಸರ್ವಿಸ್ ಅಂದರೆ ಅವರಿಗೆ ನಾವು ಸೇವೆ ಮಾಡ್ದಂಗೆ ಆಗುತ್ತೆ, ಕೆಲಸ ಮಾಡೋರಿಗೆ ಒಂದು ಕೆಲಸ ಕೊಟ್ಟಂಗೆ ಆಗುತ್ತೆ. ಅದರಲ್ಲಿ ನಾವು ನಮ್ಮದೇ ಆದಂಥ ಬ್ಯಾಗನ್ನು ತೊಗೊಂಡೋಗಿ ಕಂಪ್ಲೇಂಟು ಏನಾರು ಬಂದರೆ ಅದರಲ್ಲೇನು ಮಿನಿಮಮ್ ಇದ್ದರೆ ತೊಗೊಳ್ತೀವಿ. ಬಾಕಿ ಬೇರೆ ಕಡೆಯಿಂದ ತಂದಿದ್ದ ಬ್ಯಾಗಿದ್ದು ನಿಮ್ಮ ಹತ್ರ ಅದು ಹಳೆ ಬ್ಯಾಗ್ ಇದೆ, ಜಿಪ್ ಹೋಗಿದೆ, ಇದೋಗಿದೆ ಅಂದರು ಮಾಡಿಸ್ಕೊಡ್ತೀವಿ. ನಾವು ಅದರ ಲಾಭಾಂಶದ ದೃಷ್ಟಿಯಿಂದ ಮಾಡಲ್ಲ, ಅವ್ರಿಗೊಂದು ಮನಸ್ಸಿಗೆ ಬರುತ್ತೆ. ಈಗ 500 ರೂಪಾಯಿ ಬ್ಯಾಗು, 80 ರೂಪಾಯಿ ಖರ್ಚಾಯಿತು, ಇನ್ನೊಂದು ವರ್ಷ ಬಂತು ಅಂದರೆ ಅವರಿಗೆ ಲಾಭ. ಇಲ್ಲಿ ನಾವು ತುಂಬ ವ್ಯವಹಾರಿಕವಾಗಿ ನಂದೇ ಸೇಲ್ಸ್ ಇದರಲ್ಲೇ ನಾವು ಟಾರ್ಗೆಟಲ್ಲಿ ಹೋಗಲ್ಲ. ನಾನೊಬ್ಬ ಗ್ರಾಹಕನಾಗಿ ಹೆಂಗೆ ನಾನು ಯೋಚನೆ ಮಾಡ್ತೀನೋ ಗ್ರಾಹಕರು ಬಂದಾಗಲೂ ಅದೇ ಯೋಚನೆಯಲ್ಲೇ ವ್ಯಾಪಾರ ಮಾಡ್ತೀವಿ.
3: ಸರ್, ಈಗ ನಿಮ್ಮದು ಈಗ ಬೀದಿ ಬದಿ ಇದೆ ಅಂದರೆ ಈಗ ಬಿಸಿಲಲ್ಲೂ ನೀವು ಒಣಗಬೇಕು, ಮಳೆ ಬಂದಾಗಲೂ ಕೂಡ ನೆನಿಬೇಕು, ಚಳಿಲಿ ಕೂಡ ನಡಗ್ತೀರಾ, ಹೇಗೆ ಸರ್ ಇದು, ಹೇಗೆ ಸಾಧ್ಯ?
4: ಸಾಧಾರಣವಾಗಿ ಮಳೆ ಬಂದಾಗ ನಾವು ಏನು ಮಾಡ್ತೀವಿ, ಹಿಂದ್ಗಡೆದು ಮಾತ್ರ ಡಿಸ್ಪ್ಲೇ ಮಾಡ್ಕೊಳ್ತೀವಿ. ಗಾಳಿ ಮಳೆ ಬಂದಾಗ ರಜೆ ಮಾಡ್ಕೊಂಡು ಹೋಗ್ತೀವಿ. ತುಂಬ ಖುಷಿ ಸಮಾಚಾರ ಅಂದರೆ ತುಂಬ ಮಳೆ ಬಂದು ರಜೆ ಮಾಡಿದಾಗ ವರ್ಷ ಇಡೀ ಊಟ ಮಾಡ್ತೀವಿ ಅನ್ನೋ ಖುಷಿ ಇರುತ್ತೆ, ಯಾಕೆ ರೈತರು ಚೆನ್ನಾಗಿರ್ತಾರೆ.
3: ಸೊ ನಿಮಗೆ ನಿಮ್ಮ ಬಿಸ್ನೆಸ್ಸಿಗೆ ಪ್ರಾಬ್ಲಮ್ ಆದರೂ ಪರವಾಗಿಲ್ಲ, ನಮ್ಮ ರೈತರು ಚೆನ್ನಾಗಿರಬೇಕು, ಮಳೆ ಆಗಬೇಕು ಅನ್ನೋ ಮನೋಭಾವನೆ.
4: 4 ದಿವಸ ಒಬ್ಬರು ಬೈಕೊಳ್ತಾರೆ, ಮಾತು ನಾವು ಹೇಳಬಾರ್ದು, ಇದು ಒಳ್ಳೆ ಮಳೆ ಬಂತು, ನೀವು ಕೆಲಸಕ್ಕೆ ತೊಂದರೆ ಆಯಿತು, ವ್ಯಾಪಾರಕ್ಕೆ ತೊಂದರೆ ಆಯಿತು ಅಂತ. ಈ 1 ದಿವಸದ ಕೂಳಿಗೆ ವರ್ಷದ ಕೂಳು. ಇವತ್ತು ನಾವೇನು ಮಾಡ್ತೀವಿ ಅಂದರೆ, ಒಂದು ವಾರ ಮಳೆ ಬಂದಾಗ ರೈತ ಖುಷಿಯಾಗಿದ್ದ ಅಂದರೆ ಅವನ ವಸ್ತುನ ನಾವು ತೊಗೊಳ್ತೀವಿ, ಅವನಿಗೆ ಚೆನ್ನಾಗಿ ಬೆಳೆ ಬಂದರೆ ನನಗೆ 10 ರೂಪಾಯಿ ಲಾಭ ಇವರು ಜಾಸ್ತಿ ಕೊಡ್ತಾರೆ. ಇವತ್ತಲ್ಲಿ ಬೆಳೆ ಬರಲಿಲ್ಲ ಅಂದರೆ ನೋಡಪ್ಪ ನನ್ನ ಹತ್ರ ಇರೋ ಬ್ಯಾಗನ್ನೇ ಒಂಚೂರು ರಿಪೇರಿ ಮಾಡಿಕೊಡಪ್ಪ ಅಂತಾರೆ, ನಾನು ಅವಾಗ ಕಡಿಮೆ ಕ್ವಾಲಿಟಿ ಬೆಳೆ ಅಕ್ಕಿನೇ ತೊಗೊಳ್ತೀನಿ. ಇದೊಂದು ಸರ್ಕಲ್, ಇದು ಮತ್ತು ದುಂಡಗೆ ಬಂದುಬಿಟ್ಟು ಮತ್ತು ನಾವು ಅಲ್ಲೇ ಸೇರ್ಕೊಳ್ತೀವಿ. ಅವ್ರು ಚೆನ್ನಾಗಿದ್ದರೆ ನನ್ನ ಅಂಗಡೀಲಿ 500 ರೂಪಾಯಿ ಬ್ಯಾಗ್ 500 ರೈತಕ್ಕೆ ಹೋಗುತ್ತೆ, ಅವ್ರು ಇಲ್ಲ ಅಂದರೆ ಇರೋ ಬ್ಯಾಗಿಗೆ 50 ರೂಪಾಯಿ ರಿಪೇರಿ ಮಾಡಿಸ್ಕೊಂಡು ಹೋಗ್ತಾರೆ.
3: ಸೊ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ರೈತರು ಚೆನ್ನಾಗಿದ್ದಾಗ ಮಾತ್ರ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ.
4: ಖಂಡಿತ, ಯಾಕೆಂದರೆ ಇದೊಂದು ನಾನು ಹೇಳ್ತಾ ಇರೋದಲ್ಲ, ಅದು ಇರೋ ಪರಿಸರನೇ ಹಾಗೆ. ಜನಕ್ಕದು ಸಾಮಾನ್ಯವಾಗಿ ಏನಾಗಿದೆ ಅಂದರೆ ಸಣ್ಣ ಜ್ಞಾನಗಳು ಬರಲಿ ಅದು ಏನೋ ಒಂಥರ ಕಾಣುತ್ತೆ, ದೊಡ್ಡ ದೊಡ್ಡದ್ರ ಬಗ್ಗೆ ಯೋಚನೆ ಚಿಂತನೆಗಳು ನಡೆಯುತ್ತೆ, ಸಣ್ಣದ್ರ ಬಗ್ಗೆ ಚಿಂತನೆಗಳು ಯಾರೂ ಆ ಕಡೆ ಗಮನ ಕೊಡಲ್ಲ. ಆ್ಯಕ್ಚುಲಿ ಆ ಸಣ್ಣ ಚಿಂತನೆಯಿಂದನೇ ನಾವು ಮುಂದೆ ಬಂದಿರೋದು.
3: ನಿಜವಾಗ್ಲೂ ನೀವು ಸೂಪರ್ ಬಿಡಿ ಹರೀಶ್ ಸರ್, ಯಾಕಂದರೆ ನಮ್ಮ ರೈತರು ಚೆನ್ನಾಗಿರಲಿ ಅಂತ ಎಷ್ಟು ಜನ ಹಾರೈಸ್ತಾರೆ ಹೇಳಿ, ಬಟ್ ನೀವು ರೈತರು ಚೆನ್ನಾಗಿರಲಿ ಅಂತ ಹಾರೈಸ್ತಾ ಇದ್ದಾರೆ, ಯಾಕಂದರೆ ಅವ್ರು ಚೆನ್ನಾಗಿದ್ರೆ ನಮ್ಮ ವ್ಯಾಪಾರ ಕೂಡ ಚೆನ್ನಾಗಾಗುತ್ತೆ ಅಂತ. ನಿಜವಾಗ್ಲೂ ಅಲ್ವಾ ಕೇಳುಗರೆ, ಎಲ್ಲರೂ ಚೆನ್ನಾಗಿರಬೇಕು ಅನ್ನುವಾಗ ಮೊದಲು ರೈತರು ಚೆನ್ನಾಗಿರಬೇಕು. ಅವ್ರಿಗೆ ಚೆನ್ನಾಗಿ ಮಳೆ ಆಗಿ ಬೆಳೆ ಬಂದಾಗ ಖಂಡಿತವಾಗ್ಲೂ ಎಲ್ಲರೂ ಕೂಡ ಚೆನ್ನಾಗಿರ್ತೀವಿ ಅಲ್ವಾ. ಹಾಗಾಗಿ ಪರಿಸರ ನಾಶವನ್ನು ಮಾಡಬಾರ್ದು, ಪರಿಸರ ರಕ್ಷಣೆ ಮಾಡಿ, ಜೊತೆಗೆ ರೈತರಿಗೆ ಕೂಡ ಗೌರವ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಮ್ಮ ಮಾತುಕತೆ ಮುಂದುವರಿಸೋಣ, ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಳ್ಳಿ. ಲೆಟ್ಸ್ ಟೇಕ್ ಎ ಶಾರ್ಟ್ ಬ್ರೇಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಶಾರದಾ ಬ್ಯಾಗ್ ಅಂಡ್ ವೆರೈಟಿ ಸೆಂಟರ್ನ ಮಾಲೀಕರಾಗಿರುವಂತಹ ಹರೀಶ್ ಬಾಬೂರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಹಾಗೆ ಇವ್ರ ಜೊತೆ ಮಾತುಕತೆ ಮುಂದುವರೆಸೋಣ ಅಲ್ವಾ. ಹರೀಶ್ ಸರ್,
3: ಈಗ ನಾನು ನೋಡ್ತೀನಿ ನಿಮ್ಮ ಮಗ ಕೂಡ ವ್ಯಾಪಾರ ಮಾಡ್ತಾ ಇದ್ದಾರೆ, ಅಂದ್ರೆ ಓದ್ತಾ ಓದ್ತಾ ಕೂಡ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
4: ಆಕ್ಚುಲಿ ಅದ್ರ ಬಗ್ಗೆ ನಾವು ಹೇಳಕ್ ಮಾಡ್ತಿಲ್ಲ. 4-5 ಕ್ಲಾಸ್ ಓದಾಗಿಂದ ಶಾಲೆಯಿಂದ ಅಂಗಡಿಗೆ ಬಂದು ನಮ್ಮ ಜೊತೆಗೆ ಮನೆಗೆ ಬರ್ತಾ ಇದ್ರು.
3: ತಂದೆ ತಾಯಿಗೆ ಸಹಾಯ ಮಾಡ್ಬೇಕು ಅನ್ನೋ ಒಳ್ಳೆ ಮನೋಭಾವನೆ ಅವರಿಗಿದೆ.
4: ಹೌದು,
3: ಸೂಪರ್ ಸರ್, ನಿಜಕ್ಕೂ ಒಳ್ಳೆ ಮಗ ನಿಮ್ಗಿದ್ದಾರೆ.
4: ಖಂಡಿತ
3: ಸರ್. ಹಾಗೇನೆ ಈಗ ಬೀದಿ ಬದಿ ವ್ಯಾಪಾರ ಮಾಡ್ತಿರುವಂತ ನೀವು ನಮ್ಮ ಪಬ್ಲಿಕ್ಗೆ ಅಂದ್ರೆ ಕೇಳುಗರಿಗೆ ಏನಾದರೂ ಹೇಳೋದಾದ್ರೆ ಏನ್ ಹೇಳೋಕೆ ಇಷ್ಟಪಡ್ತೀರಾ?
4: ಈಗ ನಾವು ಗ್ರಾಹಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ನೀವು ಯಾವುದೇ ಕ್ಷಣದಲ್ಲೂ ಆ ವಸ್ತು ಇಟ್ಟಿರೋ ಜಾಗನಕ್ಕಿನ ವಸ್ತು ಇರೋ ಗುಣಮಟ್ಟನ ಆಯ್ಕೆ ಮಾಡ್ಕೊಳ್ಳಿ. ಅದರಲ್ಲೂ ನಿಮಗೆ ನಂಬಿಕೆ ಬರಲಿಲ್ಲ ಅಂದರೆ ಈ ಸರ್ತಿ ನಾನು ಎಲ್ಲೋ ಒಂದು ಕಡೆ ಈ ದುಡ್ಡನ್ನು ಕಳ್ಕೊಂಡು ಅಂತೇಳಿ ಸಣ್ಣ ವ್ಯಾಪಾರಸ್ಥರಿಗೆ ಒಂದು ಮನ್ನಣೆ ಕೊಡಿ. ಅಲ್ಲಿ ನಿಮಗೆ ಅದು ನಿಮಗೆ ಸಮಾಧಾನ ಸರ್, ನೆಕ್ಸ್ಟ್ ಅಲ್ಲಿಗೆ ಅಟೆಂಡ್ ಮಾಡಿ, ಇಲ್ಲ ಅಂದರೆ ನಿಮಗೆ ನಂಬಿಕೆ ಇರೋ ಕಡೆಯೇ ಹೋಗಿ ಅಂತ ಹೇಳ್ಬೋದು. ಇದೊಂದು ನಾನು ಕಿವಿ ಮಾತು ಹೇಳ್ಬೋದು. ಇಲ್ಲಿ ಏನಾಗ್ತಾ ಇದೆ ಅಂದರೆ ಎಲ್ಲ ಥರದಲ್ಲೂ ಎರಡು ಥರ ಜನ ಇದ್ದಾರೆ. ಒಬ್ಬೊಬ್ಬರು ಆ ವಸ್ತುವಿನ ಗುಣಮಟ್ಟ ನೋಡಿ ವ್ಯಾಪಾರ ಮಾಡ್ತಾರೆ, ಒಬ್ಬರು ಒಂದೇ ಕ್ವಾಲಿಟಿ ಎರಡು ಡಿಸೈನ್ದು ಡಿಸೈನ್ ಚೆನ್ನಾಗಿದ್ದ ತಕ್ಷಣ 50 ರೂಪಾಯಿ ಜಾಸ್ತಿಗೆ ಮಾರ್ತಾರೆ. ಇಲ್ಲಿ ಎರಡು ಥರ ಇದ್ದಾರೆ, ಒಬ್ಬರು ಜೀವನಕ್ಕೆ ದುಡಿಯೋರಿದ್ದಾರೆ, ಒಬ್ಬರು ದುಡಿಯೋಕ್ಕೆ ಜೀವನ ಮಾಡೋರಿದ್ದಾರೆ. ಇಲ್ಲಿ ನಾನು ಯಾರಿಗೂ ಏನು ಹೇಳಲಿಕ್ಕೆ ಬರಲ್ಲ. ಈಗ ಒಂದು ಕಡೆ ಎಲ್ಲರೂ ಒಂದು ಸಣ್ಣದಾಗಿ ನಿಮಗೆ ಆ ಗುಣಮಟ್ಟದ ಬ್ಯಾಗು ನೀವು ಕೊಟ್ಟರೋ ಇದಕ್ಕೆ ಸಿಕ್ಕಿಲ್ಲ ಅಂದಾಗ ನೀವು ಅವ್ರ ಹತ್ರ ನೇರವಾಗಿ ಹೋಗಿ, ಸರ್ ನಾನು ನಿಮಗೆ ಇಷ್ಟು ಹಣ ಕೊಟ್ಟಿದ್ದೆ, ನನಗೆ ಈ ಥರ ಬಂತು ಅಂತ ನೀವು ಅವ್ರ ಹತ್ರ ಹೇಳಿದಾಗ ಒಬ್ಬರು ತಿದ್ಕೊಳೋರಿದ್ದಾರೆ. ಹೆಂಗೆ ಅಂದರೆ, ಹೌದು ಈ ವಸ್ತು ಬ್ಯಾಗ್ ಹಿಂಗೆ ಬಂದೆ, ನೆಕ್ಸ್ಟ್ ಈ ಪೆಟ್ರೋಲನ್ನು ನಾನು ತರಿಸ್ಬಾರ್ದು, ಈ ಗುಣಮಟ್ಟದ ವಸ್ತುನ ಕೊಡಬಾರ್ದು ತಿದ್ಕೊಳ್ಳೋರು ಇದ್ದಾರೆ, ಅಯ್ಯೋ ನೀವು ಕೊಟ್ಟಿದ್ದು 10-20 ರೂಪಾಯಿ ಲಾಭಕ್ಕೆ ಇನ್ನೆಂಥದ್ದು ಗುಣ ಅದನ್ನು ಅವಹೇಳನೆ ಮಾಡೋರು ಇದ್ದಾರೆ. ಅದಕ್ಕೆ ನಾವೇನು ಹೇಳಲಿಕ್ಕೆ ಬರಲ್ಲ. ನಾನು ಹೇಳೋದು ಇಷ್ಟೇ, ನಿಮಗೆ ಯಾವುದೇ ಒಂದು ಗುಣಮಟ್ಟದಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ಆ ವಸ್ತುನೇ ಅವ್ರಿಗೆ ನಮಗೆ ತೋರಿಸಿ ಇದು ಹಿಂಗಾಗಿದೆ ಅಂದಾಗ ಅದು ನಿಮ್ಮ ತಪ್ಪಿಂದ ಆಗಿದೆಯೋ, ಕಂಪ್ನಿ ತಪ್ಪಿಂದ ಆಗಿದೆಯೋ, ಅಥವಾ ನಮಗೆ ತಿಳಿದೇ ಆಗಿದೆಯೋ, ಅದನ್ನು ತಿದ್ಕೊಳ್ಳೋಕೊಂದು ಅವಕಾಶ ಸಿಗುತ್ತೆ. ಇಲ್ಲ ಅಂದರೆ ನಾವೇನು ಮಾಡ್ತೀವಿ, ಅದು ಸರಿ ಇದೆ ಅಂದ್ಕೊಂಡೇ ಹೋಗ್ತಾಯಿರ್ತೀವಿ. ಯಾವತ್ತೂ ಒಂದು ವಸ್ತು ಅದು ಇದಾದಾಗ ನೀವು ಅದನ್ನು ತಿಳಿಸ್ದೇನೆ ಬೇರೆ ಕಡೆ ಹೋಗೋದಕ್ಕಿಂತ ಅದನ್ನು ತಿಳಿಸಿದಾಗ ನಾವು ತಿದ್ಕೊಳ್ಳೋ ಪ್ರಯತ್ನಗಳನ್ನು ಮಾಡಿ.
3: ಸೂಪರ್ ಸರ್. ಹಾಗಿದ್ರೆ ಈಗ ಹೊಸದಾಗಿ ಒಂದು ಬ್ಯಾಗ್ ಬಿಸ್ನೆಸ್ ಆರಂಭ ಮಾಡಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ನೀವೊಂದು ಸಲಹೆ ಕೊಡೋದಾದರೆ ಏನು ಕೊಡ್ತೀರಾ? ಈಗ ಬ್ಯಾಗ್ ಬಿಸ್ನೆಸ್ಗೆ ಮುಖ್ಯವಾಗಿ ಬೇಕಾಗಿರುವಂಥ ಅಂಶಗಳೇನು, ಜೊತೆಗೆ ಯಾವ್ಯಾವ ಥರ ಬ್ಯಾಗ್ ತಂದರೆ ಹೇಗೆ ಬಿಸ್ನೆಸ್ ಆಗುತ್ತೆ, ಯಾವುದು ಪ್ರಾಫಿಟ್ ಜಾಸ್ತಿ ಆಗುತ್ತೆ ಅಂತ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
4: ಇಲ್ಲಿ ಯಾವುದೇ ಬಿಸ್ನೆಸ್ ಬಗ್ಗೆ ಯಾರು ಏನು ಹೇಳಕ್ಕೆ ಬರಲ್ಲ. ಇಲ್ಲಿ ಏನಾಗುತ್ತೆ, ನಮ್ಮ ಪರಿಶ್ರಮ, ನಮಗೆ ನಾವು ಕೊಡುವಂಥ ಗುಣಮಟ್ಟ, ಮತ್ತು ನಾವು ಇಟ್ಟಿರೋಂಥ ಜಾಗ ಎಲ್ಲದೂ ಕೌಂಟ್ ಆಗುತ್ತೆ. ನಾನು ಈ ಜಾಗದಲ್ಲಿ ಬೋಂಡ ಅಂಗಡಿ ಇಟ್ಟರಾಗಲ್ಲ, ಎಕ್ಸ್ಟೆನ್ಷನ್ ಲೇತಲ್ಲಿ ಬ್ಯಾಗ್ ಅಂಗಡಿ ಇಟ್ಟರಾಗಲ್ಲ. ಇಲ್ಲಿ ಆ್ಯಕ್ಚುಲಿ ಇವತ್ತಿರೋ ವ್ಯಾಪಾರಗಳಿಗೆ ನಮ್ಮದೇ ಕೆಲಸ ಆಗಿರೋದು ನಾವು ಊಟ ಮಾಡ್ತಾಯಿದ್ದೀವಿ. ಆದರೆ ನಾನು ಹೇಳ್ತಿರೋದು ತಪ್ಪಾಗಲ್ಲ, ಯಾವುದೇ ಉದ್ಯಮ ಆದ್ರೂ ಹೊಸ್ದಾಗಿ ಮಾಡಿದಾಗ ನೀವು ಇಟ್ಟಿರೋ ಜಾಗ, ನೀವು ಹಾಕೋ ವಸ್ತುಗಳು, ನೀವು ಇದು ಎಲ್ಲದೂ ಕೌಂಟ್ ಆಗುತ್ತೆ. ಹಂಗೆ ಹೇಳಲಿಕ್ಕೆ ಯಾವುದೇ ಬಿಸ್ನೆಸ್ ಆದರೂ ಹಂಗೆ ಹೇಳಕ್ಕೆ ಬರಲ್ಲ. ನಾವೀಗ ಹೋಗಿ ಎಲ್ಲೋ ಒಂದು ಸಣ್ಣ ರೋಡಲ್ಲಿ ಬ್ಯಾಗ್ ಅಂಗಡಿ ಇಟ್ಟರಾಗಲ್ಲ, ಇಲ್ಲಿ ನಾವು ದುಡಿಯೋದು 20 ರೂಪಾಯಿ. ಇವತ್ತೊಂದು ಲೆಕ್ಕಾಚಾರಕ್ಕೆ ಹೋದರೆ ಒಬ್ಬ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಬೋಂಡ ಮಾಡೋರು ದುಡಿಯೋಷ್ಟು ನಾವು ಒಂದು ದಿವಸದಲ್ಲಿ ದುಡಿಯೋಲ್ಲ. ಆದರೆ ನಮಗೆ ಇರ್ತದೆ ಫ್ಲೋಟಿಂಗ್ ಏರಿಯ 4 ಜನ ಬಂದೋಗೋ ಜಾಗ, ಅದು ಡೀಟೇಲ್ಸ್ ಆಗಿ ನಾವೇನು ಹೇಳೋದು. ನಾವು ಹೇಳಿದ್ವಿ ಅಂದ್ಕೊಂಡ್ಬಿಟ್ಟು ಅವರೆಲ್ಲೋ ಇಡೋದು ಕಡೆಗೆ, ಎಲ್ಲ ಯಾವ ವ್ಯವಸ್ಥೆನೂ ಎಲ್ಲಿಟ್ರು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ.
3: ಸೊ ಬಿಸ್ನೆಸ್ ಮಾಡಬೇಕಂದ್ರೆ ಜಾಗ ನೋಡಿಕೊಂಡು ಯಾವ ಜಾಗದಲ್ಲಿ ಏನು ಬಿಸ್ನೆಸ್ ಆಗುತ್ತೆ
4: ಅದೆಲ್ಲ ಆಗುತ್ತೆ. ಈಗ ನಾನೊಂದು ಸಣ್ಣ ಮೂಲೆಯಲ್ಲಿ ಗೋಬಿ ಮಂಚೂರಿ ಅಂಗಡಿ ಇಟ್ಟರೆ ಹುಡ್ಕೊಂಡು ಹೋಗ್ತಾರೆ, ನನ್ನ ಬ್ಯಾಗ್ ಅಂಗಡಿ ಮೂಲೆಯಲ್ಲಿ ಇಟ್ಟರೆ ಯಾರೂ ಬರೋಲ್ಲ. ಹಾಕುವಂಥ ಜಾಗ ನಾವು ಮಾಡುವಂಥ ವ್ಯವಹಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
3: ನಿಜ ಸರ್,
4: ಎಲ್ಲ ವಸ್ತು ಎಲ್ಲ ಕಡೆ ಬಿಕ್ರಿ ಆಗಲ್ಲ.
3: ಸೂಪರ್ ಸರ್. ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಶಾರದ ಬ್ಯಾಗ್ ಆ್ಯಂಡ್ ವೆರೈಟೀಸ್ ಸೆಂಟರ್ ಬಗ್ಗೆ ತುಂಬಾ ಮಾಹಿತಿ ಕೊಟ್ಟಿ ಸರ್. ಈಗ ಒಬ್ಬ ಬೀದಿ ಬದಿ ವ್ಯಾಪಾರಿ ಕೂಡ ಒಂದು ಬ್ಯಾಗನ್ನು ಸೇಲ್ ಮಾಡಿಕೊಂಡು ಜೀವನ ನಡೆಸ್ಬೋದು, ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿಸ್ಬೋದು ಅಂತ ಕೂಡ ನೀವು ನಮಗೆ ತಿಳಿಸ್ಕೊಟ್ರಿ. ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
4: ಇಲ್ಲಿ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಕೆಲಸ ಎಷ್ಟಿರುತ್ತೆ ಅಂದರೆ ನಮ್ಮ ಮಕ್ಕಳಿಗೂ ನಾವು ಸಮಯ ಕೊಡದೆ ಅಷ್ಟು ಸಮಯ ಇರುತ್ತೆ. ಆದ್ದರಿಂದ ನಾನು ಹೇಳೋದು ಇಷ್ಟೇ, ತುಂಬ ಪರಿಶ್ರಮದ ಕೆಲಸ ಇದು. ನಮ್ಮ ಮಕ್ಕಳ ಜೊತೆ ನಾವೇನೋ ಸ್ಪ್ಲೆಂಡ್ ಮಾಡೋಕ್ಕಾಗಲ್ಲ, ಏನು ನಾವು ನಮ್ಮ ಜೊತೆಯಲ್ಲಿ ಇರ್ತಾರೆ ಆವಾಗಲೇ ಸ್ಪ್ಲೆಂಡ್. ಆ ದೃಷ್ಟಿಯಿಂದ ಯಾವುದೇ ಒಬ್ಬ ಸಣ್ಣ ಬೀದಿ ಬದಿ ವ್ಯಾಪಾರಿಗೂ ತಳಮಟ್ಟದ ಯೋಚನೆ ನೋಡಬೇಡಿ. ನಮಗೆ ಟೈಮಿಂಗ್ಸ್ ಇರಲ್ಲ, ಕಸ್ಟಮರನ್ನು ಬಾಗ್ಲಾಕೋಬೇಕಾದ್ರೆ ಬಂದ್ರೂ ನಾವು ಅಟೆಂಡ್ ಮಾಡ್ತೀವಿ, ನಂತಲ್ಲಿ ಗಾಳಿ ಮಳೆಯಲ್ಲಿ ಇರ್ತೀವಿ. ಕಡೆಗೆ ಈಗ ಎಲ್ಲೋ ಸಣ್ಣ ಕೆಲಸ ಬಂತು ಬಾಗ್ಲಿಂಗ್ ಹೇಳ್ಕೊಂಡು ಹೋಗೋಣ ಅನ್ನೋ ಪರಿಸರನೂ ಇರಲ್ಲ. ಎಲ್ಲೋ ಸಣ್ಣದಾಗ ಸಣ್ಣ ಪುಟ್ಟ ನಮ್ಮ ಪ್ರಕೃತಿಲೇ ವ್ಯತ್ಯಾಸ ಆಗ್ಬೋದು, ಯಾರ್ದೋ ಸಣ್ಣ ಪುಟ್ಟ ಇದಾಗ್ಬೋದು, ಅವಾಗೆಲ್ಲ ನಾವು ರಜೆಗಳು ಮಾಡ್ತೀವಿ. ಆ ಸಂದರ್ಭದ ಆಗಿರುವಂಥ ನಾವು ತಿನ್ನಲ್ಲಿ ಏನು ಬಾಡಿಗೆ ಇರ್ಬೋದು, ನಮ್ಮ ವೆಚ್ಚಗಳು ವೆಚ್ಚ ಇದ್ದೇ ಇರುತ್ತೆ. ಆ ದೃಷ್ಟಿಯಿಂದ ಹೇಳಬೇಕಾದ್ರೆ ಎಲ್ಲ ಬೀದಿ ವ್ಯಾಪಾರಿಗಳು ಒಂದೇ ಥರ ಇರಲ್ಲ. ಅದರಲ್ಲಿ ನಮ್ದು ಹೆಂಗೆ ಅಂದರೆ ಈಗ ಒಂದು ಸಣ್ಣ ಎಲ್ಲೋ ಒಂದು ವ್ಯತ್ಯಾಸ ಆಗುತ್ತೆ, ಆ ವ್ಯತ್ಯಾಸದಲ್ಲಿ ಬೀದಿ ಬದಿ ವ್ಯಾಪಾರದವ್ರು ಅರ್ಧ ಗಂಟೆ ಬಿಟ್ಟು ಬಾಗಿಲು ತೆಗೋಣ ಅಂತ ಆಗೋದೇ ಇಲ್ಲ. ನಾವು ಬಂದುಬಿಟ್ಟು ಅರ್ಧ ದಿವಸ ಆಗ್ತದೆ ಅದನ್ನು ಹಾಕ್ಕೊಳ್ಳೋದು. ಇವತ್ತು ನಾನು 12 ಗಂಟೆ ಮೇಲೆ ಬಂದುಬಿಟ್ರೆ ಅದು 1 ಗಂಟೆ ಮೇಲೆ ಬಂದುಬಿಟ್ರೆ ಅಂಗಡಿ, ಅದೇ ಶಟ್ರಸ್ ಅಂಗಡಿ ಆದರೆ ತೆಕ್ಕೊಂಡು ಕೂರ್ತೀವಿ. ಆಮೇಲೆ ಎಲ್ಲೋ ಸಣ್ಣ ಕಾರ್ಯಕ್ರಮ ಇದೆ, ನನ್ನ ಮಗುದೇ ಶಾಲೆಯ ಕಾರ್ಯಕ್ರಮ ಇದೆ, ನಾವು ಬಂದ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆ ಅಂದರೆ ಬಂದ್ ಮಾಡಿದ್ರೆ ಅವತ್ತಿನ ಆದಾಯ ಹೋಗುತ್ತೆ, ಆ ಮಗುಗೆ ನಾವು ಬೆಳೆಸ್ಲಿಕ್ಕೆ ಅಲ್ಲಿ ಖರ್ಚು ಮಾಡ್ತಾ ಇರ್ತೀವಿ. ಅದನ್ನ ನೋಡಬೇಕು ಅಂದರೆ ಬೆಳಗಿಂದನೇ ರಜೆ ಮಾಡಬೇಕಾಗುತ್ತೆ. ಆ ದೃಷ್ಟಿಯಿಂದ ಹೇಳ್ಬೇಕಂದ್ರೆ ಬೀದಿ ಬದಿ ವ್ಯಾಪಾರದವ್ರದ್ದು ನಾನಾ ವಿಧದ ಎಷ್ಟು ಜನ ಬೀದಿ ಬದಿ ವ್ಯಾಪಾರದವ್ರು ಇದ್ದಾರೋ ಅಷ್ಟು ಜನ ಜೀವನವೂ ವಿಭಿನ್ನವಾಗಿರುತ್ತೆ, ಅವ್ರ ಪರಿಶ್ರಮ ಜಾಸ್ತಿ ಇರುತ್ತೆ. ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ.
3: ಓಕೆ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಶಾಪ್ ಬಗ್ಗೆ ತುಂಬಾ ಮಾಹಿತಿ ಕೊಟ್ರಿ, ಹಾಗೆ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
4: ನಾನಿಲ್ಲಿ ನಾನು ಬಿಡುವು ಮಾಡಿಕೊಂಡಿಲ್ಲ, ಈಗಿನ ವ್ಯಾಪಾರದಲ್ಲಿ ಬಿಡುವೇ ಜಾಸ್ತಿ ಇದೆ. ಆ್ಯಕ್ಚುಲಿ ಮೊದಲು ಏನು ನಾವು ಇರ್ತಾಯಿದ್ವೋ ಬಿಸಿ ಶೆಡ್ಯೂಲ್ ಈಗಿಲ್ಲ. ಈಗ ಏನಾಗ್ಬಿಟ್ಟಿದೆ ಅಂದರೆ ವಾಣಿಜ್ಯ ಎಲ್ಲ ಸೇವೆ ಆಗಿಬಿಟ್ಟಿದೆ, ಸೇವೆ ವಾಣಿಜ್ಯ ಆಗಿಬಿಟ್ಟಿದೆ. ಆ ದೃಷ್ಟಿಯಿಂದ ನೋಡಿದಾಗ ಸಂಜೆ ಹೊತ್ತು ನಾವು 5 ನಿಮಿಷ ಮಾತಾಡ್ಸೋಕ್ಕೆ ಸಮಯ ಇರ್ತಿಲ್ಲ 5-8 ವರ್ಷದ ಕೆಳಗಡೆ. ಈಗೆಲ್ಲ ಆನ್ಲೈನು, ಮತ್ತು ಈಗ ಜನರ ಅದೇ ದೃಷ್ಟಿಕೋನ ಹೇಗೆ ಅಂದರೆ, ನಾನು ಇಂಥ ಸಣ್ಣ ಶಾಲೆ ಮಗು ಹೇಳ್ತದೆ, ಕಾಲೇಜ್ ಮಗು ತನ್ನ ತಂದೆ ತಾಯಿಗೆ ಈ ಜಾಗದಲ್ಲಿ ನನಗೆ ಬ್ಯಾಗ್ ತೊಗೊಂಡು ಯೂಸ್ ಮಾಡೋಲ್ಲ, ಆ ರೀತಿ ಪರಿಸರ ಇದೆ. ಜೀವನ ಮಟ್ಟಕ್ಕೆ ಏನು ತೊಂದರೆ ಇಲ್ಲ. ಆ್ಯಕ್ಚುಲಿ ಈಗಿನ ಜನರೇಷನ್ನಲ್ಲಿ ನನಗೆ ಗೊತ್ತಿರೋಂಗೆ ನಮ್ಮ ವ್ಯಾಪಾರದಲ್ಲಿ ಕೆಲಸಕ್ಕಿಂತ ಬಿಡುವು ಜಾಸ್ತಿ ಇದೆ.
3: ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
4: ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಹರಿಓಂ.
3: ಓಕೆ, ಕೇಳಿದ್ರಲ್ಲ ಸ್ನೇಹಿತರೆ, ಶಾರದಾ ಬ್ಯಾಗ್ ಅಂಡ್ ವೆರೈಟೀಸ್ನ ಮಾಲೀಕರಾಗಿರುವಂತಹ ಹರೀಶ್ ಬಾಬು ಅವರು ತಮ್ಮ ಬಿಸ್ನೆಸ್ ಬಗ್ಗೆ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಈ ಬಿಸ್ನೆಸ್ಸಲ್ಲಿ ಎಷ್ಟೊಂದೆಲ್ಲ ಸ್ಟ್ರಗಲ್ಸ್ ಇದೆ, ಆದರೂ ಕೂಡ ಇವರು 15-16 ವರ್ಷದಿಂದ ಕೂಡ ಇದೇ ಬಿಸ್ನೆಸ್ನ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಜೊತೆಗೆ ಇವ್ರ ಮಗನ್ನ ಒಳ್ಳೆ ಎಜುಕೇಷನ್ ಕೊಟ್ಟು ಓದಿಸ್ತಾ ಇದ್ದಾರೆ. ಸೊ ನಾವು ಕೂಡ ಇನ್ಮೇಲೆ ಬೀದಿ ಬದಿ ವ್ಯಾಪಾರಿಗಳಿಗೆ ರೆಸ್ಪೆಕ್ಟ್ ಮಾಡೋಣ. ಮುಖ ನೋಡಿ ಮಣೆ ಹಾಕೋದು ಅನ್ನೋ ಮಾತನ್ನ ಸ್ವಲ್ಪ ಮುಂದಿಡೋಣ, ಯಾಕೆಂದ್ರೆ ಅವ್ರ ಹತ್ರ ಕೂಡ ಒಳ್ಳೊಳ್ಳೆ ಕ್ವಾಲಿಟೀಸ್ ಹಾಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುವಂತ ಬ್ಯಾಗ್ ಇರುತ್ತೆ. ಒಮ್ಮೆ ಆದ್ರೂ ಅವ್ರ ಹತ್ರ ಹೋಗಿ ಪರ್ಚೇಸ್ ಮಾಡೋಣ. ಎಷ್ಟೋ ಜನ ಇದೇ ಬಿಸ್ನೆಸ್ ನ ನಂಬಿಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಹಾಗಿದ್ಮೇಲೆ ಇವತ್ತಿನ ಈ ಕಾರ್ಯಕ್ರಮ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನೀವು ಇಷ್ಟೋ ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಜೊತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ. ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ, ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
6: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
7: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
8: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ RJ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
9: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
10: ನಂದಿನಿ
11: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
12: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
11: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
12: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
11: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
12: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
11: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
12: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
11: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ RJ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927996 8606096279. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ವಿಜಯಪುರ ಜಿಲ್ಲೆಯವರು. ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ನಂತರ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಗ್ರಾಜ್ಯುಯೇಷನ್ನ ಪಡ್ಕೊಳ್ತಾರೆ. ನಂತರ ಇವರದು ಮೂಲತಃ ಕೃಷಿ ಕುಟುಂಬ ಆಗಿದ್ದರಿಂದ ಇವರ 8 ಎಕರೆ ಜಮೀನಿನಲ್ಲಿ ಕೃಷಿಯನ್ನು ಮಾಡ್ತಾ ಇರ್ತಾರೆ. ಇವರ ತಂದೆಯವರು ಮಾಡ್ತಾ ಇದ್ದಂತಹ ಕೃಷಿಯ ಜೊತೆಗೆ, ಸೊ ಇವರಿಗೂ ಕೂಡ ಏನಾದರೂ ಒಂದು ಸಾಕಾಣಿಕೆಯನ್ನು ಮಾಡಬೇಕು ಅಂತ ಅನ್ಸುತ್ತೆ. ಜೊತೆಗೆ ಇವರು ಕೂಡ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ ಇದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೆ. ಅದೇ ರೀತಿಯಲ್ಲೇ ಇವರು ಕೃಷಿ ಭೂಮಿನಲ್ಲೇ ಈ ಮೇಕೆ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಅದರಲ್ಲೂ ಕೂಡ ಬೇರೆ ಬೇರೆ ಜಾತಿಯ ಮೇಕೆಗಳಿದ್ದಾವೆ, ಅವುಗಳಲ್ಲಿ ಇವರು ಆಯ್ಕೆ ಮಾಡಿಕೊಂಡಿರುವಂತಹ ಮೇಕೆ ಯಾವುದು, ಸೊ ಯಾಕೆ ಇದೇ ಮೇಕೆಯನ್ನು ಆಯ್ಕೆ ಮಾಡಿಕೊಂಡ್ರು, ಮತ್ತು ಮೇಕೆಯನ್ನು ಸಾಕಾಣಿಕೆ ಮಾಡುವಾಗ ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಹೇಗೆ ಅವುಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ, ಇದೆಲ್ಲದರ ಕುರಿತಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇವ್ರ ಜೊತೆ ಮಾತಾಡೋಣ. ಸೊ ಆಗಲೇ ನಾನು ಹೇಳಿದೆ, ವಿಜಯಪುರ ಜಿಲ್ಲೆಯವರು, ಇವರ ಹೆಸರು ಸಾಯಿನಾಥ್. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಮೇಕೆ ಸಾಕಾಣಿಕೆ ಆರಂಭ ಆಗಿದ್ದು ಹೇಗೆ, ಮತ್ತು ಇವರಿಗೆ ಈ ಮೇಕೆ ಸಾಕಾಣಿಕೆಯ ಬಗ್ಗೆ ಆಸಕ್ತಿ ಬಂದಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಯಿನಾಥ್ ಅವ್ರ ಜೊತೆನಲ್ಲಿ ಮಾತಾಡೋಣ. ಸೊ ಹಾಗಾದರೆ ಯಾಕೆ ತಡ ಮಾಡೋದು, ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ಸಾಯಿನಾಥ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮೇಕೆ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಾ, ಸೊ ಇದರ ಕುರಿತಾಗಿನೇ ಮಾತಾಡೋಣ. ಜೊತೆಗೆ ಇವಾಗ ನೀವು ಕೂಡ ನಿಮ್ಮ 8 ಎಕರೆಯ ಜಮೀನಿತ್ತು, ಅದನ್ನು ಕೃಷಿ ಭೂಮಿಯಾಗಿ ಬಳಕೆ ಮಾಡ್ಕೊಳ್ತಾ ಇದ್ರು, ಮತ್ತು ಅಲ್ಲಿ ಬೆಳೆಗಳನ್ನು ಕೂಡ ಬೆಳೀತಾ ಇದ್ವಿ ಅಂತ ಹೇಳಿದ್ರಿ. ಜೊತೆಗೆ ಈಗ ನೀವು ಮೇಕೆ ಸಾಕಾಣಿಕೆ ಇದನ್ನು ಆರಂಭ ಮಾಡಿದ್ರ, ಇದರ ಆರಂಭ ಹೇಗಾಯಿತು, ಮತ್ತು ನೀವು ಯಾವ ಜಾತಿಯ ಮೇಕೆಗಳನ್ನ ಸಾಕಾಣಿಕೆ ಮಾಡಿದ್ರ, ಸೊ ಅದರ ವಿಶೇಷತೆ ಏನಿದೆ, ಸೊ ಇದ್ರ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ಬೋದಾ?
10: ನಮಸ್ಕಾರ ಎಲ್ಲ ರೈತ ಬಂಧುವರಿಗೆ. ನನ್ನ ಹೆಸರು ಸಾಯಿನಾಥ್ ಶೇರ್ಖಾನೆ ಅಂತ ಹೇಳಿಬಿಟ್ಟು ವಿಜಯಪುರ ಜಿಲ್ಲಾ ಅತಿಜಾಪುರ ಗ್ರಾಮದಿಂದ ನಾನು ಮಾತಾಡ್ತಾ ಇದ್ದೇನೆ. ಈಗ 9 ಇಯರ್ಸ್ ಆಯ್ತು ಸರ್ ನಾನು ಕೃಷಿ ಮಾಡಲಿಕ್ಕೆ ಸ್ಟಾರ್ಟ್ ಆಗಿ. ಸೊ ಇದರಲ್ಲಿ ಬಂದ್ಬಿಟ್ಟು ನಮ್ದು 8 ಎಕರೆ ನಮ್ಮ ತಂದೆಯವ್ರ ಜಮೀನ್ ಇತ್ತು. ಅವಾಗ ನಾನು ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಈ ತರ ಎಲ್ಲ ಸ್ಟಾರ್ಟ್ ಮಾಡಿದೆ. ಪಂಜಾಬ್ ಬೀಟಲ್ ತಳಿ ಅಂತ ಹೇಳ್ಬಿಟ್ಟು ಸರ್ ಇದು ಮೂಲತಃ ಪಂಜಾಬ್ದು. ಸೊ ಅಲ್ಲಿಂದ ನಾವು 4 ಮರಿ ಫಿಮೇಲು ಒಂದು ಮೇಲ್ ತಗೊಂಬಂದಿದ್ದೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇವತ್ತು 80 ಫಿಮೇಲ್ಸ್ ನನ್ನ ಹತ್ರ ಈಗ ಆಗಲೇ ಸ್ಟಾಕ್ ಇದಾವೆ ಸರ್. ಈಗ ಬೀಟಲ್ ಆಡ್ಗಳು ಕೂಡ 5 ತಿಂಗಳು 5 ದಿನಾನೇ ಗಬ್ಬ ಇರ್ತಾವೆ. ಕೆಲವೊಬ್ಬರಿಗೆ ಬೇರೆ ಬ್ರೀಡ್ ಅಂದ ತಕ್ಷಣ ಎಷ್ಟು ವರ್ಷಕ್ಕೊಮ್ಮೆ ಆಗ್ತಾವ ಅಥವಾ 6 ತಿಂಗಳಿಗೊಮ್ಮೆ ಆಗ್ತಾವ ಅನ್ನೋ ಕನ್ಫ್ಯೂಷನ್ ಇರ್ತದೆ. ಸೊ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಆಡ್ ಎಲ್ಲ ಒಂದೇ ಬಟ್ ಜಾತಿ ಬೇರೆ ಬೇರೆ. ಸೊ ಇದರಲ್ಲಿ ಬಂದ್ಬಿಟ್ಟು ಇದು ಕೂಡ 5 ತಿಂಗಳು 5 ದಿನಾನೇ ಗಬ್ಬ ಇರುತ್ತೆ, 2 ತಿಂಗಳ ಗ್ಯಾಪ್ ಆಗುತ್ತೆ. ಅಂದ್ರೆ 14 ತಿಂಗಳಲ್ಲಿ 2 ಬ್ರೀಡ್ ಲಾಟ್ ಅನ್ನ ಸಿಗುತ್ತೆ ನಿಮ್ಗೆ, 2 ವರ್ಷದಲ್ಲಿ 3 ಲಾಟ್ ಅನ್ನ ಸಿಗುತ್ತೆ. ಸೊ ಪ್ರತಿ ನಾವು ಈಗ ಇದು ನೋಡ್ಬೋದು 80 ಆಡ್ಗಳು ಇದಾವೆ. 80 ಪ್ಲಸ್ 2 ಹಿಡಿದ್ರೆ 160 ಆಗುತ್ತೆ, ಬಟ್ ನಾವು ಪ್ಲಸ್ 2 ಅಂತ ಹೇಳಲ್ಲ. ನೀವು ಅದರಲ್ಲಿ 1.5 ರೇಷಿಯೋ ಹಿಡ್ಕೊಂಡು ಹೋದ್ರಂದ್ರೆ 100 ಮರಿ ಅಂತೂ ನಿಮಗೆ ವರ್ಷಕ್ಕೆ ಸಿಕ್ಕೇ ಸಿಗ್ತಾವೆ. ಸೊ ಅದರಲ್ಲಿಂದ ನಿಮಗೆ ಲಾಭ ಸಿಗುತ್ತೆ. ಸೊ 1 ಮರಿ ನಾವು 3-4 ತಿಂಗಳ ಮರಿ 18,000 ರೂಪಾಯಿಗೆ ಮಾರ್ಲಿಕ್ತೀವಿ ಈಗ ಪ್ರೆಸೆಂಟ್ಲಿ. ಸೊ ಅದರಿಂದ ನಾವು 100 ಮರಿ ಅಂದರೆ ವರ್ಷಕ್ಕೆ 1,18,00,000 ಮರಿಗಳು ಮಾರಾಟ ಮಾಡ್ತೀವಿ. ಸೊ ಅದರಲ್ಲಿ ದಿನ ತಿಂಗಳ ಖರ್ಚು ಇದ್ರದ್ದು ಇಲ್ಲಾಂದ್ರೂ 26,000 ಖರ್ಚಾಗುತ್ತೆ. ಸೊ ವರ್ಷಕ್ಕೆ ಇಲ್ಲಪ್ಪ ಅಂದ್ರೂ ಇದು ಇಲ್ಲಾಂದ್ರೆ 3-4 ಲಕ್ಷ ರೂಪಾಯಿವರೆಗೂ ಖರ್ಚಾಗುತ್ತೆ ಸರ್ ಇದ್ರದ್ದು. ಸೊ ಅದ್ರದ್ದ ಮೆಡಿಸಿನ್ಸ್ ಆಯಿತು, ಆಮೇಲೆ ಒಣಹೊಟ್ಟಾಯಿತು, ಕಾಳಾಯಿತು, ಇವೆಲ್ಲ ಗ್ರೀನ್ ಫೌಡರ್ ಅಂತೂ ನಾವು ಎಲ್ಲ ಬೇರೆ ಬೇರೆ ವಿಭಿನ್ನ ಜಾತಿಗಳದ್ದು ಎಲ್ಲ ಹೈ ಪ್ರೋಟೀನ್ ರಿಚ್ ಪ್ರೋಟೀನ್ ಇರೋವಂಥ ಮೇವುಗಳನ್ನು ನಾನು ಹಚ್ಚಿದ್ದೇನೆ. ಸೊ ಅದು ದನಗಳಿಗಾಯಿತು, ಕೋಳಿಗಳಿಗಾಯಿತು, ಹಸುಗಳಿಗಾಯಿತು, ಆಮೇಲೆ ಆಡುಗಳಿಗಾಯಿತು, ಎಲ್ಲದಕ್ಕೂ ಬಳಸುವಂಥ ಮೇವುಗಳು ಹಚ್ಕೊಂಡಿದ್ದೇನೆ. ಹಾಲು ಇಳುವರಿನೇ ಯಾಕಂದ್ರೆ ನಮಗೆ ಬೀಟಲ್ ಜಾತಿ ಅಂದ್ರೆ ಹಾಲು ಇಳುವರಿ ಜಾಸ್ತಿ ಬರ್ಬೇಕು ಸರ್. ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ, ರಿಚ್ ಪ್ರೋಟೀನ್ ಇರುವಂಥ ಮೇವುಗಳು ಯಾವಪ್ಪ ಅಂದ ತಕ್ಷಣ ನಾವು ಎಲ್ಲ ಬೇರೆ ಬೇರೆ ಎಲ್ಲ ಗೂಗಲ್ ಸರ್ಚ್ ಮಾಡಿ ಇದು ಮಾಡಿ ನಮ್ಮ ಅನುಭವ ಪ್ರಕಾರ ಒಳ್ಳೆ ಒಳ್ಳೆ ವಿದೇಶಿ ತಳಿಗಳನ್ನು ಮೇವುಗಳನ್ನು ಹಚ್ಕೊಂಡಿದ್ವಿ.
11: ಓಕೆ ಸರ್, ಹಾಗಾದರೆ ಸರ್ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಸೊ ಈಗ ಮೇಕೆ ತಳಿಗಳಲ್ಲಿ ಯಾವ್ಯಾವ ಜಾತಿಯ ಮೇಕೆಗಳಿದೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ, ಹಾಗೆ ಅವುಗಳನ್ನ ಹೇಗೆ ಸಾಕಾಣಿಕೆ ಮಾಡ್ತಿದ್ದೀರಾ, ಮತ್ತು ಅವುಗಳ ಆಯ್ಕೆ ಹೇಗಿತ್ತು, ಮತ್ತು ಅದರಲ್ಲಿ ನೀವು ಸಾಕಾಣಿಕೆ ಮಾಡ್ತಿರುವಂತಹ ಈ ಒಂದು ಬೀಟಲ್ ಜಾತಿಯ ಮೇಕೆ ಎಷ್ಟು ಹಾಲನ್ನ ಕೊಡ್ತಾ ಇದೆ ಇದ್ರ ಬಗ್ಗೆ ಕೂಡ ಹೇಳಿದ್ರಿ. ಸೊ ಹಾಗಾದ್ರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ ನಾಡಿ ಪೌನಡ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ವಿಜಯಪುರ ಜಿಲ್ಲೆಯ ಸಾಯಿನಾಥ್ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಹಾಗೆ ಅವರು ಕೂಡ ಮೇಕೆ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಅವರ ಮುಂಚಿನಲ್ಲೂ ಕೂಡ 8 ಎಕರೆ ಜಮೀನು ಇರ್ತದೆ, ಜೊತೆಗೆ ಜಮೀನಿನಲ್ಲಿ ಬೆಳೆಗಳನ್ನು ಮಾಡ್ತಾ ಈ ಮೇಕೆ ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ ಅಥವಾ ಕೋಳಿ ಸಾಕಾಣಿಕೆಯನ್ನು ಮಾಡಬೇಕು ಅನ್ನೋದರಲ್ಲಿ ಇವರಿಗೆ ಆಸಕ್ತಿ ಬರುತ್ತೆ. ನಂತರದಲ್ಲಿ ಇವರು ಮೇಕೆ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಹಾಗೆ ಅದರಲ್ಲೂ ಕೂಡ ವಿಶೇಷವಾಗಿ ಇವರು ಬೀಟಲ್ ಏನು ಬ್ರೀಡ್ನ ಸಾಕಾಣಿಕೆ ಮಾಡ್ತಾರೆ. ಸೊ ಅದರಲ್ಲಿರುವಂತಹ ವಿಶೇಷತೆ ಬಗ್ಗೆ ಕೂಡ ಅವರು ಆಗಲೇ ಹೇಳ್ತಾ ಇದ್ರು. ಸೊ ಹಾಗಾದರೆ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಹಾಗೆ ಈ ಒಂದು ಬೀಟಲ್ ಮೇಕೆಗಳಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನು ಅವ್ರ ಹತ್ರ ತಿಳ್ಕೊಳ್ಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಈ ಒಂದು ಬೀಟಲ್ ಮೇಕೆಗಳಲ್ಲಿ ವಿಶೇಷತೆ ಏನೇನಿದೆ ಅನ್ನೋದ್ರ ಬಗ್ಗೆ, ಹಾಲು ಕೂಡ ಜಾಸ್ತಿ ಕೊಡುತ್ತೆ ಅಂತ ಹೇಳಿ. ಸೊ ಈಗ ಆಗ್ತಾನೆ ಹುಟ್ಟಿರುವಂತಹ ಮರಿಗಳು ಹೇಗಿರ್ತವೆ ಈ ಒಂದು ಬೀಟಲ್ ಮೇಕೆಗಳಲ್ಲಿ, ಮತ್ತು ಯಾವ ರೀತಿಯ ಬ್ರೀಡ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಹಾಗೆಯೇ ನೀವು ಯಾಕೆ ಬೀಟಲ್ನ ಮಾತ್ರ ಆಯ್ಕೆ ಮಾಡ್ಕೊಂಡ್ರಿ, ಇದರಲ್ಲಿ ಏನು ವಿಶೇಷತೆ ಇದೆ, ಇದ್ರ ಬಗ್ಗೆ ಹೇಳ್ಬೋದು ಸರ್?
5: ಇದು ಹುಟ್ಟಿದ ತಕ್ಷಣನೇ ಮರಿ ವೇಟ್ ಬಂದ್ಬಿಟ್ಟು ಒಂದು 4-5 ಕೆಜಿವರೆಗೂ 6 ಕೆಜಿವರೆಗೂ ಮರಿಗಳು ಹುಟ್ಟುತ್ತವೆ ಸರ್. ಇದು ಕೂಡ ಪ್ಲಸ್ 2 ಮರಿ ಹಾಕ್ತಾವೆ ಅಥವಾ 3 ಮರಿ ಹಾಕ್ತಾವೆ ಅಥವಾ 1 ಮರಿ ಹಾಕ್ತಾವೆ, ಡಿಪೆಂಡ್ ಆನ್ ಫೀಡಿಂಗ್. ನಾವು ಯಾವ ಥರ ಫೀಡ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇದೆ. ಈಗ ಇದು 2 ಥರ ನೀವು ಬಿಸ್ನೆಸ್ ಮಾಡ್ಬೋದು ಸರ್, ಒಂದು ಸ್ಟಾಲ್ ಫೀಡಿಂಗ್, ಒಂದು ಗ್ರೇಸಿಂಗ್. ಈ ಸ್ಟಾಲ್ ಫೀಡಿಂಗಲ್ಲಿ ಯಾವ ಬ್ರೀಡನ್ನು ಸೆಟ್ ಆಗುತ್ತೆ ಅಂತ ಹೇಳಿ ವಿಚಾರ ಮಾಡಿದಾಗ ಕೆಲವು ಬ್ರೀಡ್ಗಳನ್ನು ಇದಾವೆ ಸರ್. ಕೆಲವು ಸೋಜತ್ ಆಗಲಿ, ಬೀಟಲ್ ಆಗಲಿ, ಆಫ್ರಿಕನ್ ಬೋಯರ್ ಆಗಲಿ, ಈ ಥರ ಬ್ರೀಡ್ಗಳನ್ನು ಸೆಟ್ ಆಗ್ತವೆ. ಸೊ ಅದರಲ್ಲಿ ನಾವು ಬೆಸ್ಟ್ ಚೂಸ್ ಮಾಡಿದ್ದು ಬೀಟಲ್ ಅಂತೇಳಿ. ಯಾಕಪ್ಪ ಬೀಟಲ್ ಅಂದರೆ ನೋಡಲಿಕ್ಕೆ ಆಕರ್ಷಕ ಇರುತ್ತೆ, 3 ತಿಂಗಳಲ್ಲಿ ಮರಿ ಇದರದ್ದು 18-20 ಕೆಜಿವರೆಗೂ ಡೆವಲಪ್ ಆಗುತ್ತೆ. ಸೊ ಇದರಲ್ಲಿ ಹಾಲು ಇಳುವರಿ ಹೆಚ್ಚಿಗೆ ಬರುತ್ತೆ. ನೋಡಲಿಕ್ಕೆ ರೋಮನ್ ನೋಸು, ಉದ್ದ ಕಿವಿ, ಕೊಂಬ ಹಿಂದದಲ್ಲೇ ಹೋಗಬೇಕು, ಈ ಥರ ಇವೆಲ್ಲ ಕಳಿಗಿದಾವೆ ಸರ್. ಇವು ಅವು ಇನ್ನೂ ಕಟ್ಟಿಲ್ಲ. ಇದರಲ್ಲಿ 3 ತಿಂಗಳ ಮರಿ ಇದೆ, 2 ತಿಂಗಳ ಮರಿ ಇದೆ, ಈ ಥರ ಮರಿಗಳು ಇದಾವೆ ಸರ್. ಇವೆಲ್ಲ ಬೀಟಲ್ ಯಾವ ಥರ ಇರಬೇಕು ಅನ್ನೋದು ನಿಮ್ಗೆ ತೋರಿಸ್ತೀನಿ. ಈ ಥರ ಕೊಂಬು ಹಿಂದಭಾಗದಲ್ಲೇ ಇರಬೇಕು, ರೋಮನ್ ನೋಸು, ಐಸ್ ಹೊರಗಡೆ ಇರಬೇಕು, ಉದ್ದ ಕಿವಿ, ಜಾಲರ್, ಉದ್ದ ಬೇಸ ಇರಬೇಕು.
4: ಓಕೆ. ಸೊ ಹಾಗೆ ಈಗ ಬೀಟಲ್ ಬ್ರೀಡ್ನ ಜೊತೆಗೆ ಲೋಕಲ್ ಬ್ರೀಡ್ನ ಏನಾದ್ರು ಕಂಪೇರ್ ಮಾಡ್ತೀವಿ ಅಂತಂದರೆ, ಸೊ ಈ ಬ್ರೀಡ್ಗೂ ಈ ಲೋಕಲ್ ಬ್ರೀಡ್ಗೂ ಏನು ಕಂಪ್ಯಾರಿಸನ್ ಇದೆ? ಸೊ ಕಂಪೇರ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಕಾಣುತ್ತೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
5: ಸರ್, ಇವಾಗ ನಾನು ಬೀಟಲ್ ಬ್ರೀಡ್ ಅಂದ ತಕ್ಷಣ ಕಂಪ್ಯಾರಿಟಿವ್ ನೀವು ಲೋಕಲ್ ಬ್ರೀಡನ್ನು ಮಾಡಿದ್ರಪ್ಪ ಅಂದರೆ ಲೋಕಲ್ ಆಡುಗಳನ್ನು ಯಾವ ಥರ ಸಿಗುತ್ತಪ್ಪ ಅಂದರೆ 8,000 ಹಿಡ್ಕೊಂಡು 15,000ವರೆಗೂ ಸಿಗುತ್ತೆ ರೀ ನಿಮಗೆ. ಬಟ್ ಬೀಟಲ್ನಾಗ ಆ ಥರ ಅಲ್ಲ. ಬೀಟಲ್ ಆಡುಗಳನ್ನು ಬಂದುಬಿಟ್ಟು 25,000-40,000-80,000ವರೆಗೂ ಬೀಟಲ್ ಆಡುಗಳು ಇದ್ದಾವೆ. ಬಟ್ ಅದು ಇಷ್ಟೊಂದು ಬೆಲೆ ಬಾಳುವ ಬೇಡಿಕೆ ಯಾಕೆ ಇಷ್ಟೊಂದು ಇದೆ ಅಂತಂದರೆ, ಒಂದು ಆಡು ಹಾಲಿನ ಮೇಲೆ ಡಿಪೆಂಡ್ ಇದೆ ಸರ್. 2 ಲೀಟ್ರ್ ಹಿಂಡುತ್ತಾ, 1.5 ಲೀಟ್ರ್ ಹಿಂಡುತ್ತಾ, 1 ಲೀಟ್ರ್ ಹಿಂಡುತ್ತಾ, ಅದ್ರ ಮೇಲೆ ಡಿಪೆಂಡ್ ಇದೆ ಸರ್. ಆಡ್ತಕ್ಕಂಥ ಮರಿಗಳು ಡೆವಲಪ್ ಆಗ್ತವೆ. ಡೆವಲಪ್ ಮರಿಗಳು ಯಾವ ಥರಪ್ಪ ಅಂದರೆ 1 ವರ್ಷಕ್ಕೆ 100 ಕೆಜಿವರೆಗೂ ಹೋಗುತ್ತವೆ. ಸೊ ಅದಕ್ಕೋಸ್ಕರ ಈ ಬೇಡಿಕೆಯನ್ನು ಜಾಸ್ತಿ ಇದೆ. ಹೀಗಾಗಿ ಆಡಿನ ಬೆಲೆ ಆಗಲಿ ಅಥವಾ ಮರಿಗಳ ಬೆಲೆ ಆಗಲಿ 18,000 ಅಂತೀವಿ, ಕೆಲವೊಬ್ರು ಶಾಕ್ ಆಗ್ತಾರೆ. ಬಟ್ ಯಾರಿಗೆ ಇದರಲ್ಲಿ ಗೊತ್ತಿದೆ ಬೀಟಲ್ ಅಂದರೆ ಏನು, ಇದರ ವೈಶಿಷ್ಟ್ಯ ಏನು ಗೊತ್ತಿದ್ದವ್ರು ಮಾತ್ರ ಇನ್ನುವರೆಗೂ ಒಯ್ಲಿಕ್ತಾರೆ ನಮ್ಮ ಹತ್ರ. ಮಾರ್ಕೆಟಿಂಗ್ ಅಂತೂ ಏನೂ ತೊಂದರೆ ಇಲ್ಲ, ಸಾಕಷ್ಟು ಜನ ಬರ್ತಾರೆ, ವಿಸಿಟ್ ಮಾಡ್ತಾರೆ, ನೋಡ್ತಾರೆ, ಒಂದು ಅಥವಾ ಎರಡು ಮರಿ ನಮ್ಮ ಹತ್ರ ಇರಲಿ ಅಂತೇಳಿ ಒಯ್ತಾರೆ. ಯಾರು 10 ಮರಿ ಒಯ್ತಾರೆ, ಯಾರು 5 ಮರಿ ಒಯ್ತಾರೆ, ಈ ಥರ ಒಯ್ದು ಸಾಕ್ಲಿಕ್ತಾರೆ. ಯಾವಾಗ ನಾವು ಸ್ಟಾಲ್ ಫೀಡಿಂಗ್ ಅಂದರೆ ಕೂಡಿ ಮಾಡಿಟ್ಟು ಶೆಡ್ಡಲ್ಲಿ ನಾವು ಏನು ಸಾಕಾಣಿಕೆ ಮಾಡ್ತೀವಿ, ಇದರಲ್ಲೇ ಹೊಟ್ಟಾಕ್ತೀವಿ, ಇದರಲ್ಲೇ ಮೇವು ಮಾಡ್ತೀವಿ, ಇದರಲ್ಲೇ A to Z ಇದರಲ್ಲೇ ಮಾಡ್ತೀವಿ. ಸೊ ಈ ಪದ್ಧತಿಯಲ್ಲಿ ಕೂಡಿಟ್ಟಾಗ ಇದಕ್ಕೇನಾಗುತ್ತೆ ಸರ್, ಕೆಲವು ಜಾತಿಗಳಿದೆ ಅವು ಅಷ್ಟೇ ಜಾತಿಗಳು ಮಾತ್ರ ಇಲ್ಲಿ ಸೆಟ್ ಆಗುತ್ತೆ. ಸೊ ಅಂಥ ಜಾತಿಗಳು ಯಾವ್ಯಾವಪ್ಪ ಅಂದ್ರೆ ಬೀಟಲ್ ಇದೆ, ಆಫ್ರಿಕನ್ ಬೋಯರ್, ಸೋಜತ್, ಶಿರೋಯಿ, ತೋತಾಪರಿ, ಇಂಥವು ಕೆಲವು ಜಾತಿಗಳು ಇದ್ದಾವೆ. ಬಟ್ ಅದರಲ್ಲಿ ಬೆಟರ್ ಅನ್ನೋದು ಯಾವುದು, ಈಗ ಶಿರೋಯಿ ಕಂಪೇರ್ಡ್ ಟು ಬೀಟಲ್ ಹೈಯೆಸ್ಟ್ ಇದೆ, ಯಾಕಂದರೆ ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ, 2-3 ಮರಿ ಹಾಕುತ್ತೆ, ವೇಟ್ಗೆ ಏನಾಗುತ್ತೆ 100+ ಹೋಗುತ್ತೆ. ಸೊ ಈ ಕಾರಣಕ್ಕಾಗಿ ಈ ಬೀಟಲನ್ನು ಚಾಯ್ಸ್ ಮಾಡಿದ್ದೇವೆ.
4: ಓಕೆ ಸರ್, ಸೂಪರ್. ಹಾಗಾದರೆ ನೋಡಿ, ಈ ಒಂದು ಬೀಟಲ್ ಜಾತಿಯ ಮೇಕೆಗಳನ್ನು ಸಾಕಾಣಿಕೆ ಮಾಡೋದಕ್ಕೆ ಇದರ ಹಿಂದಿನ ರೀಸನ್ ಏನು ಅನ್ನೋದ್ರ ಬಗ್ಗೆ ನಮಗೆ ಸಾಯಿನಾಥ್ ಅವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ನೋಡಿ, ಅವರು ನೋಡಿರುವಂತಹ ಈ ಬೇರೆ ಬೇರೆ ಬ್ರೀಡ್ಗಳೇನಿದ್ದಾವೆ, ಸೊ ಅವುಗಳಲ್ಲಿ ಏನು ವ್ಯತ್ಯಾಸ ಅನಿಸುತ್ತೆ, ಜೊತೆಗೆ ಈಗ ಸಾಕಾಣಿಕೆ ಮಾಡೋರು ಕೂಡ ಕಡಿಮೆ ರೇಟಿಗೆ ಮೇಕೆಗಳು ಸಿಗುತ್ತೆ ಅವುಗಳನ್ನು ತಗೊಂಡು ಅದರಲ್ಲಿ ಕಡಿಮೆ ಏನು ಹಾಲು ಬರುವಂಥದ್ದು, ಮತ್ತು ಅವುಗಳ ತೂಕ ಕಡಿಮೆ ಇರುವಂಥದ್ದು, ಈ ರೀತಿಯ ಒಂದಷ್ಟು ಡಿಫ್ರೆನ್ಸ್ಗಳನ್ನ ನಾವು ನೋಡ್ಬೋದು. ಸೊ ಹಾಗೆ ಇವೆಲ್ಲ ಬ್ರೀಡ್ಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಬೀಟಲ್ ಏನು ಬ್ರೀಡ್ ಇದೆ, ಸೊ ಇದರಲ್ಲಿ ಒಳ್ಳೆಯ ಹಾಲಿನ ಇಳುವರಿ ಬರುತ್ತೆ, ಜೊತೆಗೆ ತೂಕ ಕೂಡ ಹೆಚ್ಚಿಗೆ ಬರುತ್ತೆ ಅನ್ನೋದು ನಮ್ಮ ಸಾಯಿನಾಥ್ ಅವರ ಮಾತು. ಸೊ ಹಾಗಾದರೆ ಸಾಯಿನಾಥ್ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬನ್ನಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬನ್ನಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮೇಕೆ ಸಾಕಾಣಿಕೆಯ ಕುರಿತಂತೆ, ಅದರಲ್ಲಿ ಕೂಡ ವಿಶೇಷವಾಗಿ ಬೀಟಲ್ ಜಾತಿಯ ಮೇಕೆಯ ಬಗ್ಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ವಿಜಯಪುರದ ಸಾಯಿನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರಿಗ ನೀವು ಬೀಟಲ್ ಮೇಕೆಯನ್ನು ಸಾಕಾಣಿಕೆ ಮಾಡ್ತಿದ್ದೀರಾ, ಹಾಗೆ ಅದರಲ್ಲಿರುವಂತಹ ವಿಶೇಷತೆಯ ಬಗ್ಗೆ ಕೂಡ ಹೇಳಿದ್ರಿ. ಈಗ ಈ ಒಂದು ಮೇಕೆ ಸಾಕಾಣಿಕೆಯಲ್ಲಿ ಅವುಗಳಿಗೆ ಕೊಡುವಂತಹ ಫೀಡಿಂಗ್ ಹೇಗಿರುತ್ತೆ, ಮತ್ತು ಏನೇನು ಫೀಡಿಂಗಲ್ಲಿ ಕೊಡ್ತೀರಾ, ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ಇವುಗಳಿಗೆ ಕೊಡ್ತೀರಾ, ಮತ್ತು ಇದರ ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ಸರ್, ಇದು ಪ್ರಾರಂಭ ಆಗೋದು ನಾವು ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಎಲ್ಲ ಕಸ ಹುಡ್ಕೋತೀವಿ, ಹುಡುಗಿದ ತಕ್ಷಣ ಫಸ್ಟ್ ನಾವು ಇದಕ್ಕೆ ಹಾಕೋದು ಕಾಳು ಹಾಕ್ತೀವಿ. ಕಾಳು, ಶೇಂಗಾ ಹಿಂಡಿ ಮಿಕ್ಸ್ ಮಾಡಿ ಹಾಕ್ತೀವಿ. ಕಾಳನ್ಯಾಗ ಯಾವುದಪ್ಪ ಅಂದ್ರೆ ಮೆಕ್ಕೆಜೋಳ ಅಷ್ಟೇ ನಾವು ಯೂಸ್ ಮಾಡ್ತೀವಿ, ಬೇರೆದ ಯಾವುದು ಯೂಸ್ ಮಾಡಲ್ಲ. ಮೆಕ್ಕೆಜೋಳ ಪ್ಲಸ್ ಶೇಂಗಾ ಹಿಂಡಿ ಇವು ಎರಡೇ ಯೂಸ್ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಸೊ ಇದರಲ್ಲಿ ನಾವು ಸ್ಟಾರ್ಟಿಂಗ್ ಕಾಳು ಹಾಕ್ಬಿಟ್ಟು 300-400 ಗ್ರಾಮ್ ಪ್ರತಿ ಎನಿಮಲ್ ಕೂಡ ಹಾಕ್ತೀವಿ. ಅದ್ರ ನಂತರ ಏನು ಮಾಡ್ತೀವಿ, ಬೆಳಗ್ಗೆ ಎಲ್ಲರದು ಹಾಲು ಹಿಂಡ್ಕೋತೀವಿ. ಹಾಲು ಹಿಂಡ್ಕೊಂಡು ಮರಿಗಳಿಗೆ ಕುಡಿಸ್ತೀವಿ. 9 ಗಂಟೆ ಆಗುತ್ತೆ ಅಷ್ಟರಲ್ಲಿ ನಾವು ಏನು ಮಾಡ್ತೀವಿ, 9 ಗಂಟೆಯಲ್ಲಿ ಎಲ್ಲ ಹೊಟ್ಟು ಹಾಕ್ತೀವಿ. ಒಣ ಹೊಟ್ಟಲ್ಲಿ ನಾವು ತೊಗರಿಯನ್ನು ಬೆಳೆಸ್ತೀವಿ. ತೊಗರಿ ಹೊಟ್ಟಾಯಿತು, ಶೇಂಗಾ ಹೊಟ್ಟಾಯಿತು, ಆಮೇಲೆ ನಮ್ಮ ಬಿಳಿ ಜೋಳದ ಕಣಿಕೆ ಆಯಿತು, ಇವೆಲ್ಲ ಬೆಳೆಸ್ತೀವಿ ನಮ್ಮ ಸೈಡಲ್ಲಿ. ಆ ಕಡಿನ ಸೈಡೆಲ್ಲ ನಿಮ್ಮ ಸೈಡ್ ಆ ಕಡೆ ಭತ್ತ ಆಗಿತ್ತ ಇವೆಲ್ಲ ಬೆಳೆಸ್ತಾರೆ. ಕೆಲವೊಬ್ಬರು ಬೇರೆ ಬೇರೆ ಡಿಸ್ಟಿಕಲ್ಲಿ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಥರ ಒಣಹೊಟ್ಟುಗಳು ಸಿಗುತ್ತೆ ಸರ್. ಆಡು ತಿನ್ನಲಾರ ಸೊಪ್ಪ ಯಾವುದೂ ಇಲ್ಲ ಅಂತಲ್ಲ, ಎಲ್ಲನೂ ತಿನ್ನುತ್ತೆ, ಬಟ್ ಅದಕ್ಕೆ ರೂಢಿ ಇರಬೇಕು ಅಷ್ಟೇ. ಸೊ ಹೀಗಾಗಿ ನಮ್ಮ ಸೈಡ್ ನಮ್ಗೆ ತೊಗರಿ ಹೊಟ್ಟು ಸಿಗುತ್ತೆ, ಶೇಂಗಾ ಹೊಟ್ಟು ಸಿಗುತ್ತೆ, ಅವೆಲ್ಲ ಹಾಕ್ತೀವಿ. ಅದ್ರ ನಂತರ 11-12 ಗಂಟೆಗೆ ನಾವು ಹಸಿಮೇವು ಹಾಕ್ತೀವಿ. ಪುನಃ 4 ಗಂಟೆಗೆ ಹಾಲು ಹಿಂಡ್ತೀವಿ. ಅದ್ರ ನಂತರ ಮತ್ತೆ ನಾವು ಪುನಃ ಹಸಿಮೇವು ಹಾಕ್ತೀವಿ. ಈ ಥರ 70% ಹಸಿಮೇವು ಹಾಕ್ತೀವಿ, 20% ಒಣಮೇವು ಹಾಕ್ತೀವಿ, 10% ಕಾನ್ಸಂಟ್ರೇಟ್ ಫೀಡ್. ಈ ಥರ ಡೈಲಿ ಶೆಡ್ಯೂಲ್ ಇರುತ್ತೆ. ಇದು ಆಡು ಸಾಕಾಣಿಕೆಗೋಸ್ಕರ. ಇದರಲ್ಲಿ 2 ಥರ ಇದೆ ಸರ್, ಮತ್ತು ಆಡು ಸಾಕಾಣಿಕೆ ಬೇರೆ, ಕುರಿ ಸಾಕಾಣಿಕೆ ಬೇರೆ. ಕುರಿ ಸಾಕಾಣಿಕೆಯಲ್ಲಿ ಒಣ ಹೊಟ್ಟಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಯಾಕಂದರೆ ಅದರಲ್ಲಿ ಫೀಡ್ ಕೂಡ ಜಾಸ್ತಿ ಹಾಕಬೇಕಾಗತ್ತೆ. ಕಾನ್ಸಂಟ್ರೇಟ್ ಫೀಡ್ ಆಗಲಿ, ಜಾಸ್ತಿ ಹಾಕಬೇಕಾಗತ್ತೆ. ಇದರಲ್ಲಿ ಆಡು ಸಾಕಾಣಿಕೆಯಲ್ಲಿ ಹಾಗಿಲ್ಲ, ಹಸಿ ಹುಲ್ಲು ಜಾಸ್ತಿ ಹಾಕ್ತೀವಿ, ಒಣ ಹೊಟ್ಟು, ಆಮೇಲೆ ಕಾಳು ಕಮ್ಮಿ ಹಾಕ್ತೀವಿ.
2: ಓಕೆ ಸರ್, ಹಾಗಾದರೆ ಈಗ ಈ ಒಂದು ಮೇಕೆ ಸಾಕಾಣಿಕೆ ಆಗಿರ್ಬೋದು ಅಥವಾ ಕುರಿ ಸಾಕಾಣಿಕೆ ಆಗಿರ್ಬೋದು, ಇದರಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ತಿಳ್ಕೊಂಡಿರ್ಬೇಕಾದಂತಹ ವಿಷಯ ಏನಿದೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಸರ್, ಇವಾಗ ಮೇನ್ ಮೇಜರ್ ಪಾಯಿಂಟ್ ಏನಪ್ಪ ಅಂದ್ರೆ, ಇದರಲ್ಲಿ ಬ್ರೀಡಿಂಗ್ ಸೆಟಪ್ ಅಂತ ಹೇಳಿ ನಾವು ಬಂದಾಗ, ಬ್ರೀಡಿಂಗ್ ಅಲ್ಲಿ ಏನಾಗುತ್ತೆ ಸರ್, ಫೀಮೇಲ್ ಇದ್ರೆ ಮೇಲ್ ಇರಲೇಬೇಕು. ಯಾಕಪ್ಪ ಅಂದ್ರೆ ಆ ಮೇಲದ ಸ್ಮೆಲ್ಲಿಗೆ ಅದು ಹೀಟಿಗೆ ಬರ್ತಾ ಇರುತ್ತೆ ಫೀಮೇಲ್, ಅದ್ರದ್ದು ಒಂದು ಸೌಂಡ್ ಇರುತ್ತೆ, ಆ ಸೌಂಡಿಗೆ ಅದು ಹೀಟಿಗೆ ಬರ್ತಾ ಇರುತ್ತೆ. ಹಿಂಗಾಗಿ ಆ ಫೀಮೇಲನ್ನು ಅಟ್ರಾಕ್ಟ್ ಆಗಿ ಕ್ರಾಸ್ ಆಗ್ತಾ ಇರುತ್ತೆ. ಮತ್ತು ಒಂದು ಈಗ ರಿಟರ್ನಲ್ಲಿ 20-25 ಫೀಮೇಲ್ ಒಂದು ಮೇಲ್ ಬೇಕು ಅಂತಾರೆ, ಬಟ್ ಪ್ರಾಕ್ಟಿಕಲಲ್ಲಿ 2 ಮೇಲ್ ಬೇಕು ಸರ್. ಯಾಕಂದರೆ ಒಂದೇ ಡೇಯಲ್ಲಿ 4 ಅಥವಾ 5 ಹೀಟಿಗೆ ಬಂದ್ರಂದರೆ ಒಂದು ಮೇಲಿಂದ ಕಂಟ್ರೋಲ್ ಆಗಲ್ಲ. ಮತ್ತು ಒಂದು ಫೀಮೇಲ್ ಏನಾಗುತ್ತೆ, ಇವತ್ತು ಹೀಟಿಗೆ ಬಂದಿದೆ ಅಂದರೆ 3 ದಿನ ಇರುತ್ತೆ, ಬಟ್ ಅದು ಕ್ರಾಸ್ ಆಗೋ ಸೆಕೆಂಡ್ ಡೇ ಆಗುತ್ತೆ ಓವುಲೇಷನ್ ಆಗಿ. ಬಟ್ ಇದು ಒಮ್ಮೆ ಕ್ಯಾನ್ಸಲ್ ಆಯಿತು ಅಂದ್ರೆ ಮತ್ತೆ ಪುನಃ 20 ಡೇಸ್ ಹೋಗುತ್ತೆ. ಈ ಥರ ರೈತರಿಗೆ ಒಂದೊಂದು ತಿಂಗಳ ಗ್ಯಾಪ್ ಆಯಿತು ಅಂದರೆ ಅದು ವೇಸ್ಟ್ ಆಗುತ್ತೆ, ಅಂದರೆ ಒಂದು ತಿಂಗಳ ಫೀಡಿಂಗ್ ಕಾಸ್ಟ್ ಆಯಿತು, ಈ ಎಲ್ಲ ದುಬಾರಿ ಆಗುತ್ತೆ.
2: ಓಕೆ ಸರ್, ಹಾಗಾದರೆ ಈಗ ನಿಮ್ಮ ಹತ್ತಿರದಲ್ಲಿ ಎಷ್ಟು ಮೇಕೆಗಳಿದ್ದಾವೆ ಅಥವಾ ಕುರಿಗಳಿದ್ದಾವೆ, ಮತ್ತು ಅವುಗಳ ವ್ಯಾಪಾರ ಹೇಗಾಗ್ತಾ ಇದೆ, ಮತ್ತು ಅದರಿಂದ ಲಾಭ ಹೇಗೆ ಸಿಗ್ತಾ ಇದೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ಇದರಲ್ಲಿ ನಮ್ಮಲ್ಲಿ 80 ಆಡುಗಳೇ ಇದ್ದಾವೆ, 6 ಮೇಲ್ ಇದಾವೆ ಸರ್. ಆಮೇಲೆ ಮೇಲ್ ಕೂಡ ಒಳ್ಳೆ ಬ್ರೀಡಲ್ಲಿ ಒಳ್ಳೆ ವಂಶಾವಳಿ ಇರುವಂಥ ಬ್ರೀಡನ್ನು ಸಾಕಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂದ್ರೆ ಮರಿಗಳು ದಷ್ಟಪುಷ್ಟವಾಗಿ ಹುಟ್ಟಬೇಕು, ಆ ಕಾರಣ. ನಮ್ಮಲ್ಲಿ ಇವಾಗ ಏನಿದೆ ಸರ್, ಕೆಲವೊಬ್ರು ಫಿಮೇಲ್ಸ್ ಅನ್ನು ಒಯ್ತಾರೆ, ಕೆಲವೊಬ್ರು ಮೇಲ್ ಅನ್ನು ಒಯ್ತಾರೆ, ಕೆಲವೊಬ್ರು ಗಂಡು ಮರಿಗಳು ಮಾತ್ರ ಒಯ್ತಾರೆ. ಯಾಕಪ್ಪ ಅಂದರೆ ಈದ್ ಪರ್ಪಸಾಗಿ, ಈದ್ ಪರ್ಪಸಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ಸರ್ ಬೀಟಲಲ್ಲಿ. ಯಾಕಪ್ಪ ಅಂದರೆ ಇದರಲ್ಲಿ ಕಲರ್ ಕ್ವಾಲಿಟಿ ಆ ಥರ ಬರ್ತವೆ, ಬ್ಲ್ಯಾಕ್ ಬರ್ತದೆ, ಬ್ಲ್ಯಾಕ್ ವೈಟ್ ಬರ್ತದೆ, ನಾಗರ ಬರ್ತದೆ, ಈ ಥರ ರಾಟಿ ಬರ್ತದೆ, ಈ ಥರ ಬೇರೆ ಬೇರೆ ಬೇರೆ ಬೇರೆ ಕಲರ್ಸನ್ನು ಬರ್ತವೆ. ಆ ಕಲರನ್ನು ಆಕರ್ಷಕ ಮಾಡೋದ್ರಿಂದ ಆಮೇಲೆ ವರ್ಷಕ್ಕೆ ಇದು ಬಂದುಬಿಟ್ಟು ಒಳ್ಳೆಯ ನೀವು ಫೀಡನ್ನು ಕೊಟ್ಟರೆ ಅಂದರೆ 100%ವರೆಗೂ ಇದು ವೇಟ್ ಗೇನ್ ಆಗುತ್ತೆ, ಚಲೋ ಚೆನ್ನಾಗಿ ವೇಟ್ ಹೈಟು ಈ ಥರ ತೊಗೊಳುತ್ತೆ ಸರ್ ಇದು. ಅದಕ್ಕೋಸ್ಕರ ಇದು ಒಳ್ಳೆ ಬ್ರೀಡನ್ನು ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡೈಲಿ ನನ್ನ ಹತ್ರ ಏನು ಭೇಟಿ ಆಗ್ಲಿಕ್ಕೆ ಬರ್ತಾರಲ್ಲ ಅವರೆಲ್ಲ ಯಂಗ್ಸ್ಟರ್ಸ್ ಆಗಲಿ ಆಮೇಲೆ ವೆಲ್ ಎಜುಕೇಟೆಡೇ ಬರ್ತಾ ಇದ್ದಾರೆ. ಕೆಲವೊಬ್ರು ಈಗೆಲ್ಲ ಏನಾಗುತ್ತೆ ಸರ್, ಬೆಂಗಳೂರಲ್ಲಿ ಹೋಗ್ತಾರೆ, ಯಾರು ಪುಣೆ ಹೋಗ್ತಾರೆ, ಯಾರು ಮುಂಬೈ ಹೋಗ್ತಾರೆ, ಬಟ್ ಸ್ಯಾಲ್ರಿ ಅಷ್ಟೊಂದು ಇರಲ್ಲ. ಈ ಕೃಷಿಯಲ್ಲಿ ಬಂದ ತಕ್ಷಣ ಬೆಳೆಯೂ ಅಷ್ಟೇ ಬರುತ್ತೆ. ಬೆಳೆ ಕೂಡ ನೀವು ಪ್ರಾಣಿಗಳು ಸಾಕಿದರೆ, ಹಸು ಸಾಕಾಣಿಕೆ ಆಗಲಿ, ಆಡು ಸಾಕಾಣಿಕೆ ಆಗಲಿ, ಕೋಳಿ ಸಾಕಾಣಿಕೆ ಆಗಲಿ, ಈ ಥರ ಮಾಡ್ಕೊಂಡಿವಿ ಅಂದರೆ ನಿಮಗೊಂದು ಡೈಲಿ ಅಥವಾ ಮಂತ್ಲಿ ಇನ್ಕಮ್ ಆಗಲಿ, ಡೈಲಿ ಇನ್ಕಮ್ ಆಗಲಿ, ಅಥವಾ ಇಯರ್ಲಿ ಇನ್ಕಮ್ ಆಗಲಿ, ಈ ಥರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈಗ ನೀವು ನೋಡ್ಬೋದು, ನಾನು 18 ಲಕ್ಷ ರೂಪಾಯಿ ಮಾಡ್ತಾ ಇದ್ದೀನಿ ಅಂತಂದೆ, ಬಟ್ ಅದರಲ್ಲಿ 9 ವರ್ಷದ ನಂದು ಅನುಭವ ಇದೆ ಇದರಲ್ಲಿ. ಮತ್ತು ನಾನು ಒಮ್ಮೆ ಈಗ 18 ಲಕ್ಷ ನಾನು ಇವಾಗನೇ ನಾನು ಬರ್ತಾ ಇಲ್ಲ. ಯಾಕಪ್ಪ ಅಂದರೆ ಇದ್ರ 9 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸಿನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಯಿನಾಥ್ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಅವರು ಕೂಡ ಮೇಕೆ ಸಾಕಾಣಿಕೆಯ ಜೊತೆಯಲ್ಲಿ ಕುರಿ ಸಾಕಾಣಿಕೆ ಹಾಗೆ ಕೋಳಿ ಸಾಕಾಣಿಕೆ ಹೀಗೆ ಎಲ್ಲದರಲ್ಲೂ ಕೂಡ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಜೊತೆಗೆ ಅದರ ಸಾಕಾಣಿಕೆನ ಹೇಗೆ ಮಾಡಬೇಕು, ಮತ್ತು ಅವುಗಳಿಗೆ ಯಾವ ರೀತಿ ಆಹಾರವನ್ನು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು, ಹೀಗೆ ಎಲ್ಲ ವಿಚಾರಗಳನ್ನ ನಮಗೆ ತಿಳಿಸಿದ್ರು. ಸೊ ಹಾಗಾದರೆ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡಿದ ಹಾಗೆ ಇವತ್ತು ವಿಜಯಪುರದ ಸಾಯಿನಾಥ್ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಹಾಗೆ ಅವರು ಮೇಕೆ ಸಾಕಾಣಿಕೆ ಹಾಗೆ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಕೋಳಿ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು ನಮಗೆ ಅವರು ಸಾಕಾಣಿಕೆ ಮಾಡ್ತಿರುವಂತಹ ಬ್ರೀಡ್ನ ಬಗ್ಗೆ ನಮಗೆ ಮಾಹಿತಿಗಳನ್ನ ತಿಳಿಸಿದ್ರು. ಅದರಲ್ಲಿ ಬೀಟಲ್ ಜಾತಿಯ ಮೇಕೆಗಳನ್ನ ಅವರು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈಗ ನೀವು ಮೇಕೆ ಸಾಕಾಣಿಕೆಯನ್ನು ಅಥವಾ ಕುರಿ ಸಾಕಾಣಿಕೆಯನ್ನು ಮಾಡ್ತಿದ್ದೀರಾ ಅಂತ ಹೇಳಿದ್ರಿ. ಸೊ ಅದರಲ್ಲಿ ಯಾವ ರೀತಿಯ ಫುಡ್ಗಳನ್ನ ಕೊಡಬೇಕು, ಅವುಗಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಅದ್ರ ಜೊತೆಗೆ ಈಗ ನಾವು ಅವುಗಳಿಗೆ ಶೆಡ್ ಮಾಡೋದು ಅಥವಾ ಶೆಲ್ಟರ್ಗಳನ್ನ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಬೇಕಾಗತ್ತೆ, ಮತ್ತು ಅದಕ್ಕೆ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಖರ್ಚನ್ನು ನಾವು ಮೇಂಟೈನ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ, ಅದ್ರ ಬಗ್ಗೆ ಹೇಳ್ಬೋದಾ?
3: ಇದು 20 feet ಅಷ್ಟೇ ಶೆಡ್ ಐತೆ ಅಂತ ಹೇಳಿದೆ ನಾನು. ಇವಾಗ ನೀವು ನೋಡ್ಬೋದು 100 feet ತನಕ ಐತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಒಳ್ಳೆ ಯುವ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಬನ್ನಿರಿ ಮಾಡಿರಿ, ಕೃಷಿಯನ್ನು ಮಾಡಿರಿ, ಒಳ್ಳೆ ನಿಮಗೆ ಬೆನಿಫಿಟ್ ಸಿಗುತ್ತೆ. ಇವತ್ತು ಸಿಗಲ್ಲ, ಬಟ್ 3 years ನಂತರ ನಿಮಗೆ ಸಿಗುತ್ತೆ ಅನ್ನೋದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶೆಡ್ ಕೂಡ ಯಾವ ಥರ ಮಾಡಬೇಕಪ್ಪ ಅಂದ್ರೆ, ಈಗ ನೀವು ನೋಡ್ಬೇಕು ಸರ್, ಇವಾಗ ಕೆಲವೊಬ್ರು ಹೈಟೆಕ್ ಶೆಡ್ ಮಾಡ್ಲಿಕ್ಕೆ ಭಾಳ ಇಷ್ಟಪಡ್ತಾರೆ. ನಾವು ಕೂಡ ಹೈಟೆಕ್ ಶೆಡ್ನೇ ಮಾಡಿದ್ವಿ, ಬಟ್ ಕಾಸ್ಟ್ ಮಿನಿಮೈಸ್ ಮಾಡೋದು ಭಾಳ ಮುಖ್ಯ. ಸೊ ಇದರಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು ಸರ್, ಇವಾಗ ನಾವು ತಳಗ ರೂಫಿಂಗ್ ಎಲ್ಲ ನಾವು ತಳಗೆಲ್ಲ ಕಟ್ಟಿಗೆಯನ್ನು ಬೆಳೆಸಿದ್ವಿ. ಉಡನ್ ರೂಫಿಂಗ್ ಮಾಡೋದ್ರಿಂದ ಇದು ಯಾವತ್ತೂ ಇದು ತಂಪಿರಲ್ಲ, ಬಟ್ ಇದು ನೀರು ಕೂಡ ನಿಲ್ಲಲ್ಲ, ನೀರನ್ನು ಹಿಂಗೆ ತಳಗ ಹೋಗುತ್ತೆ. ಇದು ತಳಗಡೆ ಮಾಡೋದ್ರಿಂದ ಒಂದು 6 feet ಹೈಟ್ ಎಲ್ಲ ಇರಬೇಕು. ಯಾವತ್ತು ಕೆಲವೊಬ್ರು 3 feet ಹೈಟ್ ಮಾಡ್ತಾರೆ, ಕೆಲವೊಬ್ರು 4 feet ಹೈಟ್ ಮಾಡ್ತಾರೆ. ಯಾಕಪ್ಪ ಅಂದರೆ 2-3 feet ಗೊಬ್ಬರನೇ ಬೀಳುತ್ತೆ ಸರ್, ಅದು 3 ತಿಂಗಳಲ್ಲಿ ತಕ್ಕೊಳ್ಳಿಕ್ಕಾಗಲ್ಲ. ಮಿನಿಮಮ್ 6 feet ಹೈಟಲ್ಲಿ ಶೆಡ್ ಇರಬೇಕು. ಅದ್ರ ನಂತರ ಇದು ಸೈಡಿಗೆ ನೀವು ನೋಡ್ಬೋದು, ಈ ಕಡೆ 8 feet ಇದೆ, ಮಧ್ಯದಲ್ಲಿ 10 feet ಇದೆ. ಸೊ ಈ ಥರ ಮಾಡ್ಕೊಂಡಿದ್ವಿ. ಇದರಲ್ಲಿ 30 feet ಇದೆ, ಲೆಂತ್ ಬಂದುಬಿಟ್ಟು ಈಗ 100 ಇದೆ ಸರ್. ಇದು ಈ ಥರ ಡೈಮೆನ್ಷನ್ ಇಟ್ಕೊಂಡಿದ್ವಿ. ಯಾಕಪ್ಪ ಅಂದರೆ ಇಲ್ಲಿ ನೀವು ನೋಡ್ಬೋದು, ಈ ಕಡೆ 12 feet ಇದೆ, ಈ ಕಡೆ 12 feet ಇದೆ, ಮಧ್ಯದಲ್ಲಿ 6 feet ಇದೆ. ಅದರಲ್ಲಿ 1.5 feet ದಾವಣಿಗಳು ಬಂದಿದ್ದಾವೆ. ಆರಾಮಾಗಿ ಈ ಕಡೆನೂ ಈ ಕಡೆನೂ ಎರಡು ಕಡೆನೂ ಎನಿಮಲ್ಸನ್ನು ನಿಲ್ಲಕ್ಕೆ ಅನುಕೂಲವಾಗಿ ಮಾಡಿಕೊಟ್ಟಿದ್ವಿ. ಸೊ ಇದರಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ತಳಗೆಲ್ಲ ನಾವು 4 feet ಪತ್ರ ಹಾಕ್ಕೊಂಡಿದ್ವಿ, ಅದರ ನಂತರ ಜಾಳಿಗೆ ಹಾಕ್ಕೊಂಡಿದ್ವಿ. ಸೊ ಈಗ ನೀವು ನೋಡ್ಬೋದು, ಮಳೆಗಾಲದಲ್ಲಿ ಆಗಲಿ ಅಥವಾ ಗಾಳಿ ಆಗಲಿ ಈ ಥರ ಶೆಡ್ನೆಟ್ ಹಾಕ್ಕೊಂಡಿದ್ವಿ. ಯಾವುದೇ ಅವಕಾಳಿ ಗಾಳಿಯನ್ನು

0: ಒಳಗೆ ಬರಲ್ಲ, ಇಲ್ಲೆಲ್ಲ ಪ್ರಾಣಿಗಳಿಗೇನು ತೊಂದರೆ ಆಗಲ್ಲ, ಮಳೆ ಆಗಲಿ ಯಾವುದೇ ಥರ ಇಲ್ಲಿ ಒಳಗೆ ಬರಲ್ಲ. ಸೊ ಇದು ವುಡನ್ ಶೀಟೇ ಯಾಕೆ, ಇದರಲ್ಲಿ ನೀವು ಮತ್ತೆ ಪ್ಲಾಸ್ಟಿಕ್ ಶೀಟ್ ಬರ್ಲಿಕ್ಕೆ ಸರ್ ಈಗ ಪ್ಲಾಸ್ಟಿಕ್ ಶೀಟ್ ಕಂಪೇರಿಟಿವ್ ನಾವು ಇದು ವುಡನ್ ಶೀಟ್ ನೋಡಿದ್ರಪ್ಪ ಅಂದರೆ ಪ್ಲಾಸ್ಟಿಕ್ ಶೀಟ್ ಸಿಗ್ಲಿಕ್ತದೆ 500 ರೂಪಾಯಿ 2x2 ರೀ. ಸರ್ ನಾವು ಮನೀಗ ಬಂಗ್ಲಾಗ್ ನಾವು ಯೂಸ್ ಮಾಡಲ್ಲ ಗ್ರೈನೈಟ್. ಒಂದು ಎಕ್ಸಾಂಪಲ್, ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. 250 ರೂಪಾಯಿ ಸ್ಕ್ವೇರ್ ಫೀಟ್ ನಾವು ಮನೆಗೆ ಗ್ರ್ಯಾನೈಟ್ ಯೂಸ್ ಮಾಡಲ್ಲ, 110, 120 ಈ ಥರ ಯೂಸ್ ಮಾಡ್ತೀವಿ. ವುಡನ್ ಫ್ಲೋರ್ ಹಾಕಿದ್ವಿ, ಇದು 1 ಲಕ್ಷದಲ್ಲಿ ನಾವು ಮಾಡ್ಕೊಂಡಿದ್ದು 30-40. ಇದೇ ಕಾಸ್ಟ್ ನಾವು ಪ್ಲಾಸ್ಟಿಕ್ ಶೀಟಲ್ಲಿ ಮಾಡಿದರೆ 3 ಲಕ್ಷ ಮೇಲೆ ಬರ್ಲಿಕ್ತಿತ್ತು. ಸೊ ಅಲ್ಲಿ ಮಿನಿಮೈಸ್ ಮಾಡ್ಕೊಂಡ್ವಿ. ಏನು ಬೇಕು ರೈತರಿಗೆ ಅಷ್ಟು ಮಾಡಿದರೆ ಅನುಕೂಲವಾಗಿರುತ್ತೆ. ಇವಾಗ ಹುಟ್ಟಿದ ಮರಿಗಳನ್ನು ಯಾವ ಥರ ಸಾಕಾಣಿಕೆ ಮಾಡಬೇಕು ಅನ್ನೋದು ಒಂಚೂರು ಹೇಳ್ತೀನಿ ನಾನು. ಕೆಲವೊಬ್ರು 8 ದಿನದಲ್ಲಿ ಸತ್ತೋಯ್ತು ನಮ್ಮದು ಮರಿ, ಕೆಲವೊಬ್ರು 6 ದಿನದಲ್ಲಿ ಸತ್ತೋಯ್ತು ಅಂತ ಈ ಥರ ಹೇಳ್ತಾರೆ. ಕೆಲವೊಬ್ರು ಹಾಲು ಕುಡಿಸಿ ಹಾಲು ಕುಡ್ದಿಲ್ಲ ಅಂತೇಳಿ ಮಿಲ್ಕ್ ಇದು ಉಚ್ಕೊಳ್ಳೋದು ಈ ಥರ ಎಲ್ಲ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ. ಇದು ನೀವು ನೋಡ್ಬೋದು, ನಾವು ಸೆಕ್ಷನ್ ಎಲ್ಲ ಬೇರೆ ಬೇರೆ ಮಾಡಿದ್ದೇವೆ ಸರ್. ಇದು ನಿನ್ನೆ ಮೊನ್ನೆ ಹುಟ್ಟಿರೋದು ಮರಿ, ಇವತ್ತು ಹುಟ್ಟಿರೋದು ಮರಿ ಇಲ್ಲಿ ಇಡ್ತೀವಿ. ಒಂದು ವಾರ ಮರಿ ಹುಟ್ಟಿರೋದು ಮರಿ ಇಲ್ಲಿ ಇಡ್ತೀವಿ. ಇದರ ನಂತರ ಬೇರೆ ಸೆಕ್ಷನ್ ಇದೆ, 1 ತಿಂಗಳ ಮರಿ ಆ ಕಡೆ ಇಡ್ತೀವಿ, 3 ತಿಂಗಳ ಮರಿ ಬೇರೆ ಸೆಕ್ಷನ್ ಇದೆ. ಈ ಥರ ಬೇರೆ ಬೇರೆ ಸೆಕ್ಷನ್ಗಳನ್ನು ಮಾಡಿದ್ದೀವಿ, ಆ ಸೆಕ್ಷನಲ್ಲಿ ಇಡ್ತೀವಿ, ಆ ಏಜ್ ಪ್ರಕಾರ ಅಲ್ಲಿ ನಾವು ಇಡ್ತೀವಿ.
1: ಓಕೆ ಸರ್, ಹಾಗೆ ಈಗ ಮರಿಗಳನ್ನೆಲ್ಲ ಬೇರೆ ಬೇರೆ ಕಡೆ ಇಡ್ತೀರಾ, ಆದರೂ ಕೂಡ ಈ ಮರಿಗಳಿಗೆ ಯಾವ್ದಾದ್ರು ಆರೋಗ್ಯದ ತೊಂದರೆಗಳು ಬಂದಂತಹ ಸಮಯದಲ್ಲಿ ಅವುಗಳನ್ನ ಹೇಗೆ ನೋಡ್ಕೋಬೇಕಾಗತ್ತೆ, ಮತ್ತೆ ಅವುಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
0: ಸೊ ಇದರಲ್ಲಿ ಏನಾಗತ್ತಪ್ಪ ಅಂದ್ರೆ, ಕೆಲವರು ಮರಿಗಳ ತೊಂದರೆ ಆದ್ರೆ ನೀವು ಜಸ್ಟ್ ಏನಿಲ್ಲ, ನಾವು ಸಣ್ಣ ಮಕ್ಕಳಿಗೆ ನಾವು ಏನು ಸಿರಪ್ ಹಾಕ್ತೀವಲ್ಲ, ಎಮೋಕ್ಸ್ಲಿನ್ ಕ್ಯಾಲಿವೇಟ್ ಅಂತ ಹೇಳಿ ಸಿಗತ್ತೆ, ಆಂಟಿಬಯೋಟಿಕ್ ಉಚ್ಕೊಳ್ಳೋದಾಗ್ಲಿ ಅಥವಾ ಹಾಲು ಕುಡಿಯೋದು ಬಿಡಲಿ ಅಥವಾ ಜ್ವರ ಬರಲಿ ಅಥವಾ ಏನೇ ಬಂದ್ರೂ ಕೂಡ ಅದು ಒಂದು 5 ml ಹಾಕಿದರೆ ನೀಟಾಗಿ ಹೋಗುತ್ತೆ ಸರ್. ಆಡು ಸಾಕಾಣಿಕೆ ಆಗಲಿ ಅಥವಾ ಕುರಿ ಸಾಕಾಣಿಕೆಯಲ್ಲಿ ಮೆಡಿಸಿನ್ಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಹೇಳ್ಬೇಕು. ಯಾಕಪ್ಪ ಅಂದ್ರೆ ನೀವು ಯಾವ ಟೈಮಲ್ಲಿ ಯಾವ ಕಾಯಿಲೆ ಬರುತ್ತೆ ಅನ್ನೋದು ಹೇಳಕ್ಕೆ ಆಗಲ್ಲ. ಇದನ್ನು ಕೂಡ ಲೈವ್ ಸ್ಟಾಕ್ ಇರೋದ್ರಿಂದ ಮನುಷ್ಯರ ಥರನೇ ಕ್ಲೈಮೇಟ್ ಪ್ರಕಾರ ಸಮ್ಮರ್ ಆಗಲಿ ವಿಂಟರ್ ಆಗಲಿ ರೇನಿ ಆಗಲಿ ಈ ಥರ ಬೇರೆ ಬೇರೆ ಕ್ಲೈಮೇಟ್ರಿಂದ ಬೇರೆ ಬೇರೆ ನೆಗಡಿ ಕೆಮ್ಮು ಜ್ವರ ಈ ಥರ ಬರ್ತಾ ಇರ್ತವೆ. ಸೊ ಎಲ್ಲದಕ್ಕೂ ಒಂದು ಕಿಟ್ ಅಂತ ಹೇಳಿ ಇರುತ್ತೆ, ಆ ಕಿಟ್ಟನ್ನು ನಿಮ್ಮ ಹತ್ರ ಇಟ್ಕೊಳ್ಳಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದ್ಯಾವ್ದಪ್ಪ ಅಂದರೆ, ಆಡು ಸಾಕಾಣಿಕೆ ಮಾಡೋರಿಗೆ ಪ್ರೆಗ್ನೆಂಟ್ ಇರಲಿ ನಾನ್ ಪ್ರೆಗ್ನೆಂಟ್ ಇರಲಿ ಯಾವುದೇ ಇಫೆಕ್ಟ್ ಆಗಲಾರ್ದಂತ ಕೆಲವು ಇಂಜೆಕ್ಷನ್ಸನ್ನು ಹೇಳ್ತೀನಿ, ಬೇಕಾದ್ರೆ ಬರೆದು ಇಟ್ಕೋಬೋದು. ನೀವು ಜ್ವರ ಬತ್ತಪ್ಪ ಅಂದರೆ ಮೆನೋಲೆಕ್ಸ್ ಪ್ಲಸ್ ಅಂತ ಹೇಳಿ ಬರುತ್ತೆ, ಪ್ಯಾರಾಸಿಟಮಲ್, ಅದು ಕೂಡ ಇಟ್ಕೋರಿ. ಆ್ಯಂಟಿಬಯೋಟಿಕಲ್ಲಿ ನೀವು ಆ್ಯಂಡ್ರೋಫ್ಲಾಕ್ಸಿನ್ ಅಂತ ಹೇಳಿ ಬರುತ್ತೆ, ಅದು ಇಟ್ಕೋರಿ. ಆಮೇಲೆ CPM, ಇದು ಆ್ಯಂಟಿ ಅಲರ್ಜಿಕ್. ಇದು ಯಾವುದೇ ಥರ ಇಂಜೆಕ್ಷನ್ ಮಾಡಿದ್ವಿ ಅಂದರೆ ರಿಯಾಕ್ಷನ್ ಆಗಬಾರ್ದು ಅಂತೇಳಿ ಅದು ಒಂದು ಇಂಜೆಕ್ಷನ್. ಪ್ಲಸ್ ಕೆಡಿಸ್ಟಿನ್ ಅಂತೇಳಿನೂ ಕೂಡ ನೀವು ಯೂಸ್ ಮಾಡ್ಬೋದು, ನೆಗಡಿಗಾಗಲಿ ಕೆಮ್ಮಿಗಾಗಲಿ ಅದು ಯೂಸ್ ಮಾಡ್ಲಿಕ್ಕೆ ಬರುತ್ತೆ, ಅದೇ CPM. ಇವು 3 ಇಂಜೆಕ್ಷನ್ ಡೆಫಿನೆಟ್ ಆಗಿ ಇಟ್ಕೋರಿ, ನಿಮ್ಮ ಹತ್ರ ಒಳ್ಳೆ ಟೈಮಿಂಗ್ ನಿಮಗೆ ಹೆಲ್ಪ್ ಆಗ್ಲಿಕ್ಕೆ ಆಗುತ್ತೆ. ಮತ್ತು ಕೆಲವೊಬ್ಬರಿಗೆ ಅದು ಕಾಲು ಕುಂಟೋದಾಗಲಿ ಈ ಥರ ಕಾಯಿಲೆ ಬರ್ತದೆ, ಅವಾಗ ನೀವು ಮೆಗ್ಲೋಡೈನ್ ಅಂತೇಳಿ ಇಂಜೆಕ್ಷನ್ ಬರುತ್ತೆ, ಅದು ಇಟ್ಕೋರಿ. ಆಮೇಲೆ ಕೆಲವು ಸಿಂಪ್ಟಮ್ಸನ್ನು ಈಗ ಉಚ್ಕೋತಿರ್ತಾವೆ, ಅದಕ್ಕೆ ಸಲ್ಫಡೈನ್ ಅಥವಾ ಬಯೋಟ್ರಿ ಮತ್ತು ಇಂಜೆಕ್ಷನ್ ಬರುತ್ತೆ, ಅದು ಇಟ್ಕೊಳ್ರಿ. ಇವು ಮೇಜರ್ ಬರ್ತಾ ಇರುತ್ತೆ. ಆಮೇಲೆ ಕೆಲವು ನೆಗಡಿ ಬರ್ತಾ ಇರುತ್ತೆ, ಕೆಮ್ಮು ಬರ್ತಾ ಇರುತ್ತೆ, ಅವಾಗ ಏನು ಮಾಡಬೇಕು, ನೆಗಡಿ ಕೆಮ್ಮಕ್ಕಿಂತ ಮುಂಚೆ ಔಷಧ ಹಾಕೋಕ್ಕಿಂತ ಮುಂಚೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಡಿವಾರ್ಮಿಂಗ್ ಮಾಡ್ಕೋರಿ. ಯಾಕಪ್ಪ ಅಂದ್ರೆ ಅದು ಹೈಟೆಕ್ದೊಂದು ಡಿವಾರ್ಮಿಂಗ್ ಬರುತ್ತೆ, ಅದು ಮಾಡ್ಕೋರಿ. ಅದು ಮಾಡಿದ ತಕ್ಷಣ ನೆಕ್ಸ್ಟ್ ಡೇಯಿಂದ ಎಂಡ್ರೋಟಾಕ್ಸ್ BH ಅಂತ ಔಷಧ ಬರುತ್ತೆ, 5 ml 5 ದಿನ ಹಾಕ್ರಿ, ನಿಮ್ಮದು ಆಡಿಂದಾಗಲಿ ಜಾನುವಾರದಾಗಲಿ ಕೆಮ್ಮು ನೆಗಡಿ ಎಲ್ಲ ಸ್ಟಾಪ್ ಆಗುತ್ತೆ.
1: ಓಕೆ ಸರ್, ಧನ್ಯವಾದಗಳು, ತಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಮಾತಾಡಿರಿ, ಹಾಗೆ ಈ ಒಂದು ಮೇಕೆ ಸಾಕಾಣಿಕೆಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳಿಸಿರಿ ಸರ್. ಮತ್ತೊಮ್ಮೆ ಧನ್ಯವಾದಗಳು ನಿಮಗೆ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಸಾಯಿನಾಥ್ ಅವರು ವಿಜಯಪುರದಿಂದ ಮೇಕೆ ಸಾಕಾಣಿಕೆ ಕುರಿತಂತೆ ಹಲವಾರು ಮಾಹಿತಿಗಳನ್ನ ತಿಳಿಸ್ತಾ ಇದ್ರು, ಹಾಗೆ ಅವರು ಸಾಕಾಣಿಕೆ ಮಾಡಿರುವಂತಹ ಬೀಟಲ್ ಜಾತಿಯ ಮೇಕೆಯ ಬಗ್ಗೆ ಕೂಡ ಅವರು ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686609 ಈ ಸಂಖ್ಯೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ರೋಚಕವಾದ ರೇಡಿಯೋ ನಿರೂಪಣೆ 1938 ರೇಡಿಯೋ ರೂಪಕದ ರೋಚಕ ಘಟನೆಯನ್ನು ನಾನೀಗ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. 1938 ಮೊದಲು ಯಾವ ಮಾಧ್ಯಮಗಳು ಕೂಡ ಸಮಾಜದ ಮೇಲೆ ಅಷ್ಟೊಂದು ಪ್ರಭಾವ ಬೀರ್ತಾ ಇರಲಿಲ್ಲ. ಯಾಕೆಂದರೆ ಇವತ್ತಿನ ಹಾಗೆ ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು, ಕಂಪ್ಯೂಟರ್ಗಳು, ಟೆಲಿವಿಷನ್ಗಳು, ಈ ಯಾವ ಆಧುನಿಕ ಜಾಲದ ಅಬ್ಬರವಿರಲಿಲ್ಲ ಆವಾಗ. ಹಾಗಾಗಿ ರೇಡಿಯೋ ಅಂತಂದರೆ ಜನರು ಅಷ್ಟು ಖುಷಿಯಿಂದ, ಅಷ್ಟು ಕೌತುಕದಿಂದ ಅವರು ಕೇಳ್ತಾ ಇರ್ತಾರೆ. 1938 ಬೆಳಗಿನ ಆ ದಿನ ಆರ್ಸನ್ ವೆಲ್ಲಿಸ್ ಎಂಬ ನಿರೂಪಕ ಅನ್ಯಗ್ರಹ ಜೀವಿಗಳ ಬಗ್ಗೆ ಹೇಳ್ತಾ ಇರ್ತಾನೆ. ಅವನು ಏನು ಹೇಳ್ತಾ ಇರ್ತಾನೆ ಅಂತಂದರೆ, ಈ ಭೂಮಿಗೆ ಮಂಗಳ ಗ್ರಹದಿಂದ ಅನ್ಯಗ್ರಹ ಜೀವಿಗಳು ಬರ್ತಾ ಇದ್ದಾವೆ. ಆ ಅನ್ಯಗ್ರಹ ಜೀವಿಗಳು ಬಂದರೆ ಇಡೀ ಭೂಮಿಯ ಮೇಲಿನ ಎಲ್ಲ ಜೀವ ಜಂತುಗಳು, ಗಿಡಮರಗಳು, ಪ್ರಾಣಿ ಪಕ್ಷಿಗಳು ಎಲ್ಲವೂ ನಾಶ ಆಗುತ್ತೆ ಅನ್ನುವ ಒಂದು ಅವನ ಅಂತಿಮ ಮಾತುಗಳಾಗಿರುತ್ತೆ. ಭೂಗ್ರಹಕ್ಕೆ ಮಂಗಳ ಗ್ರಹದಿಂದ ಆಕ್ರಮಿಸಿದ ಸುದ್ದಿಯನ್ನು ಭೀಕರವಾಗಿ ಅವನು ನಿರೂಪಣೆ ಮಾಡಿರ್ತಾನೆ. ಆ ನಿರೂಪಣೆಯಲ್ಲಿ ಹಾರುವ ತಟ್ಟೆಗಳ ಬಗ್ಗೆ ವಿವರಣೆಗಳಿರುತ್ತೆ, ಅವುಗಳಿಂದ ಹೊರಹೊಮ್ಮುವ ಬೆಂಕಿಯ ಕಿರಣಗಳ ವಿವರಣೆ ಇರುತ್ತೆ, ಬೆಂಕಿಯ ಜ್ವಾಲೆಯ ವಿವರಣೆಗಳಿರುತ್ತೆ. ಒಟ್ಟಿನಲ್ಲಿ ಆ ಸುದ್ದಿಯನ್ನು ಕೇಳಿದ್ರೆ ಸಾಕು, ಮೈ ರೋಮಾಂಚನಗೊಳ್ಳುತ್ತೆ ಮತ್ತು ಜನಗಳು ಭಯಭೀತರಾಗ್ತಾರೆ. ಅಂಥ ಸುದ್ದಿ ಅದು. ಅನ್ಯಗ್ರಹ ಜೀವಿಗಳು ಭೂಗ್ರಹವನ್ನು ಪ್ರವೇಶಿಸಿ ಜನರನ್ನು ಭಯಭೀತಗೊಳಿಸುತ್ತವೆ ಅನ್ನುವ ಒಂದು ಉದ್ದೇಶ ಅವನ ರೂಪಕದ್ದಾಗಿರುತ್ತೆ. ಅನ್ಯಗ್ರಹ ಜೀವಿಗಳು ಭೂಗ್ರಹವನ್ನು ಪ್ರವೇಶಿಸಿ ಜನರನ್ನು ಭಯಭೀತಗೊಳಿಸಿರ್ತಕ್ಕಂಥ ಸುದ್ದಿ ಅಮೆರಿಕದ ಕೆಲವು ರಾಜ್ಯಗಳಲ್ಲಿ, ಅದರಲ್ಲೂ ನ್ಯೂಜೆರ್ಸಿಯ ಅಂತಕ್ಕಂಥ ರಾಜ್ಯದ ಉತ್ತರ ಭಾಗದಲ್ಲಿ ಜನ ಆ ಸುದ್ದಿಯನ್ನು ಕೇಳಿ ಅವರಲ್ಲಿ ನಡುಕ ಉಂಟಾಗುತ್ತೆ. ಶ್ರೋತೃಗಳೆಲ್ಲ ಇದೆಂಥ ಸುದ್ದಿಯಪ್ಪ ಇದು, ನಮಗೆಂಥ ಒಂದು ಭಯಾನಕವಾಗಿರ್ತಕ್ಕಂಥ ಒಂದು ಆಘಾತ ಬಂತು ಅಂತ ಹೇಳಿ ಅವರಲ್ಲಿ ಕಂಪನ ಶುರುವಾಗುತ್ತೆ, ನಡುಕ ಉಂಟಾಗುತ್ತೆ ಅವರಲ್ಲಿ. ಕೆಲವರು ಮನೆ ಬಿಟ್ಟು ಹೊರಗಡೆ ಓಡಿ ಬರ್ತಾರೆ, ಮತ್ತು ಊರಲ್ಲಿ ಏನೋ ಅನಾಹುತ ಆಗಿದೆ ಅಂತ ಹೇಳಿ ಭ್ರಮಿಸಿ ಜನಗಳು ಆ ಕಡೆ ಈ ಕಡೆ ಓಡಾಡೋಕ್ಕೆ ಶುರು ಮಾಡ್ತಾರೆ. ಹೆದರಿ ಭಯಭೀತರಾಗಿರ್ತಕ್ಕಂಥ ಜನಗಳು ಪೊಲೀಸ್ ಸ್ಟೇಷನ್ಗಳಿಗೆ, ರೇಡಿಯೋ ಕೇಂದ್ರಗಳಿಗೆ ಅವರು ಕರೆ ಮಾಡ್ತಾರೆ, ಏನಿದು ಅನ್ಯ ಗ್ರಹ ಜೀವಿಗಳು ಭೂಮಿಗೆ ಬರ್ತಾ ಇದ್ದಾವಲ್ಲ, ಮಂಗಳ ಗ್ರಹದಿಂದ ಬರ್ತಾ ಇದ್ದಾವಲ್ಲ, ಅವು ಏನು ಮಾಡ್ತವೆ, ಹೇಗೆ ಬರ್ತವೆ, ಇಂಥ ಅನೇಕ ಕುತೂಹಲದ ಪ್ರಶ್ನೆಗಳನ್ನು ಯಾರು ಆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರ್ತಾರೆ. ಆ ರೇಡಿಯೋ ಕೇಂದ್ರಕ್ಕೆ ಪದೇ ಪದೇ ಕರೆಗಳು ಬರ್ತಾ ಇರುತ್ತೆ, ಟೆಲಿಫೋನ್ ಕರೆಗಳು ಬರ್ತಾ ಇರುತ್ತೆ. ಹೆಚ್ಚಾಗಿ ಬೀದಿಗಳಲ್ಲಿ ಕಾರು, ಬೈಕು, ಬಸ್ಸು, ಅಗ್ನಿಶಾಮಕ ದಳ ಅವರೆಲ್ಲ ಹೆಚ್ಚಾಗಿ ಓಡಾಡ್ತಾ ಇರ್ತಾರೆ, ಅಂದರೆ ರಸ್ತೆ ನಿಯಮಗಳನ್ನು ಪಾಲನೆ ಮಾಡದೇ ಓಡಾಡ್ತಾ ಇರ್ತಾರೆ, ಯಾಕೆಂದರೆ ಅವರಲ್ಲಿ ಭಯ ಉಂಟಾಗಿರುತ್ತೆ. ಹಾಗಾಗಿ ಅನೇಕ ಕಡೆ ಜಾಮ್ ಆಗುತ್ತೆ, ಕೆಲವು ಕಡೆ ಅಪಘಾತಗಳು ಕೂಡ ಆಗುತ್ತೆ. ಪೊಲೀಸರು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವೇ ಆಗಲ್ಲ, ಅವರು ಸೋತು ಹೋಗ್ತಾರೆ. ಏನಪ್ಪ ಇಷ್ಟೆಲ್ಲ ಅನಾಹುತಗಳು ಇದರಿಂದ ಆಗ್ತಾ ಇದೆ ಅಂತ ಅವರು ಕೂಡ ಭಯಭೀತರಾಗ್ತಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಅಮೆರಿಕದಲ್ಲಿ ಈ ಮಂಗಳ ಗ್ರಹದಿಂದ ಬರ್ತಕ್ಕಂಥ ಅನ್ಯ ಗ್ರಹ ಜೀವಿಗಳು ಭೂಮಿಗೆ ಭಾಳ ದೊಡ್ಡ ತೊಂದರೆಯನ್ನು ಉಂಟು ಮಾಡುತ್ತೆ ಅನ್ನುವ ಒಂದು ಸುದ್ದಿ ಅಮೆರಿಕದ ಎಲ್ಲ ಕಡೆ ಹರಡು ಹೋಗುತ್ತೆ. ರೇಡಿಯೋ ಕೇಂದ್ರದವರು ಆರಂಭದಲ್ಲಿಯೇ ಒಂದು ಸುದ್ದಿಯನ್ನು ಹೇಳಿರ್ತಾರೆ, ಆದರೆ ಯಾವ ಶ್ರೋತೃಗಳು ಕೂಡ, ರೇಡಿಯೋ ಕೇಳ್ತಕ್ಕಂಥವ್ರು ಕೂಡ ಅದರ ಕಡೆ ಗಮನ ಕೊಟ್ಟಿರೋದಿಲ್ಲ. ಅಂದರೆ ಅದು ರೂಪಕ ಅಂತ ಅನ್ನೋದನ್ನೇ ಮರೆತು ಬಿಟ್ಟಿರ್ತಾರೆ ಅವರು. ಆ ಶ್ರೋತೃವರ್ಗದವರು ಇದು ನಿಜವಾಗ್ಲೂ ನಡೀತಾ ಇದೆ ಅನ್ನುವ ಒಂದು ಭ್ರಮೆಯನ್ನು ಮನಸ್ಸಿನಲ್ಲಿ ಹಾಕ್ಕೊಂಡಿರ್ತಾರೆ. ಹಾಗಾಗಿ ರೇಡಿಯೋ ರೂಪಕವನ್ನು ಮಾಡಿರ್ತಕ್ಕಂಥವನ ಚಾಕಚಕ್ಯತೆಯನ್ನು, ಮಾಂತ್ರಿಕತೆಯನ್ನು ನಾವು ಮೆಚ್ಚಲೇಬೇಕು. ಆ ರೇಡಿಯೋ ರೂಪಕವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಅವನು ಎಚ್ ಜಿ ವೆಲ್ಸ್ ರವರ ದ ವಾರ್ ಆಫ್ ದ ಪೀಸ್ ಕಾದಂಬರಿಯ ಏನು ಆಧರಿಸಿ ಆ ನಿರೂಪಣೆಯನ್ನು ಮಾಡಿರ್ತಾರೆ ಅವನು. ರೋಚಕವಾದ ನಿರೂಪಣೆ ಅದು. ಆಮೇಲೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಸುದ್ದಿ ಅಂದರೆ ಅದು ಅಷ್ಟು ಪರಿಣಾಮ ಬೀರುತ್ತಾ ಅನ್ನುವ ಒಂದು ಅನುಮಾನಗಳು ನಾವು ಕಾಡುತ್ತಲ್ಲ. ಅದಕ್ಕೆ ಪ್ರಮುಖವಾದ ಕಾರಣ ಮತ್ತೊಂದು ಅಂದರೆ, ಈಗಾಗಲೇ 1938 ಅಂತ ಹೇಳಿದೆ, ಎರಡನೇ ಮಹಾಯುದ್ಧ 1942ವರೆಗೂ ನಡೆಯುತ್ತೆ. ಕೆಲವು ದೇಶಗಳಲ್ಲಿ ಅದು ಭಾರೀ ಕೆಟ್ಟ ಪರಿಣಾಮಗಳನ್ನು ಮಾಡಿರುತ್ತೆ. ಅದು ಜನ ತುಂಬ ಭೀತಿಯಲ್ಲಿರ್ತಾರೆ, ಭಯದಲ್ಲಿರ್ತಾರೆ. ಹಾಗಾಗಿ ಮತ್ತೊಂದು ಆಘಾತ ಬಂದಿದೆಯಲ್ಲ ಅನ್ನೋ ಒಂದು ಭಯ ಅವರಿಗೆ ಕಾಡಲಿಕ್ಕೆ ಶುರುವಾಗುತ್ತೆ. ಒಂದು ಎರಡನೇ ಮಹಾಯುದ್ಧದ್ದು, ಇನ್ನೊಂದು ಅನ್ಯ ಗ್ರಹ ಜೀವಿಗಳು. ಹೀಗಾಗಿ ಒಟ್ಟಿನಲ್ಲಿ ಈ ರೇಡಿಯೋ ರೂಪಕ ಜನರ ಮನಸ್ಸಿನಲ್ಲಿ ಗಾಢ ಪರಿಣಾಮವನ್ನು ಬೀರುತ್ತೆ. ಈ ಘಟನೆಯ ನಂತರ ಪೆರು ದೇಶ, ಅಂದರೆ ಒಂದು ದೇಶ ಒಂದು ರೇಡಿಯೋ ಪ್ರಸಾರ ಒಂದು ಘಟನೆಯನ್ನು ರೇಡಿಯೋದಲ್ಲಿ ರೇಡಿಯೋ ಕಾರ್ಯಕ್ರಮವಾಗಿ ರೂಪುಗೊಂಡ ಮೇಲೆ ಇನ್ನು ಕೆಲವು ಬೇರೆ ಬೇರೆ ದೇಶಗಳು ಕೂಡ ಅದೇ ರೂಪಕವನ್ನು ಪ್ರಸಾರ ಮಾಡುತ್ತೆ. ಅಂಥ ಅದೇ ರೂಪಕವನ್ನು ಪ್ರಸಾರ ಮಾಡಿರ್ತಕ್ಕಂಥ ದೇಶಗಳಲ್ಲಿ ಪೆರು ಕೂಡ ಮುಖ್ಯ. ಪೆರು ದೇಶದಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ರಂಗಮಂದಿರದಲ್ಲಿ ಸ್ಪೇನ್ ಭಾಷೆಯಲ್ಲಿ ಅದೇ ನಿರೂಪಣೆಯನ್ನು ಅವ್ರು ಮಾಡ್ತಾರೆ. ನಿರೂಪಕ ಬೇರೆ, ಬಟ್ ಅದೇ ಸ್ಟೈಲಲ್ಲಿ ಅದೇ ಶೈಲಿಯಲ್ಲಿ ಅದೇ ವಿಷಯವನ್ನು ಇಟ್ಕೊಂಡು ರೇಡಿಯೋ ಪ್ರಸಾರ ಆಗುತ್ತೆ. ಆ ರೇಡಿಯೋ ಪ್ರಸಾರ ಆದಾಗ ಒಂದು ರಂಗಮಂದಿರದಲ್ಲಿ ಸಾವಿರಾರು ಜನ ಸೇರಿರ್ತಾರೆ. ಆ ನಿರೂಪಣೆಯನ್ನು ಕೇಳ್ತಾ ಇದು ಕೇಳೋದು ನೋಡೋದಲ್ಲ ಇದು, ಯಾಕೆಂದರೆ ಈಗಾಗಲೇ ಹೇಳಿದ್ದೀನಿ ನಾನು, ಆವಾಗ ಟೆಲಿವಿಷನ್ಗಳು ಇರಲಿಲ್ಲ ಅಂತ ಹೇಳಿ. ಅದೇ ರೂಪಕವನ್ನು ಜನ ಕೇಳಿ ಅವರು ರಂಗಮಂದಿರದ ಒಳಗಡೆನೇ ಬೆಚ್ಚಿ ಬೀಳ್ತಾರೆ. ಬೆಚ್ಚಿ ಬಿದ್ದು ಏನು ಮಾಡ್ತಾರೆ ಅಂದರೆ, ಸಾವಿರಾರು ಜನ ಒಳಗಡೆ ಇದ್ರಲ್ಲ, ಒಂದೇ ಒಂದು ದೊಡ್ಡ ಡೋರ್ ಇರೋದ್ರಿಂದ ಅವರು ಅದ್ರ ಮೂಲಕ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸಾವಿರಾರು ಜನ ಒಟ್ಟಿಗೆ ಹೊರಗಡೆ ಬರೋದು ಕಷ್ಟ ಆಗುತ್ತೆ, ನೂಕು ನುಗ್ಗಲು ಉಂಟಾಗುತ್ತೆ, ಒಬ್ಬರ ಮೇಲೆ ಒಬ್ಬರು ಬೀಳ್ತಾರೆ, ಒಟ್ಟು 15 ಜನ ಸಾವಿಗೀಡಾಗ್ತಾರೆ. ಆ ಲಿಮಾ ನಗರದಲ್ಲಿ ಕೂಡ ಒಂದು ದೊಡ್ಡ ಸುದ್ದಿ ಆಗುತ್ತೆ, ಅನ್ಯ ಗ್ರಹ ಜೀವಿಗಳು ಭೂಮಿಗೆ ಬಂದಿವೆ ಅಂತ ಹೇಳಿ. ಇದಾದಮೇಲೆ ಸುಮಾರು 2 ವರ್ಷಗಳ ನಂತರ 1940 ಅಂತ ಇಟ್ಕೊಂಡೆ, 38 ಆದಮೇಲೆ 1940ರಲ್ಲಿ ಅದೇ ಪೂರ್ವ ಯುರೋಪಲ್ಲಿ ಇದೇ ರೇಡಿಯೋ ರೂಪಕ ಪ್ರಸಾರ ಆಗುತ್ತೆ. ಆ ಪ್ರದರ್ಶನದ ವೇಳೆಯಲ್ಲಿ ಕೂಡ ಅನೇಕ ಅನಾಹುತಗಳು ನಡೆಯುತ್ತೆ, ಘಟನೆಗಳು ನಡೆಯುತ್ತೆ, ಆದರೆ ಜನರಿಗೆ ಅಷ್ಟೊತ್ತಿಗೆ ಗೊತ್ತಾಗಿರುತ್ತೆ. ಈ ರೇಡಿಯೋ ಸುದ್ದಿಗಳು, ಇವು ಭ್ರಾಮಕ ಸುದ್ದಿಗಳು, ಅಷ್ಟೊಂದು ರೋಚಕವಾಗಿ ಹೇಳ್ತಕ್ಕಂಥ ಸುದ್ದಿಗಳಿವು ನಿಜವಾದದ್ದಲ್ಲ ಅಂತ ಹೇಳಿ ಅವ್ರಿಗೆ ಆಗಲೇ ಗೊತ್ತಾಗಿರುತ್ತೆ. ಈ ಘಟನೆಯ ತಾತ್ಪರ್ಯ ಏನು ಅಂತ ನಾವು ಚಿಂತನೆ ಮಾಡಬೇಕಾಗಿದೆ. ಅಂದರೆ ರೇಡಿಯೋ ಎಷ್ಟು ಪರಿಣಾಮಕಾರಿಯಾಗಿ ಈ ಶ್ರೋತೃಗಳನ್ನು ಆಕರ್ಷಣೆ ಮಾಡಬಹುದು ಅಂತ ಹೇಳಿ. ಎರಡನೇದು ಅನ್ಯಗ್ರಹ ಜೀವಿಗಳು. ಅನ್ಯಗ್ರಹ ಜೀವಿಗಳು ಅಂದರೆ ನಮ್ಮ ಕಲ್ಪನೆಯ ಜೀವಿಗಳು, ಯಾಕೆಂದರೆ ಇದುವರೆಗೂ ನಾವು ಅನ್ಯಗ್ರಹ ಜೀವಿಗಳನ್ನು ನೋಡಿಲ್ಲ, ಬಂದಿರತಕ್ಕಂಥದ್ದನ್ನು ಕೂಡ ನೋಡಿಲ್ಲ. ನಾವು ಹಾರುವ ತಟ್ಟೆ ಇರ್ಬೋದು, ಬೆಂಕಿಯ ಚೆಂಡಿರ್ಬೋದು, ಅಥವಾ ವಿಚಿತ್ರವಾದ ಮುಖ, ಅವರಿಗೆ ಎರಡು ಕೊಂಬುಗಳು, ವಿಚಿತ್ರವಾದ ಕೆಂಡ ಕಾರ್ತಕ್ಕಂಥ ಕಣ್ಣುಗಳು, ಕೈಕಾಲುಗಳೇ ಇಲ್ಲದೆ ಇರತಕ್ಕಂಥ ದೇಹ, ಇಂಥವನ್ನೆಲ್ಲ ನೋಡಿದಾಗ ಈ ಅನ್ಯಗ್ರಹ ಜೀವಿಗಳ ಕಲ್ಪನೆ ಇದೆಯಲ್ಲ, ಆ ಕಲ್ಪನೆಯೇ ತುಂಬ ವಿಚಿತ್ರವಾದದ್ದು. ಅಂಥ ಕಲ್ಪನೆಯ ಮೂಲಕ ನಾವು ಅನ್ಯಗ್ರಹ ಜೀವಿಗಳನ್ನು ಇವತ್ತಿಗೂ ಕೂಡ ನಾವು ನೆನಪು ಮಾಡ್ಕೊಳ್ತಾ ಇದ್ದೇವೆ. ಆಗಾಗ ಬೇರೆ ಬೇರೆ ಸುದ್ದಿಗಳು ಕೂಡ ಪತ್ರಿಕೆಗಳಲ್ಲಿ ಹರಡ್ತಾ ಇರುತ್ತೆ. ಅನ್ಯಗ್ರಹ ಜೀವಿಗಳು ಡಿಸೆಂಬರಲ್ಲಿ ಬರುತ್ತೆ, ಸೆಪ್ಟೆಂಬರಲ್ಲಿ ಬರುತ್ತೆ, ಮನುಷ್ಯನಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ. ಒಟ್ಟಿನಲ್ಲಿ ಹೇಳೋದಾದರೆ ಈ ಅನ್ಯಗ್ರಹ ಜೀವಿಗಳ ಒಂದು ರೂಪಕ ಏನು, ಅದು ಪ್ರಸಾರ ಆಯಿತು ಅಮೆರಿಕದಲ್ಲಿ, ಎಚ್ ಜಿ ವೆಲ್ಸ್ ರವರ ಕಾದಂಬರಿಯ ಮೂಲಕ ಆಧಾರಿತ ಒಂದು ಘಟನೆ ಇದೆಯಲ್ಲ, ಅದು ತುಂಬ ಜನರ ಮೇಲೆ ಪರಿಣಾಮ ಬೀರುತ್ತೆ. ಆವಾಗ ಟೆಲಿವಿಷನ್ ಇರಲಿಲ್ಲ, ರೇಡಿಯೋ ಎಷ್ಟು ಪ್ರಮುಖವಾಗಿತ್ತು ಅನ್ನೋದನ್ನು ನಾವು ಕಾಣ್ಬೋದು. ಈಗ ಮುಖ್ಯವಾಗಿ ನಾವು ರೇಡಿಯೋ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನವಾಗಿದೆ. ಆ ರೇಡಿಯೋದ ಮೂಲಕ ಯಾವುದೇ ಸುದ್ದಿ ಇರ್ಬೋದು, ಒಂದು ಹಾಡು ಇರ್ಬೋದು, ಒಂದು ಕತೆ ಇರ್ಬೋದು, ಒಂದು ನಾಟಕ ಇರ್ಬೋದು, ಎಲ್ಲ ಸುದ್ದಿಗಳನ್ನು ರೋಚಕವಾಗಿ ನಿರೂಪಣೆ ಮಾಡಿ ಜನರಲ್ಲಿ ಆಕರ್ಷಣೆಯನ್ನು ಉಂಟು ಮಾಡ್ಬೋದು ಅಂತ ಹೇಳ್ಬೋದು.
3: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ರೇಡಿಯೋ ಕೇಳಕ್ಕೆ ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಹೋದರರ ಸವಾಲ್ ಚಿತ್ರದ ಗೀತೆ. ಓ ನಲ್ಲನೆ ಸವಿ ಮಾತೊಂದ ಹಾಡಿದಂತ ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ. ಜಿ ಉದಯ್ ಶಂಕರ್ ಅವರ ಒಂದು ರಚನೆ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ರಜನಿಕಾಂತ್ ಅವರ ಒಂದು ಜೋಡಿಯ ಚಿತ್ರ. ಇದು 1997 ತೆರೆ ಕಂಡಿರುವಂತ ಒಂದು ವರ್ಷ. ಚಿತ್ರಕಥೆ KSR ದಾಸ್ ಅವರಿಂದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸವತಿಯ ನೆರಳು ಚಿತ್ರದ ಒಂದು ಗೀತೆ, ನಗೆ ಹೂವ ಎನ್ನುವಂತ ಗೀತೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು 1979 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಅಂಬರೀಷ್ ಶ್ರೀನಾಥ್ ಮಂಜುಳಾ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಮಯದ ಗೊಂಬೆ ಚಿತ್ರದ ಒಂದು ಗೀತೆ, ನನ್ನ ಸರದಾರ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ ಶಂಕರ್ ಬರೆದಿರುವ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ರೂಪಾ ದೇವಿ ಅವರ ಒಂದು ನಟನೆ, ದೊರೆ ಭಗವಾನ್ ಅವರ ಒಂದು ಚಿತ್ರಕತೆ. ಈ ಒಂದು ಚಿತ್ರ 1984 ತೆರೆ ಕಂಡಿರುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪುಟಾಣಿ ಏಜೆಂಟ್ 1-2-3 ಎನ್ನುವಂತ ಒಂದು ಚಿತ್ರದ ಗೀತೆ. ಏನು ಸಂತೋಷ, ಏನು ಉಲ್ಲಾಸ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಗೀತಾ ಪ್ರಿಯ ಅವರ ಒಂದು ರಚನೆ.

ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1979 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರೇಮದ ಕಾಣಿಕೆ ಚಿತ್ರದ ಗೀತೆ ನಾ ಬಿಡಲಾರಿ ಎಂದು ನಿನ್ನ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಮಾಲಾ ಅವರ ಒಂದು ಜೋಡಿಯ ಚಿತ್ರ. ಇದು 1976 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಚಿತ್ರಕಥೆ ಬರೆದವರು ವಿ ಸೋಮಶೇಖರ್. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸಿ.

0: ನಮನ.
1: ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ.
2: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
3: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
4: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
5: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
2: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
6: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀನು ನಕ್ಕರೆ ಹಾಲು ಸಕ್ಕರೆ ಎನ್ನುವಂತಹ ಒಂದು ಚಿತ್ರದ ಗೀತೆ. 100 ಹೆಣ್ಣು ಕಂಡು ನಾನು, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಹಂಸಲೇಖ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ರೂಪಿಣಿ ಅವರ ಒಂದು ನಟನೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ ಎನ್ನುವಂತ ಒಂದು ಚಿತ್ರದ ಗೀತೆ, ನಡೆ ಮುಂದೆ ನಡೆ ಮುಂದೆ. ಇದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಹಾಗೂ ಬಿಕೆ ಸುಮಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಚಂದ್ರಕಲಾ ಅವರ ಒಂದು ಜೋಡಿಯ ಚಿತ್ರ. ಇದು 1969ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ, ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುದುಡಿದ ತಾವರೆ ಅರಳಿತು ಒಂದು ಚಿತ್ರದ ಗೀತೆ. ಆ ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ ಎನ್ನುವಂತ ಒಂದು ಗೀತೆ ಇದು. ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಅನಾಮಿಕ ಬರೆದಿರುವಂತಹ ಒಂದು ರಚನೆ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಾತು ತಪ್ಪದ ಮಗ ಎನ್ನುವಂತ ಒಂದು ಚಿತ್ರದ ಗೀತೆ. ಎಂಥ ಸೌಂದರ್ಯ ನಾಡು ಎನ್ನುವಂತ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ, ಆರ್ ಎನ್ ಜೈಗೋಪಾಲ್ ಅವರ ಒಂದು ರಚನೆ, ಇಳೆಯ ರಾಜ ಅವರ ಒಂದು ಸಂಗೀತ ನಿರ್ದೇಶನ. ಇದು 1978 ತೆರೆ ಕಂಡಿರುವಂತಹ ಒಂದು ವರ್ಷ. ಅನಂತನಾಗ್ ಅವರ ಒಂದು ನಟನೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ. ಇದೀಗ ಬೆಸುಗೆ ಚಿತ್ರದ ಗೀತೆ, ವಸಂತ ಬರೆದನು ಒಲವಿನ ಓಲೆ ಎನ್ನುವಂಥ ಒಂದು ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶ್ರೀನಾಥ್ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1976 ತೆರೆ ಕಂಡಿರುವಂಥ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬೆರೆತ ಜೀವ ಚಿತ್ರದ ಒಂದು ಗೀತೆ, ನನ್ನ ದಾಟಿಯೇ ನೀ ಅರಿಯೇ ಎನ್ನುವಂತ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹೊಸ ಬೆಳಕು ಚಿತ್ರದ ಒಂದು ಗೀತೆ, ಚೆಲುವೆಯೇ ನಿನ್ನ ನೋಡಲು. ಈ ಒಂದು ಗೀತೆ ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ ಶಂಕರ್ ಬರೆದಿರುವ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಮತಾ ರಾವ್ ಅವರ ಒಂದು ನಟನೆ. ಇದು 1982 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ದೊರೆ ಭಗವಾನ್ ಅವರ ಒಂದು ಚಿತ್ರಕಥೆಯ ಚಿತ್ರ. ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬೇಡಿ ಬಂದವಳು ಎನ್ನುವಂತಹ ಒಂದು ಚಿತ್ರದ ಗೀತೆ, ನೀರಿನಲ್ಲಿ ಅಲೆವ ಉಂಗುರ. ಈ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಆರ್ ಸುದರ್ಶನಂ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಕಲ್ಯಾಣ್ ಕುಮಾರ್ ಹಾಗೂ ಚಂದ್ರಕಲಾ ಅವರ ಒಂದು ಜೋಡಿಯ ಚಿತ್ರ. ಚಿತ್ರಕಥೆ ಬರೆದವರು ಸಿ ಶ್ರೀನಿವಾಸನ್. ಇದು 1968 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆ. ಇದೀಗ ಕೇಳಿ ಆನಂದಿಸಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಂಗಾರದ ಮನುಷ್ಯ ಎನ್ನುವಂತ ಒಂದು ಚಿತ್ರದ ಗೀತೆ, ಆಹಾ ಮೈಸೂರು ಮಲ್ಲಿಗೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಂಧನ ಚಿತ್ರದ ಒಂದು ಗೀತೆ, ಬಣ್ಣ ನನ್ನ ಒಲವಿನ ಬಣ್ಣ ಎನ್ನುವಂತಹ ಒಂದು ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ರಚನೆಯ ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1984 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ವಿಷ್ಣುವರ್ಧನ್, ಸುಹಾಸಿನಿ, ಜೈ ಜಗದೀಶ್ ಅವರ ಒಂದು ನಟನೆಯ ಚಿತ್ರ. ಇದು ರಾಜೇಂದ್ರ ಸಿಂಗ್

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಬ್ರು ವಾಹನ ಎನ್ನುವಂತಹ ಒಂದು ಚಿತ್ರದ ಗೀತೆ, ನಿನ್ನ ಕಣ್ಣ ನೋಟದಲ್ಲಿ. ಈ ಒಂದು ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಾಂಚನ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ

ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನಾಳೆ ಸಂಜೆ ಬರ್ತೀಯ ತಾನೆ? ಬರ್ತೀಯ ತಾನೆ? ಬರ್ತೀಯ ತಾನೆ? ಬರ್ತೀಯ ತಾನೆ?

0: Прочитане.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
3: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಡಿ
1: ತಕ ಜಂ ಬಿತ್ತಕ ಜಂ
0: ಅಯ್ಯೋ ಹೆಣ್ಣೆ ಮಂಕು ದಿನ್ನೆ
1: ತಕ ಬಿತ್ತಕ ಜಂ ಬಿತ್ತಕ ಜಂ
0: ಬಿಡನು ನಿನ್ನ ಬಚ್ಚಿನ್ನ
1: ತಕ ತಕ ಜಂ ಚರಿಕೆ ತಕ ಜಂ
0: ಕುಣಿದು ಕುಣಿದು ದಣಿವಾಯ್ತೇನು
1: ಕಾಮ್ ತಕ ಧೀಮ್ ತಕ ತಕ ಧೀಮಿ ತಕ ಜಂ
0: ಬೆವರಿ ಬೆವರಿ ಸುಸ್ತಾಯ್ತೇನು ನೀರು ಕುಡಿದು ಸಿಡಿಸಿಡಿ ಎಂದು ಸಿಡಿದು ಗುರುಗುರು ಎಂದು ನಡೆದು ಮನಗಡೆ ತೆರೆದು ಬಿಯಾ
2: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು
3: ಓಕೆ
4: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ ಬೇರೆ ಏನಾದ್ರು ಆಪ್ಷನ್ ಇದೆಯಾ
3: ಓಕೆ
5: ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು
3: ಓಕೆ
6: ಡ್ಯೂಡ್ ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಹೇಗ್ ಮಾಡೋದು ಯಾರು ಗೈಡ್ ಮಾಡ್ತಾರೆ
3: ಓಕೆ ಡ್ಯೂಡ್
7: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ
3: ಓಕೆ ಓಕೆ ಓಕೆ ನಿಮ್ಮೆಲ್ಲರ ಮಾತಿಗೂನು ಓಕೆ ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
7: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿ

0: ಇದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
0: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
2: Let's go. You already know.
3: Meri aashiqui
4: chahu main aana
2: 2013.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಋಷಿಯರು ದರ್ಶನಾಥ್ ಎಂಬುದಾಗಿ ಹೇಳಿದರು ಪ್ರಾಜ್ಞರು. ಸತ್ಯವನ್ನು ದರ್ಶಿಸುವ ಯೋಗ್ಯತೆ ಋಷಿಗಳಿಗೆ ಮಾತ್ರ ಇದೆ ಅಂತ ಇದಕ್ಕೆ ಅರ್ಥ. ಈ ಕಣ್ಣಿಗೆ ಕಾಣುವಂತಹ ಯಾವತ್ತೂ ಅಶಾಶ್ವತವಾದಂತಹ ವಿಷಯದಲ್ಲಿ ಲಯಿಸದೇ ಇದ್ದಂತಹ ಮನಸ್ಥಿತಿ ಪರಬ್ರಹ್ಮ ತತ್ವದಲ್ಲಿ ಪ್ರತಿಷ್ಠಾಪಿತವಾದಾಗ ವಿಶ್ವದಲ್ಲಿ ಋಷಿಯ ಯೋಗ್ಯತೆ ಹೆಚ್ಚುತ್ತದೆ, ಋಷಿ ಜನ್ಮ ಸಾರ್ಥಕವಾಗುತ್ತದೆ. ಇದು ಜ್ಞಾನಿಗಳ ಅಂಬೋಣ. ನಾನು ಋಷಿಯಾದರೂ ಗೃಹಸ್ಥಾಶ್ರಮಿಯಾಗಿದ್ದೇನೆ. ಜಮದಗ್ನಿ ಗೃಹಸ್ಥಾಶ್ರಮಿಯಾದದ್ದು ತಪ್ಪು ಅಂತ ಯಾರೂ ಹೇಳುವುದಕ್ಕಿಲ್ಲ. ಆದರೆ ನನಗೆ ಈ ಹೊತ್ತಿಗೂ ಇದೊಂದು ಆಶ್ಚರ್ಯದ ಘಟನೆ ಅನ್ನಿಸ್ತಾ ಇದೆ. ನಮ್ಮ ತಂದೆಯವರಾದಂತಹ ರುಚಿಕ ಮಹರ್ಷಿಗಳು ವೃದ್ಧಾಪ್ಯದ ಕಾಲದಲ್ಲಿ ಯಾತ್ರೆಯನ್ನು ಬಯಸಿದ್ರಿಂದ ಅವರ ಜೊತೆ ದೇಶ ಸಂಚಾರಕ್ಕೆ ಹೊರಟವನು ನಾನು. ಆದರೆ ರೇಣುಕೆ ನನ್ನ ಪತ್ನಿಯಾಗಿ ಬರುವಂತಹ ಸಂದರ್ಭ ಹೇಗೆ ಘಟಿಸಿತು ನೆನಪು ಮಾಡುತ್ತೇನೆ. ಅವಳ ಸ್ವಯಂವರ ಏರ್ಪಟ್ಟಿತ್ತು. ಬ್ರಾಹ್ಮಣರು ಋಷಿಗಳು ಎಂಬ ಕಾರಣಕ್ಕಾಗಿ ಸ್ವಯಂವರ ಮಂಟಪದಲ್ಲಿ ನಮಗೂ ಸ್ಥಳ ಏರ್ಪಟ್ಟಿತ್ತು. ನಾವು ಆಕೆ ಮಾಲೆ ಹಾಕಬಹುದು ಅಂತ ಗ್ರಹಿಸಿದವರೇನಲ್ಲ. ನಮ್ಮಪ್ಪನಿಗೂ ರಾಜಕುಮಾರಿ ಸೊಸೆಯಾಗಿ ಬರ್ತಾಳೆ ಎಂಬ ಕಲ್ಪನೆಯೂ ಇರಲಿಲ್ಲ. ರೇಣುಕೆ ಅಷ್ಟೂ ಮಂದಿಗಳನ್ನು ಬಿಟ್ಟು ನನ್ನ ಕೊರಳಿಗೆ ಮಾಲೆ ಹಾಕಿ ಈ ಬ್ರಾಹ್ಮಣನ ಜೊತೆಯಲ್ಲಿ ಈ ಋಷಿಯ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸುವುದಕ್ಕೆ ಸಿದ್ಧಳಾಗಿ ಬಂದದ್ದು ಅಂತಂದರೆ ದೈವೀ ನಿರ್ಣಯವೇ ಇರಬೇಕು. ಒಂದು ದಿನವೂ ತನ್ನ ಅರಸುತನದ ಯೋಗ್ಯತೆ ಕುರಿತು ಅವಳು ಹಚ್ಚಿಕೊಂಡವಳಲ್ಲ, ಯೋಚಿಸಿದವಳಲ್ಲ. ಉಳಿದವರಿಗಿಂತ ಭಿನ್ನವಾದಂತಹ ವ್ಯಕ್ತಿತ್ವ ನನ್ನದು ಎಂಬ ತೀರ್ಮಾನದಿಂದ ನನ್ನ ಆಶ್ರಮದ ಬೆಳಕಾಗಿ ಬಂದು ನನ್ನ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸಿದ್ದಾಳೆ. ದೀರ್ಘವಾದಂತಹ ದಾಂಪತ್ಯ ನಮ್ಮದು, ಸುಖಮಯವಾದಂತಹ ದಾಂಪತ್ಯ ನಮ್ಮದು. ಪತಿವ್ರತೆಯಾದಂತಹ ರೇಣುಕೆಯ ಸಹವಾಸ 5 ಗಂಡು ಮಕ್ಕಳನ್ನು ಪಡೆಯುವಂತಹ ಪುಣ್ಯವನ್ನು ನನಗೆ ಕೊಟ್ಟಿದೆ. ಅದರಲ್ಲೂ ಕೊನೆಯವನಾದಂತಹ ರಾಮ ನನ್ನ ವಂಶದ ಉತ್ತುಂಗವಾದಂತಹ ಯೋಗ್ಯತೆಯನ್ನು ವಿಶ್ವಕ್ಕೆ ಪ್ರಸಾರ ಮಾಡುವಂತಹ ಸಾಮರ್ಥ್ಯದಿಂದ ಕೂಡಿದವನು. ಇದು ಜ್ಞಾನಿಗಳ ಬ್ರಾಹ್ಮಣರ ಭವಿಷ್ಯದ್ವಾಣಿ. ಈ ಹೊತ್ತು ಉದಯ ಕಾಲದಲ್ಲಿ ನನ್ನ ಜೀವನ ನಡೆದು ಬಂದ ದಾರಿಯನ್ನು ಯೋಚಿಸ್ತಾ ಇರುವ ನಾನು ಪ್ರಕೃತದ ಕರ್ತವ್ಯದ ಕಡೆಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ರೇಣುಕೆ ಆಗಲೇ ಎದ್ದಿದ್ದಾಳೆ, ನದಿಯ ಕಡೆಗಾಗಿ ನಡೆದಿದ್ದಾಳೆ. ಶುದ್ಧೋದಕವನ್ನು ಅವಳು ತರುವವರೆಗೆ ನನಗೇನು ಕೆಲಸವಿಲ್ಲ. ಅವಳ ದಾರಿಯನ್ನೇ ನೋಡ್ತಾ ಅವಳು ಬಂದ ಮೇಲೆ ಮತ್ತುಳಿದ ಉದ್ಯೋಗ ಅದಕ್ಕಾಗಿ ಅವಳ ಪ್ರತೀಕ್ಷೆಯಲ್ಲಿರುತ್ತೇನೆ ನೋಡೋಣ.

0: ನಿತ್ಯ ಪದ್ಧತಿಯಂತೆ ಪತಿಯ ಸಾನ್ನಿಧ್ಯವನ್ನು ಬಿಟ್ಟು ಈ ನದಿ ತೀರಕ್ಕೆ ಬಂದಿದ್ದೇನೆ. ಸ್ನಾನವನ್ನು ಪೂರೈಸಿ ಶುದ್ಧೋದಕವನ್ನು ಕೊಂಡು ಹೋಗಿ ನನ್ನ ಸ್ವಾಮಿಯ ಪಾದವನ್ನು ತೊಳೆದು ಅಲ್ಲ ಅವರು ಮಾಡುವಂತಹ ಯಜ್ಞ ಯಾಗಾದಿಗಳ ಬೇಕಾದ ಸುವಸ್ತುಗಳನ್ನು ಒದಗಿಸಿಕೊಡುವಂತಹದ್ದು ಅದು ನನ್ನ ಕರ್ತವ್ಯ. ಹಾಗೆ ಸ್ನಾನವನ್ನು ಪೂರೈಸಿದೆ, ಶುದ್ಧೋದಕವನ್ನು ತೆಗೆದುಕೊಳ್ಳೋಣ ಅಂತ ಈ ನದಿಗೆ ಬಗ್ಗಿದರೆ ಆ ಅದೇನು ಕೇಳಿಸುತ್ತಿದೆ? ಗೊಂದಲ. ಆ ಕಡೆಯಲ್ಲಿ ಏನೋ ಸದ್ದು ನೋಡಿದರೆ ಆಹಾ, ಸುಂದರವಾದಂತಹ ದೃಶ್ಯ. ಹತ್ತಾರು ನೂರಾರು ಮಂದಿ ಸ್ತ್ರೀಯರ ಮಧ್ಯದಲ್ಲಿ ಒಬ್ಬ ಪುರುಷನಿದ್ದಾನೆ. ಆತನನ್ನು ನೋಡಿದರೆ ಸಾಮಾನ್ಯ ಮಾನವನಂತೆಯೇ ಕಾಣಿಸುವುದಿಲ್ಲ. ಏನು ವರ್ಚಸ್ಸು, ಏನು ತೇಜಸ್ಸು! ಸುತ್ತಮುತ್ತ ಬಳಸಿಕೊಂಡಿದ್ದಾರೆ ಸುಂದರಿಯರಾದಂತಹ ನಾರಿಯರು. ಅವರ ಕೈಗಳನ್ನು ಹಿಡಿದುಕೊಂಡು ಜಲಕ್ರೀಡೆಯಾಡುತ್ತಿದ್ದಾರೆ. ಆಹಾ, ಏನು ಸುಂದರವಾದ ದೃಶ್ಯವದು! ಅದನ್ನು ಕಾಣುತ್ತಿರುವಾಗ ನನಗೂ ಆಸೆಯಾಗ್ತಾ ಇದೆ. ನಾನು ಹೆಣ್ಣಲ್ಲವೇ, ಅರಗೋರಿಯಾಗಿದ್ದೇನೆ. ಒಬ್ಬ ಅರಗೋರನ ಕೈ ಹಿಡಿಯುತ್ತಿದ್ದರೆ ನಾನು ಕೂಡ ಈ ವಿಲಾಸದಲ್ಲಿ ಸುಖ ಪಡೆಯಬಹುದಿತ್ತು. ಅಂತಹ ಭಾಗ್ಯ ನನ್ನ ಪಾಲಿಗೆ ಬಂದಿಲ್ಲ. ಅಲ್ಲ, ಅದಕ್ಕಾಗಿ ದುಃಖವಲ್ಲ, ಮಹರ್ಷಿಗಳಿಗೆ ಪತ್ನಿಯಾಗಿದ್ದೇನೆ ಎಂಬುದು ನನ್ನ ಆನಂದಕ್ಕೆ ಕಾರಣವಾಗಿದೆ. ಅದೊಂದು ಪುಣ್ಯ ಯೋಗ ಅಂತ ಸಮಾಧಾನ ಮಾಡಿಕೊಂಡಿದ್ದೇನೆ. ಅವರೊಡನೆ ಮಾತ್ರ ಸರಸವಿಲ್ಲ, ಸಲ್ಲಾಪವಿಲ್ಲ. ಜಮದಗ್ನಿ ಮಹರ್ಷಿಗಳ ಕೋಪ ಇದು ಪ್ರಪಂಚದಲ್ಲಿ ಆದರ್ಶವಾಗಿದೆ. ಅವರ ಹೆಸರು ಎತ್ತುವುದಕ್ಕೆ, ಅವರ ಬಳಿಗೆ ಹೋಗುವುದಕ್ಕೆ ಯಾರಿಗೂ ಎದೆಗಾರಿಕೆ ಇಲ್ಲ. ಅಂತಹ ಮುನಿಸಿನ ಮುನಿ ಅವರಾಗಿದ್ದಾರೆ. ನಾನು ಕೂಡ ಸತಿಯಾಗಿದ್ದರೂ ಭಯಪಡ್ತಾ ಇದ್ದೇನೆ. ಅವರ ಬಳಿಯಲ್ಲಿ ಸರಸವೂ ಇಲ್ಲ, ವಿರಸವೂ ಇಲ್ಲ, ಸಲ್ಲಾಪವಿಲ್ಲ. ಇಂತಹ ಜಲಕ್ರೀಡೆ ಮೊದಲಾದಂತಹ ವಿಲಾಸ ಜೀವನಕ್ಕೆ ಅವಕಾಶವೇ ಇಲ್ಲ. ಬಿಡೋಣ. ನಾನು ಏನು ಮಾಡಿದೆ, ಏನನ್ನು ನೋಡಿದೆ, ಏನನ್ನು ಯೋಚಿಸಿದೆ? ಒಂದು ನಿಮಿಷ ನನ್ನ ಮನಸ್ಸಲ್ಲಿ ಏನೇನೋ ಆತುರಗಳು, ಆಕಾಂಕ್ಷೆಗಳು ಮೂಡಿದವಲ್ಲ. ನನ್ನ ಮನಸ್ಸು ಎತ್ತ ಹರಿಯಿತು, ಏನನ್ನೋ ಬಯಸಿತು. ಛೀ, ನೋಡಬಾರ್ದು ಇತ್ತು ಆ ದೃಶ್ಯವನ್ನು. ಕಂಡುದೇ ತಪ್ಪಾಯಿತು. ಬಿಡೋಣ, ಸಾವಕಾಶ ಮಾಡುವುದಲ್ಲ. ನಾನು ಬಂದ ಕರ್ತವ್ಯವನ್ನೇ ಮರೆತನಲ್ಲ. ಆದಷ್ಟು ಬೇಗನೆ ಶುದ್ಧೋದಕವನ್ನು ಕೊಂಡೋಗಬೇಕಾದ ನನ್ನ ಕರ್ತವ್ಯ. ನೀರಿಗಿಳಿಯುತ್ತೇನೆ. ಎಲ್ಲ ಸತಿಯರಂತೆ ಕೊಡದಿಂದ ನಾನು ನೀರನ್ನು ಕೊಂಡು ಹೋಗೋಳಲ್ಲ. ನನ್ನ ಪಾತಿವ್ರತ್ಯ ಪ್ರಭಾವದಿಂದ ಸೀರೆ ಸೆರಗಿಂದಲೇ ನೀರನ್ನು ಕೊಂಡು ಹೋಗುವಳು. ಹಾಗೆ ಇಂದು ನನ್ನ ಸೆರಗನ್ನು ಈ ನೀರಿಗಿಳಿಸಿದರೆ ನನ್ನ ಸೀರೆಯ ಸೆರಗಿನಲ್ಲಿ ಜಲವೇ ನಿಲ್ಲುವುದಿಲ್ಲವಲ್ಲ, ಸೋರುತ್ತಾ ಇದೆ. ಬಿಡೋಣ, ಮಳಲಿಂದಲಾದರೂ ಪಾತ್ರೆಯನ್ನು ರಚಿಸಿ ಅದರಲ್ಲಿ ನೀರನ್ನು ತುಂಬಿಕೊಳ್ಳೋಣ ಅಂತ ಪ್ರಯತ್ನಿಸಿದರೆ ಇಲ್ಲ, ನನ್ನ ಇಚ್ಛೆಯಂತೆ ಮಳಲು ಪಾತ್ರೆಯಾಗುವುದಿಲ್ಲ. ಯಾಕಾಯಿತು ಹೀಗೆ? ಏನಾಯಿತು? ಏನೋ ಆಗಿರಬೇಕಲ್ಲ. ಹೌದು, ನನ್ನ ಪಾತಿವ್ರತ್ಯ ಕೆಟ್ಟಿರಬಹುದೇ? ನನ್ನ ಚಿತ್ತ ಚಾಂಚಲ್ಯದಿಂದ ಈಗ ಅನರ್ಥವಾಗಿರಬಹುದೇ? ಆಗಿರಲೇಬೇಕು. ಏನೇ ಆಗಲಿ, ಇನ್ನು ಒಂದು ನಿಮಿಷವಾದರೂ ನಾನು ಕಾಲಹರಣ ಮಾಡುವುದು ಉಚಿತವಲ್ಲ. ಆದಷ್ಟು ಬೇಗನೆ ನನ್ನ ಸ್ವಾಮಿಯ ಸನ್ನಿಧಿಯನ್ನು ಸೇರಿಕೊಳ್ತೇನೆ, ತಪ್ಪನಾದರೂ ಒಪ್ಪಿಕೊಳ್ತೇನೆ. ನೋಡೋಣ.
1: ಹರನತೆರ ಗುಡು ಗುಡಿಸು ತಂತನು ಅರಸಿ ರೇಣುಕೆಗೆ
2: ಯಾಕೆ ಹೀಗಾಯ್ತು? ರೇಣುಕೆಯನ್ನು ಕಾಯುತ್ತಾ ಇದ್ದೆ. ಈಗ ಬರಬಹುದು, ಇನ್ನೊಂದು ನಿಮಿಷದಲ್ಲಿ ಬರಬಹುದು ಎಂಬುದು ನನ್ನ ಯೋಚನೆ ಆಗಿತ್ತು. ಅವಳಿನ್ನೂ ಬಂದಿಲ್ಲ, ಯಾವತ್ತೂ ತಡ ಮಾಡಿದವಳಲ್ಲ. ನನ್ನ ನಿತ್ಯವಿಧಿಗೆ ಆತಂಕ ಉಂಟು ಮಾಡುವುದಕ್ಕೆ ಅವಳು ಮನಸ್ಸು ಮಾಡಿದವಳಲ್ಲ. ಈ ಹೊತ್ತು ಹೀಗೆ ಯಾಕಾಯ್ತು, ಯಾಕಾಯಿತು ಅಂತ ನಾನು ಯಾಕೆ ವಿಚಾರ ಮಾಡುತ್ತಾ ಕಾಲ ಕಳೆಯಬೇಕು? ಜ್ಞಾನದೃಷ್ಟಿಯಿಂದ ನೋಡಿ ಸತ್ಯವನ್ನು ತಿಳಿಯುವುದಕ್ಕೆ ಸಾಧ್ಯ. ನೋಡ್ತೀನಿ, ತಿಳಿಯುತ್ತೇನೆ. ಏನು ಏನು? ನನ್ನವಳು ಕಳಂಕಿತಳಾದಳೆ, ಪತಿತೆಯಾದಳೆ. ನನ್ನ ಹೆಂಡತಿ ಶುದ್ಧ ಪತಿವ್ರತೆ ಅಂತ ತಿಳಿದದ್ದು ಸುಳ್ಳಾಗಿ ಹೋಯಿತೆ. ಬರ್ತಿದ್ದಾಳಲ್ಲ, ಬರಲಿ ಬರಲಿ, ವಿಚಾರಿಸಿಕೊಳ್ತೇನೆ.
0: ಸ್ವಾಮಿಯೇ, ಪಾದಗಳಲ್ಲಿ

0: ಬಜಾರಿ ಬೇಡುವೆ.
1: ರೇಣುಕ
2: ಸ್ವಾಮಿ
1: ದೂರ ನಿಲ್ಲು. ಈ ನನ್ನ ಪವಿತ್ರವಾದಂತಹ ಆಶ್ರಮವನ್ನು ಅಶುದ್ಧಗೊಳಿಸಬೇಡ. ನಿನ್ನ ನೆರಳು ನನಗೆ ಸೋಕಬಾರದು. ನನ್ನ ಕಾಲು ಮುಟ್ಟುವುದಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಈ ಆಶ್ರಮದ ದೇವಿಯಾಗಿ ಮೆರೆಯುತ್ತಾ ಇದ್ದಂತಹ ನೀನು, ನನ್ನ ಹೃದಯದ ರಾಣಿಯಾಗಿ ಮೆರೆಯುತ್ತಾ ಇದ್ದಂತಹ ನೀನು ಈ ಹೊತ್ತು ಏನಾಗಿದ್ದೀಯ ಅನ್ನೋದ್ರ ಕಲ್ಪನೆಯಾದರೂ ಇದೆಯೇನೇ ನಿನಗೆ? ನೀರಿಗಾಗಿ ಹೋದೆಯ? ನನ್ನ ನಿತ್ಯ ವಿಧಿಗಾಗಿ ಶುದ್ಧೋದಕವನ್ನು ತಂದೆಯ? ಎಲ್ಲಿದೆ ಜಲ? ಹೋದವಳು ಬರಿಗೈಯಲ್ಲಿ ಹಿಂದೆ ಬಂದಿದ್ದಿ. ಹಿಂದೆ ಯಾವತ್ತೂ ನೀನು ಹೀಗೆ ಬಂದವಳಲ್ಲ. ಈ ಹೊತ್ತು ಈ ಸ್ಥಿತಿಯಲ್ಲಿ ನೀರು ತರದೆ ನೀನು ಬರಬೇಕಾಗಿದ್ರೆ ಹೋದಲ್ಲಿ ಏನ್ ನಡೆಯಿತು ಅನ್ನುವುದು ನನ್ನ ಪ್ರಶ್ನೆ. ಯಾರನ್ನು ಕಣ್ಣು ಮೋಹಿಸಿದೆ ವಿಕಾರಿ? ಯಾರನ್ನು ಕಣ್ಣು ಮೋಹಿಸಿದೆ ಹೇಳು. ನೀರು ತರುವುದಕ್ಕೆ ಹೋದವಳು ಕೆಟ್ಟು ಬಂದೆಯ? ಪತನ ಹೊಂದಿ ಬಂದೆಯ? ಸ್ತ್ರೀಯ ಪಾವಿತ್ರ್ಯ ಏನು, ಯೋಗ್ಯತೆ ಏನು ಅನ್ನುವುದನ್ನು ಲೋಕಕ್ಕೆ ಹೇಳಬೇಕಾದಂತಹ ಜಮದಗ್ನಿಯ ಪತ್ರಿ ನಿನಗೂ ಈ ದುರ್ಗತಿಯೇ?
2: ಸ್ವಾಮಿ ಕ್ಷಮೆ.

0: ರೇಣುಕ, ಗುರುತರವಾದ ಅಪರಾಧವನ್ನು ಮಾಡಿ ಅದನ್ನು ಲಘುವಾಗಿ ಪರಿಗಣಿಸಬೇಕು ಎಂಬ ಮಾತನ್ನಾಡಿದ್ರೆ ನಾನು ಕೇಳುವವನಲ್ಲ, ನಾನು ಕೇಳುವವನಲ್ಲ. ಶಾಸ್ತ್ರ ತಿಳಿದವಳು ನೀನು, ಲೋಕವನ್ನು ತಿಳಿದವಳು ನೀನು. ದೇಹದಿಂದ ನೀನು ಕೆಟ್ಟಿಲ್ಲದೆ ಇರಬಹುದು, ಮನಸ್ಸಿನಿಂದ ಕೆಟ್ಟದ್ದಂತೂ ಹೌದಲ್ಲ.
1: ಸತ್ಯ
0: ಮನಪೂತಂ ಸಮಾಚರೇತಿ, ಮಾನಸಿಕವಾದಂತಹ ಶುದ್ಧತೆ ಏನಿದೆಯೋ ಅದರಿಂದ ಆಚಾರ ಕ್ರಮ ರೂಪಿತವಾದಾಗ ವ್ಯಕ್ತಿಗೆ ಯೋಗ್ಯತೆ ಸಿದ್ಧವಾಗ್ತದೆ. ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸು ಕಾರಣ ಅಂತ ಶಾಸ್ತ್ರ ಹೇಳಿದ್ದು. ಅದಕ್ಕೆ ಮನಸ್ಸಿನಲ್ಲಿ ನೀನು ಇನ್ನೊಬ್ಬನನ್ನು ಯೋಚಿಸಿದ್ರೆ, ಮತ್ತೊಬ್ಬನ ಜೊತೆಯಲ್ಲಿ ಕ್ಷಣ ಕಾಲವಾದರೂ ರಮಿಸಬೇಕು ಎಂಬ ಭಾವಕ್ಕೆ ಪಕ್ಕಾದ್ರೆ ನಿನ್ನ ಪಾತಿವೃತ್ಯ ಎಲ್ಲಿ ಉಳಿಯಿತು ಹೇಳು. ಗಂಧರ್ವರ ಕ್ರೀಡೆಯನ್ನು ಕಂಡು ಗಡ್ಡದವನ ಜೊತೆಯಲ್ಲಿ ಸಂಸಾರವನ್ನು ಮಾಡಿ ದಡ್ಡಲಾದೆ ಅಂತ ನೀನು ಯೋಚಿಸಿದ್ರೆ ನೀನು ಪತಿವೃತಿಯಾಗಿ ಹಾಗೆ ಉಳಿಯುತ್ತಿ. ಇದು ನನ್ನ ಮಾತಲ್ಲ, ನೀನು ತರ್ತಾ ಇದ್ದಂತ ನಿನಗೆ ನಿನ್ನ ಪತಿವ್ರತಾ ಶಕ್ತಿಯಿಂದ ಶುದ್ಧೋದಕವನ್ನು ಸೆರಗಿನಲ್ಲೋ ಮರಳಿನ ಲಿಂಗದಲ್ಲೋ ತರುವುದಕ್ಕೆ ಸಾಧ್ಯವಾದ್ರೆ, ಈ ಹೊತ್ತು ಆಗಲಿಲ್ಲ ಅಂತಂದ್ರೆ ನೀನು ಕೆಟ್ಟಿದ್ದಿ ಅನ್ನುವುದಕ್ಕೆ ಪ್ರತ್ಯಕ್ಷ ಪ್ರಮಾಣ ಸಿದ್ಧವಾಯಿತು. ನಾನು ಹೇಳ್ತೀನಿ, ಬ್ರಾಹ್ಮಣನಾದ ಋಷಿಯಾದ ಜಮದಗ್ನಿಯ ಹೆಂಡತಿ ಮಾರಷ್ಟ್ರಕ್ಕೆ ದುರ್ಬಲಳಾಗ್ತಾಳೆ, ಮನೋ ದೌರ್ಬಲ್ಯಕ್ಕೊಳಗಾಗಿ ಪತಿತಳಾಗ್ತಾಳೆ ಅಂತಂದ್ರೆ ಇನ್ನೇನು ಉಳಿಯಿತು ಈ ಪ್ರಪಂಚದಲ್ಲಿ? ನನ್ನ ಯೋಗ್ಯತೆ ಹೇಳು, ನನ್ನ ಹೆಂಡತಿ ಹೇಗಾಗಬೇಕೇನೆ
1: ಸ್ವಾಮಿ? ಏನು ಮಾಡಲಿ?

0: ಏನು ಹೃದಯೇಶ್ವರನಿಗೆ?
1: ನದಿಯಲ್ಲಿ ನೂರಾರು ಮಂದಿ ಸ್ತ್ರೀಯರನ್ನು ಕೂಡಿಕೊಂಡು ಒಬ್ಬ ಪುರುಷ ಜಲಕ್ರೀಡೆ ಆಡುತ್ತಿದ್ದ. ಅವನನ್ನು ಕಂಡರೆ ಅವನು ನಿಜವಾಗಿಯೂ ಗಂಧರ್ವನೇ ಇದ್ದಿರಬೇಕು. ಹತ್ತಾರು ಹೆಣ್ಣಾನೆಗಳ ಮಧ್ಯದಲ್ಲಿ ಸಲಗ ಒಂದು ಮೆರೆಯುತ್ತಿದ್ದರೆ ಅದು ಹೇಗೆ ಸುಂದರವಾಗಿ ಕಂಡಿತೋ ಹಾಗೆ ನನ್ನ ಕಣ್ಣಿಗೆ ಆ ದೃಶ್ಯ ತೋರಿತು. ಆದ್ದರಿಂದ ದೃಶ್ಯವನ್ನೇ ಕಾಣುತ್ತ ಒಂದು ನಿಮಿಷ ನಾನು ಕಾಲಹರಣ ಮಾಡಿದ್ದ ಹೌದು, ಆಕರ್ಷಿತಳಾದ್ದು ಹೌದು, ಆದರೆ ಕಾಮುಕತನದಿಂದಲ್ಲ. ಮತ್ತೆ ನನ್ನ ಬುದ್ಧಿ ನನಗೆ ಎಚ್ಚರಿಕೆಯನ್ನು ಕೊಟ್ಟಿತು, ಹಾಗೆ ನನಗೆ ವಿವೇಕ ತಿಳಿಯಿತು. ಆದ್ದರಿಂದ ನನ್ನ ತಪ್ಪಾಯ್ತೆಂದೇ ನನ್ನ ತಪ್ಪನ್ನು ಒಪ್ಪಿಕೊಳ್ಳುವುದಕ್ಕಾಗಿ ತಮ್ಮ ಸನ್ನಿಧಿಗೆ ನಾನು ಓಡೋಡಿ ಬಂದವಳು. ಸ್ವಾಮಿ, ನಾನು ಕಾಮುಕಳಾಗುವುದಕ್ಕೆ ಎಳೆ ಪ್ರಾಯದ ಹುಡುಗಿಯಲ್ಲ, ಯೌವನದ ಸೊಕ್ಕು ನನ್ನಲ್ಲಿಲ್ಲ, ನನ್ನ ಯೌವನ ಜಾರಿದೆ. ಅಲ್ಲ, ಐದು ಮಂದಿ ಮಕ್ಕಳನ್ನು ಹೆತ್ತಂತಹ ತಾಯಿ ನಾನು, ಅದರಲ್ಲಿಯೂ ಕಿರಿಯವನಾದಂತಹ ರಾಮ ಅವನು ಸಾಕ್ಷಾತ್ ಅವತಾರ ಪುರುಷ, ಶ್ರೀಮನ್ನಾರಾಯಣನೇ ನನ್ನ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟಿದ್ದಾನೆ ಅಂತ ಜ್ಞಾನಿಗಳು ಮೊದಲೇ ನಿರ್ಣಯಿಸಿದ್ದಾರೆ. ಅವನ ಜಾತಕವನ್ನು ನೋಡಿ ನಾವು ಹಾಗೆ ತಿಳಿದುಕೊಂಡಿದ್ದೇವೆ. ಅಂತಹ ರಾವಣನು ಹೆತ್ತ ಹೊಟ್ಟೆ ನನ್ನದು. ಇಂತಹ ಪವಿತ್ರವಾದ ಗರ್ಭ ನನ್ನದಾಗಿರುವಾಗ, ಇಂತಹ ಪವಿತ್ರವಾದ ದೇಹ ನನ್ನದಾಗಿರುವಾಗ ಈ ದೇಹ ಅಪವಿತ್ರವಾಗುವುದಕ್ಕುಂಟೆ? ಇದರಲ್ಲಿ ಅಂತಹ ಕಾಮಭಾವನೆ ಮೂಡಿತೆ? ನಾನು ಪತಿತಳಾದೇನೆ ಹೇಳಿ.
0: ರೇಣುಕಾ
1: ಸ್ವಾಮಿ,
0: ನಿನ್ನ ವಿವರಣೆಯಿಂದ ನನಗೆ ಸಮಾಧಾನವಾಗುವುದಿಲ್ಲ. ನೀನು ಪತಿತಳು ಅನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಒದಗಿರುವಾಗ ನೀನಿಲ್ಲ ಅಂದ್ರೆ ನಾನು ನಂಬುತ್ತೇನೆ ಏನೇ? ಸಾವಿರ ಆನೆಗಳ ಮಧ್ಯದಲ್ಲಿ ಗಂಡಾನೆ ವಿಹಾರವನ್ನು ಕಂಡಂತಾಯಿತು ನಿನಗೆ. ಆ ಸಾವಿರ ಆನೆ ಹೆಣ್ಣಾನೆಗಳು, ಮಧ್ಯದಲ್ಲಿ ಒಂದು ಗಂಡಾನೆ, ಆ ಹೆಣ್ಣಾನೆಗಳ ಕೂಟದಲ್ಲಿ

ಒಂದು ಹೆಣ್ಣಾನೆ ಆಗ್ಬೇಕಾಗಿತ್ತು ಅಂತ ನಿನ್ನ ಮನಸ್ಸಿಗೆ ತೋರಿತೋ ಇಲ್ಲ, ಇದಕ್ಕೆ ಮಾನಸಿಕ ವ್ಯಭಿಚಾರ ಅಂತ ಹೆಸರು. ನಿನ್ನಂತ ಅಪವಿತ್ರಳ ಅಂತ ಪತ್ನಿಯ ಜೊತೆಯಲ್ಲಿ ನನ್ನ ದಾಂಪತ್ಯ ಜೀವನ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ,

0: ಇನ್ನು ಮುಂದೆ ಈ ಸ್ಥಳ ನನ್ನದು, ಈ ಆಶ್ರಮ ನನ್ನದು, ನನ್ನ ಭಾಗವನ್ನು ಪಡೆದು ನನ್ನ ಅರ್ಧಾಂಗಿಯಾಗಿ ನನ್ನ ಮನೆಯ ಬೆಳಕಾಗಿ ನೀನು ಉಳಿತಾ ಇದ್ದಂತಹ ಬೆಳೆಯುತ್ತಾ ಇದ್ದಂತಹ ನಗನಗುತ್ತಾ ಇದ್ದಂತಹ ಕಾಲ ನನ್ನ ಪಾಲಿಗೆ ಅಷ್ಟಂಗತವಾಯಿತು. ನಾನು ನಿನಗೆ ಹೇಳುವುದು ಕೊನೆಯ ಮಾತು, ನನ್ನೆದುರು ನಿಲ್ಬೇಡ, ನಿನ್ನ ಮುಖ ನೋಡುವುದಕ್ಕೆ ನನಗೆ ಇಷ್ಟ ಇಲ್ಲ, ನನ್ನಲ್ಲಿ ಕ್ರೋಧ ಉಂಟು ಮಾಡಬೇಡ. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಈ ಪವಿತ್ರ ಪರಿಸರವನ್ನು ಬಿಟ್ಟು ತೊಲಗು. ಐದು ಮಕ್ಕಳ ತಾಯಿ ನನ್ನಲ್ಲಿ ವಿಕಾರವೇ ಅಂತ ಕೇಳಿದೆಯಲ್ಲ ನೀನು, ನಾನು ಅದನ್ನೇ ಕೇಳ್ತೇನೆ. ಐದು ಮಕ್ಕಳ ತಾಯಿಯಾದ ಮೇಲೂ ನಿನಗೆ ಈ ಬುದ್ಧಿ ಬಂತಲ್ಲ, ನಿನ್ನಂತ ಹೆಣ್ಣನ್ನು ಮನೇಲಿ ಇಟ್ಟುಕೊಳ್ಬಹುದೇ? ನಿನಗೆ ಗಂಡನಾದದ್ದಕ್ಕಾಗಿ ನಾನು ನಾಚಿಕೆಯಿಂದ ತಲೆ ತಗ್ಗಿಸುವ ಸ್ಥಿತಿಯಾಗಿ ಹೋಯಿತು.
1: ಸಾವಿರಾದರೂ ನಿಮ್ಮ ಸನ್ನಿಧಿಯಲ್ಲೇ ಸಾಯ್ತೇನೆ,
0: ಸಾವು
1: ನಿಮ್ಮಿಂದಲೇ ಸಾವನ್ನಪ್ಪಿ
0: ಸಾವು. ನಿನ್ನನ್ನು ಶಪಿಸಿಕೊಳ್ಳಬಹುದು, ಕಡಿದುಕೊಳ್ಳಬಹುದು, ಆದ್ರೆ ನಿನ್ನ ಅಪವಿತ್ರ ದೇಹವನ್ನು ನನ್ನ ತಪಶಕ್ತಿಯನ್ನು ವ್ಯಯ ಮಾಡುವುದರ ಮೂಲಕವಾಗಿ ಇಲ್ಲವಾಗಿಸುವುದಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ನ ತಪ್ಪಿಗೆ ಶಿಕ್ಷೆ ನಾನು ವಿಧಿಸಲಿಕ್ಕೆ ಬೇಕು. ನಿನ್ನನ್ನು ಕಡಿಯುವುದಕ್ಕೆ ನನ್ನ ಕೈಯನ್ನು ಆಯುಧವನ್ನು ನಾನು ಉಪಯೋಗ ಮಾಡುವ ಹಾಗಿಲ್ಲ. ಹಾಗಂತ ನೀನು ಉಳಿಯಬಾರದು. ಹೋಗು ಅಂದ್ರೆ ಹೋಗುವುದಿಲ್ಲ, ನನ್ನ ಕಣ್ಣೆದುರಿಂದ ಮರೆಯಾಗುವುದಿಲ್ಲ. ನಿನ್ನನ್ನು ಕಡಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಬೇರೆ ಮಾಡ್ತೀನಿ. ಯಾವ ಮಕ್ಕಳಿಗೆ ನೀನು ಜನ್ಮ ಕೊಟ್ಟೆಯೋ ಆ ಮಕ್ಕಳು ನಿನ್ನನ್ನು ಶತ್ರು ಅಂತ ತಿಳಿದಾಗ ಮಾತ್ರ ನಿನ್ನ ವ್ಯಕ್ತಿತ್ವ ದೂಷಿತ ಅನ್ನುವುದು ನಿನ್ನ ಮನಸ್ಸಿನಲ್ಲಿ ನೆಟ್ಟಿತು. ಅದಕ್ಕಾಗಿ ಒಬ್ಬೊಬ್ಬ ಮಗನನ್ನು ಕರೆದು ಹೇಳ್ತೇನೆ, ನನ್ನ ಮಾತನ್ನು ಯಾರು ಕೇಳ್ತಾರೋ ಅದು ಒಂದು ತೀರ್ಮಾನ ಆಗಿ ಹೋಗಲಿ. ಮಗನೇ ವಸು, ಬಾ, ಕಡಿ ಇವಳ ತಲೆ. ತಾಯಿಯ ತಲೆ ಕಡಿ ಅಂದ್ರೆ ಅವನು ಹೋದದ್ದು ಮಾತ್ರ ಅಲ್ಲ, ಅವನ ಜೊತೆಯಲ್ಲಿ ಉಳಿದವರು ನೆಗೆದು ಬಿದ್ದು ಹೋದರು. ಸತೇ ಹೋಗಿ ಅಂತ ಶಾಪ ಕೊಟ್ಟು ಮುಗಿಸಿದೆ. ಮಗನೇ, ಆ ಮಗನಿಗೆ ಈ ತಾಯಿ, ಆ ಮಕ್ಕಳೆಲ್ಲ ಅಷ್ಟೇ, ನೀನು ಅಷ್ಟೇ. ಬಿಡೋದಿಲ್ಲ, ನಿನ್ನನ್ನು ಬಿಡೋದಿಲ್ಲ, ಬಿಡಲಾರೆ. ಈಗ ಯಾರನ್ನು ಸ್ಮರಿತೇನೋ ಗೊತ್ತಾ?
2: ರಾಮನೋರ್ ಬಗ್ಗೆ ಬರದಳನು ತಾರಜತ ಶೈಲದೊಳಿರುವ ಪುತ್ರನ ಕ್ರೂರ ರವದಲ್ಲಿ ಕರೆದರಂದು
0: ನಾಲ್ಕು ಮಕ್ಕಳು ನಿಷ್ಪ್ರಯೋಜಕರಾದರು. ಋಣಪುತ್ರರ ಹೊರತು ಕರ್ಮಕ್ಕೊದಗೋರಲ್ಲ, ಕಾರ್ಯಕ್ಕೊದಗೋರಲ್ಲ. ಅದಕ್ಕೆ ಶಪಿಸಿ ಅವರ ಕಥೆ ಮುಗಿಸಿದ್ದೇನೆ. ನನಗೊಬ್ಬನ ಬಗ್ಗೆ ಭರವಸೆ ಇದೆ, ಅವನ ವ್ಯಕ್ತಿತ್ವದ ಬಗ್ಗೆ ಕಲ್ಪನೆ ಇದೆ. ಅವನೇ ನನ್ನ ಐದನೇ ಮಗ ರಾಮ. ಗಣಪತಿಯಲ್ಲಿ ಅಧ್ಯಯನವನ್ನು ಮಾಡಿ ಪರಶುವಿದ್ಯೆಯಲ್ಲಿ ಪ್ರವೀಣನಾಗಿ ಬರ್ತೇನಪ್ಪ ಅಂತ ಆಶೀರ್ವಾದ ಪಡೆದು ಹೋಗಿದ್ದಾನೆ. ಕೈಲಾಸವನ್ನು ಸೇರಿದಂತಹ ಮಗ ಸ್ಮರಣ ಮಾತ್ರದಿಂದ ಇಲ್ಲಿ ಬರುವುದಕ್ಕೆ ಸಾಧ್ಯ. ಆ ಯೋಗ್ಯತೆ ಅವನಿಗೂ ಉಂಟು, ಕರೆಸಿಕೊಳ್ಳುವಂತಹ ಆತ್ಮಶಕ್ತಿ ನನಗೂ ಉಂಟು. ಅದಕ್ಕಾಗಿ ಎತ್ತರದ ಸ್ಥಳವನ್ನು ಏರಿ ನಿಂತು ದೀರ್ಘ ಸ್ವರದಲ್ಲಿ ರಾಮನನ್ನು ಕೂಗಿ ಕರೆಯುತ್ತೇನೆ. ನೋಡೋಣ, ಮಗನೇ ರಾಮ.
3: ಅಪ್ಪಾ,

0: ಶಾಂತಮೂರ್ತಿ ಆಗಿರುವಂತಹ ನೀವು ಇಂದು ಕ್ರೋಧದಿಂದ ಕುಣಿದಾಡ್ತಾ ಇದ್ದೀರಿ. ಒಂದೆಡೆಯಲ್ಲಿ ತಾಯಿ ಕಣ್ಣೀರು ಸುರಿಸ್ತಾ ಇದ್ದಾರೆ, ಮತ್ತೊಂದೆಡೆಯಲ್ಲಿ ನನ್ನ ಅಣ್ಣಂದಿರು ಮಡಿದು ಬಿದ್ದಿದ್ದಾರೆ. ಅಪ್ಪ,
1: ಏನೋ
0: ಈ ರೀತಿ ಆಗುವುದಕ್ಕೆ ಕಾರಣವೇನೆಂಬುದಾಗಿ ನಾನು ತಿಳಿದಿಲ್ಲ. ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಸಂತೋಷದಿಂದ ನೀವು ಹೇಳಿದ್ರೆ ನಡೆಸಿಕೊಡೋದಕ್ಕೆ ಸಿದ್ಧನಾಗಿದ್ದೇನೆ ನಾನು.
1: ರಮಾ, ನನ್ನ ತನುಭವನೇನು?

0: ನಿನ್ನ ಅಣ್ಣಂದಿರು ಅಳಿದು ಬಿದ್ದಿದ್ದಾರೆ.
1: ಹೌದು,
0: ನನಗೆ ವಿಧೇಯರಾಗಿ ನಡೆಯುತ್ತಿದ್ರೆ ಆಗತ್ತೆ ಅವರಿಗೆ ಬರ್ತಿರ್ಲಿಲ್ಲ. ಈಗ ನೀನು ಬಂದು ಕೇಳ್ತಾ ಇದ್ದಿ ಏನು ಯಾಕೆ ಎತ್ತ ಎಂಬುದಾಗಿ.
1: ಹೌದಪ್ಪ,
0: ನನ್ನ ಮನಸ್ಸಿನಲ್ಲಿ ಒಂದು ಅನುಭವ ಆಗಿದೆ.
1: ಏನು?
0: ಆ ಅನುಭವದ ಆಧಾರದಿಂದ ಹೇಳ್ತೇನೆ. ನಾನು ಏನು ನಡೆಯಿದೆಯೋ, ಏನು ನಡೆಯಬೇಕಾಗಿದೆಯೋ ಅದನ್ನು ಹೇಳಬೇಕಾದ್ರೆ ನನ್ನ ಮಾತನ್ನು ನಡೆಸಿಕೊಡುವುದಾಗಿ ಕೈ ತಟ್ಟಿ ಭಾಷೆ ಕೊಡು.
1: ಅಪ್ಪ, ನನ್ನಲ್ಲಿ ಅನುಮಾನವೇ ತಂದೆ. ಅಪ್ಪ, ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ಮುಂದೆ ಹೋಗ್ತಿರುವಂತಹ ಸಮಯದಲ್ಲಿ ಇಂದ್ರಾದಿ ದೇವತೆಗಳು ಬಂದು ತಡೆದ್ರೆ ಅವರನ್ನು ಎದುರಿಸಿ ನಿಮ್ಮ ಮಾತನ್ನು ನಡೆಸಿಕೊಟ್ಟೆನು. ಬ್ರಹ್ಮದೇವರೇ ಎದುರಾಗಿ ಬಂದ್ರೆ ಅವರನ್ನು ಲೆಕ್ಕಕ್ಕೆ ತಾರದೆ ನಿಮ್ಮ ಮಾತನ್ನು ನಡೆಸಿಕೊಡ್ತೇನೆ. ಏನಾಗಬೇಕಪ್ಪ? ನೀವು ಭಾಷೆ ಕೊಟ್ಟಿದ್ದೇನೆ.
0: ಶಾಬಾಸ್ ಮಗನೇ, ಶಾಬಾಸ್. ಇನ್ನು ನನಗೆ ಯಾವ ಸಂಕೋಚವೂ ಇಲ್ಲ, ಯಾವ ಭಯವೂ ಇಲ್ಲ. ಕೇಳ್ತೀಯನೋ ನನ್ನ ಆಜ್ಞೆಯನ್ನು? ಕೇಳ್ತೀಯನೋ? ನಿನ್ನ ಕೈಯಲ್ಲಿ ಕ್ರೂರವಾದಂತಹ ಕೊಡಲಿ ಇದೆಯಲ್ಲ.
1: ಹೌದಪ್ಪ.
0: ಈ ನತದೃಷ್ಟ ಹೆಣ್ಣು, ಈ ನನ್ನ ಹೆಂಡತಿ ಎನಿಸಿಕೊಂಡಿದ್ದಂತಹ ರೇಣುಕೆ, ಇವಳ ಕತ್ತನ್ನು ಒಂದೇ ಏಟಿಗೆ ಕತ್ತರಿಸು.
1: ಏನಪ್ಪ, ತಾಯಿಯ ತಲೆಗಡಿಬೇಕೆ? ತಾಯಿಯ ತಲೆಗಡಿಬೇಕೆ? ತಾಯಿಯ ತಲೆಗಡಿಬೇಕೆ?

0: ನಿಮ್ಮ ಮಾತನ್ನು ನಡೆಸಿದೆ.
1: ಶಹಬಾಸ್ ಮಗನೇ ಶಹಬಾಸ್, ಆ ಮಕ್ಕಳು ಮಕ್ಕಳಲ್ಲ, ಮಕ್ಕಳಿರಬೇಕು ನಿನ್ನಂಥವರು. ನೀನೊಬ್ಬ ಸಾಕು ನನ್ನ ಕುಲಕ್ಕೆ ರತ್ನ. ಕಂದ, ಹಿಂದೆ ಮುಂದೆ ನೋಡದೆ ಯಾವ ವಿಚಾರವನ್ನು ಮಾಡದೆ ಅಪ್ಪನ ಅಪ್ಪಣೆ ಎಂಬ ಒಂದೇ ಒಂದು ವಾಕ್ಯವನ್ನು ಆಧರಿಸಿಕೊಂಡು ಮಾತೆಯ ತಲೆಯನ್ನು ಕಡಿದು ನನ್ನ ಮಾತಿಗೆ ಬೆಲೆ ಕೊಟ್ಟೆ ನೀನು.
0: ಹೌದಪ್ಪ.
1: ಯ ಪ್ರೀಣಯತ ಸುತ್ತಲಿ ದೈಹಿ ಪಿತರಂ ಸಪುತ್ರ, ಮಗ ಯಾರು ಗೊತ್ತೇನೋ, ಅಪ್ಪನ ಅನುಸರಣೆಯನ್ನು ಮಾಡುವನು, ಅಪ್ಪನ ಪ್ರೀತಿಯನ್ನು ಸಂಪಾದನೆ ಮಾಡುವನು, ಅಪ್ಪನಿಗೆ ಬೆಲೆ ಕೊಟ್ಟು ಅಪ್ಪನಂತಾಗುವುದಕ್ಕೆ ಮುಂದಾಗುವವನು ಮಗ. ನನ್ನ ಆತ್ಮಸ್ವರೂಪ ನೀನು. ಸಂತೋಷವಾಯಿತು, ಸಮಾಧಾನವಾಯಿತು. ನಿನ್ನಂತ ಮಗನಿಗಾಗಿ ನಾನು ಅಭಿಮಾನ ಪಡ್ತೇನೆ. ಕಂದ ರಾಮ, ಮೆಚ್ಚಿದ ನಾನು ಮೆಚ್ಚಿದೆ ಅಂದ್ರೆ ಸಾಕು, ಆದ್ರೆ ನನಗಷ್ಟಲ್ಲ, ಇನ್ನಷ್ಟು ಬೇಕು ಅನ್ನಿಸ್ತಾ ಇದೆ ಈ ಪ್ರಸಂಗದಲ್ಲಿ.
0: ಹೌದೇ,
1: ಅದಕ್ಕಾಗಿ ಹೇಳ್ತಾ ಇದ್ದೇನೆ.
0: ಏನಪ್ಪ,
1: ನಿನಗೆ ಅನುಗ್ರಹ ಬುದ್ಧಿಯಿಂದ ಆಶೀರ್ವಾದ ಮಾಡಿ ಕಳಿಸುವುದಕ್ಕೆಲ್ಲ ನನಗೆ ಮನಸ್ಸಿರೋದು.
0: ಮತ್ತೆ
1: ನೀನು ಯಾವ ಕಾರ್ಯವನ್ನು ಮಾಡಿದೆಯೋ ಆ ಕಾರ್ಯವನ್ನು ನಿನ್ನ ಅಣ್ಣಂದಿರು ಅಲ್ಲಗಳೆದರು, ಮಾಡುವಲ್ಲಿ ಹಿಂದೆ ಬಿದ್ದರು. ಹಾಗಾದ್ರೆ ಅವರಿಗಿಂತ ನೀನು ಬೇರೆ, ನಿನ್ನ ಯೋಗ್ಯತೆ ವಿಶಿಷ್ಟವಾದದ್ದು ಅಂತಾಯ್ತಲ್ಲ, ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೇನೆ. ಮೂರು ವರಗಳನ್ನು ಬೇಡು, ಅನುಗ್ರಹಿಸ್ತೇನೆ.
0: ಅಪ್ಪ, ನನಗೆ ಮೆಚ್ಚಿ ಮೂರು ವರಗಳನ್ನು ಕೊಡ್ತಾ ಇದ್ದೀರಾ?
1: ಹೌದು.

0: ನಿಮ್ಮ ಬಾಯಿಯಲ್ಲಿ ಈ ಹೊಗಳಿಕೆಯನ್ನು ಕೇಳುವುದಕ್ಕೆ ನಾನು ಪೂರ್ವ ಜನ್ಮದ ಪುಣ್ಯ ಪಡೆದಿರಬೇಕು. ನಾನು ಭಾಗ್ಯವಂತನಾದೆ ತಂದೆ, ಭಾಗ್ಯವಂತನಾದೆ. ಬಂದಾಕ್ಷರವೇ ನೀವು ಆಡಿದಂತಹ ಮಾತನ್ನು ಯಾಕೆ ಏನೆಂಬುದನ್ನು ಕೇಳುವಂತ ವಿಮರ್ಶೆ ಮಾಡುವಂತಹ ಅವಶ್ಯಕತೆ ನನಗಿರಲಿಲ್ಲ. ನಿಮ್ಮ ಮಾತನ್ನು ನಡೆಸುವುದೇ ನನ್ನ ಉದ್ದೇಶವಾಗಿತ್ತು. ಅಪ್ಪ,
1: ಏನು ಬೇಕಾಗಿದೆಯೋ
0: ಮೊದಲನೇ ವರವಾಗಿ ನಾನು ಕೇಳೋದೊಂದಿ
1: ಹೇಳು.
0: ನನ್ನಕ್ಕಿಂತ ಮೊದಲು ಹುಟ್ಟಿದಂತಹ ನನ್ನ ಅಣ್ಣಂದಿರನ್ನು ಪಡೆದುಕೊಳ್ಬೇಕೆಂಬ ಆಸ್ತಿ. ಒಂದನೇ ವರವಾಗಿ ಕರುಣಿಸ್ತೀರಾ ತಂದೆ?
1: ಅವಿವೇಕಿ ಹುಡುಗ ನೀನು, ಅಯೋಗ್ಯ ಅಣ್ಣಂದ್ರವರು.
0: ಅಪ್ಪ,
1: ಬೇಕಾಗಿದ್ದಾರೆ ನಿನಗೆ?
0: ಹೌದು.
1: ನಿನಗೆ ಬೇಕಾದ್ರೆ ನನಗೇನು? ನನಗಂತೂ ಅಂತ ಮಕ್ಕಳಿಂದ ಏನು ಪ್ರಯೋಜನ ಇಲ್ಲ. ಬದುಕಿ ಬರಲಿ.
0: ಅಪ್ಪ, ನೀವು ನನ್ನನ್ನು ಕರೆದಂತಹ ಹೊತ್ತಿನಲ್ಲಿ ನನ್ನ ತಾಯಿಯ ಮುತ್ತಿನಂತಹ ಮಾತುಗಳನ್ನು ಕೇಳಬಹುದು, ಅವರನ್ನು ಪ್ರೀತಿಯಿಂದ ಕರೆಯುವುದನ್ನು ನಾನು ಕೇಳಬಹುದು ಅಂತೇಳಿ ಸಂತೋಷದಿಂದ ಓಡಿ ಬಂದೆ. ಆದ್ರೆ ನನ್ನ ತಾಯಿ ಅಳುವುದನ್ನು ಮಾತ್ರ ನಾನು ಕಂಡಿದ್ದೆ. ಅವರ ತಲೆ ಕಡಿಯುವುದೇ ನನ್ನ ಉದ್ದೇಶವಾಗಿತ್ತು, ನಿಮ್ಮ ಮನ ಸಂತೋಷಕ್ಕೆ ಬೇಕಾಗಿ. ಅಪ್ಪ, ನನ್ನ ತಾಯಿಯನ್ನು ನೋಡಬೇಕು ಅಂತೇಳಿ ನನಗೆ ಆಸೆ ಇದೆ. ನನ್ನ ತಾಯಿಯನ್ನು ಬದುಕಿಸ್ತೀರಾ ಎರಡನೇ ವರವಾಗಿ?
1: ಏನು ತಲೆ ಕೆಟ್ಟು ಮಾತಾಡ್ತೀಯೋ ನೀನು?
0: ಯಾಕಪ್ಪ,
1: ಅವಳನ್ನು ಬದುಕಿಸುದಿದ್ರೆ ಕೊಲಿಸ್ತಿದ್ನು ನಾನು? ನನಗೇನು ಬೇರೆ ಉದ್ಯೋಗ ಇಲ್ಲ ಅಂತ ಮಾಡಿದೀಯೋ ನೀನು?
0: ಅಪ್ಪ,
1: ಮತ್ತೆ
0: ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ತಾಯಿಯ ತಲೆ ನಾನು ಕಡದೆ. ನನ್ನ ಸಂತೋಷಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ. ನನ್ನ ಮಾತೃ ದೇವತೆ ನನಗೆ ಬೇಕು. ತಾಯಿ ಇಲ್ಲದಂತ ಈ ಪ್ರಪಂಚದಲ್ಲಿ ಬದುಕುವಂತ ಆಸೆ ನನಗಿಲ್ಲಪ್ಪ.
1: ವರ ಕೊಟ್ಟವನು ನಾನು. ಆಗುವುದಿಲ್ಲ ಅಂದ್ರೆ ನೀನು ಒಪ್ಪುವುದಿಲ್ಲ.
0: ಇಲ್ಲಪ್ಪ,
1: ನಿನಗೆ ಕೊಟ್ಟ ಮಾತನ್ನು ಇಲ್ಲ ಅನ್ನುವುದು ನನ್ನ ವ್ಯಕ್ತಿತ್ವಕ್ಕೆ ಸಲ್ಲ. ಸರಿ, ನನಗೆ ಬೇಕೋ ಬೇಡವೋ ನಿನಗೆ ಬೇಕಲ್ಲ ಅಮ್ಮ.
0: ಹೌದು, ನನಗೆ ಅಮ್ಮ ಬೇಕು.
1: ಅಗೋ, ನಿನ್ನ ಅಮ್ಮ ಎದ್ದಿದ್ದಾಳೆ.
0: ಅಮ್ಮ, ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ ತಾಯಿ. ಅಮ್ಮ, ನಿಮ್ಮ ತಲೆಯನ್ನು ಕಡಿದರ ಫಲವಾಗಿ ನನಗೆ ತಂದೆ ಮೂರು ವರವನ್ನು ಕೊಟ್ಟರು. ಒಂದು ವರವಾಗಿ ಅಣ್ಣಂದಿರನ್ನು ನಾನು ಪಡೆದುಕೊಂಡೆ, ಎರಡನೇ ವರವಾಗಿ ನಿಮ್ಮನ್ನು ಪಡೆದುಕೊಂಡೆ, ಇನ್ನೊಂದು ವರ ಉಳಿದಿದೆ ಅಮ್ಮ. ಏನು ಕೇಳಬೇಕು ಅಂತ ನನಗೆ ಹೊಳೆಯುತ್ತಾ ಇಲ್ಲ. ನೀವು ಅಪ್ಪಣೆ ಮಾಡಿದ್ರೆ ಆ ದಾರಿಯಂತೆ ನಾನು ನಡೀತೇನೆ.
2: ಮಗನೇ ರಾಮ,
0: ಅಮ್ಮ
2: ಮಾಡಬೇಕಾದ ಕೆಲಸವನ್ನೇ ಮಾಡಿದೆ. ಪಿತೃವಾಕ್ಯ ಪರಿಪಾಲನೆ ಮಾಡಬೇಕಾದ್ದು ಪುತ್ರನ ಪರಮ ಧರ್ಮ, ಅದನ್ನು ನೀನು ಅನುಸರಿಸಿದೆ. ನೀನು ಕೊಂದುದರಿಂದ ನನಗೇನು ದುಃಖವಿಲ್ಲ. ನಾನು ಪಾಪ ಮಾಡಿದವಳು, ಪತಿತಳಾದಂತಹ ನನಗೆ ತಕ್ಕ ಶಿಕ್ಷೆ ಆಯಿತು. ಇದೋ ನನ್ನನ್ನು ಕೊಂದು ಮತ್ತೆ ನೀನು ಬದುಕಿಸಿದೆ. ನನಗೆ ಈ ಪುನರ್ಜನ್ಮ ಉಂಟಾಗಿದೆ. ಇದು ಪವಿತ್ರವಾದಂತಹ ದೇಹ. ಆದ್ರಿಂದ ಮಗನೇ, ನಿನ್ನ ಕಾರ್ಯಕ್ಕಾಗಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಹೋಗು, ತಂದೆಯ ಪಾದಗಳಿಗೆ ಪಡಮಟ್ಟು. ಮಾತೃಹತ್ಯಾ ದೋಷ ಪರಿಹಾರವಾಗಬೇಕೆಂದು ಆ ತಂದೆಯಲ್ಲಿ ಬೇಡಿಕೋ. ಅವರು ಆಶೀರ್ವದಿಸಿದಲ್ಲಿ ನಿನ್ನ ಪಾಪ ಪರಿಹಾರವಾಗಬಹುದು.
0: ಅಪ್ಪ, ಏನದು? ಎರಡು ವರವನ್ನು, ಎರಡು ವರದಿಂದ ತಾಯಿಯನ್ನು ಮತ್ತು ಅಣ್ಣಂದಿರನ್ನು ಪಡೆದುಕೊಂಡೆ. ಒಂದನೇ ವರವನ್ನು ನನ್ನ ಸ್ವಾರ್ಥಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ.
1: ಏನು ಸ್ವಾರ್ಥ ಇದೆ?
0: ತಾಯಿಯ ತಲೆ ಕಡದ್ರಿಂದ ಪಾಪವು ನನ್ನ ಬೆನ್ನಟ್ಟುತ್ತಾ ಇದೆ. ಆ ಪಾಪ ದೂರ ಆಗುವಂತೆ ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳ್ತಾ ಇದ್ದೇನೆ.
1: ನಿನ್ನ ಇಷ್ಟ ಸಿದ್ಧಿಯಾಗಲಿ, ನಿನ್ನ ಪಾಪ ನಿವಾರಣೆ ಆಗ್ತದೆ ನನ್ನ ತಪಶಕ್ತಿಯ ಬಲದಿಂದ.
0: ಅಪ್ಪ
1: ಹೋಗು, ಅಭ್ಯಾಸ ಪೂರ್ತಿ ಮಾಡಿಕೊಂಡು ಬಾ.
0: ಕೈಲಾಸಕ್ಕೆ ತೆರಳುತ್ತೇನೆ ನಾನು.
1: ಒಳ್ಳೆಯದು,
0: ಕೈಲಾಸಕ್ಕೆ ತೆರಳು.

0: ನಾವುಬುದ್ಧಿ ವನಪಾಲಕರು. ಹೌದು ಬುದ್ಧಿ, ನಮಗೆ ಕಾಡಿನಲ್ಲಿ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ.
1: ಸಾಮ್ರಾಜ್ಯದ ಕಾಡಿನಲ್ಲಿ
0: ಹೌದು
1: ಕಾವಲಾಗಿದ್ದಂತ ನಿಮಗೆ ಬದುಕುವುದಕ್ಕೆ ಕಷ್ಟವಾಯ್ತಿ.
0: ಹೌದು ಬುದ್ಧಿ,
1: ನಮ್ಮ ಆಳ್ವಿಕೆಯೊಳಗೂ ಕಷ್ಟವೇ.
0: ಹೌದೊಡೆಯ,
1: ಏನಾಯ್ತು ನಿಮಗೆ?
0: ಕಾಡಿನ ದುಷ್ಟ ಮೃಗಗಳೆಲ್ಲ ಬಂದು ಬೆಳೆ ಎಲ್ಲ ನಾಶ ಮಾಡಿತು, ನಮಗೆ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ.
1: ಬಡಿದಟ್ಟುವುದಕ್ಕೆ ಸಾಧ್ಯವಾಗಲಿಲ್ವೇನ?
0: ನಮ್ಮಿಂದ ಏನೂ ಪ್ರಯೋಜನ ಆಗಲಿಲ್ಲ, ಅದಕ್ಕೆ ತಮ್ಗೆ ದೂರು ಕೊಟ್ಟು ಬೇಟೆಯಾಡೋಣ ಅಂತೇಳಿ ಇದ್ದೇವೆ ಬುದ್ಧಿ.
1: ವನಪಾಲಕರೇ,
0: ಬುದ್ಧಿ
1: ಕಾರ್ತವೀರ್ಯಾರ್ಜುನ ಆಳ್ವಿಕೆ ಇದುವರೆಗೆ ಭದ್ರವಾಗಿತ್ತು ಎಂಬ ವಿಶ್ವಾಸ ನನಗೆ. ನಮ್ಮ ಪ್ರಜೆಗಳಿಗೆ ಈಗ ಕಷ್ಟ ಬಂತು ಅಂತಾದ್ರೆ ಆ ಕಷ್ಟದ ಪರಿಹಾರವನ್ನು ಮಾಡಿಕೊಡಬೇಕಾದ್ದು ನನ್ನ ಕರ್ತವ್ಯವಲ್ಲವೇ? ಆದ್ದರಿಂದ ಪರಿವಾರ ಸಮೇತನಾಗಿ ನಾನೇ ಬೇಟೆಯ ಸಿದ್ಧತೆಯನ್ನು ಮಾಡಿಕೊಂಡು ಹೊರಡಲಿದ್ದೇನೆ. ನಡೆಯೋಣ ಗಾಡಿಗೆ.

0: ಪರಿವಾರ ಸಮೇತರಾಗಿ ನಾನೇ ಅಡವಿಯನ್ನು ಸೇರಿದವ. ನಿಮ್ಮೆಲ್ಲವರ ಉತ್ಸಾಹದಿಂದ, ನಿಮ್ಮೆಲ್ಲವರ ಪ್ರಯತ್ನದಿಂದ ಹುಲಿ, ಕರಡಿ, ಸಿಂಹ, ಶಾರ್ಥುರವೇ ಬದಲಾದ ಭಯಂಕರ ಪ್ರಾಣಿಗಳನ್ನೆಲ್ಲ ನಾಶ ಮಾಡಿ ಬೇಟೆಯ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸಿದ ಹಾಗಾಯಿತು.
1: ಹೌದಡಿಯ,
0: ಸಮಯ ಎಷ್ಟಾಯ್ತು ಈಗ?
1: ನೆತ್ತಿ ಮೇಲೆ ಬಂದ ಸೂರ್ಯ.
0: ಸೂರ್ಯ ನೆತ್ತಿಯ ಮೇಲೆ ಬಂದದ್ದಲ್ಲ, ಮಧ್ಯಾಹ್ನದ ವೇಳೆ ಆಯ್ತು.
1: ಹೌದಡಿಯ,
0: ಕಾಡಿನಲ್ಲಿ ಬೇಟೆಯನ್ನಾಡಿ ಪ್ರಯಾಸ ಪಟ್ಟವರು.
1: ಹೌದು,
0: ತುಂಬಾ ಆಯಾಸ ಆಗಿರಬಹುದು ನಿಮಗೆ.
1: ಹಸಿತಾ ಇದೆ ಬುದ್ಧಿ,
0: ಹಸಿವೆಯೂ ಆಗಬಹುದು.
1: ಹೌದು,
0: ಮಧ್ಯಾಹ್ನದ ವೇಳೆ ಅಲ್ಲವೇ.
1: ಹೌದು,
0: ವಿಶ್ರಾಂತಿಯು ನಿಮಗೆ ಅಗತ್ಯವಾಗಿದೆ. ತಡೀರಿ, ಅದೇ ಓಹೋ ಏನಂತೆ,
2: ಜಮದಂಡಿ ಮಹರ್ಷಿಗಳ ಆಶ್ರಮಕ್ಕೆ ಬರಬೇಕಂತೆ.
0: ಅಪ್ಪಣೆ ಆಯ್ತಿ?
2: ಹೌದು,
0: ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆ. ಹಾಗಾದ್ರೆ ನೋಡೋಣ, ಬರ್ತೇನೆ. ವನಪಾಲಕರೇ, ಬಂದವರು ಯಾರು ಅಂತ ಅರ್ಥ ಆಯ್ತು ನಿಮಗೆ?
1: ಯಾರದು?
0: ಜಮದಗ್ನಿ ಮಹಾರ್ಷಿಗಳಿಂದ ಕಳುಹಿಸಲ್ಪಟ್ಟಂತ ವಟು ಒಬ್ಬ ಬಂದ ಆಡ್ತಾ ಇದ್ದಾನೆ. ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆಯಂತೆ. ಪುಣ್ಯಾತ್ಮರಾದವರ ದರ್ಶನವನ್ನು ಮಾಡಿಕೊಳ್ಬೇಕಾದ್ರೆ ಆ ಭಾಗ್ಯವೂ ನಮಗೆ ಬೇಕಲ್ಲ. ಆದ್ರಿಂದ ಈ ಸಂದರ್ಭವನ್ನು ನಾವು ಕಳಕೊಳ್ಬಾರದು. ಎಲ್ಲವರು ಅಲ್ಲಿಗೆ ಹೋಗಿ ಅವರ ಪಾದಕ್ಕೆ ವಂದಿಸಿ ಸೇವೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದು ಆಮೇಲೆ ಮುಂದೆ ಪ್ರಯಾಣ ಮಾಡೋಣ ನಡೆಯಿರಲ್ಲಿವರೆಗೆ. ಅಲ್ಲೇ ಇದ್ದಾರಲ್ಲ ಪುಣ್ಯಾತ್ಮರು, ಯಜ್ಞೇಶ್ವರನೇ ಮೂರ್ತಿ ತಳೆದು ಕುಳಿದ ಹಾಗೆ ಗೌರವದಿಂದ ಕುಳಿತಂತಹ ದೃಶ್ಯವನ್ನು ಕಂಡಾಗ ನನ್ನ ಕಣ್ಣುಗಳು ಈ ಹಬ್ಬವೇ ಆಗಿ ಹೋಯಿತು.
1: ನಮಗೂ ಕೂಡ ಸಂತೋಷ.
0: ಎಲ್ಲವರು ಹೋಗಿ ಉದ್ದಂಡ ನಮಸ್ಕಾರಗಳನ್ನು ಮಾಡಿ. ಪುಣ್ಯಾತ್ಮರೇ,
3: ರಾಜೇಂದ್ರ
0: ಆಧಾರ ವಿಂದಗಳಿಗೆ ನಮೋ ನಮಃ.

0: ಮಾಡಿ
1: ಸ್ವಾಮಿ.
0: ನಿನ್ನ ಆಗಮನದಿಂದ ಪರಮಾನಂದವಾಯಿತು. ನಿನ್ನ ನಮಸ್ಕಾರ ಭಕ್ತಿ ನಮಗೆ ಪ್ರಿಯವನ್ನುಂಟು ಮಾಡಿತು.
1: ಹೌದೇ,
0: ನಿಂತೇ ಇದೆಯಲ್ಲ.
1: ಸರಿ ಸ್ವಾಮಿ.
0: ಅದು ನಿನಗಾಗಿ ನನ್ನ ಶಿಷ್ಯರು ದರ್ಭಾಸನವನ್ನು ವಿರಚಿಸಿದ್ದಾರೆ.
1: ಆಗಲಿ,
0: ಕುಳಿತುಕೊಳ್ಳಯ್ಯ.
1: ಸ್ವೀಕಾರ ಮಾಡಿಕೊಂಡೆ.
0: ವಿಶ್ರಮಿಸಿಕೋ.
1: ಆಗಲಿ.
0: ಏನು ಈ ಕಡೆಗೆ ಬಂದೆ? ನಗರವನ್ನು ಬಿಟ್ಟು ಇಷ್ಟು ದೂರ ಬರುವುದಕ್ಕೆ ಕಾರಣ ಏನು ಹೇಳ್ತೀಯ?
1: ಸ್ವಾಮಿ, ಇಲ್ಲಿಯವರೆಗೆ ಬರುವುದಕ್ಕೆ ಅವಶ್ಯವಾದಂತ ಕಾರ್ಯಕ್ರಮವೂ ಇತ್ತು ಸ್ವಾಮಿ.
0: ಯಾವುದು?
1: ನಮ್ಮ ವನ ಪ್ರದೇಶಗಳಲ್ಲಿ ಕ್ರೂರ ಪ್ರಾಣಿಗಳ ಬಾಧೆಯು ಹೆಚ್ಚಿದ ಕಾರಣವಾಗಿ ನಮ್ಮ ಪ್ರಜೆಗಳೆಲ್ಲ ಕಷ್ಟವನ್ನು ಪರಿಹಾರ ಮಾಡಿಕೊಡಬೇಕೆಂದು ರಾಜಸಭೆಯಲ್ಲಿ ಬಂದು ಬೋಳಿಟ್ಟಾಗ ಅವರಿಗೆ ಅಭಯವನ್ನು ನೀಡಿ ಪರಿವಾರ ಸಮೇತನಾಗಿ ಮೃಗಬೇಟೆಗಾಗಿ ಹೊರಟು ಬಂದವನ.
0: ಭೂಪತಿ, ರಾಜನಾದವನು ಪ್ರಜೆಗಳನ್ನು ರಕ್ಷಿಸುವಲ್ಲಿ ಮೃಗಬೇಟೆಯನ್ನು ಅಗತ್ಯವಾಗಿ ಮಾಡಬೇಕಾಗ್ತದೆ. ಈ ಆಶ್ರಮದ ಪ್ರದೇಶದ ಹೊರಗಡೆ ದುಷ್ಟ ಮೃಗಗಳ ಹಾವಳಿ ಇದ್ದುದು ನಮಗೂ ಗೊತ್ತಿತ್ತು. ನಿನ್ನ ಪ್ರವೇಶದಿಂದ ಎಲ್ಲ ವ್ಯವಸ್ಥಿತವಾಗಿ ಮುಗಿಯಿತಲ್ಲ.
1: ಹೌದು ಸ್ವಾಮಿ.
0: ಆತಂಕ ನಿವಾರಣೆ ಆಯ್ತಲ್ಲ.
1: ಬೇಟೆಯ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದೇನೆ. ಅರಮನೆಯ ಕಡೆಗೆ ಹೊರಡುವುದಕ್ಕೆ ಸಿದ್ಧನಾಗಿದ್ದೇನೆ. ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು ಅಂತ ಬೇಡ್ತೇನೆ.
0: ರಾಜೇಂದ್ರ
1: ಸ್ವಾಮಿ,
0: ಸಮಯದ ಕಡೆಗೆ ಏನಾದರೂ ಲಕ್ಷ್ಯ ಇದೆಯೇ ನಿನಗೆ? ಆಶ್ರಮಕ್ಕೆ ಬಂದಿದ್ದಿ.
1: ಹೌದು ಸ್ವಾಮಿ.
0: ಆಶೀರ್ವದಿಸಿ ಕಳಿಸಿಕೊಡಬೇಕು ಎಂದು ಹೇಳ್ತಾ ಇದ್ದೀಯ.
1: ಸರಿ,
0: ನಮ್ಮ ಆಶೀರ್ವಾದ ನಿನ್ನಂಥ ಅರಸರಿಗೆ ಯಾವತ್ತೂ ಇದ್ದದ್ದಿ. ಆದರೆ ಈಗ ನೋಡು,
1: ಏನು ಸ್ವಾಮಿ,
0: ಮಧ್ಯಾಹ್ನದ ವೇಳೆ.
1: ಸರಿ,
0: ನೀವು ಊಟವನ್ನಿನ್ನೂ ಮಾಡಿಲ್ಲ ಅಂತ ನಾನು ಗ್ರಹಿಸ್ತೀನಿ. ಭೋಜನದ ವೇಳೆಗೆ ಮನೆಗೆ ಬರುವಂತಹ ವ್ಯಕ್ತಿಯನ್ನು ವ್ಯಕ್ತಿಯಾಗಿ ಕಾಣಬಾರದು, ಅತಿಥಿ ಸ್ವರೂಪನಾದಂತಹ ನಾರಾಯಣನೆಂದು ತಿಳಿಬೇಕು. ಇದು ನಮ್ಮ ಶಿಷ್ಟಾಚಾರ, ನಮ್ಮ ಸಂಸ್ಕೃತಿ. ನಿನಗೂ ಅದು ಗೊತ್ತಿಲ್ಲದೆ ಇದ್ದದ್ದೇನೂ ಅಲ್ಲ. ಭೋಜನವನ್ನು ಪೂರೈಸಿ ವಿಶ್ರಾಂತಿಯನ್ನು ಪಡೆದು ಆಮೇಲೆ ನಗರದ ಕಡೆಗೆ ಪ್ರಯಾಣ ಬೆಳೆಸಬಹುದು.
1: ಸ್ವಾಮಿ, ನೀವೇನೋ ಗೃಹಸ್ಥ ಧರ್ಮಕ್ಕೆ ಸರಿಯಾಗಿ ನಮ್ಮೆಲ್ಲವರನ್ನು ಉಪಚರಿಸುವುದಕ್ಕೆ ಮನ ಮಾಡಬಹುದು. ಆದರೆ ನನಗೇನೋ ಅನ್ನಬೇಕು ಅನಿಸ್ತಾ ಇದೆ ಸ್ವಾಮಿ.
0: ಏನಯ್ಯ ಅದು?
1: ನಾನೊಬ್ಬನೇ ಬಂದದ್ದಲ್ಲವಲ್ಲ. ಬೇಟೆಗೆ ಬರುವಾಗ ಹಲವಾರು ಮಂದಿಗಳು ನನ್ನ ಜೊತೆಯಲ್ಲಿ ಬಂದವರೇ ಇದ್ದಾರೆ.
0: ಆಹಾ,
1: ನೀವೇನೋ ಭೋಜನ ಮಾಡಿ ಹೋಗಿರಿ ಅಂತ ಅಪ್ಪಣೆ ಮಾಡ್ತಾ ಇದ್ದೀರಿ. ಇಷ್ಟೂ ಪರಿವಾರವನ್ನು ಭೋಜನದಿಂದ ತೃಪ್ತಿಪಡಿಸುವುದಕ್ಕೆ ಅರಣ್ಯವಾಸಿಗಳಾದ ತಪಸ್ವಿಗಳಾದ ನಿಮಗೆ ಸಾಧ್ಯವಾದೀತಿ.
0: ಕರ್ತವೀರ್ಯ ಅರ್ಜುನ.
1: ಸ್ವಾಮಿ,
0: ನಿನ್ನ ಊಹೆ ತಪ್ಪಲ್ಲ. ನಿನ್ನನ್ನು ಉಪಚರಿಸಿ ಉಳಿದವರನ್ನು ಹಾಗೆ ಕಳಿಸುವುದಕ್ಕೆ ವ್ಯವಸ್ಥೆ ಏನು? ಹಾಗೆ ನಾನೊಬ್ಬನೇ ಉಪಚಾರ ಪಡೆದುಕೊಂಡ್ರೆ ಜೊತೆ ಪರಿವಾರಕ್ಕೆ ಅಪಚಾರವಾಗುವುದಿಲ್ಲವೇ? ಹೀಗೆ ನೀನು ಯೋಚಿಸ್ತಿ.
1: ಹೌದು ಸ್ವಾಮಿ.
0: ನನ್ನ ಮಾತಿನ ಅರ್ಥ ಅದಲ್ಲ.
1: ಮತ್ತೆ,
0: ನಿನ್ನ ಪರಿವಾರ ಎಷ್ಟೇ ದೊಡ್ಡದಾಗಿರಲಿ, ನಿನ್ನ ಜೊತೆ ಎಷ್ಟೇ ಜನ ಬಂದಿರಲಿ, ಎಲ್ಲರಿಗೂ ಇಲ್ಲಿ ಅನ್ನದಾನದ ವ್ಯವಸ್ಥೆ ಇದೆ.
1: ಹೌದೇ.
0: ಹೋಗಿ ಸ್ನಾನಾದಿಗಳನ್ನು ಪೂರೈಸಿಕೊಂಡು ಬಾ. ಜನ ಹೆಚ್ಚಿಗಿದ್ದೇವೆ ಅಂತ ಯೋಚನೆ ಬೇಡ. ಎಲ್ಲರಿಗೂ ದೇವರ ದಯದಿಂದ ಇಲ್ಲಿ ಸತ್ಕಾರ ಸಲ್ಲುತ್ತದೆ. ಸ್ನಾನ ಮುಗಿಸಿದವರು ನೇರಾಗಿ ಭೋಜನ ಗೃಹಕ್ಕೆ ಹೋಗಿ ನಮ್ಮ ಶಿಷ್ಯರು ನಿಮ್ಮನ್ನಲ್ಲಿ ಸ್ವಾಗತಿಸುತ್ತಾರೆ. ಊಟ ಮುಗಿಸಿ ಬಂದು ನನ್ನನ್ನು ಕಾಣ.
1: ನಿಮ್ಮ ಇಷ್ಟದಂತೆ ಆಗಲಿ. ಯಾರೋ ಅವರ ಪಾಲಕರೇ ಬಂದಿರೋ, ಹೀಗೆ ನದಿಯ ಬಳಿಗೆ ಹೋಗೋಣ, ಸ್ನಾನ ಮಾಡೋಣ, ಭೋಜನ ಶಾಲೆಯನ್ನು ಸೇರೋಣ, ಊಟವನ್ನೆಲ್ಲ ತೀರಿಸಿ ಪುಣ್ಯಾತ್ಮನನ್ನು ಕಂಡು ಆಶೀರ್ವಾದ ಪಡೆದು ಆ ಮುಂದೆ ಪ್ರಯಾಣ ಮಾಡೋಣ. ಬನ್ನಿ, ಸ್ನಾನ ಮಾಡಿ. ಸ್ನಾನ ಆಯ್ತೇ?
2: ಆಯ್ತು ಬಿಟ್ಟಿ.
1: ಬನ್ನಿ, ಊಟ ಮಾಡಿ.
2: ಊಟವಾಯ್ತು.
1: ಬೇಗ ಬೇಗ ಊಟ ಮಾಡಿ, ಸಮಯ ವೇಳೆ ಆಗಿ ಹೋಯ್ತು. ಆಯ್ತೇ?
2: ಆಯ್ತು ಬಿಟ್ಟಿ.
1: ಆಯ್ತೇ?
2: ಆಯ್ತು.
1: ಇಲ್ಲಿ ಬನ್ನಿ.
2: ಬುದ್ಧಿ ಬನ್ನಿ,
1: ಹೀಗೆ ಬನ್ನಿ.
2: ಬಂದೆ ಬುದ್ಧಿ.
1: ವನಪಾಲಕರೇ,
2: ಬುದ್ಧಿ
1: ನಿಮ್ಮಲ್ಲಿ ಹೇಗೆ ಭೋಜನದ ವ್ಯವಸ್ಥೆ ಆಗಿತ್ತ?
2: ಬಹಳ ಒಳ್ಳೆ ಊಟ ಬುದ್ಧಿ,
1: ಚೆನ್ನಾಗಿತ್ತು.
2: ಇಂತ ಊಟ ನಾನು ಇಷ್ಟರವರೆಗೆ ಮಾಡ್ಲೇ ಇಲ್ಲ.
1: ಬಹಳ ರುಚಿಕರವಾದಂತಹ ಪದಾರ್ಥಗಳು,
2: ಇಷ್ಟರ ತನಕ ಕೈಯ ಪರಿಮಳ ಹೋಗ್ಲಿಲ್ಲ.
1: ಬಗೆ ಬಗೆಯಾದಂತಹ ಭಕ್ಷ್ಯಾದಿಗಳು ಅಲ್ವೇ?
2: ಹೌದು.
1: ನನಗೊಂದು ದೊಡ್ಡ ಸಮಸ್ಯೆ ಬಂತಲ್ಲ ಇಲ್ಲಿ.
2: ಏನ್ ಬುದ್ಧಿ?
1: ನೋಡು, ನಾವಿಲ್ಲಿ ಬಂದು ಹೊತ್ತೆಷ್ಟಾಯ್ತು?
2: ತುಂಬಾ.

0: ಸಮಸ್ಯೆ ಅಂದ್ರೆ ಮತ್ತೇನು ಅಲ್ಲ.
1: ಏನ್ ಉದ್ಯತ್ತು?
0: ನಾವ್ ಈ ಮುನಿ ಆಶ್ರಮಕ್ಕೆ ಬಂದು ಹೊತ್ತೆಷ್ಟಾಯ್ತಾ?
1: ಸ್ವಲ್ಪ ಹೊತ್ತಾದಷ್ಟೇ.
0: ಕೇವಲ ಅರ್ಧ ಗಳಿಗೆ ಆಯ್ತು.
1: ಹೌದು,
0: ಅರ್ಧ ಗಳಿಗೆ ಒಳಗೆ ನನ್ನನ್ನು ಹಿಂಬಾಲಿಸಿ ಬಂದಂತ ಇಷ್ಟು ಮಂದಿಗಳನ್ನು ನನ್ನನ್ನು ಸಮೇತ ಭೋಜನಾದಿಗಳಿಂದ ತೃಪ್ತಿಪಡಿಸಿದ್ದಾರೆ. ಬಗೆ ಬಗೆಯಾದಂತ ಸಿದ್ಧತೆಗಳನ್ನೆಲ್ಲ ಮಾಡಿದ್ರಲ್ಲ.
1: ಹೌದು.
0: ಈ ಭಕ್ಷಾದಿಗಳನ್ನು ಮಾಡಿದವರು ಯಾರು?
1: ಯಾರು?
0: ಹೇಗೆ ಸಿದ್ಧವಾಯಿತು?
1: ಹೇಗೆ?
0: ಇಂಥ ರುಚಿಕರವಾದಂತಹ ಪದಾರ್ಥವನ್ನು ಮಾಡಬೇಕಾಗಿದ್ದರೆ ಆ ಬ್ರಾಹ್ಮಣನ ಯೋಗ್ಯತೆ ಎಂಥದ್ದಾಗಿರ್ಬೇಕು?
1: ಮತ್ತೆ
0: ನಮ್ಮ ರಾಜ ಸ್ಥಾನದಲ್ಲಿ ರಾಜಭೋಜನವನ್ನು ಸಿದ್ಧಪಡಿಸುವ ಬ್ರಾಹ್ಮಣರು ಹಲವಾರು ಮಂದಿಗಳಿದ್ದಾರೆ.
1: ಹೌದು.
0: ಒಬ್ಬರಿಂದೊಬ್ಬರು ಶ್ರೇಷ್ಠರಿದ್ದಾರೆ.
1: ಹೌದು.
0: ಬುದ್ಧಿವಂತರಿದ್ದಾರೆ.
1: ಹೌದು.
0: ಆದರೆ ನನ್ನ ಜೀವನದಲ್ಲಿ ಇಂಥ ರುಚಿಕರವಾದ ಪದಾರ್ಥಗಳನ್ನು ಇದುವರೆಗೂ ನಾನು ತಿಂದಿಲ್ಲ ಅಂದ್ರೆ ಈ ಪಾಕವನ್ನು ಮಾಡಿದವರು ಯಾರು?
1: ಬುದ್ಧಿ, ಇಲ್ಲಿ ಎಲ್ಲಿ ನೋಡಿದ್ರು ಯಾವ ಮನೆಗೂ ಬೆಂಕಿಯೇ ಬೀಳಲಿಲ್ಲ. ಬುದ್ಧಿ,
0: ಮನೆಗೆ ಬೆಂಕಿ ಬಿದ್ದದ್ದಲ್ವಾ? ಯಾವ ಎಲೆ ಮನೆಯೊಳಗೂ ಬೆಂಕಿ ಉರಿಯುವುದಿಲ್ಲ.
1: ಹೌದು.
0: ಅಡಿಗೆ ಮಾಡಿದ ಬ್ರಾಹ್ಮಣ ಯಾರೂ ಕಾಣುವುದಿಲ್ಲ.
1: ಇಲ್ಲ.
0: ಹಾಗಾದ್ರೆ ಈ ಭಕ್ಷ್ಯಗಳನ್ನು ಮಾಡಿದವರು ಯಾರು?
1: ಬುದ್ಧಿ, ನಾವೇ ಯಾರು ಯಾರು ಅಂತ ಯೋಚಿಸುವುದಕ್ಕಿಂತ ಅವರಲ್ಲೇ ಕೇಳಿ ನೋಡೋಣ. ಬುದ್ಧಿ,
0: ಅದು ಸರಿ
1: ಅಲ್ವೇ?
0: ಹಾಗಾದ್ರೆ ಹಾಗೆ ಮಾಡೋಣ.
1: ಆಗಲಿ,
0: ವಿಚಾರಿಸಿ ಬರ್ತೇನೆ,
1: ಕೇಳಿ ನೋಡಿ.
0: ಸ್ವಾಮಿ,
2: ಭೂಪತಿ,
0: ನಿಮ್ಮ ಆಜ್ಞಾಧಾರಕರಾಗಿ ಸ್ನಾನವನ್ನು ಭೋಜನವನ್ನು ಪೂರೈಸಿ ಮರಳಿ ಬಂದಿದ್ದೇನೆ.
2: ತುಂಬಾ ಸಂತೋಷ.
0: ಆದ್ರೆ
2: ನಿನ್ನವರಿಗೆಲ್ಲ ಊಟವಾಯಿತು ತಾನೆ?
0: ಎಲ್ಲವರೂ ಸಂತೋಷದಿಂದ ವಿಶ್ರಾಂತಿ ಪಡೆಯುತ್ತಾ ಇದ್ದಾರೆ.
2: ಒಳ್ಳೇದು, ಬರಯ್ಯ, ಕುಳಿತುಕೋ.
0: ಸ್ವಾಮಿ,
2: ಏನು?
0: ನನ್ನ ಒಂದು ಸಂಶಯವನ್ನು ಪರಿಹಾರ ಮಾಡಿ ಕೊಡ್ತೀರಾ?
2: ಏನಯ್ಯ ಅಂತ ಸಂಶಯ ನಿನಗೆ?
0: ಬೇರೇನೂ ಅಲ್ಲ ಸ್ವಾಮಿ, ಅರ್ಧ ಗಳಿಗೆ ಒಳಗೆ ಇಷ್ಟೂ ಮಂದಿಗಳಿಗೆ ಇಷ್ಟೂ ತರದ ಭಕ್ಷಾದಿಗಳನ್ನು ಬಡಿಸಿ ಭೋಜನಾದಿಗಳಿಂದ ಸಂತೋಷ ಪಡಿಬೇಕಾಗಿದ್ರೆ ಯಾವ ಮಹಿಮೆಯೋ ನನಗೆ ಅರ್ಥವಾಗಲಿಲ್ಲ. ದಯಮಾಡಿ ಅಪ್ಪಣೆ ಆಗಬೇಕು.
2: ರಾಜೇಂದ್ರ, ನಿನಗಿದು ದೊಡ್ಡ ಪವಾಡವೆಂದು ಅನಿಸಿದೆ ಅಲ್ಲ?
0: ಹೌದು ಸ್ವಾಮಿ.
2: ಇಲ್ಲಿ ನನ್ನ ಯೋಗ್ಯತೆ ಏನೂ ಇಲ್ಲ. ಈ ಸತ್ಕಾರ ಹೇಗೆ ನಡೆಯಿತು ಗೊತ್ತಾ? ನೀನು ಬಂದಾಗ ಹೋಗು, ಸ್ನಾನವನ್ನು ಮಾಡಿ ಬಾ, ನಾನು ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿಸ್ತೇನೆ ಅಂತ ಹೇಳಿದ್ದು ಅಡುಗೆಯವರಿಂದ ಅಡುಗೆ ಮಾಡಿಸಿ ಹಾಕ್ತೇನೆ ಎಂಬ ಅರ್ಥದಲ್ಲೆಲ್ಲ.
0: ಮತ್ತೆ
2: ಈ ಆಶ್ರಮಕ್ಕೆ ದೇವತೆಗಳ ಅನುಗ್ರಹವಾಗಿದೆ.
0: ಹೌದೇ?
2: ಹೌದಯ್ಯ. ಕಾಮಧೇನುವಿನ ಬಗ್ಗೆ ನೀನು ಕೇಳಿರ್ಬೇಕಲ್ಲ. ಮನಸ್ಸಿನಲ್ಲಿ ಕಾಮಿಸಿದ್ದನ್ನು ಕೊಡುವಂತಹ ಯೋಗ್ಯತೆ ಉಳ್ಳಂತಹ ದೇನು ಆ ಲೋಕದಲ್ಲಿದೆ. ಅವಳದ್ದೇ ಸಂತಾನ ಶಬಲಾದೇವಿ ಎಂಬವಳನ್ನು ದೇವೇಂದ್ರ ನಮಗೆ ಅನುಗ್ರಹ ಮಾಡಿದ್ದಾನೆ.
0: ಕಾಮಧೇನುವಿನ ಮಗಳಾದಂತಹ ಶಬಲಾದೇವಿಯನ್ನು ತಮಗಾಗಿ ದೇವೇಂದ್ರನೇ ಕೊಟ್ಟನೆ.
2: ನೀನು ಊಟಕ್ಕೆ ಅಂತ ಸ್ನಾನದ ವ್ಯವಸ್ಥೆ ಮಾಡುವುದಕ್ಕೆ ಆ ಕಡೆಗೆ ಹೋದಾಗ ಊಟದ ಮೊದಲು ನಿನ್ನ ಸ್ನಾನಕ್ಕೆಷ್ಟು ವೇಳೆ ಬೇಕಾಗಿತ್ತು, ಅಡುಗೆ ಸಿದ್ಧ ಮಾಡುವುದಕ್ಕೆ ಆ ಮಹಾತಾಯಿಗೆ ಅಷ್ಟು ವೇಳೆ ಬೇಕಾಗಿರ್ಲಿಲ್ಲ. ನಾನು ನನ್ನವಳ ಜೊತೆಯಲ್ಲಿ ಕೈ ಮುಗಿದು ಆಕೆಗೆ ಬಲವೊಂದು ಪ್ರಾರ್ಥಿಸಿದ್ದೆ ತಡ. ಬಂದವರಿಗೆಲ್ಲ ಏನು ಬೇಕೋ ಅಷ್ಟನ್ನು ಒದಗಿಸಿದ್ದಾಳೆ. ಇದು ದೇವತೆಗಳ ಅನುಗ್ರಹ. ಆದ್ರಿಂದ ನನ್ನ ದೊಡ್ಡತನ ಇದರಲ್ಲಿ ಏನೂ ಇಲ್ಲ.
0: ಕಾಮಿಸಿದ್ದನ್ನು ಕೊಡುವಂತ ಮಹಾಶಕ್ತಿ ದೇವಲೋಕದಲ್ಲಿರುವಂತಹ ಕಾಮದೇವಿಗೆ ಮಾತ್ರವಲ್ಲ,
2: ಅಲ್ಲ,
0: ನಿಮ್ಮಲ್ಲಿರುವಂತಹ ಸಬಲಾದೇವಿಗೂ ಇದೆ.
2: ಇದೆ, ಇದೆ.
0: ಸ್ವಾಮಿ,
2: ಏನಪ್ಪ?
0: ನನ್ನೊಂದು ಆಸೆ ಹೇಳ್ತೀರಿ?
2: ಹೇಳು.
0: ದಯಮಾಡ್ತೀರಾ? ನಾನೊಬ್ಬ ಚಕ್ರೇಶ್ವರನಲ್ವೇ ಸ್ವಾಮಿ.
2: ಹೌದು.
0: ಅತಿವೃಷ್ಟಿ ಅನಾವೃಷ್ಟಿಗಳ ಮೂಲಕವಾಗಿ ಎಲ್ಲಿಯಾದರೂ ಭೂಲೋಕದಲ್ಲಿ ಅವ್ಯವಸ್ಥೆ ಬಡತನ ಬಂದು ಹೋಯಿತು ಅಂತ ಆದ್ರೆ ಪ್ರಜೆಗಳ ರಕ್ಷಣಾ ಭಾರ ಇರುವುದಾದ್ರೆ ನನ್ನಲ್ಲಲ್ವೇ? ಕಾಮಿಸಿದನ್ನು ಕೊಡುವಂತಹ ಸಬಲಾದೇವಿ ನಮ್ಮಲ್ಲೇ ಇದ್ದರೆ ಪ್ರಜೆಗಳ ರಕ್ಷಣೆಗೂ ಅನುಕೂಲ. ಅಂತೂ ನಿಮ್ಮ ಯಾಗಕ್ಕಾದಿಗಳು ಯಾವ ಕೊರತೆಯೂ ಬರುವ ಹಾಗಿಲ್ಲ. ಒಂದು ಧೇನುವಿಗೆ ಸಾವಿರಾರು ಧೇನುಗಳನ್ನು ತಂದೊಪ್ಪಿಸಿ ಕೊಡ್ತೇನೆ. ಆ ಕಾಮಧೇನುವಿನ ಮಗಳನ್ನು ಮಾತ್ರ ದಯಮಾಡಿ ನನಗೆ ಕೊಡಬೇಕು ಅಂತ ಕೇಳ್ತೇನೆ.
2: ರಾಜಾ, ನಿನ್ನ ಅಪೇಕ್ಷೆ ಸಾಧುವಾದದ್ದಲ್ಲ. ನೀನು ಈ ರೀತಿಯಲ್ಲಿ ಖಂಡಿತ ಕೇಳಬಾರದು.
0: ಅದೇನು ಸ್ವಾಮಿ?
2: ಕಾಮಧೇನುವನ್ನು ನೀನು ಬಯಸುತ್ತಾ ಇರುವುದು ಕ್ಷಾಮಾದಿಗಳು ಬಂದ ಕಾಲದಲ್ಲಿ ಉಪಯೋಗಕ್ಕೆ ಅಂತ ತಾನೆ. ಈಗಂತೂ ನಿನ್ನ ಊರಲ್ಲಿ ಕ್ಷಾಮ ಇಲ್ಲ.
0: ಹಾಗೇನು ಇಲ್ಲ.
2: ಬರಗಾಲ ಬಂದಿಲ್ಲ.
0: ಬಂದಿಲ್ಲ.
2: ಬಂದ ಕಾಲಕ್ಕೆ ಈ ಧೇನುವನ್ನು ನೀನು ಪಡೆದುಕೊಂಡು ಹೋಗುವುದರಲ್ಲಿ ಔಚಿತ್ಯ ಇರ್ತದೆ.
0: ಈಗಲೇ ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದೀನಲ್ಲ.
2: ನಾಳೆ ರೋಗ ಬಂದಿತ್ತು ಅಂತ ಈ ಹೊತ್ತೇ ಔಷಧ ಯಾರೂ ಕುಡಿಯುವುದಿಲ್ಲ.
0: ಪ್ರಯತ್ನ ಸ್ವಾಮಿ.
2: ನಾಳೆ ಕೆಟ್ಟ ಕಾಲ ಬಂದಿತ್ತು ಅಂತ ಈ ಹೊತ್ತು ನಮ್ಮಲ್ಲಿರುವುದನ್ನು ನೀನು ಪಡೆಯುವುದಕ್ಕೆ ಬಯಸುವುದು ಸರಿಯಲ್ಲ. ಮತ್ತೂ ಒಂದು ಮಾತು ಕೇಳ್ತೀನಯ್ಯ.
0: ಏನು ಸ್ವಾಮಿ?
2: ನಾನು ನಿನ್ನನ್ನು ಸತ್ಕರಿಸಿದೆ ದೇವತೆಗಳ ಅನುಗ್ರಹದಿಂದ ಸಿಕ್ಕಿದ ಧೇನುವಿನ ಮಹಿಮೆಯಿಂದ. ಈ ಧೇನುವಿನ ಮೇಲೆ ನನ್ನ ಅಧಿಕಾರ ಎಷ್ಟು ಗೊತ್ತ?
0: ಎಷ್ಟು ಸ್ವಾಮಿ?
2: ಅವಳಿಗೆ ಕೈ ಮುಗಿಯುವಷ್ಟು ಮಾತ್ರ. ದೇವತೆಗಳು ನನಗಿದನ್ನು ಕೊಡುವಲ್ಲಿ ಅವರಿಗೂ ಒಂದು ಸ್ವಾರ್ಥ ಇದೆ. ನಮ್ಮ ಯಜ್ಞಯಾಗಾದಿಗಳು ನಡೆಯಬೇಕು, ಬ್ರಾಹ್ಮಣರ ಆರಾಧನೆ ನಡೆಯಬೇಕು, ಆ ಮೂಲಕವಾಗಿ ವಿಶ್ವಕ್ಕೆ ಕಲ್ಯಾಣ ಆಗಬೇಕು. ಇಂಥ ಲಕ್ಷ್ಯ ಅವರದ್ದು. ನಿನಗೆ ಅದನ್ನು ಕೊಡುವ ಉದ್ದೇಶ ಅವರಿಗೆ ಇರ್ತಿದ್ರೆ ಆ ಮಾತು ಬೇರೆ. ನನಗೆ ಕೊಟ್ಟಿದ್ದಾರೆ ಅಂದ ಮೇಲೆ ಇಲ್ಲಿ ನಡೆಯುವಂತಹ ಕಾರ್ಯ ಅವರಿಗೆ ಪ್ರಿಯವಾದದ್ದು ಅಂತಾಯ್ತು.
0: ಹೌದೇ?
2: ಅವರಿಂದ ಕೊಡಲ್ಪಟ್ಟಂತಹ ಧೇನುವನ್ನು ನಿನಗೆ ನಾನು ಕೊಡುವುದಕ್ಕೆ ಮನಸ್ಸು ಮಾಡಿದರೆ ಭೂಪತಿ
0: ಸ್ವಾಮಿ,
2: ಅಧಿಕಾರ ಇಲ್ಲದೆ ಇದ್ದ ವಸ್ತುವನ್ನು ದಾನ ಮಾಡುವುದಕ್ಕೆ ಹೊರಟ ಹಾಗೆ. ಆದ್ರಿಂದ ದಯವಿಟ್ಟು ಈ ಆಸೆ ಇಟ್ಟುಕೊಳ್ಬೇಡ. ಇವಳನ್ನು ನಾನು ಕೊಡಲಾರೆ, ನೀನು ಇವಳ ಬಗ್ಗೆ ಯೋಚನೆಯನ್ನೇ ಮಾಡಬೇಕು.
0: ಕಾಮಧೇನುವನ್ನು ಕೊಡುವುದಕ್ಕೆ ಮನ ಮಾಡುವುದಿಲ್ಲವೇ ಸ್ವಾಮಿ?
2: ಸಾಧ್ಯ ಇಲ್ಲ.
0: ಮುನಿವರ್ಯ
2: ಏನು
3: ಸಮಾಧಿ ಕೊಡು.

0: ಸಮಾಧಿ ಕೊಟ್ಟರೆ ಮುಳ್ಳಿತುದೇನು ಸಮಾಧಿ ತಪ್ಪಿದ ಬಳಿಕ ನಾ ಮಾಡುವುದೇನು ತಂಡವೇ ಕೃಪ ಧರ್ಮವು ಈ ಮುಹೂರ್ತದಿ.
1: ಸ್ವಾಮಿ
2: ಏನಪ್ಪ
1: ನನ್ನ ಬೇಡಿಕೆಗೆ ನಿಮ್ಮ ತಿರಸ್ಕಾರವೇ? ಹಾಗಾದ್ರೆ
2: ನಿನಗೆ ಅಗತ್ಯ ಇಲ್ಲ, ನನಗೆ ಅಗತ್ಯ ಉಂಟು, ನಾನು ಕೊಡ್ಲಿಕ್ಕೆ.
1: ನೀವು ಮಾಡುವಂತ ಯಾಗ ಯಜ್ಞ ಇತ್ಯಾದಿಗಳು ಏನೇ ಇದ್ದರೂ ಸರಿ, ಯಾವುದೇ ಅಡ್ಡಿ ಆತಂಕಗಳು ಬಾರದಂತೆ ವ್ಯವಸ್ಥೆ ನನ್ನದು ಅಂದ್ರೆ ನನ್ನ ಮಾತನ್ನು ನೀವು ಮನ್ನಿಸಿಕೊಳ್ಳುವುದಿಲ್ಲ.
2: ನಿನ್ನ ವ್ಯವಸ್ಥೆ ಇರಬಹುದು, ಆದ್ರೆ ಅವರು ಮಾಡಿದ ವ್ಯವಸ್ಥೆಯಲ್ಲಿ ನಿನಗೆ ಪಾಲಿಲ್ಲ.
1: ಹಾಗಾದ್ರೆ ಕಾಮಧೇನುವನ್ನು ನೀವು ಕೊಡುವುದಿಲ್ಲ.
2: ಬ್ರಾಹ್ಮಣರ ಸೊತ್ತಿನ ಮೇಲೆ ಆಸೆ ಪಡಬಾರ್ದಯ್ಯ. ಅದು
1: ನಾನೊಬ್ಬ ಚಕ್ರೇಶ್ವರ, ಗೊತ್ತಲ್ಲ ನಿಮಗೆ?
2: ಗೊತ್ತಿದ್ರೆ
1: ಯಾವುದೇ ಒಂದು ವ್ಯವಹಾರಗಳನ್ನು ಮಾಡುವಾಗ ಸಾಮ ದಾನ ದಂಡ ಭೇದ ಇತ್ಯಾದಿ ಚತುರೋಪಾಯಗಳನ್ನು ಮುಂದಿಟ್ಟೇ ವ್ಯವಹಾರ ಮಾಡುವವ ನಾನು.
2: ಅಂದ್ರೆ
1: ಕಾಮಧೇನುವಿನ ಮಗಳಾದ ಸಬಲಾದೇವಿಯನ್ನು ನಿಮ್ಮಲ್ಲಿ ಕೇಳಿದ್ರಲ್ಲ, ಕೊಡುವುದಿಲ್ಲ ಅಂದ್ರೆ ಮುಂದೇನು ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ.
2: ಏನ್ ಅರ್ಥ ಮಾಡಿದೆ?
1: ದಂಡ ಪ್ರಯೋಗವಾದರೂ ಮಾಡಬೇಕಾದೀತು. ಆದ್ರಿಂದ ದೇನುವಿನ ಮೇಲೆ ಬಲತ್ಕಾರ ನಡೆಸಬೇಕಾದ ಸಂದರ್ಭ ಕೊಡಬೇಡಿ, ಕೊಡುವುದು ಲೇಸು ಅಂತೇನೆ.
2: ಅಲ್ಲಿವರೆಗೂ ಹೋಗ್ತೀಯ?

0: ಕಾಮನಿಗೆ ಎರಡನ್ನು ಬಗೆಯಬೇಡ.
1: ಅಂದ್ರೆ
0: ಕಾಮಧೇನುವನ್ನು ಕಾಮಿಸಿ ಅನ್ಯಾಯವನ್ನು ಮಾಡಬೇಡ. ಋಷಿಗಳಿಗೆ ಅಥವಾ ಆಶ್ರಮಕ್ಕೆ ಅನ್ಯಾಯವನ್ನು ಮಾಡಿದಲ್ಲಿ ಕೇಡಾದೀತು ನಿನಗೆ. ಆದ್ದರಿಂದ ಒಂದು ಮಾತು ಕೇಳು.
1: ಏನು?
0: ಅದೋ ನನ್ನ ಸ್ವಾಮಿಯಾದಂತಹ ಜಮದಗ್ನಿ ಮಹರ್ಷಿಗಳು ಕೋಪವನ್ನು ಸಂಪೂರ್ಣ ಬಿಟ್ಟಿದ್ದಾರೆ. ಆ ಕೆಟ್ಟ ಗುಣವನ್ನು ಬಿಟ್ಟು ಶಾಂತ ಮೂರ್ತಿಯಾಗಿದ್ದಾರೆ. ಅಂಥವರನ್ನು ನೀನು ಕೆಡಿಸಬಾರದು. ಕಾಮಧೇನುವಿನ ಮೇಲೆ ಬಲಾತ್ಕಾರವನ್ನು ನಡೆಸಬಾರದು. ಇದರಿಂದ ಸರ್ವನಾಶವಾದೀತು. ಆದ್ದರಿಂದ ಬಂದಂತೆ ಸಮಾಧಾನದಿಂದ ಹಿಂತೆರಳು ಅಂತ ಹೇಳ್ತಾ ಇದ್ದೀನಿ.
1: ಯಾರು ಹೆಣ್ಣು ಮಾತಾಡ್ತಾ ಇದ್ದಾಳೆ?
2: ಆ ಮುನಿಗಳ ಹೆಂಡತಿ.
1: ಓ ರೇಣುಕಾದೇವಿ!
2: ಹೌದು,
1: ಆಶ್ಚರ್ಯ, ಲೋಕ ಹಾಳಾಯ್ತ.
2: ಹೌದಪ್ಪ,
1: ಹೆಣ್ಣು ಮಕ್ಕಳಿಗೆ ಇಷ್ಟು ಅಧಿಕಾರವೇನಾ?
2: ನಿಜವಾಗ್ಲು
1: ನಾನಿಲ್ಲಿ ಜಮದಗ್ನಿಯಲ್ಲಿ ವಾದಿಸ್ತಾ ಇದ್ದೇನೆ. ನನ್ನ ಮಾತುಗಳಿಗೆ ಉತ್ತರ ಜಮದಗ್ನಿಯ ಕೊಡ್ತಾ ಇದ್ದಾನೆ. ಆ ಮಧ್ಯದಲ್ಲಿ ಹೆಣ್ಣುಮಕ್ಕಳ ಪ್ರವೇಶ ಅಂದ್ರೆ ಅಧಿಕ ಪ್ರಸಂಗಿಣಿ ಎಂಬುದಕ್ಕೆ ಸಂಶಯವೇ ಇಲ್ಲ. ಹೌದಲ್ಲ, ಗಂಡನಿಂದ ಮೀರಿದ ಹೆಣ್ಣು ಮನೆಗೆ ಭೂಷಣವೇನಾ?
2: ಅಲ್ಲಪ್ಪ,
1: ಏನಾಡ್ತಾ ಇದ್ದಾಳೆ ಅವಳು? ವಿಪ್ರದ್ವೇಷ, ಕುಲನಾಶಕ್ಕೆ ಕಾರಣವಾದೀತು.
2: ಗಂಡ ಕೋಪ ಬಿಟ್ಟಿದ್ದಾರಂತೆ.
1: ಇವಳ ಮಾತನ್ನು ಕೇಳಿ ಹೆದರಿ ಕಾಮಧೇನುವನ್ನು ನಾವು ಬಿಟ್ಟು ಹೋಗ್ತೇವೆ ಅಂತ ಯೋಚನೆ ಇರಬಹುದು.
2: ಗಂಡ ಕೋಪ ಬಿಟ್ಟರೆ ಹೆಂಡತಿಗೆ ಒಳ್ಳೆದಾಯ್ತು.
1: ಕಾಮಧೇನುವಿನ ವಿಷಯದಲ್ಲಿ ಯಾವುದೇ ಗಂಡಾಂತರಗಳು ಬರಲಿ,
2: ಅಷ್ಟೇ
1: ಇದಿರಿಸುವಂತಹ ಯೋಗ್ಯತೆ ಈ ಚಕ್ರೇಶ್ವರನಾದಂತಹ ಕಾರ್ತಿವೀಯನಿಗೆ ಉಂಟು ಇಲ್ವಾ ಹೇಳೋ?
2: ಉಂಟು.
1: ಮತ್ತೇನು ನೋಡ್ತಾ ಇದ್ದೀರಿ?
2: ಏನ್ ಮಾಡ್ತಾ
1: ಕೇಳಿರಿ ದೇವರನ್ನು.

0: ಉಗ್ರಮುನಿ ಎಂದು ಪ್ರಸಿದ್ಧನಾದಂತಹ ನಾನು ಶಾಂತಮುನಿಯಾಗಿ ಮಾರ್ಪಟ್ಟೆ. ರೇಣುಕೆಯಿಂದ ನಡೆದಂತಹ ಪ್ರಮಾದಕ್ಕಾಗಿ ಸಿಟ್ಟುಕೊಂಡ ನಾನು ಅವಳ ತಲೆ ಕಡಿಸಿದ ಹೊತ್ತಿಯೇ ನನ್ನ ಮನಸ್ಸಿನಲ್ಲೇ ಮೂಡಿತ್ತೊಂದು ಭಾವ. ಅತಿಯಾದ ಸಿಟ್ಟು ಋಷಿಗಳಿಗೆ ಭೂಷಣ ಅಲ್ಲ. ಈಗ ನನಗೆ ಗೊತ್ತಾಗ್ತದೆ, ಅತಿಯಾದ ಸಿಟ್ಟು ಭೂಷಣ ಅಲ್ಲ, ಮಿತಿಯಲ್ಲಿ ಸಿಟ್ಟು ಇಲ್ಲದೇ ಇದ್ದರೂ ಭೂಷಣ ಅಲ್ಲ. ನನ್ನ ಹಿಂದಿನ ಸ್ಥಿತಿಯಾದರೆ ಕಾರ್ತವೀರ್ಯ ಧೇನುವನ್ನು ಕೊಂಡು ಹೋಗುವುದು ಬಿಡಲಿ. ಧೇನುವಿನ ಸಮೀಪಕ್ಕೆ ಹೋದರೂ ಶಾಪ ಕೊಟ್ಟು ಬಿಡುತ್ತಿದ್ದೆ, ಸುಟ್ಟು ಬೂದಿ ಮಾಡುತ್ತಿದ್ದೆ. ಈಗ ಮನಸ್ಥಿತಿಯೇ ನಿರ್ಮಾಣವಾಗ್ತಾ ಇಲ್ಲ. ಸಿಟ್ಟು ಬಿಟ್ಟು ಕೆಟ್ಟನೆ. ಸಿಟ್ಟಿಲ್ಲದೇ ಇದ್ದದ್ರ ಪರಿಣಾಮ ನನ್ನಲ್ಲಿ ದೌರ್ಬಲ್ಯವನ್ನೇ ಅವನು ಕಂಡನೆ. ದೇವತೆಗಳು ಕೊಟ್ಟ ಗೋವನ್ನು ಕಾಪಾಡುವುದಕ್ಕೆ ಯೋಗ್ಯತೆ ಇಲ್ಲದೇ ಇದ್ದಂತಹ ಒಬ್ಬ ಸಾಮಾನ್ಯ ಋಷಿ ನಾನಾದನೆ. ನನ್ನ ದೇವತೆಗಳಿಗೂ ತಪ್ಪಿದ ಹಾಗಾಯಿತು, ನನ್ನ ಆಶ್ರಮಕ್ಕೂ ಅನ್ಯಾಯವನ್ನು ಮಾಡಿದ ಹಾಗಾಯಿತು. 10,000 ಶಿಷ್ಯರಿಗೆ ಅಶನ ವಸನಗಳನ್ನು ಕೊಟ್ಟು ಕಾಪಾಡುವಂತಹ ಯೋಗ್ಯತೆ ಧೇನುವಿನಿಂದ ನನಗೆ ಬಂದಿತ್ತು. ನಾನು ಕುಲಪತಿಯಾದೆ. ಈಗ ಬಲವಿಲ್ಲದ, ಯೋಗ್ಯತೆ ಇಲ್ಲದ, ಮಾತೆ ಧೇನುವಿನ ಅನುಗ್ರಹ ಇಲ್ಲದ ದುರ್ಬಲ ಮುನಿಯಾದೆ. ಏನು ಮಾಡಲಿ? ಅಯ್ಯೋ, ಏನು ಗತಿ ಬಂತು, ಏನು ಗತಿ
1: ಬಂತು. ಭೂತರಾತ್ಮಜನ ಬೀಳ್ಕೊಂಡು ಬರ ತಾತ ಮಾತೆಯ ನೀಕ್ಷಿಪ ತವ ಕದಿ ಬಂದು ಜನಕನಂಗ್ರಿಯಲ್ಲಿ ಮಡಿದು
2: ಜನಕ ಮೊದಲಾಗಿ ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ಶಿರವಾಗಿದೆ ತಂದೆ.
0: ರಾಮ,
2: ಸಂತೋಷದಿರ್ಬೇಕಂತ ನೀವು ನೆಲಲೋಟಕರಾಗಿದ್ದೀರಾ.
0: ಬಂದೆಯ?
2: ಯಾಕಪ್ಪ ಚಿಂತೆ
0: ಕುಮಾರ?
2: ಯಾಕೆ ಈ ವ್ಯಥೆ?
0: ಆಶ್ರಮದ ಸ್ಥಿತಿ ಬದಲಾಗಿದೆಯಪ್ಪ. ನಿನ್ನಪ್ಪನ ಕಥೆ ವ್ಯಥೆಯಲ್ಲಿ ಪರ್ಯವಸಾನ ಹೊಂದಿದೆ.
2: ನಿಮಗೂ ವ್ಯಥೆ?
0: ಮಹಿಷ್ಮತಿ ಅರಸನಾದಂತಹ ಕಾರ್ತವೀರ್ಯ ಅರ್ಜುನ ಮೃಗವಿಕಾರಕ್ಕಾಗಿ ಬಂದವನು. ನಮ್ಮ ಆತಿಥ್ಯವನ್ನು ಸ್ವೀಕರಿಸುವುದಕ್ಕೆ ಮನಸ್ಸು ಮಾಡಿದ. ಉಂಡಂತಹ ಅವನು ಈ ಊಟದ ವ್ಯವಸ್ಥೆ ಯಾರಿಂದಾಯಿತು ಅಂತ ಪ್ರಶ್ನೆ ಮಾಡಿದಾಗ ಶಬಲಾದೇವಿಯ ಅನುಗ್ರಹ ಅಂತ ನಾನು ತಿಳಿಸಿದೆ. ಮಗನೇ, ಆ ಮಾತನ್ನು ಕೇಳಿದಂತಹ ರಾಜ ಶಬಲೆಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಆಸೆ ಪಟ್ಟ. ನಾನಾಕೆಯ ಮೇಲೆ ನನ್ನ ಅಧಿಕಾರ ಇಲ್ಲ, ಅವಳು ದೇವತೆಗಳು ಕೊಟ್ಟ ಪ್ರಸಾದ, ನೀನು ಬಯಸಬಾರದು ಎಂದು ನೀತಿಯ ಮಾತುಗಳನ್ನು ಹೇಳಿದೆ. ಎಷ್ಟು ಹೇಳಿದರೂ ಕೇಳಲಿಲ್ಲ ಮಗನೇ. ಆತ ಧೇನುವನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗಿಯೇ ಬಿಟ್ಟ.
2: ಧರ್ಮವನ್ನು ಉಳಿಸಬೇಕಂತ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತ ಕಾರ್ತಿವೀರ ಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನಿಸಿದನೆ.
0: ಹೌದು,
2: ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡೋದಕ್ಕೆ ಬೇಕಾಗಿ ನಾನೇ ಹೋಗ್ತೇನಪ್ಪ. ತುಂಬ ಹೃದಯದಿಂದ ಒಪ್ಪಿಗೆಯನ್ನು ನನಗೆ ಕೊಡಿ, ನಾನು ಹೊರಡ್ತೇನೆ.
0: ನಾನು ಸಿಟ್ಟು ಬಿಟ್ಟದ್ದು ಹೊರತು ನೀನು ಸಿಟ್ಟು ಬಿಟ್ಟಿಲ್ಲ, ನನಗೆ ಗೊತ್ತುಂಟು. ಅಪ್ಪನಿಗೆ ಸಿಟ್ಟಿಲ್ಲದೇ ಇದ್ರೇನು, ಮಗನಿಗುಂಟಲ್ಲ. ಆದ್ರೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ, ಅವನಿಗೆ ವಿವೇಕವನ್ನು ಹೇಳು. ಯಾವ ಮಾತು ನಡೆಯಲಿಲ್ಲ ಅಂದ್ರೆ ಮತ್ತೆ ನೀನೇನು ಮಾಡಬೇಕು ಅದನ್ನು ಮಾಡು. ಶ್ರೇಯೋಸ್ತು,
2: ಹೋಗ್ತೇನೆ. ಅಪ್ಪನಿಂದ ಒಪ್ಪಿಗೆ ಬರಲಾಯ್ತು,
1: ನಡೀತೇನೆ. ಯಾರು ಬಂದ? ಭಾರ್ಗವ ರಾಮನು ಯುದ್ಧಕ್ಕಾಗಿ ನಮ್ಮಲ್ಲಿಗೆ ಬಂದನೆ. ಬರಲಿ, ಭಾರ್ಗವರಾಮನು ಇಲ್ಲಿ ಬರಲೇಬೇಕೆಂದು ಇಚ್ಛಿಸಿದ ನಾನು ಸಬಲಾದೇವಿಯನ್ನು ಇಲ್ಲಿ ತಂದದ್ದು ಆಗಿಯದೆ. ಬ್ರಹ್ಮದ್ವೇಷದಿಂದಲೇ ನನ್ನ ಕುಲನಾಶ ಎಂಬುದನ್ನು ದತ್ತಾತ್ರೇಯ ಮೂಲಕವಾಗಿ ನಾನು ಮೊದಲೇ ಅರ್ಥ ಮಾಡಿಕೊಂಡಿದ್ದರೂ ನಂದಿನಿಯ ಮೇಲೆ ಕೈ ಮಾಡುವುದಕ್ಕೆ ಕಾರಣ ಏನು? ಬೇರೆ ಯಾವ ಉದ್ದೇಶವೂ ಅಲ್ಲ, ನನ್ನ ಪೂರ್ವ ಜನ್ಮವು ಹೀಗಿದೆ. ಮಹಾವಿಷ್ಣುವಿನ ಕೈಯಲ್ಲಿ ರಾರಾಜಿಸುವ ಸುದರ್ಶನ ಆಯುಧವೇ ನಾನು. ಶತ್ರುಪ್ರಸೂದನ ಎಂಬವನ ಕೊಲೆಯ ಪ್ರಕರಣದಲ್ಲಿ ಮಹಾವಿಷ್ಣುವಿಗೆ ಸೋಲಾದಾಗ ಅವನ ಕೊಲೆಗಾಗಿ ನಾನೇ ಮುಂದೆ ಹೋಗಬೇಕಾಯಿತು. ನನ್ನ ಕೈಯಲ್ಲೇ ಅವನ ಕೊಲೆ ಆಗಬೇಕಾಯಿತು. ಆ ಕಾಲದಲ್ಲಿ ನಾನು ಗರ್ವಿತನಾದೆ. ಮಹಾವಿಷ್ಣುವಿನ ಬಲ ಏನು, ನನ್ನ ಯೋಗ್ಯತೆ ಏನು ಎಂದು ಅಹಂಕಾರಿಯಾದಾಗ ನನ್ನ ಅಭಿಪ್ರಾಯವನ್ನು ತಿಳಿದಂತ ಮಹಾವಿಷ್ಣು ನನ್ನ ಪಾಲಿಗೆ ಶಾಪವನ್ನು ಕೊಟ್ಟ. ಹೋಗು ಭೂಲೋಕದಲ್ಲಿ, ನೀನು ಮನುಷ್ಯನಾಗಿ ಹುಟ್ಟು, ನಾನು ಅವತಾರಿಯಾಗಿ ಬರ್ತೇನೆ. ನಿನ್ನ ನನ್ನ ತೋಳ್ಬಲ ಯೋಗ್ಯತೆಗಳು ಭೂಲೋಕದಲ್ಲಿ ಇತ್ಯರ್ಥವಾಗಲಿ, ಆಮೇಲೆ ವೈಕುಂಠಕ್ಕೆ ಬಾ. ಆ ಶಾಪ ಪ್ರಕಾರವಾಗಿ ಕೃತವೀರ್ಯ ರಾಕಾವತಿಯರ ಸುಖ ದಾಂಪತ್ಯದಲ್ಲಿ ಹುಟ್ಟಿದ ಚಕ್ರೇಶ್ವರ ಕಾರ್ತವೀರ್ಯ ಅರ್ಜುನ ನಾನು. ಈಗ ಮಹಾವಿಷ್ಣುವೇ ಅವತಾರಿಯಾಗಿ ಭಾರ್ಗವರಾಮನಾಗಿ ನಮ್ಮಲ್ಲಿಗೆ ಬಂದಿದ್ದಾನೆ ನನ್ನ ಕೊಲೆಗಾಗಿ. ಅಂದ್ರೆ ಸದ್ಯದಲ್ಲೇ ವೈಕುಂಠವನ್ನು ಸೇರುವಂತಹ ಒಂದು ಯೋಗ್ಯತೆ ನನಗೆ ಬರ್ತದೆ ಎಂಬುದಕ್ಕೆ ಯಾವ ಸಂದೇಹವೂ ಇಲ್ಲ. ಆಹಾ, ನನ್ನ ಭಾಗ್ಯ! ಆದರೆ ನನಗಾಗಿ ಹೋರಾಟ ಮಾಡಿದಂತಹ ಮಂತ್ರಿ ಮಂಡಲ ಅವರ ಸರ್ವನಾಶವಾಗಬೇಕು, ಅವರಿಗೆ ಸಾಯುಜ್ಯ ಪದವನ್ನು ಕೊಡಿಸಬೇಕು, ಆಮೇಲೆ ನಾನು ವೈಕುಂಠವನ್ನು ಸೇರಬೇಕು ಈ ನಿರ್ಣಯಕ್ಕೆ ಬಂದಿದ್ದೇನೆ. ನನ್ನ ಮುಖ್ಯಮಂತ್ರಿ ಎಲ್ಲಿ? ಶಕ್ರಜಿತು
3: ಪ್ರಭು,
1: ಹೀಗೆ ಬಾ.
3: ಏನ್
1: ಶಕ್ರಜಿತ್ ಅಧ್ಯರು

0: ಸಿಕ್ಕು ರೋಟ್ ಸೊಕ್ಕಿನ ಭೂಸುರ ಬಾಲ ತಕ್ಕನೆ ಬಂದಿಯಾನಲ್ಲ.
1: ಶಕ್ರದೇತು
2: ಮಹಾಪ್ರಭುಗಳೇ,
1: ನನ್ನ ದೇಹದ ಎಡಬಲದ ಭುಜಗಳ ಹಾಗೆ, ನನ್ನ ದೇಹದ ಕಣ್ಣುಗಳ ಹಾಗೆ 60,000 ವರ್ಷಗಳ ನನ್ನ ಆಳ್ವಿಕೆಯಲ್ಲಿ ನನ್ನ ಸಹಾಯಕರಾಗಿ ಹೋರಾಟ ಮಾಡಿದವರು ನೀವು. ಮೊನ್ನೆ ಮೊನ್ನೆಯಾಗಿ ಜಮದಗ್ನಿ ಆಶ್ರಮದಿಂದ ಕಾಮದೇವಿನ ಮಗಳಾದ ಸಬಲಾದೇವಿಯನ್ನು ಬಲತ್ಕಾರವಾಗಿ ಇಳತಂದವನ. ಇದನ್ನು ತಿಳಿದಂತ ಭಾರ್ಗವ ರಾಮ ಪರಶುಧರನಾಗಿ ನಮ್ಮಲ್ಲಿ ಹೋರಾಟದ ಸಿದ್ಧತೆಯಿಂದ ಬಂದಿದ್ದಾನಂತೆ. ಬಂದವ ಬ್ರಾಹ್ಮಣ ಹುಡುಗ, ಯುದ್ಧ ಮಾಡುವುದೇ, ಕಾಮದೇವನು ಒಪ್ಪಿಸುವುದೇ, ಏನೆಂಬುದು ಸಮಾಧಾನಕ್ಕಾಗಿ ನಿಮ್ಮ ಉತ್ತರ ಕೇಳ್ತಾ ಇದ್ದೇನೆ.

0: ಅರಣ್ಯ ಜೋದಿಗ ಏನು ಪುರುಸುರ ಬಾಲಕನು ಅರುವನು ಹೊರದಲ್ಲಿ ನಡೆತಂದಿಹನೆ ನೀ ಕರುಣಿಸಲೆ ಮಗ ಜಯನು
1: ಮಹಾಪ್ರಭು ಬ್ರಾಹ್ಮಣ ಕುಮಾರನು ಸಮರಕ್ಕೆ ಬಂದಿದ್ದಾನೆ
2: ಹೌದು
1: ವಿಚಿತ್ರ ಘಟನೆ ಇದು ಚಕ್ರವರ್ತಿಯನ್ನು ಯುದ್ಧಕ್ಕೆ ಕರೆಯುವುದು ಒಬ್ಬ ಬ್ರಾಹ್ಮಣ ಹುಡುಗ ಧೇನುವನ್ನು ತಂದಾಗಲಿ ಆ ಸುದ್ದಿ ತಿಳಿದಾಗಲಿ ನಿಮಗೆ ನಾನು ಹೇಳಿದ್ದೇನೆ ದುಡುಕಿದ್ದು ಹೆಚ್ಚಾಯಿತು
2: ಹೌದು
1: ರಾಜನಾದವನು ಸಾಮ ಬಿಡಬಾರದಂತೆ ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವದು ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು ದಂಡದ ಸೀಮೆ ಎಂಬ ಉಪಾಯದಲ್ಲಿ ಸಾಮಾನ್ಯ ತರ ಅಂತ ಆದ್ರೆ ಏನು ಮಾಡು ತಂದಾಗಿದೆ ಮರ್ಯಾದೆ ಪ್ರಶ್ನೆ ಇನ್ನು ಆದುದಾಗಲಿ ನಾವು ಸುಮ್ಮನಿದ್ದವರು ಬ್ರಾಹ್ಮಣ ಬರಲಿ ಇನ್ಯಾರೇ ಬರಲಿ ಯಾವ ಶಾಪವೋ ಯಾವ ಮಾತೋ ಅದಕ್ಕೆ ಬೆಲೆ ಕೊಡುವುದಲ್ಲ ನಮ್ಮ ಮರ್ಯಾದೆ ಪ್ರಶ್ನೆ ನೀವು ಹೋಗುವುದು ಬೇಡ ನಮ್ಮಿಂದ ಆಗಿದ್ರೆ ನೀವು ಬನ್ನಿ ನನಗೆ ಕೊಡಿ ಅಪ್ಪಣೆ

0: ಪುರಗನು ಮಾಗುವುದು ಹರಿಹರ ತಿರುಪದ ಅಳುಕುಮಾರಲ್ಲಿಗೆ ತರವಲ್ಲ ಬಂದು
1: ಕೈಯಲ್ಲಿ ಪರಶುವನ್ನು ಹಿಡಿದು
2: ನಿಜ
1: ಸಮರಕ್ಕೆ ಬಂದವ ಬ್ರಾಹ್ಮಣ ಹುಡುಗನೇ. ಆಶ್ಚರ್ಯ
2: ಯಾಕೆ?
1: ಕಲಿಸುವುದು ಕಲಿಯುವುದು, ಹೋಮ ಮಾಡುವುದು ಹೋಮ ಮಾಡಿಸುವುದು, ದಾನ ಕೊಡುವುದು ದಾನ ಪಡೆಯುವುದು, ಈ ಷಟ್ಕರ್ಮ ಬ್ರಾಹ್ಮಣರಿಗೆ ಸೇರಿತ್ತು.
2: ನಿಜ,
1: ನಿನ್ನ ಕುಲಧರ್ಮವನ್ನು ಬಿಟ್ಟು ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ಸಮರಕ್ಕೆ ಬಂದೆ ಅಲ್ಲ, ಯಾಕೆ ಬಂದೆ? ನಾನೇ ಅರ್ಥ ಮಾಡಿದೆ, ನಿನ್ನ ಶನಿಯನ್ನು ತಂದದ್ದು. ಈ ಶತ್ರು ಕೈಯಲ್ಲಿ ಪ್ರಾಣ ಕಳ್ಕೊಳ್ಬೇಡ, ಜಾಗ್ರತೆ.
2: ತಪ್ಪಾಗಿ ತಿಳಿದುಕೊಂಡಿದ್ದೀಯ ನೀನು. ಧರ್ಮದಲ್ಲಿ ನಡೀಬೇಕಂತ ನೀವು ಆ ಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ನಿಮ್ಮ ನಾಶ ನನ್ನ ಕೈಯಲ್ಲೇ ಇದೆ ಅಂತೇಳಿ ಆದ್ರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀನೋ ನಾನೋ ಯಾರೆಂಬುದನ್ನು ರಣರಂಗ ತೀರ್ಮಾನ ಮಾಡಲಿ. ಬಾನೋ

0: ಕೆಳಗಿ ಬರಿದೆ ಕೆಟ್ಟೆ ಎಂದು ಜರೆದ ಅರಸನವನನು.
1: ಏನು
2: ನನ್ನ ಕಣ್ಣುಗಳನ್ನೇ ನಾನು ನಂಬದ ಹಾಗೆ ಆಗಿ ಹೋಯ್ತಲ್ಲ.
1: ಯಾಕೆ
2: ಬ್ರಾಹ್ಮಣ ಹುಡುಗ ದರ್ಬೇನು ಹಿಡಿಯಬೇಕಾದಂತಹ ಕೈಯಲ್ಲಿ ಪರಶುವನ್ನು ಧಾರಣೆ ಮಾಡಿದೀಯಾ ನೀನು?
1: ಹೌದು.
2: ಇಳೆಯ ವಯಸ್ಸಿನ ತರಳ ನೀನು.
1: ಆ
2: ಮಿಂಚಿನ ಹೊಡೆದಂತೆ ನೇರವಾಗಿ ನಮ್ಮ ರಾಜಸ್ಥಾನವನ್ನು ಪ್ರವೇಶ ಮಾಡುವಲ್ಲಿ ವರೆಗೂ ಮುಂದೆ ಬಂದಿದ್ದೀಯ ಅಂದ್ರೆ ಅನರ್ಥ ಕಾಲದ ದೋಷ ಇದು. ಅಲ್ಲ, ನಿನ್ನ ಹುಡುಗ ಬುದ್ಧಿಯು ನನಗೆ ಅರ್ಥವಾಗುವುದಿಲ್ಲ.
1: ಓ
2: ಕಾರ್ತಿವೀರ ಅರ್ಜುನ ಭದ್ರವಾದಂತಹ ಈ ಆಳ್ವಿಕೆಯ ಒಳಗೆ ಬ್ರಾಹ್ಮಣರು ಇಷ್ಟು ಸೊಕ್ಕಿದ್ದಾರೆ ಅಂದ್ರೆ ಮತ್ತೆ ಕ್ಷತ್ರಿಯರಾದ ನಾವು ಹೇಗಿರಬೇಕು? ಸರಿಯಾಗಿ ಯೋಚನೆ ಮಾಡು. ಯೋಚನಾ ಶಕ್ತಿ ನಿನಗೆ ಇರ್ಲಿಕ್ಕಿಲ್ಲ. ಆದ್ರಿಂದ ಹುಡುಗ ನಿನಗೆ ಸಾರಿ ಹೇಳ್ತೇನೆ, ಸಮರ ಬೇಡ, ನಡೆ ಹಿಂದೆ ಇಲ್ಲಿಂದ.
1: ನಾನು ಹುಡುಗನೆಂಬ ಕೀಳ್ಭಾವನೆ ಎದುರಿಗೆ ಕಾರ್ತಿವೀರ ಹುಡುಗನಾದ್ರೆ ಏನಾಯ್ತು? ನಾನಿಡಿದಂತಹ ಪರಶುವಿಗೆ ಹುಡುಗತನವೇನೂ ಇಲ್ಲ. ಉದ್ದಟತನವನ್ನು ತೋರಿಸುವುದಕ್ಕೆ ನಾನು ಬಂದವನೇನೂ ಅಲ್ಲ. ನೀನು ತಪ್ಪಿದ್ದು ನಡೆದಿದ್ದೆ ಎಂಬುದನ್ನು ತಿಳಿದಂತಹ ನಾನು ನಿನ್ನನ್ನು ಸರಿದಾರಿಗೆ ತರುವುದಕ್ಕೆ ಬೇಕಾಗಿ, ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ, ಕ್ಷತ್ರಿಯ ಅಂತ ನೀನು ಗೋವುಗಳನ್ನು ಹಾಗೆ ಹೆಣ್ಣು ಮಕ್ಕಳನ್ನು ಬ್ರಾಹ್ಮಣರನ್ನು ಉಳಿಸುವುದಕ್ಕೆ ಪ್ರಯತ್ನ ಬರಬೇಕಾಗಿತ್ತು. ಅದನ್ನು ತಪ್ಪಿ ನಡೆದಿದ್ದೆ ಎಂಬುದನ್ನು ತಿಳಿದಂತಹ ನಾನು ನಿನ್ನನ್ನು ದಂಡಿಸುವುದಕ್ಕೆ ಬಂದದ್ದಲ್ಲ. ತೀನತೆಯಿಂದ ಕಾಮಧೇನುವನ್ನು ಕೇಳ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಕಾಮಧೇನುವನ್ನು ಕೊಟ್ಟರೆ ನಿನಗೆ ಉಳಿಗಾಲವಿದೆ. ಎಲ್ಲಿಯಾದ್ರೂ ಅಧರ್ಮದಲ್ಲಿ ಒಂದು ನಡೀತಾ ಅಂತೇಳಿ ಆದ್ರೆ ನಿನಗೆ ವಿನಾಶ ಕಾಲೇ ವಿಪರೀತ ಬುದ್ಧಿ.
2: ಬಲತ್ಕಾರದಲ್ಲಿ ತಂದಂತಹ ದೇನುವನ್ನು ಸಾಮದಿಂದ ಒಪ್ಪಿಸುವುದಕ್ಕೆ ರಣಹೇಡಿಗಳು ನಾವಲ್ಲ. ಬಾ ಮುಂದೆ ನೋಡ್ತೇನೆ.

0: ಮಹೇಶ್ಪತಿ ಪಟ್ಟಣದಲ್ಲಿದ್ದವರೆಲ್ಲರೂ ಭಯಗೊಂಡಿದ್ದಾರೆ. ಅವರಿಗೆಲ್ಲರಿಗೂ ಭರವಸೆಯ ಮಾತನ್ನು ಕೊಟ್ಟು ಶಬಲೆಯನ್ನು ಕರೆದುಕೊಂಡು ತನ್ನ ತಂದೆಯ ಎಡೆಗೆ ಹೋಗಬೇಕಾಗಿದೆ. ನಡೀತೇನೆ ನೋಡೋಣ ಆಶ್ರಮದ ಬಳಿಗೆ. ಅಪ್ಪ
1: ಮಗನೇ ರಾಮ,
0: ಕಾರ್ತಿವೀರನಿಗೆ ಬುದ್ಧಿಯ ಮಾತನ್ನು ಹೇಳಿದೆ, ಕೇಳುವಂತಹ ತಾಳ್ಮೆ ಅವನಿಗೆ ಇರಲಿಲ್ಲ. ಯುದ್ಧದ ಪರಿಣಾಮ ಅವನ ವಧೆಯಾಯಿತು. ಶಬಲೆಯನ್ನು ತಂದಿದ್ದೇನಪ್ಪ, ಮುಂದೆ ಏನು ದಾರಿ ಎಂಬುದನ್ನು ನೀವು ತೋರಿಸಬೇಕು.
1: ಬ್ರಾಹ್ಮಣರನ್ನು ರಕ್ಷಿಸಬೇಕಾದಂತಹ ಕ್ಷತ್ರಿಯರು ದುಷ್ಟರಾಗಿ ಭೂಭಾರಕರಾದಾಗ ಬ್ರಾಹ್ಮಣರೇ ಕೈಯಲ್ಲಿ ಕತ್ತಿ ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಾಯ್ತು.
0: ಹೌದಪ್ಪ
1: ಮಗನೇ,
0: ಅಪ್ಪ
1: ಕಳೆದು ಹೋದದ್ದಕ್ಕಾಗಿ ವ್ಯಥೆ ಬೇಡ. ಧೀನುವನ್ನು ಪೂಜೆ ಮಾಡಿ ನಿತ್ಯ ವಿಧಿಗಳನ್ನು ಪೂರೈಸಿ ಮುಂದಿನ ಕಾರ್ಯಕ್ರಮಗಳು ಯಥಾಕ್ರಮವಾಗಿ ನಡೆಯುವುದಕ್ಕೆ ಆ ದೇವತೆಗಳ ಪ್ರಾರ್ಥನೆಯನ್ನು ಮಾಡೋಣ. ಅಮಂಗಳ ನಿವಾರಣೆಗಾಗಿ ಸರ್ವಶಕ್ತನಾದಂತಹ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ.

0: ಇದುವರೆಗೂ ಕೇಳಿದಿರಿ ಯಕ್ಷಗಾನ ಗದಾಪರ್ವ. ಭಾಗವತರು ಶ್ರೀ ಕಡತೂಕ ಮಂಜುನಾಥ ಭಾಗವತ್, ಮೃದಂಗ ಶ್ರೀ ಗಣಪತಿ ಭಾಗವತ್. ಇದೀಗ ಎಂದಿನಂತೆ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
3: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಧ್ಯಾನಾಸಕ್ತಳಾಗಿ ನನ್ನನ್ನೇ ಶೋಧ ಮಾಡುತ್ತಾ ಕಲ್ಲು ಮುಳ್ಳಿನ ಪರಿವೆಯಲ್ಲದೆ ಅರಣ್ಯದಲ್ಲಿ ಅರಿಯುತ್ತಲಿದ್ದಾಳೆ. ಆದರೆ ಕಾಲುಗಳಿಂದ ರಕ್ತವು ಹೊರಸೂಸುತ್ತಿದ್ದರೂ ಅದರ ಕಡೆಗೆ ಆ ತಾಯಿ ಗಮನವನ್ನೇ ಮಾಡಿರುವುದಿಲ್ಲ. ಧನ್ಯ ಧನ್ಯ ನನ್ನ ಶರಣ ಶರಣೆಯರೇ, ನೀವೇ ಧನ್ಯರು. ಆಗಲಿ, ನಾನೀಗ ಈ ಜಂಗಮ ರೂಪವನ್ನು ಧರಿಸಿಕೊಂಡು ಆ ತಾಯಿ ದನದ ಪಟ್ಟಿಗೆಯಲ್ಲಿ ವಾಸ ಮಾಡುವೆನು. ಅಂದರೆ ಅವಳು ಮಾಡುವಂಥ ಅತಿ ಸತ್ಕಾರಕ್ಕೆ ಒಳ್ಳೆ ಅನುಕೂಲವಾಗುವುದು.

0: ನಾನೋರ್ವ ಜಂಗಮನು ಹಸಿವಿಯಾಗಿದೆಯಮ್ಮ, ನನಗೆ ಸ್ವಲ್ಪ ಕಬಳವನ್ನು ಕೊಟ್ಟು ಕಾಪಾಡು ತಾಯಿ.
1: ಶಿವಶಿವ, ಈ ವೃದ್ಧ ಜಂಗಮನು ಹಸಿದು ಕಳವಳಿಸುತ್ತಿರುವನಲ್ಲ, ಆ ಮಲ್ಲಿಕಾರ್ಜುನನೇ ಈ ಜಂಗಮನ ವೇಷವನ್ನು ಧರಿಸಿಕೊಂಡು ಇಲ್ಲಿಗೆ ಬಂದಿರಬಹುದೇನು?
2: ಹೌದು ಅಯ್ಯ.
1: ತಂದೆ,
0: ತಾಯಿ,
1: ಸ್ವಾಮಿ,
0: ನನ್ನಮ್ಮ ನಿನಗೆ ಮಂಗಲವಾಗಲಿ ಮಗಳೇ. ನೀನೋರ್ವಳೆ ಈ ಕಾನನದಲ್ಲಿ ಅಲಿಯುತ್ತಿರಲೇನು ಕಾರಣ? ನೀನು ಯಾರಮ್ಮ?
1: ತಂದೆ, ಇಲ್ಲಿಗೆ ಒಂದು ಸ್ವಲ್ಪ ಸಮೀಪದೊಳಗೆ ಸಿದ್ದಾಪುರ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಹೇಮರೆಡ್ಡಿ ಎಂಬ ಸದ್ಗೃಹಸ್ಥನಿದ್ದಾನೆ. ಅವರ ಸೊಸೆ ನಾನು. ದನಗಳನ್ನು ಕಾಯುವುದಕ್ಕಾಗಿ ಅತ್ತಿಯವರ ಅಪ್ಪಣೆಯಂತೆ ಇಲ್ಲಿಗೆ ಬಂದಿರುವೆನೆ ಸ್ವಾಮಿ. ಬಹುತರವಾಗಿ ನನ್ನ ವಾಸ ಇಲ್ಲಿಂದ ಒಂದು ಸ್ವಲ್ಪ ಸಮೀಪದೊಳಗೆ ಆಗುವುದು. ಮನೆಯಿಂದ ಯಾವಾಗಲಾದರೊಮ್ಮೆ ರೊಟ್ಟಿ ಹಾಗೂ ಅಂಬಲಿಯನ್ನು ಅವರು ನನಗೆ ಇಲ್ಲಿಗೆ ಕಳಿಸಿಕೊಡುತ್ತಿದ್ದಾರೆ. ಅದನ್ನೇ ಆ ಪರಮಾತ್ಮನಿಗೆ ಅರ್ಪಿಸಿ ಆ ಪ್ರಸಾದದಿಂದ ಜೀವಿಸಿಕೊಂಡಿರುವೆನು. ಲಿಂಗ ಜಂಗಮರ ಸೇವೆಯಲ್ಲಿ ನನಗೆ ಆಸಕ್ತಿ ಬಹಳ. ಆದರೆ ಆ ಸೇವೆ ಅದು ಇಲ್ಲಿ ನನಗೆ ದೊರಕುವುದಿಲ್ಲವಲ್ಲ ಅಂತ ಚಿಂತೆಯಾಗುತ್ತಿದೆಯಪ್ಪ.
0: ನನ್ನಮ್ಮ.
1: ತಂದೆ,
0: ನೀನೇನು ಚಿಂತಿಸಬೇಡ ತಾಯಿ.
1: ಯಾಕೆ ಸ್ವಾಮಿ?
0: ಅದು ಅಲ್ಲಿ ನೋಡಮ್ಮ, ಆ ಕಾಣುವ ಬೆಟ್ಟದ ಮೇಲೆ ಒಂದು ಶಿವಲಿಂಗವಿದೆ ತಾಯಿ. ಅವನಿಗೆ ಮಲ್ಲಯ್ಯನೆಂದು ಕರೆಯುತ್ತಾರೆ.
1: ನಿಜ ಸ್ವಾಮಿ.
0: ಆ ಬೆಟ್ಟದ ಅಡಿಯಲ್ಲಿಯೇ ಪಾತಾಳ ಗಂಗೆ ಇರುವಳು.
1: ಹೌದು.
0: ನೀರು ಸಮೃದ್ಧಿಯಾಗಿದೆ, ಸ್ನಾನ ಪಾನಾದಿಗಳನ್ನು ಮಾಡಲಿಕ್ಕೆ ಬಲು ಯೋಗ್ಯವಾಗಿದೆಯಮ್ಮ ಅಲ್ಲಿ.
1: ಹೌದಪ್ಪ.
0: ಆದ್ದರಿಂದ ನೀನೀಗ ಅಲ್ಲಿಗೆ ಹೋಗಮ್ಮ.
1: ಆಗಲಿ ಸ್ವಾಮಿ.
0: ಅಂದ್ರೆ ನಿನ್ನ ವ್ರತೋಪಾಸನೆಗೆ ಒಳ್ಳೆ ಅನುಕೂಲವಾಗ್ತಾ ಇದೆ.
1: ತಂದೆ, ನನಗೆ ಒಳ್ಳೆಯ ಸ್ಥಳವನ್ನೇ ತೋರಿಸಿದೆಯಲ್ಲ ನನ್ನಪ್ಪ. ಅಪ್ಪ, ಈಗ ನೀನು ಮೊದಲು ಈ ಅಂಬಲಿಯನ್ನ ಸೇವಿಸಿಕೊಂಡು ತೃಪ್ತನಾಗು ಸ್ವಾಮಿ.
0: ನಿನ್ನ ಇಚ್ಛೆಯಂತೆ ಆಗಲಿ ತಾಯಿ.
1: ದೇವ, ಭಕ್ತರಿಂದ ಪಂಚಾಮೃತವನ್ನೇ ಸೇವಿಸುತ್ತಿರುವ ನಿಮಗೆ ಬಡವಿಯಾದ ನಾನು ಈಗ ರೊಟ್ಟಿ ಹಾಗೂ ಅಂಬಲಿಯನ್ನ ನಿಮಗೆ ನೀಡಬೇಕಾಯಿತಲ್ಲ ತಂದೆ. ಇದು ಇದು ನಿಮಗೆ ರುಚಿ ಹತ್ತಬಹುದೇನು ಸ್ವಾಮಿ? ಇಲ್ಲ ಇಲ್ಲ ಇಲ್ಲ.
0: ಅದು ಏನೇ ಇರಲಿ ತಾಯಿ, ನನಗೆ ಮಾತ್ರ ಬಹಳ ಹಸಿವಿಯಾಗಿದೆಯಮ್ಮ. ಕೊಡಮ್ಮ ತಾಯಿ.
1: ತೆಗೆದುಕೋ ಅಪ್ಪ, ತೆಗೆದುಕೋ.
0: ಇದು ಹಳಸಿದ ಅಂಬಲೆಯೇ ಅಲ್ಲ, ಅಮೃತವು ಮಹಾಸಾಧಿ ಮಲ್ಲಮ್ಮನ ಹಸ್ತಸ್ಪರ್ಶದಿಂದ ಕ್ಷೀರವಾಗಿರುವುದು.

0: ಭಕ್ತ ಶಿರೋಮಣಿಯಾದ ಮಲ್ಲಮ್ಮಾಂಜನೆಯ ಮಂಗಲವಾಗಲಿ.
1: ತಂದೆ, ಏನಿದು? ಸ್ವಾಮಿಯು ಅವನು ಮಾಯವಾದನಲ್ಲ, ಅವನು ಮಲ್ಲಿಕಾರ್ಜುನ ಆಗಿರಬಹುದೇನು? ಹೌದು, ನಿಸ್ಸಂದೇಹವಾಗಿಯೂ ಅವನೇ. ದೇವ, ಬಡವಿಯಾದ ನಾನು ಅಂಬಲಿ ಹಾಗೂ ರೊಟ್ಟಿಯನ್ನ ನೀಡಿದನಲ್ಲ, ನನ್ನ ಎಲ್ಲ ಅಪರಾಧಗಳನ್ನ ಕ್ಷಮಿಸಿ ಬಿಡುತ್ತಂದೆ. ಕ್ಷಮಿಸು.

0: ದೇವ, ಈ ದೀನಳ ವಿಷಯದಲ್ಲಿ ನಿನಗೆ ಕರುಣೆ ಇಲ್ಲವೇನು ಸ್ವಾಮಿ? ಈ ಭಕ್ತರ ಅಪರಾಧವನ್ನು ನೀನು ಕ್ಷಮಿಸುವುದಿಲ್ಲವೇನು ತಂದೆ? ನೀನು ಕ್ಷಮಿಸದೇ ಇದ್ದಲ್ಲಿ ಈ ಶಿಲಾಮಯ ಲಿಂಗ ಮೂರ್ತಿಗೆ ತಲೆಯನ್ನಪ್ಪಳಿಸಿ ಪ್ರಾಣವನ್ನೇ ಕೊಡುವೆನು. ಜಯ ಮಲ್ಲಿಕಾರ್ಜುನ.
1: ತಡೆ ಮಲ್ಲಮ್ಮ, ನನ್ನಮ್ಮ ನಿನಗೆ ಜನ್ಮ ಕೊಟ್ಟಂತಹ ನಿನ್ನ ತಾಯಿ ತಂದೆಗಳನ್ನು ಉದ್ಧರಿಸಿದೆ, ಅಲ್ಲದೆ ನಿನ್ನ ಅತ್ತೆಯ ಮನಿತ ಉನ್ನತಾವಸ್ಥೆಗೆ ತಲುಪಿಸಿದೆ. ಅಳಬೇಡ ತಾಯಿ, ಶಾಂತಳಾಗಮ್ಮ, ಮಗಳೇ ಶಾಂತಳಾಗಮ್ಮ.
0: ದೇವ, ಯಾವಾಗಲೂ ನೀನು ನನ್ನ ಬಳಿಯಲ್ಲಿ ಇದ್ದರೂ ಕೂಡ ನಿನ್ನನ್ನು ತಿಳಿಯಲಾರದೆ ನಾನು ಮೂಢಳಾಗಿ ಇದ್ದೇನಲ್ಲ. ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸು ತಂದೆ, ಕ್ಷಮಿಸು ಸ್ವಾಮಿ.
1: ನನ್ನಮ್ಮ, ನಿನಗಾವಿಚ್ಛವು ಕೇಳಿಕೋ ತಾಯಿ, ಕೇಳಿಕೋ ಅಮ್ಮ.
0: ದೇವ, ನನಗೆ ಈ ಸಂಸಾರ ಜಂಜಡುವ ಅದು ಸಾಕಾಯಿತು ತಂದೆ. ಇನ್ನು ಮೇಲೆ ತಂದೆ ನನಗೆ ಮುಕ್ತಿಯನ್ನೇ ದಯಪಾಲಿಸು ಸ್ವಾಮಿ.
1: ನನ್ನಮ್ಮ, ನಿನಗೆ ಸಂಸಾರವು ಸಾಕಾಯಿತೆ?
0: ಹೌದು ಸ್ವಾಮಿ.
1: ಹುಚ್ಚಮ್ಮ, ಮಾನವ ಪ್ರಾಣಿ ಹುಟ್ಟಿ ಬಂದ ಮೇಲೆ ತನಗೆ ಬಂದ ಕಷ್ಟವನ್ನು ಅನುಭವಿಸಲೇಬೇಕು.
0: ಓ

0: ಯಾಕೋ ಜಂಗಮ್ಮಯ್ಯ, ಏತಕ್ಕಾಗಿ ಬಂದಿರುವಿ?
1: ನನ್ನಮ್ಮ, ನಾನು ಭಿಕ್ಷೆಗಾಗಿ ಬಂದಿರುವೆ ತಾಯಿ. ಆದ್ದರಿಂದ ಯಾವ ಬಗೆಯ ಭಿಕ್ಷೆಯಾದರೂ ಸರಿಯೇ. ಹಸಿ ಹಿಟ್ಟು, ಕಾಳು ಇಲ್ಲವೇ ಬೇಯಿಸಿದ ಕಜ್ಜಾಯ? ನನ್ನಮ್ಮ, ನನಗೆ ಬಹಳ ಹಸಿವಿಯಾಗಿದೆ. ಆದ್ದರಿಂದ ಒಂದು ತುತ್ತು ನೀಡಿ ಕಳಿಸಿರಮ್ಮ.
0: ಏ ಅಯ್ಯ, ಊರೆಲ್ಲ ಹಾಳಾಗಿ ಹೋಗಿದೆಯೇನು? ತಿರುಗಿ ಮುರುಗಿ ನಮ್ಮ ಮನೆಗೆ ಗಂಟು ಬಿದ್ದಿವೆ ಅಲ್ಲ ಅಕ್ಕ. ಆ ಮಲ್ಲಿಯು ಧರ್ಮ ಅಧರ್ಮ ಅಂತ ಹಾಕಿ ಸವಿಗರಿಸಿ ಬಿಟ್ಟಿದ್ದಾಳೆ. ಏ ಅಯ್ಯಪ್ಪ, ಆ ಮಲಿಯು ಈಗ ಇಲ್ಲಯ್ಯಪ್ಪ.
1: ಅಲ್ಲವಮ್ಮ, ನಿಮ್ಮಿಂದ ಆ ನನ್ನ ತಾಯಿಗೆ ತೊಂದರೆಯಾಗಿಲ್ಲವಷ್ಟೇ.
0: ಅವಳಿಗೆ ತೊಂದರೆ ಕೊಡಲು ನಮಗೇನು ಕಾರಣ? ಅವಳು ಪರರ ಮನೆಯಿಂದ ಬಂದವಳು, ನಾವು ಬಂದವರು.
1: ಹೌದಮ್ಮ, ಇದು ನಿಜವಾದ ಮಾತಮ್ಮ.
0: ಸಮಾನ ಸುಖ ದುಃಖದಲ್ಲಿ ಸಮಭಾಗಿಯಾಗಿರುವವು ಭಾಗಿಗಳು.
1: ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನ ಯೋಗ್ಯತೆಯನ್ನು ಈ ಕಾಕುಜಾತಿಯ ಕುಣ್ಯಗಳೆಂತರಿವವು. ಒಂದೆವು ಶಾಪನುಚ್ಚರಿಸಿದ ಮಾತ್ರಕ್ಕೆ ಹುರುಪಳಿಸಿ ಹೋಗುವವು. ನಿಂದಕರು ನೆರೆಯಲ್ಲಿದ್ದರೇನೆ ಸಜ್ಜನರ ಪ್ರಭಾವ ಎದ್ದು ಕಾಣುವುದು.
2: ಈ ಮುದುವನಾರು
0: ಅತ್ತೆಯವರೇ, ಇವನಪ್ಪ ಜಂಗಮಯ್ಯ. ನನಗೆ ರೊಟ್ಟಿ ಹಾಕ್ರಿ, ಅನ್ನ ಹಾಕ್ರಿ ಅಂತ ರಿಪಿರಿಪಿ ಹಚ್ಚಿಬಿಟ್ಟಾನ. ಏನು ಹೇಳಿದ್ರು ಕೇಳವಲ್ಲ, ಮುಂದಿನ ಮನೆಗೆ ಹೋಗವಲ್ಲ.
2: ಜಂಗವನೋ ಗಂಟು ನುಂಗವನೋ? ಅಯ್ಯ, ಸರಕನೆ ಬರೋದು ಕೋರಾನ್ನ ಬಿಟ್ಟಂದಿಲ್ಲವದು. ತೆಂಗಿನಾಗಮ್ಮ ಬಸಮ್ಮ
0: ಅತ್ತೆ,
2: ಈ ಐನೂರು ಬಹಳ ಹಚ್ಚಿದಂತೆ ಕಾಣುವುದು. ಇವನು ಚೆನ್ನಾಗಿ ಊಟ ಮಾಡಿಸಿ ಬಿಡ್ರಿ.
0: ಆಗ್ಲಿ ಅತ್ತೆಯವ್ರೆ, ನೀವು ಒಳಗೆ ಹೋಗಿ ನೋಡ್ತಾ ಇರ್ರಿ.
2: ಆಗ್ಲಿ ಆಗ್ಲಿ
0: ಸ್ವಾಮಿ.
1: ಅಮ್ಮ.
0: ಸ್ವಾಮಿಗಳೇ.
1: ಯಾಕಮ್ಮ ತಾಯಿ,
0: ತಾವು ಬಹಳ ಹಸಿದಂತೆ ಕಾಣುತ್ತದೆ.
1: ಹೌದಮ್ಮ, ಅದಕ್ಕೆ ಪ್ರತಿಯಾಗಿ ಮತ್ತೆ ನೀವೇನ್ ಮಾಡ್ತಾ ಇದ್ದೀರಮ್ಮ?
0: ನಾವು ಊಟ ಮಾಡಿಸ್ಬೇಕಿತ್ತವಯ್ಯಪ್ಪ.
1: ಇದು ಹೊಸ್ತಾಯ್ತಲ್ಲವಮ್ಮ.
0: ಏನಿಲ್ಲಯ್ಯಪ್ಪ, ವರ್ಷ ವರ್ಷ ಮಾಡಿಸ್ತೀವಿ ನಾವು.
1: ಆಗಲಿ ತಾಯಿ, ನಿಮ್ಮ ಇಚ್ಛೆಯಂತೆ ಆಗಲಮ್ಮ.
0: ತಾವು ಕಾಸು ಕುಳಿತುಕೊಳ್ಳಪ್ಪ.
1: ಒಳ್ಳೆಯದಮ್ಮ ತಾಯಿ.
0: ತಂಗಿ ಬಸಮ್ಮ, ಪಾಪ ಸ್ವಾಮಿಗಳು ಬಹಳ ಹಸಿದಂತೆ ಕಾಣುವುದು.
3: ಹೌದಮ್ಮ,
0: ಅವರಿಗೆ ಬಿಸಿ ಬಿಸಿ.
3: ಒಳ್ಳೆಯದು.
1: ನನ್ನಮ್ಮ, ನನಗೇನು ನಿಮ್ಮ ಬಿಸಿ ರೊಟ್ಟಿ ಮತ್ತೆ ಇನ್ನಾವ ಪದಾರ್ಥ, ಅದು ನನಗೆ ಬೇಕಾಗಿಲ್ಲ ತಾಯಿ.
0: ಮತ್ತೇನು ಸ್ವಾಮಿ?
1: ನಾನು ಕೇಳ್ತಾ ಇರುವುದು ಅದೇ, ಆ ಅಂಬಲಿ ಇಲ್ಲವೇ ತುಣುಕು ರೊಟ್ಟಿದಷ್ಟೇ ಸಾಕಮ್ಮ. ಅದನ್ನೇ ಊಟ ಮಾಡಿ ತೃಪ್ತನಾಗುತ್ತೇನೆ.
3: ಸ್ವಾಮಿ, ತಮ್ಮ ಪ್ರೇಮ ಕಥೆಯೆಲ್ಲ ತಿಳಿದಂತಾಯಿತು.
1: ಅಂದ್ರೆ ಏನಮ್ಮ ಇದರ ಅರ್ಥ?
3: ಅಂದ್ರೆ ಆ ಮಲ್ಲಿಗೆ ನಿಮ್ಮಂತಹ ಜಂಗಮರು ಎಷ್ಟು ಮಂದಿ ಇರೋ ರಮಕತ್ತನಿ.
1: ಎಂಥ ಮಾತನ್ನ ಆಡಿದೆಯಮ್ಮ ಆ ನನ್ನ ತಾಯಿ, ಎಂಥ ಬಿರುನುಡಿಗಳನ್ನ ಆಡಿದೆಯಮ್ಮ. ನನ್ನಮ್ಮ ಕೇಳಲಾರುತ್ತಾಳೆ.
3: ಸುಖವಾಗಿ ಊಟ ಮಾಡೋ
1: ಅಮ್ಮ. ತಾಯಿ ನನ್ನಮ್ಮ, ಸಾಕಮ್ಮ, ತಾಯೇ ಸಾಕಮ್ಮ. ನನ್ನಮ್ಮ ಮಲ್ಲಮ್ಮ ಎಲ್ಲಿಗೆ ಹೋಗಿರುವೆಯಮ್ಮ? ನೀನಿರ್ತಾ ಇದ್ದರೆ ನನಗೆ ವಿಪತ್ತಾನೆ ಬರ್ತಾ ಇದ್ದಿಲ್ಲ. ಎಲ್ಲಿಗೆ ಹೋಗಿದ್ದೀಯಾ ತಾಯಿ?
0: ಅತ್ತೆಯವರೇ, ಈ ಮಲ್ಲೆ ಮಲ್ಲಯ್ಯನ ಸಂಬಂಧವು ಎಂತಾದ್ದು ವಿಷಯ ನಿಮಗೆ ಹೊಳೆಯುತ್ತೆ?
2: ಅಯ್ಯ ತಂಗಿ, ಹೊಳೆದೇನು ಮಾಡಿತು? ಆ ಮಲ್ಲೆ ಇಂಥ ವಿಟಮಲ್ಲಯ್ಯನೊಡನೆ ಸರಸವಾಡುವ ಅಭಿಪ್ರಾಯವು ನನ್ನ ಸರಿಯಾಗಿ ಹೊಳಿತು ನೋಡಮ್ಮ.
3: ಅತ್ತೆ, ಹೀಗಿದ್ದು ನಿಮ್ಮ ಚಾಣಾಕ್ಷತೆಯನ್ನು ಗಂಟು ಕಟ್ಟಿ ಬಚ್ಚಿಟ್ರೆ ಫಲಕಾರಿಯಾಗುವುದಿಲ್ಲ, ನಮ್ಮ ಮಾನವ ಉಳಿದಂತಾಗಲಿಲ್ಲ. ಸರಿ ಸಮಾನಿಕರಲ್ಲಿ ನನಗೆ ಮುಖವೆತ್ತಿ ತಿರುಗಾಡಲು ನಾಚಿಕೆಯಾಗಿದೆ. ಹೇಮರೆಡ್ಡಿ ಸೊಸೆ ಹಾದರಿಗಿತ್ತಿಯಾದರೆಂದು ಊರ ಜನರೆಲ್ಲ ಪಿಸಿ ಪಿಸಿ ಮಾತಾಡುತ್ತಿದ್ದಾರೆ. ಇಂದು ನೀವೇ ಆ ವಿಷಯವನ್ನು ತೆಗೆದಿರೆಂದು ಹೇಳಿದೆವು.
2: ಹೌದು ತಂಗಿ, ಇನ್ನೇನು ಮಾಡಬೇಕು?
0: ಮಾಡುವುದೇನು, ಮುಳ್ಳನ್ನು ಮುಳಿದು ತೆಗೆಯಬೇಕು.
3: ಅತ್ತೆ, ತೆಗೆಯಬೇಕು ಉಪಯೋಗಿಸ ಮುಳ್ಳು ಲೊಡ್ಡಾಗಿರಬಾರ್ದ?
2: ತಂಗಿ ಬಸಮ್ಮ, ನೀನೇ ಹೋಗಿ ಆ ಬರಬೇಡನ್ನು ಕರ್ಕೊಂಡು ಬರ ಹೋಗು.
3: ಎಲ್ಲಿ ಹೋಗ್ಯಾನು?
2: ಎಲ್ಲಿ ನೋಡವ?
3: ಭಾವಯ್ಯ ಭಾವಯ್ಯನವರ, ಅತ್ತೆಯವರು ನಿಮ್ಮನ್ನು ಕರೆಯುತ್ತಿದ್ದಾರೆ, ಬರ್ತೀರೇನ್ರಿ?
4: ಬಾಂಡ್ಯ ಸೊಸಿಯ ಶ್ಯಾವಿ ಬಸಿಯ
2: ಮಾರಿಗಡೆ ನಗತಿಯೇನು?
4: ಮತ್ತೇನು ಮಾಡ್ಲಿ, ನಿನ್ನ ಮುಂದ್ ಕುತ್ಕೊಂಡ.
2: ಏ ಹಾಗಲ್ಲ, ಆಕಿನ ಅಡವಿ ಕಟ್ಟಿದ್ರು ಕೂಡ ಆಕೆ ತನ್ನ ದುರ್ನಡತಿನ ಬಿಡಲಿಲ್ಲ.
4: ಯಾವಾಕಿನ ಯಾವಾಗ ಅಡವಿ ಕಟ್ಟಿದ್ರಿ? ಹಿಂದ್ ಮುಂದ ಸಂಬಂಧ ಇಲ್ದ ಏನಾರೆ ಮಾತಾಡಿಬಿಟ್ರ ಆತಿನ ಬೇ ಅಮ್ಮ. ನನ್ನ ಹೆಂಡತಿನ ಅಡವಿ ಕಟ್ಟೆ ನನ್ನ ಒಂಟಿಗೇನು ಮಾಡಿಬಿಟ್ಟರಿ?
2: ನೀನು ಒಪ್ಪಟ್ಟಿಗನಾಗಿದ್ರೆ ನಮಗೆ ಸಂತೋಷ.
4: ನಾವು ಒಂಟಿಗೆ ಆದ್ರೆ ಸಂತೋಷ, ನೀ ಮಾತ್ರ ಸೀಟ್ ಭರ್ತಿ ಮಾಡಿದ್ರಾಗ.
2: ಹಾಗಲ್ಲ, ಅಲ್ಲಿ ಕೊಡುವ ಮಲ್ಲಯ್ಯನಿಗೆ ಗಂಟು ಬಿತ್ತಿರುವಂತೆ.
4: ಬೇಷ್ ಎಮ್ಮ, ಬಿತ್ತು ಮಾತಿನಿಂದ ಹೇಳಬಾರ್ದ, ಸೂಳಿ ತರ ಮಾಡ್ತಾಳಂತ.
3: ನಾವಷ್ಟೇ ಅಂತೀವಿ. ಹೀಗಲ್ಲ, ಊರ ಮಂದೆಲ್ಲ ಇದೇ ಮಾತಾಡುತ್ತಿದ್ದಾರೆ. ಅವರ ಮುಂದೆ ನನಗೆ ಮುಖವೆತ್ತಿ ತಿರುಗಾಡಲು ನಾಚಿಕೆ ಆಗಿದೆ, ಏನು ಮಾಡ್ಬೇಕು?
4: ಏ ಬಸಮ್ಮ, ಅವ್ರ ಮುಂದ ನಿನ್ನ ಮುಖ ಎತ್ತದ ಬ್ಯಾಡಿನ
3: ಬ್ಯಾಡೋ ಯಪ್ಪ,
4: ತೆಗೆದು ಮಣ್ಣಾಗ ಮುಚ್ಚಿಸ್ಬಿಡು ನೋಡೇ ಬಸಮ್ಮ.

0: ಗಡಿಗಿ ಬಾಯಿ ಮುಚ್ಚಾಕ್ ಬರ್ತೈತಿ, ಆದ್ರೆ ಮಂದಿ ಬಾಯಿ ಮುಚ್ಚಾಕ್ ಆಗಾಣಿಲ್ಲ ಎಂಬ ಮಾತೈತಿ. ಆಗ್ಲಿ, ಈಗ ಸದ್ಯ ನನಗೆ ಏನ್ ಮಾಡಂದ್ರಿ?
1: ಆ ದುಷ್ಟರಿಬ್ಬರನ್ನ ಕೊಂದು ಬರ್ಬೇಕು.
0: ಮತ್ ನನಗೆ ಹೇಳ್ತಿ?
1: ನಿನಗೆ ಇನ್ನೊಬ್ಬಳನ್ನು ತಂದು ಮದ್ವೆ ಮಾಡ್ತೇನೆ.
0: ಈಗ ಮಾಡಿಬಿಡಂಗ್ರ, ಅಡಿವಾಗಿದ್ದಾಗಿಂದ ನಾಯಾಗ ಪಾಪ ಕಟ್ಟಿಕೊಳ್ಳಿ.
2: ಹಾಗಲ್ಲ ಭಾವ, ತಿಳಿದು ತಿಳಿದು ಸೌತಿ ಮೇಲೆ ಯಾರು ತನ್ನ ಹೆಣ್ಣು ಮಕ್ಕಳನ್ನು ಕೊಡ್ತಾರೆ?
0: ಯಾರು ಕೊಡಂಗಿಲ್ಲ ಬಸಮ್ಮ.
2: ಇಲ್ಲ
0: ಯಾಕ, ಅವ್ರ ನೇನು ಹಗೆಯದಾಗ ಹಾಕಿ ಬಾಯಿಗಲ್ ಮುಸ್ತಾರನ.
2: ಹಾಗಲ್ಲ ಭಾವ, ಆ ದುಷ್ಟ ಮಲ್ಲಿಯನ್ನು ಕೊಂದು ಹಾಕ್ರೆ ಅಂತ ಹೇಳಿದ್ ಇಷ್ಟೇ
0: ಇಷ್ಟೇ. ವಹವಾರೆ ಜಂಗರ ಬೆಲ್ಲಿ ನೋಡೇ ಬಸಮ್ಮ, ಈಗ ಅಗ್ದಿ ಆಕಿನ ಕೊಂದು ಬಂದೆ ಮತ್ತೊಬ್ಬಕಿನ ಮಾಡ್ಕೊಂಡ ಅಂತ ತಿಳಿ. ನೀವು ಈಗ ಇಕ್ಕಿಗೆ ಮಾಡಿದಂಗ ಮುಂದ ಅಕ್ಕಿಗೂ ಮಾಡಿದ್ರ ಅಕ್ಕಿನೂ ಕೊಲ್ಲಬೇಕಾಗಿ ಬಂತಲ್ಲ. ಹೇ ಗುಡ್ಡದೊಡೆಯ ಮಲ್ಲಯ್ಯ, ಬಂಗಾರದಂತ ಹೆತ್ತಿನಿ ಬಿಟ್ಟದೊಂದು ಪಾಪ, ಅಡಿವಿ ಗಟ್ಟಿದ್ದೊಂದು ಪಾಪ, ಈಗ ಕೊಲ್ಲಾಕ್ ಹೋಗುದೊಂದು ಪಾಪ, ಮುಂದ ಮತ್ತೊಬ್ಬಕಿನ ತಂದಿವ್ರ ಕೈಯಾಗಿ ಸಿಗಿಸುವುದೊಂದು ಪಾಪ. ಇಷ್ಟೆಲ್ಲ ಪಾಪದ ಹೊರೆ ಹೊತ್ಕೊಂಬುದು ಯಾಕೆ ಪಾಸುಮಕ? ನಾನ ಈ ಸಾತಿಯಿಂದ ಸುನಿಗದು ಪಾಡಲ್ಲನೋ ಮಲ್ಯ. ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ.
2: ಏನಾಗಮ್ಮ ಬಸಮ್ಮ,
0: ನಾನು ಹೇಳ್ತ ಆದ್ರ ಮಾಡಿದ್ದನ್ನ ಪ್ರತ್ಯಕ್ಷ ಕಂಡಿರ? ಏನು ಮಂದಿ ಮಾತಿನ ಮೇಲೆ ಮಾತಾಡ್ತೀರಾ?
2: ಸುಳ್ಳು ಹೇಳಲಿಕ್ಕೆ ಮಂದಿಗೆ ಏನು ಹೊಟ್ಟೆ ಕಡೆ ಇರೋದು? ಹಾವ, ನೀವು ಅಡವೆಗಿನ ಗುಡಿಸಲಿಕ್ಕೆ ಹೋಗಿ ಮರಿಯಾಗಿ ನಿಂತು ಕಣ್ಣಾರ್ ನೋಡಿ ಆಮೇಲೆ ಏನು ಮಾಡೋದನ್ನ ಮಾಡ್ರಿ.
0: ಏ ಬಸಮ್ಮ, ನಾನು ಹೇಳ್ತ ಆದ್ರ ಮಾಡ್ಯಾಳಂತ ದೇವ್ರ ಪಾದ ಮುಟ್ಟಿ ಆಣಿ ಮಾಡಿ ಹೇಳ್ತೀರಾ? ಏನು ನಿಮ್ಮ ಗಂಡರು ತಲೆ ಮುಟ್ಟಿ ಹೇಳ್ತೀರಾ?
2: ನಾವು ಮಾಡಲು ಸಿದ್ಧರಿದ್ದೇವೆ, ನೀವು ಪ್ರತ್ಯಕ್ಷವಾಗಿ ಹೋಗಿ ನೋಡ್ಕೊಂಡು ಬರ್ರಿ. ಆಮೇಲಾಣಿ ಮಾಡಿ ಹೇಳ್ತೀವಿ.
0: ಹೆಂಗಸರು ಬಹಳ ಬೇರ್ಕಿಯರಪ್ಪ, ಮಾರಿ ಮೇಲೆ ಕಾಣ್ತಾರ ಸಂಭವಿತರಂಗ ಮುಸುಕಿನಾಗ ಮಾಡ್ತಾರ ಇಂತ ಕೆಟ್ಟ ಕೆಲಸನ. ಏ ಅಮ್ಮ, ನಾನು ಹೇಳ್ತ ಆದ್ರ ಮಾಡಿದ ಕರೆ ಆತಂದ್ರ ಗೋಳಿ ಗೋಣ ಮುರಿದಾಗ ಒಂದ ಏಟ್ಗೆ ರುಂಡ ಹಾರಿಸಿ ಬರ್ತ ನೀವು ತಾಕೊಡ್ಲಿ.

0: ಶಗಣಿಯನ್ನು ಕುಡಿಸುವುದು, ಜಳಕ ಹಾಗೂ ಲಿಂಗ ಪೂಜೆ ಎಲ್ಲವೂ ಆಯಿತು. ಆದರೆ ಆ ಮಲ್ಲಯ್ಯ ಸ್ವಾಮಿಯ ಸುಳಿವೆ ಇಲ್ಲವಲ್ಲ. ಅವನಿಗೆ ಎಡೆಯನ್ನು ತೋರಿಸಲಾರದೆ ನಾನು ಹೇಗೆ ಊಟ ಮಾಡಬೇಕು? ದೇವ, ಬಡವಿಯಾದ ನನ್ನಲ್ಲಿ ಷಡ್ರಸಾನ್ನವನ್ನು ನೀಡುವಷ್ಟು ಶಕ್ತಿ ಇಲ್ಲ ಸ್ವಾಮಿ. ಇಲ್ಲ ತಂದೆ.
1: ಮಗಳೇ ಮಲ್ಲಾಂಬೆ, ನನ್ನಮ್ಮ ಸಹಿಷನು ಸಹಿಷನು, ನನ್ನ ಶರೀರವೆಲ್ಲ ನೋವು
0: ತಂದೆ.
1: ತಾಯೇ, ನನ್ನ ಮೈ ನುಕ್ಕಾಗಿದೆಯಮ್ಮ.
0: ಏನು ಸ್ವಾಮಿ ಇದು? ಇದುವರೆಗೆ ಎಲ್ಲಿಗೆ ಹೋಗಿದೆಯಪ್ಪ? ದೇಹಾಲಸ್ಯವಾಗಿದ್ದರೆ ಇಲ್ಲಿಯೇ ಸ್ವಸ್ಥವಾಗಿ ಮಲಗಿಕೊಳ್ಳಬಾರದಿತ್ತೇನು ತಂದೆ? ಅಪ್ಪ, ನಿಮ್ಮ ಕೈಕಾಲುಗಳನ್ನು ಒತ್ತಲೇನು ಸ್ವಾಮಿ?
1: ಏನು ಹೇಳಲಿ ತಾಯೇ, ನನ್ನಮ್ಮ ಹಸಿವೆಯಿಂದ ಪೀಡಿತನಾಗಿ ಧರ್ಮಾತ್ಮನಾದ ಹೇಮರೆಡ್ಡಿಯ ಮನೆಗೆ ಕಜ್ಜಾಯ ಭಿಕ್ಷೆಗಾಗಿ ಹೋದನು. ಅವನ ಮನೆ ಹಾಳಾಗ ಕಜ್ಜಾಯವನ್ನು ನೀಡುವ ಬದಲು ನನ್ನ ಮೈಯನ್ನೇ ಜಜ್ಜಿ ಜಜ್ಜಿ ಕಳುಹಿಸಿದ್ದಾರಮ್ಮ.
0: ಯಾರು ಸ್ವಾಮಿ ಅವರು?
1: ಅವರೇ ನಿನ್ನ ನೆಗೆಣ್ಣಿಯರಮ್ಮ.
0: ಶಿವ ಶಿವ ತಂದೆ, ಅದೇಕೆ ಪರಿತ ಆಡಿಸಿದರು ತಂದೆ? ಅಪ್ಪ, ತಲೆಗೆ ಹಚ್ಚಿಕೊಳ್ಳುವುದಕ್ಕಾಗಿ ಅತ್ತೆಯವರು ಕೊಟ್ಟಿರುವಂತಹ ತುಪ್ಪ ಇದೆ, ಅದನ್ನೇ ಹಚ್ಚಿ ಮಜ್ಜನೆ ಮಾಡಿಸಲೇನು ಸ್ವಾಮಿ? ನೋವಾದರೂ ಒಂದು ಸ್ವಲ್ಪ ಕಡಿಮೆ ಆದೀತು. ದೇವ, ದಿನಾಲು ನಾನು ನೀಡುವ ತಂಗಳ ಅಂಬಲಿ ರುಚಿ ಹತ್ತದ್ದರಿಂದ ಈ ರೀತಿಯಾಗಿ ಹಾಸಿಕೊಂಡು ಬಂದೀಯ ತಂದೆ? ಸ್ವಾಮಿ, ಹಸುವಿನ ಕಾಯಿಸಿದ ಹಾಲನ್ನು ಕುಡಿದುಕೊಂಡು ಒಂದು ಸ್ವಲ್ಪ ಅಡ್ಡಾಗಿರಿ. ಹೌದಪ್ಪ.
1: ತಾಯಿ,
0: ಸ್ವಾಮಿ,
1: ನಿನ್ನ ದಯಾದೃಷ್ಟಿಯಿಂದ ನನ್ನ ಎಲ್ಲ ಬಾಧೆಯು ನಿವಾರಣೆಯಾಯಿತು. ಆದರೆ ಆದರೆ ಆ ಪಾಪಿಗಳು ಎಷ್ಟು ಅಹಂಕಾರ ತಾಯೇ! ಪರಪಿಯು ನರಕ ಸಾಧನ ಸಾಧು ಮುಕ್ತಿ ಕಡೆಯವರ ಲಕ್ಷ್ಯವೇ ಇಲ್ಲ. ಅವರ ಭೋಗದಲ್ಲಿ ಇದ್ದದ್ದನ್ನು ತಪ್ಪಿಸಲಾಗುವುದೇ ಆ ಪಾಪಿ ಕಡೆಗಾಲು ಸಮೀಪಿಸಿದೆ.
0: ನನ್ನಯ್ಯ,
1: ನಿನ್ನ ಅತ್ತೆ ನೆಗಂಡ್ರಿಗೆ ತಕ್ಕ ಶಾಸನ ಅದು ಈಗಲೇ ಆಗಲೇ ಬೇಕು.
0: ಸ್ವಾಮಿ,
1: ಮಹಾಶಾಪ ಕೊಡುವೇ ವಿನಾಶ, ಜೈ ದಭಾಜವಾನ ಹರಿಸುವೆ, ಜೈ ದಭಾಜವಾನ ಹರಿಸ, ಮಹಾಶಾಪ ಕೊಡುವೇ ವಿನಾಶ, ಮಹಾಶಾಪ ಕೊಡುವೇ. ಮದಾಂಧರ ಮದ ಭಾರ, ಮದಾಂಧರ ಮದ ಭಾರ, ದತ್ತನ ಧಾರ ಸರ್ವನಾಶ, ದತ್ತನ ಧಾರ ಸರ್ವನಾಶ, ಮಹಾಶಾಪ ಕೊಡುವೇ ವಿನಾಶ, ಮಹಾಶಾಪ ಕೊಡುವೇ, ಶಾಪ ಕೊಡುವೇ, ಶಾಪ ಕೊಡುವೇ, ಶಾಪ ಕೊಡುವೇ.
2: ಸಿಕ್ಕಲೋ ಮಗನ ಅಯ್ಯ ಕಳ್ಳ ತುಡುಗ, ಎಟ್ಟಿನ ಬರದಾಗ ಬಂದ್ ಬಿಟ್ಟಿದ್ನಂದ್ರೆ ಏನಾಗ್ತಿತ್ತೋ ನಿನ್ನ ಅವಸ್ಥೆ? ಎಲ್ಲೋ ಬರ್ಮ, ಎಂತ ಹುತ್ತು ಮನುಷ್ಯನ ಪಾಣಿನು. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕಂತ ಬಲ್ಲವ್ರು ಹೇಳ್ತಿರ್ತಾರ. ಆಗ್ಲಿ, ಈಗ ಸದ್ಯ ಇಲ್ಲೇ ನಿತ್ತ ಇವರಿಬ್ಬರು ಏನೇನ್ ಮಾತಾಡ್ತಾರೆ, ಏನೇನ್ ಕೃತಿ ಮಾಡ್ತಾರೆ ಎಂಬುದನ್ನ ಕಣ್ಣು ಮುಟ್ಟ ನೋಡಿ ಮುಂದೆ ಹೋಗ್ಲೇ ಮಗನ. ಹಂಗಾಗಸಕ್ಕೆ ನಾನು ನುಗ್ಗಬೇಡ.
0: ಆದರೂ ನನ್ನಪ್ಪ, ನನ್ನ ಅತ್ತಿ ಮನೆಯವರನ್ನು ನೀನು ದಂಡಿಸಬೇಡ. ಯಾಕಂದ್ರೆ ಇಲ್ಲಿಗೆ ಹೊಡೆಯಲು ಗಣಪತಿಗೆ ತಾಕುವುದಿಲ್ಲವೇನು ತಂದೆ?
2: ಅಲೇ ಇವಳ ಗೆಳೆಯಾಗ ಅಪ್ಪ ಅಯ್ಯ ಅಂತ ಕರೀತಾಳ. ಆಮ ಮಗಳೇ ಮಲ್ಲಮ್ಮ ಅಂತ ಪಿರೂತಿ ಮಾಡ್ತಾಳ. ಅಂದ ಮೇಲೆ ಹಂಗ ದೋಷ ಕೊಡುದಪ್ಪ
1: ಮಗಳೇ?
0: ತಂದೆ,
1: ನಾನು ಇನ್ನು ಮುಂದೆ ನಿನ್ನ ಗುಡಿಸಲಕ್ಕೆ ಬರುವುದೇ ಇಲ್ಲ ತಾಯೇ.
0: ಯಾಕೆ ಸ್ವಾಮಿ?
1: ಯಾಕಂದರೆ ನನ್ನ ನಿನ್ನ ಈ ಸಂಬಂಧವು ನಿನ್ನ ಅತ್ತೆ ನಿಜನ ವಿಪರೀತ ಭಾವನೆ ಉಂಟು ಮಾಡಿದೆಯಮ್ಮ.
0: ತಂದೆ, ಅವರ ದುಷ್ಟ ಕಲ್ಪನೆಗಳಿಂದ ನಮಗೆ ಏನಾಗುವುದು? ಹಾಲಿದ್ದದ್ದು ಹಾಲಾಗುವುದು, ನೀರಿದ್ದದ್ದು ನೀರಾಗುವುದು. ನೀನು ಪ್ರತಿನಿತ್ಯ ಬಂದು ನಿನ್ನ ಪಾದ ದರ್ಶನವನ್ನು ಕೊಡಲಿಕ್ಕೇ ಬೇಕು ತಂದೆ.
1: ಅಮ್ಮ,
0: ತಂದೆ,
1: ಅವರು ಬರೇ ಪಗುಳುತ್ತಾ ಕುಳಿತಿಲ್ಲ ತಾಯೇ. ನಮ್ಮೀರ್ವರನ್ನು ಕೊಂದು ಹಾಕುವಂತೆ ನಿನ್ನ ಪತಿಯನ್ನು ಪ್ರೇರೇಪಿಸಿ ಕಳುಹಿಸಿದ್ದಾರೆ. ಆತನು ಇಲ್ಲಿಗೆ ಬಂದು ನಮ್ಮ ಮಾತುಗಳನ್ನು ಕೇಳುತ್ತಲೇ ಇದ್ದಾನೆ. ಅಲ್ಲದೆ ನಮ್ಮಿರುವ ದೃಶ್ಯವನ್ನು ನೋಡಲು ಕಂಡಿರದಿರುವನು.
2: ಅಯ್ಯಪ್ಪ, ನಾ ಯಾರಿಗೂ ತಿಳಿಲಾರ್ದ ಬಂದದ್ದು ಇವಾಗ ಹೆಂಗ ತಿಳಿದಿರ್ಬೇಕಪ್ಪ? ಛೇ ಛೇ ಛೇ ಛೇ, ಇವ್ ಮನುಷ್ಯನ ಅಲ್ರಪ್ಪ, ದೇವರ ಸೈ.
1: ನನ್ನಮ್ಮ, ನೀನು ಇಲ್ಲಿ ಕೇಳು ತಾಯೇ. ನೀನು ನಿನ್ನ ಅತ್ತೆಯ ಮನೆಯಲ್ಲಿ ಕಾಲಿಟ್ಟ ದಿನದಿಂದ ನಿನ್ನ ಮಾವನ ಮನೆಯ ಸಂಪತ್ತು ಹಾಲು ಉಚ್ಚಿದಂತೆ ಉಚ್ಚೇರುತ್ತಿತ್ತು. ಆದರೆ ಆ ಪಾಪಿಗಳ ದೈವದಲ್ಲಿ ಅದನ್ನು ಅನುಭವಿಸುವುದು ಇದ್ದಿಲ್ಲ. ನಿನ್ನನ್ನು ಪರಿಪರಿಯಿಂದ ಕಾಡಿ ಎಂದು ಅರಣ್ಯವಾಸಕ್ಕೆ ನೂಚಿದರೋ ಅಂದಿನಿಂದ ಇಳಿಯ ಹತ್ತಿ ನೆಲಮನೆ ಸೇರಿತು ಆ ಸಂಪತ್ತು. ದರಿದ್ರ ಎಂದು ನನ್ನನ್ನು ಕೂಡ ಎಂದು ಪಡೆದಟ್ಟಿದರೋ ಅಂದಿನಿಂದ ಪ್ರತಿಯೊಬ್ಬರು ಭ್ಯಾದಿಯಿಂದ ಬಳಲುತ್ತ ಮನೆಯಲ್ಲಿ ಬಿತ್ತುಕೊಂಡಿದ್ದಾರೆ.
0: ಮಗಳೇ, ಸ್ವಾಮಿ
1: ನೋಡು ತಾಯಿ ನನ್ನ ಇಚ್ಛಾಶಕ್ತಿಯನ್ನು. ಈಗ ಸದ್ಯ ನಿನ್ನ ಪತಿದೇವನು ನಮ್ಮಿಬ್ಬರನ್ನು ಕಡಿದು ತಂದಿರುವ ಕಬ್ಬಿಣದ ಕೊಡ್ಲಿ ಬಂಗಾರದ್ದಾಗಿದೆ ಮಗಳೇ.
2: ಅಲೇ ಇವನ ಕರೇ ಒಂದ್ರ ಬಂಗಾರ ಕೊಡ್ಲಿನ ಆಗಿಬಿಟ್ಟಲ್ಲಪ್ಪ. ಛೇ ಛೇ, ಇವ್ ಮನುಷ್ಯ ಅಲ್ರಿಪ್ಪ, ದೇವರ ಸ್ಥೈ. ಎಲೆ ನಾಗಿ ಬಸಿ, ನಿಮ್ಮ ಮಾತಿನಂತೆ ನನ್ನ ಹೆಂಡತಿ ಮಲ್ಲಮ್ಮ ಅಲ್ಲ ಅಲ್ಲ ಅಲ್ಲ ಮಲ್ಲಿ ಹಾದ್ರಿಗಿತ್ತಿ ಅಂತ ಹೇಳಿ ಕಡದ ಬಾ ಅಂತ ಕಳಿಸಿದ್ರಲ್ಲ ಬೇಷ್ ಮಾಡಿದ್ರಿ. ನೀವ ಕಳಿಸಿರ್ಲಿಕ್ಕಂದ್ರ ಈ ಮಹಿಮಾ ನನಗೆ ಎಲ್ಲಿಂದ ತೋರ್ತಿತ್ತು? ಆಗ್ಲಿ ಆಗ್ಲಿ, ಈಗ ಸದ್ಯ ಹೋಗಿ ಇವರಿಬ್ಬರ ಪಾದ ಹಿಡ್ಕೊಳ್ಳಕ್ಕೇ ಬೇಕು.
3: ಮಗಳೇ, ನಾನೀಗ ಸದ್ಯ ಇರಲು ಸಾಧ್ಯವಿಲ್ಲವಮ್ಮ. ಯಾಕಂದ್ರೆ ನಿನ್ನ ಪತಿಯು ಬಂದು ಬಹು ಸಮಯವಾಯಿತು, ಅವನನ್ನು ಉಪಚರಿಸಮ್ಮ.
0: ತಂದೆ, ಸ್ವಾಮಿ,
2: ಎಷ್ಟು ಹತ್ತಾಗಿತ್ತು?
0: ಪರಮಾತ್ಮ, ಹಾ ಯಾರು? ಪತಿದೇವ.
2: ಸ್ವಾಮಿ, ಹರಿ ಹಿಂದಕ್ಕೆ. ಮಹಾದೇವನ ಹೆಂಡತಿ ಸಾಕ್ಷಾತ್ ಪಾರ್ವತಿ ದೇವಿ ಅಂತಿರುವಿ ನೀನು, ನಾನೇ ಪಾಪಿಯು, ನನ್ನನ್ನು ನೀನೇ ಉದ್ಧರಿಸುವಾಕಿ.
0: ಛೇ ಛೇ ಛೇ ಸ್ವಾಮಿ, ತಾವು ನನಗೆ ನಮಸ್ಕಾರ ಮಾಡಕೂಡದು ಸ್ವಾಮಿ.
2: ಏನು ಪರವಾಗಿಲ್ಲ, ಅದೇನು ಶಿಷ್ಯನಿಂದ ಗುರುವಿಗೆ ಮುಕ್ತಿ ಆಯ್ತಂತೆ, ಆದ್ದರಿಂದ ನಿನ್ನಿಂದಲೇ ನನಗೆ ಸದ್ಗತಿಯು.
0: ಇಲ್ಲ ಸ್ವಾಮಿ, ಮಲ್ಲಿಕಾರ್ಜುನ ಸ್ವರೂಪಿ ಪತಿದೇವ ನನ್ನನ್ನು ಕೈಲಾಸಕ್ಕೆ ಕಳುಹಬೇಕೆಂದು ಈ ಕೊಡ್ಲಿನ ತುಂಬಾ
2: ಒಳ್ಳೆಯದಾಯ್ತು,
0: ತೀವ್ರ ಕಾರ್ಯ ಮಾಡ್ರಿ.
2: ಹೌದು, ನಾಗಿ ಬಸಿಯರ ಮಾತಿನಂತೆ ಬಂಗಾರದಂತ ಹೆಂಟಿನ ಕಡದ ತೂರ್ ಮಾಡ್ಬೇಕಂತ ಬಂದೀನಿ. ಹೌದು, ಆದ್ರ ನಿನ್ನ ಮಲ್ಲಯ್ಯನ ದೃಷ್ಟಿ ಬೀಳನ ಕೆಬ್ಬಿಣದ ಮೂಳ ಬಂಗಾರದಾಗಿ ಬಿಟ್ಟೈತಿ ನೋಡಿ.
0: ಮಲ್ಲೇಶ,
2: ಇಂಥ ಮಲ್ಲಯ್ಯನ ಹೆಂಡತಿ ಗೌರಿ ಅಂತಿರೀವಿ ನೀನು ನೋಡಿ, ನನ್ನನ್ನು ಉದ್ಧರಿಸಾಕ ಆ ನಿನ್ನ ಮಲ್ಲಯ್ಯಗೆ ಬಲವಂತ ಮಾಡ್ತೀಯ.
0: ಪತಿದೇವನ ಆಜ್ಞೆ ನನಗೆ ಸಿರಸಾಮಾನ್ಯವು. ಆಗ್ಲಿ ಸ್ವಾಮಿ,
2: ಆಗ್ಲಿ ಆಗ್ಲಿ, ಎನ್ನ ಮ್ಯಾಲ ಮನೆಗೆ ಹೋಗಿ ಆ ನಾಗಿನ ಬಸಿನ ಕಡಿದು ಚೋರ ಮಾಡಿ ಬರ್ತೀನಿ.
0: ಇದೇನು ಜೀವೇಶ್ವರ,
2: ಜೀವ ತೆಗೆದು ಬರ್ತೀನಿ ಬಿಡ.
0: ಆಗಲ್ಲ ಪ್ರಾಣೇಶ್ವರ,
2: ಪ್ರಾಣ ತೆಗೆದು ಬರ್ತೀನಿ ಬಿಡ.
0: ಪತಿದೇವ,
2: ಏ ಪತ್ತ ಮಾಡಿ ಬರ್ತೀನಿ ಬಿಡ.
0: ನೋಡಿ ಮಲ್ಲಿ
2: ಸ್ವಾಮಿ, ಆ ಮಲ್ಲಯ್ಯನ ದರ್ಶನ ಮಾಡಿಸ್ತೀಯ?
0: ಆಗ್ಲಿ ಸ್ವಾಮಿ.

0: ಸದಯ.
1: ದೇವ ಮಲ್ಲಿಕಾರ್ಜುನ, ಸತೀ ಪತಿಗಳಾದಂತಹ ನಮ್ಮಿರುವರಿಗೂ ನಿಜವಾದ ನಿನ್ನ ರೂಪವನ್ನು ತೋರಿಸಿ ನಮ್ಮನ್ನೆಲ್ಲ ಪಾವನಗೊಳಿಸುತ್ತಂದೆ. ಹೌದು ಸ್ವಾಮಿ. ಪರಮಾತ್ಮ
0: ಜವತಿ ಜಯವಾಗಲಿ ನಿಮಗೆ, ಜವತಿ ಜಯವಾಗಲಿ.
2: ಮಕ್ಕಳೇ, ಸತೀಪತಿಗಳಾದ ನೀವು ನಿತ್ಯ ಶುಚಿಗಳು, ನಿಮಗಾವ ಇಚ್ಛೆವು ಕೇಳಿಕೊಳ್ಳಿರಿ.
1: ದೇವ ನಾನು ಧನ್ಯಳಾದೆ. ದೇವ ಯಾವಾಗಲೂ ನನ್ನ ರೆಡ್ಡಿಯ ಕುಲದವರಿಗೆ ಬಡತನವು ಬಾರದಂತೆ ವರವನ್ನು ಅನುಗ್ರಹಿಸು ತಂದೆ.
2: ಮಗಳೇ,
1: ತಂದೆ
2: ನಿನ್ನ ಕೋರಿಕೆಯು ಅದು ಶ್ಲಾಘ್ಯವಾದದ್ದು. ಈ ನಿನ್ನ ಚಾರಿತ್ರವು ಇಡೀ ಪ್ರಪಂಚನೆ ವ್ಯಾಪಿಸಿ ಚಿರಕಾಲ ಬಾಳುವುದು. ನಿನ್ನ ರೆಡ್ಡಿ ಬಾಂಧವರಲ್ಲಿ ಯಾರು ನನ್ನ ಮೂರ್ತಿಯನ್ನು ನಿತ್ಯ ಜಗಲೆ ಮೇಲಿಟ್ಟು ಪೂಜಿಸಿ ಮಲ್ಲಿಕಾರ್ಜುನ ಸ್ಮರಿಸಿ ಪ್ರತಿ ವರ್ಷಕ್ಕೊಮ್ಮೆ ತಪ್ಪದೆ ನನ್ನ ಶ್ರೀಶೈಲಗಿರಿಗೆ ಬಂದು ನನ್ನ ಜಾತ್ರೆಯನ್ನು ಪೂರೈಸಿಕೊಂಡು ಹೋಗಬೇಕು. ಅಲ್ಲದೆ ನಿತ್ಯ ತಮ್ಮ ಹುಟ್ಟು ಉದ್ಯೋಗವಾದ ವಕ್ಕಲುತನವನ್ನೇ ಮಾಡಿ ಬೇರೆ ಮತ್ತ ಉದ್ಯೋಗಲ್ಲಿ ಕೈ ಹಾಕದೆ ಯಾವನು ಕಾಲ ಕಳೀತಾ ಇದ್ದಾನೆಯೋ ಅಂತಹ ಭಕ್ತನಿಗೆ ಮಾತ್ರ ಎಂದಿಗೂ ಬಡತನ ಉಂಟಾಗುವುದಿಲ್ಲ. ಇದು ನನ್ನ ಸಂಪೂರ್ಣ ಆಶೀರ್ವಾದವು. ಮಗಳೇ,
1: ತಂದೆ
2: ನಿನಗೆ ಮತ್ತಾವ ಕೋರಿಕೆಯಿದೆಯೋ ಅದನ್ನು ಸಹ ಕೇಳಮ್ಮ.
1: ದೇವ ನನ್ನ ಪತಿದೇವರಿಗೆ ಪ್ರಪಂಚದೊಳಗೆಲ್ಲ ಹುತ್ತರು ಎಂದು ಹೇಳುತ್ತಿದ್ದಾರೆ ಸ್ವಾಮಿ. ಅವರಿಗೆ ದಿವ್ಯ ಜ್ಞಾನವನ್ನು ಕೊಟ್ಟು ಕರುಣಿಸು ತಂದೆ.
2: ನನ್ನಮ್ಮ
1: ಸ್ವಾಮಿ,
2: ನೀನು ಅದನ್ನು ಕೇಳುವ ಅವಶ್ಯವೇ ಇಲ್ಲ ತಾಯೇ. ಇಂದಿನಿಂದ ನಿನ್ನ ಪತಿ ದೇವನು ದಿವ್ಯಜ್ಞಾನಿಯಾಗಿ ಲೋಕಕ್ಕೆ ಒಳ್ಳೆ ಉಪಕಾರ ಮಾಡಿ ಪ್ರಪಂಚದಲ್ಲಿ ಕೀರ್ತಿವಂತನಾಗಿ ಬಾಳುವನು.
3: ದೇವ ದಯಾಘನ ಶ್ರೀ ಚನ್ನ ಮಲ್ಲಿಕಾರ್ಜುನ, ನಿನ್ನ ಕೃಪಾ ಆಶೀರ್ವಾದದ ಬಲದಿಂದ ಇಂದು ನನ್ನ ನಿಜದ ಎತ್ತರವಾಯಿತು. ನಾನೇ ಸಚ್ಚಿದಾನಂದ ಸ್ವರೂಪನು, ನಾನೇ ಪರಬ್ರಹ್ಮ ವಸ್ತುವು. ಶಿವೋಹಂ ಶಿವೋಹಂ ಶಿವೋಹಂ.
2: ನನ್ನಮ್ಮ ನಿನಗೇನು ಬೇಕೆಂಬುದನ್ನು ಕೇಳಲೇ ಇಲ್ಲವಲ್ಲ. ಮಗಳೇ,
1: ತಂದೆ
2: ನಿನಗಾಗಿ ಒಂದು ವರವನ್ನು ಬೇಡು, ಅದನ್ನು ಸಹ ಕೊಡುವೆನು, ಕೇಳಿಕೋತಾಯಿ.
1: ದೇವ ನನಗೆ ಈ ಸಂಸಾರ ಜಂಜಡ ಅದು ಸಾಕಾಗಿ ಹೋಯಿತು ಸ್ವಾಮಿ. ಇನ್ನು ಮೇಲೆ ನಿನ್ನಲ್ಲಿ ನನ್ನನ್ನು ಐಕ್ಯ ಮಾಡಿಕೋ ತಂದೆ.
2: ಎಂಥ ವರವನ್ನು ಬೇಡಿದೆ ತಾಯಿ. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು.

ಇಲ್ಲಿಯ ಶ್ರೀಮಂತ ಯುವಕನಾದ ಭೀಮರೆಡ್ಡಿಯನ್ನು ದಾಣದಲ್ಲಿ ಕಬ್ಬು ಹಿಂಡಿದಂತೆ ಅವನ ಸರ್ವಸ್ವನ್ನೆಲ್ಲ ಅಪಹರಿಸಿದೆನು. ಇನ್ನು ಮುಂದೆ ಅವನ ಮನೆ ಮಠಗಳನ್ನು ಮಾರದಷ್ಟೇ ಉಳಿದಿದೆ. ಆದರೆ ಅಣ್ಣನಾದ ಸಂಜೀವನ್ ಎಲ್ಲಿಗೆ ಹೋಗಿರಬಹುದು? ಮನೆಯಲ್ಲಿ ಆತನ ಸದ್ದವೇ ಇಲ್ಲವಲ್ಲ. ಓಹೋ, ಅವನೇ ಬರುವಂತಿದೆ.

0: ಹಲೋ ಸಂಜೀವಣ್ಣ, ಇದುವರೆಗೆ ಎಲ್ಲಿಗೆ ಹೋಗಿದ್ದೆ?
1: ಅಯ್ಯ, ನಾನೆಲ್ಲಿಗೆ ಹೋಗ್ಲಿ ತಾಯಿ, ನಿನ್ನ ಹಿತಕ್ಕೋಸ್ಕರವೇ ಊರೆಲ್ಲ ಸಂಚರಿಸಬೇಕಾಗ್ಬೋದು. ನೋಡ ತಂಗಿ, ನಿನಗೊಂದ ವಿಷಯವನ್ನು ಹೇಳಬೇಕಂತ ಮಾಡಿರುವೆನು.
0: ಅದೇನು ಅಣ್ಣ, ಬೇಗನೆ ಹೇಳು.
1: ನೀನು ಅದರಂತೆ ವರ್ತಿಸಿದೆಯಾದರೆ ನಿನ್ನ ಸುಖಕ್ಕೆ ಸೀಮೆಯೇ ಇಲ್ಲ.
0: ಅದೇನು ಹೇಳು, ನಿನ್ನ ಆಜ್ಞೆಯಂತೆ ವರ್ತಿಸುವೆ.
1: ತಂಗಿ, ನಿನ್ನ ವಿಠನಾದ ವೇಮನನ ಅತ್ತಿಗೆಯು
0: ಯಾರು?
1: ಆ ಮಲ್ಲಾಂಬೆಯು.
0: ಓಹೋ, ಹೀಗೇನು?
1: ರತ್ನದ ಮೂಗುತಿಯನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಳು.
0: ಮುಂದೆ
1: ಮುಂದೇನ ತಾಯಿ, ಎಷ್ಟು ಅಂದವಾಗಿರುವುದು ಆ ಮೂಗುತಿ. ಬೆಲೆಯನ್ನು ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡ ತಂಗಿ, ಹೇಗಾದರೂ ಮಾಡಿ ಆ ವೇಮನ್ನನ ಕಡೆಯಿಂದ ಆ ಮೂಗುತಿಯನ್ನು ವಶಪಡಿಸಿಕೊಳ್ಳಲಿಕ್ಕೆ ಬೇಕು.
0: ಇಷ್ಟೇ ಅಲ್ಲವೇ, ಇದಕ್ಕೊಂದು ಇಷ್ಟು ಯೋಚನೆ ಅಣ್ಣ. ಅವರು ಬರಲಿ, ಬಂದ ತಕ್ಷಣವೇ ತರಿಸಿಕೊಳ್ಳುವೆನು. ಮೋಹ ಪರವಶನಾದ ವೇಮನ ನನ್ನ ಆಜ್ಞೆಯನ್ನು ಮೀರುವುದುಂಟೆ.
1: ಅಯ್ಯ, ನಿಂದ ಮೀರ್ತಾನ ಆಜ್ಞೆ? ಇಡೀ ಜಗಾನ ಮೀರಂಗಿಲ್ಲ.
2: ಇದೇನು ಪ್ರಿಯೆ, ಹೀಗೇಕೆ ಸಚಿಂತಳಾಗಿ ನಿಂತುಕೊಂಡಿರುವಿ? ಹುಣ್ಣಿಮೆಯ ಚಂದ್ರನಂತೆ ಪ್ರಫುಲ್ಲಿತವಾದ ಈ ನಿನ್ನ ಮುಖ ಕಮಲವು ಕಳಿಗುಂದಲು ಕಾರಣವೇನಿ? ನಾನು ಬಂದು ರೇಗಿಕೊಂಡು ದೂರದಲ್ಲಿ ನಿಂತುಕೊಳ್ಳಲು ನನ್ನಿಂದೇನು ಅಂಥ ಅಪರಾಧವಾಗಿದೆ ಹೇಳು ಪ್ರಿಯೆ.
0: ಅದನ್ನು ಹೇಳಲಿಕ್ಕೆ ಅವಕಾಶವಿಲ್ಲ, ಎವರಿಗೆ ನಿಲ್ಲಬೇಡಿ, ಇಲ್ಲಿಂದ ಹೊರಟು ಹೋಗಿ.
2: ಪ್ರಿಯೆ, ಹಾಗೆ ಮಾತ್ರ ಮಾಡಬೇಡ. ಇದು ನಿನಗಾಗಿಷ್ಟು ಕಷ್ಟಪಟ್ಟು ಈ ಬೆಲೆ ಬಾಳುವ ಆಭರಣ ತಂದಿರುವನು, ಹೀಗೇಕೆ ಮಾಡುವೆ ಪ್ರಿಯೆ?
0: ಎಲ್ಲಿ?
2: ಇದು ನನ್ನ ಕೈಯಲ್ಲಿ.
0: ಹಾಗಿದ್ದರೆ ನನ್ನ ಕೈಯಲ್ಲಿ ಕೊಡಿ.
2: ಹಾ ಹಾ ಹಾ, ಅದರ ಪ್ರತಿಯಾಗಿ?
0: ಇಲ್ಲ, ಮೊದಲು ಕೈಯಲ್ಲಿ ಕೊಡಿ, ಆಮೇಲೆ
1: ನೋಡೋಣ.
2: ಪ್ರಿಯೆ, ಇದು ತೆಗೆದುಕೋ, ನಿನಗಾಗಿ ಮೀಸಲ
0: ಇದೆ ಅಲ್ಲವಿ,
2: ಅಲಂಕರಿಸಿಕೊಂಡು ನಿನ್ನ ಕೊರಳಲ್ಲಿ.
0: ಇದಕ್ಕೊಂದು ಇಷ್ಟು ಯೋಚನೆ.
2: ಅದಕ್ಕೇನಾಗಿದೆ?
0: ನನಗೆ ಬೇಕಾಗಿಲ್ಲ.
1: ಅಯ್ಯ, ನನಗೆ ಬೇಕಾಗೈತೆ.
2: ಪ್ರಿಯೆ ಹೇಳು, ನಿನಗೆ ಮತ್ತೇನು ಬೇಕಾಗಿದೆಯೋ ಅದನ್ನು ಬೇಗನೆ ಹೇಳು. ನಿನಗಾಗಿ ನನ್ನ ಸರ್ವಸ್ವನ್ನೇ ಕೊಡಬಲ್ಲೆ, ಬೇಕಾದದನ್ನು ಕೇಳಿಕೊ.
0: ಸಂಜೀವಣ್ಣ, ಅದೆಲ್ಲವನ್ನೂ ಹೇಳಿಬಿಡು.
1: ಅಯ್ಯ ಭಾವನವರ,
2: ಏನು
1: ಅದನ್ನೆಲ್ಲ ನಾ ಹೇಳ್ತೀನಿ ಬರೀಲಿ.
2: ಅದನ್ನೆಲ್ಲ ನೀನು ಹೇಳ್ತಾ ಇದೀಯಾ?
1: ಹೂನ ದವಳವನ ಬಾಯಿ ಕಾಡಿ
2: ಹೇಳ್ಬಿಡು ಮತ್ತೆ. ಇಲ್ಲೇ
1: ಅಯ್ಯ, ಇಲ್ಲಾಂಗ ಅಲ್ಲಿ ನನ್ನ ಸ್ಪೇಷಲ್ ರೂಮಿಗೆ ಬಾಲ ಹೇಳ್ತಾನ.
2: ಲೇ ರೂಮ್ಯ, ಅಲ್ಲೋ ಇವಳಿಗೆ ಬೇಕಾದ ವಸ್ತು ನೀನು ಹೇಗೆ ಹೇಳುವೆಯೋ?
1: ಅಯ್ಯೋ ಭಾವನವರ, ನಾವು ಇದನ್ನೆಲ್ಲ ಮೊದಲ ಮಾಡಿಟ್ಕೊಂಡಿದ್ದೀವಿ. ಮೀಟಿಂಗ್
2: ಮೀಟಿಂಗ್ ಮಾಡಿದ್ರ?
1: ಹೂನ ದವಳವನ.
2: ಅಲ್ಲ, ನಿನಗೆ ಇಂಗ್ಲಿಷ್ ಭಾಷಾ ಬರ್ತಾ ಇದೇನೆ?
1: ಅಯ್ಯೋ ನನಗೆಲ್ಲಿ ಬರ್ತಿತ್ತ ಅಪ್ಪ, ಇಂಗ್ಲಿಷ್ ಮಾಸ್ತರ್ ಇಟ್ಕೊಂಡೀನಿ.
2: ಏ ಲೇ ಸಂಜೀವ, ಸುಮ್ಮನೆ ರಗಳೆ ಹೇಳ್ಬೇಡ, ಅದಾ ವಸ್ತು ಬೇಗನೆ ಹೇಳು.
1: ಅಯ್ಯೋ ನೋಡ್ರಿ ಭಾವನವರ,
2: ಏನು
1: ನಿನ್ನ ಅತ್ತಿಗೆಯಾದ ಮಲ್ಲಾಂಬೆಯು
2: ಹೌದು
1: ರತ್ನದ ಮೂಗುತಿಯನ್ನು ಧರಿಸಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದಳಂತೆ. ಆ ವೇಳೆಯಲ್ಲಿ ಲಲಿತೆಯೂ ದೇವಸ್ಥಾನಕ್ಕೆ ಹೋಗಿದ್ದಳು. ಅದೇ ಮೂಗುತಿ ಬೇಕಂತ ಒಂದೇ ಸವಣೆ ಹಠ ಹಿಡಿದಿರುವಳು.
2: ಈಗೇನು?
1: ಅಯ್ಯೋ ನೋಡ್ರಿ ಭಾವನವರ, ಲಲಿತವ್ವ ಹಂಗೆಲ್ಲ ಬೇಡಬಾರ್ದವ ಅಂತ ನಾ ಎಷ್ಟು ಬುದ್ಧಿ ಹೇಳಿದ್ರು ನನ್ನ ಮಾತು ಕೇಳಲಾರ್ದ ನನ್ನ ಬಹಳ ಬಹಳ ಬೈದ್ ನೋಡು ಭಾವ.
2: ಏನಂದ ಬಯಳೋ?
1: ಅಯ್ಯೋ ನಿನಗೆ ಯಾಕೆ ಬೇಕ ಹಳೆ ರಗಟೆ, ಹೋಗ ಕಡೆ ಅಂದ್.
2: ಏ ರಗಟೆ ಜಿಗಟೆ ಏನು, ಎಲ್ಲಿಯ ಭಾಷೆ ಇದು?
1: ಹೋಗ ನಿನ್ನ ಚಿಪ್ಪಾಡಿ, ಹೋಗ ನಿನ್ನ ಡಾವ ಡಿಮ್.
2: ಲೇ ಲೇ ಡಮ್ಯ.
1: ಅಯ್ಯ ಹಂಗ ಅಲ್ರಿ.
2: ಇದು ಯಾರಿಗೆ?
1: ನನಗತ್ತಾಳ್ರಿ. ಅಯ್ಯೋ ಭಾವನವರ, ಇಂತಿಂತ ಎಲ್ಲ ಬೇಗಳ ಬೇದ ಮತ್ತಂಗ ನಿಂತಾಳ ನೋಡು, ಹೈಬ್ರಿಡ್ ಗೊಂಟಾಳಗತ್ತೆ.
2: ಲೇ ಸಂಜೀವ, ಅದೆಲ್ಲವನ್ನು ನಾನೇ ನೋಡ್ತೀನಿ, ನೀನು ಸ್ವಲ್ಪ ಸುಮ್ಮನೆ ಇಲ್ಲೇ ಇರು.
1: ಅಯ್ಯ ಭಾವನವರ, ಅದನ್ನೆಲ್ಲ ನೀವ ನೋಡ್ಕೊಳ್ರಿ, ಇನ್ನಷ್ಟು ಬುದ್ಧಿ ಹೇಳ್ರಿ ಅಕ್ಕಿಗೆ, ವಾಂಡ ಬಾಳತಿ.
2: ಇದೇನು ಪ್ರಿಯೆ, ಅದಕ್ಕಾಗಿ ಇಷ್ಟೊಂದು ರೇಗಬಹುದೇ? ಬೆಳಗಾದ ಕೂಡಲೇ ಒಂದೇ ಒಂದು ನಿಮಿಷದಲ್ಲಿ ತಂದು ಒಪ್ಪಿಸುವೆನು. ಒಪ್ಪಿಸ ಹೊರತು ಭೋಜನವನ್ನು ಕೂಡ ಮಾಡಲಿಕ್ಕಿಲ್ಲ. ಚಿಂತೆಯನ್ನು ಬಿಡು, ಹಾಸ್ಯಮುಖ ಮಾಡಿ ನಿನ್ನ ಹೃದಯವನ್ನು ಭೇದಿಸು.
0: ಓಹೋ ಅದೇ ಇಲ್ಲ, ಇದೇ ಕ್ಷಣವೇ ತಂದು ಕೊಡಬೇಕು.
2: ಪ್ರಿಯೆ ಹಾಗೆ ಮಾತ್ರ ಮಾಡಬೇಡ, ಇದೇ ಈ ಕ್ಷಣವೇ ತರುತ್ತೇನೆ.
0: ಅದೇನಿಲ್ಲ, ಪ್ರಮಾಣ ಮಾಡಿ ಹೇಳಬೇಕು.
2: ಪ್ರಮಾಣ?
0: ಹೌದು
2: ಪ್ರಿಯೆ, ಪ್ರಮಾಣ ಮಾಡಿಯೇ ತರಬೇಕೆ?
0: ಹೌದು.
2: ಆಗಲಿ, ಈಗ ಸದ್ಯ ತರ್ತಾ ಇದ್ದೀನಿ.

0: ಇದೇನು ಮೈದುನನೇ, ನಿನ್ನ ಮುಖವೆಷ್ಟು ಕಪ್ಪಾಗಿರುವುದಲ್ಲ. ಅಪ್ಪ ವೇಮಣ್ಣ, ನನ್ನ ಜೊತೆಯಲ್ಲಿ ಮಾತನಾಡಪ್ಪ, ನಿನಗೆ ಏನಾದರೂ ಬೇಕಾಗಿದ್ರೆ ಬೇಡು ವೇಮಣ್ಣ, ಬೇಡಪ್ಪ.
1: ಹಾಗೇ ಯಾವುದನ್ನು ಬೇಡುವುದಕ್ಕೂ ಮಾತಾಡುವುದಕ್ಕೂ ನನ್ನ ನಾಲಿಗೆ ಏಳದಂತಾಗಿದೆ ಎಂಬ. ನಾನೊಂದು ದೊಡ್ಡವರೇ ಹೊತ್ತುಕೊಂಡು ನಿನ್ನ ಬಳಿಗೆ ಬಂದಿರುವೆನು, ಅದನ್ನೇ ನನ್ನನ್ನು ಕಾಪಾಡಮ್ಮ, ಕಾಪಾಡುತ್ತಾಯೇ.
0: ವೇಮಣ್ಣ, ಸೂಳಿಗೆ ಕೊಡುವುದಕ್ಕಾಗಿ ನಿನಗೆ ದುಡ್ಡು ಬೇಕಾಗಿರಬಹುದಲ್ಲವೇ. ಅಪ್ಪ ಮೊದಲು ಭೋಜನವನ್ನು ಮಾಡು, ಆಮೇಲೆ ನಿನಗೆ ಬೇಕಾದಂತಹ ವಸ್ತುವನ್ನೇ ನಾನು ಕೊಟ್ಟು ಕಳಿಸುವೆನಪ್ಪ.
1: ನನಗೆ ಬೇಕಾದದ್ದನ್ನು ಹೇಗೆ ಕೊಡುವೆಯಮ್ಮ? ನಿನಗೆ ಬೇಡಬಾರದ್ದು ನನಗೆ ಬೇಕಾಗಿದೆ ತಾಯೇ.
0: ನನ್ನಲ್ಲಿ ಬೇಡಲಾಗದಂಥ ವಸ್ತು ಅಂದರೆ? ಅಪ್ಪ ಯಾವುದಪ್ಪ ಹೇಳು, ನಿನಗೆ ಏನು ಬೇಕಾಗಿದೆಯೋ ಅದನ್ನು ಕೇಳಿಕೋ ಅಪ್ಪ, ಕೇಳಿಕೋ
1: ತಾಯೇ.
0: ಹಾ,
1: ನಿನ್ನ ಮುಖ ಸೌಭಾಗ್ಯದಲ್ಲಿ ಪ್ರಕಾಶಿಸುವ, ಅಯ್ಯೋ ಮುಂದೆ ಹೇಳಲಾರೆ ನಮ್ಮ.
0: ಯಾಕಪ್ಪ ವೇಮಣ್ಣ, ಹೇಳಪ್ಪ, ದಯವಿಟ್ಟು ಬೇಗನೆ ಹೇಳು, ನಿನಗೆ ಏನು ಬೇಕಾಗಿದೆಯೋ ಕೇಳಿಕೋ ಅಪ್ಪ.
1: ಅಮ್ಮ, ಮೋಸ ಹೋಗಿ ವೇಸಿಗೆ ಪ್ರಮಾಣ ಮಾಡಿ ಬಂದಿರುವೆ, ಅಯ್ಯೋ ಪಾಪಿಯಾದ ನಾನು ಈ ವಚನವನ್ನು ಪಾಲಿಸುವ ಬಗ್ಗೆ ಹೇಗೆ?
0: ಅಪ್ಪ ವೇಮಣ್ಣ, ವಚನವನ್ನು ಪಾಲಿಸುವುದಕ್ಕಾಗಿ ನೀನಿಷ್ಟು ಚಿಂತೆ ಮಾಡುವುದಾದರೆ ಇಂದಿಗೆ ನಿನ್ನ ಭಾಗ್ಯೋದಯವಾಯಿತು. ಹೇಳು, ನೀನು ಬೇಡುವಂತಹ ವಸ್ತು ಅದು ಎಲ್ಲಿ ದೊರೆಯದಿದ್ದರೆ ಶ್ರೀಗಿರಿ ಮಲ್ಲಯ್ಯನನ್ನು ಕಾಡಿ ಬೇಡಿ ತಂದು ಕೊಡುವೆನು. ನನ್ನಾಣೆ, ನನ್ನಾಣೆ, ನನ್ನ ಶ್ರೀಗಿರಿ ಮಲ್ಲಯ್ಯನಾಣೆ.
1: ಸಾಧ್ವಿ, ಈ ಪಾಪಿಯ ಮಾತಿಗಾಗಿ ಪ್ರತಿಜ್ಞೆ ಮಾಡಬೇಡವಮ್ಮ, ಮಾಡಬೇಡ. ನಾನು ಬೇಡುವಂತ ವಸ್ತು ಕೊಡುವಂತಿದ್ದರೆ ಅದನ್ನು ನನಗೆ ಕೊಟ್ಟಿ ವಚನ ಬಂಧನದಿಂದ ಕಡಿಮೆ ಮಾಡು, ಬಾರದಂತಿದ್ದರೆ ಕೊಟ್ಟ ವಚನಕ್ಕಾಗಿ ಪ್ರಾಣ ಕೊಡುವೆ, ಪ್ರಾಣ ಕೊಡುವೆ.
0: ಎಂಥ ಮಾತನ್ನಾಡಿದೆಯಪ್ಪ ವೇಮಣ್ಣ, ಕೊಟ್ಟ ವಚನಕ್ಕಾಗಿ ಪ್ರಾಣವನ್ನೇ ಕೊಡುವೆನೆಂಬ ಒಂದು ಮಾತು ಎಂಥ ಮಾತು ಆಡಿದೆಯಪ್ಪ. ಈ ಮಾತಿಗೆ ಯಾವುದು ಸರಿಯಾಗದು, ಭೂಮಿ ಬೆಲೆಯಾಗದು, ಸ್ವರ್ಗ ಸಮನಾಗದು. ಅಪ್ಪ ನಿನ್ನ ಸಂಕಟವನ್ನು ನೋಡಿ ಸುಮ್ಮನೆ ಇರತಕ್ಕವಳು ನಿನ್ನ ಅತ್ತಿಗೆ ಏನಪ್ಪ? ಹೇಳು, ನಿನಗೆ ಏನು ಬೇಕಾಗಿದೆಯೋ ಅದನ್ನು ಕೇಳಿಕೋ ಅಪ್ಪ.
1: ತಾಯಿ, ಅಮ್ಮ, ನಿನ್ನ ಮುಖ ಸೌಭಾಗ್ಯದಲ್ಲಿ ಪ್ರಕಾಶಿಸುವ, ನಿನ್ನ ನಾಸಿಕದಲ್ಲಿ ಎಸೆಯುವ ರತ್ನ ಖಚಿತವಾದ ಮುತ್ತಿನ ಮೂಗುತಿಯನ್ನು ಸೂಳಿಗೆ ತಂದು ಕೊಡುವೆನೆಂದು ವಚನ ಕೊಟ್ಟು ಬಂದಿರುವೆ. ದಯಾಶೀಲೆ, ಈ ಪಾಪಿಯನ್ನು ಕ್ಷಮಿಸುವೆ ಏನಮ್ಮ? ನಿನ್ನ ಪಾದಗಳ ಮೇಲೆ ಬಿತ್ತು ಅರಳುವೆನು, ನನ್ನ ನೀ ವಚನ ಬಂಧನದಿಂದ ಕಡೆಯ ಮಾಡಮ್ಮ, ಕಡೆಯ ಮಾಡು.
0: ವೇಮಣ್ಣ, ಕೊಟ್ಟ ವಚನಕ್ಕಾಗಿ ಪ್ರಾಣವನ್ನೇ ಕೊಡುವನೆಂಬ ಒಂದು ಮಾತು ಎಂಥ ಮಾತು ಆಡಿದೆಯಪ್ಪ. ಇದು ನೋಡು, ಲಕ್ಷವರಹ ಬೆಲೆ ಬಾಳುವಂಥ ಈ ಮುತ್ತಿನ ಮೂಗುತಿಯನ್ನು

0: ಭೀಮಣ್ಣ, ಈ ಮೂಗುತಿಯನ್ನ ನಿನಗೆ ಕೊಡುವೆನಪ್ಪ, ಆದರೆ ನನ್ನದೊಂದು ವಚನವನ್ನು ಪಾಲಿಸುವೆಯೇನಪ್ಪ?
1: ಸತ್ಯ ಸಾಕ್ಷಿಯಾಗಿ ಪಾಲಿಸುವೆನಮ್ಮ.
0: ಭೀಮಣ್ಣ, ನೀನು ಈ ಮೂಗುತಿಯನ್ನು ಆ ಸೂಳಿಗೆ ಕೊಡುವ ಮೊದಲು ಅವಳು ಬತ್ತಲೆಯಾಗಿ ಬಂದು ನಿನ್ನನ್ನು ಮೂರು ಬಾರಿ ಸುತ್ತಿ ನಿನ್ನ ಮುಂದೆ ನಿಲ್ಲುವಂತೆ ಹೇಳು. ಆ ಬಗ್ಗೆ ಇದನ್ನು ಅವಳ ಕೈಯಲ್ಲಿ ಕೊಡು. ಕೊಡುವಿಯಪ್ಪ?
1: ತಾಯಿ, ಕೊಡುವೆನು.
0: ಈ ಮಾತು ಇದು ಪ್ರಮಾಣವೇನು?
1: ಇದಕ್ಕೆ ನಿನ್ನ ಪಾದಗಳೇ ಸಾಕ್ಷಿಯಮ್ಮ.
0: ಶಿವಶಿವ ಶಿವಶಿವ ಅಪ್ಪ, ಹೇಳಪ್ಪ ಹೇಳು. ಇದೋ ನೋಡು, ಈ ಮೂಗುತಿಯನ್ನು ತೆಗೆದುಕೊಂಡು ಹೊರಡಪ್ಪ. ದೇವ, ಇವನಿಗೆ ಎಂದು ಜ್ಞಾನೋದಯವಾಗುವುದು? ನಿನ್ನ ಕರುಣೆಯಾಗದ ವಿನಃ ಈತನಿಗೆ ಜ್ಞಾನವು ಬಾರದು. ದೇವ, ಇವನಿಗೆ ಬೇಗನೆ ಸುಜ್ಞಾನವನ್ನು ದಯಪಾಲಿಸುತ್ತಂದೆ.

0: ಅಯ್ಯೇ
1: ಅಯ್ಯ ಪಾವಲವರ ಬಾಂದ್ರೇನ ಮೂಗುತಿ ತಾಂದ್ರೋ ಏನ್ ಹಂಗ ಬಾಂದ್ರೋ
2: ಸಂಜೀವ, ನೀನು ಚೇಷ್ಟೆ ಮಾಡಬೇಡ, ಸುಮ್ಮನಿರು.
1: ಅಯ್ಯ ಅದ ಆತನ ನಾಂದೇನ ನಿನಗ
0: ಪ್ರಿಯ, ನಾನು ಹೋದ ಮೇಲೆ ಹಾಗೆ ಬಿಟ್ಟು ಬರ್ತಕ್ಕವನೇ.
2: ಎಲ್ಲಿ?
0: ಇದು ನನ್ನ ಕೈಯಲ್ಲಿ.
2: ಹಾಗಿದ್ದರೆ ನನ್ನ ಕೈಯಲ್ಲಿ ಕೊಡಿ.
0: ಆಹಾ, ಇಷ್ಟೇ ಅವಸರ? ಇದನ್ನು ನಿನಗಾಗಿ ತಂದಿರುವೆನು, ಆದರೆ ನೀನು ಮಾತ್ರ ನಾನು ಹೇಳಿದಂತೆ ವರ್ತಿಸಿದರೆ ತಾನೇ.
2: ಏನ್ ಮಾಡಬೇಕು?
0: ಏನ್ ಮಾಡಬೇಕು ಅಂದ್ರೆ ನೀನು ಬೆತ್ತಲೆಯಾಗಿ,
1: ಅಯ್ಯೋ ಇದು ಬಹಳ ಸುಮಾರು ತೆಗೆದವ,
0: ನನ್ನನ್ನು 3 ಸಲ ಪ್ರದಕ್ಷಿಣೆ ಹಾಕಬೇಕು, ಆವಾಗಿದ್ದನ್ನು ಕೊಡುವೆ.
2: ಸಂಜೀವ ಇದೇನಾ?
1: ಅಯ್ಯೋ ಇದೆಲ್ಲಿ ರೀತಿಯ ತಾಯಿ?
2: ಇದನ್ನು ಬೇಡಂತ ಹೇಳು, ಹಾಗೆ ಕೊಡುವುದಿದ್ರೆ ಕೊಟ್ಟು ಬಿಡಲಿಕ್ಕೆ ಹೇಳು.
1: ಅಯ್ಯೋ ಬ್ಯಾಡ ಅಂದ್ರೆ ಕೇಳ್ತಾ ಕೇಳಿ ಅದು
2: ಕೇಳಿ ನೋಡೋಣ.
1: ಅಯ್ಯೋ ಭಾವನವರ,
0: ಏನು
1: ಎಲ್ಲ ಬತ್ತಲೇನ ಆಗಿಬಿಡುದ?
0: ಬಹುದು, ಸರ್ವಾಂಗ ಬತ್ತಲೆ.
1: ಅಯ್ಯ ನಿನ್ನ ನಶೀಬ ಇರ್ಲಿ ಬೇಡ. ಏನ ಅದ ನಮಗ್ ಬೇಕಾಗಿ ತಂದ ಮೇಲ ಅದಕ್ಕೆ ಯಾಕೆ ಇಷ್ಟ? ತಂಗಿ ಕುಣ್ಯಾಕಿ ನಿಂತ ಮೇಲ ಕೊಣಮಿಸ್ಕ್ಯಾಕ?
2: ಇಷ್ಟೇ ಅಲ್ಲವೇ, ಇದಕ್ಕಂದು ಇಷ್ಟು ಯೋಚನೆ? ನಾನು ಯಾರು ಗೊತ್ತೇನು ಸುಳೆ?
0: ಹಾಗಿದ್ದರೆ ಆಗಲಿ
1: ಆಗಲಿ, ನಿಮ್ದು ಆಗಲಿ ನಮ್ದು ಆಗಲಿ, ಕುತ್ತಾವ್ರದ್ ನಿತ್ತಾವ್ರದ್ ಕೇಳಾವ್ರದ್ ಟೇಪ್ನವ್ರದ್ ಎಲ್ಲಾರ್ದು ಆಗೇ ಹೋಗ್ಲಿ.

0: ಕೇವಲ ನರಕದ ಕೂಪ, ಕೇವಲ ಚಿನ್ನದ ಆಭರಣದಿಂದ ಮುಚ್ಚಿ ನೆರೆದ ಕೂದಲಗಳಿಂದ ಆಚಾಸಿ ಈ ಸುಂದರವಾಗಿ ಕಾಣುವ ತರುಣಿಯ ಶರೀರದ ಪರಿಯನ್ನು ತಿಳಿಯದೆ ಮುರುಳತನದ ಮೋಸಿ ಕೆಟ್ಟೆನು. ಇದಕ್ಕಿಂತಲೂ ಅಮಂಗಲ, ಇದಕ್ಕಿಂತಲೂ ಕಷ್ಟತರ ಅನ್ಯವಾವುದುಂಟು? ಪ್ರಪಂಚದಲ್ಲಿ ವ್ಯರ್ಥವಾಗಿ ನಮ್ಮಂಥ ಅಜ್ಞಾನಿಗಳು ಮೋಸ ಹೋಗುವರಲ್ಲವೇ? ಆದರೆ ಈ ದಿವಸ ಮಲ್ಲಮತಾಯಿ ಉಪದೇಶವೆಂಬ ಸೂರ್ಯನ ಪ್ರಕಾಶದಿಂದ ನನ್ನ ಅಜ್ಞಾನವೆಂಬ ಅಂಧಕಾರವು ಬೆಳಗಿತು, ಅಂಧಕಾರವು ಬೆಳಗಿತು, ಅಂಧಕಾರವು ಬೆಳಗಿತು.
1: ಇದೇನು ಪ್ರಿಯಕರ, ಹೀಗೇಕೆ ಭ್ರಮಿಷ್ಠಂತೆ ಮಾಡಿದ್ರಿ?
0: ಛೇ, ಸರಿ ಅಂದಕ್ಕೆ ನಾನು ಭ್ರಮಿಷ್ಠನು, ಪುತ್ತನು ಅಂದಲ್ಲಿ ಈ ನರಕದಲ್ಲಿ ಬಿದ್ದು ಹೊರಳಾಡಿದೆನು. ಆದರೆ ಈ ದಿವಸ ಮಲ್ಲಮತೆಯ ಅನುಗ್ರಹದಿಂದ ಈ ನರಕಾಂಬುಧಿಯಿಂದ ಎದ್ದು ಬಂದೆನು. ಆಗಲಿ, ಇನ್ನು ಮುಂದೆ ಆ ನನ್ನ ತಾಯಿಯ ಪಾದ ಸನ್ನಿಧಿಗೆ ಹೋಗಿ ಈ ಕಷ್ಟತರ ಸಂಸಾರದಿಂದ ಪಾರಾಗುವ ಯೋಚನೆ ಮಾಡುವೆನು. ನಾನು ಮರುಳೆನು, ಭ್ರಮಿಷ್ಠನು, ಪುತ್ತನು, ಪಾಪಿಯು, ನರಕ ಗಾಮಿಯು.
1: ಪ್ರಿಯಕರ, ಪ್ರಿಯಕರ,
2: ಬೇಡ

0: ಕಳಕೊಂಡೇನ್ ನಂದು, ಉಳಕೊಂಡೆ ನಾನು, ಮೂರು ಮಲೆಗಳನ್ನು ತೊಳಕೊಂಡೇ ಸತ್ಯವಾವುದೆಂಬುದನ್ನು ತಿಳಕೊಂಡೆ. ಉಚ್ಚಿಯಲ್ಲಿ ಬಂದ ನಂದು, ಬತ್ತಲಲ್ಲಿ ಬಿದ್ದ ನಂದು, ಹುಚ್ಚು ನಾಯಿಯಂಥ ಸೂಳೆಯನ್ನು ಮೆಚ್ಚಿ ಗಲ್ಲ ಕೆಡದ ನಂದು, ಗಲ್ಲ ಕೆಡದ ನಂದು, ಭೋಗದಲ್ಲಿ ಬಂದ ನಂದು, ಯೋಜಿಯನ್ನು ಕೊಂದ ನಂದು, ರಾಗವೆಂಬ ವಿಷದ ಹಲ್ಲಿನ ನಾಗರ ಹಾವಿನಂಥ ನಂದು, ಹಣ್ಣು ಹೆಣ್ಣು ಮಣ್ಣು ನಂದು, ಕಣ್ಣು ಕೆಡಿಸುವಂಥ ನಂದು, ಬಣ್ಣ ಎಡಿಸಿ ಹುಟ್ಟು ಸಾವನ್ನುಣ್ಣು ಹಚ್ಚಿದಂಥ ನಂದು, ಆಶೆ ಅಳಿಯದಿರಲು ಪಾಶ ಮುಕ್ತನಾಗುವೆನೇ, ಮಾಯೆಯನ್ನು ಗೆದ್ದವನೇ ಮರ್ಮಜ್ಞನಾದ ಯೋಗಿಯು, ನವರಂಧ್ರಗಳಿಂದ ಯುಕ್ತವಾದ ಈ ಚೀಲಕ್ಕೆ ನವಕುಂದನದ ಭೂಷಣಗಳೇಕೆ, ತಾಯಿಯ ಗರ್ಭದಿಂದ ಮೊದಲು ವಸ್ತ್ರವಿಲ್ಲದೆ ಬತ್ತಲೆಯಾಗಿ ಈ ಬಂದ ದೇಹವು ತುದಿಗೂ ಬತ್ತಲೆಯಾಗಿ ಹೋಗುತ್ತಿರಲು, ನಡುವೆ ಬಟ್ಟೆ ಪೀತಾಂಬರ ಧರಿಸುವುದು ಅಪಹಾಸ್ಯವಲ್ಲವೇ? ನಶ್ವರವಾದ ಈ ಜಗತ್ತಿನಲ್ಲಿ ನಾನು ನನ್ನದು ಎನ್ನುವುದೆಲ್ಲವೂ ಮಿಥ್ಯವೇ. ನಾನೊಂದು ದಿವಸ ಎಲ್ಲವನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕು. ನನ್ನನ್ನು ಸ್ಮಶಾನದಲ್ಲಿ ಹೂಳಿ ಹೆಂಡರು ಮಕ್ಕಳು ಮನೆಗೆ ಸಾಗುವರಂದ ಬಳಿಕ ಯಾವುದೂ ನನ್ನದೆನಲಿ? ಈ ಭೂಮಿ ನನ್ನದೆನಲಿ? ಭೂಮಿ ನನ್ನದೆನಲು ಭುವನೇಶ ನಗುವ ಕಾಮಿತವ ಕಂಡು ಲೋಭಿಯ ಧನವೇ ನಗುವುದು, ಕಾಮಿನಿಯು ನನ್ನವಳು ಎಂದರೆ ಮೃತ್ಯು ನಗುವಳು, ಪ್ರೇಮ ದೂಷಿತ ಪತಿಯು ಸುತನಪ್ಪುವುದು ಕಂಡು ಜಾರ್ಯತ ನಗುವಂತೆ ಕಲಿರಾಜ ನಗುವನು, ವಿಶ್ವತೋಭಿರಾಮ ಕೇಳು ವೇಮ ಕೇಳು ಕೇಳು ವೇಮ ಕೇಳಪ್ಪ, ನಾನು ನನ್ನದೆನ್ನುವುದರ ತ್ಯಾಗದಿಂದ ನಾನು ನನ್ನದೆನ್ನುವುದರ ತ್ಯಾಗದಿಂದ ನಾನು ಯೋಗಿಯಾಗದಿದ್ದರೆ ಯಾವುದು ಸಾರ್ಥಕ? ನಾನು ಯೋಗಿ ಆಗಿರಲಿಕ್ಕೆ ಬೇಕು, ನಾನು ತ್ಯಾಗಿ ಆಗಿರಲಿಕ್ಕೆ ಬೇಕು. ಹಾಗಾದರೆ ನಾನು ಎಂಥ ಯೋಗಿ? ನಾನು ರಾಜಯೋಗಿ. ಹೌದು, ನಾನು ರಾಜಯೋಗಿ. ನಾನು ರಾಜ ಅಲ್ಲ ಅಲ್ಲಲ್ಲ. ಹಾಗಾದ್ರಿ ನಾನು ಹಠಯೋಗಿ. ಹೌದು, ನಾನು ಹಠಯೋಗಿ. ನಾನು ಹಠಯೋಗಿ. ಅದು ಅಲ್ಲ, ಅದು ಅಲ್ಲ. ಹಾಗಾದ್ರಿ ಉನ್ಮತ್ತ ಯೋಗಿ, ಉತ್ತ ಯೋಗಿ. ಉತ್ತಯೋಗಿ, ಯೋಗಿ ಆದ್ರೆ ನನಗೆ ಪಟ್ಟಿ ಬರೆಗಳೇಕೆ? ಇದೇನು ರಕ್ತ ಬಂತು? ಈ ರಕ್ತವೆಲ್ಲಿಂದ ಬಂದಿತೆಂಬುದನ್ನು ಈ ವೇಮನು ಅರಿತಿದ್ದಾನೆ. ಕೇವಲ ಹೆಣ್ಣು ಗಂಡಿನ ರಕ್ತ, ಮಣ್ಣು ಬಂಬೆಯನ್ನು ಮಾಡಿದಂಥ ರಕ್ತ, ಮದಕ್ಕೆ ಬರಿಸುವ ರಕ್ತ, ಮೋಹಗೊಳಿಸುವ ರಕ್ತ, ಮದಯಟ್ಟ ಹುಚ್ಚನ ರಕ್ತ. ಹಸಿವು ತ್ರಸಿಗಳಿಗೊಬ್ಬರ ರಕ್ತ, ಕಾಮಿನಿ ಕಾಂಚನೆಗಳಲ್ಲೊಬ್ಬ ರಕ್ತ, ಇವುಗಳಿಲ್ಲದೆ ಸರ್ವ ಸಂಗತಿಯಾಗಿಯಾದವನೇ ವಿರಕ್ತ, ಅವನೇ ಮುಕ್ತ, ಅವನೇ ಮುಕ್ತ, ಅವನೇ ಮುಕ್ತ.
1: ಯಾರು ಹೀಗೇಕೆ ಮಾಡುವಿರಿ?
0: ಯಾರು
1: ಯಾರು
0: ಯಾರು? ನನ್ನ ತಾಯಿ ಅಮ್ಮಾ. ತಾಯಿ, ನಿನ್ನ ಕೃಪ ಆ ಬಲದಿಂದ ಈ ನರಕಾಂಬುದಿಯಿಂದ ಎದ್ದು ಬಂದೆನು. ಶಾಂತಭಾವೇ, ನನ್ನನ್ನು ಕಾಪಾಡಮ್ಮ, ಕಾಪಾಡು ತಾಯಿ.
1: ವೀಮಣ್ಣ ಹೇಳಪ್ಪ, ಹೇಳು ವೀಮಣ್ಣ ಹೇಳಪ್ಪ.
0: ತಾಯಿ, ಗಣಭಾಗ್ಯದಿಂದ ದೊರೆತ ಈ ದೇಹವನ್ನು ಒಂದು ಕಾಸು ಬೆಲೆ ಬಾಳದ ಹೆಣ್ಣಿಗೆ ಮೋಹಿಸಿ ಮೂರ್ಖತನದಿಂದ ಬೇಡಿದ್ದನ್ನರ್ಪಿಸಿದನು. ಮಾತೆ ವಿರಕ್ತೆ ಸಾತ್ವಿಜನ ಶ್ರೋಭೂಷಣೆಯಾದ ಮಲ್ಲಾಂಬೆ, ನನ್ನನ್ನು ಕಾಪಾಡಮ್ಮ, ಕಾಪಾಡು.
1: ಅಪ್ಪ ವೀಮಣ್ಣ, ಈಗ ನಿನಗೆ ಸಾಕಷ್ಟು ಪಶ್ಚಾತ್ತಾಪವಾಗಿ ನಿನ್ನ ಅಂತಃಕರಣವು ಪರಿಶುದ್ಧವಾಗಿದೆ, ಜ್ಞಾನೋದಯವಾಗುವುದಕ್ಕೆ ಪರಿಪಕ್ವ ದಿಶೆ ಪ್ರಾಪ್ತವಾಗಿದೆ. ಆದ್ದರಿಂದ ನಿನಗೆ ನಾನು ಹೇಳುವ ವಿಷಯ ಅದು ಮುಖ್ಯವಾದ ವಿಷಯ, ತಿಳಿದುಕೊಳ್ಳಲೇಬೇಕಾದ ವಿಷಯ, ಅದನ್ನು ನೀನು ಶ್ರದ್ಧೆಯಿಂದ ಕೇಳಪ್ಪ.
0: ಆಗಲಿ ತಾಯಿ, ಕರುಣೆಯಿಂದ ನನಗೆ ಹೇಳಬೇಕಾದದ್ದೆಲ್ಲವನ್ನು ಹೇಳಿ ನನ್ನನ್ನು ಉದ್ಧರಿಸಮ್ಮ.
1: ವೇಮಣ್ಣ, ನಾನು ಯಾರು, ಜಗವಿದೇನು, ಬ್ರಹ್ಮವು ಯಾವುದು ಎಂಬ ಈ ಮೂರರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆಯಪ್ಪ.
0: ಹಾಗಾದರೆ ತಾಯಿ, ನಾನು ಯಾರು, ಜಗವಿದೇನು, ಬ್ರಹ್ಮವು ಯಾವುದು, ನಿಜವಾದ ನನ್ನ ಸ್ವರೂಪ ಎಂತಹದ್ದು ತಾಯಿ?
1: ವೇಮಣ್ಣ, ನಾನು ಯಾರು ಎಂಬ ಕಲ್ಪನೆಯನ್ನು ಅರಿಯುವ ಅರಿವನ್ನು ಕುರುಹಿಡುವ ವಸ್ತುವೇ ನೀನು. ಅಂದರೆ ತತ್ವಮಸಿ, ತ್ವಂ ತದಸಿ, ಅದುವೇ ನೀನು ಇದ್ದಿ, ನೀನೇ ಅದುವೇ ಇದ್ದಿ. ಅಂದರೆ ಪಂಚಕೋಶ ಅತೀತನೇ ನೀನು. ಮೂರು ಅವಸ್ಥೆಗಳನ್ನು ಎದುರಿಟ್ಟು ಅರಿಯುವ ಅರಿವೇ ನೀನು. ಅಂದರೆ ಈ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಭೂತವಾದಂಥ ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮ ವಸ್ತುವೇ ನೀನಿರುವೆಯಪ್ಪ.
0: ತಾಯೇ, ಧನ್ಯನಾದನು, ನನಗೀಗ ಎಲ್ಲವೂ ಆನಂದವೇ ತೋರುವುದು. ಪ್ರಜ್ಞಾನಾನಂದಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಖಲ್ವಿದಂ ಬ್ರಹ್ಮ, ನೇಹ ನಾನಾಸ್ತಿ ಕಿಂಚನ್, ಶಿವೋಹಂ ಶಿವೋಹಂ ಶಿವೋಹಂ.
1: ಅಪ್ಪ, ಈಗ ನೀನು ಪೂರ್ಣ ಆತ್ಮಜ್ಞಾನಿಯಾಗಿರುವೆ. ನಿನ್ನಿಂದ ಜಗದ್ ಉದ್ಧಾರವಾಗಬೇಕಾಗಿದೆ. ಆದ್ದರಿಂದ ಇನ್ನು ಮುಂದೆ ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಪ್ಪ.
0: ಆಗಲಿ ತಾಯಿ, ನಿನ್ನ ಹೇಳಿಕೆಯಂತೆ ನಡೆದುಕೊಂಡು ನನಗೆ ತಿಳಿದ ತಿಳುವಳಿಕೆಯನ್ನು ಈ ಜಗತ್ತಿಗೆ ತಿಳಿಸುವೆನಮ್ಮ.
1: ಹಾಗಾದರೆ ಹೇಗೆ ತಿಳಿಸುವೆ ಮತ್ತು ಏನೆಂದು ತಿಳಿಸುವೆ?
0: ಅಮ್ಮ, ಈ ವೇಮನು ಕೇವಲ ಜ್ಞಾನಿಯಲ್ಲ, ಸಿದ್ಧಾಂತಿಯಲ್ಲ, ಶ್ರುತಿ ಸ್ಮೃತಿ ಶಾಸ್ತ್ರ ಕೋವಿದನಲ್ಲ, ವ್ಯಾಕರಣ ಬಲ್ಲ ಪಾಣಿನಿಯಲ್ಲ, ಪಾತಂಜಲಿಯಲ್ಲ, ತರ್ಕಜ್ಞಾನದ ಕಣಾದನಲ್ಲ, ಕ್ರಿಸ್ತನಲ್ಲ, ಪೈಗಂಬರನಲ್ಲ, ಗೌತಮನಲ್ಲ. ನಾನು ಎಂಬ ಪದಕ್ಕೆ ಯಾವುದು ಲಕ್ಷಾರ್ಥವಾಗಿ ತೋರುವುದೋ ಅಂತಹ ಸರ್ವಾಂತರಾತ್ಮನೇ ತಾನೆಂದು ಹೇಳುವ ನಿಜ ವೇದಾಂತದ ಮರ್ಮಯೋಗಿ. ಅಮ್ಮ, ಈ ವೇಮನು ಸ್ವೀಕರಿಸಿದ ಧರ್ಮದಲ್ಲಿ, ತತ್ವಗಳಲ್ಲಿ ಕುಲವಿಲ್ಲ, ಜಾತಿ ಪಂಥಗಳಿಲ್ಲ, ಅಸ್ಪೃಶ್ಯತೆಯಿಲ್ಲ, ಅನೈಕ್ಯತೆ ಇಲ್ಲ, ವೇಷಾಸೂಯಗಳಿಲ್ಲ, ವರ್ಣಾಶ್ರಮಗಳಿಲ್ಲ, ಕಲ್ಲು ಪ್ರತಿಮೆಗಳಿಲ್ಲ, ಹರಿಯಿಲ್ಲ, ಹರನಿಲ್ಲ, ಲಿಂಗ ಜಂಗಮರಿಲ್ಲ, ವೈಷ್ಣವ ಸ್ಮಾರ್ಥರಿಲ್ಲ, 18 ಪುರಾಣಗಳಿಲ್ಲ, 16 ನಿಯಮಗಳಿಲ್ಲ. ಕಲ್ಲು ಮಣ್ಣು ಕಟ್ಟಿಗೆಗಳಲ್ಲಿ ತೋರುವ ಈ ವಿಶ್ವವೆಲ್ಲವೂ ಪರಮಾತ್ಮನ ಸ್ವರೂಪವಾಗಿದೆ. ಇದೇ ವೇಮನ ನಿಜ ವೇದಾಂತ, ಇದುವೇ ಸಿದ್ಧಾಂತ.
1: ಧನ್ಯ ಧನ್ಯ ವೇಮಣ್ಣ, ಈ ನಿನ್ನ ಆತ್ಮಾನುಭವದ ವಾಣಿಯನ್ನು ಕೇಳಿ ನಾನು ಧನ್ಯಳಾದೆನು. ನೋಡಪ್ಪ, ಇನ್ನು ಮುಂದೆ ಈ ಮಲಿನವಾದ ಬಟ್ಟೆಗಳನ್ನು ತೆಗೆದುಹಾಕಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಸಂಚರಿಸಪ್ಪ.
0: ಆಗಲಿ ತಾಯಿ.
1: ದೇವ, ನಿನ್ನ ಕರುಣೆಯಿಂದ ಇವನಿಗೆ ಜ್ಞಾನೋದಯವಾಯಿತಲ್ಲ, ನನ್ನ ಅಭಿಲಾಷೆ ಪೂರ್ತಿಗೊಂಡಿತು ಸ್ವಾಮಿ.
2: ಕಾಪಾಡಮ್ಮ.
1: ಹೇಳಮ್ಮ. ಯಾರಮ್ಮ ನೀನು?
2: ಅಮ್ಮ, ನಾನು ನಿನ್ನ ಮೈದುನ ವೇಮರಡ್ಡಿಯನ್ನು ನರಕೈ ಕೆಳೆದ ಪಾಪಿ, ನಿನ್ನ ಮೂಗುತಿಯನ್ನು ಅಪೇಕ್ಷಿಸಿದ ಮೂಢಳು, ನನ್ನ ತಪ್ಪನ್ನು ಕ್ಷಮಿಸಿ ಕಾಪಾಡಮ್ಮ.
1: ಅಮ್ಮ, ವೇಶ್ಯರು ಪರಪುರುಷರನ್ನು ಕೂಡಿ ಜೀವಿಸಿಕೊಂಡು ಇರುವುದು ಅದು ಧರ್ಮವಲ್ಲ, ಸದಾಚಾರವೇ ಸ್ತ್ರೀ ಧರ್ಮ. ಅದರಂತೆ ನಡೆದು ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಮ್ಮ.
2: ಅಮ್ಮ, ನಿನ್ನ ಮೂಗುತಿಯನ್ನು ಮುಟ್ಟಿದ ಕೂಡಲೇ ನನ್ನ ಮನಸ್ಸು ಪವಿತ್ರವಾಯಿತು. ಎಂತಹ ಮೂಗುತಿ! ನನ್ನ ಕವಿದ ಕತ್ತಲೆಯನ್ನು ಕಳೆದು ಮೂಗುತಿ, ನನ್ನ ಪಾಪ ಕರ್ಮದಿಂದ ಮುಕ್ತಳನಾಗಿ ಮಾಡಿದಂತಹ ಮೂಗುತಿ, ಮಲ್ಲಮಾಂಬೆ ಮಂಗಳದಾಯಕ ಮೂಗುತಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗಳೇ, ಎಷ್ಟು ದಿವಸಮ್ಮ ಎಂದು ಕೂಗಿ ಕರೆದು ನನಗೆ ಹಾಲು ಕೊಡು, ಬಿಸಿಯನ್ನ ಹಾಕು ಎಂದು ನನ್ನನ್ನು ಕಾಡುತ್ತಿದ್ದಿ. ಇನ್ನು ನಿನ್ನ ಗಂಡನ ಮನೆಯಲ್ಲಿ ಯಾರನ್ನು ಕಾಡುವಿಯಮ್ಮ? ನಿನ್ನ ನಗಲನ್ನು ಬಾಳುವುದಾದ್ರೆ ಎಂತು
1: ಅಮ್ಮ? ಹೆಣ್ಣು ಮಕ್ಕಳನ್ನು ಹಡೆದವರ ಪಾಲಿಗೆ ಇಂಥ ಪಡಿಪಾಠವು ತಪ್ಪಿದ್ದಲ್ಲವಮ್ಮ. ನಿಮ್ಮಂತಹ ಗುರು ಹಿರಿಯರ ಆಶೀರ್ವಾದದ ಬಲದಿಂದ ಪತಿಯ ಗ್ರಹದಲ್ಲಿದ್ದುಕೊಂಡು ನಾನು ಸಂಸಾರ ಮಾಡುವೆನು. ತ್ರಿಕಾಲದಲ್ಲಿಯೂ ಪತಿಯೇ ಪರಮಾತ್ಮನೆಂದು ಭಾವಿಸಿ ನಡೆಯುವೆನು. ಮಾವನಿಗೆ, ಭಾವನಿಗೆ, ಅತ್ತೆಗೆ ಮೊದಲಾದ ಚಿಕ್ಕ ದೊಡ್ಡವರ ಸೇವೆಯನ್ನ ಮನಮುಟ್ಟಿ ಮಾಡಿ ಉಭಯ ಕುಲಕ್ಕೂ ನಾನು ಕೀರ್ತಿ ತರುವೆನಮ್ಮ. ಹಾಗೂ ಶ್ರೀ ಮಲ್ಲಿಕಾರ್ಜುನನ ಕರುಣೆಯನ್ನು ನಾನು ಪಡೆಯುವೆನಮ್ಮ.
0: ಮಗಳೇ, ನಿನ್ನ ಮುದ್ದು ಮುಖವು ಇನ್ನೆಂದು ನಮ್ಮ ಕಣ್ಣಿಗೆ ಬೀಳುವುದೋ ತಿಳಿಯದು. ನಿನ್ನ ಅತ್ತೆ ಮನೆಯವರು ಮೇಲಿಂದ ಮೇಲೆ ತವರೂರಿಗೆ ಕಳುಹಿಸಿ ನಮಗೆ ಆನಂದುಂಟು ಮಾಡಿದ ಒಳ್ಳೆಯ ಸ್ವಭಾವದವರು ಇದ್ದಾರೆವೋ ಇಲ್ಲವೋ ಅದನ್ನಾರು ಬಲ್ರಮ್ಮ.
1: ಅಮ್ಮ, ತಾಯಿಯ ಪ್ರೇಮಕ್ಕೆ ಪರಿಮಿತಿ ಉಂಟೇನಮ್ಮ. ಒಂದು ಸಮಯ ಸಮುದ್ರವು ಕೂಡ ಅದು ಬತ್ತಬಹುದು, ಆದರೆ ಮಾತೆಯ ಪ್ರೇಮ ಪ್ರವಾಹವು ಅದು ಎಂದಿಗೂ ಕಡಿಮೆಯಾಗುವುದಿಲ್ಲವಮ್ಮ. ಅಮ್ಮ, ನಿನ್ನ ಕರುಳು ಎಂಥದ್ದೇ ತಾಯಿ.

0: ಗೆಳತಿ ಮಲ್ಲಮ್ಮ.
1: ಅಮ್ಮ,
0: ನೀನು ನಿನ್ನ ಪತಿಪಾದ ಸೇವೆಯನ್ನು ಬಿಟ್ಟು ಈ ಗೆಳತಿಯ ಭೇಟಿಗೆ ಅಂದು ಬರುವಿ ಅಮ್ಮ. ಈ ಸ್ನೇಹದ ವಿಯೋಗ ತಾಪನ್ನು ನಿಂತೂ ಸಹಿಸಬೇಕಮ್ಮ.
1: ಅಮ್ಮ, ಗೆಳತಿ, ಹೀಗೆಲ್ಲ ನೀನು ಶೋಕ ಮಾಡಿದಿರಮ್ಮ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಪತಿಯ ಸದನವೇ ಗತಿಯು, ಪತಿ ಪಾದ ಸೇವೆಯೇ ನಮ್ಮನ್ನು ಕೈವಲ್ಯ ಸೋಪಾನಕ್ಕೆ ಮುಟ್ಟಿಸುವುದು ತಾಯಿ.
2: ಮಗಳೇ, ಸೌಭಾಗ್ಯವತಿಯಾಗು, ಸಂಸಾರದಲ್ಲಿ ಸುಖದಿಂದ ಇದ್ದು ಸಂತತಿ ಸಂಪತ್ತಿನಿಂದ ಒಡಗೂಡಿ ಚಿರಕಾಲ ಬಾಳಮ್ಮ.
3: ಮಗು ಮಲ್ಲಮ್ಮ.
1: ಅಪ್ಪ,
3: ಹೋಗುವೆ ಏನಮ್ಮ?
1: ಹೌದಪ್ಪ, ನಾನು ಹೋಗಿ ಬರುವೆ, ನನಗೆ ಆಶೀರ್ವಾದ ಮಾಡ್ರಿ.
3: ಹೋಗಿ ಬಾರಮ್ಮ, ನಿನಗೆ ಮಂಗಲವಾಗಲಿ. ಮಗು ಮಲ್ಲಮ್ಮ,
1: ಅಪ್ಪ
3: ನಿನ್ನ ಮಾವನ ಮನೆಯಲ್ಲಿ ಯಾವ ರೀತಿಯಿಂದ ವರ್ತಿಸಬೇಕೆಂಬುದನ್ನು ಅರಿತ ನಿನಗೆ ನಾನೇನು ಹೆಚ್ಚಾಗಿ ಹೇಳಲೆಮ್ಮ. ಆದರೂ ಪಿತೃ ಧರ್ಮಕ್ಕನುಸರಿಸಿ ಹೇಳುವೆ ನನ್ನ ಕರ್ತವ್ಯ.
1: ಹೌದಪ್ಪ.
3: ಮಗು ಮಲ್ಲಮ್ಮ,
1: ಅಪ್ಪ
3: ಗುರು ಲಿಂಗ ಜಂಗಮರ ಪಾದ ಸೇವೆಯನ್ನು ಮರೆಯದಿರಮ್ಮ.
1: ಇಲ್ಲಪ್ಪ.
3: ಹಾಗೂ ನಿನ್ನ ಪತಿ ಪಾದ ಸೇವೆಯನ್ನು ಮಾಡಿ ಅವನನ್ನು ಆನಂದ ಸಾಗರದಲ್ಲಿ ಮುಳುಗಿಸಮ್ಮ.
1: ಹಾ, ಒಳ್ಳೆಯದು ಅಪ್ಪ. ಎನ್ನ ಸಂಗಡ ತಾವು ಕೂಡ ಅಲ್ಲಿಯವರೆಗೆ ಬರಬೇಕಾಗುವುದಪ್ಪ.
3: ಆಗಲಮ್ಮ, ಹಾಗೆ ಆಗಲಿ. ತಂಗಿ ಮಲ್ಲಮ್ಮ,
1: ಅಪ್ಪ
3: ಇನ್ನು ನಡೆಯಮ್ಮ, ಹೊತ್ತಾಗುವುದು.
1: ಆಗಲಿಪ್ಪ.

0: ಅಯ್ಯಪ್ಪ ಅಯ್ಯಪ್ಪ, ಬಂದ್ ಬಿಟ್ಲು ಬಂದ್ ಬಿಟ್ಲು. ನಮ್ಮ ಅಮ್ಮನಿಗೆ ಹೇಳಿದೆ ಅಮ್ಮನಿಗೆ. ಏ ಅಮ್ಮ, ಏ ಏ ಏ ಅಮ್ಮ, ಏ ಅಮ್ಮ ಬಂದ್ ಬಿಟ್ಲು ಬಂದ್ ಬಿಟ್ಲು.
1: ಹರಮು, ಯಾರು ಬಂದಿರುವರು?
0: ಏ ಅಮ್ಮ, ಏ ಏ ಅಮ್ಮ,
1: ಏನು
0: ನೀನು ಅಪ್ಪನಿಗೆ ಏನಾಗುವಿ?
1: ಏ ಹುತ್ತ, ಹಾಗಲ್ಲೋ ಭರಮಣ್ಣ, ಅವಳೆ
0: ಅಮ್ಮ, ಅವಳೆ ಅವಳೆ.
1: ಏ ಏನೋ ಇದು.
0: ಏ ಅಮ್ಮ, ಅವಳೆ ಅವಳೆ.
1: ಏ ಹಾಗಲ್ಲೋ ಭರಮಣ್ಣ, ನೋಡು ನಿನ್ನ ಹೆಂಡತಿ ಬಂದಿರವಳೇನು?
0: ಜಾನ ಮರಿಯ.
1: ಏ ಭರಮಣ್ಣ, ಹೆಂಡತಿ ಬಂದ್ರೆ ಏನಾಯ್ತು? ಹೆದರ್ತಾರೇನು?
0: ಅಂದ್ಬಾರ್ದವ್ವ,
1: ಅಂದ್ಬಾರ್ದಪ್ಪ,
0: ಶಾಂತ ಬರ ನಾನು ಅಂದ್ಬಾರ್ದು.
1: ಏ ಅಂದ್ಬಾರ್ದು,
0: ಹೊಸ್ತಾಗಿ ಬಾಂಧ್ಯ
1: ಅಂದ್ಬಾರ್ದಪ್ಪ.
0: ಅಜಾಕ ಅಜಾಕ, ನೀನು ಬಂದಾಗ ಅಪ್ಪ ಅಂಜಿ ಮೂಲ್ಯ ಕುಚ್ಚಿದತ್ತ.
1: ಹುಚ್ಚ ಭರಮಣ್ಣ, ನೋಡು ನಿನ್ನ ಹೆಂಡತಿ ಬಂದಿದ್ರೆ ಒಳ್ಳೆ ಬಟ್ಟೆ ಹಾಕೊಂಡ್ರು ಹೋಗು.
0: ಅಮ್ಮ, ಈ ಯುದ್ಧ ನಡ್ಯಾಕಿಲ್ಲನ? ಏನ್ ನಡೀತಾವೋ ಏನ? ಚೇರ್ಮನ್ ಕೈಲಿ ಹೋಗಿ ಸಹಿ ಮಾಡ್ಸಿದ್ ಆತಾವ.
1: ಹೀಗೆಲ್ಲ ಹುಚ್ಚರಂತೆ ಮಾತಾಡಬಾರ್ದು. ನೋಡು, ಅವಳು ಒಳ್ಳೆ ಭಾಗ್ಯವಂತರ ಮಗಳು, ಅವಳು ಮುಂದೆ ಹೀಗೆ ಹುಚ್ಚರಂತೆ ನಿಲ್ಲಬಾರ್ದು. ಆದ್ರಿಂದ ಒಳ್ಳೆ ಬಟ್ಟೆ ಹಾಕೊಳ್ಬೇಕು, ಹಾಕೊಂಬರ್ಗಪ್ಪ.
0: ಅಮ್ಮ, ಯಾರು ಹಾಕೊಂಡು ಬರ್ಲವ್ವ? ನನ್ನ ವಿವೆ ಅಲ್ಲ, ಇದಲ್ದ ಇನ್ನೊಂದು ಮನ್ಯಾಗ ಗೂಟ್ಗೆ ದೋತಿ ಆಡ್ತೈತಿವ.
1: ಹಾಗಾದ್ರಿ ಹಾ ಭರಮು, ಆ ವೇಮಡ್ರಿ ಹಾಕೊಂಬ್ರು ಹೋಗು.
0: ಹಾ ಹೌ, ಹೇಗೆ ಹೇಗೆ ಹಾಕಿಕೊಳ್ಳುವುದಪ್ಪ ಹೊಸ ಬಟ್ಟೆಯನ್ನು?

0: ಏ ಭರಮರಡ್ಡಿ, ಇದು ನನ್ನ ಶಲ್ಲೆ ಇದೆ.
1: ಏ ಇದು ನಿಂತಾಳ ಮತ್ತ?
0: ಅದೇ ಇದನ್ನೇ ಕ್ಯಾಚ್ಕೊಂಡಿರ್ವೆ ಅಂದೆ.
1: ಏ ಅಪ್ಪ, ಇವತ್ತೊಂದ ದಿನ ಕೊಡೋ ಮಾರಾಯ.
0: ಇವತ್ ಒಂದೇ ದಿವಸ?
1: ಹೂಣು ಗಬರು, ಇವತ್ ನಂದ ಬಂದೈತು ಗಬರು.
0: ಏ ಭರಮಣ್ಣ, ಅಲ್ಲಪ್ಪ ನಿನ್ನದೇನು ಬಂದಿರ್ಬೋದು?
1: ಏ ನಿನ್ ಗೊತ್ತಾಗಿಲ್ಲಪ್ಪ.
0: ಏ ಗೊತ್ತಿಲ್ಲ ಮರ, ಏನ್ ಬಂದಿದ್ ಬೇಗನೆ ಹೇಳ್ಬಿಡು.
1: ನೀನ್ ಮನ್ಯಾಗಿರಾವು ಬಿಡಾವು, ಆ ಕಡೆ ರೋಡ್ ಹತ್ಕಪ್ಪ ನೀವು, ಯಾವತ್ತು ನಿನಗೇನ್ ಗೊತ್ತಿರ್ತೈತಿ?
0: ಏ ಭರಮರಡ್ಡಿ, ಅದೇ ನನಗೆ ಗೊತ್ತಿಲ್ಲ, ಏನ್ ಬಂದಿದ್ ಬೇಗನೆ ಹೇಳ.
1: ಹೇಳ ನೋಡು ವೇಮಣ್ಣ, ಇವತ್ತ ನಂದು ಗಬರು.
0: ಏಲೇ ಭರಮರಡ್ಡಿ, ಅಲ್ಲಪ್ಪ ನಿನ್ನ ಹೆಂಡತಿ ಬಂದಿದ್ರೆ ನನ್ನ ಬಟ್ಟೆನ ಏಕೆ ಹಾಕಿಕೊಂಡಿವೆ ನೀನು? ಬಿಡು ನನ್ನ ಶಲ್ಲೆ ಬಿಡು.
1: ಅಮ್ಮ ಒಳ್ಳೆ ಬಟ್ಟೆಯನ್ನು ಹಾಕಿಕೊಂಡು ಬಾ ಅಂತ ಹೇಳಿರೋಳು. ಅಮ್ಮ ಹೇಳಿರುವಳು ಅಮ್ಮ.
0: ಎಷ್ಟು ಚೆನ್ನಾಗಿ ಬೆರಳಲ್ಲಿಯ ಉಂಗ್ರ. ಲೇ ಭರಮಣ್ಣ, ಇದು ಈ ಶಲ್ಲೆ ನಿನಗೇ ಕೊಡುವೆ.
1: ಕೊಟ್ಟು ಬಿಡಂಗರ.
0: ಆದ್ರೆ ನೀನು ಆ ಉಂಗ್ರವನ್ನು ಕೊಡುವಿಯಾ? ಲೇ ಲೇ ಪೆದ್ದ, ಹಾಗೆಲ್ಲ ಮಾಡಬಾರ್ದು, ಸುಮ್ಮನೆ ಕೊಡು.
1: ವೇಮಣ್ಣ,
0: ಯಾಕೆ
1: ಈ ಉಂಗರವು ನಿನಗೆ ಬೇಕೆ?
0: ಹೌದಪ್ಪ, ಅದು ನನಗೆ ಬೇಕಾಗಿದೆ.
1: ಏಯಪ್ಪ, ಇದನ್ನ ಒಯ್ದು ನೀನು ಸೂಳೆ.
0: ಲೇ ಲೇ ಲೇ ಭರಮರಡ್ಡಿ, ಅಲ್ಲ ಸೂಳೆಯರು ಅಂದ್ರೆ ನಿನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವರೇನ?
1: ಏ ಅವರಷ್ಟು ಮನುಗಳು ಚೆಲ್ಲುವನು ವೇಮಣ್ಣ.
0: ಲೇ ಹಾಗೆಲ್ಲ ಮಾತನಾಡಬಾರ್ದು. ಈಗ ನೋಡು, ನಿನಗೆ ಸೂಳೆಯರ ಮಹಿಮೆಯನ್ನು ಹೇಳುತ್ತೀನಿ, ಸ್ವಲ್ಪ ಚೆನ್ನಾಗಿ ಕೇಳು.
1: ಸೂಳೆಯವನ ಮೈ ಹೇಳ್ತೀಯ?
0: ಏನ್ ಹೇಳ್ಬೇಕಪ್ಪ ನಿನಗೆ, ಮೈ ಅಲ್ಲ ಮಹಿಮೆ ಅಂದ್ರೆ ಅವಳ ವರ್ಣನೆ.
1: ಹೇಳಪ್ಪ ಏನೇನ್ ಹೇಳ್ತೀಯ ಎಲ್ಲ ಹೇಳ್ಬಿಡ.
0: ನೋಡು ಭರಮಣ್ಣ, ಮೊದಲು ಸೂಳೆಯರನ್ನು ಕಂಡ್ರೆ ಪುಣ್ಯ ಬರುತ್ತೆ ಪುಣ್ಯ.
1: ಶಭಾಷಿ ಗಬರು.
0: ಯಾಕೆ
1: ಶಭಾಷಿ ಕಂಡು ಗಬರು?
0: ಏನಾಯ್ತಪ್ಪ ನಿನಗೆ?
1: ಸೂಳೆಯವನು ಕಾಣ ಪುಣ್ಯ ಬರ್ತೈತೆ
0: ನೋಡಿದ ತಕ್ಷಣ ಬರುತ್ತೆ.
1: ಮತ್ತ ಮುಂದೆ?
0: ಮುಂದೆ ಅವಳನ್ನು ಮುಟ್ಟಿದರೆ ಎಲ್ಲ ಪಾಪವೂ ನಾಶವಾಗ್ತಾ ಇದೆ.
1: ಆಟ ಚಾಟು ತುಳಿತಾಳಪ್ಪ ಅವ್ರದ್ದು.

0: ನಾನು ಏತ್ನೋ ನಿಮ್ಮ ಅಣ್ಣ.
1: ಕಾಮಣ್ಣ.
0: ಯಾಕೋ ಮುಕ್ಕಣ್ಣ?
1: ಲೇ ಭರಮ, ನನ್ನ ಶಲ್ಯ ಕುಡಿಬೋ ಅಥವಾ ಇಲ್ವೋ?
0: ಇಲ್ಲ ಇಲ್ಲ, ಅಮ್ಮ ಹೇಳಿರೋಳು ಅಮ್ಮ, ಬರಂಗಿಲ್ಲ.
1: ಲೇ ಭರಮಣ್ಣ, ಬೇಗನೆ ಕೊಡು.
0: ವೇಮಣ್ಣ, ನಿನಗೆ ಈ ಉಂಗರ ಬೇಕೆ?
1: ಹೌದು. ಮತ್ತೆ
0: ತಕ್ಕೊಳಪ್ಪ ಅಂಗರ.
1: ಎಷ್ಟು ಚೆನ್ನಾಯ್ತು ಬೆರಳಲ್ಲಿ ಉಂಗುರ. ಇದನ್ನು ಒಯ್ದು ನನ್ನ ಲಲಿತಿಗೆ ಕೊಡಬೇಕು.
2: ತಂಗಿ ಬಸಮ್ಮ,
3: ಯಾಕೆ ಆಗ್ತವ್ರಿ?
2: ಹಾ, ಮಲ್ಲಮ್ಮನ ಬಂದ್ರಂತೆ, ಆರತಿಯನ್ನು ಸಿದ್ಧ ಮಾಡ್ರಿ.
3: ಒಳ್ಳೆಯದು.

0: ಬನ್ನಿ ಬನ್ನಿ.
1: ಹೇಮರೆಡ್ಡಿಯವರೇ, ನಿಮ್ಮ ಸೊಸೆಯನ್ನು ನಿಮಗೆ ಒಪ್ಪಿಸಿದೆನು, ಇನ್ನು ಮೇಲೆ ನೀವೇ ನೋಡಿಕೊಳ್ಳಿ.
0: ಪದ್ಮಮ್ಮನವರೇ, ಇಂದಿನಿಂದ ಇವಳಿಗೆ ನೀನೇ ತಾಯಿಯು ನೀನೇ ತಂದೆಯೂ. ಯಾಕಂದರೆ ಇವಳು ಹುಟ್ಟಿದಾಗಿನಿಂದ ಸದಾ ಮಲ್ಲಿಕಾರ್ಜುನನ ಸೇವೆಯಲ್ಲೇ ಕಾಲ ಕಳೆದಿರುವಳಮ್ಮ, ಕಾಲ ಕಳೆದಿರುವಳು. ಆದ್ದರಿಂದ ಬೇರೆ ಯಾವ ಕೆಲಸದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಆಗಬಹುದು, ಅದನ್ನೆಲ್ಲ ನೀವೇ ಸಹಿಸಿಕೊಳ್ಳಬೇಕಮ್ಮ, ಸಹಿಸಿಕೊಳ್ಳಬೇಕು.
2: ಅದನ್ನೆಲ್ಲ ನೋಡ್ಕೊಂತೀರಪ್ಪ
3: ಏಮ್ಮ, ಇವೇ ಅಲ್ಲ ಹೊಸ ಅರಿವೆ.
2: ಹೌದಪ್ಪ ಅಣ್ಣ, ನೋಡು ನಿನ್ನ ಮಾವನವರು ಬಂದಿದ್ದಾರೆ, ನಮಸ್ಕಾರ ಮಾಡು.
3: ನೀನು ಬಾರುವ ಅಂದ್ರೆ ಬಾಯವ್ವ, ಬಾಯವ್ವ
2: ನಡಿ.
3: ಮಾವಯ್ಯ ಮಾವಯ್ಯ ನಮಸ್ಕಾರ, ಎಲ್ಲ ಚಲೋ ಇದ್ದೀಯ?
1: ಎಲ್ಲ ಚಲೋ ಇದ್ದೀವಪ್ಪ. ಭರಮಣ್ಣ, ನಿಮ್ಮ ಹೆಂಡತಿಯನ್ನು ಸರಿಯಾಗಿ ನೋಡಿಕೋಪ್ಪ.
3: ಅದನ್ನೆಲ್ಲ ಅಮ್ಮನಿಗೆ ಹೇಳಿದ್ರೆ ಆಯ್ತು, ಅದನ್ನೆಲ್ಲ ಅಮ್ಮನೇ ನೋಡ್ಕೊಂಬವಳು ಮಾವಯ್ಯ.
1: ಮಗು ಮಲ್ಲಮ್ಮ,
4: ಅಪ್ಪ
1: ನಾನಿನ್ನು ಹೋಗಿ ಬರುವೇನಮ್ಮ.
4: ಹೋಗಿ ಬರುವೆ ಏನಪ್ಪ?
1: ಹೌದಮ್ಮ, ಆದರೆ ಆದರೆ ನಿನಗೆ ಇನ್ನೊಂದು ಮಾತನ್ನು ಹೇಳ ಬಯಸುತ್ತೇನಮ್ಮ.
4: ಅಪ್ಪ ಹೇಳಪ್ಪ, ಯಾವ ಮಾತು ಅಂತ ನನಗೆ ಹೇಳಪ್ಪ, ಹೇಳು.
1: ಮಗು,
4: ಅಪ್ಪ
1: ಈ ಮನೆಯ ವಾತಾವರಣವನ್ನು ನೋಡಿದರೆ ಏನೋ ಒಂದು ವಿಚಿತ್ರವಾಗಿಯೇ ಕಾಣುತ್ತಿದೆಯಮ್ಮ. ಅಧಿಕಾರ ಮದದಲ್ಲಿ ಮೆರೆಯುವ ನಿನ್ನತ್ತೆ, ನಾಗಿಣಿಯ ಸ್ವಭಾವದ ನಿಗವೆಣ್ಣಿಯರು, ಮತ್ತೆ ಏನ ನಿನ್ನ ಪತಿ, ಇಂಥ ಜನರ ಮಧ್ಯದಲ್ಲಿ ನಿನ್ನ ಓರ್ವಳನ್ನೇ ಬಿಟ್ಟು ಹೋಗಲು ನನ್ನ ಮನಸ್ಸು ಕಳವಳ ಪಡುತ್ತಿದೆಯಮ್ಮ, ಕಳವಳ ಪಡುತ್ತಿದೆ.
4: ಅಪ್ಪ ಹೀಗೇಕೆ ಹೇಳುವಿಯಪ್ಪ? ಅತ್ತೆ ಮಾವಂದರ ಸೇವೆಯನ್ನು ಅವರ ತತ್ತಿನಂತೆ ಮಾಡಿ ಅವರಿತ್ತ ಆಜ್ಞೆಯನ್ನೆಲ್ಲ ನಾನು ಪಾಲಿಸುವೆನಪ್ಪ. ನಿಗವೆಣ್ಣೀರ ಕೂಡ ಯಾವತ್ತೂ ನಾನು ನಗುತ್ತಲೇ ಇರುವೆನಪ್ಪ. ಪತಿಯು ಅವನು ಮತಿಹೀನಾಗಲಿ ಅಥವಾ ಗತಿಹೀನಾಗಲಿ, ಸತಿಗೆ ಪತಿಯೇ ಪರಮಾತ್ಮನಲ್ಲವೇನಪ್ಪ?
1: ಹೌದಮ್ಮ.
4: ಆದ್ದರಿಂದ ಪತಿ ಪಾದ ಸೇವೆಯನ್ನು ಮಾಡಿ ನಾನು ಮುಕ್ತಿಯನ್ನ ಪಡೆಯುವೆನಪ್ಪ.
1: ಎಂಥ ಮಾತನ್ನು ಹೇಳಿದೆಯಮ್ಮ. ಧನ್ಯ ಮಗಳೇ, ನೀನೇ ಧನ್ಯ. ನಿನ್ನ ಗುಣಕ್ಕೆ ಎಣೆಯಿಲ್ಲ, ನೀತಿಗೆ ನೆಲೆಯಿಲ್ಲ, ಧರ್ಮಕ್ಕೆ ಚ್ಯುತಿಯಿಲ್ಲ ತಾಯಿ, ಚ್ಯುತಿಯಿಲ್ಲ. ಪ್ರಪಂಚದಲ್ಲಿ ಪ್ರಪಂಚದಲ್ಲಿ 10 ಮಂದಿ ಮಕ್ಕಳನ್ನು ಹಡಿಯುವುದಕ್ಕಿಂತ ಮುತ್ತಿನಂಥ ನಿನ್ನೋರ್ವಳನ್ನು ಪಡೆದ ನನ್ನ ಭಾಗ್ಯಕ್ಕೆ ಬೆಲೆ ಇಲ್ಲವಮ್ಮ, ಬೆಲೆ ಇಲ್ಲ. ಮಲ್ಲಮ್ಮ, ಮಲ್ಲಮ್ಮ ಎಂಬ ಈ 3 ಅಕ್ಷರಗಳು ಈ 3 ಲೋಕದೊಳಗೆ

0: ಎಲ್ಲರ ಹೃದಯದಲ್ಲಿ ಮಲ್ಲಿಗೆಯ ಸುವಾಸನೆಯಂತೆ ಹರಡಿದಂದು ಆ ಮಲ್ಲಿಕಾರ್ಜುನಲ್ಲಿ ಬೇಡಿಕೊಳ್ಳುವೆನಮ್ಮ, ಬೇಡಿಕೊಳ್ಳುವೆ.
1: ಅಪ್ಪ ನೋಡಪ್ಪ, ಈಗ ತಾವು ಆ ಬಗ್ಗೆ ಯಾವುದು ಯೋಚನೆ ಮಾಡಬೇಕಾಗಿಲ್ಲವಪ್ಪ. ಯಾಕಂದರೆ ಆ ಪರಮಾತ್ಮನ ಕರುಣೆಯಿಂದ ಅದು ಎಲ್ಲವೂ ತಾನಾಗಿಯೇ ಸರಿ ಹೋಗುತ್ತದೆ ನೋಡಪ್ಪ.
0: ಹಾಗೆ ಆಗಲಿ, ನಾನಿನ್ನು ಹೋಗಿ ಬರುವೆನಮ್ಮ.
1: ಅಪ್ಪ ತಾವು ಸ್ವಲ್ಪ ಊಟ ಮಾಡಿಕೊಂಡು ಹೋಗಬೇಕಪ್ಪ.
0: ಊಟ?
1: ಹೌದು,
0: ಈಗಲೇ ಆಯುತ್ತಲ್ಲವಮ್ಮ. ಆಗಲಿ, ಹಾಗೆ ಮಾಡುವೆ. ಮಗು ಮಲ್ಲಮ್ಮ.
1: ಅಪ್ಪ
0: ನಾನು ಬರ್ತೀನಮ್ಮ.
1: ಮಗು? ಅಪ್ಪ
0: ಮಗು?
1: ಅಪ್ಪ
0: ಮಗು?
1: ಅಪ್ಪ ಅಕ್ಕ, ಆ ಈ ಪೂಜೆ ಪೆಟ್ಟಿಗೆಯನ್ನು ಇಡ್ಲಿಕ್ಕೆ ದೇವರ ಮನೆ ಅದು ಎಲ್ಲಿದೆಯಮ್ಮ?
2: ಅಲ್ಲೇ.
1: ದೇವ, ನನ್ನ ಅತ್ತೆ ನಿಗವಣ್ಣಿಯರಿಗೆ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ದಯಪಾಲಿಸು ತಂದೆ. ಪತಿದೇವ,
2: ನೀ ಯಾಕೆ ನನ್ನ ಕಾಲು ಬೀಳ್ತಿ?
1: ಸ್ವಾಮಿ, ತಾವು ಯಜಮಾನ್ರು, ನಾನು ನಿಮ್ಮ ದಾಸಿ.
2: ದಾಸಿ
1: ಅಲ್ಲ, ನಿಮ್ಮ ಅರ್ಧಾಂಗಿ.
2: ನೀ ಅರ್ಧ ಅಂಗಿ, ನಾ ಪೂರ ಅಂಗಲ್ಲ. ಏನ ಕೋಟ್ಮಿಡಿ ಚಾಟೋ?
1: ಛೇ ಛೇ, ಹಾಗಲ್ಲ ಸ್ವಾಮಿ, ನಾನು ನಿಮ್ಮ ಚರಣ ಸೇವೆಯನ್ನು ಮಾಡತಕ್ಕಂತ ಹೆಂಡತಿ.
2: ಹೇಳ್ತ?
1: ಹೌದು ಸ್ವಾಮಿ. ನೋಡಿ ಪತಿದೇವ, ತಾವು ನನಗೆ ಅದೇನೋ ಆಜ್ಞೆಯನ್ನು ವಿಧಿಸುವರೋ ಅದನ್ನು ತಲೆ ಮೇಲೆ ಹೊತ್ತುಕೊಂಡು ಭಕ್ತಿಪೂರ್ವಕವಾಗಿ ಮಾಡುವುದು ನನ್ನ ಕರ್ತವ್ಯ.
2: ಹಾಗಾದರೆ ನಿನ್ನ ಮೇಲೆ ನನ್ನ ಅಧಿಕಾರವು ನಡೆಯಬಹುದು?
1: ಓ, ಅಗತ್ಯವಾಗಿ ನಡೆಸಿಕೊಳ್ಳಬಹುದು ಸ್ವಾಮಿ.
2: ಹಾಗಾದರೆ ಅತ್ಲಾಗೆ ನೋಡು. ಬೇಡ ಬೇಡ ಬೇಡ ಬೇಡ, ಎತ್ಲಾಗೆ ನೋಡು, ಎತ್ಲಾಗೆ. ಬ್ಯಾಡೋ ಯಪ್ಪ, ಬ್ಯಾಡೋ ಯಪ್ಪ, ಬ್ಯಾಡೋ ಯಪ್ಪ. ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ, ಚಾಣೆ ಆಯ್ತಪ್ಪ. ಒಳ್ಳೆ ಮಲ್ಲಿ
1: ಸ್ವಾಮಿ,
2: ನೀನು ತುಂಬಾ ಒಳ್ಳೆಯವಳಿದ್ದಿ. ನನಗೆ ರಂಟಿ ಒಡೆದು ಒಡೆದು ಬಾಳುವಾಗಿ ಬಿಟ್ಟಿದ್ದಿ ನೋಡೆ.
1: ಹಾಗಾದ್ರೆ ಅದಕ್ಕೆ ನಾನೇನ್ ಮಾಡ್ಲಿ ಸ್ವಾಮಿ?
2: ಅದಕ್ಕ ನೀ ಏನ್ ಮಾಡ್ಬೇಕಂದ್ರ ನನ್ನ ಕಾಲ ಚಿಕ್ತೀಯ.
1: ದೇವ
2: ಇಲ್ಲೋ ಯಪ್ಪ,
1: ಮಲ್ಲಿಕಾರ್ಜುನ ಪಾದ ಸೇವೆಯನ್ನು ದೊರಕಿಸಿಕೊಟ್ಟಿಯಲ್ಲ, ನಾನು ಧನ್ಯಳಾದೆ ಸ್ವಾಮಿ.
2: ಈಗ ನಾ ಏನಂದ ನೆವ್ವಾನಿನಗೆ ಒಂದಂದ್ರೆ ಏನಾತು ನೋಡೆ ಮಲ್ಲಿ.
1: ಸ್ವಾಮಿ
2: ಹಾಗಾದ್ರೆ ಆಗ್ಲಿ.
1: ಆಗ್ಲಿ ಸ್ವಾಮಿ,
2: ಆಗ್ಲಿ.

0: ಸ್ವಾಮಿ, ಈಗ ನಾನು ಸ್ವಲ್ಪ ಊಟ ಮಾಡಿಕೊಂಡು ಬರಲೇನು ಅಂತ.
1: ಏ ಪಾಪ, ಇನ್ನು ಊಟ ಆಗಿಲ್ವೇನೆ?
0: ಇಲ್ಲ ಸ್ವಾಮಿ.
1: ಆಗ್ಲಿ, ನಾನು ಏನು ಒಳಗೋಗಿ ನೊಟ್ಟಿ ತಿಂದು ಬರ್ತೀನಿ. ನೊಟ್ಟಿ
2: ಮೇಲೆ ಭರ್ಮೆಯ ಮೈ ಮೇಲೆ ಬರ್ತಾ ಇದೆಯಲ್ಲೋ, ಕಣ್ಣು ಕಾಣಿಸ್ತವಿಲ್ಲ.
1: ಓಹೋ, ಯಾರು? ಶತ್ರು.
2: ಹೌದಪ್ಪ.
1: ನಮಸ್ಕಾರಿ ಶತ್ರ.
2: ನಮಸ್ಕಾರಪ್ಪ. ಲೇ ಭರ್ಮ್ಯ, ಏನು ಸುಳ್ಳು ನಿಮ್ಮ ಅಪ್ಪ?
1: ಯಾಕ್ರಿ ಶತ್ರ?
2: ಅಮಾವಾಸಿ ಒಳಗೆ ಸಾಲ ತೀರಿಸ್ತೀನಿ ಅಂತ ಹೇಳಿ ಹೋದಾವ, ಇದುವರೆಗೂ ಅವನು ಮುಖವಾದ್ರು ಬೇಡವೇ?
1: ಯಾರ್ದು ಅಮಾಸಿದ್ರೆ?
2: ಲೇ, ನಿಮ್ಮ ಅಪ್ಪಂದು ಒಂದೇ
1: ಶತ್ರ.
2: ಯಾಕ?
1: ನಮ್ಮ ಅಪ್ಪ ತಲೆ ನೂತೇಳೆ ಅನಿಗೆ ಪಟ್ಟಿ
2: ಕಟ್ಕೊಂಡು ಪಟ್ಟಿ ನೋಡ ಭರ್ಮ್ಯ, ಇನ್ನು ಎರಡು ಮೂರು ದಿವಸಗಳಲ್ಲಿ ನಿಮ್ಮ ಹೊಲ ಮನೆಗಳನ್ನು ಕಸಿದುಕೊಂಡು ಹೋಗ್ತೀನಿ. ವಿಷ
1: ಬ್ಯಾಡ್ರಿ ಶತ್ರ, ಬ್ಯಾಡ್ರಿ. ನಮ್ಮ ಅಪ್ಪನ ಕರ್ಕೊಂಡು ಬರ್ತನು, ಹಂಗೆ
2: ಮಾಡ್ಬೇಕು.
1: ನಮ್ಮ ಅಪ್ಪನ ಕರ್ಕೊಂಡು ಬರ್ತನು, ಇಲ್ಲೇ ಕುಂಡ್ರಿ. ಮತ್ತ
2: ಹೋಗಪ್ಪ, ಹೋಗು ಹೋಗು.
1: ಶತ್ರು ಸಾವುಕಾರ ಬಂದಾರ ನೋಡು. ಯಪ್ಪ,
2: ಏನು ಇದು ಸುಳ್ಳು ಕರಾರ ಹೇಗೆ ನೀನೇ ನೋಡು.
3: ಶತ್ರ, ನಾನು ಹಾಗೆ ಹೇಳುವುದಿಲ್ಲ.
1: ಶತ್ರ, ಹೇಳುದ ಹೋಗ್ಯ ತಿನ್ನ. ಹೇಳುದಾತಂದ್ರೆ ಗಂಡ್ಗಾಚಿ ಹಾಕಿ ಸಾಡ್ ಹೊಡೆದ ಬಾಳೆ.
3: ಹುಚ್ಚಾ, ಸುಮ್ಮ ಹೋಗು.
1: ಹೋಗಂಗಿಲ್ಲಪ್ಪ.
3: ಹಾಗೆ ಮಾಡಬಾರದು, ಸುಮ್ಮ ಹೋಗು. ಶಕ್ತಿ ಅವರೇ, ಸ್ವಲ್ಪ ಶಾಂತದಿಂದ ಕುಳಿತುಕೊಳ್ಳಿ.
2: ಏನ್ ಶಾಂತ ಆಗ್ತಾರೋ ಜೀವಯ್ಯ, ನನ್ನ ಜೀವಾನೇ ಹೋಗಿತ್ತಯ್ಯ. ಶಾಂತತೆ ಶಾಂತ.
1: ಯಾಕ್ರಿ
3: ಈ ಶೆಟ್ಟಿ ಅವರ ಮಾತನ್ನಾದ್ರೂ ಕೇಳಿದೆಯೋ ಇಲ್ಲವೋ?
1: ಅದಕ್ಕೆ ನನಗೇನು ಮಾಡಂತೀರಿ?
3: ಹಾಗಲ್ಲ, ನಿನ್ನ ಹತ್ತಿರ ಇದ್ದ ಒಡವೆಗಳನ್ನು ಕೊಟ್ಟು ಬಿಡು. ಈ ಶೆಟ್ಟಿ ಅವರು ಸಾಲ ತೀರಿಸಿಬಿಡೋಣ.
1: ನನ್ನ ಹತ್ತಿರ ವಸ್ತು ಒಡವೆ ಎಲ್ಲಿರುವವು? ಆಡಿನ ಮಗ ವೇಮಣ್ಣ ನಾಗಮ್ಮನ ಒಡವೆ ಕಸಿದುಕೊಂಡು ಸುಳಿವಿನಲ್ಲಿ ಸೇರಲವೇ? ಆಗಲೇ ನನ್ನ ಒಡವೆನ್ನೆಲ್ಲ ಕೊಟ್ಟು ಬಿಟ್ಟೆ.
3: ಹಾಗಾದ್ರೆ ಆ ನಾಗಮ್ಮ ಬಸಮ್ಮನ ಹತ್ತಿರ ಇದ್ದ ಒಡವೆಗಳನ್ನು ತೆಗೆದುಕೊಂಡು ಬರೋ ಹೋಗು.
4: ನೀವು ಯಾಕೆ ಕರಿತಾ ಇದ್ರು ಅದು ನನಗೆ ಗೊತ್ತು. ಇವನಷ್ಟು ಒಡವೆಗಳನ್ನು ಹಾಕಿ ಕೊಡ್ತೀನಲ್ಲ, ಅವು ನಿಮ್ ಕಣ್ಣೊಳಗೆ ಒತ್ತುತ್ತಿವೆ.
1: ಇರ್ಲಿ ಕೊಡೆ, ಇನ್ನು ಎರಡು ಮೂರು ದಿವಸದಲ್ಲಿ ತಂದು ಕೊಡ್ತಾರಂತೆ, ಕೊಟ್ಟು ಬಿಡು.
4: ನಾನೇನು ಕೊಡುವುದಿಲ್ಲ, ನೀವು ಕೇಳಬೇಡ್ರಿ. ನಾನು ಕೊಡುವುದಿಲ್ಲ, ಕೊಡುವುದಿಲ್ಲ, ಕೊಡುವುದೇ ಇಲ್ಲ.
1: ತಂಗಿ ಬಸಮ್ಮ,
2: ಯಾಕೆ ಆಗ್ತೇವ್ರೆ?
1: ನಿನ್ನ ಒಡವೆನಾದ್ರೂ ಕೊಟ್ಟು ಬಿಡಮ್ಮ.
2: ನಾನೇನು ಕೊಡ್ಲಾರನಮ್ಮ, ಇವಷ್ಟು ಬಡವೆಗಳನ್ನ ಕೊಟ್ಟು ಆ ಮಲ್ಲಿ ಮುಂದೆ ಹಾಗೆ ತಿರುಗಾಡಬೇಕಾದೀತು. ನೀವು ಕೇಳಬೇಡ್ರಿ, ನಾನು ಕೊಡಲ್ಲ, ಕೊಡಲ್ಲ, ಕೊಡುವುದೇ ಇಲ್ಲ.
0: ದೇವ ಮಲ್ಲಿಕಾರ್ಜುನ, ನನ್ನ ಅತ್ತೆ ಮನೆಯವರಿಗೆ ಈ ಪರಿ ಸಂಕಟವೇ. ಶಿವ ಶಿವ,
3: ಅವರ ಕಡೆಯಿಂದ ಒಡವೆಗಳನ್ನು ತರುವುದಾಗಲಿಲ್ಲವೇ ನಿನ್ನೆಂಬ? ಈ ಶೆಟ್ಟಿ ಅವರು ಇನ್ನು ಎರಡು ಮೂರು ದಿವಸಗಳಲ್ಲಿ ನಮ್ಮ ಹೊಲ ಮನೆಗಳನ್ನು ಕಸಿದುಕೊಂಡು ಬಿಡುವರು. ಆಮೇಲೆ ನಾವೆಲ್ಲರೂ ಕೈಯಲ್ಲಿ ತಂಬಿಗೆ ಹಿಡಿದುಕೊಂಡು ಮನೆ ಮನೆ ತಿರುಪೆ ಎತ್ತಬೇಕಾಗುವುದು ತಿರುಪೆ. ದೇವ ಮಲ್ಲಿಕಾರ್ಜುನ, ಇಷ್ಟು ದಿವಸಗಳವರೆಗೆ ಈ ಹೇಮರೆಡ್ಡಿಯ ಮನೆಯು ಒಳ್ಳೆ ಗೌರವದಿಂದ ನಡೆದು ಬಂದು ಇಂದಿಗೆ ಎಲ್ಲವೂ ಹೋಯಿತಲ್ಲ.
0: ಮಾವನವರೇ,
3: ಮಲ್ಲಮ್ಮ,
0: ಹಾ ನೋಡಿ, ಈ ಒಡವೆಗಳನ್ನು ತೆಗೆದುಕೊಂಡು ಹೋಗಿ ಆ ಶೆಟ್ಟಿಯವರ ಸಾಲವನ್ನೆಲ್ಲ ತೀರಿಸಿಬಿಡಿ.
3: ಬೇಡಮ್ಮ, ಇವು ನಿನ್ನ ತವರ ಮನೆಯವರು ಅಲ್ಲವೇನಮ್ಮ?
0: ಆದ್ರೆ ಏನಾಯ್ತು ಮಾವನವರೇ, ನನ್ನ ಪತಿಯ ಕುಟುಂಬವನ್ನು ಕಾಪಾಡಿಕೊಂಡು ಹೋಗುವುದೇ ನನ್ನ ಧರ್ಮವಲ್ಲವೇ? ಇದು ತೆಗೆದುಕೊಳ್ಳಿ.
3: ಮಲ್ಲಮ್ಮ, ಈ ಒಡವೆಗಳನ್ನು ನಾವು ತೆಗೆದುಕೊಂಡರೆ ಪರರ ಒಡವೆಗಳನ್ನು ಅಪಹರಿಸಿದಂತಾಗುವುದಿಲ್ಲವೇ?
0: ಮಾವನವರೇ, ನನ್ನನ್ನು ಬೇರೆಯವಳು ಅಂತ ಭಾವಿಸಿಕೊಂಡ್ರ? ನಾನು ನಿಮ್ಮವಳೇ ಅಲ್ಲವೇ? ಇದ ನೋಡಿ, ಇವುಗಳನ್ನು ತೆಗೆದುಕೊಂಡು ಅವರ ಸಾಲವನ್ನೆಲ್ಲ ತೀರಿಸಿಬಿಡಿ.
3: ನಿನ್ನಂತ ಸಪ್ಪ ಶಾಲೆ ಸೊಸೆ ದೊರೆತದ್ದು ನನ್ನದೇ ಭಾಗ್ಯ.
2: ಆ ಹೇಮರೆಡ್ಡಿಯ ಸೊಸೆಯೋ.

ಅನನ್ಯ ಭಕ್ಷಿಕಾಮಣಿಗಳೇ, ನಿಮ್ಮೆಲ್ಲರ ಭಕ್ತಿಯ ಮೇರೆಗೆ ನಾನಿಲ್ಲಿಗೆ ಬಂದಂತಾಯಿತು. ಆದರೆ ಹೇಮರಡ್ಡಿಯ ಸೊಸೆಯಾದ ಮಲ್ಲಮ್ಮನ ಭಕ್ತಿ ವಿಶ್ವಾಸಾದಿ ಗುಣಗಳನ್ನು ಪರೀಕ್ಷೆ ಮಾಡಲೋಸುಗ ನನ್ನ ವಾಸಸ್ಥಾನವಾಗಲ್ಪಟ್ಟಂಥ ಶ್ರೀಶೈಲಗಿರಿಯನ್ನು ಬಿಟ್ಟು ಸಿದ್ಧಾಪೂರಕಂತೂ ಬಂದೆನು. ತ್ರಿಲೋಕನಿಗೆ ಕುಳಿಸುತ್ತಿರುವವನು ನಾನು, ಆದರೆ ನನ್ನ ಭಕ್ತರು ನನ್ನನ್ನೇ ತಮ್ಮ ಮನಬಂದ ಹಾಗೆ ಕುಳಿಸಿ ಹಾಕ್ತಿರುವರು. ಮುಗ್ಧ ಭಾವನೆಯ ಮಲ್ಲಮ್ಮನು ಹಗಲಿರುಳು ನನ್ನನ್ನೇ ಸ್ತುತಿ ಮಾಡುತ್ತಿರುವನು ಕಂಡು ಅವಳ ನೆಗಂಡರಿಗೆ ಸಹನವಾಗದೆ ಮಾತ್ಸರತನದಿಂದ ಅಲ್ಲದ ಸಲ್ಲದ ಮಾತುಗಳನ್ನು ಅತ್ತೆಯ ಮುಂದೆ ಹೇಳಿ ರೇಗಿಸಿ ಅವಳಿಂದ ಮಲ್ಲಮ್ಮನಿಗೆ ಹಿಂಸೆ ಕೊಡಿಸುತ್ತಿರುವರು. ಆಹಾಹಾ, ಈ ಕಲಿಕಾ ಜನರಲ್ಲಿ ಎಷ್ಟೊಂದು ಅನ್ಯಾಯವು ತುಂಬಿರುವುದಲ್ಲ. ಹರನನ್ನು ಒಲಿಸಬಹುದು, ಆದರೆ ನರನನ್ನು ಒಲಿಸಲು ಅಸಾಧ್ಯವೆಂಬ ನಾನುಡಿಯು ಇದು ಜ್ಞಾನಿಗಳ ಪ್ರಚಾರಕ್ಕೆ ಬಂದುದರಲ್ಲಿ ಆಶ್ಚರ್ಯವಿಲ್ಲ. ತದನುಸಾರವಾಗಿ ಭಕ್ತರ ಸತ್ವವನ್ನು ಪರೀಕ್ಷೆ ಮಾಡಲೇಬೇಕು. ಅದು ಆಗಲೇ

0: ಎಲ್ಲ ಹೋಯ್ ಕಂಪ್ಲೀಟ್
1: ಹೀಗೇನು ಹಾಗಾದ್ರೆ ಬೇಕ ಹೇಳಪ್ಪ.
0: ಅಮ್ಮ ನೀನು ನಮ್ ಮನೆಗೆ ಎಂತ ಬಂದದಿ ಬಂದದಿ ನೋಡ
1: ಅಂದ ಕರೆಗಾಲ ತಾನೆ ಬಿಟ್ಟಿಲ್ಲ.
0: ಅಪ್ಪ ಬಂದ ಅಪ್ಪ
1: ಏ ನನಗೇನ್ ಮಾಡಂತಿ?
0: ನೀ ಅಳಿಗಾಡ್ದಂಗ ಗಂಚಂಗ್ ನಿಂದ್ರತ್ತನ್ನ

0: ಆ ಮಲ್ಲಮ್ಮನನ್ನು ಕರೆದು ಈ ಒಡವೆಗಳನ್ನು ಹಾಗೂ ಹೊಸ ಸೀರೆಯನ್ನು ಅವಳಿಗೆ ಕೊಟ್ಟು ಬಿಡು.
1: ಮಲ್ಲಿ,
2: ಯಾಕೆ ಅತ್ತೇವರೇ?
0: ತಂಗಿ ಮಲ್ಲಮ್ಮ, ಈ ಒಡವೆಗಳು ಸರಿಯಾಗಿ ಇರುವವೋ ಇಲ್ಲವೋ ನೋಡಿಕೊಳ್ಳಮ್ಮ, ಹಾಗೂ ಈ ಸೀರೆಯನ್ನು ನೀನೇ ಉಟ್ಟುಕೋ.
2: ದೇವ, ಮಲ್ಲಿಕಾರ್ಜುನ ನನ್ನ ಪತಿಯ ಕುಟುಂಬಕ್ಕೆ ಇನ್ನೂ ಅತಿಶಯವಾದ ಸಂಪತ್ತನ್ನು ಕೊಡು ತಂದೆ.
1: ಅಲ್ಲ ಮನೆ ಯಜಮಾನತಿ ನನಗೆ ಸಿರಿಲ್ಲ, ಪಾಪನಾಗೂ ಸಿರಿಲ್ಲ, ಸಂಬಂಧ ಸಹ ಸಿರಿಲ್ಲ, ಇವನ್ನೆಲ್ಲ ಬಿಟ್ಟು ಅವಳಿಗೆ ಸೀರೆ.
0: ಆದಲ್ಲೇ ಅವಳು ಒಳ್ಳೆಯ ಸಮಯದಲ್ಲಿ ನಮ್ಮ ಪ್ರಾಣವನ್ನೇ ಉಳಿಸಿಕೊಂಡಿರುವಳು ಪ್ರಾಣ.
2: ಅತ್ತೆಯವರೇ, ಈ ಸೀರೆಯನ್ನ ನೀವೇ ಉಟ್ಟುಕೊಳ್ಳಿ ಅಮ್ಮ, ಇದು ತೆಗೆದುಕೊಳ್ಳಿ.
1: ನಾವು ಉಟ್ಕೊಳ್ಳಬಲ್ಲೆ?
0: ಏ, ಹೀಗೆ ಮಾಡಿದ್ರೆ ಬೇಕಾದ್ರೆ ನೀವು ಒಂದೊಂದು ಸೀರೆಯನ್ನು ತೆಗೆದುಕೊಳ್ಳಿರಿ.
1: ಬರ್ರಿ ಬರ್ರಿ ಬರ್ರಿ ಬರ್ರಿ.

0: ತಂಗಿ ಬಸಮ್ಮ ಅಕ್ಕ, ಆ ಮಲ್ಲಿ ಬಂದಾಗಿನಿಂದ ಹಿರೇ ಸುಶಿಯಾದ ನಮ್ಮಣ್ಣು ಅತ್ತೆ ಮಾವಂದರು ಕಸಬರಿಗಿಂತ ಕಡಿಮೆ ಮಾಡಿಬಿಟ್ಟಿರೋದಲ್ಲ. ಆ ಮಲ್ಲಿಯಲ್ಲಿ ಬರ್ಬೇಕಾದ್ರೆ ಮಾತಾಗಿಂತ ಮಾಡಿಸ್ಕೊಂಡು ಬಂದಿರುವಳೇನು?
1: ಅಯ್ಯ, ಎಲ್ಲಿ ಮಾತು ಹಾಕಿದೆ ನೋಡೋದಿಲ್ಲ. ಮುಂಜಾನೆ ಹೇಳುವುದೇನು, ಜಳಕ ಮಾಡುವುದೇನು, ತಲೆ ಬಾಚಿಕೊಳ್ಳುವುದೇನು, ಬಜಾರ ಬಸಿಬೇ ಆಗಿ ಬಿಟ್ಟಾಳ
0: ತಂಗಿ. ಇದು ಅಲ್ಲದೆ ಮಲ್ಲಯ್ಯ ಮಲ್ಲಿಕಾರ್ಜುನ ಉಗೆ ಉಗೆ ಅಂತ ಧ್ಯಾನ ಮಾಡುವುದೇನು, ಅತ್ತೆ ಮಾವಂದ್ರ ಕಾಲಿಗೆ ಬೀಳುವುದೇನು? ತಂಗಿ, ಗಂಡನಿಗೆ ನಮಸ್ಕಾರ ಮಾಡುವ ಮುಂದೆ ಹುಬ್ಬೇನ್ ಹಾರಿಸ್ತಾಳ, ಮೂಗೇನ್ ಮುರಿತಾಳ, ಅಮ್ಮಮ್ಮ ಬಾಗುವುದೇನು ಬಳಕುವುದೇನು? ಜಾತಿವಂತ ಪಾತ್ರ ಬರ್ಲಿಕ್ಕಿಲ್ಲ.
1: ಇದು ಅಲ್ಲದೆ ಪ್ರತಿ ಸೋಮವಾರ ದಿವಸ ಮನೆಯನ್ನೆಲ್ಲ ಸಾರಿಸಿ ದೇವರ ಜಗುಲನ್ನು ಬೆಳೆದು ಹೊಸ ಲೆಕ್ಕ ರಂಗಲನ್ನು ಹಾಕಿ ಮೈ ತೊಳೆದುಕೊಂಡು ಧೂಪ ದೀಪ ನೈವೇದ್ಯಗಳನ್ನು ಅಣಿ ಮಾಡಿಕೊಂಡು ಗುಡ್ಡದ ಮಲ್ಲಯ್ಯನ ಪೂಜೆಗೆಂದು ಹೋದವಳು ಸತ್ತವಾದ ಮೇಲೆ ಬರುತ್ತಾಳೆ. ಅಂದರೂ ಅತಿ ಮಂದರು ಸುಮ್ಮನೆ ಇರುತ್ತಾರಲ್ಲ ಅಕ್ಕ.
0: ತಂಗಿ,
1: ಇದಕ್ಕೆ ಏಕೆ ಇಷ್ಟು ಯೋಚನೆ? ಆ ಮಲ್ಲಯ್ಯನ ಮನೆ ಬಿಡಿಸಿ ಹೊರಗೆ ಹಾಕಿದ್ರೆ ನನ್ನ ಹೆಸರು ಬಸಮನೆಯಲ್ಲ.

0: ಧರ್ಮಪರಾಯಣದಲ್ಲಿ ಕೋರಾನ್ನ ಭಿಕ್ಷಾ, ಭಿಕ್ಷಾ ಭವತಿ ಭಿಕ್ಷಾಂ ದೇಹಿ.
1: ತಂಗಿ, ಹೊರಗೆ ಯಾವನೋ ಒಬ್ಬ ಕೂಗುತ್ತಿರೋ ನೋಡೆ.
2: ಯಾವನಾದರೂ ತಿರುಕೊಳ್ಳಲು ಬಂದಿರಬೇಕಮ್ಮ. ಕೇಳಿಯೂ ಕೇಳಿಸಿದವರಂತೆ ಒಳಗೆ ಹೋಗಿ ಬಿಟ್ಟರಾಯಿತು. ಆ ಮಲ್ಲಿ ದಾನಸೂರ ಕರ್ಣನ ಮಗಳು ಇದ್ದಾಳಲ್ಲ, ಅವಳೇ ಬಂದು ನೀಡುತ್ತಾಳೆ. ಹಾಗೆ ಮಾಡಿದ ಕೂಡಲೇ ಆ ತೇರನ್ನು ಕರೆದು ತೋರಿಸಿದಾಯಿತು. ಇನ್ನು ಮೇಲೆ ಸೆನಿವೆಯನ್ನು ಹಾಕಿದಂತ ತಿಳಿ.
1: ಅಯ್ಯ, ಇವನು ಅಯ್ಯನಮ್ಮ.
0: ಹೌದಮ್ಮ, ನಾನಬ್ಬ ಭಿಕ್ಷೆ ಬೇಡುವಂತಹ ಜಂಗಮಯ್ಯನಮ್ಮ.
1: ಭಿಕ್ಷೆ ಬೇಡಲಿಕ್ಕೆ ನಿನಗೇನು ದಾರಿ ಆಗಿದೆಯೋ? ಎಲ್ಲಿಯಾದರೂ ಕೂಲಿ ಕೆಲಸ ಮಾಡಲು ಹೋಗಬಾರ್ದೇನು? ನಮ್ಮ ಕೈ ತೆರೆಯಲ್ಲ, ಮುಂದಾಗು.
0: ಪುಣ್ಯಾತ್ಮಳೇ, ಭಾಗ್ಯವಂತರಾದ ನೀವು ಹೀಗೆ ಕೈ ತೆರವಿಲ್ಲ ಅಂತ ಹೇಳಬಾರದಮ್ಮ, ಹೇಳಬಾರದು. ಯಾಕಂದರೆ ಹಸಿದು ಬಂದವನಿಗೆ ಅಶನವನ್ನೀಯಲು ಬೇಕೆಂದು ಧರ್ಮವು ಸಾರುತ್ತಿರುವುದು. ಈ ಜನ್ಮದಲ್ಲಿ ಮಾಡಿದ ದಾನದಿಂದ ಮುಂದಿನ ಜನ್ಮದಲ್ಲಿ ಅನ್ನ ತಪ್ಪದು, ತಾಯೇ ತಪ್ಪದು.
2: ಮುಂದಿನ ಜನ್ಮದಲ್ಲಿ ಆಗುವಂತಹ ಸುಖ ದುಃಖ ಕಂಡವರಾರೋ ಅಯ್ಯ? ಅನ್ನ ಮಾಡಿ ನೀಡಲಿಕ್ಕೆ ನಿಮ್ಮ ಅಪ್ಪಗಳ ಸಿಟ್ಟಿಲ್ಲ ಕಣಪ್ಪ. ತಿರುಪಿ ನೆತ್ತಲಿಕ್ಕೆ ನಾಚಿಗಾಗಿಲ್ವೇನು? ಹೋಯೇ ಹುಮ್ಮ.
0: ಅಮ್ಮ, ಹೀಗೆಲ್ಲ ದುರ್ನುಡಿಗಳನ್ನು ಆಡಬಾರದು ತಾಯೇ.
1: ಅಯ್ಯ, ಆಗಲೇ ಹೇಳಿಲ್ಲವೆ ನಮ್ಮ ಕೈ ತೆರೆಯಿಲ್ಲ ಮುಂದಾಗು ಅಂತ. ಹಿಂದಿನ ಮನೆ ಕೋರೆಯನ್ನು ಹೋಯ್ತು, ಮುಂದಿನ ಮನೆ ಭಿಕ್ಷೆ ತೆಪ್ಪಿತ್ತು. ಹೋಗು ಅಯ್ಯ ಹೋಗು, ಸುಮ್ಮನೆ ನಮ್ಮ ತಲೆ ಬೇಸಬೇಡ, ಹೋಗು.
2: ಅಕ್ಕ ಅಕ್ಕ ಅಕ್ಕ, ಸ್ವಲ್ಪ ತಾಳು. ಆ ಮಲ್ಲಿ ಗುಡ್ಡದ ಮಲ್ಲಯ್ಯನ ಪೂಜೆಗೆ ಹೊರಟಿದ್ದಾಳೆ, ಅವಳಿಗೆ ಕಾಣುವಂತೆ ಈ ಅಯ್ಯನನ್ನು ದಬ್ಬುವೆನು.

0: ಈ ದಿವಸ ಸೋಮವಾರ ಇಂದು ಧರನಾದ ಮಲ್ಲಿಕಾರ್ಜುನ ಸ್ವಾಮಿಯ ಗುಡ್ಡಕ್ಕೆ ಹೋಗಿ ಅವನ ಪಾದ ಪೂಜೆಯನ್ನ ಮಾಡಿಕೊಂಡು ನಾನು ತಿನ್ನೆಳಾಗುವೆನು.
1: ಇದೇ ನಮ್ಮ ತಾಯಿಗಳಿರ ನನ್ನಮ್ಮ, ನಿಂತು ನಿಂತು ನನ್ನ ಕಾಲುಗಳು ಚುಯಿ ಹಿಡಿದವಮ್ಮ, ಚುಯಿ ಹಿಡಿದವು.
2: ಕಾಲು ಜೈ ಹಿಡಿದ್ರೆ ಕಾಲು ಅಪ್ಪಳಿಸುತ್ತಾ ಮುಂದಾಗು. ನೀನು ಹಾಗೆ ಹೋಗುತ್ತಿದ್ರೆ ಅದಕ್ಕೆ ನಾನು ತಕ್ಕ ಸಹಾಯವನ್ನೇ ಮಾಡುತ್ತೇನೆ. ಅಕ್ಕ
0: ತಂಗಿ
2: ಪಾಪ ಇಬ್ರು ಕೂಡ ಏನವರು ಪಾದ ಸೇವೆ ಮಾಡೋಣ.
0: ನಡೆ ತಂಗಿ
2: ಹೋಗ. ಅಯ್ಯಾ
1: ಅಮ್ಮ
0: ತಾಯಿಗಳೇ,
1: ನನ್ನಮ್ಮ ಅಡಿಯಬೇಡ್ರಿ ತಾಯಿ.
0: ಅಮ್ಮ, ಮನೆಗೆ ತಾನಾಗಿಯೇ ಬಂದಿರುವಂತಹ ಅತಿಥಿಗಳಿಗೆ ಸತ್ಕಾರವನ್ನು ಮಾಡಲಾರದೆ ಈ ರೀತಿಯಾಗಿ ಮಾಡುವುದು ಒಳಿತಲ್ಲವಮ್ಮ. ತಂದೆ
1: ಅಮ್ಮ
0: ತಾವು ಒಂದು ಸ್ವಲ್ಪ ತಾಳಿಕೊಳ್ಳಿಯಪ್ಪ, ದಯವಿಟ್ಟು ಒಂದು ಸ್ವಲ್ಪ ತಾಳಿಕೊಳ್ಳಿ, ನಾನೇ ತಂದು ನೀಡುವೆನು.
2: ಅಕ್ಕ ಇದೇ ಸಮಯ ಅಡಿಗೆ ಮನೆಯಲ್ಲಿ ಎಲ್ಲ ಗಡಿಗೆ ಮಡಿಕೆಗಳನ್ನು ಹೊಡೆದು ಹಾಕಿ ಆ ತಪ್ಪನ್ನು ಮನೆಯಲ್ಲಿ ವರಿಸೋಣ.
0: ನಡೆತಂಗಿ ಹಾಗೆ ಮಾಡೋಣ. ತಂದೆ
1: ತಾಯಿ,
0: ಈ ಭಿಕ್ಷೆಯನ್ನ ಸ್ವೀಕಾರ ಮಾಡಿಕೋ ನನ್ನಪ್ಪ.
1: ಆಗಲಮ್ಮ. ನನ್ನಮ್ಮ ನಿಮ್ಮ ಹೆಸರೇನು ತಾಯಿ?
0: ತಂದೆ ನನಗೆ ಮಲ್ಲಮ್ಮನೆಂದು ಕರೆಯುವರು ಸ್ವಾಮಿ. ಆ ಹೇಮರೆಡ್ಡಿಯವರು ಅವರು ನನ್ನ ಮಾವಂದಿರು.
1: ಮಗಳೇ.
0: ತಂದೆ
1: ನೀನಿದ್ದ ಮನೆಯು ಶ್ರೀ ಸಂಪತ್ತಿನಿಂದ ಮೆರೆಯಲಿ. ನಿನಗೆ ನಾನು

0: ದೇವ ಮಲ್ಲಿಕಾರ್ಜುನ, ಯಾವಾಗಲೂ ಇಂಥ ಜಂಗಮರ ಪಾದ ದರ್ಶನವನ್ನ ನನಗೆ ಕೊಡುತ್ತಿರು ತಂದೆ.
1: ಹಾ
0: ತಂದೆ, ನಿನ್ನ ದರ್ಶನಕ್ಕೆ ಬರಲಿಕ್ಕೆ ನನಗೆ ತುಂಬಾ ಸಮಯವಾಯ್ತಲ್ಲ ಸ್ವಾಮಿ, ನಾನೀಗಲೇ ಬರುವೆ.
2: ಮಲ್ಲಿ, ಹೀಗೆ ಬಂದ ಬಂದ ಭಿಕಾರಿಗಳಿಗೆ ಅನ್ನರೊಟ್ಟಿ ನೀಡಲು ಕಾಲು ಕಡಿಯನ್ನು ನಿನ್ನ ಅಪ್ಪನ ಮನೆ ತಂದ್ರವೇನೆ? ಅತ್ತೆಯವರು ಬರಲಿ, ನಿನ್ನ ಮೈ ಚರ್ಮಾರ್ ಸುಪ್ಸಿವೇಣು. ಅತ್ತೆಯವರೇ ಅತ್ತೆಯವರೇ,
3: ಏನಾಯ್ತು
2: ನೋಡಿ ನೋಡಿ, ಮನೆಯಲ್ಲಿದ್ದ ರೊಟ್ಟಿ ಬುತ್ತಿಯನ್ನು ಒಬ್ಬ ತುಂಟ ಜಂಗಮನಿಗೆ ನೀಡಿ ಈಗ ಜಡೆ ಹಾಕಿಕೊಂಡು ಹೂ ಮಡಿದುಕೊಂಡು ಗುಡ್ಡದ ಮಲೆಯಲ್ಲಿ ಪೂಜೆಗೆಂದು ಹೊರಟಿದ್ದಾಳೆ. ನಾವು ಗಾಳಿಗೆ ಕಟ್ಟಿದ ಗೋಟೆ ಎಮ್ಮೆಯಂತೆ ತಿರುತ್ತರಿಗೆ ಮನೆಗೆಲ್ಸ ಮಾಡಬೇಕು. ಇವಳು ಜಂಗಮ ಸೇವೆಯನ್ನು ಕಾಲ ಕಳೆಯಬೇಕು. ಇದು ಬಲವಿತ್ತ ಲಕ್ಷಣವೇತ್ತು ನೀವು ಹೇಳಿ.
3: ಮಲ್ಲಿ
0: ಅಮ್ಮ,
3: ನಾನು ಹೇಳಿದ್ದೆ ಕೇಳಿಕೊಂಡು ಬಾಳ್ವೆ ಮಾಡುವೆಯೋ?
0: ಅಮ್ಮ, ಮತ್ತೆ ಯಾರನ್ನಾದ್ರೂ ನೋಡುವೆಯೋ?
2: ಶಿವಶಾಂತರ ಎತ್ತು ಹೋಗುವೆಯೋ
0: ಮಲ್ಲೇಶ?
3: ಅಲ್ಲ, ಈಗ ಮನೆಗೆ ಸುಲಭಿಟ್ಟು ಎಲ್ಲಿ ಹೊರಟಿದ್ವಿ?
0: ಅತ್ತೆಯವರೇ, ನಿಮ್ಮ ಅಪ್ಪಣೆಯಂತೆ ಮಲ್ಲಿಕಾರ್ಜುನ ಸ್ವಾಮಿಯ ಗುಡ್ಡಕ್ಕೆ ಹೋಗಿ ಬರುವೆನಮ್ಮ. ಮನೆಯೊಳಗೆ ಎಲ್ಲಾ ಅಡಿಗೆಯನ್ನ ಮಾಡಿಟ್ಟಿದ್ದೇನೆ, ತಡ ಮಾಡದೆ ಬರುವೆನಮ್ಮ.
4: ನಿಮ್ಮ ಅಪ್ಪಣೆಯಂತೆ ಹೊರಟಿರವಂತೆ, ಎಷ್ಟೊಂದು ಸುಳ್ಳು ಹೇಳುತ್ತಾಳೆ ನೋಡಿದ್ರ ಅತ್ತೆಯವರೇ. ಅಡಿಗೆ ಮಾಡಿರವಳಂತೆ, ಅಡಿಗೆ ಮನೆಯಲ್ಲಿ ಒಂದಾದ್ರೂ ಗಟ್ಟಿ ಮುಟ್ಟಾದ ಗಡಿಗೆ ಮಡಿಕೆ ಇದ್ರಲ್ಲ ಅಡಿಗೆ ಮಾಡಬಹುದು. ನಾನು ಸುಳ್ಳು ಹೇಳಿದ್ರೆ ನೀವೇ ಹೋಗಿ ನೋಡಿಕೊಂಡು ಬರ್ರವ್ವ, ನಾವೆಂದು ಸುಳ್ಳು ಮಾತಾಡೋರಲ್ಲ.
0: ಶಿವಶಿವ, ಅವರು ನೋಡಿಕೊಂಡು ಬರ್ಲಿ, ನಾನಂತೂ ಅಡಿಗೆ ಮಾಡಿಟ್ಟು ಆ ಜಂಗಮನಿಗೆ ಭಿಕ್ಷೆ ನೀಡುವುದಕ್ಕಾಗಿ ಅಂತ ಇಲ್ಲಿಗೆ ಬಂದೆ. ಒಳಗೆ ಹೋಗಿ ನೋಡುವುದರೊಳಗಾಗಿ ಎಲ್ಲ ಗಡಿಗೆ ಮಡಿಕೆ ಅವು ತಾವಾಗಿ ಒಡೆದು ಬಿದ್ದಿರುವಲ್ಲ.
3: ಇಂಥ ಗಬಡ ಗಂಡಕದ ಮಾತುಗಳಿಗೆ ಮಳ್ಳಾಗಲಿಕ್ಕೆ ನಾನೇನು ಹುಚ್ಚಲ್ಲ. ಹಾಳಾದವಳೇ, ನನ್ನ ಮಗಳ ಸ್ಥಿರ ಮಾಡಿದ್ಯೋ?
4: ಅಮ್ಮ ಮಲ್ಲಿ,
0: ಅಕ್ಕ.
4: ಏ ಮಲ್ಲಿ
0: ಅಕ್ಕ,
4: ಈ ಲಿಂಗವನ್ನು ಬಿಡುವೆ ಇಲ್ಲ.
0: ಅಮ್ಮ
4: ಬಿಡು
0: ಅಕ್ಕ,
4: ಬಿಡು
0: ಅಕ್ಕ.

0: ಸ್ವತಃ ಡೌಕಾರಿಗಿತ್ತಿ. ಜಂಗಮನಿಗೆ ಹಿಟ್ಟಿನಿಂದ ಔಷಧದಿಂದ ಹೋಗುವಾಗ ಕಾಲೇ ಅಡವಿ ಒಡೆದಿರುವ ಕ್ಷಣಪೂರ್ದಲ್ಲಿ ಹೇಳಿ, ಈಗ ತಾನೇ ಒಡೆದು ಎನ್ನಲು ನಾಟಿಕೆಯವರು ಭಯಮಾಡಿ.
1: ಅತ್ತಿಯವರೇ, ಇವಳ ಅವಸರದಿಂದ ಹೋಗುವಾಗೆ ಕಾಲು ಎಡವಿದ್ದರು ನಾನು ಕಣ್ಣಾರೆ ಕಂಡಿದ್ದೇನೆ. ಏನೇ ಮಲ್ಲಿ, ಖರೆ ಸಂಗತಿ ಯಾಕೆ ಹೇಳಬಾರದೆ? ಏ ಆತಿಯವರು ನನ್ನನ್ನು ನಂಬವರೇನೆ?
2: ಅಕ್ಕ, ನೀವೇ ಈ ರೀತಿಯಾಗಿ ನಿಜ ಹೇಳಿದ ಬಳಿಕ ನನ್ನ ಮಾತು ಸುಳ್ಳೇ ಸರಿ, ಉಪಾಯವಿಲ್ಲ ತಾಯಿ.
3: ಮಲ್ಲಿ, ನೀನು ನಮ್ಮಂತಹ ಬಾಳೆವಂತನ ಮನೆಯಲ್ಲಿ ಇರಲಿಕ್ಕೆ ಯೋಗ್ಯಳಲ್ಲ.
1: ಹೌದಾ?
3: ಯಾಕಂದ್ರೆ ಏನೋ ಬಡವರು ದಿನಾಲು ಜಂಗಮರಿಗೆ ನೀಡುವಷ್ಟು ತ್ರಾಣವನ್ನು ದೇವರು ನಮಗಿನ್ನೂ ಕೊಟ್ಟಿಲ್ಲ. ನೀನಾದರೂ ಶ್ರೀಮಂತ ಮನೆತನದ ಮಗಳು, ಕೆಲಸ ಬಗಸನ್ನು ಮಾಡಿದವಳಲ್ಲ, ಆದ್ದರಿಂದ ನೀನು ರಾಜಕದ ಕೆಲಸಕ್ಕೆ ಉಪಯೋಗವಿಲ್ಲ. ಇನ್ನು ಮೇಲೆ ನೀನು ಅಡಿಗೆ ಮೇಲೆ ಬರಬೇಡ. ದಿನಾಲು ಹತ್ತಷ್ಟು ನೀರು ತಂದು ಸಾಲವಟ್ಟು ಹಿಟ್ಟು ಬೀಸಿಕೊಡು. ಹ್ಮ್, ಕರದಾಗ ಹುಟ್ಟಕ ಬಾ. ಇಷ್ಟು ಕೆಸಲು ಒಪ್ಪಿಸಿದ್ದೇನೆ, ತಿಳಿಯಿತೆ?
2: ಆಗಲಮ್ಮ.
1: ಆತಿಯವರೇ, ಮನೆಯಲ್ಲಿ ನೀರು ತರುವುದು, ಬೀಸುವುದು, ಕುಟ್ಟುವುದು ಯಾರು ಮಾಡಬೇಕ್ರಿ ಮತ್ತೆ?
3: ಹೌ ತಂಗಿ, ಮರ್ತೇ ಬಿಟ್ಟಿದ್ನಲ್ಲ.
1: ಹಾ, ಅವಳಿಗೆ ಹೇಳಿ, ನಮಗಂತೂ ಸಾಧ್ಯವೇ ಇಲ್ಲ.
3: ಎಲೇ ಮಲ್ಲಿ,
2: ಅತ್ತಿಯವರೇ,
3: ಹಾ, ಮೊದಲು ನೀರು ತಂದು ಹಿಟ್ಟು ಬಿಸಿ ತಾಣೆ ದನ ಬಿಟ್ಟುಕೊಂಡು ಹೋಗು.
2: ಆಗಲಮ್ಮ.
3: ಬೇಗಲ್ಲಿ
0: ಅತ್ತಿಯವರೇ, ಆ ದುಷ್ಟ ಮಲ್ಲಿಗೆ ತಕ್ಕ ಶಿಕ್ಷೆಯನ್ನ ಕೊಟ್ರಿ. ತಂಗಿ ಬಸಮ್ಮ,
1: ಅಕ್ಕ,
0: ಅತ್ತಿಯವರಿಗೆ ಬಹು ಶ್ರಮ ಆಗಿರ್ಬೋದು.
1: ಅಯ್ಯ ಅಯ್ಯ, ಹೌದಮ್ಮ.
0: ಅವರಿಗೆ ಗೋಧಿ ಹುಗ್ಗಿ,
1: ಗುಳಿಗೆ ಪಾಯಸ
0: ಮಾರಿ ಉಣಸಮ್ಮ.
1: ಆಗಲಮ್ಮ. ಅತ್ತಿಯವರಿ, ನೀವು ಒಳಗೆ ಹೋಗಿ ಮುಖ ತೊಳೆದುಕೊಂಡು ತಿರುಗಿ ಬರುವಷ್ಟರಲ್ಲಿ ನಾನು ಅಡಿಗಿನೆಲ್ಲ ಸಿದ್ಧ ಮಾಡ್ತೇನೆ.
3: ಹೌದು ತಂಗಿ, ಮಗಳು ಸಿಂಗಲ್ ಬೆಲ್ಲ ಚಾರಿ ಮಾಡಿಕೊಡ.
0: ಅಯ್ಯ ಹಾಲಲ್ಲ ರೀ ಅವ್ವ.

0: ಸ್ವಾಮಿ, ಈಗ ನಾನು ನೀರು ತರಲಿಕ್ಕೆ ಅಂತ ಹೋಗಬೇಕಾಗಿದೆ, ನನಗೆ ತಾವು ಅಪ್ಪಣೆ ಕೊಡಬೇಕು.
1: ನೀನು ನೀರು ತರಲಿಕ್ಕೆ ಹೋದ್ರೆ ಈ ನನ್ನ ಗಾಳಿ ಪಟ ಯಾರ ಆರ್ತವ್ರು ನೋಡಲಿ ಹಂಗ ಬಿದ್ದು ಬಿಟ್ಟೈತಿ ಬಾಯಿ ಕಿಸ್ಕೊಂಡ.
2: ಅಲ್ಲ, ನೀರು ತರಲಿಕ್ಕೆ ಹೇಳಿದ್ರೆ ಹುತ್ತಿನ ಆಟ ಮಾಡ್ತಾನೆ ಅಂತಿರ್ಯಾ? ಈ ಹುತ್ತನಿಗೂ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲ.
0: ಅತ್ತೆಯವರಿ, ನಿಮ್ಮ ಆಜ್ಞೆಯನ್ನು ನಾನು ಶಿರಸಾ ವಹಿಸಿ ಪಾಲಿಸುವೆನಮ್ಮ. ಆದ್ರೆ ಪತಿಯ ಆಜ್ಞೆ ಅಧೀನಳಾದ ನಾನು ಅವರ ಸೇವೆಯೊಳಗೆ ನಿಂತುಕೊಂಡೆನಮ್ಮ.
2: ಪತಿ ಆಜ್ಞೆ ಚೆನ್ನಾಗಿದೆ. ಏ, ನೀನು ಸಾಧು ಹಿಟ್ಟು ಬಿಸಿಕೊಂಡೇ
0: ಆಗಲಿಮ್ಮ.

0: ಇಲ್ಲಿ.
1: ಬೇಗನೆ ಜೋಳ ಬೀಸಿಕೊಡು.
0: ಆಗಲಿಮ್ಮ.
1: ಬೇಗನೆ ಹಿಟ್ಟು ಸಿದ್ಧವಾಗಲಿ.
0: ನನ್ನ ನಿಗಮಣ್ಣಿಯರು ಅಲ್ಲದ ಸಲ್ಲದ ಅಪವಾದಗಳನ್ನು ಹೊರಿಸಿ ಚಾಡಿಯನ್ನು ಹೇಳಿ ಈ ಬೀಸುವಂತಹ ಕೆಲಸವನ್ನು ನನಗೆ ಒಪ್ಪಿಸಿದ್ದು ಅದು ತುಂಬಾ ಒಳ್ಳೆಯದಾಯಿತು. ಯಾಕಂದರೆ ಪಾಪಹಾರಿ ಕಾಳುಗಳನ್ನು ಪಾಪ ಪುಣ್ಯಗಳೆಂಬ ಕಲ್ಲಿನಿಂದ ಬೀಸಿ ಹಿಟ್ಟು ಮಾಡಿ ಮೋಕ್ಷರೂಪಿ ಕಜ್ಜಾಯ ಮಾಡುತ್ತಾ ನಿತ್ಯದಲ್ಲಿ ಭಿಕ್ಷೆ ಬೇಡಲು ಬಂದವರಿಗೆ ಸಲ್ಲಿಸಲು ಅನುಕೂಲ ಮಾಡಿಕೊಟ್ಟರು. ಆದರೆ ತಂದೆ ಮಲ್ಲಿಕಾರ್ಜುನ, ನಿನ್ನ ದರ್ಶನಕ್ಕೆ ಬರಬೇಕು ಎಂಬ ನನ್ನ ಆಸೆ ಅದು ಈಗ ನಿರಾಶೆ ಆಯಿತಲ್ಲ ತಂದೆ.

0: ಪಾದ ದರ್ಶನ ನನಗೆ ಎಂದಾಗುವುದು ತಂದೆ? ಈ ಭಕ್ತಳ ಮೇಲೆ ನಿನಗೆ ಕರುಣೆ ಇಲ್ಲವೇನು ಸ್ವಾಮಿ? ಈಗ ಬೀಸಲು ಪ್ರಾರಂಭಿಸಿ ಹೊತ್ತು ಬಹಳವಾದ್ದರಿಂದ ಕೈಗಳೆಲ್ಲ ಸೋತಿವೆ. ರಾತ್ರಿ ಆದರೂ ಕೂಡ ಇನ್ನೂ ಸಾಕಷ್ಟಿದೆ. ಆದ್ದರಿಂದ ಸ್ವಲ್ಪ ಸಮಯ ಇಲ್ಲಿ ವಿಶ್ರಮಿಸಿಕೊಂಡು ಉಳಿದಿರುವಂತಹ ಕಾಳುಗಳನ್ನು ಆ ನಂತರ ಬೀಸುವೆನು.
1: ನನ್ನ ಪ್ರಿಯ ಭಕ್ತಳಾದ ಮಲ್ಲಮ್ಮನು ಬೀಸಿ ಬೀಸಿ ದಣಿದು ನೆಲದ ಮೇಲೇ ಮಲಗಿರುವಳು. ಧನ್ಯ ಧನ್ಯ ಮಗಳೇ, ನೀನೇ ಧನ್ಯಳು. ನನ್ನಮ್ಮ, ನೀನು ಯಾವಾಗಲೂ ನನ್ನ ಧ್ಯಾನ ಮಾಡಿ ಭಕ್ತಿ ಪಾಶದಿಂದ ನನ್ನನ್ನು ಬಂಧಿಸಿರುವಿ. ನನ್ನ ಸಗುಣ ರೂಪದ ಮಹಿಮೆಯನ್ನು ನಿನ್ನ ಸ್ತ್ರೀವರ್ಗದಲ್ಲಿ ಚೆನ್ನಾಗಿ ಪಸರಿಸಿರುವಿ. ನನ್ನಮ್ಮ, ನಿನ್ನ ಭಕ್ತಿಯು ಅದು ಸ್ತುತ್ಯವಾದದ್ದು ಮಗಳೇ, ಸ್ತುತ್ಯವಾದದ್ದು. ಹಾ, ಆಗಲಿ, ಇನ್ನುಳಿದಂತಹ ಕಾಳನ್ನು ಬೀಸಿ ಮರೆಯಾಗುವೆನು.

0: ಮಲ್ಲಮ್ಮನಿಗೆ ಎಚ್ಚರವಾಗುವಂತೆ ಕಾಣುತ್ತಿದೆಯಲ್ಲ.
1: ದೇವ, ನೀನೇಕೆ ಬೀಸಲಾರಂಭಿಸಿದೆ? ಸ್ವಾಮಿ, ಇದು ನಿನ್ನ ಕೆಲಸವಲ್ಲ. ನನ್ನಂಥ ಅಲ್ಪ ಜೀವಿಯ ಸಲುವಾಗಿ ನೀನೇಕೆ ಶ್ರಮ ಪಡುವೆ ನನ್ನಪ್ಪ? ಬಿಡು ತಂದೆ, ಬಿಡು. ನಿನ್ನ ಕೋಮಲವಾದ ಕೈಗಳು ನೋಯುವು. ಬೀಸುವುದನ್ನ ನಿಲ್ಲಿಸು ಸ್ವಾಮಿ, ನಿಲ್ಲಿಸು.
0: ಆಹಾ, ನನ್ನ ತಾಯಿಯು ಸ್ವಪ್ನದಲ್ಲಿ ಕನವರಿಸುವಳು. ನನ್ನ ಕಾರ್ಯವಾಯಿತು, ನಾನು ಹೋಗುವೆ.

0: ಇದೇನಿದು? ಜಂಗಮರೂಪಿ ಮಲ್ಲನ್ನು ಹಿಟ್ಟನ್ನು ಬೀಸಿ ಬುಟ್ಟಿ ತುಂಬಿಕೊಟ್ಟಂತಾಯ್ತಲ್ಲ. ಮನಸ್ಸಿನೊಳಗೆ ಇದ್ದದ್ದು ಕನಸಿನೊಳಗೆ ಕಾಣುವುದೆಂಬ ನಾಣ್ಣುಡಿಯು ಸತ್ಯವಾಗಿ ಪರಿಣಮಿಸಿರಬಹುದೇನು? ಛೇ ಛೇ, ಹಾಗೇನೂ ಆಗಿರ್ಲಿಕ್ಕಿಲ್ಲ. ಇಷ್ಟೊಂದು ದೀರ್ಘವಾದ ನಿದ್ರೆ ನನಗೆ ಏಕೆ ಹತ್ತಿದ್ದೀತು? ಬೀಸುವ ಕಾಳುಗಳು ಹಾಗೇ ಉಳಿದಿವೆ. ಹಿಟ್ಟು ಸಿದ್ಧವಾಗದಿದ್ದರೆ ಅತ್ತೆಯವರು ಗದ್ದರಿಸುವರು. ಈಗಾದರೂ ಎಲ್ಲ ಬೆಳಗಾಗಿ ಹೋಗಿರುವುದಲ್ಲ. ಮಲ್ಲೇಶ, ಮಲ್ಲಿಕಾರ್ಜುನ, ತಂದೆ.
1: ಏನೇ ಮಲ್ಲಿ, ಗಂಡಸರು ಹೊಲಕ್ಕೆ ಹೋಗುವುದರೊಳಗಾಗಿ ರೊಟ್ಟಿ ಸುಟ್ಟು ಕೊಡಬೇಕೆಂಬ ಮಾತು ನಿನಗೆ ಹೆಂಗ ತಿಳಿಯಬೇಕು? ಹಗಲು 12 ತಾಸು ಮಲ್ಲಯ್ಯ ಮಲ್ಲಯ್ಯ ಅಂತ ಕುಳಿತು ಬಿಟ್ರೆ ಅತ್ತೆಯವರು ನಿನ್ನ ಕುತ್ತಿಗೆ ಇಚ್ಚಿಕ್ಯಾರ.
0: ಅಕ್ಕ, ಶ್ರೀ ಮಲ್ಲಿಕಾರ್ಜುನನ ಧೈರ್ಯದಿಂದ ಹಿಟ್ಟು ಬೀಸುವುದು ಎಲ್ಲ ಆಗಿದೆಯಮ್ಮ. ಆದರೆ ಅಡಿಗೆ ಮನೆಯನ್ನು ಪ್ರವೇಶಿಸಲು ಅತ್ತೆಯವರ ಅಪ್ಪಣೆ ಇಲ್ಲದ್ರಿಂದ ಅದನ್ನು ಹಾಗೆ ತುಂಬಿ ಇಟ್ಟಿರುವೆನಮ್ಮ. ಅಮ್ಮ, ನೀವೇ ಬಂದು ಅದನ್ನು ತೆಗೆದುಕೊಂಡು ಹೋಗಬಾರದಿತ್ತೇನಮ್ಮ?
2: ಅಯ್ಯ ಪಾಪ, ನಾವೇ ಬಂದು ತಕೊಂಡು ಹೋಗ್ಬೇಕಾಗಿತ್ತೆ.
1: ಅತ್ತೆಯವರು ಬರ್ಲಿ, ಎಲ್ಲವನ್ನೂ ಹೇಳುವೆನು. ಏನ್ರಿ ತಂಗಿ ನಾಗಮ್ಮ ಬಸಮ್ಮ, ಅಡಿಗೆ ಮಾಡುವುದಿಲ್ಲವೇನ್ರಿ? ಹೊರಗೆ ಬಾಳ ಮಕ್ಕಳಿಗೆ ಏನು ಕಟ್ಟಿಕೊಡುವ್ರಿ?
2: ಅತ್ತೆಯವರೇ, ಹಿಟ್ಟಿಲ್ಲದ ರೊಟ್ಟಿ ಹೇಗಾಗಬಹುದು? ಈ ಮಲ್ಲಿ ಹಿಟ್ಟು ಬೀಸಿರಬಹುದೆಂದು ಇಲ್ಲಿಗೆ ನೋಡಲು ಬಂದೆ.
1: ಬೀಸ ಇಲ್ಲ,
2: ಹಿಟ್ಟು ಇಲ್ಲ, ಬುಟ್ಟಿ ಇಲ್ಲ. ಈ ಕೆಟ್ಟ ಮುಸುಳಿ ಮಲ್ಲಿ ಮೋಟ ಮರ ಗಾಳಿ ಮಿಂಡಾಗಿ ಹಾಗೆ ನಿಂತು ಬಿಟ್ಟಾಳೆ. ಮಾತಿಲ್ಲ, ಕತ್ತಿಲ್ಲ.
1: ಮಲ್ಲಿ ಹಿಟ್ಟಿಗೆ ಬೀಸಲಿಲ್ಲವೇ? ಇಂಥ ಹಗರಿ ಕೆಲಸ ಮಾಡುದು ನಿಗುವುದಿಲ್ಲವೇನೆ? ಎಲೆ, ನಿನ್ನ ಹೆಣ್ಣಂತ ಯಾವಾಗ ಹೇಳಿದ್ದಾರೆ? ನಿನ್ನನ್ನು ಮಾರಿಗೆ ಒಯ್ಯಲಿಲ್ಲ.
0: ಅತ್ತೆಯವರೇ, ನಾನು ಜೋಳವನ್ನು ಬೀಸಿಟ್ಟು ಅದು ಎಷ್ಟೋ ಹೊತ್ತಾಯಿತಮ್ಮ.
1: ಆ ಬೀಸಿದ ಜೋಳ ಜಂಗಮನ ಜೋಳ ಕಂಡಿತು, ಜೋಳಗಿ ಜೋಳ ಹಾಗೆ ತಳಕಂಡಿತು. ಅತ್ತೆ ಮತ್ತೆ ಮುಳುಬಳಾಗ್ತಿದ್ದಾರೆ. ಏನೇ ಕೈಯಾರಿ ಬಂದು ಜಂಗಮಗೆ ಹಿಟ್ಟು ನೀಡಿ ನಮ್ಮನ್ನು ಬಿಕರನ್ನಾಗಿ ಮಾಡಲು ಬಂದಿವಳೆ? ಹಾಳು ಮುಸುಳಿವಳೆ. ಎಲೆ, ನಿಮ್ಮ ಅಪ್ಪನ ಮನೆ ಜೋಳ ಹಾಗೆ ತಂದಿರುವಿಯಾ? ನಿನ್ನ ಧರ್ಮದ ಕೈಗೆ ಹಾವು ಅರಿವಿದೇನೆ?
0: ಹಾಗೆ ಆಗಿದ್ರೆ ಒಳಿತೆ ಆಗುತ್ತಿತ್ತು ಅತ್ತೆಯವರೇ. ನಾನು ಹಿಟ್ಟು ಬೀಸಿ ಬುಟ್ಟಿಯನ್ನು ತುಂಬುತ್ತಿದ್ದೆ. ಒಬ್ಬ ಜಂಗಮಯ್ಯನು ಬಂದನು, ಅವನಿಗೆ ಒಂದು ಸ್ವಲ್ಪ ನೀಡಿ ಅದನ್ನು ನೋಡುವುದರೊಳಗಾಗಿ ಅದು ಮಾಯವಾಗಿತ್ತಮ್ಮ.
1: ಏನೇ ಎಂತು ಹಾದರಗಿತ್ತಿ? ನನಗೆ ಶಾಸ್ತ್ರ ಪುರಾಣಗಳು ಬಂದಿರುವಿಯಾ? ನಿನ್ನ ಸ್ವಂತ ಮಕ್ಕಳ ಸಂಸಾರ ನಡೆಗಳಿರಲಿಕ್ಕಿಲ್ಲ ಬಸಮ್ಮ.
2: ಅತ್ತೆ,
1: ಹಿಂದೂ ಮುಂದೆ ನೋಡಿದ ಮಟ್ಟ ಸೀಳು ಕಸಿದುಕೊಂಡು ಬಿಡು.
2: ಮತ್ತೇನು ಕೊಡಲಿ ಅತ್ತೆವರೇ?
1: ಹೊರಗು ತುಂಡಿಸಿದ್ರೆ ಕೊಟ್ಟು ಬಿಡು. ದನಾಟಿಕೊಂಡು ಕಟ್ಟಿದ ಮೇಲೆ ಹೋಗಲಿ. ಏನೇ ಮಲ್ಲಿ
0: ಅಮ್ಮ,
1: ಆ ಒಡವೆಗಳನ್ನು ನೋಪಿಸಿಕೊಡು.
0: ಆಗಲಿ ಅಮ್ಮ.

0: ಅಲ್ಲಿ ಲೇ ಮಲ್ಲಿ
1: ಅಕ್ಕ
0: ಆತಿವ್ರು ಅಪ್ಪಣೆ ಕೊಟ್ಟದ್ದು ಕೇಳಿರ್ವಿಯೋ ಇಲ್ಲ?
1: ಕೇಳಿರ್ವಿ ನಮ್ಮ.
0: ಹಾ ಹಾಗೆ ಮಾಡು, ಉಟ್ಟಿರುವ ಸೀರೆಯನ್ನು ಬಿಟ್ಟು ಈ ದಟ್ಟಿ ನೋಡಿಕೊಂಡು ಹೊರಬೀಳು. ಮತ್ತೆ ಹೊಸದನ್ನು ತಕೊಂಡೆ ಹಳೆದನ್ನೇ ಉಟ್ಟುಕೋ.
1: ಅಕ್ಕ ಹೊಸದೇನು ಹಳೆಯದೇನು ತಾಯಿ, ಇವತ್ತು ಹೊಸದಿದ್ದದ್ದು ನಾಳೆಗೆ ಅದು ಹಳೆಯದಾಗುವುದಮ್ಮ. ಈ ದೇಹವೇ ನಾಶವಾಗುವುದು ಅಂದ ಬಳಿಕ ಇಂಥ ಬಟ್ಟೆಗಳ ಮಹತ್ವವೇನಕ್ಕ?
0: ಸೋಳೆಯ ಶಾಸ್ತ್ರ ನಿನ್ನಲ್ಲಿರಲಿ, ಆತ್ಯವರು ಹೇಳದಂತೆ ಆಚರಿಸಬೇಕು. ಎಡಬಗಲ
2: ತಂಗಿ ನಾಗಮ್ಮ ಬಸಮ್ಮ
0: ಅತ್ತೆ,
2: ನಾನು ಹೇಳಿ ಶಿಕ್ಷೆ ಯೋಗ್ಯವಾಗಲಿಲ್ಲವೇ? ಇಂಥ ಬಡಿವಾರದವ್ರಿಗೆ ಗಡಿಪಾರು ಮಾಡ್ಬೇಕು ನೋಡು.
0: ಅತ್ತೆಯವರಿ, ಆ ಸೋಳೆಯ ನಟನೆಯನ್ನು ನೋಡಿ ನೋಡಿ ನನಗಂತೂ ಬೇಸರಿಕೆ ಬಂದು ಹೋಗಿತ್ತು. ಹಾಳದ ಅಡವಿಯಲ್ಲಿ ಗೋಳಟ್ಟು ಉರುಳಾಡಲಿ.
2: ಮಲೆಯ ಪೂಜೆ ಅಂತೆ ಪೂಜೆ ಗುಲ್ಲಾ ಗಂಟಿಗೆ. ಓ ಓ ಸಾಕು ಬಿಡ್ರಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ಸರ್.
1: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
1: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.